ನಮ್ಮೆಲ್ಲ ಆತ್ಮೀಯ ಶ್ರೋತೃ ಬಾಂಧವರಿಗೆ ಸುಪ್ರಭಾತ. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳು. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ ಶ್ರಾವಣ ಮಾಸದ 23 ದಿನ, ಅಂದರೆ 2026 ಇಸ್ವಿ ಆಗಸ್ಟ್ ತಿಂಗಳ 14 ತಾರೀಖು ಶುಕ್ರವಾರ. ಈಗ ಸಮಯ 5:58:44. ಆತ್ಮೀಯ ಶ್ರೋತೃ ಬಾಂಧವರಿಗೆ

ಇದು ಆಕಾಶವಾಣಿ. ಇನ್ನೀಗ ಇಂದು ನಮ್ಮ ನಿಲಯದಿಂದ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ ಗಮನಿಸಿ. ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಮಾನ್ಯ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರವನ್ನು ಉದ್ದೇಶಿಸಿ ಮಾಡುವ ಪ್ರಸಾರ ಭಾಷಣ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂದು ರಾತ್ರಿ 7 ಗಂಟೆಗೆ. ರಾಷ್ಟ್ರಪತಿಗಳ ಭಾಷಣದ ಕನ್ನಡ ಅನುವಾದ ರಾತ್ರಿ 9:30ಕ್ಕೆ ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಇನ್ನು ಉಳಿದಂತೆ ಬೆಳಿಗ್ಗೆ 6:10ಕ್ಕೆ ಶುಭೋದಯ ಕರ್ನಾಟಕ, 6:30ಕ್ಕೆ ಚಿಂತನ, ಬಿಎಂ ಜಗದೀಶ್ ಅವರಿಂದ ಬೆಂಗಳೂರು ಕೇಂದ್ರದ ಕೊಡುಗೆ, 6:35ಕ್ಕೆ ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40ಕ್ಕೆ ದೇಶಭಕ್ತಿಗೀತೆ, 6:45ಕ್ಕೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, 6:50ಕ್ಕೆ ರೈತರಿಗೆ ಸಲಹೆ, 7:15ಕ್ಕೆ ಎಸ್ ಕಾರ್ತಿಕ್ ಅವರು ಹಾಡಿರುವಂತಹ ಭಾವಗೀತೆಗಳ ಪ್ರಸಾರವಿದೆ, 7:45ಕ್ಕೆ ಚಿತ್ರಗೀತೆಗಳು, 8:30ಕ್ಕೆ 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತು ವಿಶೇಷ ಸಂದರ್ಶನ, ಭಾಗವಹಿಸುವವರು ಬಿಎಸ್ಎನ್ಎಲ್ ಕರ್ನಾಟಕ ಟೆಲಿಕಾಂ ವಲಯದ ಚೀಫ್ ಜನರಲ್ ಮ್ಯಾನೇಜರ್ ಎನ್ಕೆ ಸುಕುಮಾರನ್ ಮತ್ತು ಪ್ರಿನ್ಸಿಪಲ್ ಜನರಲ್ ಮ್ಯಾನೇಜರ್ ಬಿ ವೆಂಕಟೇಶ್ವರಲು ಅವರು, ಸಂದರ್ಶಕರು ನಿರ್ಮಲಾ ಎಸ್, ಪ್ರಾಯೋಜಕರು ಬಿಎಸ್ಎನ್ಎಲ್ ಕರ್ನಾಟಕ ವಲಯ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ. 8:50ಕ್ಕೆ ಕಗ್ಗದಿಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವಸಾದರ್, ನಿರ್ಮಾಣ ಎಂ ಶಿವರಾಮ್. 9:05ಕ್ಕೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ, ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ಹುತಾತ್ಮರಾದ ಕ್ಯಾಪ್ಟನ್ ಎಂ ವಿ ಪ್ರಾಂಜಲ್, ಅವರ ಪಾಲಕರಾದ ಶ್ರೀಮತಿ ಅನುರಾಧ ಹಾಗೂ ಶ್ರೀ ಎಂ ವೆಂಕಟೇಶ್. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ. 9:30ಕ್ಕೆ ಗಾನಗಂಗೆ, ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 10:30ಕ್ಕೆ ಸೊನ್ಹೆರೆಪೆಲ್ನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳು. 11:00ಗೆ ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರವಿದೆ. 12:05ಕ್ಕೆ ಮಧ್ಯಾಹ್ನದ ಪ್ರಸಾರದಲ್ಲಿ ವನಿತಾ ವಿಹಾರ ಮಹಿಳಾ ಸಮತಾವಾದಿ ಅಲೆಕ್ಸಾಂಡ್ರಾ ಕೊಲ್ಲಂತಾಯ್ ಅವರನ್ನು ಕುರಿತು ಮಾತನಾಡುತ್ತಾರೆ ಬರಹಗಾರ್ತಿಯಾದ ಹಾಸನದ ಭಾರತ ಹಾದಿಗೆ. ನಂತರ ಭಾವಗೀತೆಗಳು. ಇದು ಹಾಸನ ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಸಂಚಿಕೆ. ಮಕ್ಕಳಲ್ಲಿ ತಪ್ಪಿಸಬಹುದು

0: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಕಾರ್ಯಕ್ರಮ ಶುಭೋದಯ ಕರ್ನಾಟಕ. ಭಕ್ತಿ ರಚನೆಗಳ ಪ್ರಸಾರವಿದೆ. ಮೊದಲಿಗೆ ಒಂದು ಪ್ರಕಟಣೆ.
1: ಕೇಳುಗರೆ, 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತು ವಿಶೇಷ ಸಂದರ್ಶನ ಮೂಡಿಬರಲಿದೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇಂದು ಬೆಳಗ್ಗೆ 8:30 ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಸ್ಎನ್ಎಲ್ ಕರ್ನಾಟಕ ವಲಯ ಬೆಂಗಳೂರು. ಬಿಎಸ್ಎನ್ಎಲ್ ಕನೆಕ್ಟಿಂಗ್ ಇಂಡಿಯಾ.
0: ಶುಭೋದಯ ಕರ್ನಾಟಕ. ಮೊದಲಿಗೆ ಚಾರುಮತಿ ನಾಗರಾಜನ್ ಅವರು ಹಾಡಿರುವಂತಹ ದಾಸರ ಪದಗಳ ಪ್ರಸಾರವಿದೆ. ಇವರೊಂದಿಗೆ ವೈಲಿನ್ ಸಹಕಾರ ನೀಡಿದ್ದಾರೆ ಕೃತಿಕ್ ಕೌಶಿಕ್, ಸಿತಾರ್ನಲ್ಲಿ ಸುಬ್ರಹ್ಮಣ್ಯ ಹೆಗಡೆ, ಮೃದಂಗದಲ್ಲಿ ಆರ್ ನರಸಿಂಹನ್, ಆರಂಭದಲ್ಲಿ ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ ವಾದಿರಾಜರ ರಚನೆ.

ಇದುವರೆಗೆ ಚಾರುಮತಿ ನಾಗರಾಜನ್ ಅವರು ಹಾಡಿದಂತಹ ದಾಸರ ಪದಗಳನ್ನು ಕೇಳಿದಿರಿ. ವಯಲಿನ್ ಸಹಕಾರ ನೀಡಿದವರು ಕೃತಿಕ್ ಕೌಶಿಕ್, ಸಿತಾರ್ನಲ್ಲಿ ಸುಬ್ರಹ್ಮಣ್ಯ ಹೆಗಡೆ, ಮೃದಂಗ ಸಹಕಾರ ಆರ್.ಎನ್. ನರಸಿಂಹನ್. ಶುಭೋದಯ ಕರ್ನಾಟಕದಲ್ಲಿ ಇನ್ನು ಮುಂದೆ ಸುಧಾ ಕಾರ್ತಿಕ್ ಅವರು ಹಾಡಿರುವಂತಹ ದಾಸರ ಪದಗಳು. ಮೊದಲಿಗೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಪುರಂದರದಾಸರ ರಚನೆ.

ಸುಧಾ ಕಾರ್ತಿಕ್ ಅವರ ಧ್ವನಿಯಲ್ಲಿ ಮತ್ತೊಂದು ದೇವರ ನಾಮ ಪರಮ ಮಂಗಳ ಮೂರುತಿ ದಿವ್ಯ ಕೀರುತಿ. ಇದು ವಿಜಯದಾಸರ ರಚನೆ.

0: ಇದುವರೆಗೆ ಶುಭೋದಯ ಕರ್ನಾಟಕದಲ್ಲಿ ಭಕ್ತಿ ರಚನೆಗಳು ಮೂಡಿಬಂದವು. ಆಕಾಶವಾಣಿ ಇದೀಗ ಚಿಂತನ ಬಿಎಂ ಜಗದೀಶ್ ಅವರಿಂದ.
1: ನಿಸ್ವಾರ್ಥ ಸೇವೆ, ಅಪ್ಪಟ ತ್ಯಾಗ ಮತ್ತು ಅನುಕ್ಷಣವೂ ಕಾವಲುಗಾರ, ಬಾನಂಗಳದಲ್ಲಿ ಸದಾ ನಮ್ಮ ದೇಶದ ನಮ್ಮ ಹೆಮ್ಮೆಯ ತ್ರಿವರ್ಣ ಧ್ವಜವನ್ನು ಗಂಭೀರವಾಗಿ ಹಾರಾಡಲು ನಿತ್ಯ ಶ್ರಮ ವಹಿಸುವವರೇ ನಮ್ಮ ವೀರ ಯೋಧರು. ನಮ್ಮ ಯೋಧರು ಎನ್ನುವ ಪದದಲ್ಲಿ ನಮ್ಮಲ್ಲಿ ಹೊಸ ಹುಮ್ಮಸ್ಸನ್ನು ಮೂಡಿಸುತ್ತದೆ, ಅಭಿಮಾನ ಉಕ್ಕಿ ಬರುತ್ತದೆ. ಇದು ನಮ್ಮ ದೇಶ ಎಂಬ ಹೆಮ್ಮೆಯ ಭಾವನೆ ಗರಿಗೆ ತರುತ್ತದೆ. ಯೋಧರು ದೇಶದ ಗಡಿಯಲ್ಲಿ ನಿತ್ಯ ನಿರಂತರ ಕಾವಲು ನಡೆಸುತ್ತಾ ನಮ್ಮ ಆಸ್ತಿ, ನಮ್ಮ ಜೀವನ ಕಾಪಾಡುತ್ತಾ ನಮ್ಮ ಬದುಕು ಶಾಂತಿಯಿಂದ ಭದ್ರತೆಯಿಂದಾಗಿರಲು ಇವರ ನಿಸ್ವಾರ್ಥ ಸೇವೆ ಅಪ್ರತಿಮವಾಗಿದೆ. ತಮ್ಮ ಸ್ವಂತ ಕುಟುಂಬದಿಂದ ಬಹುದೂರದ ಗಡಿಗಳಲ್ಲಿ ಮಳೆ, ಬಿಸಿಲು, ಚಳಿ, ಪ್ರಕೃತಿ ವಿಕೋಪ ಇವಾವುವನ್ನೂ ಲೆಕ್ಕಿಸದೆ ತಮ್ಮ ವೈಯಕ್ತಿಕ ಬದುಕನ್ನು ತ್ಯಾಗ ಮಾಡಿ ದೇಶದ ಭದ್ರತೆಗಾಗಿ, ಒಳಿತಿಗಾಗಿ, ಜನರ ರಕ್ಷಣೆಗಾಗಿ ಸದಾ ಸಿದ್ಧರಾಗಿರುತ್ತಾರೆ. ಆ ಶ್ರಮದ ಫಲವೇ ದೇಶದ ಜನ ಸುರಕ್ಷಿತವಾಗಿ ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗಿದೆ. ಯೋಧರ ಕಾರ್ಯಗಳು ಇಷ್ಟಕ್ಕೆ ಸೀಮಿತವಾಗಿಲ್ಲ. ಒಂದೊಮ್ಮೆ ದೇಶದ ಒಳಗೆ ಯಾವುದಾದರೂ ಕಾರಣಗಳಿಂದಾಗಿ ಗಲಭೆಗಳು ನಡೆದಾಗ ಅಂತಹ ಗಲಭೆಗಳನ್ನು ಮತ್ತೆ ನಡೆಯದಂತೆ ತಮ್ಮ ವಿಶಿಷ್ಟ ಸೇವೆಯಿಂದ ಇವರು ಅಂತಹ ಗಲಭೆಗಳನ್ನು ನಿಯಂತ್ರಣಕ್ಕೆ ತರುತ್ತಾರೆ. ಮಾತ್ರವಲ್ಲದೆ ಗಲಭೆಗಳಿಂದ ಆಗಬಹುದಾದ ಆಸ್ತಿ ಜೀವಹಾನಿಯನ್ನು ಯಶಸ್ವಿಯಾಗಿ ಇವರು ತಡೆಯುತ್ತಾರೆ. ಆ ಮೂಲಕ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ನೀಡುತ್ತಲೇ ಬಂದಿದ್ದಾರೆ. ಅದಲ್ಲದೆ ಪ್ರಕೃತಿ ಮುನಿಸಿಕೊಂಡು ಉಂಟಾಗಬಹುದಾದ ನೈಸರ್ಗಿಕ ಹಾನಿಯ ಸಂದರ್ಭದಲ್ಲೂ ಇವರ ಸೇವೆ ಸದಾ ಅವಿಸ್ಮರಣೀಯ. ಜೀವನದ ಹಂಗನ್ನು ತೊರೆದು ಹಗಲಿರುಳು ಎನ್ನದೆ ಕಾರ್ಯಪ್ರವೃತ್ತರಾಗಿ ರಕ್ಷಣಾ ಪಡೆಗಳು ರಕ್ಷಣಾ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನರನ್ನು ಸದಾ ರಕ್ಷಿಸುತ್ತಾರೆ. ವಿಕೋಪದ ಹಾನಿ ಪ್ರಮಾಣವನ್ನು ತಡೆಯುತ್ತಾರೆ. ಪ್ರವಾಹ, ಬರಗಾಲ, ಭೂಕುಸಿತ, ಬೆಂಕಿ ಅನಾಹುತ ಇಂತಹ ಅನೇಕ ಅವಘಡಗಳಲ್ಲಿ ನಮ್ಮ ಯೋಧರು ಮಾಡುವ ನಿಸ್ವಾರ್ಥ ಸೇವೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಸದಾ ಅವರನ್ನು ನಾವು ಹೃದಯದಿಂದ, ಪ್ರೀತಿಯಿಂದ ಗೌರವಿಸುವಂತಹದ್ದಾಗಿದೆ. ನಮ್ಮ ಯೋಧರು ಭಾರತೀಯ ಸಶಸ್ತ್ರ ಪಡೆಗಳಾದ ಭೂಸೇನೆ, ವಾಯುಸೇನೆ, ನೌಕಾಸೇನೆಗಳಲ್ಲಿ ಅವಿರತವಾಗಿ ಸೇವೆ ಸಲ್ಲಿಸುತ್ತಲೇ ಬಂದಿದ್ದಾರೆ. ನಮ್ಮ ಯೋಧರ ಕುರಿತು ಹೇಳುವಾಗ ಕೆಲ ಅಂಶಗಳನ್ನು ನಾವು ಕಾಣಬಹುದು. ನಮ್ಮ ವೀರ ಯೋಧರು ತ್ಯಾಗ ಮತ್ತು ದೇಶಭಕ್ತಿಯ ದ್ಯೋತಕವಾಗಿದ್ದಾರೆ. ನಮ್ಮ ಯೋಧರು ಶಿಸ್ತು ಮತ್ತು ನಮ್ಮೆಲ್ಲರನ್ನ ಅತ್ಯಂತ ಕ್ರಮಬದ್ಧ ರೀತಿಯಲ್ಲಿ ಬದುಕನ್ನು ಸಾಗಿಸಲಿಕ್ಕೆ ನೆರವಾಗುತ್ತಾರೆ. ಇವರ ಸಮಯ ಪಾಲನೆ, ಕಾರ್ಯದಕ್ಷತೆ, ಕಠಿಣ ಪರಿಶ್ರಮ ನಮಗೆ ಅರಿವಿಗೆ ಪಾಠಗಳಾಗಿವೆ. ನಮ್ಮ ಯೋಧರು ದೇಶದ ಏಕತೆಯ ಪ್ರತೀಕವಾಗಿದ್ದಾರೆ. ಅವರಿಗೆ ಇಡೀ ದೇಶವೇ ಒಂದು ಕುಟುಂಬ. ಹಾಗಾಗಿ ಅವರು ಯಾವುದನ್ನೂ ಲೆಕ್ಕಿಸದೆ ದೇಶದ ಜನರ, ದೇಶದ ಗಡಿ, ದೇಶದ ಆಸ್ತಿ, ದೇಶದ ಸ್ವಾತಂತ್ರ್ಯವನ್ನು ರಕ್ಷಿಸುವಲ್ಲಿ ಸದಾ ಜಾಗೃತರಾಗಿ ಕಾರ್ಯಪ್ರವೃತ್ತರಾಗುತ್ತಾರೆ. ಭಾರತೀಯ ಯೋಧರು ಕೇವಲ ಸಮವಸ್ತ್ರ ಧರಿಸಿದವರಲ್ಲ, ಅವು ದೇಶಭಕ್ತಿಯ ಜ್ವಾಲೆಗಳು. ಅವರ ತ್ಯಾಗಕ್ಕೆ ಬೆಲೆ ಕಟ್ಟಲಾಗದು. ಇವರ ರಕ್ತದಲ್ಲಿ ದೇಶಭಕ್ತಿಯ ವೀರಾವೇಶವಿರುತ್ತದೆ. ನಮ್ಮ ವೀರ ಯೋಧರ ಕುರಿತಾಗಿ ತಮ್ಮ ಮನದಾಳದ ಮಾತುಗಳನ್ನು ಆಡಿರುವ ಕೆಲವು ಮಹನೀಯರು ಹೀಗೆ ಹೇಳುತ್ತಾರೆ. ಜನರಲ್ ಕೆಎಂ ಕರಿಯಪ್ಪನವರ ನುಡಿಗಳು ಹೀಗಿವೆ: ಯೋಧರು ತಮ್ಮ ಪ್ರಾಣದ ಹಂಗನ್ನು ತೊರೆದು ದೇಶಕ್ಕಾಗಿ ಹೋರಾಡುತ್ತಾರೆ. ಅವರ ತ್ಯಾಗ ಬಲಿದಾನಕ್ಕೆ ಬೆಲೆ ಕಟ್ಟಲಾಗದು. ಮತ್ತೋರ್ವರು ಶ್ರೀ ಸ್ಯಾಮ್ ಮಣೇಕ್ಷಾರವರು, ಅವರ ಮಾತಿನಲ್ಲಿ ಹೇಳುವುದಾದರೆ, ದೇಶಕ್ಕಾಗಿ ಪ್ರಾಣ ಕೊಡುವುದಕ್ಕಿಂತ ದೊಡ್ಡ ಭಾಗ್ಯ ಮತ್ತೊಂದಿಲ್ಲ ಎಂದು ಉದ್ಗಾರ ತೆಗೆದಿದ್ದಾರೆ. ಕಾರ್ಗಿಲ್ ಹುತಾತ್ಮ ಹೆಮ್ಮೆಯ ಕ್ಯಾಪ್ಟನ್ ಮನೋಜ್ ಕುಮಾರ್ ರವರು ಆಡಿದ ಮಾತುಗಳು ಹೀಗಿವೆ: ನಾನು ಸಾಯುವ ಮುನ್ನ ನನ್ನ ದೇಶದ ಗಡಿ ರಕ್ಷಣೆಗೆ ನನ್ನ ಪ್ರಾಣ ಮುಡಿಪಾಗಿ ಇಡದೇ ಹೋದರೆ ಅಂತಹ ಸಾವು ನನ್ನನ್ನು ಅವಮಾನಿಸುತ್ತದೆ ಎಂಬ ಮಾತಿನಲ್ಲಿ ಯೋಧರ ಪ್ರಾಮುಖ್ಯತೆ ನಮಗೆ ಕಂಡುಬರುತ್ತದೆ. ದೇಶಕ್ಕಾಗಿ ಇವರ ಮನ ಮಿಡಿಯುವ ರೀತಿಯನ್ನು ತಿಳಿಸುತ್ತದೆ. ಇಂತಹ ವೀರ ಯೋಧರನ್ನು ಮನ ತುಂಬಿ ಗೌರವಿಸೋಣ, ನಮಿಸೋಣ. ದೇಶವೇ ನನ್ನ ಕುಟುಂಬ ಎಂಬ ವೀರ ಯೋಧರಿಗೆ ನಮ್ಮದೊಂದು ಸಲಾಂ.
0: ಇದುವರೆಗೆ ಬಿ ಎಂ ಜಗದೀಶ್ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕರ್ನಾಟಕ ರಾಜಕೀಯ ಇತಿಹಾಸದ ಮಹತ್ವದ ಹೆಸರು ಬಿಡಿ ಜತ್ತಿ ಅವರದು. 1940 ಮುನಿಸಿಪಾಲಿಟಿ ಸದಸ್ಯರಾಗಿ ವೃತ್ತಿ ಜೀವನ ಆರಂಭಿಸಿದ ಬಿಡಿ ಜತ್ತಿಯವರು ನಂತರದ ದಿನಗಳಲ್ಲಿ ಜಮಖಂಡಿಯನ್ನು ಪ್ರತಿನಿಧಿಸಿದರು. ಮಂತ್ರಿಯಾದರು, ಮುಖ್ಯಮಂತ್ರಿಯಾದರು, ಉಪರಾಷ್ಟ್ರಪತಿಯಾದರು, ರಾಷ್ಟ್ರಪತಿಯೂ ಆದರು. ಬಾಂಬೆ ಸರ್ಕಾರದಲ್ಲಿ ಕೂಡ ಅವರು ಮಂತ್ರಿಯಾಗಿದ್ದರು. 1952 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸಕ್ರಿಯರು, ಬಹಳ ಪ್ರಭಾವಿಗಳೂ ಆಗಿದ್ದರು ಬಿಡಿ ಜತ್ತಿ. ಅವರ ಸಾಹಿತ್ಯ ಪ್ರೀತಿ ಕೂಡ ಅನನ್ಯ. ಅಧ್ಯಾತ್ಮದಲ್ಲಿ ಅವರಿಗೆ ಆಸಕ್ತಿ ಇತ್ತು. ಐ ಆಮ್ ಮೈ ಓನ್ ಮಾಡೆಲ್, ಇದು ಅವರ ಆತ್ಮಚರಿತ್ರೆ. ಸಕ್ರಿಯ ರಾಜಕಾರಣದಿಂದ ಸ್ವಲ್ಪ ದೂರ ಸರಿದಾಗ 1968-72 ಪಾಂಡಿಚೇರಿಯ ಗವರ್ನರ್ ಆಗಿದ್ದರು. ಆಗ ಅರವಿಂದರ ಜನ್ಮಶತಾಬ್ದಿ ಸಂದರ್ಭದಲ್ಲಿ ಅವರು ಆಡಿದ ಮಾತುಗಳು, ಅವರ ಧ್ವನಿಯನ್ನು ಕೇಳೋಣ. ಜೊತೆಗೆ ಅರವಿಂದರ ಆಧ್ಯಾತ್ಮಿಕ ಜೀವನವನ್ನ ಅವರು ಬಣ್ಣಿಸಿರುವ ರೀತಿ ಕೂಡ.
3: ಶ್ರೀ ಅರವಿಂದರು ತೀರ ಚಿಕ್ಕವರಿರುವಾಗಲೇ ಅವರಿಗೆ ಸರ್ವೋತ್ಕೃಷ್ಟ ಇಂಗ್ಲಿಷ್ ಕಾವ್ಯಗಳಲ್ಲಿ ಆಸಕ್ತಿ ಇದ್ದಿತ್ತು ಮತ್ತು ಅವರು ಕೇವಲ 13 ಇಂಗ್ಲಿಷ್ನಲ್ಲಿ ತಮ್ಮ ಪ್ರಥಮ ಕವಿತೆಯನ್ನು ರಚಿಸಿದರು ಮತ್ತು ಅವರಿಗೆ 11 ಆದಾಗ ಜಗತ್ತಿನಲ್ಲಿ ಮಹತ್ತರವಾದ ಬದಲಾವಣೆಗಳು ಆಗಲಿವೆ ಮತ್ತು ಅದರಲ್ಲಿ ತಮಗೆ ಒಂದು ವಿಶಿಷ್ಟವಾದ ಪಾತ್ರವನ್ನು ವಹಿಸಬೇಕಾಗಬಹುದು ಎನ್ನುವ ಒಂದು ಬಲವತ್ತರವಾದ ಅನುಭವ ಅವರಿಗೆ ಆಯಿತು. ಈ ಅನುಭವದ ಚಿತ್ರ ಹೆಚ್ಚು ಸ್ಪಷ್ಟವಾಗಲು ಅವರಿಗೆ ಇನ್ನೂ ಕೆಲವು ವರ್ಷಗಳು ಬೇಕಾದವು ಮತ್ತು ತನ್ನ ತಾಯ್ನಾಡು ಬ್ರಿಟಿಷರ ನೊಗದಿಂದ ಮುಕ್ತವಾಗುವುದು ಈ ಜಾಗತಿಕ ಬದಲಾವಣೆಗಳಲ್ಲಿ ಒಂದು ಅತ್ಯಗತ್ಯದ ಭಾಗವಾಗಿದೆ ಎಂಬುದನ್ನು ಅರಿತುಕೊಂಡರು. ಹಾಗೂ ಬ್ರಿಟಿಷ್ ಸರ್ಕಾರವು ಕೊಡುತ್ತಲಿದ್ದ ಹೀನಾಯಮಾನವಾದ ಕಿರುಕುಳದ ವಿವರಗಳನ್ನು ಅವರು ವಿದ್ಯಾರ್ಥಿಯಾಗಿರುವಾಗಲೇ ತಿಳಿದುಕೊಂಡಿದ್ದರು. ಅವರು ಇಂಗ್ಲೆಂಡಿನಲ್ಲಿ ಭಾರತೀಯ ಮಜಲಿ ಸಂಘದ ಕ್ರಿಯಾಶೀಲ ಸದಸ್ಯರಾಗಿ ಅನೇಕ ಸಲ ಉತ್ತಮ ಭಾಷಣಗಳನ್ನು ಮಾಡಿದರು. ಬ್ರಿಟಿಷರ ಸರ್ಕಾರವನ್ನು ಹೊರದೂಡಲು ಒಂದು ಕಾರ್ಯಕ್ರಮವನ್ನು ರೂಪಿಸಿದರು. ಮಾತೃಭೂಮಿಯ ಸೇವೆಗೆ ತಮ್ಮ ಜೀವನವನ್ನೇ ಮುಡುಪಾಗಿ ಇಟ್ಟ ಕಾರ್ಯಕರ್ತರ ತರಬೇತಿಗಾಗಿ ಒಂದು ಗುಪ್ತವಾದ ತರಬೇತಿ ಕೇಂದ್ರದ ರೂಪುರೇಷೆಯನ್ನು ಹಾಕಿದರು. ಅದನ್ನು ಭವಾನಿ ಮಂದಿರ ಎಂದು ಕರೆದರು. ಶ್ರೀ ಅರವಿಂದರಿಗೆ ಭಾರತವು ಒಂದು ತುಂಡು ಭೂಮಿಯಾಗಿರಲಿಲ್ಲ, ಅದೊಂದು ಶಕ್ತಿಯಾಗಿತ್ತು, ದೇವತೆಯಾಗಿತ್ತು. ಎಲ್ಲ ರಾಷ್ಟ್ರಗಳಿಗೂ ಒಂದೊಂದು ದೇವತೆ ಪ್ರತ್ಯೇಕ ಅಸ್ತಿತ್ವದಲ್ಲಿ ಇದ್ದು ಆ ರಾಷ್ಟ್ರದ ಜೀವನಕ್ಕೆ ಆಧಾರವಾಗಿರುತ್ತಾಳೆ. ಅವರನ್ನು ರಾಷ್ಟ್ರೀಯ ಪಕ್ಷದ ಮುಖಪತ್ರವಾದ ವಂದೇ ಮಾತರಂ ಪತ್ರಿಕೆ ಹೊಣೆ ಹೊರಲು ನೇಮಿಸಲಾಯಿತು. ಅದರಲ್ಲಿ ಬಂದ ಅವರ ಲೇಖನಗಳು ರಾಷ್ಟ್ರದ ಉದ್ದಕ್ಕೂ ಕಾಳ್ಗಿಚ್ಚಿನಂತೆ ರಾಷ್ಟ್ರೀಯ ಭಾವನೆಯನ್ನು ಹಬ್ಬಿಸಿತು. ಮುಂದೆ ರಾಷ್ಟ್ರೀಯ ಆಂದೋಲನವನ್ನು ಒಂದುಗೂಡಿಸಲು ಬಂಗಾಳ ಪ್ರಾಂತದ ತುಂಬೆಲ್ಲ ಪ್ರವಾಸ ಕೈಗೊಂಡು ಅನೇಕ ರಾಷ್ಟ್ರೀಯ ಪರಿಷತ್ತುಗಳಲ್ಲಿ ಭಾಷಣ ಮಾಡಿ ಸಂಘಟನಾ ಕಾರ್ಯವನ್ನು ಕೈಗೊಂಡರು. ನಮಗೆಲ್ಲ ತಿಳಿದಂತೆ ಶ್ರೀ ಅರವಿಂದರು 1910 ರಾಜಕೀಯ ಕ್ಷೇತ್ರದಿಂದ ನಿವೃತ್ತಿ ಹೊಂದಿ ಹಿರಿದಾದ ಆಧ್ಯಾತ್ಮಿಕ ಕ್ಷೇತ್ರವನ್ನು ಬಳಸಿಕೊಂಡು ಪಾಂಡಿಚೇರಿಗೆ ಹೋದರು. ರಾಜಕೀಯ ಆಂದೋಲನದ ನಾಯಕತ್ವವನ್ನು ಮುಂದೆ ಮಹಾತ್ಮ ಗಾಂಧಿಯವರು ವಹಿಸಿಕೊಂಡು ಶ್ರೀ ಅರವಿಂದರ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗಿ ದೇಶಕ್ಕೆ ಸ್ವರಾಜ್ಯವನ್ನು ತಂದುಕೊಟ್ಟರು. ಶ್ರೀ ಅರವಿಂದರು ಭಾರತದ ರಾಷ್ಟ್ರೀಯ ಆಂದೋಲನವನ್ನು ತತ್ವಜ್ಞಾನ ಮತ್ತು ಆಧ್ಯಾತ್ಮಿಕ ವಿಚಾರದ ಹಿನ್ನೆಲೆಯಲ್ಲಿ ಸಫಲವಾಗಿ ಮುಂದುವರಿಸಿರುವುದು ಅದ್ಭುತ ರಮ್ಯವಾಗಿದೆ. ಅವರು ತೇಜಪುಂಜ ಉಲ್ಕಾಪಾತದಂತೆ ಬೆಳಗಿ ಭಾರತದ ತರುಣರ ಮೇಲೆ ಒಂದು ಬಗೆಯ ಬಲಶಾಲಿಯಾದ ಪ್ರಭಾವವನ್ನು ಬೀರಿದರು. ಬಂಗಾಲದ ವಂಗಭಂಗ ವಿರೋಧಿ ಆಂದೋಲನವು ಇವರ ವಿಚಾರಧಾರೆಯ ಮೇಲೆ ಬಲವನ್ನು ಪಡೆದುಕೊಂಡಿತ್ತು. ಮುಂದೆ ಇದೇ ಮಹಾತ್ಮ ಗಾಂಧಿಯವರ ಆಂದೋಲನಕ್ಕೆ ನಾಂದಿಯಾಗಿತ್ತು.
2: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಧೀಮಂತ ನಾಯಕ ಬಿಡಿ ಜತ್ತಿ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
4: ಸರ್ವೋದಯವಾಗಲಿ ಸರ್ವರಲಿ.
0: ಇದು ಆಕಾಶವಾಣಿ ಬೆಂಗಳೂರು.

0: ವೇಷ ಬೇರೆ, ಭಾಷೆ ಬೇರೆ, ದೇಶ ಒಂದೇ ಭಾರತ.
1: ವೇಷ ಬೇರೆ, ಭಾಷೆ ಬೇರೆ, ದೇಶ ಒಂದೇ ಭಾರತ.
0: ಭಾರತಕ್ಕೊಂದೇ ತ್ರಿವರ್ಣ ಧ್ವಜ.
2: ಭಾರತದ ನೆಲದಲ್ಲಿ ಸಾವಿರಾರು ಊರುಗಳಿದೆ, ಹತ್ತಾರು ಭಾಷೆಗಳಿದೆ, ಆದರೆ ಕನ್ನಡಿಗನಿಗೆ ಮಾತ್ರ ಬಾವುಟ ನೆಯ್ಯೋ ಭಾಗ್ಯ ಸಿಕ್ಕಿರೋದು.
0: ಸ್ವಾತಂತ್ರ್ಯ ದಿನದಂದು ಎಲ್ಲರ ಮನೆಗಳ ಮೇಲೆ ಹಾರಾಡುತ್ತಾ ಪ್ರಜ್ವಲಿಸಲಿ ಬಾವುಟದ ರಂಗು.
3: ಇದು ಆಕಾಶವಾಣಿ ಬೆಂಗಳೂರು. ಇದೀಗ ಒಂದು ಪ್ರಕಟಣೆ, ನಂತರ ದೇಶಭಕ್ತಿ ಗೀತೆ.
4: ಕೇಳುಗರೆ, 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ BSNL ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತು ವಿಶೇಷ ಸಂದರ್ಶನ ಮೂಡಿಬರಲಿದೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇಂದು ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು BSNL ಕರ್ನಾಟಕ ವಲಯ ಬೆಂಗಳೂರು. BSNL ಕನೆಕ್ಟಿಂಗ್ ಇಂಡಿಯಾ.
3: ವೃಂದಗಾನದಲ್ಲಿ ದೇಶಭಕ್ತಿ ಗೀತೆ.

0: ದೇಶಭಕ್ತಿ ಗೀತೆಯನ್ನು ಕೇಳಿದಿರಿ. ಇದೀಗ ನಮ್ಮ ಮುಂದಿನ ಕಾರ್ಯಕ್ರಮ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ಒಂದು ಸಣ್ಣ ಕಿರಾಣಿ ಅಂಗಡಿ ನಡೆಸಿರ್ತಾರೆ ಕೆಲವೊಬ್ರು, ಜಿ ಎಸ್ ಟಿ ನಂಬರ್ ಲಾಗು ಆಗತ್ತಾ, ಜಿ ಎಸ್ ಟಿ ನಂಬರ್ ನಾನು ತಗೊಂಡಿದ್ದೀನಿ ಅಂತೆಲ್ಲ ಅವರು ಹೇಳ್ತಿರ್ತಾರೆ. ಪಾಪ ಸಣ್ಣ ಅಂಗಡಿ ಆದರೂ ಕೂಡ ಹೇಳ್ತಿರ್ತಾರೆ. ಅದು ಹೌದಾ? ಅವರಿಗೂ ಏನಾದರೂ ಜಿ ಎಸ್ ಟಿ ನಂಬರ್ ಅವಶ್ಯಕತೆ ಇದೆಯಾ?
3: ನೋಡಿ, ಈಗ ಅಂಗಡಿಯಲ್ಲಿ ಯಾವುದೇ ಸಾಮಾನನ್ನು ಖರೀದಿಸುವಾಗ ಒಟ್ಟು ಬೆಲೆಯಲ್ಲಿ ಜಿ ಎಸ್ ಟಿ ತೆರಿಗೆ ಸೇರಿರುವಂಥದ್ದು. ಉದಾಹರಣೆಗೆ ನೀವೊಂದು 100 ರೂಪಾಯಿಯ ಸಾಮಾನನ್ನು ತೆಗೆದುಕೊಂಡ್ರೆ ಅದಕ್ಕೆ 18% ಅಂದರೆ 118 ರೂಪಾಯಿ ತೆರಿಗೆ ಸೇರಿ ನಿಮ್ಮ ಜೇಬಿನಿಂದ ಹೋಗುತ್ತದೆ ಅಂತ ಇಟ್ಕೊಳ್ಳೋಣ. ಆದರೆ ನಿಮಗೆ ಈ ಜಿ ಎಸ್ ಟಿ ನಂಬರ್ ಇದ್ದರೆ ಆ 18 ರೂಪಾಯಿ ಸರ್ಕಾರ ನಿಮಗೆ ವಾಪಸ್ ಕೊಡಬಹುದು. ಇದನ್ನು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಹೇಳಿ ಈ ಟ್ಯಾಕ್ಸ್ ವ್ಯವಹಾರದಲ್ಲಿ ಕರೀತಾರೆ. ಅಂದರೆ ನೀವು ಖರೀದಿಸುವಾಗ ಕಟ್ಟಿದ ತೆರಿಗೆ ನೀವು ಮಾರಾಟ ಮಾಡುವಾಗ ಕಟ್ಟಬೇಕಾದ ತೆರಿಗೆಯಿಂದ ಕಳೆಯಬಹುದು. ಈ ಖರ್ಚು ನೇರವಾಗಿ ಕಡಿಮೆ ಆಗುತ್ತದೆ. ಇನ್ನೊಂದು ಪ್ರಯೋಜನ ಏನಂದ್ರೆ, ಜಿ ಎಸ್ ಟಿ ನಂಬರ್ ಇರುವಂತಹ ಅಂಗಡಿದಾರರಿಗೆ ದೊಡ್ಡ ದೊಡ್ಡ ಕಂಪನಿಗಳು ಅಥವಾ ಸಗಟು ವ್ಯಾಪಾರಿಗಳು ಕಡಿಮೆ ಬೆಲೆಗೆ ಸಾಮಾನನ್ನು ಕೊಡಲು ಮುಂದೆ ಬರುತ್ತಾರೆ. ಯಾಕೆಂದ್ರೆ ಅವರಿಗೆ ಕೂಡ ನಿಮ್ಮ ಜಿ ಎಸ್ ಟಿ ನಂಬರ್ ಇಂದ ಉಪಯೋಗ ಆಗಬಹುದು.
2: ಜಿ ಎಸ್ ಟಿ ಅಂತ ಎಲ್ಲ ಜೊತೆಯಲ್ಲಿ ಇದ್ದೇ ಇರುತ್ತೆ.
3: ಹೌದು,
2: ಹಾಗಾಗಿ ಜಿ ಎಸ್ ಟಿ ಎಲ್ಲ ಸೇರಿ ಅಂತ ಒಂದು ಮೊತ್ತ ಇರುತ್ತದೆ,
3: ಇರುತ್ತದೆ.
2: ಸೇರಿದ್ರೆ ನಿಮಗೆ ಕಡಿಮೆ ಆಗಬೇಕು,
3: ಕಡಿಮೆ ಆಗಬೇಕು.
2: ಜಿ ಎಸ್ ಟಿ ಪ್ರತ್ಯೇಕ ಅಂತಂದ್ರೆ
3: ಜಾಸ್ತಿ ಆಗುತ್ತೆ.
2: ಹಾಗಾಗಿ ಜಿ ಎಸ್ ಟಿ ಇದ್ರೆ ಒಳ್ಳೇದು. ಜಿ ಎಸ್ ಟಿ ಇದ್ದಲ್ಲಿ ನಿಮ್ಮ ಸಾಮಾನುಗಳನ್ನು ತಗೊಂಡ್ರೆ ಇನ್ನೂ ಒಳ್ಳೇದೇ ಅಂತ
3: ಒಳ್ಳೇದು
2: ಅಲ್ವಾ?
3: ಹೌದು. ಇದರಿಂದ ಇನ್ನೊಂದು ಉತ್ತಮ ಬೆಳವಣಿಗೆ ಏನಂದ್ರೆ, ಜಿ ಎಸ್ ಟಿ ಬಗ್ಗೆ ಈಗ ನನ್ನ ಅಂಗಡಿ ಚಿಕ್ಕದು, ನಾನು ಕೂಡ ಜಿ ಎಸ್ ಟಿ ಕಟ್ಟಲೇಬೇಕೆ ಅಂತ ಎನ್ನುವಂಥ ಪ್ರಶ್ನೆ ಇದ್ರೆ, ವಾರ್ಷಿಕ ವಹಿವಾಟು 40 ಲಕ್ಷದ ಒಳಗಿದ್ರೆ ಅಲ್ಲಿ ಜಿ ಎಸ್ ಟಿ ಏನು ಕಡ್ಡಾಯ ಅಲ್ಲ. ಆದರೆ ಐಚ್ಛಿಕವಾಗಿ ನೋಂದಣಿ ಮಾಡಿಕೊಂಡ್ರೆ ನಾನು ಈಗಾಗಲೇ ಹೇಳಿದಾಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ ಪ್ರಯೋಜನವನ್ನು ನೀವು ಪಡ್ಕೊಳ್ಬಹುದು.
2: ಅಂದ್ರೆ ಸಣ್ಣ ಸಣ್ಣ ಅಂಗಡಿ ಇರ್ತದಲ್ಲ ಸರ್, ತುಂಬಾ ಕಡಿಮೆ ವ್ಯವಹಾರ ಇರ್ತದೆ, ಅಲ್ಲಿ ಜಿ ಎಸ್ ಟಿ ಏನು ಬೇಕಾಗಿಲ್ಲ.
3: ಬೇಕಾಗಿಲ್ಲ, ಆದರೆ 40 ಲಕ್ಷದ ವರೆಗಿನ ವ್ಯವಹಾರದಕ್ಕೆ ಅಗತ್ಯ ಇಲ್ಲ. ಅಂದ್ರೆ ನಿಮಗೆ ಐಚ್ಛಿಕವಾಗಿ ಅದನ್ನು ಮಾಡಿಕೊಂಡ್ರೆ ನಿಮಗೆ ಕೆಲವು ಪ್ರಯೋಜನಗಳನ್ನು ಮುಂದಕ್ಕೆ ಪಡ್ಕೊಳ್ಬಹುದು.
2: ಸರಿ ಸರಿ ಸರಿ. ಜಿ ಎಸ್ ಟಿ ನೋಂದಣಿಯನ್ನು ನಾವು ಆನ್ಲೈನ್ ನಲ್ಲಿ ಮಾಡಿಸ್ಕೋಬಹುದಾ?
3: ಹೌದು, ಜಿ ಎಸ್ ಟಿ ನೋಂದಣಿ ಸಂಪೂರ್ಣ ಉಚಿತ ಆಗಿರುವಂಥದ್ದು. ಇದು GST.gov.in ಅನ್ನುವಂಥ ವೆಬ್ಸೈಟಲ್ಲಿ ಅಥವಾ ನೀವು ಹತ್ತಿರದ ಲೆಕ್ಕ ಪರಿಶೋಧಕರಲ್ಲಿ ಜಿ ಎಸ್ ಟಿ ಸೇವಾ ಕೇಂದ್ರಗಳಲ್ಲಿ ಸಹಾಯ ಪಡ್ಕೊಂಡು ಅಲ್ಲಿ ಆನ್ಲೈನ್ನಲ್ಲಿ ಮಾಡ್ಕೊಳ್ಬಹುದು. ಸಾಮಾನ್ಯವಾಗಿ 3-7 ದಿವಸದ ಒಳಗಡೆ ಈ ಜಿ ಎಸ್ ಟಿ ನಂಬರ್ ಸಿಗ್ತದೆ.
2: ಸಿಗುತ್ತಲ್ಲ?
3: ಸಿಗುತ್ತೆ.
2: ತುಂಬ ಧನ್ಯವಾದಗಳು ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ, ತಾವು ಈ ಬಗ್ಗೆ ಬಹಳ ಒಂದು ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
3: ನಮಸ್ಕಾರ.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108100

0: 7 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಬೆಂಗಳೂರು ಇನ್ನೀಗ ರೈತರಿಗೆ ಸಲಹೆ.
1: ಒಣಭೂಮಿ ಕೃಷಿ ಅಂದರೆ ಮಳೆಯ ನೀರನ್ನೇ ಸಂಪೂರ್ಣವಾಗಿ ಅವಲಂಬಿಸುವ ಬೆಳೆಗಳನ್ನು ಬೆಳೆಯುವ ಕೃಷಿ ಪದ್ಧತಿಯಾಗಿದೆ. ಒಣಭೂಮಿ ಕೃಷಿ ಅಂದರೆ ಕಡಿಮೆ ಮತ್ತು ಅನಿಶ್ಚಿತ ಮಳೆ ಬೀಳುವ ಪ್ರದೇಶದಲ್ಲಿ ನೀರಾವರಿ ಇಲ್ಲದೆ ಮಳೆಯ ನೀರನ್ನು ಅವಲಂಬಿಸಿ ಬೆಳೆಗಳನ್ನು ಬೆಳೆಯುವ ಕೃಷಿ ಪದ್ಧತಿ. ಭಾರತದಲ್ಲಿ ಅಖಿಲ ಭಾರತ ಸಮನ್ವಿತ ಒಣಭೂಮಿ ಕೃಷಿ ಸಂಶೋಧನಾ ಯೋಜನೆ 1971 ಆರಂಭಿಸಲಾಗಿದೆ. ಒಣಭೂಮಿಯಲ್ಲಿ ಬೆಳೆಯುವ ಬೆಳೆಗಳಿಗೆ ಕೃತಕ ನೀರಾವರಿ ವ್ಯವಸ್ಥೆಯ ಸಹಾಯ ಇರೋದಿಲ್ಲ. ಈ ಬೆಳೆಗಳು ಬೆಳೆಯಲು ಮಳೆ ನೀರು ಮತ್ತು ಮಣ್ಣಿನ ಸಂಗ್ರಹವಾಗಿರುವ ತೇವಾಂಶವನ್ನೇ ಅವಲಂಬಿಸಿರುತ್ತೆ. ಭಾರತದಲ್ಲಿ ಒಣಭೂಮಿ ಕೃಷಿಯ ಕಡಿಮೆ ವೆಚ್ಚದ ಮತ್ತು ಪರಿಸರ ಸ್ನೇಹಿ ಕೃಷಿ ಪದ್ಧತಿಯಾಗಿದೆ, ಏಕೆಂದರೆ ಇತರ ಸೌಲಭ್ಯಗಳ ಬಳಕೆ ಕಡಿಮೆ ಆಗಿರುತ್ತೆ. ಮಳೆಯೇ ಬೆಳೆಗಳಿಗೆ ಮುಖ್ಯ ನೀರಿನ ಮೂಲ ಆಗಿರೋದ್ರಿಂದ ನೀರಿನ ಸಂರಕ್ಷಣೆ ಸಹಕಾರಿಯಾಗುತ್ತದೆ. ಇದಲ್ಲದೆ ಸಂಶ್ಲೇಷಣಾ ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಇರೋದ್ರಿಂದ ಮಣ್ಣಿನ ಆರೋಗ್ಯ ಉತ್ತಮವಾಗಿರಲು ಸಹಾಯ ಮಾಡುತ್ತೆ. ದೀರ್ಘಕಾಲದಲ್ಲಿ ಮಣ್ಣಿನ ಫಲವತ್ತತೆಯನ್ನು ಕೂಡ ಕಾಪಾಡುತ್ತೆ. ಒಣಭೂಮಿ ಕೃಷಿಯಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳು ಏನೆಂದರೆ ಬೇಳೆಕಾಳುಗಳು, ಇದರಲ್ಲಿ ತೊಗರಿ, ಕಡಲೆ, ಮೊಸರು ಕಾಳು ಮುಂತಾದವು ಇರುತ್ತವೆ. ಎಣ್ಣೆಕಾಳುಗಳು ಏನೆಂದರೆ ಸಾಸಿವೆ, ರೆಪ್ಸೀಡ್ ಮುಂತಾದವುಗಳಾಗಿರುತ್ತದೆ. ಸಿರಿಧಾನ್ಯಗಳೆಂದರೆ ಜೋಳ, ಸಜ್ಜೆ, ರಾಗಿ ಮೊದಲಾದವಾಗಿವೆ. ಭಾರತದ ಒಣಭೂಮಿ ಕೃಷಿಯ ಕೊಡುಗೆ ಏನೆಂದರೆ ಭಾರತದ ಸುಮಾರು 80% ಜೋಳ ಉತ್ಪಾದನೆಗೆ ಒಣಭೂಮಿ ಕೃಷಿಯನ್ನೇ ಅವಲಂಬಿಸಲಾಗುತ್ತೆ. ಸುಮಾರು 90% ಸಜ್ಜೆ ಉತ್ಪಾದನೆ ಒಣಭೂಮಿ ಕೃಷಿಯಲ್ಲೇ ಬೆಳೀತಾರೆ. ಸುಮಾರು 95% ಬೇಳೆಕಾಳುಗಳ ಉತ್ಪಾದನೆ ಕೂಡ ಒಣಭೂಮಿ ಕೃಷಿಯಿಂದಲೇ ಪಡೆಯಲಾಗುತ್ತೆ. ಸುಮಾರು 75% ಎಣ್ಣೆಕಾಳುಗಳ ಉತ್ಪಾದನೆಯು ಒಣಭೂಮಿ ಕೃಷಿಯ ಕೊಡುಗೆಯಾಗಿರುತ್ತೆ. ಒಣಭೂಮಿ ಕೃಷಿಯ ಪ್ರಮುಖ ಲಕ್ಷಣಗಳು ಏನೆಂದರೆ ವಾರ್ಷಿಕವಾಗಿ 300-750 mm ಮಳೆಯಾಗುವ ಪ್ರದೇಶಗಳು ಅನ್ನಲಾಗುತ್ತೆ. ನೀರಾವರಿಗಿಂತ ಮಳೆಯನ್ನೇ ಅವಲಂಬಿಸಲಾಗುತ್ತೆ. ಬರವನ್ನು ತಡೆದುಕೊಳ್ಳುವ ಬೆಳೆಗಳನ್ನು ಬೆಳೆಸಲಾಗುತ್ತೆ. ಮಣ್ಣಿನ ತೇವಾಂಶ ಸಂರಕ್ಷಣೆಗೆ ಹೆಚ್ಚಿನ ಒತ್ತು ನೀಡಲಾಗುತ್ತೆ. ಪ್ರಮುಖ ಬೆಳೆಗಳು ಇವುಗಳಲ್ಲಿ ಒಣ ಪ್ರದೇಶದಲ್ಲಿ ಏನೆಂದರೆ ಜೋಳ, ಸಜ್ಜೆ, ರಾಗಿ, ತೊಗರಿ, ಕಡಲೆ, ಶೇಂಗಾ, ಸೂರ್ಯಕಾಂತಿ ಮತ್ತು ಹತ್ತಿ ಬೆಳೆಗಳಾಗಿವೆ. ಇದರಲ್ಲಿ ಒಣ ಬೇಸಾಯದಲ್ಲಿ ಪ್ರಮುಖ ಕೃಷಿ ವಿಧಾನಗಳು ಏನೆಂದರೆ ಮಳೆ ನೀರನ್ನು ಸಂಗ್ರಹಣೆ ಮಾಡಿಕೊಳ್ಬೇಕು, ಮಲ್ಚಿಂಗ್ ಮಣ್ಣಿನ ಮೇಲ್ಮೈಯನ್ನು ಮುಚ್ಚಿಕೊಂಡಿರಬೇಕು, ಬೆಳೆ ಪರಿವರ್ತನೆ ಮಾಡ್ತಾ ಇರಬೇಕು, ಸಮತಟ್ಟು ಉಳುಮೆ ಕಾಂಟೂರ್ ಪ್ಲೋಯಿಂಗ್ ಮಾಡಬೇಕು, ಮಣ್ಣಿನ ತಡೆಕಟ್ಟು ಬಂಡಿಂಗ್ ಮಾಡಬೇಕು, ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡ್ತಾ ಇರಬೇಕು. ಮಳೆ ನೀರನ್ನು ಸಂಗ್ರಹಿಸಿ ಅಗತ್ಯವಿರುವ ಸಮಯದಲ್ಲಿ ಕೃಷಿ ಕುಡಿಯುವ ನೀರು ಮತ್ತು ಇತರ ಬೆಳೆಗಳಿಗೆ ಉಪಯೋಗಿಸುವ ವಿಧಾನವನ್ನು ಮಳೆ ನೀರು ಸಂಗ್ರಹಣೆ ಎನ್ನಲಾಗುತ್ತೆ. ಮಳೆ ನೀರು ಸಂಗ್ರಹಣೆಯ ಪ್ರಮುಖ ವಿಧಾನಗಳು ಮನೆಯ ಮೇಲ್ಛಾವಣಿಯ ಮಳೆ ನೀರನ್ನು ಟ್ಯಾಂಕ್ನಲ್ಲಿ ಸಂಗ್ರಹಿಸಬೇಕು, ಕೃಷಿ ಹೊಲಗಳಲ್ಲಿ ಕೆರೆ, ಕೊಳ, ಕೃಷಿ ಹೊಂಡ ನಿರ್ಮಿಸಬೇಕು, ಚೆಕ್ ಡ್ಯಾಮ್ ಪರ್ಕ್ಯುಲೇಷನ್ ಟ್ಯಾಂಕ್ಗಳನ್ನು ನಿರ್ಮಿಸಿಕೊಂಡಿರಬೇಕು, ಮಳೆ ನೀರನ್ನು ಭೂಗರ್ಭಕ್ಕೆ ಇಂಗಿಸುವ ವ್ಯವಸ್ಥೆ ಮಾಡಿಕೊಳ್ಬೇಕು. ಪ್ರಯೋಜನ ಏನೆಂದರೆ ನೀರಿನ ಕೊರತೆಯನ್ನು ಕಡಿಮೆ ಮಾಡುತ್ತೆ, ಭೂಗರ್ಭ ಜಲಮಟ್ಟವನ್ನು ಹೆಚ್ಚಿಸುತ್ತೆ, ಕೃಷಿಗೆ ನೀರಿನ ಲಭ್ಯತೆ ಹೆಚ್ಚಿಸುತ್ತೆ, ಬರಗಾಲದ ಸಮಯದಲ್ಲಿ ನೀರಿನ ಸಂಗ್ರಹ ಉಪಯೋಗಕ್ಕೆ ಬರುತ್ತೆ. ಮಲ್ಚಿಂಗ್ ಮಾಡೋದ್ರಿಂದ ಮಣ್ಣಿನ ಮೇಲ್ಪದರವನ್ನು ಒಣಹುಲ್ಲು, ಎಲೆಗಳು, ಬೆಳೆ ಅವಶೇಷಗಳು ಅಥವಾ ಪ್ಲಾಸ್ಟಿಕ್ ಹಾಳೆಯಿಂದ ಮುಚ್ಚೋದ್ರಿಂದ ಮಣ್ಣಿನ ತೇವಾಂಶವನ್ನು ಉಳಿಸುವ ಕೃಷಿ ವಿಧಾನವನ್ನು ಮಲ್ಚಿಂಗ್ ಅಂತ ಕರೀತಾರೆ. ಮಲ್ಚಿಂಗ್ ಪ್ರಯೋಜನ ಏನೆಂದರೆ ಮಣ್ಣಿನ ತೇವಾಂಶ ಹೆಚ್ಚು ಕಾಲ ಉಳಿಯುತ್ತೆ, ನೀರಿನ ಆವಿಯಾಗೋದು ತಡೆಯುತ್ತದೆ, ಕಳೆ ಬೆಳವಣಿಗೆಯನ್ನು ನಿಯಂತ್ರಿಸುತ್ತೆ, ಮಣ್ಣಿನ ತಾಪಮಾನ ಸಮತೋಲನ ಇಡುತ್ತೆ, ಮಣ್ಣಿನ ಫಲವತ್ತತೆ ಕಾಪಾಡಲು ಸಹಾಯ ಮಾಡುತ್ತೆ, ಬೆಳೆಗಳ ಬೆಳವಣಿಗೆ ಮತ್ತು ಇಳುವರಿಯನ್ನು ಹೆಚ್ಚಿಸುತ್ತೆ. ಬೆಳೆ ಪರಿವರ್ತನೆ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತೆ, ಮಣ್ಣಿನ ಪೋಷಕಾಂಶಗಳ ಸಮತೋಲನ ಕಾಪಾಡಲಾಗುತ್ತೆ, ಕೀಟಗಳು ಮತ್ತು ರೋಗಗಳ ಹರಡುವಿಕೆ ಕಡಿಮೆ ಆಗ್ತದೆ, ಕಳೆಗಳ ನಿಯಂತ್ರಣಕ್ಕೆ ಇದು ಸಹಾಯ ಆಗುತ್ತೆ, ರಾಸಾಯನಿಕ ಗೊಬ್ಬರಗಳ ಅವಶ್ಯಕತೆ ಕಡಿಮೆ ಮಾಡಿಕೊಳ್ಬಹುದು, ಒಟ್ಟಾರೆ ಬೆಳೆ ಉತ್ಪಾದನೆ ಮತ್ತು ಆದಾಯ ಹೆಚ್ಚಿಸಲು ಇವು ಸಹಾಯಕವಾಗ್ತವೆ. ಉದಾಹರಣೆಗಾಗಿ ಅಕ್ಕಿ ಮತ್ತು ಬೇಳೆ ಬೆಳೆಯೋದ್ರಿಂದ ಜೋಳ ಮತ್ತು ಕಡಲೆ ಬೆಳೆಸೋದ್ರಿಂದ

ಕೃತೆ ಅಂತಿಮಸ್ಥಾನಕೇಭ್ಯಃ ಪ್ರಾತಃ ಚತುರ್ವಾದನತಃ ಏವ ಪ್ರಾರಪ್ಸ್ಯಂತೆ. ದಿಲ್ಲಿ ಮೆಟ್ರೋ ನಿಗಮೇನ ನಿಗದಿತಂ ಯತೇಷಃ ನಿರ್ಣಯಃ ಸ್ವತಂತ್ರತಾ ದಿವಸ ಸಮಾರೋಹೇ ಸಹಭಾಗಿತಾಯೈ ಆಗಚ್ಛತಾಂ ವಿಶೇಷಾತಿಥೀನಾಂ ಆಮಂತ್ರಿತಾನಾಂ ಸುಗಮ ಗಮನಾಗಮನಾಯ ಗೃಹೀತಃ. ನೈಜೀರಿಯಾ ದೇಶಸ್ಯ ಲಾಗೋಸ್ ನಗರೆ ಚತುರ್ದಿನಾನಿ ಯಾವತ್ ಆಯೋಜಿತಾಯಾಂ ರಾಷ್ಟ್ರಮಂಡಲ ಪ್ರತಿಸ್ಪರ್ಧಾಯಾಂ ಅತ್ಯುಜ್ವಲ ಪ್ರದರ್ಶನೇನ ಸಹ ಭಾರತಂ 35 ಪದಕಾನಿ ಸ್ವಾಯತ್ತೀಕೃತವತ್ ಇತಿ ವಾರ್ತಾಃ.

0: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಸಮಯ ಸರಿಯಾಗಿ 7:16.
1: ಕೇಸರಿ ಬಿಳಿ ಹಸಿರು ತ್ಯಾಗ ಶಾಂತಿ ಸತ್ಯದ ಹೆಸರು. ನಮ್ಮೆಲ್ಲರ ಏಕತೆಗೆ ಒಂದೇ ಉಸಿರು. ತ್ರಿವರ್ಣ ಧ್ವಜ ಹಾರಿಸಿ ಕೂಗಿ ಹೇಳೋಣ, ನಾವು ಭಾರತೀಯರು. ಆಗಸ್ಟ್ 15 ಪ್ರತಿ ಮನೆಯ ಮೇಲೆ ಹಾರಾಡಲಿ ಐಕ್ಯತೆಯ ಸಂಕೇತವಾದ ರಾಷ್ಟ್ರಧ್ವಜ.
2: ಹರ್ ಘರ್ ತಿರಂಗ,
3: ಘರ್ ಘರ್ ತಿರಂಗ.
0: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

0: ಆಕಾಶವಾಣಿ ಸಮಯ 7:02:10. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
1: This Independence Day, celebrate internet freedom. Get the BSNL FTTH Independence Day offer for just 1,111 rupees per month.
2: Enjoy 200 Mbps high-speed internet, a massive 5,000 GB of data, and save 88 rupees every month.
1: This Independence Day, connect to freedom with BSNL FTTH.
2: BSNL, connecting India.
1: Terms and conditions apply.
3: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಕೇಳುಗರೆ, 80th ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತು ವಿಶೇಷ ಸಂದರ್ಶನ ಮೂಡಿಬರಲಿದೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇಂದು ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಸ್ಎನ್ಎಲ್ ಕರ್ನಾಟಕ ವಲಯ, ಬೆಂಗಳೂರು. ಬಿಎಸ್ಎನ್ಎಲ್, ಕನೆಕ್ಟಿಂಗ್ ಇಂಡಿಯಾ. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55, ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿಯಾದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು: ಅಂಗಾಂಗ ದಾನಕ್ಕೆ ನೋಂದಾವಣೆ, ಧಾರವಾಡ ಜಿಲ್ಲೆ ರಾಜ್ಯಕ್ಕೆ ಪ್ರಥಮ. ರಾಷ್ಟೀಯ ಇನ್ಸ್ಪೈರ್ ಅವಾರ್ಡ್, ಗದಗ್ ಜಿಲ್ಲೆ ಹಿರೇವಡ್ಡಟ್ಟಿ ಆದರ್ಶ ವಿದ್ಯಾಲಯದ ಸಾಯಿರಾಮ್ ಹೂಗಾರ್ ಆಯ್ಕೆ. ಧರ್ತಿ ಆಬಾ ಜನಜಾತೀಯ ಗ್ರಾಮ ಉತ್ಕರ್ಷ ಅಭಿಯಾನ, ಉತ್ತರ ಕನ್ನಡ ಹಾಗೂ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜನ್ ಸುನ್ವಾಯಿ. ಇಂದು ಭಾರತ ಪಾಕಿಸ್ತಾನ ವಿಭಜನೆಯ ವಿಭಜನ್ ವಿಭೀಷಣ್ ಸ್ಮೃತಿ ದಿವಸ್ ಆಚರಣೆ. ಈಗ ವಾರ್ತೆಗಳ ವಿವರ. ಧಾರವಾಡ ಜಿಲ್ಲೆಯಲ್ಲಿ 12,534 ಜನ ಅಂಗಾಂಗ ದಾನಕ್ಕೆ ಹೆಸರು ನೋಂದಾಯಿಸಿದ್ದು ರಾಜ್ಯಕ್ಕೆ ಪ್ರಥಮ ಸ್ಥಾನದಲ್ಲಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಫ್ಕೆ ಪರಶುರಾಮ್ ತಿಳಿಸಿದ್ದಾರೆ. ವಿಶ್ವ ಅಂಗಾಂಗದಾನ ದಿನಾಚರಣೆ ಹಿನ್ನೆಲೆ ಅಂಗಾಂಗ ಮತ್ತು ಅಂಗಾಂಶ ದಾನದ ಮಹತ್ವದ ಬಗ್ಗೆ ಅರಿವು ಮೂಡಿಸಿ ಸಾಮಾನ್ಯ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಲು ಜನಜಾಗೃತಿ ಕಾರ್ಯಕ್ರಮಗಳು ನಾಡಿನ ಹಲವೆಡೆ ಜರುಗಿದವು. ಹಿರಿಯ ಆಯುರ್ವೇದ ತಜ್ಞ ವೈದ್ಯ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಡಾ ಆಕಾಶ್ ಕೆಂಭಾವಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಒಬ್ಬ ಅಂಗದಾನಿ ಹಲವಾರು ಜೀವಗಳನ್ನು ಉಳಿಸಬಹುದು. ಅಂಗಾಂಗ ದಾನವೆಂದರೆ ಕೇವಲ ದಾನವಲ್ಲ, ಅದು ನಮ್ಮ ಮರಣದ ನಂತರವೂ ಮತ್ತೊಬ್ಬರಿಗೆ ಬದುಕುವ ಅವಕಾಶ ನೀಡುವ ಮಹಾದಾನ. ನಾವು ಅಂಗಾಂಗ ದಾನ ಮಾಡಲು ಇಚ್ಛೆ ಇದೆ ಎಂದು ನೋಂದಾಯಿಸಿಕೊಳ್ಳಬೇಕು. ಭಾರತದಲ್ಲಿ ರಾಷ್ಟೀಯ ಅಂಗ ಮತ್ತು ಅಂಗಾಂಶ ಕಸಿ ಸಂಸ್ಥೆ NOTTO ನೋಟೋ ಮೂಲಕ ಆನ್ಲೈನ್ನಲ್ಲಿ ಅಂಗದಾನಕ್ಕೆ ಪ್ಲೆಜ್ ಮಾಡಬಹುದು. 18 ವರ್ಷ ಮೇಲ್ಪಟ್ಟವರು ತಮ್ಮ ಅಂಗಾಂಗ ದಾನದ ಇಚ್ಛೆಯನ್ನು ನೋಂದಾಯಿಸಬಹುದು. ಆಧಾರ್ ಮತ್ತು OTP ಮೂಲಕ ನೋಂದಣಿ ಮಾಡಬಹುದು. ನೋಂದಾಯಿಸಿಕೊಂಡು ಸುಮ್ಮನಾಗಬೇಡಿ. ನಾನು ಮರಣ ಹೊಂದಿದ ನಂತರ ನನ್ನ ಅಂಗಾಂಗಗಳನ್ನು ದಾನ ಮಾಡಲು ಬಯಸುತ್ತೇನೆ ಎಂದು ನಿಮ್ಮ ತಂದೆ ತಾಯಿ ಪತಿ ಅಥವಾ ಪತ್ನಿ ಮಕ್ಕಳು ಅಥವಾ ಆಪ್ತರಿಗೆ ಸ್ಪಷ್ಟವಾಗಿ ತಿಳಿಸಿ. ವ್ಯಕ್ತಿ ಅಂಗದಾನಕ್ಕೆ ಪ್ಲೆಜ್ ಮಾಡಿದ್ದರೂ ಮರಣದ ಸಂದರ್ಭದಲ್ಲಿ ಅಂಗಾಂಗಗಳನ್ನು ಪಡೆಯಲು ಕುಟುಂಬ ಅಥವಾ ಕಾನೂನುಬದ್ಧವಾಗಿ ಮೃತದೇಹದ ಜವಾಬ್ದಾರಿ ಹೊಂದಿರುವ ವ್ಯಕ್ತಿಗೆ ಒಪ್ಪಿಗೆ ಅಗತ್ಯವಾಗುತ್ತದೆ. ಮತ್ತೆ ಕುಟುಂಬದವರಿಗೂ ಒಂದು ಮನವಿ: ನಮ್ಮ ಪ್ರೀತಿ ಪಾತ್ರರು ತಮ್ಮ ಮರಣದ ನಂತರ ಅಂಗಾಂಗ ದಾನ ಮಾಡಲು ಇಚ್ಛೆ ವ್ಯಕ್ತಪಡಿಸಿದರೆ ದುಃಖದ ಆ ಕ್ಷಣದಲ್ಲಿ ಅವರ ಕೊನೆಯ ಇಚ್ಛೆಯನ್ನು ಗೌರವಿಸುವುದು, ಮತ್ತೊಬ್ಬರ ಬದುಕಿಗೆ ಅವಕಾಶ ನೀಡುವುದು ನಮ್ಮ ಪ್ರೀತಿ ಅತ್ಯಂತ ಅರ್ಥಪೂರ್ಣ ಅಭಿವ್ಯಕ್ತಿಯಾಗಬಹುದು.
0: ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಇನ್ಸ್ಪೈರ್ ಮಾನಕ್ ಪ್ರಶಸ್ತಿಯನ್ನು ನ್ಯಾಷನಲ್ ಇನೋವೇಷನ್ ಫೌಂಡೇಶನ್ ಸಹಯೋಗದಲ್ಲಿ ಸ್ಥಾಪಿಸಿದೆ. ದೈನಂದಿನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ 5 ಮೌಲಿಕ ಹಾಗೂ ವೈಜ್ಞಾನಿಕ ಆಧಾರಿತ ಆಲೋಚನೆಗಳನ್ನು 6ರಿಂದ 12ನೇ ತರಗತಿಯ ವಿದ್ಯಾರ್ಥಿಗಳು ಸಲ್ಲಿಸಲು ಅವಕಾಶ ನೀಡಿದೆ. ವಿಜೇತರಿಗೆ 10,000 ರೂಪಾಯಿ ಬಹುಮಾನ ನೀಡಲಾಗುತ್ತದೆ. ಗದಗ್ ಜಿಲ್ಲೆ ಮುಂಡರಗಿ ತಾಲೂಕು ಹಿರೇವಡ್ಡಟ್ಟಿ ಆದರ್ಶ ಸರ್ಕಾರಿ ವಿದ್ಯಾಲಯದ 10ನೇ ತರಗತಿ ವಿದ್ಯಾರ್ಥಿ ಸಾಯಿರಾಮ್ ಹೂಗಾರ್ ರಾಷ್ಟಮಟ್ಟದ ಇನ್ಸ್ಪೈರ್ ಅವಾರ್ಡ್ಗೆ ಆಯ್ಕೆಯಾಗಿದ್ದಾರೆ. ಮಕ್ಕಳ ಊಟ ಹಾಗೂ ಉಪಾಹಾರಕ್ಕೆ ಅನುವಾಗುವಂತೆ ಎತ್ತರ ಹೊಂದಿಸಬಲ್ಲ ಮೇಜು ತಯಾರಿಸಿ ಸಾಯಿರಾಮ್ ಗಮನ ಸೆಳೆದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಸುರತ್ಕಲ್ನ ರಾಷ್ಟೀಯ ತಾಂತ್ರಿಕ ಶಿಕ್ಷಣ ಸಂಸ್ಥೆಯಲ್ಲಿ ಇಂದು ಸಮಾರೋಪಗೊಳ್ಳಲಿರುವ ರಾಷ್ಟೀಯ ಮಾರ್ಗದರ್ಶನ ಕಾರ್ಯಾಗಾರದಲ್ಲಿ ಸಾಯಿರಾಮ್ ಹೂಗಾರ್ ಪಾಲ್ಗೊಂಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಸಾಯಿರಾಮ್ ಮಾಹಿತಿ ನೀಡಿದ್ದಾರೆ.
2: ಇನ್ಸ್ಪೈರ್ ಅವಾರ್ಡ್ನಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದ ನನ್ನ ಮಾದರಿಯ ಹೆಸರು ಮಕ್ಕಳಿಗಾಗಿ ಎತ್ತರ ಹೊಂದಿಸಬಹುದಾದ ಡೈನಿಂಗ್ ಟೇಬಲ್. ಇನ್ಸ್ಪೈರ್ ಅವಾರ್ಡ್ಗೆ ಯೋಜನೆ ತಯಾರಿಸುವ ಬಗ್ಗೆ ನಮ್ಮ ಶಿಕ್ಷಕರಾದ ಶ್ರೀ ಯಲ್ಲಪ್ಪ ದಡವಾಡ್ ಸರ್ ಮಾಹಿತಿ ನೀಡಿದರು. ಅದೇ ವಿಷಯದ ಬಗ್ಗೆ ಯೋಜನೆ ಹಾಗೂ ಮಾದರಿ ತಯಾರಿಸಲು ಮಾರ್ಗದರ್ಶನ ನೀಡಿದರು. ಜೊತೆಗೆ ಸ್ಥಳೀಯ ಹಾಗೂ ಸುತ್ತಮುತ್ತಲಿನ ತಂತ್ರಜ್ಞರನ್ನು ಸಂಪರ್ಕ ಮಾಡಿದೆ. ಟೆಲಿಸ್ಕೋಪಿಕ್ ವಿನ್ಯಾಸ ಹಾಗೂ 0 ಕೋಲು ಅಂದರೆ ಗೇರ್ ನಂತಹ ಯಂತ್ರ ವ್ಯವಸ್ಥೆಯನ್ನು ಸಂಯೋಜಿಸುವ ಕಾರ್ಯತತ್ವವನ್ನು ಈ ಮಾದರಿ ಒಳಗೊಂಡಿದೆ. ಈ ಮಾದರಿಯಲ್ಲಿ DPDT ಸ್ವಿಚಸ್ ಗಳು, SPDT ಸ್ವಿಚಸ್ ಗಳು, ಫಿಮೇಲ್ ಜ್ಯಾಕ್, PO ಮೋಟರ್ ಗಳನ್ನು ಬಳಸಲಾಗಿದೆ. ಟೇಬಲ್ ಟಾಪ್ ನ ಕೆಳಗೆ ಟೆಲಿಸ್ಕೋಪಿಕ್ ಅಥವಾ ತಾಂತ್ರ ವ್ಯವಸ್ಥೆಯನ್ನು ಸಂಯೋಜಿಸಲಾಗಿದೆ.

0: ಆಗಿದೆ. ಮಗುವಿನ ಎತ್ತರಕ್ಕೆ ತಕ್ಕಂತೆ ಟೇಬಲ್ನ ಎತ್ತರವನ್ನು ಹೊಂದಿಸಿಕೊಳ್ಳಬಹುದು.
1: ಧರ್ತಿ ಆಬಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಉತ್ತರ ಕನ್ನಡ ಜಿಲ್ಲೆಯ ಪರಿಶಿಷ್ಟ ಪಂಗಡದವರಿಗೆ ಸರ್ಕಾರದ ಸವಲತ್ತುಗಳನ್ನು ಒದಗಿಸಲು ಆಯ್ದ ಗ್ರಾಮ ಪಂಚಾಯಿತಿಗಳಲ್ಲಿ ನಾಳೆ 15ನೇ ತಾರೀಖಿನವರೆಗೆ 3 ದಿನಗಳ ಜನ್ ಸುನ್ವಾಯಿ ಕಾರ್ಯಕ್ರಮ ಆಯೋಜಿಸಲು ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಆದೇಶಿಸಿದೆ. ಹಳಿಯಾಳ್, ಜೊಯ್ಡಾ ಹಾಗೂ ಮುಂಡಗೋಡ್ ತಾಲೂಕುಗಳ 25 ಗ್ರಾಮಗಳ ಆದಿ ಸೇವಾ ಕೇಂದ್ರಗಳಲ್ಲಿ ಜನ್ ಸುನ್ವಾಯಿ ಕಾರ್ಯಕ್ರಮ ಜರುಗುತ್ತಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಆಯ್ಕೆಯಾದ 87 ಗ್ರಾಮಗಳಲ್ಲಿ 3 ದಿನಗಳ ಕಾಲ ವಿಶೇಷ ಜನ್ ಸುನ್ವಾಯಿ ಕಾರ್ಯಕ್ರಮ ಆಯೋಜಿತವಾಗಿದೆ ಎಂದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಭಾರತ ಪಾಕಿಸ್ತಾನ್ ವಿಭಜನೆಯ ಭಯಾನಕ ಸ್ಮರಣಾರ್ಥ ದಿನವೆಂದು ವಿಭಜನ್ ವಿಭೀಷಣ್ ಸ್ಮೃತಿ ದಿವಸ್ ಭಾರತದಲ್ಲಿ 14th ಆಚರಿಸಲಾಗುತ್ತದೆ. 1947 ಬ್ರಿಟಿಷ್ ಭಾರತದ ವಿಭಜನೆಯ ಸಮಯದಲ್ಲಿ ಸ್ಥಳಾಂತರಗೊಂಡ, ತೀವ್ರ ಹಿಂಸಾಚಾರವನ್ನು ಅನುಭವಿಸಿದ ಮತ್ತು ಪ್ರಾಣ ಕಳೆದುಕೊಂಡ ಲಕ್ಷಾಂತರ ಜನರ ಸ್ಮರಣೆಯೊಂದಿಗೆ ಗೌರವಿಸುವ ದಿನ. ರಾಷ್ಟೀಯ ಸ್ಮಾರಕವನ್ನು 2021 ಸ್ಥಾಪಿಸಲಾಯಿತು. ಮೃದಂಗ ವಿದ್ವಾನ್ ಎವಿ ಆನಂದ್ ಅವರಿಗೆ ಅಕಾಡೆಮಿ ರತ್ನ ಪುರಸ್ಕಾರ ಸೇರಿದಂತೆ ಆನೂರು ಅನಂತಕೃಷ್ಣ ಶರ್ಮಾ, ಯಕ್ಷಗಾನ ಕಲಾವಿದ ಕೆರೆಮನೆ ಶಿವಾನಂದ ಹೆಗಡೆ, ಕರ್ನಾಟಕ ಶಾಸ್ತೀಯ ಸಂಗೀತಜ್ಞ ಕೆ ವಾಗೀಶ್, ಜಾನಪದ ಸಂಗೀತಜ್ಞ ಎಸ್ಸಿ ಶರ್ಮಾ ಹಾಗೂ ನಿರ್ದೇಶಕ ಟಿಎಸ್ ನಾಗಾಭರಣ ಸೇರಿದಂತೆ ರಾಜ್ಯದ 9 ಸಾಧಕರಿಗೆ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ 2024 ಹಾಗೂ 25ನೇ ಸಾಲಿನ ಪ್ರಶಸ್ತಿಗಳನ್ನು ಪ್ರದಾನಿಸಿದೆ. ಹೊಸದಿಲ್ಲಿಯ ಭಾರತೀಯ ವಿಜ್ಞಾನ ಮಂದಿರದಲ್ಲಿ ನಡೆದ ಸಮಾರಂಭದಲ್ಲಿ ವಿವಿಧ ರಾಜ್ಯಗಳ 115 ಕಲಾವಿದರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಶಸ್ತಿಗಳನ್ನು ಪ್ರದಾನಿಸಿದರು. ತಂಬಾಕು ಮತ್ತು ನಿಕೋಟಿನ್ ಯುಕ್ತ ಗುಟಿಖಾ ಹಾಗೂ ಪಾನ್ ಮಸಾಲಾ ಉತ್ಪಾದನೆ, ಶೇಖರಣೆ, ವಿತರಣೆ ಮತ್ತು ಮಾರಾಟವನ್ನು 1 ನಿಷೇಧಿಸಿ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಹಿರಿಯ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ತಜ್ಞ ವೈದ್ಯ ಡಾ ಎಸ್ಎಂ ನವಲ್ಗುಂದ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದು, ಸರ್ಕಾರದ ಈ ನಿರ್ಧಾರ ಯುವಜನರನ್ನು ಗಂಭೀರ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಗೊಳಿಸುವ ದೂರದೃಷ್ಟಿಯ ನಿರ್ಣಯ ಎಂದಿದ್ದಾರೆ.
5: ತಂಬಾಕು ನಿಷೇಧ ಕಾಯ್ದೆ ಜಾರಿಗೆ ತಂದ ನಮ್ಮ ಘನವೆತ್ತಿದ ಕರ್ನಾಟಕ ಸರ್ಕಾರಕ್ಕೆ ನನ್ನ ಹೃತ್ಪೂರ್ವಕ ವಂದನೆಗಳು. ತಂಬಾಕು ಸೇವನೆಯಿಂದ ಗಂಟಲು, ಶ್ವಾಸನಾಳ, ಫುಪ್ಪುಸಗಳಿಗೆ ಕ್ಯಾನ್ಸರ್ ಆಗುವ ಸಾಧ್ಯತೆ ಇದೆ. ತಂಬಾಕು ತಿನ್ನುವುದರಿಂದ ತುಟಿ, ನಾಲಿಗೆ, ಗಂಟಲು, ವಸಡಿ, ಅನ್ನನಾಳ, ಜಠರ, ಸಣ್ಣ ಕರುಳು, ದೊಡ್ಡ ಕರುಳುಗಳಿಗೆ ಕ್ಯಾನ್ಸರ್ ಹಬ್ಬುವ ಸಾಧ್ಯತೆ ಇರುತ್ತದೆ. ಹೃದಯ ಮತ್ತು ರಕ್ತನಾಳಗಳಿಗೂ ಕೂಡ ಕ್ಯಾನ್ಸರ್ ಹಬ್ಬುತ್ತದೆ. ಮರಣ ಪ್ರಮಾಣದಲ್ಲಿ ಇತ್ತೀಚಿನ ಸಮೀಕ್ಷೆಯಲ್ಲಿ ಕ್ಯಾನ್ಸರ್ನಿಂದ ಮರಣ ಹೊಂದುವವರು 50% ಇರುತ್ತಾರೆ. ದೇಹದ ಪ್ರತಿಕಾರ ಶಕ್ತಿ ಕೂಡ ಕಡಿಮೆಯಾಗುತ್ತಾ ಹೋಗುತ್ತದೆ. ಕುಟುಂಬದ ಆರ್ಥಿಕ ಪರಿಸ್ಥಿತಿಯು ಕೂಡ ಹಿನ್ನಡೆಯುತ್ತದೆ. ಈ ಆರ್ಥಿಕ ಹಿನ್ನಡೆ ದೇಶದ ಬಡತನಕ್ಕೂ ಕೂಡ ಪರಿಣಾಮ ಬೀರುತ್ತದೆ. ಉಗುರು ಮತ್ತು ಕೂದಲು ಹೊರತುಪಡಿಸಿ ಶರೀರದ ಎಲ್ಲ ಅಂಗಾಂಗಗಳಿಗೂ ಕೂಡ ಕ್ಯಾನ್ಸರ್ ಹಬ್ಬುವ ಸಾಧ್ಯತೆ ಇದೆ. ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ ಹೆಚ್ಚಾಗಿ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗುತ್ತಿರುವುದು ದುರ್ಭಾಗ್ಯದ ಸಂಗತಿಯಾಗಿದೆ. ಕ್ಯಾನ್ಸರ್ ಕಾಯಿಲೆ ಬೇಗನೆ ಗುರುತಿಸಿದರೆ, ಅದರ ಪೂರ್ಣ ಉಪಚಾರ ಮಾಡಿದರೆ ರೋಗಿ ಗುಣಮುಖವಾಗುತ್ತಾನೆ. ತಂಬಾಕಿನ ಎಲ್ಲ ರೀತಿಯ ಉಪಯೋಗಗಳನ್ನು ತಿಳಿಸಬೇಕು. ಇದರಿಂದ ದೇಶದ ಉಜ್ವಲ ಭವಿಷ್ಯವನ್ನು ಕೂಡ ಕಟ್ಟಲು ಸಾಧ್ಯವಾಗುತ್ತದೆ.
1: 80ನೇ ಸ್ವಾತಂತ್ರ್ಯೋತ್ಸವದ ನಿಮಿತ್ತ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೊಸದಿಲ್ಲಿಯ ಐತಿಹಾಸಿಕ ಕೆಂಪುಕೋಟೆಯ ಮೇಲೆ ಧ್ವಜಾರೋಹಣ ನೆರವೇರಿಸಿ ದೇಶದ ಜನತೆಯನ್ನುದ್ದೇಶಿಸಿ ಭಾಷಣ ಮಾಡಲಿರುವ ಕಾರ್ಯಕ್ರಮದ ನೇರ ಪ್ರಸಾರ ನಾಳೆ 15th ಬೆಳಗ್ಗೆ 7 ಆರಂಭವಾಗಲಿದೆ. ಈ ಹಿನ್ನೆಲೆ ಬೆಳಗಿನ 7:05 ಪ್ರದೇಶ ಸಮಾಚಾರ ನಾಳೆ ಬೆಳಗ್ಗೆ 6:40 ಪ್ರಸಾರವಾಗಲಿದೆ. 5ನೇ ಶ್ರೇಯಾಂಕದ ಬ್ಯಾಡ್ಮಿಂಟನ್ ಪಟು ಹೇಮಂತ್ ಗೌಡ

0: ಯಾನೆಕ್ಸ್ ಸನ್ರೈಸ್ ಕರ್ನಾಟಕ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪುರುಷರ ಸಿಂಗಲ್ಸ್ ಪ್ರೀ ಕ್ವಾರ್ಟರ್ ಫೈನಲ್ ತಲುಪಿದ್ದಾರೆ. ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆ ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಿರುವ ಪಂದ್ಯದಲ್ಲಿ 32ರ ಘಟ್ಟದಲ್ಲಿ ಮಹಿಳಾ ಸಿಂಗಲ್ಸ್ನಲ್ಲಿ ಮೇಘಶ್ರೀ, ನೇಹಾ ಹಾಗೂ ಅನನ್ಯಶ್ರೀ ಸೇರಿದಂತೆ 11 ಮಹಿಳಾ ಪಟುಗಳು ಗೆಲುವು ಸಾಧಿಸಿದ್ದು ಅಖಿಲ 16ರ ಘಟ್ಟಕ್ಕೆ ವಾಕ್ ಓವರ್ ಪಡೆದಿದ್ದಾರೆ. ಚಿತ್ರದುರ್ಗದ ಹಳೆ ಮಾಧ್ಯಮಿಕ ಶಾಲೆ ಆವರಣದಲ್ಲಿ ಕೇಂದ್ರ ಜಲಶಕ್ತಿ ಸಚಿವಾಲಯ ಸಂಚಾಲಿತ ಜಲಸಂಚಯ ಜನಭಾಗಿದಾರಿ ಉಪಕ್ರಮದಡಿ ಕ್ಯಾಚ್ ದಿ ರೇನ್ ಅಭಿಯಾನ ನಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಂಗಾಂಗ ದಾನಕ್ಕೆ ನೋಂದಾವಣೆ, ಧಾರವಾಡ ಜಿಲ್ಲೆ ರಾಜ್ಯಕ್ಕೆ ಪ್ರಥಮ. ರಾಷ್ಟೀಯ ಇನ್ಸ್ಪೈರ್ ಅವಾರ್ಡ್ ಗದಗ ಜಿಲ್ಲೆ ಹಿರೇವಡ್ಡಟ್ಟಿ ಆದರ್ಶ ವಿದ್ಯಾಲಯದ ಸೈರಾಮ್ ಹೂಗಾರ್ ಆಯ್ಕೆ. ಧರ್ತಿ ಆಬಾ ಜನಜಾತೀಯ ಗ್ರಾಮ ಉತ್ಕರ್ಷ ಅಭಿಯಾನ ಉತ್ತರ ಕನ್ನಡ ಹಾಗೂ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜನ್ ಸುನ್ವಾಯಿ. ಇಂದು ಭಾರತ ಪಾಕಿಸ್ತಾನ ವಿಭಜನೆಯ ವಿಭಜನ್ ವಿಭೀಷಣ್ ಸ್ಮೃತಿ ದಿವಸ್ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: This Independence Day, celebrate internet freedom. Get the BSNL FTTH Independence Day offer for just 1,111 rupees per month.
2: Enjoy 200 Mbps high-speed internet, a massive 5,000 GB of data, and save 88 rupees every month.
1: This Independence Day, connect to freedom with BSNL FTTH.
2: BSNL, connecting India.
1: Terms and conditions apply.
3: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಇದೀಗ ಭಾವಗೀತೆಗಳ ಕಾರ್ಯಕ್ರಮ. ಎಸ್ ಕೃತಿಕಾ ಅವರು ಹಾಡಿರುವಂತಹ ಭಾವಗೀತೆಗಳು. ಮೊದಲಿಗೆ ಬಿಆರ್ ಲಕ್ಷ್ಮಣರಾವ್ ವಿರಚಿತ ಗೀತೆ, ಕೊಲ್ಲುವುದಾದರೆ ಕೊಂದು ಬಿಡು ಹೀಗೆ ಕಾಡಬೇಡ.

0: ಇದುವರೆಗೆ ಎಸ್ ಕೃತಿಕಾ ಅವರು ಹಾಡಿದಂತಹ ಭಾವಗೀತೆಗಳು ಮೂಡಿಬಂದವು.
1: ಕೇಳುಗರೆ, 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತು ವಿಶೇಷ ಸಂದರ್ಶನ ಮೂಡಿಬರಲಿದೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇಂದು ಬೆಳಗ್ಗೆ 8:30 ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಸ್ಎನ್ಎಲ್ ಕರ್ನಾಟಕ ವಲಯ ಬೆಂಗಳೂರು. ಬಿಎಸ್ಎನ್ಎಲ್ ಕನೆಕ್ಟಿಂಗ್ ಇಂಡಿಯಾ.
2: ಎಲ್ಲರ ಮನೆ ಮನಗಳಲ್ಲಿ ಹೆಮ್ಮೆಯಿಂದ ಹಾರಲಿ ತ್ರಿವರ್ಣ ಧ್ವಜ.
3: ಈ ಆಗಸ್ಟ್ 15 ಪ್ರತಿ ಮನೆಯ ಮೇಲೂ ರಾಷ್ಟ್ರಧ್ವಜ ರಾರಾಜಿಸಲಿ.
2: ದೇಶದ ವೈಭವದ ಹಿರಿಮೆ ನಮ್ಮದಾಗಲಿ. ನಮ್ಮ ರಾಷ್ಟ್ರಧ್ವಜ, ನಮ್ಮ ಹೆಮ್ಮೆ.

ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ಆಕಾಶವಾಣಿ ಸಮಯ ಸರಿಯಾಗಿ 7:34. ಇದೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: This Independence Day, want freedom? Pay just one.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ದೇಶವನ್ನುದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಷಣ. ಇಂದು ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನ. ದೇಶಾದ್ಯಂತ ಸಂತ್ರಸ್ತರಿಗೆ ಗೌರವ ನಮನ. ನ್ಯಾಯಾಂಗದಲ್ಲಿ ಪಾರದರ್ಶಕತೆಗೆ ಸರ್ವೋಚ್ಚ ನ್ಯಾಯಾಲಯ ಬದ್ಧ, ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್, ಒಟ್ಟು 35 ಪದಕಗಳೊಂದಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿದ ಭಾರತ. ವಾರ್ತೆಗಳ ವಿವರ. 80ನೇ ಸ್ವಾತಂತ್ರ್ಯ ದಿನೋತ್ಸವದ ಮುನ್ನಾ ದಿನವಾದ ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರವನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ರಾಷ್ಟ್ರಪತಿಯವರ ಈ ವಿಶೇಷ ಭಾಷಣ ಇಂದು ಸಂಜೆ 7 ಗಂಟೆಗೆ ಆಕಾಶವಾಣಿಯ ಎಲ್ಲ ತರಂಗಾಂತರಗಳಲ್ಲಿ ಪ್ರಸಾರವಾಗಲಿದೆ. ಇದರ ಜೊತೆಗೆ ದೂರದರ್ಶನದ ಎಲ್ಲ ವಾಹಿನಿಗಳಲ್ಲಿ ಮೊದಲು ಹಿಂದಿಯಲ್ಲಿ ಹಾಗೂ ತದನಂತರ ಇಂಗ್ಲಿಷ್ನಲ್ಲಿ ಪ್ರಸಾರವಾಗಲಿದೆ. ದೂರದರ್ಶನದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷಣಗಳ ಪ್ರಸಾರದ ನಂತರ ದೂರದರ್ಶನದ ಪ್ರಾದೇಶಿಕ ವಾಹಿನಿಗಳಲ್ಲಿ ಆಯಾ ಪ್ರಾದೇಶಿಕ ಭಾಷೆಗಳಲ್ಲಿ ಭಾಷಣ ಪ್ರಸಾರವಾಗಲಿದೆ. ಇನ್ನು ಆಕಾಶವಾಣಿಯು ರಾತ್ರಿ 9:30 ತನ್ನ ಪ್ರಾದೇಶಿಕ ಜಾಲಗಳಲ್ಲಿ ಭಾಷಣದ ಪ್ರಾದೇಶಿಕ ಭಾಷಾ ಅವತರಣಿಕೆಗಳನ್ನು ಪ್ರಸಾರ ಮಾಡಲಿದೆ. ಇಂದು ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನ. ಇದರ ಹಿನ್ನೆಲೆಯಲ್ಲಿ 1947ರ ದೇಶ ವಿಭಜನೆಯ ಸಂದರ್ಭದಲ್ಲಿ ಪ್ರಾಣ ಕಳೆದುಕೊಂಡ ಹಾಗೂ ಅಪಾರ ಯಾತನೆ ಅನುಭವಿಸಿದ ಲಕ್ಷಾಂತರ ಜನರಿಗೆ ರಾಷ್ಟ್ರ ಗೌರವ ನಮನ ಸಲ್ಲಿಸುತ್ತಿದೆ. ಈ ಅಂಗವಾಗಿ ರಾಜಧಾನಿ ನವದೆಹಲಿ ಸೇರಿದಂತೆ ದೇಶಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ದೇಶ ವಿಭಜನೆಯಿಂದಾಗಿ ತಮ್ಮ ನೆಲಮೂಲಗಳನ್ನು ಕಳೆದುಕೊಂಡು ಪ್ರಾಣತ್ಯಾಗ ಮಾಡಿದವರ ಸ್ಮರಣಾರ್ಥ ಪ್ರತಿ ವರ್ಷ ಆಗಸ್ಟ್ 14ರಂದು ಈ ದಿನವನ್ನು ಆಚರಿಸಲು ಭಾರತ ಸರ್ಕಾರ 2021ರಲ್ಲಿ ನಿರ್ಧರಿಸಿತ್ತು. ಕೋಟ್ಯಾಂತರ ಜನರಿಗೆ ಮಾಸದ ಗಾಯಗಳನ್ನು ನೀಡಿದ ಭೀಕರ ವಿಭಜನೆಯೊಂದಿಗೆ ಪ್ರಜಾಪ್ರಭುತ್ವ ಭಾರತದ ಉದಯವಾಯಿತು ಎಂಬುದನ್ನು ಮುಂಬರುವ ಪೀಳಿಗೆಗೆ ನೆನಪಿಸುವುದು ಈ ಆಚರಣೆಯ ಮುಖ್ಯ ಉದ್ದೇಶವಾಗಿದೆ. ಸಮಾಜದಲ್ಲಿರುವ ಕೋಮುದ್ವೇಷ ಹಾಗೂ ಅಸಾಮರಸ್ಯವನ್ನು ತೊಡೆದುಹಾಕಿ ದೇಶದ ಏಕತೆ, ಸಾಮಾಜಿಕ ಸೌಹಾರ್ದತೆ ಮತ್ತು ಮಾನವ ಸಬಲೀಕರಣವನ್ನು ಗಟ್ಟಿಗೊಳಿಸುವ ಅಗತ್ಯವನ್ನು ಈ ದಿನ ನೆನಪಿಸುತ್ತದೆ. ಮಾನವ ಇತಿಹಾಸದಲ್ಲೇ ಅತಿದೊಡ್ಡ ವಲಸೆಗಳಲ್ಲಿ ಒಂದಾದ ಈ ವಿಭಜನೆಯು ಸುಮಾರು 2 ಕೋಟಿ ಜನರ ಜೀವನದ ಮೇಲೆ ಪರಿಣಾಮ ಬೀರಿತ್ತು. ಸ್ವಾತಂತ್ರ್ಯದ ಸಂಭ್ರಮದ ನಡುವೆಯೂ ವಿಭಜನೆಯ ಹಿಂಸಾಚಾರಕ್ಕೆ ಪ್ರಾಣ ಕಳೆದುಕೊಂಡ ಅಮಾಯಕರ ತ್ಯಾಗವನ್ನು ದೇಶ ಇಂದು ಕೃತಜ್ಞತೆಯಿಂದ ಸ್ಮರಿಸುತ್ತಿದೆ. ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನದ ಮುನ್ನಾ ದಿನವಾದ ನಿನ್ನೆ ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರ ಪ್ರವಾಸೋದ್ಯಮ ಮತ್ತು ಸಾಂಸ್ಕೃತಿಕ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭಾಗವಹಿಸಿದ್ದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಅವರು 1947ರ ದೇಶ ವಿಭಜನೆಯ ಭೀಕರ ಯಾತನೆ ಹಾಗೂ ಅಪಾರ ನಷ್ಟವನ್ನು ಎದುರಿಸಿದ ಜನರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು ಹಾಗೂ ದೇಶದ ಏಕತೆ, ಅಖಂಡತೆ ಮತ್ತು ಸಾಮಾಜಿಕ ಸೌಹಾರ್ದತೆಯನ್ನು ನಿರಂತರವಾಗಿ ಬಲಪಡಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಸಚಿವರು ಪ್ರತಿಪಾದಿಸಿದರು. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳಲು ಸುಪ್ರೀಂಕೋರ್ಟ್ ಬದ್ಧವಾಗಿದ್ದು ಕಲಾಪಗಳ ನೇರ ಪ್ರಸಾರವೇ ಇದಕ್ಕೆ ಸಾಕ್ಷಿ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದ್ದಾರೆ. ಆದರೆ ನೇರ ಪ್ರಸಾರವನ್ನು ಕೆಲವೊಮ್ಮೆ ದುರುಪಯೋಗಪಡಿಸಿಕೊಳ್ಳುತ್ತಿರುವುದು ವಿಷಾದನೀಯ ಎಂದು ಅವರು ಡಿಡಿ ನ್ಯೂಸ್ಗೆ ನೀಡಿದ ಸಂದರ್ಶನದಲ್ಲಿ ತಿಳಿಸಿದ್ದಾರೆ. ನೇರ ಪ್ರಸಾರದ ತುಣುಕುಗಳನ್ನು ಆಯ್ದುಕೊಂಡು ನ್ಯಾಯಮೂರ್ತಿಗಳ ಹೇಳಿಕೆಗಳನ್ನು ಸಂದರ್ಭಕ್ಕೆ ಹೊರತಾಗಿ ಬಿಂಬಿಸುತ್ತಿರುವ ಉದಾಹರಣೆಗಳು ಗಮನಕ್ಕೆ ಬಂದಿವೆ ಎಂದ ಅವರು, ಪ್ರತಿಯೊಬ್ಬರೂ ತಮ್ಮ ಜವಾಬ್ದಾರಿಯನ್ನು ಅರಿತು ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಶ್ರಮಿಸಬೇಕೆಂದು ಮನವಿ ಮಾಡಿದರು. ನ್ಯಾಯಾಂಗ ಸುಧಾರಣೆಯು ಒಂದು ನಿರಂತರ ಪ್ರಕ್ರಿಯೆಯಾಗಿದ್ದು ಜಿಲ್ಲಾ ನ್ಯಾಯಾಲಯಗಳು ಈ ಸುಧಾರಣೆಯ ಮೊದಲ ಹಂತವಾಗಿವೆ. ಹೀಗಾಗಿ ಜಿಲ್ಲಾ

0: ನ್ಯಾಯಾಲಯಗಳನ್ನು ಬಲಪಡಿಸುವುದು ಹಾಗೂ ಅಲ್ಲಿ ತಂತ್ರಜ್ಞಾನದ ಬಳಕೆಯನ್ನು ಹೆಚ್ಚಿಸುವುದು ಅತ್ಯಗತ್ಯ ಎಂದರು. ರಕ್ಷಣಾ ಉತ್ಪಾದನಾ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಸಾರ್ವಜನಿಕ ವಲಯದ ಉದ್ಯಮವಾದ ಇಂಡಿಯಾ ಆಪ್ಟೆಲ್ ಲಿಮಿಟೆಡ್ ಸಿವಿಲ್ ಮಾರುಕಟ್ಟೆಗಾಗಿ ಸ್ವದೇಶಿ ಗರುಡ ಹೈ ರೆಸೊಲ್ಯೂಷನ್ ಬೈನಾಕ್ಯುಲರ್ ಅನ್ನು ನಿನ್ನೆ ಬಿಡುಗಡೆ ಮಾಡಿದೆ. ಸ್ವದೇಶಿ ವಿನ್ಯಾಸ ಮತ್ತು ತಯಾರಿಕೆಯ ಮೂಲಕ ಆತ್ಮನಿರ್ಭರ ಭಾರತದ ಆಶಯವನ್ನು ಗರುಡ ಪ್ರತಿಬಿಂಬಿಸುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. 8 ಪಟ್ಟು ವರ್ಧನೆ ಹಾಗೂ 7.6 ಡಿಗ್ರಿ ವಿಶಾಲ ವೀಕ್ಷಣಾ ವ್ಯಾಪ್ತಿಯನ್ನು ಹೊಂದಿರುವ ಈ ಬೈನಾಕ್ಯುಲರ್ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ವೀಕ್ಷಿಸಲು ನೆರವಾಗಲಿದೆ. ಪಕ್ಷಿ ವೀಕ್ಷಣೆ, ವನ್ಯಜೀವಿ ವೀಕ್ಷಣೆ, ಪ್ರಕೃತಿ ಅನ್ವೇಷಣೆ, ಪ್ರವಾಸ, ಕ್ರೀಡೆ, ಅರಣ್ಯ ಮತ್ತು ಸಾಗರ ಚಟುವಟಿಕೆಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಗರುಡವನ್ನು ಬಳಸಬಹುದಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹರ್ ಘರ್ ತಿರಂಗ ಅಭಿಯಾನದಡಿ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಇಂದು ಬೃಹತ್ ತ್ರಿವರ್ಣ ಧ್ವಜ ರ್ಯಾಲಿ ಆಯೋಜಿಸಲಾಗಿದೆ. ಕೋಲಾರ್ 6 ಲೇನ್ ರಸ್ತೆಯ ಮದರ್ ತೆರೇಸಾ ಶಾಲೆ ಬಳಿಯಿಂದ ಬೆಳಿಗ್ಗೆ 10 ಗಂಟೆಗೆ ಆರಂಭವಾಗುವ ಈ ರ್ಯಾಲಿಯು ಸುಮಾರು 32 ಕಿಲೋಮೀಟರ್ ಸಾಗಿ ಸಂತನಗರದ ಬೈಸಾಖ್ ಹೇಡಿಮಂಡಿಯಲ್ಲಿ ಮುಕ್ತಾಯಗೊಳ್ಳಲಿದೆ. ಭಾರತವನ್ನು ಜಾಗತಿಕ ಉತ್ಪಾದನಾ ಕೇಂದ್ರವನ್ನಾಗಿಸಲು ಪ್ರಮುಖ ಕ್ಷೇತ್ರಗಳ ಕುರಿತು ಸಿದ್ದಪಡಿಸಲಾದ ವರದಿಯನ್ನು ನೀತಿ ಆಯೋಗದ ಉಪಾಧ್ಯಕ್ಷ ಅಶೋಕ್ ಕುಮಾರ್ ಲಹಿರಿ ನಿನ್ನೆ ಬಿಡುಗಡೆ ಮಾಡಿದರು. ಜಾಗತಿಕ ಸ್ಪರ್ಧಾತ್ಮಕತೆ, ದೇಶೀಯ ಮೌಲ್ಯವರ್ಧನೆ, ಉದ್ಯೋಗ ಸೃಷ್ಟಿ ಮತ್ತು ಜಾಗತಿಕ ಪೂರೈಕೆ ಸರಪಳಿಗಳಲ್ಲಿ ಹೆಚ್ಚಿನ ಏಕೀಕರಣಕ್ಕೆ 12 ಕ್ಷೇತ್ರಗಳು ಹೆಚ್ಚಿನ ಸಾಮರ್ಥ್ಯ ಹೊಂದಿವೆ ಎಂದು ವರದಿಯಲ್ಲಿ ಗುರುತಿಸಲಾಗಿದೆ. ವಾಹನ, ಎಲೆಕ್ಟ್ರಾನಿಕ್ಸ್, ಉಕ್ಕು, ಬಂಡವಾಳ ಸರಕುಗಳು, ರಕ್ಷಣಾ ಮತ್ತು ಡ್ರೋನ್ಗಳು, ರಾಸಾಯನಿಕ, ಸೌರ ವಿದ್ಯುತ್, ಜವಳಿ, ಔಷಧ ಮತ್ತು ವೈದ್ಯಕೀಯ ಸಾಧನಗಳು, ದೂರಸಂಪರ್ಕ ಉಪಕರಣಗಳು, ಚರ್ಮ ಮತ್ತು ಪಾದರಕ್ಷೆಗಳು ಹಾಗೂ ಆಹಾರ ಸಂಸ್ಕರಣಾ ಕ್ಷೇತ್ರಗಳನ್ನು ಪ್ರಮುಖ ಕ್ಷೇತ್ರಗಳಾಗಿ ಗುರುತಿಸಲಾಗಿದೆ. ಜಾಗತಿಕ ಪೂರೈಕೆ ಸರಪಳಿಗಳನ್ನು ವೈವಿಧ್ಯಗೊಳಿಸುವ ಪ್ರಯತ್ನಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ವರದಿಯು ಭಾರತದ ಉತ್ಪಾದನಾ ವ್ಯವಸ್ಥೆಯನ್ನು ಬಲಪಡಿಸಲು ನೀತಿ ನಿರೂಪಕರು, ಸರ್ಕಾರ, ಕೈಗಾರಿಕಾ ವಲಯ ಮತ್ತು ಸಂಶೋಧಕರಿಗೆ ಉಪಯುಕ್ತ ಮಾರ್ಗದರ್ಶಿಯಾಗಲಿದೆ ಎಂದು ಅಶೋಕ್ ಕುಮಾರ್ ಲಹಿರಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾ ವೀರೇಂದ್ರ ಕುಮಾರ್ ಅವರು ನವದೆಹಲಿಯಲ್ಲಿಂದು ನಡೆಯಲಿರುವ ಹಿರಿಯ ನಾಗರಿಕರ ರಾಷ್ಟೀಯ ಮಂಡಳಿಯ 5ನೇ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭೆಯಲ್ಲಿ ಹಿರಿಯ ನಾಗರಿಕರ ಕಲ್ಯಾಣಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಮಂಡಳಿ ಚರ್ಚಿಸಲಿದೆ. ಈ ಚರ್ಚೆಗಳು ಅಂತರ ಸಚಿವಾಲಯದ ಸಮನ್ವಯವನ್ನು ಮತ್ತಷ್ಟು ಬಲಪಡಿಸುವ ಮತ್ತು ಹಿರಿಯ ನಾಗರಿಕರಿಗೆ ಘನತೆ, ಭದ್ರತೆ, ಭಾಗವಹಿಸುವಿಕೆ ಮತ್ತು ಯೋಗಕ್ಷೇಮದ ಜೀವನವನ್ನು ಖಾತ್ರಿಪಡಿಸುವ ಕಡೆಗೆ ಸರ್ಕಾರದ ಬದ್ಧತೆಯನ್ನು ಬಲಪಡಿಸುವ ನಿರೀಕ್ಷೆ ಇದೆ ಎಂದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ತಿಳಿಸಿದೆ. ಪಂಜಾಬ್ನ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಿರೋಮಣಿ ಅಕಾಲಿ ದಳದ ಅಧ್ಯಕ್ಷ ಸುಖಬೀರ್ ಸಿಂಗ್ ಬಾದಲ್ ಅವರು ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಅವರ ಆರೋಗ್ಯ ಸ್ಥಿರವಾಗಿದೆ ಹಾಗೂ ಅಪಾಯದಿಂದ ಪಾರಾಗಿದ್ದಾರೆ. ಬಾದಲ್ ಮತ್ತು ಅವರ ಪತ್ನಿ ಹರ್ಸಿಮ್ರತ್ ಕೌರ್ ನಿನ್ನೆ ನಾಂದೇಡ್ನ ಮುಗತ್ನಲ್ಲಿರುವ ಗುರುದ್ವಾರ ಮಾತಾ ಸಾಹಿಬ್ ದೇವಾನ್ಜಿ ಅವರನ್ನು ಭೇಟಿ ಮಾಡುತ್ತಿದ್ದಾಗ ವ್ಯಕ್ತಿಯೊಬ್ಬ ಬಾದಲ್ ಅವರನ್ನು ಚಾಕುವಿನಿಂದ ಇರಿದಿದ್ದಾನೆ. ಪೊಲೀಸ್ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಅವನನ್ನು ಬಂಧಿಸಿದರು. ನೈಜೀರಿಯಾದ ಲಾಗೋಸ್ನಲ್ಲಿ ನಡೆದ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ 35 ಪದಕಗಳನ್ನು ಗೆಲ್ಲುವ ಮೂಲಕ ಕೂಟದ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. 4 ದಿನಗಳ ಸ್ಪರ್ಧೆಯಲ್ಲಿ ಭಾರತೀಯ ತಂಡ 13 ಚಿನ್ನ, 8 ಬೆಳ್ಳಿ ಮತ್ತು 14 ಕಂಚಿನ ಪದಕಗಳನ್ನು ಗೆದ್ದಿದೆ. 23 ವರ್ಷದೊಳಗಿನವರ ಹಾಗೂ ಹಿರಿಯರ ವಿಭಾಗಗಳಲ್ಲಿ ಭಾರತ ಈ ಸಾಧನೆ ಮಾಡಿದೆ. ಅಂತಿಮ ದಿನ ಹಿರಿಯರ ವಿಭಾಗದಲ್ಲಿ ಭಾರತ 6 ಸ್ಪರ್ಧೆಗಳ ಪೈಕಿ 5ರಲ್ಲಿ ಚಿನ್ನದ ಪದಕ ಗೆದ್ದಿದ್ದು ಪುರುಷರ ಸಾಬ್ರೆ, ಮಹಿಳೆಯರ ಸಾಬ್ರೆ, ಪುರುಷರ ಎಪಿ, ಮಹಿಳೆಯರ ಎಪಿ ಮತ್ತು ಮಹಿಳೆಯರ ಫೈಲ್ ವಿಭಾಗಗಳಲ್ಲಿ ಚಿನ್ನ ಹಾಗೂ ಪುರುಷರ ಫೈಲ್ನಲ್ಲಿ ಬೆಳ್ಳಿ ಪದಕ ಗಳಿಸಿದೆ. ಈ ಸಾಧನೆಯೊಂದಿಗೆ ಅತ್ಯುತ್ತಮ ಒಟ್ಟಾರೆ ಫಲಿತಾಂಶ ದಾಖಲಿಸಿದ ದೇಶಕ್ಕೆ ನೀಡಲಾಗುವ ವಿಲ್ಕಿನ್ಸನ್ ಸ್ವೋರ್ಡ್ ಟ್ರೋಫಿಯನ್ನು ಭಾರತ ಪಡೆದುಕೊಂಡಿದೆ. ಕಾಮನ್ವೆಲ್ತ್ ಒಟ್ಟಾರೆ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಭಾರತ ಮೊದಲ ಬಾರಿಗೆ ಗೆದ್ದಿರುವುದು ಭಾರತೀಯ ಫೆನ್ಸಿಂಗ್ ಕ್ರೀಡಾಪಟುಗಳ ಪ್ರತಿಭೆ, ಶಿಸ್ತು ಮತ್ತು ಪರಿಶ್ರಮಕ್ಕೆ ಸಾಕ್ಷಿಯಾಗಿದೆ ಎಂದು

0: ಭಾರತ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಈ ಸ್ವಾತಂತ್ರ್ಯ ದಿನಕ್ಕೆ ಫ್ರೀಡಂ ಬೇಕಾ? ಕೇವಲ 1 ರೂಪಿ ಕೊಡಿ, ಫ್ರೀಡಂ ಪಡೀರಿ. BSNL 1 ರೂಪಿ ಫ್ರೀಡಂ ಪ್ಲಾನ್, ಸಿಮ್ ಫ್ರೀ, ಪ್ರತಿದಿನ 1 GB ಡೇಟಾ, 24 ದಿನಗಳ ವ್ಯಾಲಿಡಿಟಿ.
2: ಕೇವಲ 1 ರೂಪಾಯಿಗೆ ಇಷ್ಟೆಲ್ಲ?
1: 1 ರೂಪಾಯಿಗೆ BSNL ಫ್ರೀಡಂ ಪ್ಲಾನ್ಗೆ ಕನೆಕ್ಟ್ ಆಗಿ. BSNL ಕನೆಕ್ಟಿಂಗ್ ಇಂಡಿಯಾ.
3: ಈ ಕೊಡುಗೆ September 12, 2026 ಮಾತ್ರ. ಷರತ್ತುಗಳು ಅನ್ವಯ.
4: ಇದು ಆಕಾಶವಾಣಿ ಬೆಂಗಳೂರು, 490.1 ಮೀಟರ್ಗಳು, ಅಂದರೆ 612 kHz. ಇದೀಗ ಚಿತ್ರಗೀತೆಗಳು. ಕಾವೇರಿ ಚಿತ್ರದಿಂದ ಆಯ್ದ ಗೀತೆ SP ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ವಿಜಯ್ ನಾರಸಿಂಹ ಅವರ ಗೀತ ರಚನೆಗೆ M ರಂಗರಾವ್ ಸ್ವರಕಲ್ಪನೆಯನ್ನು ನೀಡಿದ್ದಾರೆ.

ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ, ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ್

0: ರೇಬಿಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಆತ್ಮೀಯರೇ, ಆಕಾಶವಾಣಿ ಶ್ರೋತೃಗಳ ಬಹುದಿನಗಳ ಕನಸು ನನಸು ಕರುನಾಡ ಶ್ರೋತೃ ಸಂಘ ಈಗ ನೋಂದಾಯಿತ. ಅಧಿಕೃತ ಉದ್ಘಾಟನೆ ಪ್ರಣಯರಾಜ ಶ್ರೀನಾಥ್ ಅವರಿಂದ ಎಸ್ ಜಾನಕಿ ನುಡಿನಮನವೂ ಇದೆ. ಯಾವಾಗ? ಆಗಸ್ಟ್ 16 ಸಂಜೆ 4 ಗಂಟೆ. ಎಲ್ಲಿ? ವೀರಶೈವ ಮಹಾಸಭಾ, ಅರಮನೆ ರಸ್ತೆ, ಬೆಂಗಳೂರು. ಎಲ್ಲರಿಗೂ ಸ್ವಾಗತ, ಬನ್ನಿ ಸಂಭ್ರಮಿಸೋಣ.
2: ಮೈಸೂರು ಮಲ್ಲಿಗೆ ಚಿತ್ರದಲ್ಲಿರ್ತಕ್ಕಂತಹ ಕೆಎಸ್ ನರಸಿಂಹಸ್ವಾಮಿ ವಿರಚಿತ ಗೀತೆ ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಈ ಗೀತೆ ಅಪರಿಚಿತ ಚಿತ್ರದ್ದು. ಹಾಡಿರುವ ಕಲಾವಿದರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ರಾಮದಾಸ್ ನಾಯ್ಡು ಅವರ ರಚನೆಗೆ ಎಲ್ ವೈದ್ಯನಾಥನ್ ಸಂಗೀತವನ್ನು ನೀಡಿದ್ದಾರೆ.

0: ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.
1: ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಸಮಯ 8 ಗಂಟೆಯಾಗಲಿದೆ. ಕೆಲವೇ ಕ್ಷಣಗಳಲ್ಲಿ ಹಿಂದಿ ನಂತರ ಇಂಗ್ಲಿಷ್

0: ಆಕಾಶವಾಣಿ 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್, ಈ ಕುರಿತು ವಿಶೇಷ ಸಂದರ್ಶನ.
1: ಈ ಸ್ವಾತಂತ್ರ್ಯ ದಿನಕ್ಕೆ ಮನೆಗೆ ಕೊಡಿ ಇಂಟರ್ನೆಟ್ ಫ್ರೀಡಂ. ಬಿಎಸ್ಎನ್ಎಲ್ FTTH ಇಂಡಿಪೆಂಡೆನ್ಸ್ ಡೇ ಆಫರ್ ಕೇವಲ 1,111 ರೂಪಾಯಿ ಪ್ರತಿ ತಿಂಗಳು. 200 MBPS ಹೈ ಸ್ಪೀಡ್ ಇಂಟರ್ನೆಟ್, 5,000 GB ಡೇಟಾ ಮತ್ತು ಪ್ರತಿ ತಿಂಗಳು 88 ರೂಪಾಯಿ ಉಳಿತಾಯ. ಈ ಇಂಡಿಪೆಂಡೆನ್ಸ್ ಡೇ ಬಿಎಸ್ಎನ್ಎಲ್ FTTH ಜೊತೆ ಫ್ರೀಡಂಗೆ ಕನೆಕ್ಟ್ ಆಗಿ. ಬಿಎಸ್ಎನ್ಎಲ್ ಕನೆಕ್ಟಿಂಗ್ ಇಂಡಿಯಾ, ಷರತ್ತುಗಳು ಅನ್ವಯ.
0: ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಬಿಎಸ್ಎನ್ಎಲ್ ಕರ್ನಾಟಕ ಟೆಲಿಕಾಂ ವಲಯದ ಚೀಫ್ ಜನರಲ್ ಮ್ಯಾನೇಜರ್ ಎನ್ಕೆ ಸುಕುಮಾರನ್ ಹಾಗೂ ಪ್ರಿನ್ಸಿಪಲ್ ಜನರಲ್ ಮ್ಯಾನೇಜರ್ ಬಿ ವೆಂಕಟೇಶ್ವರಲು ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಸ್ಎನ್ಎಲ್ ಕರ್ನಾಟಕ ವಲಯ ಬೆಂಗಳೂರು.
2: ನಮಸ್ಕಾರ ಕೇಳುಗರೆ, ಈ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಬಿಎಸ್ಎನ್ಎಲ್ ಭಾರತೀಯ ಸರ್ಕಾರಿ ಸ್ವಾಮ್ಯದ ದೂರಸಂಪರ್ಕ ಸೇವಾ ಪೂರೈಕೆದಾರ ಸಂಸ್ಥೆ. ಪ್ರಸ್ತುತ ಸಂವಹನ ಸಚಿವಾಲಯದ ದೂರಸಂಪರ್ಕ ಇಲಾಖೆಯ ಅಡಿಯಲ್ಲಿ ಈ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ. ಬಿಎಸ್ಎನ್ಎಲ್ ಭಾರತದ ಅತ್ಯಂತ ಹಳೆಯ ಮತ್ತು ದೊಡ್ಡ ಸಂವಹನ ಸೇವೆ ಒದಗಿಸುವ ಕಂಪನಿಯಾಗಿದೆ. ಮೊಬೈಲ್ ನೆಟ್ವರ್ಕ್, ಹೈಸ್ಪೀಡ್ ಇಂಟರ್ನೆಟ್, ಲ್ಯಾಂಡ್ಲೈನ್ ಹಾಗೂ ಫೈಬರ್ ಸಂಪರ್ಕ ಸೇವೆಗಳನ್ನು ಒದಗಿಸ್ತಾ ಇದೆ. 80ನೇ ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ತನ್ನ ಗ್ರಾಹಕರಿಗೆ ಕೊಡುಗೆಗಳನ್ನು ನೀಡ್ತಾ ಇದೆ. ಏನು, ಯಾವುದು, ಹೇಗೆ, ಈ ಎಲ್ಲ ಕುತೂಹಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಲಿಕ್ಕೆ, ಹೆಚ್ಚಿನ ಮಾಹಿತಿಯನ್ನು ನೀಡೋದಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಬಿಎಸ್ಎನ್ಎಲ್ ಕರ್ನಾಟಕ ಟೆಲಿಕಾಂ ಸರ್ಕಲ್ನ ಚೀಫ್ ಜನರಲ್ ಮ್ಯಾನೇಜರ್ ಎನ್ಕೆ ಸುಕುಮಾರನ್. ನಮಸ್ಕಾರ ಸರ್.
3: ನಮಸ್ಕಾರ.
2: ಹಾಗೆ ಪ್ರಿನ್ಸಿಪಲ್ ಜನರಲ್ ಮ್ಯಾನೇಜರ್ ಬಿ ವೆಂಕಟೇಶ್ವರಲು ಅವರು, ನಮಸ್ಕಾರ.
4: ನಮಸ್ಕಾರ ಮೇಡಮ್.
2: ಈಗ ನಾವು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ಈ ದಿನ ಬಿಎಸ್ಎನ್ಎಲ್ಗೆ ಎಷ್ಟು ಮುಖ್ಯವಾಗುತ್ತೆ?
3: ಇಂಡಿಪೆಂಡೆನ್ಸ್ ಡೇ ಇಸ್ ಅನ್ ಒಕೇಶನ್ ಟು ರಿಮೆಂಬರ್ ಅವರ್ ನೇಷನ್ಸ್ ಜರ್ನಿ ಅಂಡ್ ಆಲ್ಸೋ ಟು ರಿನ್ಯೂ ಅವರ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ನೇಷನ್ ಬಿಲ್ಡಿಂಗ್. ಫಾರ್ ಬಿಎಸ್ಎನ್ಎಲ್, ಕನೆಕ್ಟಿಂಗ್ ಇಂಡಿಯಾ ವಿಥೌಟ್ ಡಿಜಿಟಲ್ ಡಿವೈಡ್ ಈಸ್ ಇಟ್ ಸೆಲ್ಫ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ನೇಷನ್ ಬಿಲ್ಡಿಂಗ್. ಆನ್ ದಿಸ್ ಒಕೇಶನ್ ಬಿಎಸ್ಎನ್ಎಲ್ ಕರ್ನಾಟಕ ಈಸ್ ಆರ್ಗನೈಸಿಂಗ್ ಮೆಗಾ ಸಿಮ್ ಅಂಡ್ FTTH ಮೇಳಾಸ್, ಪ್ರೆಸ್ ಮೀಟ್ಸ್, ಮೀಡಿಯಾ ಇಂಟ್ರಾಕ್ಷನ್ಸ್ ಅಂಡ್ ಪ್ರಮೋಷನಲ್ ಆಕ್ಟಿವಿಟೀಸ್ ಅಕ್ರಾಸ್ ಕರ್ನಾಟಕ. ಅವರ್ ಒಬ್ಜೆಕ್ಟಿವ್ ಇಸ್ ಟು ಟೇಕ್ affordable and reliable telecom service closer to the people and contribute to a digitally connected Karnataka.
2: ಬಿಎಸ್ಎನ್ಎಲ್ ಕರ್ನಾಟಕದಾದ್ಯಂತ ಮೆಗಾ ಸಿಮ್ ಮತ್ತು FTTH ಮೇಳಗಳನ್ನ ಆಯೋಜಿಸ್ತಾ ಇದೆ ಅಂತ ಹೇಳಿದ್ರು. ಬಿ ವೆಂಕಟೇಶ್ವರಲು ಅವರಿಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಬಿಎಸ್ಎನ್ಎಲ್ ಮೊಬೈಲ್ ಸಿಮ್ ಹಾಗೂ FTTH ಸೇವೆಗಳು, ಇವು ಎರಡರ ಮೇಲೆ ಯಾಕೆ ಇಷ್ಟೊಂದು ಗಮನ ಹರಿಸ್ತಾ ಇದೆ?
4: ಆ ಕಸ್ಟಮರ್ಸ್ ಮೇಳದಲ್ಲಿ ನಮ್ಮ ಪ್ರಾಡಕ್ಟ್ಗಳು ಏನೇನಿದೆಯೋ, ಸರ್ವಿಸ್ಗಳು ಏನಿದೆಯೋ, ಯಾಕಂದ್ರೆ ಸ್ಪೆಷಲ್ ಆಫರ್ಸ್ ನಾವು ಕೊಡ್ತಾ ಇರ್ತೀವಿ. ಪ್ರತಿ ವರ್ಷ ಅದನ್ನು ನಾವು ಸ್ಪೆಷಲ್ ಆಫರ್ಸ್ ಕೊಡ್ತಾ ಇರ್ತೀವಿ. ಅದರಲ್ಲಿ ಈ ವರ್ಷ FTTH ಪ್ಲಾನ್ಗಳಾಗಿ ಫ್ರೀ ಸಿಮ್ ಅಂತ ಒಂದು ಆಫರ್ ಕೊಡ್ತಾ ಇದೀವಿ. ಅದಕ್ಕೆ ನಾವು ಕಸ್ಟಮರ್ ಗ್ರಾಸ್ ರೂಟ್ ಲೆವೆಲ್ ತಗೊಂಡು ಹೋಗ್ಲಿಕ್ಕೆ, ಹೆಂಗೆ ಯೂಸ್ ಆಗತ್ತೆ ಅಂತ ಹೇಳಲಿಕ್ಕೆ ಅದಕ್ಕೆ ಈ ಮೆಗಾ ಮೇಳಗಳನ್ನು ನಾವು ಕಂಡಕ್ಟ್ ಮಾಡ್ತಾ ಇರ್ತೀವಿ.
2: ಈ ಬಿಎಸ್ಎನ್ಎಲ್ ನ 4G ಸೇವೆಗಳ ವಿಸ್ತರಣೆ ಸಾಕಷ್ಟು ಗಮನ ಸೆಳೆದಿದೆ. ಈಗ ಕರ್ನಾಟಕದಲ್ಲಿ ಈ 4G ಸೇವೆಗಳ ಸದ್ಯದ ಸ್ಥಿತಿ ಹೇಗಿದೆ?
4: ಈ 4G ಸೇವಾ ಅಂತಗಳೇ ನಾವು BSNL ಹೋಗೋದು ವರ್ಷದಿಂದ ನಾವು ಲಾಂಚ್ ಮಾಡಿದೀವಿ. ಈ 4G ಸೇವೆಗಳೇನೆಂದ್ರೆ ನಮ್ಮ ಸ್ವದೇಶಿ ಜ್ಞಾನದಿಂದ ಮಾಡಿರೋದು ಟೆಕ್ನಾಲಜಿ. ಇದು ಏನಂದ್ರೆ ಆಕ್ಸೆಸ್ ನೆಟ್ವರ್ಕ್ ಇಂದ ಕೋರ್ ನೆಟ್ವರ್ಕ್ ನಮ್ಮ ಸ್ವದೇಶಿ ಪರಿಜ್ಞಾನದಿಂದ ಮಾಡಿರೋದು ನೆಟ್ವರ್ಕ್ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ. ಪ್ರಪಂಚದಲ್ಲಿ ನಾವು 5ನೇ ದೇಶ ಆಗಿದ್ದೀವಿ ನಾವು ಇಂಥ ಟೆಕ್ನಾಲಜಿ ಇರೋದು. ನಮ್ಮ ಕರ್ನಾಟಕದಲ್ಲಿನೂ ಈಗ 4,654 ಜಾಗಗಳಲ್ಲಿ ನಾವು 4G ಟೆಕ್ನಾಲಜಿ ಸರ್ವಿಸ್ ಸೇವೆಗಳು ಕೊಡ್ತಾ ಇದ್ದೀವಿ. ಅದರಿಂದ ತುಂಬಾ ಡಾಟಾನೂ ಇಂಪ್ರೂವ್ ಆಗ್ತಾ ಇದೆ, ಕಸ್ಟಮರ್ಗಳು ತುಂಬಾ ಖುಷಿಯಾಗಿದ್ದಾರೆ. ಈಗನೂ ನಮ್ಮ ಗವರ್ಮೆಂಟ್ ಏನಾಗುತ್ತೆ ಅಂದ್ರೆ ಇನ್ನೂ ಅದು ಎಕ್ಸ್ಪೆಂಡ್ ಮಾಡ್ಲಿಕ್ಕೆ, ಇನ್ನೂ ಜಾಸ್ತಿ ಇಕ್ವಿಪ್ಮೆಂಟ್ ಕೊಡ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ, ಇನ್ನೂ ಜಾಸ್ತಿ ಕವರೇಜ್ ಕೊಡ್ಲಿಕ್ಕೆ.
2: ಸುಕುಮಾರ್ ಸರ್, ಈ ಹೊಸ ಟವರ್ಗಳಿಗಾಗಿ ರಾಜ್ಯ ಸರ್ಕಾರ BSNL ಗೆ ಜಾಗವನ್ನ ನೀಡ್ತಾ ಇದೆ, ಸರ್ಕಾರದ ಬೆಂಬಲ ಎಷ್ಟು ಪ್ರಮುಖವಾಗಿದೆ?
3: Well, the support of state government has been very important and received the excellent support from various departments of state government for allotment of forest land, revenue land for the erection of towers and deployment of 4G technology. Such cooperation helps BSNL establish infrastructure faster, particularly in rural and uncovered areas, and thereby accelerated the expansion of mobile connectivity.
2: ಇನ್ನು ಈ ಭಾರತ್ ನೆಟ್, ಈ ವಿಷಯಕ್ಕೆ ಬರೋಣ. ಗ್ರಾಮೀಣ ಕರ್ನಾಟಕಕ್ಕೆ ಭಾರತ್ ನೆಟ್ ಎಷ್ಟು ಮುಖ್ಯ, ಹಾಗೆಯೇ ಈ ಅಮೆಂಡೆಡ್ ಭಾರತ್ ನೆಟ್ ಕಾರ್ಯಕ್ರಮ ಹೇಗೆ ಕರ್ನಾಟಕದಲ್ಲಿ ಪ್ರಗತಿಯನ್ನು
4: ಹೌದು ಮೇಡಮ್? ಹೌದು ಮೇಡಮ್, ಇದು ಭಾರತ ನೆಟ್ ಅಂತ ಪ್ರೋಗ್ರಾಮ್, ಇದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂದಿರೋ ಪ್ರಾಜೆಕ್ಟ್ ಅದು. ಅದರಲ್ಲಿ ಏನಂದ್ರೆ, ನಮ್ಮ ರೂರಲ್ ಏರಿಯಾದಲ್ಲಿರೋದು ಹಳ್ಳಿಗಳಲ್ಲಿರೋದು ಜನಗಳಿಗೆ ಎಲ್ಲ ಗ್ರಾಹಕರು ಎಲ್ಲರಿಗೂ ಬ್ರಾಡ್ಬ್ಯಾಂಡ್ ಸರ್ ಸೇವೆಗಳು ಕೊಡಬೇಕಂತ ಈ ಮುಖ್ಯ ಉದ್ದೇಶ ಆಗಿರೋದು ಪ್ರಾಜೆಕ್ಟ್ ಇದು. ಇದು ಈ ಪ್ರಾಜೆಕ್ಟ್ ಎರಡು ಫೇಸ್ ಅಲ್ಲಿ ಇಂಪ್ಲಿಮೆಂಟ್ ಆಯಿತು. ಫಸ್ಟ್ ಫೇಸ್ ಅಲ್ಲಿ ಭಾರತ ನೆಟ್ 1 ಅಂತ ಫೇಸ್ ಆಗಿರೋದು, ಕೆಲವು ಹಳ್ಳಿಗಳಲ್ಲಿ ನಾವು ಫೈಬರ್ ಹಾಕ್ಬಿಟ್ಟು ಅದಕ್ಕೆ ಸರ್ವಿಸ್ ಕೊಟ್ಟಾಯಿತು. ಈಗ ರೀಸೆಂಟ್ ಆಗಿ ಅಮೆಂಡೆಡ್ ಭಾರತ್ ನೆಟ್ ಅಂತ ಅದು ಅಪ್ಗ್ರೇಡೇಷನ್ ಪ್ರಾಜೆಕ್ಟ್ ಬಂದಿರೋದು. ಅದರದಲ್ಲಿ ಏನಂದ್ರೆ, ಇನ್ನೂ ಅಪ್ಗ್ರೇಡ್ ಆಗಿರೋದು ನ್ಯೂ ಟೆಕ್ನಾಲಜಿಂದ, ಅಂದ್ರೆ ಐಪಿ MPLS ಬೇಸ್ಡ್ ಫೈಬರ್ ಹಾಕ್ಬಿಟ್ಟು ಹೈ ಬ್ಯಾಂಡ್ ವಿಡ್ತ್ ಸರ್ಕ್ಯೂಟ್ಸ್ ಎಲ್ಲ ಕೊಟ್ಟುಬಿಟ್ಟು ಅಂಡ್ 76,000 ಹಳ್ಳಿಗಳಿಗೆ ನಾವು ಕವರ್ ಮಾಡ್ಲಿಕ್ಕೆ ಬ್ರಾಡ್ಬ್ಯಾಂಡ್ ಸರ್ವಿಸ್ ಕೊಡಬೇಕಂತ. ಈ ಬ್ರಾಡ್ಬ್ಯಾಂಡ್ ಸರ್ವಿಸ್ ಇಂದ ಏನಾಗತ್ತಂದ್ರೆ, ಹಳ್ಳಿ ಜನಗಳವ್ರು ಎಲ್ಲರೂ ಗ್ರಾಹಕರು ಎಲ್ಲರೂ ಇ ಗವರ್ನೆನ್ಸ್ ಆಗಲಿ, ಹೆಲ್ತ್ ಆಗಲಿ, ಎಡ್ಯುಕೇಷನ್ ಇಶ್ಯೂಗಳಾಗಲಿ, ಎಂಪ್ಲಾಯ್ಮೆಂಟ್ ನ್ಯೂಸ್ ಆಗಲಿ, ಎಲ್ಲನೂ ಅವರು ತಿಳ್ಕೊಳ್ಳಿಕ್ಕೆ ತುಂಬಾ ಯೂಸ್ ಆಗುತ್ತೆ. ಅದರಿಂದ ಈ ಗ್ರಾಸ್ ರೂಟ್ ಲೆವೆಲ್ ಹಳ್ಳಿಗಳಲ್ಲಿ ಕೊಡಬೇಕಂತ ಗೌರ್ಮೆಂಟ್ ಆಫ್ ಇಂಡಿಯಾದ ಆಬ್ಜೆಕ್ಟಿವ್ದಲ್ಲಿ DBN ಪ್ರಾಜೆಕ್ಟ್ ಅಂತ, ಭಾರತ ಡಿಜಿಟಲ್ ಭಾರತ ನಿಧಿ ಅಂತ ಅಂದು ಅದರಿಂದ ಕ್ಯಾಪಿಟಲ್ ಸಪೋರ್ಟ್ ತಗೊಂಡ್ಬಿಟ್ಟು ಅದರಿಂದ ಸ್ಪಾನ್ಸರ್ ಮಾಡಿರೋದು ಈ ಪ್ರಾಜೆಕ್ಟ್ ಇಂದ ಎಲ್ಲ ಸ್ಟೇಟ್ಗಳಲ್ಲಿ ಮಾಡ್ತಾ ಇದೀವಿ. ಸೊ ಅದರಿಂದ ನಮ್ಮ ಕರ್ನಾಟಕದಲ್ಲಿ 176 ಬ್ಲಾಕ್ಸ್ ಅಲ್ಲಿ ನಾವೆಲ್ಲ ಸರ್ವಿಸ್ಗಳು ಕೊಡ್ತಾ ಇದೀವಿ ಅಂಡ್ 26,000 ಹಳ್ಳಿಗಳಲ್ಲಿ ನಾವು ಈ ಸರ್ವಿಸ್ ಎಕ್ಸ್ಪಾಂಡ್ ಮಾಡೋಕೆ ಮುಂದೆ ಉದ್ದೇಶ ನಡೀತಾ ಇದೆ. ಈಗ ಅದಕ್ಕೆ ಆ ಪ್ರಾಜೆಕ್ಟ್ ಇಂದ 2,300 ಕಿಲೋಮೀಟರ್ಸ್ OFC ಫೈಬರ್ ಲೇಯಿಂಗ್ ಕೆಲಸಗಳು ನಡೀತಾ ಇದೆ. ಅದು ಆಗಿದ್ರೆ ನಮ್ಮ ರೂರಲ್ ಏರಿಯಾದ ಜನಗಳ ಎಲ್ಲರಿಗೂ ಹೈ ಸ್ಪೀಡ್ ಬ್ಯಾಂಡ್ ವಿಡ್ತ್ ಸಿಕ್ಕತ್ತಂತ ಮುಖ್ಯ ಉದ್ದೇಶ.
2: ಅಂತೂ ತುಂಬಾ ಪ್ರಗತಿಯಲ್ಲಿ ನಡೀತಾ ಇದೆ ಕರ್ನಾಟಕದಲ್ಲಿ. ಇನ್ನು BSNL ಉದ್ಯಮಿ ಹೀಗಂದ್ರೆ ಏನು? ಹಾಗೇನೆ ಸ್ಥಳೀಯ ಗ್ರಾಮೀಣ ಉದ್ಯಮಿಗಳು ಬ್ರಾಡ್ಬ್ಯಾಂಡ್ ವಿಸ್ತರಣೆಗೆ ಹೇಗೆ ತಮ್ಮ ಕೊಡುಗೆಯನ್ನು ನೀಡಬಹುದು?
4: ನಮ್ಮ ರೂರಲ್ ಏರಿಯಾದಲ್ಲಿ ಈ ಹೈ ಸ್ಪೀಡ್ ಬ್ರಾಂಡ್ ವಿಡ್ತ್ ಕನೆಕ್ಷನ್ಸ್ ಕೊಡಬೇಕಂದ್ರೆ ನಮ್ಮ ಲೋಕಲ್ ಎಂಟರ್ಪ್ರೈನರ್ಸ್ ಬೇಕು. ನಾವು ಔಟ್ಸೋರ್ಸಿಂಗ್ ಮಾಡಲ್ ತರ ಅದು, ಅಂದ್ರೆ ಲೋಕಲ್ ಅಲ್ಲಿ ಇರೋದು ಜನಗಳನ್ನೇ, ಓದಿರೋದು ಹುಡುಗರಾಗಲಿ, ಡಿಪ್ಲೊಮಾ ಹುಡುಗರಾಗಲಿ, ಎಂಟರ್ಪ್ರೈನರ್ಸ್, ಹೊಸ ಹೊಸ ಎಂಟರ್ಪ್ರೈನರ್ಸ್ ಅನ್ನು ಎನ್ಕರೇಜ್ ಮಾಡಲಿಕ್ಕೆ ಈ ಭಾರತೀಯ ಉದ್ಯಮ ಪ್ರೋಗ್ರಾಮ್ ಅಂತ ಒಂದು ಶುರು ಮಾಡಿದ್ರು. ಅದೇನಂದ್ರೆ ಅವ್ರಿಗೆ ಫ್ರಾಂಚೈಸಿಪ್ ಅವ್ರಿಗೆ ಕೊಡ್ತೀವಿ ನಾವು. ಅವರೇ ಹೋಗಿಬಿಟ್ಟು ಹಳ್ಳಿಗಳಲ್ಲಿ ಪ್ರಮೋಟ್ ಮಾಡಿ ಈ BSNL ಬ್ರಾಡ್ಬ್ಯಾಂಡ್ ಸೇವೆಗಳನ್ನು ಪ್ರಮೋಟ್ ಮಾಡಿ ಅವರು ಸೇಲ್ ಮಾಡ್ತಾರೆ. ಅವ್ರು ಸೇಲ್ ಮಾಡಿದಕ್ಕೆ, ಅವ್ರಿಗೆ ಫ್ರಾಂಚೈಸಿ ಮಾಡಲಲ್ಲಿ ಮಾಡಿದಕ್ಕೆ ಅವ್ರಿಗೆ ಕಮಿಷನ್ ಬರ್ತದೆ. ಅಂಡ್ ಈ ಉದ್ಯಮಿ ಈ DBN ಪ್ರಾಜೆಕ್ಟ್ ಇಂದ ಅವ್ರಿಗೆ ಕೆಲವು ಕ್ಯಾಪಿಟಲ್ ರೀಎಂಬರ್ಸ್ಮೆಂಟ್ ಬರ್ತದೆ. ಅವ್ರು ಏನೇನು ಖರ್ಚು ಮಾಡ್ತಾರೆ ಅದಕ್ಕೆ ಅದು ರೀಎಂಬರ್ಸ್ಮೆಂಟ್ ಕೊಟ್ಟು ಅವ್ರಿಗೆ ಕಮಿಷನ್ ಕೊಡ್ತಾರೆ. ಮುಖ್ಯ ಉದ್ದೇಶ ಏನಂದ್ರೆ, ಹಳ್ಳಿಗಳಲ್ಲಿ ರೂರಲ್ ಏರಿಯಾದ ಜನಗಳಿಗೆ ಹೊಸ ಎಂಟರ್ಪ್ರಿನರ್ಸ್ ಎಲ್ಲ ಎನ್ಕರೇಜ್ ಮಾಡಿ ಈ ನೆಟ್ವರ್ಕ್ ನ ಎಕ್ಸ್ಪ್ಯಾಂಡ್ ಮಾಡಬೇಕಂತ ಮುಖ್ಯ ಉದ್ದೇಶ.
2: ನೆಟ್ವರ್ಕ್ ಎಕ್ಸ್ಪ್ಯಾಂಡ್ ಮಾಡೋದ್ರ ಜೊತೆಗೆ ನಮ್ಮ ನಿರುದ್ಯೋಗಿ ಯುವಕರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡ್ತಾ
4: ಇದ್ದೀರಾ.
2: ಇನ್ನು ಈ 80th ಸ್ವಾತಂತ್ರ್ಯೋತ್ಸವದ ಈ ವಿಶೇಷ ಸಂದರ್ಭದಲ್ಲಿ BSNL ಹಲವು ಹೆಚ್ಚುವರಿ ಡಿಜಿಟಲ್ ಮತ್ತು ಮನೋರಂಜನಾ ಸೇವೆಗಳನ್ನ ಎತ್ತಿ ತೋರಿಸ್ತಾ ಇದೆ. ನಮ್ಮ ಕೇಳುಗರಿಗೆ ಇವುಗಳ ಬಗ್ಗೆ ಇನ್ನಷ್ಟು ವಿವರಣೆ ನೀಡಬಹುದಾ?
4: ಹೌದು ಮೇಡಮ್, 80th ವರ್ಷದ ಸ್ವಾತಂತ್ರ್ಯ ದಿನವಾಗಿ ನಮ್ಮ BSNL ಕೆಲವು ಕಾಣಿಕೆಗಳು ನಾವು ತಂದಿದೀವಿ ನಮ್ಮ ಗ್ರಾಹಕರ ಬಗ್ಗೆ. ಮೊದಲಾಗಿ ಏನಾಗಿದೆ ಅಂದ್ರೆ, ಒಂದು FTTH ಪ್ಲಾನ್ ಅಂತ ಒಂದು ತಂದಿದೀವಿ, 111 ಪ್ಲಾನ್ ಅಂತ. ಅದು ಮುಂಚೆ 111 ಅಂತ ಇತ್ತು. ಅದರಲ್ಲಿ ಸ್ವಲ್ಪ ಡಿಸ್ಕೌಂಟ್ ಕೊಟ್ಬಿಟ್ಟು ನಾವು 111 ಪ್ಲಾನ್ ಅಂತ ತಂದಿದೀವಿ. ತುಂಬಾ ಯೂಸ್ ಆಗಿರೋದ ಪ್ಲಾನ್. ನಮ್ಮ ಗ್ರಾಹಕರುಗಳಲ್ಲಿ ಏನಂದ್ರೆ, 200 MBPS ಸ್ಪೀಡ್ ಅಲ್ಲಿ ಕೊಡ್ತೀವಿ ನಾವು, ಸೂಪರ್ ಸ್ಪೀಡ್ ಅಂತ. ಅದು ನಮ್ಮ ನೆಟ್ವರ್ಕ್ ಅಲ್ಲಿ ಅವರು 5000 GB ವರ್ಗ ಡೌನ್ಲೋಡ್ ಮಾಡ್ಕೋಬಹುದು. ಅವರು ಆ ಪ್ಲಾನ್ ಎನ್ರೋಲ್ ಮಾಡ್ಕೊಂಡಿದ್ರೆ 25 OTT ಚಾನಲ್ಗಳು, TV ಚಾನಲ್ಗಳು ಅದರಲ್ಲಿ ಇನ್ಬಿಲ್ಟ್ ಆಗಿದೆ. ಸೊ ಅದರಿಂದ ಇದು ತುಂಬಾ ಯೂಸ್ ಆಗೋದು ಪ್ಲಾನ್. ಈಗ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ, ಅದು ಆಲ್ರೆಡಿ ನಡೀತಾ ಇದೆ. ನಮ್ಮ ಗ್ರಾಹಕರೆಲ್ಲರಿಗೂ ನಾನು ಕೋರೋದು ಏನಂದ್ರೆ, ನೀವು ಬೇರೆ ಬೇರೆ ಪ್ಲಾನ್ ನೋಡಿರ್ಬೋದು, ಈ ಪ್ಲಾನು ನೋಡಿ ಹಿಂಗೆ ಚೆನ್ನಾಗತ್ತೆ ನೋಡಿ. ಅದು ಹೈ ಸ್ಪೀಡ್ 200 MBPS ಸ್ಪೀಡ್ ಕೊಡ್ತಾ ಇದೀವಿ. ಅದು ಬಿಟ್ಟು ಇನ್ನೊಂದು ಫ್ರೀ ಸಿಮ್ ಅಂತ ಒಂದು ಫ್ರೀಡಮ್ ಸಿಮ್ ಅಂತ ಒಂದು ಕೊಡ್ತಾ ಇದೆ ಮೇಡಮ್. ಅದು ಮುಂಚೆ ನಾವು ಒಂದು ಸಿಮ್ ಕೊಡಬೇಕಂದ್ರೆ ಅದಕ್ಕೆ ಒಂದು ಸ್ವಲ್ಪ ಕಾಸ್ಟ್ ಇರ್ತದೆ. ಈಗ ಕಾಸ್ಟ್ ಎಲ್ಲ ತೆಗೆದುಬಿಟ್ಟು ಫ್ರೀ ಸಿಮ್ ಅಂತ 1 rupee ನಾವು ಒಂದು ಸಿಮ್ ಕೊಡ್ತೀವಿ. 1 rupee ಸಿಮ್ 24 ದಿವಸ ಅದು ವ್ಯಾಲಿಡಿಟಿ ಇರ್ತದೆ, ಒಂದು ಫ್ರೀ ಸಿಮ್. ಅವ್ರು ಕೊಡೋದು ಓನ್ಲಿ 1 rupee ಕೊಟ್ಟರೆ ಸಾಕು ನಮಗೆ. ಅವ್ರು ನಾವು ಸಿಮ್ ಕೊಡ್ತೀವಿ, ಅವ್ರ ಅಪ್ಲಿಕೇಶನ್ ಅದು ಕ್ಯಾಪ್ ಕೊಡಬೇಕು. ಅದು ಮಾಡಿದರೆ ಅವರು 24 ದಿವಸ ಅವ್ರು ಯೂಸ್ ಮಾಡ್ಕೋಬಹುದು. ಎಷ್ಟಂದ್ರೆ, ಅವರು 1 GB ಪರ್ ಡೇ ಅವರು ಡೈಲಿ ಡೌನ್ಲೋಡ್ ಮಾಡ್ಕೋಬಹುದು. ಹಂಗೇನೆ ಅವರು 100 SMS ಯೂಸ್ ಮಾಡ್ಕೋಬಹುದು. ಅನ್ಲಿಮಿಟೆಡ್ ವಾಯ್ಸ್ ಕಾಲ್ಸ್ ನೀವು ಡೈಲಿ ಮಾರ್ನಿಂಗ್ ಟು ಈವ್ನಿಂಗ್ ಎಷ್ಟು ಡೈಲಿ ನೀವು ಎಷ್ಟು ವಾಯ್ಸ್ ಕಾಲ್ಸ್ ಮಾಡ್ಕೋಬಹುದು. ಅದು ಒಂದು. ಆಮೇಲೆ ಇನ್ನೊಂದಿಂದ ಸ್ಯಾಟಲೈಟ್ ಟೆಲಿಫೋನ್ ಸರ್ವಿಸ್ ಅಂತ ಒಂದು ಹೊಸದು ನಮ್ಮ BSNL ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದು ಮುಂಚೆ ಒಂದು ಕಾರ್ಪೊರೇಟ್ ಕಂಪನೀಸ್ಗಿತ್ತು, ನಾವು ಈಗ ಇಂಡಿವಿಜುವಲ್ ಕಸ್ಟಮರ್ಸ್ಗೂ ಇದೆ. ಅಂದ್ರೆ ರಿಮೋಟ್ ಏರಿಯಾದಲ್ಲಿ ಗ್ರಾಹಕರಿಗೆ ಇಲ್ಲಿ ತುಂಬಾ ಇನ್ಆಕ್ಸೆಸಿಬಲ್ ಏರಿಯಾದಲ್ಲಿ ಇರ್ತಾರಲ್ಲ ಅವ್ರ ಕಂಪನಿಗಳ ಮಲ್ನಾಡು ಕಾಡ ಅಂತ ಜನಗಳಿಗೆ ಅಂಡ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳು, ಯಾಕಂದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಏಜೆನ್ಸಿಗಳು ಇರ್ತಾರಲ್ಲ ಅವ್ರಿಗೆಲ್ಲರಿಗೂ ಇಂಥ ಸರ್ವಿಸ್ ಸ್ಯಾಟಲೈಟ್ ಸರ್ವಿಸ್ ಯೂಸ್ ಆಗುತ್ತೆ. ಈಗ ಇಂಡಿವಿಜುವಲ್ ಕಸ್ಟಮರ್ಸ್ ದೋಸ್ ಆರ್ ಅಫೋರ್ಡಬಲ್, ಇಟ್ ಇಸ್ ವೆರಿ ಗುಡ್ ಸರ್ವಿಸ್ ಎಮರ್ಜೆನ್ಸಿ ಯೂಸ್ ಆಗುತ್ತೆ. ಅಂತ ಸರ್ವಿಸ್ ನಾವು ಲಾಂಚ್ ಮಾಡಿದೀವಿ, ಅದನ್ನು ನಡೀತಾ ಇದೆ. ಆಮೇಲೆ ಇನ್ನೊಂದು PV 2399 ಅಂತ ಒಂದು ಪ್ಲಾನ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ಡೈಲಿ 2 GB ತರ ಅವರು ಡೌನ್ಲೋಡ್ ಮಾಡ್ಕೋಬಹುದು, 100 SMS ಮಾಡ್ಕೋಬಹುದು, ಅನ್ಲಿಮಿಟೆಡ್ ವಾಯ್ಸ್ ಕಾಲ್ಸ್, 365 days ವ್ಯಾಲಿಡ್ ಇರ್ತವೆ, 1 ವರ್ಷಕ್ಕೆ ವ್ಯಾಲಿಡಿಟಿ ಕೊಟ್ಟಿದ್ದೀವಿ ನಾವು ಅದಕ್ಕೆ. ಆಮೇಲೆ ಅನದರ್ ಅಡಿಷನಲ್ 47 days ವ್ಯಾಲಿಡಿಟಿ ಸಿಕ್ಕತ್ತಾ,
2: ಅಂದ್ರೆ 365 ದಿನಗಳ ನಂತರ 47 ದಿನಗಳು ಹೆಚ್ಚುವರಿಯಾಗಿ ಅವರು ಯೂಸ್ ಮಾಡಬಹುದು.
4: ಈ ಪ್ಲಾನ್ ಬಂದ್ಬಿಟ್ಟು ನೆಕ್ಸ್ಟ್ ಮಂತ್ ಅದು ಅಂದ್ರೆ September 12 ವರ್ಕ್ ಇದೆ. ಸೊ ನಮ್ಮ ಗ್ರಾಹಕರಿಗೆ ನಾನು ಕೇಳೋದೇನೆಂದ್ರೆ ದಯವಿಟ್ಟು ಯುಟಿಲೈಸ್ ಮಾಡ್ಕೊಳ್ಳಿ, ಒಳ್ಳೆ ಪ್ಲಾನ್ಗಳಿದೆ BSNL ಇಂದ, ಹೈ ಸ್ಪೀಡ್ ಪ್ಲಾನ್ಸ್, ಬ್ರಾಡ್ಬ್ಯಾಂಡ್ ಪ್ಲಾನ್ಸ್, ಮೊಬೈಲ್ ಪ್ಲಾನ್ಸ್ ಎಲ್ಲ ಇದೆ, ನಿಮ್ಗೆ ಏನು ಬೇಕೋ ಎಲ್ಲ ಇದೆ. ಈ ಸ್ವಾತಂತ್ರ್ಯ ದಿನದ ಸಂದರ್ಭವಾಗಿ ಯುಟಿಲೈಸ್ ಮಾಡ್ಕೋಬೇಕಂತ ಕೇಳ್ತಾ ಇದ್ದೀನಿ.
2: ಕೇಳಿದ್ರಲ್ಲ ಕೇಳಿದರೆ, 1 ರೂಪಾಯಿಗೆ 1 SIM, ಅದು ಫ್ರೀಡಮ್ ಸಿಮ್. ಸೊ ಈ ಆಫರ್ ಹಾಗೇನೆ PV 2399 ಈ ಆಫರ್ ಮುಂದಿನ ತಿಂಗಳು 12ನೇ ತಾರೀಕಿನ ವರೆಗೆ ಮಾತ್ರ. ಸೊ ಹಾಗಾಗಿ ಇಂಥ ಒಂದು ಕೊಡುಗೆಯನ್ನ ನೀವು ಸದುಪಯೋಗ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಇನ್ನು BSNL ಸ್ಯಾಟಲೈಟ್ ಫೋನ್ ಸೇವೆಗಳನ್ನ ಸಹ ನೀವು ಪರಿಚಯ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಿ. ಈ ಸ್ಯಾಟಲೈಟ್ ಸಂಪರ್ಕ ಯಾಕೆ ಮುಖ್ಯ ಅಂತ ಅನ್ಸುತ್ತೆ?
4: ಇನ್ಆಕ್ಸೆಸಿಬಲ್ ಏರಿಯಾಗಳಿರ್ತದೆ, ಅಲ್ಲಿ ಜನಗಳಿರ್ತಾರೆ, ಅವ್ರಿಗೂ ಕಮ್ಯುನಿಕೇಶನ್ ಬೇಕು. ಅದಕ್ಕೇನಂದ್ರೆ ಈಗ ನಾವು ನಾರ್ಮಲ್ ಟೆರಿಸ್ಟೇರಿಯಲ್ ಅಂತ ಹೇಳ್ತೀವಿ, ನಾವು ಲ್ಯಾಂಡ್ ಲೈನ್ ಇಂದ ಕೊಡಬೇಕಂದ್ರೆ ಕಮ್ಯುನಿಕೇಶನ್ ಇರಲ್ಲ ಅವ್ರಿಗೆ. ಇಂಪಾರ್ಟೆಂಟ್ ಕಂಡೀಷನ್ಸ್ ಅಲ್ಲಿ, ಹೆಲ್ತ್ ಇಶ್ಯೂಸ್ ಆಗಲಿ ಅಂಡ್ ಕೆಲವು ಇಂಪಾರ್ಟೆಂಟ್ ಸಿಚುವೇಶನ್ಸ್ ಅಲ್ಲಿ ಅವ್ರಿಗೆ ಕಮ್ಯುನಿಕೇಶನ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಈ ಸ್ಯಾಟಲೈಟ್ ಕಮ್ಯುನಿಕೇಶನ್ ಏನಾಗುತ್ತೆ ಅಂದ್ರೆ ಮೇಲೆ ಸ್ಯಾಟಲೈಟ್ ಕಡೆಯಿಂದ ಕಮ್ಯುನಿಕೇಟ್ ಆಗೋದ್ರಿಂದ ಅವ್ರಿಗೆ 24 hours ಎಲ್ಲಿದ್ರು ಎಂತ ಏರಿಯಾದಲ್ಲಿ ಇದ್ರು, ಸಪೋಸ್ ಸಮುದ್ರದಲ್ಲಿ ಇರೋದವ್ರಿಗೂ ಅಂಡ್ ಕಾಡುಗಳಲ್ಲಿ ಇರೋದವ್ರಿಗೂ ಅಂಡ್ ಮೇಯ್ನ್ ಆಗಿ ನಮ್ಮ ನ್ಯಾಚುರಲ್ ಡಿಸಾಸ್ಟರ್ಸ್ ಆಗುವಾಗ ನಮ್ಮ ಡಿಪಾರ್ಟ್ಮೆಂಟ್ಗಳಿದ್ರಲ್ಲ, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಾಗಲಿ ಅಂಡ್ ವಾಲಂಟರಿ ಡಿಪಾರ್ಟ್ಮೆಂಟ್ಸ್ ಆಗಲಿ, ಅವ್ರಿಗೆಲ್ಲರಿಗೂ ಇದು ತುಂಬ ಯೂಸ್ ಆಗುತ್ತೆ. ಅದು ಎಮರ್ಜೆನ್ಸಿ ಕಮ್ಯುನಿಕೇಶನ್ ಮಾಡಲಿಕ್ಕೆ ಅಂಡ್ ಟು ಅರೇಂಜ್ ದ ರಿಸೋರ್ಸಸ್ ಅನ್ನು ಇನ್ ಟೈಮ್ ಟು ಸೇವ್ ದ ಪೀಪಲ್.
2: ಸೊ ಹಾಗಾಗಿ ಇದಕ್ಕೆ ಹೆಚ್ಚು ಗಮನವನ್ನ ಹರಿಸ್ತಾ ಇದೆ.
4: ಇದು ಮುಂಚೆ ಏನಂದ್ರೆ ಸ್ವಲ್ಪ ತುಂಬಾ ಕಾಸ್ಟ್ಲಿ ಆಗಿತ್ತು, ಈಗ BSNL ನಾವು ಮಾಡಿರೋ ಸರ್ವಿಸ್ ಇಂದ ಈಗ ರೇಟ್ಸ್ ಎಲ್ಲ ತುಂಬಾ ಕಡಿಮೆ ಆಗಿಬಿಟ್ಟು ವೆರಿ ರೀಸನಬಲ್ ಪ್ರೈಸ್ ಎಲ್ಲ ಬಂದಿದ್ದರಿಂದ ಅದು ಎಲ್ಲರೂ ಈಗ ಪ್ರೈವೇಟ್ ಇಂಡಿವಿಜುವಲ್ ಕಸ್ಟಮರ್ಸ್ ಯೂಸ್ ಮಾಡ್ಕೋಬಹುದು.
2: ಈ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಕರ್ನಾಟಕದ ಜನತೆಗೆ ಯಾವ ಸಂದೇಶವನ್ನ ಕೊಡಲಿಕ್ಕೆ ಇಷ್ಟಪಡ್ತೀರಾ ಸುಕುಮಾರನ್ ಸರ್?
3: My message to the people of Karnataka is that BSNL is committed to connecting Karnataka and connecting India. Through our 4G, BharatNet, amended BharatNet, FTTH, BSNL Udyami and other digital services, we are working to ensure that the benefit of connectivity reach every citizen and every village. I invite the people of Karnataka to participate in our Mega SIM and FTTH Melas and explore BSNL service and make use of the special Independence Day offers. Together we can build a digitally connected Karnataka.
2: ಕೇಳಿದ್ರಲ್ಲ ಕೇಳುಗರೆ, BSNL ತನ್ನ ಬಳಕೆದಾರರಿಗೆ ಕೈಗೆಟುಕುವ ದರದಲ್ಲಿ ಅತ್ಯುತ್ತಮ ರೀಚಾರ್ಜ್ ಯೋಜನೆಗಳನ್ನು ನೀಡ್ತಾ ಇದೆ. ಇನ್ನಷ್ಟು ವಿಶೇಷ ಕೊಡುಗೆಗಳಿಂದ ಜನರಿಗೆ ಹತ್ತಿರವಾಗ್ತಾ ಇದೆ BSNL. ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕಾಗಿ BSNL ಕರ್ನಾಟಕ ಟೆಲಿಕಾಂ ಸರ್ಕಲ್ನ ಚೀಫ್ ಜನರಲ್ ಮ್ಯಾನೇಜರ್ ಎನ್ಕೆ ಸುಕುಮಾರನ್ ಅವರಿಗೆ ಹಾಗೂ ಪ್ರಿನ್ಸಿಪಲ್ ಜನರಲ್ ಮ್ಯಾನೇಜರ್ ಬಿ ವೆಂಕಟೇಶ್ವರಲು ಅವರಿಗೆ ಧನ್ಯವಾದಗಳು. ನಮಸ್ಕಾರ.
4: ಗ್ರಾಹಕರ ಎಲ್ಲರಿಗೂ ಈ 80ನೇ ವರ್ಷದ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು BSNL ಇಂದ.
3: ಐ ಆಲ್ಸೋ ವಿಶ್ ಆಲ್ ದ ಸಿಟಿಸನ್ ಆಫ್ ಕರ್ನಾಟಕ ಎ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ.
2: ಕೇಳಿದರೆ ನಿಮ್ಮೆಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ನಮಸ್ಕಾರ.
5: This Independence Day, celebrate internet freedom. Get the BSNL FTTH Independence Day offer for just 1,111 rupees per month.
6: Enjoy 200 Mbps high-speed internet, a massive 5,000 GB of data and save 88 rupees every month.
5: This Independence Day, connect to freedom with BSNL FTTH.
6: BSNL, connecting India.
5: Terms and conditions apply.
0: 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ BSNL ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತಾಗಿ ವಿಶೇಷ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು BSNL ಕರ್ನಾಟಕ ಟೆಲಿಕಾಂ ವಲಯದ ಚೀಫ್ ಜನರಲ್ ಮ್ಯಾನೇಜರ್ ಎನ್ಕೆ ಸುಕುಮಾರನ್ ಹಾಗೂ ಪ್ರಿನ್ಸಿಪಲ್ ಜನರಲ್ ಮ್ಯಾನೇಜರ್ ಬಿ ವೆಂಕಟೇಶ್ವರಲು ಅವರು. ಸಂದರ್ಶಕರು ನಿರ್ಮಲಾ ಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು BSNL ಕರ್ನಾಟಕ ವಲಯ ಬೆಂಗಳೂರು.
7: ಈ ಸ್ವಾತಂತ್ರ್ಯ ದಿನಕ್ಕೆ ಫ್ರೀಡಂ ಬೇಕಾ? ಕೇವಲ 1 ರೂಪಿ ಕೊಡಿ, ಫ್ರೀಡಂ ಪಡೀರಿ. BSNL 1 ರೂಪಿ ಫ್ರೀಡಂ ಪ್ಲಾನ್, ಸಿಮ್ ಫ್ರೀ, ಪ್ರತಿದಿನ 1 GB ಡೇಟಾ, 24 ದಿನಗಳ ವ್ಯಾಲಿಡಿಟಿ.
8: ಕೇವಲ 1 ರೂಪಾಯಿಗೆ ಇಷ್ಟೆಲ್ಲ?
7: 1 ರೂಪಾಯಿಗೆ BSNL ಫ್ರೀಡಂ ಪ್ಲಾನ್ಗೆ ಕನೆಕ್ಟ್ ಆಗಿ. BSNL, ಕನೆಕ್ಟಿಂಗ್ ಇಂಡಿಯಾ.
5: ಈ ಕೊಡುಗೆ September 12, 2026 ಮಾತ್ರ. ಷರತ್ತುಗಳು ಅನ್ವಯ.
0: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ. ಇದು ಆಕಾಶವಾಣಿ ಬೆಂಗಳೂರು, 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದು
2: ಆಕಾಶವಾಣಿ

ಚಿತ್ರವೀಂದ್ರ ಜಾಲದ ಕೃತ್ಯ ಸಾಕೆನದೆ ಬೇಕೆನದೆ ನೋಡು ನೀನದನು. ಲೋಕವೆಲ್ಲವೂ ಚಿತ್ರವೀಂದ್ರ ಜಾಲದ ಕೃತ್ಯ ಸಾಕೆನದೆ ಬೇಕೆನದೆ ನೋಡು ನೀನದನು. ತಾಕಿಸದಿರಂತರಾತ್ಮಂಗ ವಿಚಿತ್ರವನು ಹಾಕು ವೇಷವ ನೀನು ಮಂಕುತಿಮ್ಮ. ತಾಕಿಸದಿರಂತರಾತ್ಮಂಗ ವಿಚಿತ್ರವನು ಹಾಕು ವೇಷವ ನೀನು ಮಂಕುತಿಮ್ಮ.

ಈ ಪದ್ಯದಲ್ಲಿ ಡಿ ವಿ ಜಿಯವರು ಈ ಲೋಕವನ್ನೆಲ್ಲ ಒಂದು ಚಿತ್ರ ಅಂತ ಕರೆದಿದ್ದಾರೆ. ಇದೊಂದು ಇಂದ್ರಜಾಲದ ಕೃತ್ಯ. ಈ ಮಾಯಾ ಮಂತ್ರ, ಈ ಯಕ್ಷಿಣಿ ಪ್ರಯೋಗಗಳು ಇವೆಲ್ಲ ಹೇಗೆಯೋ ಅಗೋ ಹಾಗೆ, ಈ ಸಿನಿಮಾ ಇದ್ದ ಹಾಗೆ ಆಟಕ್ಕೆ ತಕ್ಕಂತೆ ಭೈರೂಪ ಅಂತನ್ನೋ ಮಾತನ್ನು ಸೂಚ್ಯವಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಲೋಕವೆಲ್ಲ ಚಿತ್ರದ ಹಾಗೆ, ಇಂದ್ರಜಾಲದ ಕೆಲಸ, ಮಾಯೆಯ ಸೃಷ್ಟಿ, ನಾವೂ ಕೂಡ ಅದರ ಒಂದು ಭಾಗ. ಹೀಗಾಗಿ ಜಗತ್ತಿನ ಏನೆಲ್ಲವನ್ನೂ ನೋಡು, ಅನುಭವಿಸು, ಕೇಳು, ಸಹಿಸು, ಇದು ಸಾಕು, ಇನ್ನಷ್ಟು ಬೇಕು ಅನ್ನುವ ಹಕ್ಕು ನಮಗೆ ಯಾರಿಗೂ ಇಲ್ಲ. ಎಲ್ಲವನ್ನೂ ನೋಡಬೇಕಾದ, ಎಲ್ಲವನ್ನು ಅನುಭವಿಸಬೇಕಾದ ನಮ್ಮ ಪಾತ್ರ ಅನಿವಾರ್ಯ. ಆದರೆ ಹೀಗೆ ನೋಡುವಾಗ, ಹೀಗೆ ಅದನ್ನು ಅನುಭವಿಸುವಾಗ ಅದು ಹೊರಗೆ ಮಾತ್ರ ಗೋಚರಿಸ್ತಾ ಹೋಗಲಿ, ನಿನ್ನೊಳಗಿನ ಅಂತರಾತ್ಮನ ವಲಯವೇ ಬೇರೆ, ನಾವೇ ಬೇರೆ, ನಮ್ಮ ಅಂತರಾತ್ಮನ ವಲಯವೇ ಬೇರೆ. ಈ ಅಂತರಾತ್ಮನ ಚೌಕಟ್ಟಿನೊಳಗೆ ಆ ಮಾಯೆಯನ್ನು, ಆ ವಿಚಿತ್ರವನ್ನು ತಾಕಿಸಬೇಡ. ತಾಕಿಸದಿರು ಅಂತರಾತ್ಮಂಗೆ ಆ ವಿಚಿತ್ರವನ್ನು. ಯಾವಾಗ ಯಾವ ವೇಷ ಹಾಕಬೇಕು ಅಂತ ಬರುತ್ತೋ ಆ ವೇಷವನ್ನು ಹಾಕು. ಲೋಕವನ್ನು ಗಮನಿಸು. ಒಂದು ಕಡೆ ಗುಂಡಪ್ಪನವರು ಹಿಂದೆ ಒಂದು ಕಡೆ ಕಗ್ಗದಲ್ಲಿ ಹೇಳ್ತಾರೆ, ನಾಟಕವ ನೋಡು ಬ್ರಹ್ಮಾಂಡರಂಗ ಸ್ಥಳದಿ, ಕೋಟಿ ನಟರಾಂತಿಹರು ಚಿತ್ರ ವಿಚಿತ್ರ ಪಾತ್ರಗಳಲ್ಲಿ, ಆಟಕ್ಕೆ ಕಥೆಯಿಲ್ಲ, ಮೊದಲಿಲ್ಲ, ಕೊನೆಯಿಲ್ಲ, ನೋಟಕರೇ ಮಾಟಕರು ಅಂತನೋ ಮಾತನ್ನು ಹೇಳ್ತಾರೆ. ಅವರವ್ರ ಕಥೆಗೆ ಅವರೇ ಅವರೇ ಹೀರೋ. ಯಾವಾಗ ಯಾವ ವೇಷ ಹಾಕಬೇಕೋ ಆ ವೇಷವನ್ನು ಹಾಕು, ಲೋಕವನ್ನು ಗಮನಿಸು. ಆಯ್ಕೆ ಇಲ್ಲ, ಅವಕಾಶ ಮಾತ್ರ ಅನ್ನೋದು ಈ ಕಗ್ಗದ

ಭೋಜನದಿ ಪರಮ ಭೋಜನ ಪರಬ್ರಹ್ಮರಸ ಯಾಚಿಸಲ್ಕೇ ನಿರ್ಪುದ ಅದನುಂಡ ಬಳಿಕ ಭೋಜನದಿ ಪರಮ ಭೋಜನ ಪರಬ್ರಹ್ಮರಸ ಯಾಚಿಸಲ್ಕೇ ನಿರ್ಪುದ ಅದನುಂಡ ಬಳಿಕ ತ್ಯಾಜಕ ತ್ಯಾಗ ಸಂತ್ಯಾಜ್ಯ ಭೇದಗಳಿರದೆ ರಾಜನೀಂ ಜಗಕ್ಕೆಲ್ಲ ಮಂಕುತಿಮ್ಮ.

0: ಭೋಜನ ಎಲ್ಲರಿಗೂ ಅತ್ಯಂತ ಸಂತೋಷಕರವಾದಂಥ ಒಂದು ಸಂಗತಿ. ಸಣ್ಣಂದಿನಿಂದಲೂ ಹಾಗೆ ಒಳ್ಳೆ ಸಾರು, ಒಳ್ಳೆ ಹುಳಿ, ಒಳ್ಳೆ ಕೂಟು, ಸೊಗಸಾದ ಗಸಗಸೆ ಪಾಯಸ ಇವೆಲ್ಲದರ ಜೊತೆಗೆ ಕೂತ್ಕೊಂಡು ಪಲ್ಯ ಕೋಸಂಬರಿಯನ್ನು ನೆಂಚ್ಕೊಂಡು ತಿಂತಕ್ಕಂಥ ರೀತಿ ಒಂದು ರೀತಿ ವಿಶಿಷ್ಟವಾದದ್ದು. ಹೀಗೆ ರುಚಿಗಟ್ಟಾಗಿ ಊಟ ಮಾಡುವ ಕಲೆ ಇದೆಯಲ್ಲ, ಇದು ಅನೇಕರಿಗೆ ಅನುಭವವೇದ್ಯ. ಆದರೆ ಅದು ಆ ಕ್ಷಣಕ್ಕೆ ಸಂತೋಷಕಾರಿ, ಅಂದರೆ ತಾತ್ಕಾಲಿಕ ಸಂತೋಷ ನೀಡುವಂಥದ್ದು. ಆದರೆ ಭೋಜನದಲ್ಲೇ ಶ್ರೇಷ್ಠವಾದ ಭೋಜನ ಪರಬ್ರಹ್ಮರಸ ಅಂತಾರೆ ಡಿ ವಿ ಜಿಯವರು. ಅಂಥ ಭೋಜನದ ರುಚಿಯನ್ನು ಬ್ರಹ್ಮಜ್ಞಾನಿಗಳು ಮಾತ್ರ ಬಲ್ಲರು. ಈ ಬ್ರಹ್ಮನಿಗೆ ಎರಡು ಲಕ್ಷಣ ಇದೆಯಂತೆ. ಒಂದು ಸಂತೋಷವನ್ನು ಕೊಡುವಂಥದ್ದು, ಆ ಸಂತೋಷ ಅಳಿವಿಲ್ಲದೆ ಇರುವಂಥದ್ದು. ಈ ಎರಡು ಬಹಳ ಮುಖ್ಯವಾದದ್ದು. ಈ ಸಂತೋಷವನ್ನು ಕೊಡುವಂಥದ್ದು ಅಂದಾಗ ಊಟ ಕೂತ್ಕೊಳ್ಳೋಣ, ಹೊಟ್ಟೆ ತುಂಬ ಊಟ ಮಾಡೋಣ, ಅರೆ ಸಂತೋಷ ಕೊಡ್ತಲ್ಲ, ಪ್ರವಾಸ ಹೋಗೋಣ, ಸಂತೋಷ ಕೊಡ್ತಲ್ಲ. ಆದರೆ ಅದು ತಾತ್ಕಾಲಿಕ, ಪರಬ್ರಹ್ಮರಸ ಹಾಗಲ್ಲ. ಅದು ಅಳಿವಿಲ್ಲದೇ ಇರುವುದು, ಚಿರಶಾಶ್ವತವಾದದ್ದು. ಹಾಗಾಗಿ ಪರಬ್ರಹ್ಮರಸದ ಭೋಜನ ಯಾರು ಮಾಡ್ತಾನೆಯೋ ಅವನಿಗೆ ಆನಂತರ ಏನನ್ನೂ ಬೇಡೋದಕ್ಕೆ ಇರೋದೇ ಇಲ್ಲ. ಅಂಥ ಭೋಜನದಲ್ಲಿ ತ್ಯಾಜಕ ಅಂದರೆ ಬೇಡವಾದದ್ದು, ಬಿಡುವಂಥದ್ದು, ಸ್ವಲ್ಪ ಮಾತ್ರ ಅನುಭವಿಸಬೇಕಾದ್ದು ಅನ್ನೋ ಭೇದಗಳೇ ಇರೋದಿಲ್ಲ. ಪರಬ್ರಹ್ಮರಸದ ಭೋಜನ ಮಾಡಿದವನೇ ಜಗತ್ತಿನ ನಿಜವಾದ ರಾಜ ಅಂತ ಇದ್ದಾರೆ ತಿಮ್ಮಗುರು. ಪರಬ್ರಹ್ಮ ವಸ್ತುವಿನ ಅನುಭವದಿಂದ ಆಗುವ ಈ ಶ್ರೇಷ್ಠ ಭೋಜನ ಅತ್ಯಂತ ಉತ್ಕೃಷ್ಟವಾದದ್ದು. ಇಂಥ ಪರಬ್ರಹ್ಮರಸದ ಭೋಜನಕ್ಕಾಗಿ ಸಿದ್ಧವಾಗೋಣ ಅಂತ ಇದ್ದಾರೆ ಡಿ ವಿ ಜಿಯವರು.
1: ಕಗ್ಗದ ಸಿರಿ, ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಶ್ರೀನಿಧಿ, ವ್ಯಾಖ್ಯಾನ ಎಚ್ಎಸ್ ಶ್ರೀರಾಮಕೃಷ್ಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.
2: ದೇಶದ ಸೇವೆಗೆ ನಿಲ್ಲಬೇಕು.
0: ಇದು ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ ಸರಿಯಾಗಿ 9:36. ಇದೀಗ ಕೆಲವು ಪ್ರಕಟಣೆಗಳು.

0: 14 अगस्त 1947 भारत के इतिहास का वो रक्त रंजित दिन जब देश का विभाजन हुआ और लाखों लोगों ने इस बंटवारे की त्रासदी से विभाजन के कारण लोगों को अपना घर परिवार जमीन और संपत्ति भी छोड़नी पड़ी। असहनीय पीड़ा से जूझते इन मजबूर और विस्थापित लोगों को निर्मम हिंसा का सामना करना पड़ा। वर्ष 2021 में प्रधानमंत्री श्री नरेंद्र मोदी जी ने विभाजन की असहनीय पीड़ा और दुख से गुजरे लोगों को याद करने और उन्हें श्रद्धांजलि अर्पित करने हेतु विभाजन विभीषिका स्मृति दिवस की घोषणा की। आइए 14 अगस्त 2026 को बंटवारे और उस समय हुई क्रूर हिंसा के शिकार हुए लोगों को अपनी श्रद्धांजलि अर्पित करें। अपने आसपास होने वाले साइलेंट मार्च में भागीदारी करते हुए उनकी याद में एक मिनट का मौन धारण करें।
1: श्रोतृबंधव गमनिसि, ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಮಾನ್ಯ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರವನ್ನು ಉದ್ದೇಶಿಸಿ ಮಾಡುವ ಪ್ರಸಾರ ಭಾಷಣ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂದು ರಾತ್ರಿ 7 ಗಂಟೆಯಿಂದ. ರಾಷ್ಟ್ರಪತಿಗಳ ಭಾಷಣದ ಕನ್ನಡದ ಅನುವಾದ ರಾತ್ರಿ 9:30 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ.
2: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ ಬೆಳಗ್ಗೆ 9:05 ನವ ನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
3: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
2: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
4: ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ.
5: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
6: ಮೇರಿ ಭೀಗಿ ಭೀಗಿ ಸಿ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
5: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
7: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
5: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 meter ಅಂದರೆ 612 kilohertz ಹಾಗೂ DRM ತರಂಗಾಂತರ 603 kilohertz ಗಳಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಆಕಾಶವಾಣಿ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಈ ವಿಶೇಷ ಕಾರ್ಯಕ್ರಮ. ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ, ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಹುತಾತ್ಮರಾದ ಕ್ಯಾಪ್ಟನ್ ಎಂ ವಿ ಪ್ರಾಂಜಲ್ ಅವರ ಪಾಲಕರು ಶ್ರೀಮತಿ ಅನುರಾಧ ಹಾಗೂ ಶ್ರೀ ಎಂ ವೆಂಕಟೇಶ್ ಅವರು.
1: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ಕ್ಯಾಪ್ಟನ್ ಪ್ರಾಂಜಲ್ ಅವರ ತಾಯಿ ಅನುರಾಧ ಹಾಗೂ ತಂದೆ ವೆಂಕಟೇಶ್ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ನಾವು ಅವರನ್ನ ಆತ್ಮೀಯವಾಗಿ ಬಹಳ ಪ್ರೀತಿಯಿಂದ ಬಹಳ ಗೌರವದಿಂದ ಸ್ವಾಗತಿಸೋಣ. ಜೈ ಹಿಂದ್ ಅನುರಾಧ ಅವರೇ ಹಾಗೂ ವೆಂಕಟೇಶ್ ಅವರೇ.
2: ಜೈ ಹಿಂದ್.
3: ಜೈ ಹಿಂದ್. ನಮಸ್ಕಾರ.
1: ನವೆಂಬರ್ ಅವರ ಜೀವನದಲ್ಲಿ ಬಹಳಷ್ಟು ಕೆಲಸ ಮಾಡಿದೆ ಅಂತ ನನಗನ್ಸುತ್ತೆ. ನೀವು ನವೆಂಬರ್ 5 ಅಂದ್ರಿ, ಮತ್ತೆ ಇನ್ನೊಂದ್ಸತಿ ನವೆಂಬರ್ ಅಂದ್ರಿ, ಹೀಗೆ ನವೆಂಬರ್ ಅವ್ರ ಜೀವನದಲ್ಲಿ ಬಹಳಷ್ಟು ಬಾರಿ ಬರ್ತಾ ಹೋಗುತ್ತೆ. ವರ್ಷ ಕೊನೆಗೂ ನವೆಂಬರೇ ಅವ್ರ ಜೀವನದಲ್ಲಿ ಸ್ಥಿರವಾಗುತ್ತೆ ಅಂತ ನನಗನ್ಸ್ತಾ ಇದೆ. ಅವರು ರಾಷ್ಟ್ರೀಯ ರೈಫಲ್ಸ್ ಅಲ್ಲಿ 63ನೇ ಬೆಟಾಲಿಯನ್ ಮಾಡ್ತಾ ಇರುವಾಗ ಒಂದು ದಿವಸ ಹೀಗೆ ಭಯೋತ್ಪಾದಕರು ಒಂದ್ ಕಡೆಗೆ ಇದಾರೆ ಅಂತ ಹೇಳಿ ಗೊತ್ತಾಗುತ್ತೆ. ಹೇಗೆ ಅವರನ್ನ ನಾವು ನಿಯಂತ್ರಣ ಮಾಡಬಹುದು ಅಂತ ನೋಡಕ್ ಹೋದವರು ರಜೌರಿ ಜಿಲ್ಲೆಯ
3: ಮಾಜಿಮಾಲ್ ಫಾರೆಸ್ಟ್.
1: ಹೇಳ್ತೀರಾ ಅದು ಹೇಗಿತ್ತು ಅಂತ ಅನುರಾಧ ಅವರೇ?
2: ಆಕ್ಚುಲಿ 19ನೇ ತಾರೀಕು ನವೆಂಬರ್ ಇಂದ ಈ ಒಂದು ಕಾರ್ಯಾಚರಣೆ ಶುರು ಆಗಿತ್ತು. ಹಾಗ ನೋಡಕ್ ಹೋದ್ರೆ 19, 20, 21, 22 ನಾಲ್ಕನೇ ದಿವಸ ಅವತ್ತು ನಡೀತಾ ಇದ್ದಿದ್ದು. ಇನ್ಫ್ಯಾಕ್ಟ್ ಅವತ್ತಿನ ದಿವಸ ಬೆಳಗ್ಗೆ ಕೂಡ 6 ಗಂಟೆ ಹೊತ್ತಿಗೆ ಅದಿತಿಗೆ ಫೋನ್ ಮಾಡಿ, ಅರ್ಧ ನಿಮಿಷನೂ ಇಲ್ಲ, ನಡೀತಾ ಇದೆ ಆಪರೇಷನ್, ನಾನು ಗುರುವಾರ ಫೋನ್ ಮಾಡ್ತೀನಿ ಅಂತ ಅಷ್ಟೇ ಹೇಳಿಟ್ಟಿದ್ದ. ಇನ್ಫ್ಯಾಕ್ಟ್ ಅಲ್ಲಿ ಏನಂದ್ರೆ ಟೆಂಪ್ರರಿ ಶೆಲ್ಟರ್, ಅದಕ್ಕೆ ಡೋಕ್ ಅಂತಾರೆ, ಅದು ತುಂಬಾ ಚಳಿ ಆತರ ಇದ್ದಾಗ ಕಾಶ್ಮೀರ್ ಕಡೆ ವಲಸೆ
1: ಬರ್ತಾರೆ, ಅಲ್ಲಿ ಉಳ್ಕೊಳ್ಳೋಕೆ ಸ್ವಲ್ಪ ಮಿನಿಮಮ್ ಆಗಿ ಏನ್ ಬೇಕೋ ಅಷ್ಟು ಮಾಡ್ಕೊಂಡಿರ್ತಾರೆ.
2: ಆತರ ಟೆಂಪ್ರರಿ ಶೆಲ್ಟರ್ ಆಚೀಚೆ ಟೆರರಿಸ್ ಇದ್ದಾರೆ ಅಂತ ಗೊತ್ತಾಯ್ತು. ಸೊ ಆಪರೇಷನ್ ಅಂತ ನಡೀತಾ ಇತ್ತು. ಅವನು ಆಕ್ಚುಲಿ 5 ಜನ ಸೇವ್ ಮಾಡ್ದ ಅವತ್ತು ಅಂತ. ಇಬ್ರು ಹೆಂಗಸರು, 3 ಜನ ಮಕ್ಕಳು ಇದ್ರು ಆ ಟೆಂಪ್ರರಿ ಶೆಲ್ಟರ್ ಅಲ್ಲಿ. ಸೊ ಅವಾಗ ಅಲ್ಲಿ ಫೈರಿಂಗ್ ಶುರು ಆಯ್ತು. ಆ 5 ಜನ ಸೇವ್ ಮಾಡಕ್ಕೋಸ್ಕರ ಅಂದ್ರೆ ಅಷ್ಟರಲ್ಲೇನೆ ಶುರು ಆಯ್ತು ಫೈರಿಂಗ್. ಸೊ ಅವ್ರಿಗೆ ತುಂಬಾ ಡೇಂಜರ್ ಇದ್ದಿದ್ರಿಂದ ಅವ್ರನ್ನ ಸೇಫ್ಟಿಗೆ ತಗೊಂಡ್ ಹೋದ ಅವನು. ಅವ್ರ ಅಷ್ಟನ್ನು ಸೇವ್ ಮಾಡೋ ಅಷ್ಟರಲ್ಲಿ ಅವನಿಗೆ ಹರ್ಟ್ ಆಯ್ತು.
3: ಹಿ ವಾಸ್ ಲೀಡಿಂಗ್ ಎ ಟೀಮ್ ಆಫ್ ಸರ್ಚ್ ಅಂಡ್ ಕಾರ್ಡನ್ ಆಪರೇಷನ್. ಸೊ ಇಮಿಡಿಯೇಟ್ ಪ್ರೆಸೆನ್ಸ್ ಆಫ್ ಟೆರರಿಸ್ಟ್ ವಾಸ್ ರೆಕಗ್ನೈಸ್ಡ್. ಹಿ ಆಲ್ಸೋ ಸ್ಟಾರ್ಟೆಡ್ ಟು ಫೈರ್, ಹಿಸ್ ಟೀಮ್ ಆಲ್ಸೋ ಸ್ಟಾರ್ಟೆಡ್ ಟು ಫೈರ್. ಈ ಮಧ್ಯದಲ್ಲಿ ಆ ಹೆಣ್ಮಕ್ಳನ್ನ ಮಕ್ಕಳನ್ನ ಒಂದು ಸೇಫ್ ಲೊಕೇಶನ್ ಜರುಗಿಸಿ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡ್ದ. ಆ ಟೆರರಿಸ್ಟ್ ವಾಪಸ್ ಹೋಗಕ್ ಶುರು ಮಾಡಿದ್ರು. ಸೊ ಹಿ ವಾಸ್ ಲೀಡಿಂಗ್ ದ ಸರ್ಚ್ ಅಂಡ್ ಕಾರ್ಡನ್ ಆಪರೇಷನ್. ವೆನ್ ದ ಮಿಲಿಟೆಂಟ್ಸ್ ಓಪನ್ ಫೈರ್ ದೇ ಆಲ್ಸೋ ರೆಸ್ಪಾಂಡೆಡ್ ಅಂಡ್ ಹಿ ವಾಸ್ ಇಂಜೋರ್ಡ್, ಬಟ್ ಹಿ ಮೇಂಟೈನ್ಡ್ ಕಾಂಟ್ಯಾಕ್ಟ್ ವಿತ್ ದ ಟೆರರಿಸ್ಟ್. ಮಾಡಿದ್ರಿಂದ ಬಾಕಿ ಫೋರ್ಸಸ್ ಪ್ಯಾರಾನೈನ್ ಆಮೇಲೆ ಪೊಲೀಸ್ ಎಲ್ಲರೂ ಬಂದು ಏರಿಯಾ ಕಾರ್ಡನ್ ಆಫ್ ಮಾಡಿ ದ ಟೆರರಿಸ್ಟ್ ವೆರ್ ನ್ಯೂಟ್ರಲೈಸ್ಡ್. ಸೊ ವಿ ಲಾಸ್ಟ್ 5 ಬ್ರೇವ್ ಹಾರ್ಟ್ಸ್ ಇನ್ ದಟ್ ಆಪರೇಷನ್. ಪ್ರಾಂಜಲ್ 1 ವರ್ಷದ ಜೂನಿಯರ್ ಶುಭಂ ಗುಪ್ತಾ, ಆಮೇಲೆ ಅಬ್ದುಲ್ ಮಾಜೀದ್ ಫ್ರಮ್ ಪೂಂಚ್ ಡಿಸ್ಟ್ರಿಕ್ಟ್, ಹಿ ಇಸ್ ಪ್ಯಾರಾನೈನ್ ಆಫೀಸರ್. ಶುಭಂ ಗುಪ್ತಾ ಇಸ್ ಆಲ್ಸೋ ಪ್ಯಾರಾನೈನ್. ದೆನ್ ಸಚಿನ್ ಲಾರ್ ಅಂಡ್ ಸಂಜಯ್ ಬಿಸ್ತ್. ವಿ ಲಾಸ್ಟ್ ಆಲ್ 5 ಆಫ್ ದಮ್ ಇನ್ ದಟ್
1: ಆಲ್ ಬ್ರೇವ್ ಹಾರ್ಟ್ಸ್. ಅವರ ಕತೆಗಳನ್ನ ನಾವು ಬಹಳ ಕೇಳ್ತೀವಿ, ತುಂಬಾ ನಮ್ಗೆ ಅಲ್ಲಿಯ ಕೆಲಸಗಳನ್ನ ನಾವು ಈಗ್ಲೂ ಕೂಡ ಕೇಳ್ತಾ ಇರ್ತೀವಿ. ಹೇಗೆ ಅಂದ್ರೆ ನೋಡಿ, ಅವರನ್ನ ಉಳಿಸ್ಬೇಕು ಅಂತ ಹೇಳಿ ತಾನು ಎದೆಯೊಡ್ಡಿ ಮುಂದೆ ಹೋಗೋದಿದೆಯಲ್ಲ, ಅದು ಬಹಳ ದೊಡ್ಡ ಗುಂಡಿಗೆ ಬೇಕು ಅದಕ್ಕೆ ಅಂತ. ಸೈನಿಕರಿಗೆ ಅದಕ್ಕೆ

0: ತರಬೇತಿ ಇರುತ್ತೆ, ಇಲ್ಲ ಅಂತಲ್ಲ. ಅವರು ಧೈರ್ಯವನ್ನ ಎಲ್ಲ ತರಬೇತಿಯಲ್ಲೂ ಪಡ್ಕೊಂಡಿರ್ತಾರೆ. ಆದರೂ ಆ ಹೊತ್ತಿಗೆ ತನಗೇನಾದರೂ ಆಗಬಹುದು ಅನ್ನೋದಕ್ಕಿಂತ ಆ ಮಕ್ಕಳನ್ನ, ಹೆಣ್ಮಕ್ಳನ್ನ ಉಳಿಸ್ಬೇಕು ಅನ್ನೋದು ನನಗಿಂತ ಅವ್ರ ಜೀವನ ದೊಡ್ಡದು ಅಂತ ಅನ್ಸುವಂತ ಭಾವನೆ ಇದೆಯಲ್ಲ, ಅದು ಅಷ್ಟು ಚಿಕ್ಕ ವಯಸ್ಸಿನಲ್ಲಿ 28 ವರ್ಷದಲ್ಲಿ.
1: ಯಾಕೆಂದ್ರೆ ಆರ್ಮಿನಲ್ಲಿ ಚೆಟ್ ಉಡ್ ಮೋಟೋ ಅಂತ ಅದು ಪ್ರತಿಯೊಂದು ಸೋಲ್ಜರ್ ತಲೆನಲ್ಲೂ ಯಾವ ರೀತಿ ಇನ್ಸ್ಕ್ರೈಬ್ ಮಾಡಿಬಿಟ್ಟಿರ್ತಾರೆ ಅಂತಂದ್ರೆ, ಹೇಗೆ ಅಂದ್ರೆ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ದೇಶದ್ದು ಯಾವತ್ತೂ ಫಸ್ಟ್
0: ಅಂತ,
1: ಆಲ್ವೇಸ್ ಅಂಡ್ ಎವ್ರಿ ಟೈಮ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಪ್ರಯಾರಿಟಿ ನನ್ನ ಜೊತೆ ಕೆಲಸ ಮಾಡ್ತಾರೆ ಅವ್ರದ್ದು ಸೇಫ್ಟಿ ಸೆಕ್ಯೂರಿಟಿ ಯಾವತ್ತು ನಂದಕ್ಕಿಂತ ಇಂಪಾರ್ಟೆಂಟ್, ಆಲ್ವೇಸ್ ಅಂಡ್ ಎವ್ರಿ ಟೈಮ್. ನನ್ನ ಓನ್ ಸೇಫ್ಟಿ ಕೊನೆಯಲ್ಲಿ ಬರುತ್ತೆ, ಆಲ್ವೇಸ್ ಅಂಡ್ ಎವ್ರಿ ಟೈಮ್. ಸೊ ಅದನ್ನ ಎಷ್ಟು ಮನಸ್ಸಲ್ಲಿ ಹಾಕ್ಬಿಟ್ಟಿರ್ತಾರೆ ಅಂತಂದ್ರೆ, ನನ್ಗೆ ಎಷ್ಟೊಂದ್ಸಲ ಅನ್ಸೋದೇನಪ್ಪ ಅಂತಂದ್ರೆ, ಒಂಥರ ಮಸಲ್ ಮೆಮೊರಿ ಅಂತೀವಲ್ಲ ನಾವು, ಆ ತರ
0: ಸಹಜವಾಗಿ ಇದ್ಬಿಟ್ಟಿರುತ್ತೆ ಅವರಿಗೆ.
1: ಅದು ಒಂದ್ಸಲ ಸೈಕಲ್ ಕಲ್ತ್ರೆ ಮರೆಯೋದಿಲ್ಲ ನೋಡಿ, ಅಂದ್ರೆ ಎಷ್ಟೇ ವರ್ಷ ಮಧ್ಯದಲ್ಲಿ ಬಿಟ್ಟಿದ್ರು
0: ಉಸಿರು ಹೇಗೋ ಹಾಗೆ ಅವರಿಗೆ ಅದು ಸಹಜವಾಗಿ ಇರುತ್ತೆ.
1: ಸೊ ನ್ಯಾಚುರಲಿ ಅಂದ್ರೆ ಅದಕ್ಕೆ ನಾನ್ ಅನ್ಕೊಳ್ಳೋದೇನು ಅಂತಂದ್ರೆ, ಈ ಬದುಕಿನಲ್ಲಿ ಸೆಂಟ್ರಲ್ ಪಾಯಿಂಟ್ ಅಥವಾ ಫೋಕಸ್ ನಾನು ಅಂತ ಅನ್ನೋದ್ರಿಂದ ಇಡೀ ಜೀವನದಲ್ಲಿ ಸೆಂಟ್ರಲ್ ಪಾಯಿಂಟ್ ದೇಶ ಅಂತ ಅನ್ನೋದನ್ನ ಅಚ್ಚೊತ್ಬಿಟ್ಟಿರ್ತಾರೆ. ಆ ಶಿಫ್ಟ್ ಏನಿದೆ ಆ ಫೋಕಸ್ ಅಲ್ಲಿ, ಸೊ ನ್ಯಾಚುರಲಿ ಬಂದ್ಬಿಡತ್ತೆ ಅವ್ರಿಗೆ.
0: ಹಾಗಾಗಿನೇ ಅವರು ಅಷ್ಟೊತ್ತಿಗೆ ಗುಂಡಿನ ಸುರಿಮಳೆ ಆ ಕಡೆಯಿಂದ ಬರ್ತಾ ಇದ್ರು ಕೂಡ ಅಲ್ಲಿ ಅಡಗುತಾಣದಿಂದ ಹೊರಗಡೆ ಬರೋದಿದೆಯಲ್ಲ, ತುಂಬಾ ದೊಡ್ಡ ಡಿಸಿಷನ್ ಅದು. ಆ ಹೊತ್ತಿಗೆ ಅವ್ರಿಗೆ ಗೊತ್ತಿರುತ್ತೆ ನನ್ಗೇನಾಗುತ್ತೆ ಅನ್ನೋದು ಗೊತ್ತಿರುತ್ತೆ, ಆದ್ರೂ ಕೂಡ ಹೊರಗಡೆ ಬರ್ತಾರೆ, ತಮ್ಮ ದೇಹದ ಮೇಲೆ ಗುಂಡುಗಳನ್ನ ತಗೊಳ್ತಾರೆ. ಆದ್ರೆ ಅವರೆಲ್ಲರನ್ನು ಉಳಿಸೋದಲ್ದೆ ಅಲ್ಲಿ ಯಾರು ಭಯೋತ್ಪಾದಕರು ಇರ್ತಾರೋ ಅವರನ್ನು ಕೂಡ ಇಲ್ವಾಗಿಸ್ತಾರೆ. ಅಂದ್ರೆ ಒಂದು ಕ್ಷಣದಲ್ಲಿ ಅಥವಾ ಒಂದು ಹೆಚ್ಚು ಅಂದ್ರೆ ಒಂದು 5-10 ನಿಮಿಷದಲ್ಲಿ ಎಷ್ಟೊಂದು ದೊಡ್ಡ ಕೆಲಸಗಳಾಗಿರುತ್ತೆ ನೋಡಿ, ಅದನ್ನ ಒಬ್ಬ ಸೈನಿಕ ಮಾತ್ರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದು ಕೂಡ ಪ್ರಾಂಜಲ್ ಅಂತಹ ಒಬ್ಬ ಶೌರ್ಯವನ್ನೇ ಮೈಗೂಡಿಸ್ಕೊಂಡಿರುವಂತಹ ಒಬ್ಬ ಸೈನಿಕ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ತರದ ಸೈನಿಕರು ನಮ್ಗೆ ಅಪರೂಪಕ್ಕೆ ನೋಡೋದಕ್ಕೆ ಸಿಗ್ತಾರೆ. ಆ ನಂತರದ್ದು ಈಗ ಇತಿಹಾಸ. ಪ್ರಾಂಜಲ್ ನಮ್ಮೊಂದಿಗೆ ಸದಾ ಇರ್ತಾರೆ, ಅವರು ಭಾರತೀಯರ ಎಲ್ಲರ ನೆನಪಿನಲ್ಲಿ ಸದಾ ಇರ್ತಾರೆ. ಹಾಗಾಗಿನೇ ಅವರ ಈ ಒಂದು ಶೌರ್ಯವನ್ನ ಗೌರವಿಸಿ ನಮ್ಮ ರಾಷ್ಟ್ರಪತಿಗಳು ಅವರಿಗೆ ಶೌರ್ಯ ಚಕ್ರವನ್ನ ಕೊಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಆ ಶೌರ್ಯ ಚಕ್ರದ ಮೇಲೆ ಅವರ ಹೆಸರನ್ನ ಕೆತ್ತಿರ್ತಾರೆ ನೋಡಿ, ಹೇಗೆ ಚಿರಸ್ಥಾಯಿಯಾಗಿ ಅವರು ಉಳಿತಾರೆ ಅಂತ. ಯಾಕೆಂದ್ರೆ ಇದು ಇಲ್ಲಷ್ಟೇ ಇರೋದಿಲ್ಲ, ಸೈನಿಕರ ಏನು ಒಂದು ಅವರ ಒಂದು ಪರಾಕ್ರಮಗಳ ಬಗ್ಗೆ ಡಾಕ್ಯುಮೆಂಟ್ ಆಗಿರುತ್ತೋ ಅದರಲ್ಲೂ ಕೂಡ ಇದು ಚಿರಸ್ಥಾಯಿಯಾಗಿ ಉಳಿಯುತ್ತೆ. ಹಾಗಾಗಿ ಭಾರತದ ನೆಲ ಇರೋ ತನಕನು ಪ್ರಾಂಜಲ್ ನಮ್ಮ ಜೊತೆಗೆ ಇದ್ದೇ ಇರ್ತಾರೆ ಅಂತ, ನಮ್ಮ ನಂತರವೂ ಪ್ರಾಂಜಲ್ ಇರ್ತಾರೆ ಅನ್ನೋದೇ ನಮ್ಗೆ ಈ ಹೊತ್ತಿನ ಬಹುದೊಡ್ಡ
1: ಅದೇನೆ ಅವನ ಜೀವನದ ಸಾರ್ಥಕತೆ ಅದೇನೆ ನಿಜವಾಗ್ಲು. ಅಂದ್ರೆ ಮಗನ್ನ ಕಳ್ಕೊಳ್ಳೋ ದುಃಖ ನಮ್ ಕೊನೆ ಉಸಿರಿರೋವರ್ಗುನು ಆ ದುಃಖ ಇದ್ದೇ ಇರುತ್ತೆ, ಬಟ್ ಇದ್ರಲ್ಲಿ ಒಂದೇ ಒಂದು ಅಂತಂದ್ರೆ ಆ ದುಃಖದ ಜೊತೆ ಹೆಮ್ಮೆ ಕೂಡ ಇರುತ್ತೆ. ನಮ್ಮಿಬ್ರಿಗೂ ಯಾವಾಗ್ಲೂ ಅನ್ಸೋದ್ ಏನು ಅಂತಂದ್ರೆ, ಈ ಹೆಮ್ಮೆ ಮತ್ತೆ ದುಃಖ ಇದೆರಡೂ ಒಂದೇ ನಾಣ್ಯದ ಎರಡು ಮುಖ ಇದ್ದಂಗೆ, ಅಂದ್ರೆ ಎರಡೂ ಇದ್ದೇ ಇರುತ್ತೆ, ಹೆಮ್ಮೆನೂ ಇದೆ ದುಃಖನೂ ಇದೆ. ಪ್ರಾಂಜಲ್ಗೆ ಶೌರ್ಯ ಚಕ್ರ ಅವಾರ್ಡ್ ಅನೌನ್ಸ್ ಮಾಡಿದಾಗ ನಾನ್ ಬರ್ದಿದ್ ಒಂದು ಪದ್ಯ ಇದು, ತುಂಬಾ ಹೆಮ್ಮೆಯ ಗಳಿಗೆ ಅದು. ಅಂಡ್ ಇನ್ಫ್ಯಾಕ್ಟ್ ನವೆಂಬರ್ ಅಲ್ಲಿ ಆ ಒಂದು ಬಲಿದಾನ ಆಗಿದ್ದು, ಎರಡೂವರೆ ತಿಂಗಳಾಗಿತ್ತಷ್ಟೇ, ಅಂದ್ರೆ ಆಗಷ್ಟೇ ಕಳ್ಕೊಂಡಿದ್ವಿ ಅವನನ್ನ. ಸೊ ಆ ನೋವಿನ ಮಧ್ಯ ಒಂಥರ ಉಕ್ಕಿ ಬಂದ ಹೆಮ್ಮೆ ತರ ಇದು ಅನೌನ್ಸ್ ಆಯ್ತು. ಆ ಕ್ಷಣದಲ್ಲಿ ಬರ್ದಿದ್ದು, ಕ್ಯಾಪ್ಟನ್ ಪ್ರಾಂಜಲ್ಗೆ ಶೌರ್ಯ ಚಕ್ರದ ಗರಿ. ನಮ್ಮ ಬಾಳ ಬೆಳಗುತ್ತಿತ್ತು ನಿನ್ನ ಕಣ್ಣ ಹೊಳಪು, ನಿನ್ನ ನೆನಪೆ ನಮ್ಮ ಬದುಕನಿನ್ನು ಬೆಳಗಬೇಕು. ನಮ್ಮ ಬಾಳ ಬೆಳಗುತ್ತಿತ್ತು ನಿನ್ನ ಕಣ್ಣ ಹೊಳಪು, ನಿನ್ನ ನೆನಪೆ ನಮ್ಮ ಬದುಕನಿನ್ನು ಬೆಳಗಬೇಕು. ಧ್ವಜವ ಹೊದ್ದು ಬಂದೆ ಮಗನೆ ಮನೆಗೆ ನೀನಿಂದು, ದುಃಖ ಹೆಮ್ಮೆ ಜೋಡಿಯಾಗಿ ಇಲ್ಲೇ ಇಹವು ಇಂದು. ಧ್ವಜವ ಹೊದ್ದು ಬಂದೆ ಮಗನೆ ಮನೆಗೆ ನೀನಂದು, ದುಃಖ ಹೆಮ್ಮೆ ಜೋಡಿಯಾಗಿ ಇಲ್ಲೇ ಇಹವು ಇಂದು. ನೆತ್ತಿ ಎತ್ತಿ ನಡೆಯುತ್ತಿಹೆವು ನಿನ್ನ ಹೆಸರ ಹೊತ್ತು, ಭರತ ಮಾತೆ ಹರಸುತಿಹಳು ನಿನ್ನ ನಿಂದು ಖುದ್ದು. ಹೆಮ್ಮೆಯೊಂದೇ ಉಕ್ಕುತ್ತಿದ್ದರೆಷ್ಟು ಚೆನ್ನವಿತ್ತು, ಕರುಳ ಕುಡಿಯ ಕಳಿಸಿಕೊಡುವ ಭಂಗ ಬೇಡವಿತ್ತು. ಶೌರ್ಯ ಚಕ್ರವಿದ್ದ

0: ಮಗನೇ, ನಿನ್ನ ಭುಜದ ಸೊತ್ತು, ಅದರ ಸವಿಯ ಸವಿಯೇ ನೀನು ಇಲ್ಲಿರಬೇಕಿತ್ತು. ಕಡಲಿನಲೆಯ ನಿರಂತರತೆ ನಿನ್ನ ನೆನಪುಗಳಿಗೆ, ನಗಿಸುತ್ತೊಮ್ಮೆ ಅಳಿಸುತ್ತೊಮ್ಮೆ ಕೈಗೆ ಸಿಗದೆ ಇರುವೆ. ಕಡಲಿನಲೆಯ ನಿರಂತರತೆ ನಿನ್ನ ನೆನಪುಗಳಿಗೆ, ನಗಿಸುತ್ತೊಮ್ಮೆ ಅಳಿಸುತ್ತೊಮ್ಮೆ ಕೈಗೆ ಸಿಗದೇ ಇರುವೆ.
1: ಆಮೇಲೆ ಮತ್ತೆ 2016 ಉರಿ ಅಟ್ಯಾಕ್ ಆಯಿತು. ಭಾರತ ಸೇನೆ ಸರ್ಜಿಕಲ್ ಸ್ಟ್ರೈಕ್ ಅಂತ ಮಾಡಿ ಭಯೋತ್ಪಾದಕರ ಟ್ರೈನಿಂಗ್ ಸೆಂಟರ್ ಏನಿತ್ತು ಅದನ್ನ ಧ್ವಂಸ ಮಾಡಿ ಬಂದರು. ಕ್ಯಾಪ್ಟನ್ ಪ್ರಾಂಜಲ್ ಬಾಹುನಲ್ಲಿ ಆ ಟೈಮಲ್ಲಿ ಪರ್ಟಿಕ್ಯುಲರ್ ಆಫೀಸರ್ ಅವನ ಜೊತೆ ಇದ್ರು, ರೆಕಗ್ನೈಸ್ ಆಗಿ ಮಾತಾಡಿದ್ರು. ಸಬ್ಸಿಕ್ವೆಂಟ್ ಟು ದಟ್ ಮೀಟಿಂಗ್ ಇನ್ ಮಾಹು ಅವನು ಇಂಗ್ಲಿಷಲ್ಲಿ ಒಂದು ಪೋಯಮ್ ಬರೆದಿದ್ದಾನೆ, ಎ ಸ್ಟ್ರಾಂಗ್ ರಿಪ್ಲೈ.
0: ಎ ಸ್ಟ್ರಾಂಗ್ ರಿಪ್ಲೈ. ಇಟ್ ವಾಸಂಟ್ ಎ ಯೂಶುವಲ್ ಡೇ. ಇಯರ್ಸ್ ಆಫ್ ಪೇಷನ್ಸ್ ಅಂಡ್ ಸೈಲೆನ್ಸ್ ಬೀಂಗ್ ಟೇಕನ್ ಓವರ್ ಬೈ ಅಗ್ರೆಸಿವ್ನೆಸ್ ಇನ್ ಆರ್ಡರ್ ಟು ಅವೆಂಜ್. ಅಟೈರ್ಡ್ ಇನ್ ದ ಆಲಿವ್ ಗ್ರೀನ್ಸ್ ಟೇಕಿಂಗ್ ದ ಕವರ್ ಆಫ್ ದ ನೈಟ್ ಸ್ಕೈ, ಸಮ್ ಆಫ್ ದ ನೇಷನ್ಸ್ ಬೆಸ್ಟ್ ಮೆನ್ handed over a befitting reply. Diplomatic talks and shake of hands not in their purview. With a finger on trigger and eyes set on target, these elite men knew just their task. Precision, speed and skill, a deadly combination. Hours later, the world would wake up to a surprise. Being the topic of the day, intellectuals had their say. But for these men, it was just a mission, well accomplished, period. And they had nothing more to say. Contented with what they did, these silent heroes stepped back, leaving the stage open for men and women to question and find answers. Nation's backbone was strong and intact. For them, it was the start of a new day to protect a billion lives, as they do. ಡೇ ಆಫ್ಟರ್ ಡೇ.
2: ಪ್ರಾಂಜಲ್ ಅವರು ದೇಶಕ್ಕಾಗಿನೇ ಹುಟ್ಟಿದವರು, ಹಾಗಾಗಿ ದೇಶಕ್ಕಾಗಿನೇ ಅವರು ನಾನು ಬಂದಿದ್ದ ಕೆಲಸ ನಾನು ಮಾಡಬೇಕು, ಅಥವಾ ನಾನು ಬಂದಿದ್ದ ಕೆಲಸ ನಾನು ಮಾಡಿದ್ದೀನಿ ಹಾಗಾಗಿ ನಾನು ಹೋಗಬೇಕು ಅನ್ನೋದು, ಅವ್ರು ಹೇಗೆ ಸೈನ್ಯಕ್ಕೆ ಸೇರಬೇಕು ಅನ್ನುವ ಒಂದು ದೃಢ ನಿರ್ಧಾರ ಇತ್ತು. ಇದು ಕೂಡ ಅಷ್ಟೇ ದೃಢವಾದ ನಿರ್ಧಾರ ಅಂತ ನನಗೆ ಅನಿಸ್ತಾ ಇದೆ. ಈಗ ನೀವು ಪ್ರಾಂಜಲ್ ಅವರ ಹೆಸರಲ್ಲಿ ಅನೇಕ ಕೆಲಸಗಳನ್ನ ಮಾಡ್ತಾ ಇದ್ದೀರಿ, ಅದು ಕೂಡ ಅವರನ್ನ ಹಾಗೆ ಚಿರಸ್ಥಾಯಿಯಾಗಿ ಉಳಿಸುತ್ತೆ. ಮಕ್ಕಳಿಗೆ ಹೆಚ್ಚಿಗೆ ಪ್ರಾಂಜಲ್ ಅವರಿಂದ ಸ್ಫೂರ್ತಿ ಬರಬೇಕು, ಹೆಚ್ಚು ಜನ ಮತ್ತೆ ಸೈನ್ಯಕ್ಕೆ ಸೇರೋ ಹಾಗಾಗಬೇಕು ಅನ್ನುವಂಥ ಅನೇಕ ಕೆಲಸಗಳನ್ನ ನೀವು ಮಾಡ್ತಾ ಇದ್ದೀರಿ.
1: ಅವನಿಗೆ ಬಂದಿರೋ ಮೆಡಲ್ಸ್, ಅವನಿಗೆ ಜನರು ಯಾವ ರೀತಿಲಿ ಅವನನ್ನ ರೆಕಗ್ನೈಸ್ ಮಾಡಿದ್ದಾರೆ, ಯಾವ ರೀತಿ ಅವನನ್ನ ಅಳವಡಿಸ್ಕೊಂಡಿದ್ದಾರೆ, ಅದಕ್ಕೆಲ್ಲ ಒಂದು ಜಾಗ ಮಾಡಿದೀವಿ ಮನೆಯಲ್ಲಿ. ಅಲ್ಲೇನೆ ವೀರಭೂಮಿ ಭಾರತ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಒಂದು ಇವೆಂಟ್ ಮಾಡಿದ್ವಿ ಮನೆಯಲ್ಲಿ. ಸ್ಕೌಟ್ಸ್ ಅಂಡ್ ಗೈಡ್ಸ್ NCC, ಸುಮಾರು ಒಂದು 30 ಹುಡುಗರು ಹುಡುಗಿರು ಇದ್ರು. ಭಾರತ ದೇಶದ ವೀರ ಯೋಧರ ಬಗ್ಗೆ ನಾವು ಅವ್ರಿಗೆ ತಿಳಿಸ್ಬೇಕು, ಪರಿಚಯ ಮಾಡಿಕೊಡ್ಬೇಕು, ಅವರಂತ ಸ್ಯಾಕ್ರಿಫೈಸ್ ಏನೇನ್ ಮಾಡಿದ್ದಾರೆ, ಬಲಿದಾನ, ಅದನ್ನೆಲ್ಲ ಶುರು ಮಾಡ್ಕೊಂಡಿದೀವಿ.
0: ಇದನ್ನ ರೆಗ್ಯುಲರ್ ಪ್ರೋಗ್ರಾಮ್ ಆಗಿ ಮಾಡ್ಬೇಕು. ಮನೆಗೆ ಒಂದಷ್ಟು ಜನ ಬಂದು ಇದೆಲ್ಲ ಪ್ರಾಂಜಲ್ದ ಏನೇನಿದೆಯೋ ಅದಷ್ಟು ನೋಡೋದಲ್ಲದೆ ಬೇರೆ ಎಲ್ಲ ಯೋಧರ ಬಗ್ಗೆ, ಮತ್ತೆ ನಾವು ಭಾರತ ಇದ್ದವರೆಗೂ ಫೇಸ್ ಮಾಡಿರೋ ಯುದ್ಧಗಳು, ಮತ್ತೆ ಅದರಲ್ಲಿ ಶೌರ್ಯ ಮೆರೆದ ಬೇರೆ ಸೈನಿಕರು, ಪ್ರತಿಯೊಬ್ಬರ ಬಗ್ಗೆನೂ ಗೊತ್ತಾಗಬೇಕು ಮಕ್ಕಳಿಗೆ ಅನ್ನೋ ಉದ್ದೇಶದಿಂದಾನೇ ಮಾಡಿದ್ದು. ಸೊ ಇದನ್ನ ಕಂಟಿನ್ಯೂ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ.
2: ಈ ಹೊತ್ತಿನಲ್ಲಿ ನನಗೆ ಸಂತೋಷ ಅಂತ ಹೇಳೋದಕ್ಕಿಂತ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಯಾಕೆಂದ್ರೆ ಹಿನ್ನಡೆಯೋದಕ್ಕೆ ಬಹಳ ಸುಲಭ ಬದುಕಲ್ಲಿ, ಆದರೆ ಪ್ರಾಂಜಲ್ಲೇ ಒಂದು ಉದಾಹರಣೆಯನ್ನ ಹಾಕ್ಬಿಟ್ಟಿದ್ರಲ್ಲ ಯಾವತ್ತು ಮುಂದೆ ಹೋಗ್ಬೇಕು ಅಂತ. ಪ್ರಾಂಜಲ್ ಎಲ್ಲಿಗೆ ಬಿಟ್ಟು ಹೋಗಿದಾರೋ ಅಲ್ಲಿಂದ ಮುಂದಕ್ಕೆ ಅದನ್ನ ನೀವು ತಗೊಂಡು ಹೋಗ್ತಾ ಇದ್ದೀರಿ.
0: ಅದೇ ತರ ಇನ್ಫ್ಯಾಕ್ಟ್ ತುಂಬಾ ಜನ ಸೋಲ್ಜರ್ಸ್ ಪೇರೆಂಟ್ಸ್ ಆಗ್ಬೋದು ಅಥವಾ ಅವರ ಫ್ಯಾಮಿಲಿ ಆಗ್ಬೋದು, ಅವರ ಪತ್ನಿ ಅಂತವ್ರು ತುಂಬಾ ಈ ತರ ಮಾಡ್ತಾ ಇದ್ದಾರೆ.
2: ನಿಜವಾಗ್ಲೂ ನಾವು ಈಗ ವೀರ ಯೋಧರು ಅವರಷ್ಟೇ ಆಗಿರೋದಿಲ್ಲ, ಯಾರು ಸೈನ್ಯದಲ್ಲಿ ಇರ್ತಾರೋ ಅಥವಾ ಭಾರತೀಯ ಯಾವುದೇ ಡಿಫೆನ್ಸ್ ಸರ್ವಿಸ್ ನಲ್ಲಿ ಇದ್ರು ಅವರಷ್ಟೇ ವೀರ ಯೋಧರಾಗಿರೋದಿಲ್ಲ. ಅವರ ಕುಟುಂಬ ಏನಿರುತ್ತಲ್ಲ, ಅವರ ಹತ್ತಿರದ ಕುಟುಂಬ ಅಥವಾ ಅವರ ಸ್ನೇಹಿತರು ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ವೀರ ಯೋಧರೇ ಆಗಿರ್ತಾರೆ.
0: ಇನ್ಫ್ಯಾಕ್ಟ್ ನಾನು ಸುಮಾರು ಕಡೆ ಹೋದಾಗ ಹೇಳೋದೇನು ಅಂತಂದ್ರೆ, ಒಬ್ಬ ವೀರ ಯೋಧನ ನಿರ್ಗಮನ ಆದ ಕೂಡ್ಲೇ ವೀರ ಪರಿವಾರದ ಉಗಮ ಅಲ್ಲ ಆಗತ್ತೆ ಅಂತ. ಅದವರೆಗೂ ನಮ್ಗೆ ಅಷ್ಟು ಧೈರ್ಯ ಇತ್ತು ಅಂತ ನಮಗ್ ಖಂಡಿತ ಅನ್ಸಿರ್ಲಿಲ್ಲ. ನಾನು ಒಂಥರ ಕಂಡ್ಕೊಂಡಿರೋ ಸತ್ಯ ಏನು ಅಂತಂದ್ರೆ, ಆ ಧೈರ್ಯ ನಮಗ್ ಬರೋ ತರ ಆ ಸಂಸ್ಕಾರನ ಅವನ್ಗೆ ಗೊತ್ತಿಲ್ಲದೆ ಆ

0: ಹತ್ತು ವರ್ಷದಲ್ಲಿ ನಮಗ್ ಕೊಟ್ಟು ಹೊಟ್ಟೋಗಿದ್ದ ಅವನು. ಅದೇ ಸಂಸ್ಕಾರದ ಬಲದಿಂದ ನಾವು ಮುನ್ನಡೀತಾ ಇದ್ದೀವಿ ಅಂತ ನನಗನ್ಸ.
1: ಈ ಹೊತ್ತಿನಲ್ಲಿ ಒಂದ್ ಮಾತು ನೆನಪಾಗುತ್ತೆ, ವರ್ಡ್ಸ್ ವರ್ತ್ ಹೇಳ್ತಾನೆ, ಚೈಲ್ಡ್ ಇಸ್ ದ ಫಾದರ್ ಆಫ್ ದ ಮ್ಯಾನ್ ಅಂತ. ಆ ಮಾತನ್ನ ಅನೇಕ ಮಕ್ಕಳು ಅವಾಗವಾಗ ತೋರಿಸ್ತಾ ಇರ್ತಾರೆ, ನಮ್ಮ ಮನೆಗಳಲ್ಲಿ ನಮ್ಮ ಸುತ್ತಮುತ್ತಲು ತೋರಿಸ್ತಾ ಇರ್ತಾರೆ. ಪ್ರಾಂಜಲ್ ಕೂಡ ಅದನ್ನೇ ಹೇಳಿದ್ದಾರೆ ಅನ್ಸುತ್ತೆ, ಐ ಆಮ್ ಯುವರ್ ಚೈಲ್ಡ್ ಬಟ್ ಐ ಆಮ್ ಯುವರ್ ಫಾದರ್ ಅಂತ ಹೇಳಿ. ಹಾಗಾಗಿ ಹಿ ಹ್ಯಾಸ್ ಫಾದರ್ಡ್ ಯು ಅಂತ ಹೇಳ್ಬೋದು ನಾನು. ಅಂದ್ರೆ ತಾನೇ ಒಬ್ಬ ಪಾಲಕನಾಗಿ ನಿಮ್ಮನ್ನ ಇವತ್ತು ಗಟ್ಟಿಯಾಗಿ ನಿಲ್ಲಿಸಿದ್ದಾರೆ ಪ್ರಾಂಜಲ್. ಅನುರಾಧ ಅವರೇ, ಈಗ ನೀವು ಒಂದು ಬ್ಯಾಚ್ ಹಾಕೊಂಡಿದ್ದೀರಾ, ಅದು ಖಂಡಿತವಾಗಿಯೂ ಪ್ರಾಂಜಲಿಗೆ ಸಂಬಂಧಪಟ್ಟ ಆಗಿದೆ ಅನ್ನೋದನ್ನ ನಮ್ಗೆ ಗೊತ್ತಾಗುತ್ತೆ. ಅದು ಹೇಗ್ ಸಿಗುತ್ತೆ ಮತ್ತೆ ಅದರಲ್ಲಿ ಏನಿದೆ, ಅದರ ಮಹತ್ವ ಏನು?
0: ಇದು ಗೌರವ ಪದಕ್ ಅಂತ. ಈ ಗೌರವ ಪದಕ್ನ ಕಮಿಷನ್ ಆಗೋ ಪ್ರತಿಯೊಂದು ಸೋಲ್ಜರ್ಗೂನು ಆರ್ಮಿನವ್ರು ಕೊಡ್ತಾರೆ. ಸೊ ಇದ್ರ ಮೇಲೆ ಮೇರಾ ಸಂತಾನ್ ದೇಶಕ್ಕೂ ಸಮರ್ಪಿತ ಅಂತ ಇನ್ಸ್ಕ್ರೈಬ್ ಮಾಡಿದ್ದಾರೆ. ಅಂಡ್ ಇದನ್ನ ಕಮಿಷನ್ ಆಗೋ ಹಿಂದಿನ ದಿವಸ ಒಂದು ಸೆರೆಮನಿ ಮಾಡಿ ಅದಕ್ಕೋಸ್ಕರ ಅಪ್ಪ ಅಮ್ಮಂಗೆ ಕೊಡ್ತಾರೆ. ಅಂಡ್ ಅದನ್ನ ಯಾವುದೇ ಒಂದು ಫಾರ್ಮಲ್ ಇವೆಂಟ್ಗೆ ಅಫಿಷಿಯಲ್ ಇವೆಂಟ್ಗೆ ಹಾಕೊಂಡು ಹೋಗುವಂತ ಇದು ಇರುತ್ತೆ. ಸೊ ಇದು ಒಂಥರ ನಮ್ಮ ಮಗ ಅವನನ್ನ ದೇಶಕ್ಕೋಸ್ಕರ ಸಮರ್ಪಿಸಿದೀವಿ ಅಂತ ಹೇಳುವ
1: ದ್ಯೋತಕ. 28 ವರ್ಷದ ಎಳೆಯ ವಯಸ್ಸಿನಲ್ಲಿ ಅವರು ಮೊದಲೇ ನೀವೇ ಹೇಳದಾಗೆ ಏರ್ಫೋರ್ಸ್ಗೆ ಸೇರ್ಬೇಕಾಗಿತ್ತು. ಆ ನಂತರ ಅವರು ಸೈನ್ಯಕ್ಕೆ ಅಂತೂ ತಾನು ಇರಲೇಬೇಕು ಅಂತ ಸೈನ್ಯದಲ್ಲಿ ಸೇರ್ಕೊಂಡ್ರು. ಆದ್ರೆ ಕೊನೆಗೆ ಅವರು ಹೋಗಿ ನಿಂತಿದ್ದು ಬಾನಲ್ಲಿನೇ ತಾರೆಯಾಗಿಯೇ ನಿಲ್ತಾರೆ. ಅವರು ಸದಾ ಕಾಲ ಅಲ್ಲಿ ಒಂದು ನಕ್ಷತ್ರವಾಗಿ ನಮ್ಗೆ ಭಾರತದ ಈ ಸೈನ್ಯದ ಇತಿಹಾಸ ಏನಿದೆ ಅದರಲ್ಲಿ ಸದಾ ಹೊಳೆಯುವಂತಹ ಒಂದು ನಕ್ಷತ್ರವಾಗಿ ಭಾರತದ ಬಾನಲ್ಲಿ ಯಾವತ್ತೂ ಇರ್ತಾರೆ. ಮತ್ತೆ ಭಾರತದ ಏನು ರಾಷ್ಟ್ರಧ್ವಜ ಹಾರ್ತಿರುವಾಗೆಲ್ಲ ನಮ್ಗೆ ಅಲ್ಲಿ ಇಂಥ ಪ್ರಾಂಜಲರು ಅನೇಕರು ಕಾಣ್ತಾರೆ. ಆ ಒಂದು ಧನ್ಯತೆ ಇವತ್ತು ನಮ್ಗೆ ನಿಮ್ ಜೊತೆ ಮಾತನಾಡಿದಾಗ ಆಗ್ತಾ ಇದೆ. ಅಂದ್ರೆ ಇಡೀ ದೇಶ ಹನಿಗಣ್ಣಾಗಿ ಅವರೆದುರು ಪ್ರಾಂಜಲ ಅಂದ್ರೆ ಬಹಳ ತುಂಬಾ ಶುದ್ಧವಾದ ಮನಸ್ಸು ಅಂತ. ಹಾಗೇನೆ ನಾವು ಕೈ ಮುಗಿದು ಜೋಡಿಸಿ ಹೇಳ್ತೀವಲ್ಲ, ಅದು ಕೂಡ ಒಂದ್ ರೀತಿಯ ಪ್ರಾಂಜಲ ಅಂತಲೇ ಹೇಳ್ಬೋದು. ಹಾಗೆ ಇವತ್ತು ಇಡೀ ದೇಶವೇ ಅವರೆದುರಿಗೆ ಪ್ರಾಂಜಲವಾಗಿ ನಿಂತಿದೆಯಲ್ಲ, ಅಂಥ ಒಂದು ಅಪ್ರತಿಮ ಹುತಾತ್ಮರ ಸಾಲಲ್ಲಿ ಪ್ರಾಂಜಲ್ ಇವತ್ತು ನಿಂತಿದ್ದಾರೆ. 2024 ಗಣರಾಜ್ಯೋತ್ಸವದ ದಿವಸ ಅವರಿಗೆ ಶೌರ್ಯ ಚಕ್ರ ರಾಷ್ಟ್ರಪತಿಗಳು ಕೊಡ್ತಾರೆ. ಅದನ್ನ ಅವರ ತಾಯಿ ಅನುರಾಧ ಅವರು ಹಾಗೂ ಅವರ ಪತ್ನಿ ಅದಿತಿ ಅವರು ತಗೊಳ್ತಾರೆ. ಇಬ್ರು ಅವರ ಜೀವನದ ಒಂದು ದೊಡ್ಡ ಅವಿಭಾಜ್ಯ ಅಂಗ. ಹಾಗಾಗಿ ನೀವಿಬ್ರು ಅದನ್ನ ತೆಗೆದುಕೊಂಡಿರೋದು ಒಂದ್ ರೀತಿ ದೊಡ್ಡ ರೂಪಕವಾಗಿ ನನಗೆ ಕಾಣಿಸ್ತಾ ಇದೆ. ಈ ಶೌರ್ಯ ಚಕ್ರ ನೀಡಿ ರಾಷ್ಟ್ರವೇ ಅವರಿಗೆ ಗೌರವವನ್ನ ಸಲ್ಲಿಸಿದೆ ಅಂತ ಅನ್ಸುತ್ತೆ. ನೀವು ಈಗ ಪ್ರಾಂಜಲ್ರ ಹೆಸರಿನಲ್ಲಿ ನಡೆಸ್ತಾ ಇರುವಂತಹ ಅನೇಕ ಕಾರ್ಯಕ್ರಮಗಳು ಎಲ್ಲವೂ ಯಶಸ್ವಿಯಾಗ್ಲಿ, ಮತ್ತೆ ಅದಕ್ಕೆ ನಮ್ಮ ಕೈಲಾದ ಸಹಾಯವನ್ನ ನಾವೆಲ್ಲರೂ ನಿಮ್ಮೊಂದಿಗೆ ಕೈಜೋಡಿಸಿ ಮಾಡ್ತೀವಿ. ಕೇಳ್ತಾ ಇರುವಂತಹ ಶ್ರೋತೃಗಳಲ್ಲೂ ಕೂಡ ಅನೇಕರು ಇದರಿಂದ ಸ್ಫೂರ್ತಿ ಪಡೆಯಬಹುದು. ಬಹಳ ತುಂಬಾ ಹೆಮ್ಮೆಯಿಂದ ನಾವು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಿಮ್ಮನ್ನ ನೋಡ್ತಾ ಇದ್ದೀವಿ. ನಮ್ ಜೊತೆ ಪ್ರಾಂಜಲ್ ಇಲ್ಲ ಅಂತ ನನಗೆ ಖಂಡಿತ ಅನಿಸ್ತಾ ಇಲ್ಲ, ನಮ್ ಜೊತೆಗೆ ಅವರಿದ್ದಾರೆ. ನಿಮ್ ಮೂಲಕ ಅವ್ರ ಹತ್ರ ನಾವು ಮಾತಾಡ್ತಾ ಇದ್ದೀವಿ ಇವತ್ತು ಅನ್ನುವಂತಹ ದೊಡ್ಡ ಸಮಾಧಾನ ಕೂಡ ಇದೆ. ನಿಮಗಿಬ್ಬರಿಗೂ ತುಂಬಾ ಧನ್ಯವಾದಗಳು. ನಮ್ಮ ಶ್ರೋತೃಗಳ ಜೊತೆಗೆ ನಿಮ್ಮ ಅನುಭವವನ್ನ, ನಿಮ್ಮ ಮುಂದಿನ ಕಾರ್ಯಗಳನ್ನ ಹೇಳಿದ್ರಿ. ಅದಕ್ಕಾಗಿ ನಿಮ್ಗೆ ಆಕಾಶವಾಣಿಯ ಎಲ್ಲ ಶ್ರೋತೃಗಳ ಪರವಾಗಿ ತುಂಬಾ ಧನ್ಯವಾದಗಳು. ಜೈ ಹಿಂದ್.
2: ಜೈ ಹಿಂದ್. ಭಾರತ ಮಾತಾ ಕೀ ಜೈ.
3: ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಈ ವಿಶೇಷ ಕಾರ್ಯಕ್ರಮ. ಇದುವರೆಗೆ ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಹುತಾತ್ಮರಾದ ಕ್ಯಾಪ್ಟನ್ ಎಂ ವಿ ಪ್ರಾಂಜಲ್ ಅವರ ಪಾಲಕರಾದ ಶ್ರೀಮತಿ ಅನುರಾಧ ಹಾಗೂ ಶ್ರೀ ಎಂ ವೆಂಕಟೇಶ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಮೈಸೂರು ಮಲ್ಲಿಗೆ ಚಿತ್ರದ ಗೀತೆಯನ್ನ ಕೇಳಿದ್ರಿ.
1: ನೀನಳಿವೆ ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ಮೂಡುವುದು ಭಾರತದ ಲೀಲೆ.
2: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ ಮಳೆ ಬಿಸಿಲು ಮರಳುಗಾಡು ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆ

ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ ಸರಿಯಾಗಿ 9:30 ಸೆಕೆಂಡುಗಳು. ನಮ್ಮ ಕಾರ್ಯಕ್ರಮ

ಕಾರ್ಯಕ್ರಮ ಗಾನಗಂಗೆ. ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ.

0: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ, ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ ಜಾಗರೂಕರಾಗಿರಿ.

ಇದು ನಿಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಎಂದಿನಂತೆ ಇಂದು ಕೂಡ ಒಂದು ವಿಷಯದ ಜೊತೆಗೆ, ಮಾಹಿತಿಯ ಜೊತೆಗೆ ಕೆಲವು ಹಾಡುಗಳು ನಿಮಗಾಗಿ ಮೂಡಿಬರುತ್ತವೆ. ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರವನ್ನು. ಇಂದು ಆಗಸ್ಟ್ 14, ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನ, ಜೊತೆಗೆ ವಿಭಜನೆಯ ನೋವನ್ನು ಕಂಡಂತಹ ದಿನ. ಇದರ ಬಗ್ಗೆ ಒಂದಷ್ಟು ಮಾತನಾಡ್ತಾ ಸಾಗೋಣ. ನಾಳೆ ನಮ್ಮ ದೇಶದ ಸ್ವಾತಂತ್ರ್ಯದ ದಿನ, ಆದರೆ ಸ್ವಾತಂತ್ರ್ಯದ ಸಂಭ್ರಮದ ಮುನ್ನಾ ದಿನವಾದ ಇಂದಿನ ದಿನದ ಹಿಂದೆ ಒಂದು ಆಳವಾದ ನೋವಿನ ಇತಿಹಾಸ ಇದೆ. ಒಂದು ದೇಶ, ಒಂದು ನೆಲ, ಒಂದು ಕಾಲದಲ್ಲಿ ಒಟ್ಟಾಗಿ ಬದುಕಿದ್ದಂತಹ ಕೋಟ್ಯಾಂತರ ಜನರು ಒಂದೇ ಕ್ಷಣದಲ್ಲಿ ಗಡಿಗಳಿಂದ ಬೇರ್ಪಡುವಂತಹ ಒಂದು ದುಸ್ಥಿತಿ ಒಳಗಾಯಿತು. ಹಾಗಾಗಿ ಈ ದಿನ ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಇದರ ಬಗ್ಗೆ ನಾವು ಮುಂದೆ ಮಾತನಾಡ್ತಾ ಹೋಗೋಣ. ಈಗ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ವಾಣಿ ಜಯರಾಮ್ ಅವರು ಹಾಡಿರುವಂತಹ ಗೀತೆ, ಕಾಲೇಜು ರಂಗ ಚಿತ್ರದ್ದು. ಆರ್ ಎನ್ ಜಯಗೋಪಾಲ್ ವಿರಚಿತ ಗೀತೆಗೆ ಟಿ ಜಿ ಲಿಂಗಪ್ಪ ಸಂಗೀತವನ್ನು ನೀಡಿದ್ದಾರೆ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಸ್ವಾತಂತ್ರ್ಯ ನಮಗೇನೋ ಸಂತೋಷ ಏನೋ ಕೊಡ್ತು, ಆದರೆ ಸ್ವಾತಂತ್ರ್ಯದ ಬೆನ್ನಲ್ಲಿ ವಿಭಜನೆಯ ಗಾಯ ಕೂಡ ಮೂಡಿತು. ಭಾರತದ ಇತಿಹಾಸದಲ್ಲಿ ಎಂದೆಂದಿಗೂ ಮರೆಯಲಾಗದಂತಹ ವರ್ಷ 1947. ಅದರಲ್ಲೂ 1947 ಆಗಸ್ಟ್ 14 ನಮಗೆ ನೋವನ್ನು ಎಂದೆಂದಿಗೂ ಮನಸ್ಸಿನಲ್ಲಿ ಉಳಿಸಿದಂತಹ ದಿನ ಅದು, ವಿಭಜನೆಯ

ದಿನ ಪಡವರಳ್ಳಿ ಪಾಂಡವರು ಚಿತ್ರದ ಗೀತೆಯನ್ನು ಕೇಳ್ಕೊಂಡು ಬರೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ, ದೊಡ್ಡರಂಗೇಗೌಡ ಅವರ ಸಾಹಿತ್ಯಿಕಿ ವಿಜಯಭಾಸ್ಕರ್ ಸಂಗೀತವನ್ನು ನೀಡಿದ್ದಾರೆ.

ಖಂಡಿತ ಹೌದು, ಮರೆಯೋದಕ್ಕೆ ಸಾಧ್ಯನೇ ಇಲ್ಲದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಭಾರತದ ಇತಿಹಾಸದಲ್ಲಿ ಎಂದಿಗೂ ಮರೆಯಲಾಗದಂತಹ ವರ್ಷದಲ್ಲಿ ಆಗಸ್ಟ್ 14ನೇ ದಿನ ಕೂಡ ಹೌದು. ವಿಭಜನೆ ಅಷ್ಟೇ ಅಲ್ಲ, ಹೊಸ ದೇಶಗಳು ಹುಟ್ಟಿಕೊಂಡವು, ಹೊಸ ಗಡಿಗಳು ಎಳೆಯಲ್ಪಟ್ಟವು. ಆದರೆ ಆ ಗಡಿಗಳ ನಡುವೆ ಸಿಲುಕಿತು ಕೇವಲ ಭೂಮಿಯಲ್ಲ, ಮಾನವರ ಬದುಕು. ಮನೆ ಬಾಗಿಲು, ತಾಯಿ ನೆನಪು, ತಂದೆಯ ಪರಿಶ್ರಮ, ಮಕ್ಕಳ ಬಾಲ್ಯ ಇರಬಹುದು, ಹಾಗೆ ಪೂರ್ವಜರ ನೆನಪುಗಳನ್ನು ಹೊತ್ತಂತಹ ಮನೆಗಳು, ಎಲ್ಲವನ್ನ ಬಿಟ್ಟು ಕೊಡವಿ ಒಂದು ಸಲ ಅನೇಕ ಕುಟುಂಬಗಳು ಅಪರಿಚಿತ ದಾರಿಗಳತ್ತ ಹೊರಟು ಅಂತಂದರೆ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಅಂತಹ ನೋವು.

ಹೀಗೆ ಒಂದ್ಸಲ ಯೋಚನೆ ಮಾಡ್ತಾ ಇದ್ರೆ ನಮ್ಗನ್ಸುತ್ತೆ, ಎಷ್ಟು ವರ್ಷಗಳ ಕಾಲ ಬದುಕಿದಂತಹ ನಮ್ಮ ಮನೆಯನ್ನು ನಾವು ಬಿಟ್ಟು ಹೊರಡಬೇಕು ಅಂತಂದರೆ ಎಷ್ಟು ಸಂಕಟ ಆಗುತ್ತೆ. ಬಾಲ್ಯದ ಅಂಗಳ ಇರಬಹುದು, ನಾವು ಓಡಾಡಿದಂತಹ ರಸ್ತೆ ಬೀದಿಗಳಿರಬಹುದು, ಸ್ನೇಹಿತರ ಮನೆ, ನಮ್ಮ ನೆರೆಕೆರೆಯವರು, ಇವೆಲ್ಲವನ್ನು ಹಿಂದಕ್ಕೆ ಬಿಟ್ಟು ಇನ್ನು ಮುಂದೆ ನಾವು ಇಲ್ಲಿ ಇರಬಾರದು ಅಂತ ಹೇಳಿದ್ರೆ ಅದು ಎಷ್ಟು ದೊಡ್ಡ ನೋವು. ಅಂತಹ ನೋವಿಗೆ ಲಕ್ಷಾಂತರ ಜನರು, ಕೋಟ್ಯಾಂತರ ಜನರು ಒಳಗಾಗಿದಂತಹ ದಿನ ಆಗಸ್ಟ್ 14.

ಆಗಸ್ಟ್ 14 ನೋವನ್ನು ಉಂಡಂತಹ ದಿನ. ವಿಭಜನೆ ಸಂದರ್ಭದಲ್ಲಿ ಅನೇಕ ಕುಟುಂಬಗಳು ಇದೇ ರೀತಿ ನೋವನ್ನು ಅನುಭವಿಸಿದ್ವು. ಯಾರೋ ಊರನ್ನು ಕಳ್ಕೊಂಡ್ರು, ಮನೆ ಕಳ್ಕೊಂಡ್ರು, ಪ್ರೀತಿ ಪಾತ್ರರಿಂದ ದೂರ ಆದರು, ತಮ್ಮ ಹುಟ್ಟೂರಿನ ಮಣ್ಣನ್ನು ಕೊನೆಯ ಬಾರಿ ಮುಟ್ಟುಕೊಂಡು ಹೊರಟರು. ಆ ಮಣ್ಣಿನ ಜೊತೆ ಅವರ ನೆನಪುಗಳು ಕೂಡ ಹಾಗೆ ಹೊರಟವು. ಹೀಗೆ ಕಲ್ಪಿಸ್ಕೊಂಡ್ರೆ ಒಬ್ಬ ವೃದ್ಧರನ್ನು ಕಲ್ಪಿಸ್ಕೊಳ್ಳಿ, ತಮ್ಮ ಮನೆ ಬಾಗಿಲನ್ನು ಕೊನೆ ಬಾರಿ ಮುಚ್ಚುತ್ತಾ ಇದ್ದಾರೆ. ಅವರ ಕೈಲಿ ಒಂದು ದೊಡ್ಡ ಸಂಪತ್ತು ಅಂತ ಏನೂ ಇಲ್ಲ, ಒಂದು ಸಣ್ಣ ಚೀಲ, ಅದರೊಳಗೆ ಕೆಲವು ಬಟ್ಟೆಗಳು, ಒಂದು ಹಳೆಯ ಛಾಯಾಚಿತ್ರ ಇರಬಹುದು, ಮನೆಯ ಕೀಲಿ ಕೈ ಇರಬಹುದು. ಆ ಕೀಲಿ ಕೈ ಇನ್ನೂ ಯಾವ ಬಾಗಿಲಿಗೆ ತೆರೆಯುತ್ತೆ ಅನ್ನೋವಂಥದ್ದು ಆತನಿಗೆ ಗೊತ್ತಿಲ್ಲ. ಆದರೂ ಅದನ್ನು ಬಿಸಾಡೋದಕ್ಕೂ ಕೂಡ ಮನಸ್ಸೊಪ್ತಾ ಇಲ್ಲ. ಏಕೆಂತಂದರೆ ಅದು ಕೇವಲ ಕೀಲಿ ಕೈ ಅಲ್ಲ, ಅದು ಅವರ ಬದುಕಿನ ಒಂದು ನೆನಪು. ಇಂತಹ ಅದೆಷ್ಟೋ ಮನೆಗಳು, ಅದೆಷ್ಟೋ ಮನಸ್ಸುಗಳು ಒಡೆದು ಹೋದವು. ಜಿಮ್ಮಿಗಲು ಚಿತ್ರದ ಗೀತೆಯನ್ನು ಕೇಳ್ಕೊಂಡು ಬರೋಣ.

0: ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರ ಮುಖ್ಯವಾಹಿನಿ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ಸಮಯ 10:36. ಗಾನಗಂಗೆಯಲ್ಲಿ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಕಾರ್ಯಕ್ರಮ ಮುಂದುವರಿಯುತ್ತೆ ಪ್ರಕಟಣೆಗಳ ನಂತರ.
1: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
2: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
2: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

0: ನಮ್ಮ ಭಾರತ ಖಂಡವು ಅಸಂಖ್ಯಾತ ವೀರಪುರುಷರು, ಋಷಿಪುಂಗವರು ಮತ್ತು ದಾರ್ಶನಿಕರ ಕಾಣ್ಕೆ, ಹೋರಾಟ ಮತ್ತು ತ್ಯಾಗದ ಫಲ.
1: ಭಾರತ ಮಾತೆಯೇ ನಿನ್ನ ಅಡಿಗಿದೆ ಕೋಟಿ ದೀಪದ ಆರತಿ.
0: ನಮ್ಮ ಹಿರಿಯರು ಬೆವರು ಸುರಿಸಿ ಕಟ್ಟಿದ ಈ ಭಾರತ ಖಂಡವನ್ನು ನಮ್ಮೊಳಗಿನ ಲೋಪ ಮತ್ತು ಒಗ್ಗಟ್ಟಿನ ಕೊರತೆಯಿಂದಾಗಿ ಕಳೆದುಕೊಳ್ಳದಿರೋಣ. ಬದುಕಿನ ಪ್ರತಿ ಕ್ಷಣವು ಜಾಗೃತರಾಗಿರೋಣ. ದೇಶದ ಸರ್ವಾಂಗೀಣ ಹಿತರಕ್ಷಣೆ ಪ್ರತಿಯೊಬ್ಬನ

0: ಭಾರತ ಅಪೂರ್ವವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ದೇಶ. ಒಂದು ನಾಡು ತನ್ನ ಇತಿಹಾಸವನ್ನು ಮರೆಯುವುದೆಂದರೆ ನಾಡಿನ ಭವ್ಯ ಸಿರಿವಂತಿಕೆಯನ್ನು ಅದು ಕಳೆದುಕೊಂಡಿತು ಎಂದೇ ಅರ್ಥ.
1: ದೇಶ ಕ್ಯಾ ಹೈ ತೀರ್ಥ ಕಾ ಸ್ಥಾನ ಹೈ ಮೇರಾ ಯೇ ದೇಶ ಮೇರಿ ಜಾನ್ ಹೈ.
2: ನಮ್ಮ ಪರಂಪರೆಯ ಭವ್ಯತೆಯನ್ನು ತಿಳಿಯುವುದು ಪ್ರಾಚೀನರ ರುಚಿ ಅಭಿರುಚಿ ಪ್ರತಿಭೆ ಪರಿಶ್ರಮ ಕಾಣಿಕೆ ಮತ್ತು ಕಾಣಿಕೆಯನ್ನು ಮುಂದಿನ ಪೀಳಿಗೆಗೆ ಜೋಪಾನವಾಗಿ ಕೈದಾಟಿಸುವುದು ಪ್ರತಿ ಪ್ರಜೆಯ ಜವಾಬ್ದಾರಿ.
0: ಸಾಹಿತ್ಯ ಲಲಿತ ಕಲೆ ಶಿಲಾಶಾಸನಗಳು ತಾಡವೋಲೆ ವಾಸ್ತುಶಿಲ್ಪ ಪ್ರಾಚೀನ ವಿಗ್ರಹಗಳು ನಾಣ್ಯಗಳು ಮತ್ತು ಸ್ಮಾರಕಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ.

ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಎಂದು ಮರೆಯಲಾಗದಂತಹ ಇತಿಹಾಸದಲ್ಲಿ ಅದರಲ್ಲೂ ಕೂಡ ಮರೆಯಲಾಗದಂತಹ ದಿನ ಆಗಸ್ಟ್ 14, ವಿಭಜನೆಯ ನೋವನ್ನು ಕಂಡಂತಹ ಭಾರತದ ಬದುಕಿನ ನೋವಿನ ಕಥೆಯನ್ನು ನಾವು ಕೇಳ್ತಾ ಇದ್ದೀವಿ. ಈ ನೋವಿನ ಕಥೆಗಳನ್ನು ನೆನಪಿಸ್ಕೊಳ್ಳೋದು ಅಂತಂದರೆ ನಮ್ಮ ಇತಿಹಾಸದ ನೋವನ್ನು ಗೌರವಿಸಬಹುದು ಅನ್ನುವಂತಹ ಇನ್ನೊಂದು ಅರ್ಥ. ನಾವು ಇಂದು ಈ ನೋವನ್ನು ನೆನೆಸ್ಕೊಳ್ಳುವಂಥದ್ದು ದ್ವೇಷ ಬೆಳೆಸ್ಕೊಳ್ಳೋದಕ್ಕಲ್ಲ, ಯಾರನ್ನು ತಪ್ಪಿತಸ್ಥರನ್ನಾಗಿ ಮಾಡೋದಕ್ಕೂ ಅಲ್ಲ, ಯಾವುದೇ ಸಮುದಾಯದ ವಿರುದ್ಧ ದ್ವೇಷ ಮೂಡಿಸೋದಕ್ಕೂ ಅಲ್ಲ. ಆದರೆ ಮತ್ತೆ ಮತ್ತೆ ಇಂತಹ ನೋವು ಯಾರಿಗೂ ಬರಬಾರದು ಅನ್ನುವಂತಹ ಪಾಠ ಕಲಿಯುವಂಥದ್ದು ಇದೆಯಲ್ಲ, ಅದು ಮುಖ್ಯವಾದದ್ದು. ಬನ್ನಿ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ. ರೌಡಿ ರಾಜ್ಯ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಗೀತೆಗೆ ಸತ್ಯಂ ಅವರ ಸಂಗೀತವಿದೆ.

ಅತ್ಯಂತ ಮುಖ್ಯವಾದ ಒಂದು ಸಂದೇಶ ಕೂಡ ಇವತ್ತಿನ ದಿನ ನಾವು ನೆನಪು ಮಾಡಿಕೊಳ್ಬೇಕು. ಇತಿಹಾಸವನ್ನು ನೆನಪು ಮಾಡಿಕೊಳ್ಬೇಕು, ಆದರೆ ಇತಿಹಾಸದ ನೋವನ್ನು ಭವಿಷ್ಯದ ದ್ವೇಷವನ್ನಾಗಿ ಮಾಡಬಾರ್ದು, ಅದನ್ನು ಭವಿಷ್ಯದ ಶಾಂತಿಯ ಬೀಜವನ್ನಾಗಿ ಮಾಡಬೇಕು. ಇತಿಹಾಸ ನಮಗೆ ಪಾಠವನ್ನು ಕಲಿಸುತ್ತೆ. ಆ ಕಲಿತುಕೊಂಡಂತಹ ಪಾಠದಲ್ಲಿ ಇರ್ತಕ್ಕಂತಹ ಒಂದು ಸಾರಾಂಶವನ್ನು, ಸಂದೇಶವನ್ನು ನಾವು ಕರಗತ ಮಾಡಿಕೊಂಡಾಗ ನಿಜವಾಗ್ಲೂ ಇಂದಿನ ಆ ನೋವನ್ನು ನೆನಪು ಮಾಡಿಕೊಳ್ಳುತ್ತಾ ಇರುವಂತಹ ಈ ದಿನಕ್ಕೆ ಒಂದು ಹೊಸ ಅರ್ಥ ಸಿಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಭೂಪತಿ ರಂಗ ಚಿತ್ರದ ಗೀತೆ ಪಿ ಸುಶೀಲ ಅವರ ಧ್ವನಿಯಲ್ಲಿ ಮೂಡಿಬಂದಿದೆ. ಗೀತಾಪ್ರಿಯ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಸಂಗೀತವನ್ನು ನೀಡಿದ್ದಾರೆ.

ಸ್ವಾತಂತ್ರ್ಯ ಅಂದರೆ ಏನು? ಕೇವಲ ಧ್ವಜ ಹಾರಿಸೋದಷ್ಟೇನಾ? ಖಂಡಿತ ಅಲ್ಲ. ಸ್ವಾತಂತ್ರ್ಯ ಅಂದರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಗೌರವಿಸುವಂಥದ್ದು, ಒಬ್ಬರ ಭಾಷೆಯನ್ನು ಮತ್ತೊಬ್ಬರು ಗೌರವಿಸೋದು, ಒಬ್ಬರ ಸಂಸ್ಕೃತಿಯನ್ನು ಮತ್ತೊಬ್ಬರು ಅರ್ಥ ಮಾಡಿಕೊಳ್ಳೋದು, ಭಿನ್ನತೆಯ ನಡುವೆ ಒಗ್ಗಟ್ಟಿನಿಂದ ಬದುಕೋದು. ನಮ್ಮ ಭಾರತ ಅನೇಕ ಭಾಷೆಗಳ ದೇಶ, ಅನೇಕ ಸಂಸ್ಕೃತಿಗಳ ದೇಶ, ಅನೇಕ ಆಚರಣೆಗಳ ದೇಶ. ಆದರೂ ಕೂಡ ನಾವೆಲ್ಲರೂ ಭಾರತೀಯರು. ನಮ್ಮ ವೈವಿಧ್ಯತೆಯೇ ನಮ್ಮ ಶಕ್ತಿ, ನಮ್ಮ ಒಗ್ಗಟ್ಟೆ ನಮ್ಮ ದೊಡ್ಡ ಸಂಪತ್ತು. ಬನ್ನಿ ಕೇಳೋಣ ಈ ಗೀತೆಯನ್ನು. ಮೇಯರ್ ಮುತ್ತಣ್ಣ ಚಿತ್ರಕ್ಕಿಂದು ಪಿ ಬಿ ಶ್ರೀನಿವಾಸ್ ಅವರು ಸಂಗಡಿಗರೊಂದಿಗೆ ಹಾಡಿದ್ದಾರೆ. ಜಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಸಂಗೀತವನ್ನು ನೀಡಿದ್ದಾರೆ.

ಈ ಆಗಸ್ಟ್ 14 ನಮಗೆ ಒಂದು ಪ್ರಶ್ನೆ ಕೇಳುತ್ತೆ. ನಾವು ಇತಿಹಾಸದಿಂದ ಏನು ಕಲ್ತಿದ್ದೀವಿ? ಮತ್ತೆ ಮನುಷ್ಯನನ್ನು ಮನುಷ್ಯನಿಂದ ದೂರ ಮಾಡುವ ಗೋಡೆಗಳನ್ನು ಕಟ್ಟಬೇಕೆ ಅಥವಾ ಮನಸ್ಸುಗಳನ್ನು ಜೋಡಿಸುವಂತಹ ಸೇತುವೆಗಳನ್ನು ಕಟ್ಟಬೇಕೆ? ನಮ್ಮ ಉತ್ತರ ನಮ್ಮ ಕೈಯಲ್ಲೇ ಇದೆ. ನಾವು ಯಾವ ಭಾರತವನ್ನು ಮುಂದಿನ ಪೀಳಿಗೆಗೆ ಕೊಡಬೇಕು? ಭಯದ ಭಾರತವೇ ಅಥವಾ ದ್ವೇಷದ ಭಾರತವೇ ಅಥವಾ ಪ್ರೀತಿ ಶಾಂತಿ ಸಹಬಾಳ್ವೆ ಮತ್ತು ಮಾನವೀಯತೆಯ ಭಾರತವನ್ನೇ? ನಮ್ಮ ಉತ್ತರ ಒಂದೇ ಆಗಿರಲಿ. ನಾವು ನಮ್ಮ ಮಕ್ಕಳಿಗೆ ಗಡಿಗಳ ಕಥೆಗಳಿಗಿಂತ ಮಾನವೀಯತೆಯ ಕಥೆಯನ್ನು ಹೇಳೋಣ. ಧರ್ಮದ ಹೆಸರಿನಲ್ಲಿ ದೂರ ಆಗೋದಕ್ಕಿಂತ ಮನುಷ್ಯತ್ವದ ಹೆಸರಿನಲ್ಲಿ ಹತ್ತಿರ ಆಗೋಣ. ಭಿನ್ನತೆಯ ಭಯಕ್ಕೆ ನಾವು ಹೆದರುತ್ತೆ, ಆ ಭಿನ್ನತೆಯಲ್ಲಿ ಇರ್ತಕ್ಕಂತಹ ಏಕತೆಯನ್ನು ನಾವು ಗೌರವಿಸೋಣ. ಯಾಕೆಂದರೆ ಮನೆ ಕಳ್ಕೊಂಡವನಿಗೆ ಮೊದಲು ಬೇಕಾಗೋದು ಮತ್ತೊಂದು ಮನೆ, ಹಸಿದವನಿಗೆ ಮೊದಲು ಬೇಕಾಗೋದು ಆಹಾರ, ಭಯಗೊಂಡವನಿಗೆ ಮೊದಲು ಬೇಕಾಗಿರುವಂಥದ್ದು ಭರವಸೆ, ನೋವಿನಲ್ಲಿ ಇರುವವರಿಗೆ ಮೊದಲು ಬೇಕಾಗಿರುವಂಥದ್ದು ಮಾನವೀಯತೆ. ಬಹದ್ದೂರು ಗಂಡು ಚಿತ್ರದ ಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿಬಂದಿದೆ. ಜಿಯೋದಯಶಂಕರ್ ಈ ಗೀತೆಯನ್ನು ಬರೆದಿದ್ದಾರೆ, ಎಂ ರಂಗರಾವ್ ಸಂಗೀತವನ್ನು ನೀಡಿದ್ದಾರೆ.

ಈ ವಿಭಜನೆಯ ನೋವನ್ನು ನೆನಪಿಸಿಕೊಳ್ಳುವಂತಹ ದಿನ ಆಗಸ್ಟ್ 14. ಆದರೆ ಅದೇ ಸಮಯದಲ್ಲಿ ಒಂದು ಸಂಕಲ್ಪ ಮಾಡೋಣ, ನಮ್ಮಿಂದ ಯಾರ ಮನಸ್ಸಿಗೂ ವಿಭಜನೆಯ ಭಾವ ಬರದೇ ಇರಲಿ, ನಮ್ಮ ಮಾತಿಂದ ದ್ವೇಷ ಹುಟ್ಟದೇ ಇರಲಿ, ನಮ್ಮ ನಡೆ ನುಡಿ ಮತ್ತೊಬ್ಬರಿಗೆ ನೋವಾಗದಿರಲಿ, ನಮ್ಮ ದೇಶದ ವೈವಿಧ್ಯತೆಯನ್ನು ನಾವು ಗೌರವಿಸೋದನ್ನು ನಾವು ಗೌರವಿಸೋಣ, ಗೌರವಿಸೋದಕ್ಕೆ ನಾವು ಪ್ರೇರಿತರಾಗೋಣ, ಶಾಂತಿ ಸಹಬಾಳ್ವೆ ಭಾರತವನ್ನು ಕಟ್ಟೋಣ. ಇದರಿಂದ ನಾಳೆ ತ್ರಿವರ್ಣ ಧ್ವಜ ಆಕಾಶದಲ್ಲಿ ಹಾರಾಡಬೇಕಾದ್ರೆ ಒಮ್ಮೆ ಆ ಧ್ವಜವನ್ನು ನೋಡ್ತಾ 1947 ಆ ದಿನಗಳನ್ನು ನೆನಪಿಸ್ಕೊಳ್ಳೋಣ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರನ್ನು ನೆನಪಿಸ್ಕೊಂಡು ವಿಭಜನೆಯ ನೋವನ್ನು ಅನುಭವಿಸಿದವರಿಗೂ ಕೂಡ ಅವರನ್ನು ಕೂಡ ನೆನಪು ಮಾಡಿಕೊಂಡು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಇನ್ನಷ್ಟು ಸುಂದರವಾದ ಭಾರತವನ್ನು ನೀಡುವಂತಹ ಜವಾಬ್ದಾರಿ ನಮ್ಮದಾಗಲಿ ಅನ್ನುವಂತಹ ಸಂಕಲ್ಪ ಮಾಡೋಣ ಅಲ್ವಾ. ಹಸಿರು ತೋರಣ ಚಿತ್ರದ ಗೀತೆ, ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಆರ್ ಎನ್ ಜೆ ಗೋಪಾಲ್ ವಿರಚಿತ ಗೀತೆಗೆ ಉಪೇಂದ್ರ ಕುಮಾರ್ ಸಂಗೀತವನ್ನು ನೀಡಿದ್ದಾರೆ.

ಇನ್ನಷ್ಟು ಮತ್ತಷ್ಟು ಸುಂದರವಾದ ಭಾರತವನ್ನು ನೀಡುವಂತಹ ಜವಾಬ್ದಾರಿ ನಮ್ಮದು ಅನ್ನುವಂಥದ್ದು ಸದಾ ನೆನಪಿನಲ್ಲಿಟ್ಕೊಳ್ಬೇಕು. ಈ ಮಣ್ಣಿನಲ್ಲಿ ಯಾರೂ ಪರರಲ್ಲ. ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಸ್ಥಾನ ಇದೆ. ನಮ್ಮ ಹೃದಯದಲ್ಲಿ ಪ್ರೀತಿ ಇದ್ದರೆ ಗಡಿಗಳು ನಮ್ಮನ್ನು ಬೇರ್ಪಾಡು ಮಾಡೋದಕ್ಕೆ ಸಾಧ್ಯ ಇರಲ್ಲ. ಆಗಸ್ಟ್ 14ರ ಸಂಜೆ ನೋವಿನಿಂದ ತುಂಬಿದ ಇತಿಹಾಸವನ್ನು ನೆನಪು ಮಾಡಿಕೊಳ್ತಾ ನಾಳೆ ಸ್ವಾತಂತ್ರ್ಯದ ಸೂರ್ಯೋದಯವನ್ನು ಒಂದು ಆಸೆಯಿಂದ ಎದುರು ನೋಡೋಣ. ವಿಭಜನೆಯ ಕಣ್ಣೀರಿನಿಂದ ಒಗಟ್ಟಿನ ನಗುವಿನತ್ತ ಸಾಗೋಣ. ದ್ವೇಷದಿಂದ ಮಾನವೀಯತೆಯತ್ತ ಸಾಗೋಣ. ಭಯದಿಂದ ಭರವಸೆಯತ್ತ ಸಾಗೋಣ. ಇದೇ ಆಗಲಿ ಆಗಸ್ಟ್ 14ರ ಈ ಸಂದೇಶ. ಇತಿಹಾಸವನ್ನು ಮರೆಯೋದು ಬೇಡ, ಆದರೆ ಇತಿಹಾಸದ ನೋವನ್ನು ಮರೆಯೋದು ಬೇಡ, ಆದರೆ ಈ ನೋವು ದ್ವೇಷವಾಗಿ ಹೊತ್ತುಕೊಂಡು ಉರಿಯೋದು ಬೇಡ. ಇದೇ ನಮ್ಮ ಜೀವನ, ಇದೇ ನಮ್ಮ ಸಂಕಲ್ಪ, ಇದೇ ನಮ್ಮ ಭಾರತ, ಇದೇ ಇಂದಿನ ಶಾಂತಿ ಪಾಠ. ತಾಯಿ ಕರುಳು ಚಿತ್ರದ ಈ ಗೀತೆಯೊಂದಿಗೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಈ ಗೀತೆಯ ರಚನಾಕಾರರು ಜಿ ವಿ ಅಯ್ಯರ್, ಜಿ ಕೆ ವೆಂಕಟೇಶ್ ಸಂಗೀತವನ್ನು ನೀಡಿದ್ದಾರೆ.

ಇದು ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುನ್ಹಿರೇಪಲ್. ಹಳೆಯ ಹಿಂದಿ ಚಿತ್ರಗೀತೆಗಳ ಪ್ರಸಾರ. ನಯಾದೌರ್ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮದ ಆರಂಭ. ಮೊಹಮ್ಮದ್ ರಫಿ, ಆಶಾ ಭೋಸ್ಲೆ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಸಾಹಿರ್ ಅವರ ಸಾಹಿತ್ಯಕ್ಕೆ ಓಪಿ ನಯ್ಯರ್ ಸಂಗೀತವನ್ನು ನೀಡಿದ್ದಾರೆ.

ಉಪಕಾರ್ ಚಿತ್ರದ ಗೀತೆ ಮಹೇಂದ್ರ ಕಪೂರ್ ಹಾಡಿದ್ದಾರೆ. ಗುಲ್ಶನ್ ಬಾವ್ರಾ ಅವರ ಸಾಹಿತ್ಯಕ್ಕೆ ಕಲ್ಯಾಣ್ಜಿ ಆನಂದ್ಜಿ ಸಂಗೀತವನ್ನು ನೀಡಿದ್ದಾರೆ.

ಸತ್ಯಂ ಶಿವಂ ಸುಂದರಂ ಇಂದ ಆಯ್ದ ಗೀತೆ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಮೂಡಿಬಂದಿದೆ. ಈ ಗೀತೆಯನ್ನು ಬರೆದಿದ್ದಾರೆ ಪಿ ಟಿ ನರೇಂದ್ರ ಶರ್ಮಾ. ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತ ಇದರಲ್ಲಿದೆ.

ಜಿಸ್ ದೇಶ್ ಮೇ ಗಂಗಾ ಬೆಹ್ತಿ ಹೇ ಚಿತ್ರದಿಂದ ಆಯ್ದ ಗೀತೆ ಮುಕೇಶ್ ಅವರ ಧ್ವನಿಯಲ್ಲಿ ಮೂಡಿಬಂದಿದೆ. ಶೈಲೇಂದ್ರ ಅವರ ಸಾಹಿತ್ಯಕ್ಕೆ ಶಂಕರ್ ಜೈಕಿಶನ್ ಸಂಗೀತವನ್ನು ನೀಡಿದ್ದಾರೆ.

0: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
1: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಗಾನ ಮಾಧುರ್ಯಕ್ಕೆ ನಿಶೆಯಲ್ಲಿ ತಂಪು.
1: ಕನಸಲು ನೀನೆ, ಮನಸಲು ನೀನೆ, ನನ್ನಾನೆ.
0: ಕನಸಿನ ಲೋಕಕ್ಕೆ ಕರೆದೊಯ್ಯಲು ಮಾಧುರ್ಯದ ಸೊಂಪು. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಇಂಪು ಗೀತಾ ಚಂದ್ರಿಕೆಯಲ್ಲಿ. ಪ್ರತಿದಿನ ರಾತ್ರಿ 10:30 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ.

ಇದು ಇಂದಿನ ಸುನ್ಹೆರೇಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಇದೀಗ

0: ಎಲ್ಲರ ಮನೆ ಮನಗಳಲ್ಲಿ ಹೆಮ್ಮೆಯಿಂದ ಹಾರಲಿ ತ್ರಿವರ್ಣ ಧ್ವಜ.
1: ಈ ಆಗಸ್ಟ್ 15ರಂದು ಪ್ರತಿ ಮನೆಯ ಮೇಲೂ ರಾಷ್ಟ್ರಧ್ವಜ ರಾರಾಜಿಸಲಿ.
0: ದೇಶದ ವೈಭವದ ಹಿರಿಮೆ ನಮ್ಮದಾಗಲಿ. ನಮ್ಮ ರಾಷ್ಟ್ರಧ್ವಜ ನಮ್ಮ ಹೆಮ್ಮೆ.
2: ಕಪ್ಪು ಬಿಳುಪು ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಅವರು ಹಾಡಿರುವ ಗೀತೆ, ಆರ್ ಎನ್ ಜೈಗೋಪಾಲ್ ಅವರ ಗೀತ ರಚನೆ, ಆರ್ ರತ್ನ ಅವರ ಸಂಗೀತ ನಿರ್ದೇಶನ.

ಅನಿರೀಕ್ಷಿತ ಚಿತ್ರದ ಗೀತೆ ಪಿಬಿ ಶ್ರೀನಿವಾಸ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ. ಬಿ ನಾಗೇಶ್ ಬಾಬಾ ಅವರ ಗೀತರಚನೆಗೆ ವಿಜಯ ಭಾಸ್ಕರ್ ಅವರು ಸಂಗೀತವನ್ನು ನೀಡಿದ್ದಾರೆ.

ನಮ್ಮ ದೇಶ ರಕ್ಷಣೆಗೆ ದಕ್ಷ ನಿವನು ವೀರ ಕನ್ನಡದ ಪರಶುರಾಮ ನಿರುಪಮಾನ ಶೂರ ವಿಜಯ ವಿದ್ಯಾರಣ್ಯ ಹೊನ್ನ ಮಳೆಯ ಕರೆದರು ಅವರ ನಾಡಿನಿವನು ನಮಗೆ ಕೀರ್ತಿ ತರುವನು ಓ ದೇವಿ ಭಾರತಿ ಬೆಳಗು ಅವನಿಗಾರತಿ ನಾಡ ಶೂರದ

ನಮ್ಮ ಜನ್ಮಭೂಮಿ ಮಹರ್ಷಿಗಳ ತಪೋಭೂಮಿ ಸಾಹಸಿಗಳ ಪುಣ್ಯಭೂಮಿ ಮಹಾತ್ಮರ ಮಾತೃಭೂಮಿ ಭೂದೇವಿ ನಕ್ಕರೆ ರತ್ನಧಾರೆ.

ನಮ್ಮ ದಾರಿ ಚಿತ್ರದ ಗೀತೆ ಹಾಡಿದ್ದಾರೆ ಪೀಠಾಪುರಂ ನಾಗೇಶ್ವರ ರಾವ್ ಪಾಲಾಕ್ಷಿ ಹಾಗೂ ಸಂಗಡಿಗರು. ಸಿ ವಿ ಶಿವಶಂಕರ್ ಅವರ ಗೀತರಚನೆ, ಆರ್ ರತ್ನ ಅವರ ಸಂಗೀತ ನಿರ್ದೇಶನ.

ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು. ಎಲ್ಲಿ

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು, ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದ ಆಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

ಸಮಯ ಆಗಿದೆ 11:23. ನೀವು ಕೇಳ್ತಾ ಇದ್ದೀರಾ ಸವಿ ನೆನಪು. ಇನ್ನು ಮುಂದೆ ಕೇಳಿ ಪರೋಪಕಾರಿ ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಅವರು ಹಾಡಿರುವ ಗೀತೆ, ಆರ್ ಎನ್ ಜೈಗೋಪಾಲ್ ಅವರ ಗೀತ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ.

0: ವಿಶ್ವಜಾತೆ ಭರತಮಾತೆಯ ಉತ್ಸವದ ದಿನ ಭಾರತಾಂಬೆಯ ಮಕ್ಕಳಾದ ನಮಗೆ ಸಂಭ್ರಮದ ಕ್ಷಣ. ತ್ಯಾಗ ಬಲಿದಾನಗಳ ದ್ಯೋತಕವೇ ಸ್ವಾತಂತ್ರ್ಯೋತ್ಸವ. ಈ ಸಂಭ್ರಮದ ಕ್ಷಣದಲ್ಲಿ ನಮ್ಮೆಲ್ಲರ ಮನೆಗಳ ಮೇಲೂ ಹಾರಾಡಲಿ ತ್ರಿವರ್ಣ ಧ್ವಜ.
1: ಹರ್ ಘರ್ ತಿರಂಗ,
2: ಘರ್ ಘರ್ ತಿರಂಗ.
3: ಅಳಿಯ ಗೆಳೆಯ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿರುವ ಗೀತೆ. ಆರ್ ಎನ್ ಜೈಗೋಪಾಲ್ ಅವರ ಗೀತ ರಚನೆಗೆ ಟಿಜಿ ಲಿಂಗಪ್ಪ ಅವರ ಸಂಗೀತ ನಿರ್ದೇಶನವಿದೆ.

ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶಪ್ರೇಮ ಮತ್ತು ಸಹಬಾಳ್ವೆಯ

ನಮ್ಮ ಊರು ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ್ದಂತಹ ಗೀತೆಯನ್ನ ಇದುವರೆಗೂ ಕೇಳಿದ್ರಿ. ಸಿ ವಿ ಶಿವಶಂಕರ್ ಅವರ ಗೀತ ರಚನೆಗೆ ಆರ್ ರತ್ನ ಅವರ ಸಂಗೀತ ನಿರ್ದೇಶನವಿತ್ತು.

ಸೊಸೆ ತಂದ ಸೌಭಾಗ್ಯ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿರುವ ಗೀತೆ ಇದೀಗ.

ಸಾಗರದೀಪ ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಎಂ ಎನ್ ವ್ಯಾಸರಾವ್ ಅವರ ಗೀತ ರಚನೆಗೆ ಉಪೇಂದ್ರ ಕುಮಾರ್ ಅವರು ಸಂಗೀತವನ್ನು ನೀಡಿದ್ದಾರೆ.

ಎಸ್ಪಿ ಭಾರ್ಗವಿ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಈ ಗೀತೆಯನ್ನು ರಚಿಸಿ ಸಂಗೀತವನ್ನು ನೀಡಿದ್ದಾರೆ ಹಂಸಲೇಖ.

ಈ ಗೀತೆಯೊಂದಿಗೆ ಸವಿ ನೆನಪು ಮುಕ್ತಾಯವಾಯಿತು. ಆಕಾಶವಾಣಿ, ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಭಾಲ್ಕಿಯಲ್ಲಿ 15 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ಅತ್ಯಾಧುನಿಕ ಕ್ರೀಡಾ ಸಂಕೀರ್ಣದ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಗ್ರಾಮೀಣ ಭಾಗದ ಯುವಕರ ಕ್ರೀಡಾ ಪ್ರತಿಭೆಗೆ ಉತ್ತಮ ವೇದಿಕೆ ಕಲ್ಪಿಸಬೇಕು ಎಂಬುದು ತಮ್ಮ ಆಶಯವಾಗಿದೆ. ಈ ಉದ್ದೇಶದಿಂದ ಕಳೆದ ವರ್ಷ ಶಂಕುಸ್ಥಾಪನೆ ನೆರವೇರಿಸಿದ್ದ ಈ ಯೋಜನೆ ಇಂದು ಸಾಕಾರಗೊಳ್ಳುತ್ತಿರುವುದು ಸಂತಸ ತಂದಿದೆ. ಕಾಮಗಾರಿ ಪೂರ್ಣಗೊಂಡ ಬಳಿಕ ಭಾಲ್ಕಿ ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ಯುವಕರಿಗೆ ಉತ್ತಮ ಕ್ರೀಡಾ ಸೌಲಭ್ಯಗಳು ದೊರೆಯಲಿವೆ. ಕ್ರೀಡಾ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಿ ಯುವಕರ ಭವಿಷ್ಯವನ್ನು ಇನ್ನಷ್ಟು ಬಲಪಡಿಸುವುದು ತಮ್ಮ ಸಂಕಲ್ಪವಾಗಿದೆ ಎಂದಿದ್ದಾರೆ. 80ನೇ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿಯವರ ಕರೆಯಂತೆ ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವ ಹರ್ ಘರ್ ತಿರಂಗ ಅಭಿಯಾನಕ್ಕೆ ಚಿತ್ರದುರ್ಗದಲ್ಲಿ ಸಂಸದ ಗೋವಿಂದ ಎಂ ಕಾರಜೋಳ್ ತಮ್ಮ ನಿವಾಸದಲ್ಲಿ ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬ್ರಿಟಿಷರ ವಿರುದ್ದ ಹೋರಾಟ ಮಾಡಿದ ಪರಿಣಾಮ ನಮಗೆ ಸ್ವಾತಂತ್ರ್ಯ ದೊರೆತಿದೆ. ಇಂದು 79 ವರ್ಷಗಳು ಪೂರ್ಣಗೊಂಡು ನಾಳೆ ಆಗಸ್ಟ್ 15ರಂದು 80ನೇ ವರ್ಷಕ್ಕೆ ಹೆಜ್ಜೆ ಇಡುತ್ತಿದ್ದೇವೆ ಎಂದು ಸ್ಮರಿಸಿದರು. ನಮ್ಮ ರಾಷ್ಟ್ರಧ್ವಜವು ಕೋಟ್ಯಾಂತರ ಭಾರತೀಯರ ತ್ಯಾಗ, ಬಲಿದಾನ, ಏಕತೆ ಮತ್ತು ಅಖಂಡತೆಯ ಜೀವಂತ ಸಂಕೇತವಾಗಿದೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ದೇಶದ ಪ್ರತಿಯೊಬ್ಬ ನಾಗರಿಕನೂ ಒಂದು ದೇಶ ಒಂದು ಕುಟುಂಬ ಎಂಬ ಭಾವನೆಯಿಂದ ಸ್ವಾತಂತ್ರ್ಯ ಸಂಗ್ರಾಮದ ಫಲವಾಗಿ ದೊರೆತ ಈ ದಿನದಂದು ತಮ್ಮ ಮನೆಗಳ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸಬೇಕು, ಹರ್ ಘರ್ ತಿರಂಗ ಅಭಿಯಾನವನ್ನು ಯಶಸ್ವಿಗೊಳಿಸಿ 80ನೆಯ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ದೇಶದ ಪ್ರತಿಯೊಬ್ಬರೂ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕೆಂದು ಅವರು ಕೋರಿದ್ದಾರೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಧರೋಜಿ ಕೆರೆಯ ಧರೋಜಿ ತಳಿ ಮೀನುಗಳಿಗೆ ಕೋಲ್ಕತ್ತಾದಂತಹ ದೂರದ ನಗರಗಳಲ್ಲೂ ಭಾರೀ ಬೇಡಿಕೆ ಇದೆ. ಕುಡುತಿನಿ, ಕುರೆಕೊಪ್ಪ ಹಾಗೂ ತೋರಣಗಲ್ಲ ಭಾಗಗಳಿಂದ ಸಂಸ್ಕರಿಸದ ತ್ಯಾಜ್ಯ ನೀರು ಹಾಗೂ ಘನತ್ಯಾಜ್ಯ ಕೆರೆಗೆ ಸೇರುತ್ತಿರುವುದು ಮಾಲಿನ್ಯಕ್ಕೆ ಕಾರಣ ಎಂದು ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಕಲುಷಿತ ನೀರು ಪರಿಸರ ಸೂಕ್ಷ್ಮ ಹಾಗೂ ಜೌಗು ನೆಲೆಯ ಕೆರೆ ಸೇರುವ ಮುನ್ನ ಸಂಸ್ಕರಿಸಲು ವಿಸ್ತೃತ ಕ್ರಿಯಾ ಯೋಜನೆ ತಯಾರಿಸುವಂತೆ ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಸಣ್ಣ ನೀರಾವರಿ ಇಲಾಖೆ ಸುಪರ್ದಿಯ 36 ಕೆರೆಗಳು ಬಳ್ಳಾರಿ ಹಾಗೂ ಸಿರುಗುಪ್ಪ ತಾಲೂಕುಗಳಲ್ಲಿದ್ದು ಕೆರೆಗಳ ಸ್ಥಿತಿ ಚಿಂತಾಜನಕವಾಗಿದೆ, ಪುನರುಜ್ಜೀವಿತಗೊಳಿಸಲು ಯೋಜಿಸಲಾಗುವುದು ಎಂದರು. ಅಂದಾಜು 163 ಕಿಲೋಮೀಟರ್ ಉದ್ದದ ಹುಬ್ಬಳ್ಳಿ ಅಂಕೋಲಾ ಬ್ರಾಡ್ಗೇಜ್ ರೈಲು ಮಾರ್ಗ ಉತ್ತರ ಕರ್ನಾಟಕ ಹಾಗೂ ಕರಾವಳಿಯ ಆರ್ಥಿಕ ಪ್ರಗತಿಗೆ ಮಹತ್ವದ ಕೊಡುಗೆ ನೀಡಲಿದೆ ಎಂದು ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ವಾಣಿಜ್ಯೋದ್ಯಮ ಸಂಸ್ಥೆ ತಿಳಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಹಾಗೂ ಅಂಕೋಲಾ ತಾಲೂಕಿನ ಒಟ್ಟು 40 ಗ್ರಾಮಗಳಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆ ನಡೆಯುತ್ತಿದ್ದು, ಪ್ರಸ್ತುತ ನೈರುತ್ಯ ರೈಲ್ವೆ ವಲಯ ಯೋಜನೆಯನ್ನು ಪರಿಷ್ಕರಿಸಿ 18,424 ಕೋಟಿ ರೂಪಾಯಿ ಮೌಲ್ಯ ನಿಗದಿಪಡಿಸಿದೆ ಎಂದು ಗೌರವ ಕಾರ್ಯದರ್ಶಿ ಉದಯ್ ರೇವಣಕರ್ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಪಿಲುಕುಳ ಸಂಸ್ಕೃತಿ ಗ್ರಾಮದ ಗುತ್ತುಮನೆಯಲ್ಲಿ ನಾಡಿದ್ದು 16ನೇ ತಾರೀಕು ಸಾಂಪ್ರದಾಯಿಕ ಆಟಿಕೂಟ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಪಿಲುಕುಳ ಅಭಿವೃದ್ದಿ ಪ್ರಾಧಿಕಾರದ ಆಯುಕ್ತ ಡಾ ಅರುಣ್ ಕುಮಾರ್ ಶೆಟ್ಟಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಮಾಹಿತಿ ನೀಡಿದ ಅವರು, ಅಂದು ಬೆಳಗ್ಗೆ 11 ಗಂಟೆಗೆ ಉಡುಪಿ ಜಿಲ್ಲೆ ಸಾಲಿಗ್ರಾಮದ ಪಾರಂಪಳ್ಳಿ ಶ್ರೀಗುರು ಮಾರುತಿ ಹೌಂದೇರಾಯನ ಜನಪದ ನೃತ್ಯ ತಂಡ ಓಲಗವನ್ನು ಪ್ರಸ್ತುತಪಡಿಸಲಿದೆ ಎಂದರು. ಧಾರವಾಡ ಜಿಲ್ಲಾಡಳಿತ 80ನೆಯ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ನಾಳೆ ಬೆಳಗ್ಗೆ 9 ಗಂಟೆಗೆ ಆರ್ಎನ್ಶೆಟ್ಟಿ ಕ್ರೀಡಾಂಗಣದಲ್ಲಿ ಆಯೋಜಿಸಲಾದ ಧ್ವಜಾರೋಹಣವನ್ನು ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ನೆರವೇರಿಸಲಿದ್ದಾರೆ. ನಂತರ ವಿವಿಧ ದಳಗಳಿಂದ ಪಥ ಸಂಚಲನ, ಸಾಧಕರಿಗೆ ಸನ್ಮಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘವು 80ನೆಯ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ನಾಳೆ ಬೆಳಗ್ಗೆ 11 ಗಂಟೆಗೆ ಸಂಘದ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಸ್ವಾತಂತ್ರ್ಯ ಮತ್ತು ಭವಿಷ್ಯದ ಭಾರತ ವಿಷಯದ ಕುರಿತು ಉಪನ್ಯಾಸ ಆಯೋಜಿಸಿದೆ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಚಂದ್ರಕಾಂತ್ ಬೆಲ್ಲತ್ ಅಧ್ಯಕ್ಷತೆ ವಹಿಸಲಿದ್ದು, ಉಪಾಧ್ಯಕ್ಷ ಡಾ ಸಂಜೀವ್ ಕುಲಕರ್ಣಿ ಉಪನ್ಯಾಸ ನೀಡುವರು ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲಗತ್ತಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರ ಹಾಗೂ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಯುವ ಮೋರ್ಚಾ ಆಯೋಜಿಸಿದ್ದ ಹರ್ ಘರ್ ತಿರಂಗ ಅಭಿಯಾನದ ಬೈಕ್ ಜಾಥಾದಲ್ಲಿ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಬಳ್ಳಾರಿ ಜಿಲ್ಲೆಯಲ್ಲಿ ಭಾರತ್ ಜೋಡೋ ಯುವ ಸಂಘಗಳ ನೋಂದಣಿಗೆ ನೀಲನಕ್ಷೆ ಸಿದ್ದಪಡಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಗಣೇಶೋತ್ಸವ ವಿಶೇಷತೆಯಿಂದ ಕೂಡಿದ್ದು, ಪರಿಸರ ಸ್ನೇಹಿಯಾಗಿ ಸೌಹಾರ್ದದಿಂದ ಆಚರಿಸಲು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಕೋರಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
1: ಆಕಾಶವಾಣಿ ವನಿತಾ ವಿಹಾರ.
2: ಆಕಾಶವಾಣಿ

0: ಗೆಳತಿಯರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ವನಿತಾ ವಿಹಾರಕ್ಕೆ ಸ್ವಾಗತ. ಗೆಳತಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಭಾಷಣ ಹಾಗೂ ಕೆಲವು ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಮಹಿಳಾ ಸಮತಾವಾದಿ ಅಲೆಕ್ಸಾಂಡ್ರಾ ಕೊಲ್ಲಂತಾಯ್ ಅವರ ಕುರಿತು ಮಾತನಾಡುತ್ತಾರೆ ಬರಹಗಾರ್ತಿಯಾದ ಹಾಸನದ ಭಾರತಿ ಹಾದಿಗೆ.
1: ಅಲೆಕ್ಸಾಂಡ್ರಾ ಕೊಲ್ಲಂತಾಯ್ ಪ್ರಸಿದ್ಧ ಸಮತಾವಾದಿ ಮತ್ತು ಮಹಿಳಾವಾದಿ ಬುದ್ಧಿಜೀವಿ ಕಾರ್ಯಕರ್ತೆ. ಈಕೆ ರಷ್ಯಾ ದೇಶದವರು. ಮಹಿಳಾವಾದಿ ತತ್ವಶಾಸ್ತ್ರಕ್ಕೆ ಇವರು ನೀಡಿರುವ ಕೊಡುಗೆ ಇತಿಹಾಸದಲ್ಲಿ ಸ್ಮರಣೀಯವಾಗಿದೆ. ಕ್ರಿಸ್ತಶಕ 1872 ಕ್ರಿಸ್ತಶಕ 1952 ತನಕದ ಕಾಲಘಟ್ಟದಲ್ಲಿ ಜೀವಿಸಿದ್ದ ಅಲೆಕ್ಸಾಂಡ್ರಾ ಕ್ಲಾರಾ ಜೆಟ್ಕಿನ್ ರವರ ಸಮಕಾಲೀನರು. ಸಮತಾವಾದಿ, ಕ್ರಾಂತಿಕಾರಿ ಸಂಪ್ರದಾಯದ ಪ್ರಮುಖ ಮಹಿಳೆ, ಅತ್ಯದ್ಭುತ ಭಾಷಣಗಾರ್ತಿ ಮತ್ತು ಶಕ್ತಿಯುತಳಾದ ಪ್ರಚಾರಕರ್ತೆ ಎಂದು ಮತ್ತೋರ್ವ ಕ್ರಾಂತಿಕಾರಿಯಾಗಿದ್ದ ವಿಐ ಲೆನಿನ್ ಇವರನ್ನು ಬಣ್ಣಿಸಿದ್ದಾರೆ. ಆಗಸ್ಟ್ 1917 ಕೇಂದ್ರ ಸಮಿತಿಯ ಏಕಮಾತ್ರ ಮಹಿಳೆ ಅಲೆಕ್ಸಾಂಡ್ರಾ. ನಂತರ ಸರ್ಕಾರವು ತನ್ನ ಸಾಮಾಜಿಕ ಕಲ್ಯಾಣ ಇಲಾಖೆಯ ಆಯುಕ್ತರನ್ನಾಗಿ ನೇಮಿಸಿತು. ಮುಂದೆ ರಷ್ಯನ್ ಸಾಮಾಜಿಕ ಪ್ರಜಾಸತ್ತಾತ್ಮಕ ಮಹಿಳಾ ಆಂದೋಲನದ ಅತ್ಯುಚ್ಚ ನಾಯಕಿಯಾಗಿ ಸೋವಿಯತ್ ರಷ್ಯಾದ ಕೇಂದ್ರ ಮಹಿಳಾ ಇಲಾಖೆಯ ಮುಖ್ಯಸ್ಥರಾದರು. ಮಹಿಳಾ ಹಕ್ಕುಗಳಿಗಾಗಿ ಹೋರಾಟ ನಡೆಸಬೇಕೆಂದು ಅಲೆಕ್ಸಾಂಡ್ರಾ ಕೊಲ್ಲಂತಾಯ್ ವಾದಿಸಿದರು. ದುಡಿಯುವ ವರ್ಗದ ಮಹಿಳೆಯರ ಸಮಸ್ಯೆಗಳನ್ನು ವಿವರಿಸಿದರು. ಮಹಿಳಾ ಕಾರ್ಮಿಕರನ್ನು ಕುರಿತು ಪ್ರತ್ಯೇಕವಾದ ಮಹಿಳಾ

ಪತ್ರಿಕೆಗಳಿದ್ದವು. ಅದೇ ವೇಳೆ ಇತರೆ ಪತ್ರಿಕೆಗಳು ಮಹಿಳೆಯರಿಗೆ ಸಂಬಂಧಿಸಿದಂತೆ ಹೆಚ್ಚುವರಿ ಪುಟಗಳನ್ನು ಹೊಂದಿದ್ದವು. ಈ ಸ್ಥಳಾವಕಾಶವನ್ನು ಮಹಿಳಾ ಸಮಾನತೆ ಕುರಿತ ರಷ್ಯನ್ ಸಮಾತವಾದಿ ಪ್ರಜಾಸತ್ತಾತ್ಮಕ ಪಕ್ಷದ ಬದ್ಧತೆಗಳಿಂದ ಸೃಷ್ಟಿಸಿರಲಿಲ್ಲ. ಬದಲಿಗೆ ಅವುಗಳು ಅಲೆಕ್ಸಾಂಡರ್ನಂತಹ ಕ್ರಾಂತಿಕಾರಿ ಮಹಿಳೆಯರು ನಡೆಸಿದ ಹೋರಾಟದ ಫಲವಾಗಿ ಸೃಷ್ಟಿಯಾದವು. ಮಹಿಳೆಯ ಅಧೀನತೆ ಮತ್ತು ಪರಾವಲಂಬಿತನಕ್ಕೆ ಮುಖ್ಯ ಕಾರಣಗಳಿವೆ. ಅಧೀನತೆ ಎಂದರೆ ಒಬ್ಬರು ಇನ್ನೊಬ್ಬರನ್ನು ಅಸಹಾಯಕರನ್ನಾಗಿಸಿ ಕ್ರಮೇಣ ನಿಯಂತ್ರಣ ಮತ್ತು ಮಾಲೀಕತ್ವ ಸಾಧಿಸುವುದು ಎಂದರ್ಥ. ಮಹಿಳೆಗೆ ಆರ್ಥಿಕ ಹಕ್ಕುಗಳನ್ನು ನಿರಾಕರಿಸಿ, ಗೃಹಕೃತ್ಯಗಳಿಗೆ ಆಕೆಯ ಪಾತ್ರವನ್ನು ಸೀಮಿತಗೊಳಿಸಿ, ಧರ್ಮ ಮತ್ತು ಸಾಂಸ್ಕೃತಿಕ ಆಚರಣೆಗಳ ಮೂಲಕ ನಿಯಂತ್ರಣ ಸಾಧಿಸುವುದು, ಇದು ಪುರುಷನು ಮಹಿಳೆಯರನ್ನು ಅಧೀನಗೊಳಿಸುವುದಾಗಿದೆ. ಪುರುಷ ಪ್ರಧಾನ ವ್ಯವಸ್ಥೆಯು ಮಹಿಳೆಯನ್ನು ಸಂಪೂರ್ಣವಾಗಿ ಅಧೀನಗೊಳಿಸಿಕೊಂಡು ಆಕೆಯನ್ನು ಪುರುಷಾವಲಂಬಿಯನ್ನಾಗಿಸುತ್ತದೆ ಎಂಬುದನ್ನು ಮನಗಂಡ ಅಲೆಕ್ಸಾಂಡ್ರ ಈ ವಿಷಯಗಳನ್ನು ಕುರಿತು ಮಹಿಳೆಯರಲ್ಲಿ ಜಾಗೃತಿ ಮೂಡಿಸಲು ತಂಡವನ್ನು ರಚನೆ ಮಾಡಿದಳು. ಅಂದಹಾಗೆ ನಿರಾಕರಣೆಗಳು ತಾರತಮ್ಯಗಳ ಮುಂದುವರಿದ ಶೋಷಕ ಸಾಧನೆಗಳು ಅಥವಾ ಆಚರಣೆಗಳಾಗಿದ್ದವು. ನಿರಾಕರಣೆಗಳು ಅಂತಿಮವಾಗಿ ಮಾನವ ಹಕ್ಕುಗಳ ನಿರಾಕರಣೆ ಅಥವಾ ರದ್ದತಿಯಾಗಿರುತ್ತದೆ. ನಿರ್ದಿಷ್ಟ ಬಗೆಯ ಸವಲತ್ತುಗಳೇ ಸಂಪನ್ಮೂಲಗಳನ್ನು ಕೊಡದಿರುವುದು ಮತ್ತು ಕಸಿದುಕೊಳ್ಳುವುದು ಎರಡೂ ಕೂಡ ನಿರಾಕರಣೆಗಳಲ್ಲಿ ಪರ್ಯವಸಾನಗೊಳ್ಳುತ್ತವೆ. ಪರಂಪರಾಗತವಾಗಿ ಮಹಿಳೆಗೆ ಎಲ್ಲಾ ಬಗೆಯ ಮಾನವ ಹಕ್ಕುಗಳನ್ನು ನಿರಾಕರಿಸಲಾಗಿದೆ ಅಥವಾ ಮಹಿಳೆಯರ ಮಾನವ ಹಕ್ಕುಗಳನ್ನು ಗಣನೀಯವಾಗಿ ಪುರುಷ ಸಮಾಜವು ತುಂಡರಿಸಿದೆ. ನಿರಾಕರಣೆಗಳು ಲಿಂಗ ಶೋಷಣೆಯನ್ನು ಮುಂದುವರಿಸುತ್ತವೆ. ಮಹಿಳೆ ಮೇಲಿನ ಬಡತನದ ಗರಿಷ್ಠ ಭಾರವನ್ನು ಬಡತನದ ಮಹಿಳಾಕರಣವೆಂದು ಕರೆಯಲಾಗುತ್ತದೆ. ಈ ಪದವನ್ನು ಪ್ರೊಫೆಸರ್ ಅಮರ್ತ್ಯ ಕೆ ಸನ್ ಮತ್ತು ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಸಂಸ್ಥೆ ಬಳಸುತ್ತಿರುವುದು ಉಂಟು. ಮಾನವಾಭಿವೃದ್ಧಿಯ ಲಿಂಗ ಆಯಾಮಗಳು ಅಧ್ಯಯನಗಳಲ್ಲಿ ಬಡತನದ ಮಹಿಳಾಕರಣ ಪರಿಭಾವನೆಯನ್ನು ಬಳಸಲಾಗುತ್ತದೆ. ಸಾಮಾನ್ಯವಾಗಿ ಬಡತನದ ಗರಿಷ್ಠ ಮತ್ತು ಸಾಪೇಕ್ಷ ಭಾರವೆರಡೂ ಕೂಡ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಮಹಿಳೆಯ ಮೇಲೆ ಬೀಳುತ್ತದೆ. ಬಡತನದಿಂದಾಗಿ ಏರ್ಪಡುವ ಆಹಾರ ಹಂಚಿಕೆ, ಅಸಮಾನತೆ, ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳ ನಿರಾಕರಣೆ ಎಲ್ಲವೂ ಬಡತನದ ಮಹಿಳಾಕರಣವೇ ಆಗಿದೆ. ಜಾಗತೀಕರಣ ಕ್ರಿಯೆಯು ವಿಕಾಸಶೀಲ ಅಲ್ಪಾದಾಯದ ಕೃಷಿ ಪ್ರಧಾನ ದೇಶಗಳಲ್ಲಿ ಮಹಿಳೆಯನ್ನು ಹೆಚ್ಚೆಚ್ಚು ನಿರುದ್ಯೋಗಿಯನ್ನಾಗಿಸುವ ಅಪಾಯವಿದೆ. ಹೀಗಾಗಿ ಜಾಗತೀಕರಣ ಮತ್ತು ಖಾಸಗೀಕರಣವು ಮಹಿಳಾ ಹಿತಾಸಕ್ತಿಗಳ ಮೇಲೆ ಪ್ರತಿಕೂಲ ಪರಿಣಾಮಗಳನ್ನು ಬೀರುವ ಮೂಲಕ ಬಡತನದ ಮಹಿಳಾಕರಣಕ್ಕೆ ಹೆಚ್ಚೆಚ್ಚು ಕಾರಣವಾಗುವುದೆಂದು ವಾದಿಸಲಾಗುತ್ತಿದೆ. ಬಡತನದ ಮಹಿಳಾಕರಣವು ಮಹಿಳೆಯರಿಗೆ ಆರೋಗ್ಯ ಮತ್ತು ಆಹಾರ ಸುರಕ್ಷೆಯನ್ನು ನಿರಾಕರಿಸುತ್ತದೆ. ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳನ್ನು ಜಾಗತೀಕರಣ ದುಬಾರಿಗೊಳಿಸುವ ಮೂಲಕ ಅವುಗಳಿಗೆ ಸಾಮಾನ್ಯ ವರ್ಗಗಳ ಮಹಿಳೆಯರ ಪ್ರವೇಶವನ್ನು ನಿರಾಕರಿಸುತ್ತದೆ. ಕೃಷಿಯ ಯಾಂತ್ರೀಕರಣದಿಂದ ಬಡದೇಶಗಳ ಮಹಿಳೆಯರು ಕೃಷಿ ಉದ್ಯೋಗಗಳನ್ನು ಕಳೆದುಕೊಂಡು ಬಡವರಾಗುತ್ತಾರೆ. ಹೊಸ ಹೊಸ ತಂತ್ರಜ್ಞಾನ ಯಾಂತ್ರೀಕರಣ ಮಹಿಳಾ ಕಾರ್ಮಿಕರ ಹಿತಾಸಕ್ತಿಗಳ ವಿರುದ್ಧವೇ ಕಾರ್ಯಾಚರಿಸುತ್ತದೆ. ಹೀಗೆ ಬಡತನದ ಮಹಿಳಾಕರಣ ಅನೇಕ ಕಡೆಗಳಲ್ಲಿ ಏರ್ಪಡುತ್ತದೆ. ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ವ್ಯವಸ್ಥೆಯಿಂದ ಮಹಿಳೆಯನ್ನು ದೂರವಿರಿಸುವುದನ್ನು ಮಹಿಳಾ ಪ್ರತ್ಯೇಕಿಸುವಿಕೆ ಎನ್ನಲಾಗಿದೆ. ಮಹಿಳೆಯನ್ನು ಗೃಹಕೃತ್ಯಗಳಿಗೆ ಮೀಸಲಾಗಿರಿಸುವುದೆಂದರೆ ಅವರನ್ನು ಸಾಮಾಜಿಕ ಕ್ರಿಯೆಯ ಮುಖ್ಯವಾಹಿನಿಯಿಂದ ಬೇರ್ಪಡಿಸುವುದು ಎಂದರ್ಥ. ಅರ್ಥ ಸೀರೆಯ ಸರಿಗಿನಿಂದ ಮುಖ ಮುಚ್ಚಿಕೊಳ್ಳುವುದು, ಗಂಡಸರೊಂದಿಗೆ ಸರಿಸಮವಾಗಿ ವ್ಯವಹರಿಸದಿರುವುದು ಎಲ್ಲವೂ ಕೂಡ ಮಹಿಳಾ ಪ್ರತ್ಯೇಕಿಸುವಿಕೆಯ ಆಚರಣೆಗಳೇ ಆಗಿವೆ. ಮಹಿಳಾ ಪ್ರತ್ಯೇಕತೆಯು ಒಂದು ಆಚರಣೆಯಂತೆ ಕುಟುಂಬದೊಳಗೂ ಮತ್ತು ಹೊರಗೂ ತನ್ನ ಹಸ್ತ ಚಾಚಿದೆ. ಈ ಕಾರಣದಿಂದ ಮಹಿಳಾ ವಿರುದ್ಧದ ತಾರತಮ್ಯಗಳು, ಮಹಿಳೆಯ ಅಧೀನತೆ ಮತ್ತು ಪರಾವಲಂಬಿತನ ನಿರಂತರವಾಗಿ ಮುಂದುವರೆದಿದೆ. ಹೆಣ್ಣಿನ ರಕ್ಷಣೆಯ ಕಾರಣ ಮುಂದೆ ಮಾಡಿ ಪ್ರಾಚೀನ ಸಮಾಜಗಳಲ್ಲಿ ರೂಢಿಗೆ ಬಂದ ಮಹಿಳಾ ಪ್ರತ್ಯೇಕಿಸುವಿಕೆ ಪ್ರಸ್ತುತದ ಆಧುನಿಕ ಸಮಾಜಗಳಲ್ಲೂ ಮುಂದುವರೆದಿದೆ. ಮುಂದೆ ಅಂದರೆ ಭವಿಷ್ಯದಲ್ಲಿ ಬರಬಹುದಾದ ಎಲ್ಲ ಸಮಸ್ಯೆಗಳು ಮತ್ತು ವಿದ್ಯಮಾನಗಳನ್ನು ಅಲೆಕ್ಸಾಂಡ್ರ ಅಂದೇ ಗ್ರಹಿಸಿದ್ದಳು. ಮಹಿಳೆ ಸ್ವಾಯತ್ತತೆಯನ್ನು ಕಾಪಾಡಿಕೊಳ್ಳಬೇಕು ಎಂಬುದನ್ನು ಆಕೆ ಅಂದೇ ಕರೆ ಕೊಟ್ಟಳು. ಮಹಿಳೆ ತಾಯಿಯಾಗಿ, ಪತ್ನಿಯಾಗಿ, ಕಾರ್ಮಿಕಳಾಗಿ ಮೂರು ಬಗೆಯ ಭಾರವನ್ನು ಹೊತ್ತಿದ್ದಾಳೆ. ಹೀಗಾಗಿ ಸಮಾಜವಾದಿ ಸಮಾಜದ ನಿರ್ಮಾಣಕ್ಕಾಗಿ ಮಹಿಳೆಯರನ್ನು ಸಂಪರ್ಕಿಸಲು ಸ್ವತಂತ್ರ ಸಂವಹನ ಘಟಕಗಳನ್ನು ಹೊಂದಬೇಕೆಂದು ಅಲೆಕ್ಸಾಂಡ್ರ ಪ್ರತಿಪಾದಿಸಿದಳು. ರೈತರು ಮತ್ತು ಮಹಿಳೆಯರು ಅನುದಿನವೂ ಗಮನಿಸಲ್ಪಡುತ್ತಿದ್ದಾರೆ. ಇವರಿಗೆ ರಕ್ಷಣೆ ಬೇಕು. ಆದ್ದರಿಂದ ಬಹುಸಂಖ್ಯಾತ ಬಡವರು ಮತ್ತು ಅಲ್ಪಾದಾಯದವರ ಬೇಡಿಕೆಗಳ ಜೊತೆಗೆ ಮಹಿಳೆಯರ ಬೇಡಿಕೆಗಳನ್ನು ಸೇರಿಸಿ ಅವುಗಳ ಪೂರೈಕೆಗಾಗಿ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ಎಂದು ಅಲೆಕ್ಸಾಂಡ್ರ ಕರೆ ಕೊಟ್ಟಿದ್ದರು. ಅಲೆಕ್ಸಾಂಡ್ರ ಅದ್ಭುತ ಬರಹಗಾರ್ತಿ. ಮಹಿಳಾ ಸಂಘಟನೆ, ಶಿಕ್ಷಣ, ತಾರತಮ್ಯ ಕುರಿತಂತೆ ಲೇಖನಗಳನ್ನು ಬರೆದು ಜಾಗೃತಿಗೊಳಿಸುತ್ತಿದ್ದರು. ಮಹಿಳಾ ಸಭೆಗಳನ್ನು ನಡೆಸಲು, ಕಟ್ಟಡಗಳನ್ನು ನೀಡಲು ಕೆಲವು ಆಡಳಿತಾಧಿಕಾರಿಗಳು ಒಪ್ಪುತ್ತಿರಲಿಲ್ಲ. ಮಹಿಳೆಯರು ನಿರಾಶರಾಗಿ ಹಿಂದಿರುಗುತ್ತಿದ್ದ ಸಂದರ್ಭಗಳನ್ನು ಅಲೆಕ್ಸಾಂಡ್ರ ಕಣ್ಣಿಗೆ ಕಟ್ಟುವಂತೆ ತಮ್ಮ ಲೇಖನಗಳನ್ನು ದಾಖಲಿಸಿದ್ದಾರೆ. ಮಹಿಳೆಯರ ವ್ಯಾಪಕ ಪರಿಚಯಿಸುವಿಕೆಯ ಮುಂದಿನ ಹಂತವೇ 1917 ಫೆಬ್ರವರಿ ಕ್ರಾಂತಿಯೇ ಆಗಿದೆ.
ಅವತ್ತಿನ ಕಾಲಕ್ಕೆ ರಷ್ಯಾ

0: ಭಾರತದಲ್ಲಿ ದುಡಿಯುವ ಮಹಿಳೆಯರ ಸಂಖ್ಯೆಯು ಬಹಳ ಬೇಗನೆ ಹೆಚ್ಚಿತ್ತು. ಬ್ರೆಡ್ ಅಥವಾ ರೊಟ್ಟಿಯ ತೀವ್ರವಾದ ಕೊರತೆಯು ಸಾವಿರಾರು ಮಹಿಳೆಯರನ್ನು ಬೀದಿಗಿಳಿಸಿತು. ದೊರೆಯ ಸೈನಿಕರ ಕ್ರೌರ್ಯವನ್ನು ರಷ್ಯನ್ ಮಹಿಳೆಯರು ಗಟ್ಟಿಯಾಗಿ ಎದುರಿಸಿದರು. ದುಡಿಯುವ ವರ್ಗದ ಮಹಿಳೆಯರು ಮತ್ತು ಇತರ ಮಹಿಳೆಯರು ಒಂದುಗೂಡಿ ಹೋರಾಟ ನಡೆಸಿದ್ದ ಇತಿಹಾಸ ರಷ್ಯಾ ದೇಶಕ್ಕಿದೆ. ಈ ಹೊತ್ತಿಗಾಗಲೇ ಅಲೆಕ್ಸಾಂಡ್ರಾ ಮಹಿಳೆಯರಿಗಾಗಿ ಅವರ ಹೋರಾಟದ ಕಾರ್ಯವನ್ನು ಸಮನ್ವಯಗೊಳಿಸಲು ನಿರ್ದೇಶನಾಲಯವನ್ನು ಸ್ಥಾಪಿಸಬೇಕೆಂಬ ಸಲಹೆ ನೀಡಿದಳು. ಮತದಾನದ ಹಕ್ಕಿಗಾಗಿ ಗೊತ್ತುವಳಿಯನ್ನು ಸೂಚಿಸಲಾಯಿತು. ಕಡೆಗೆ ರಷ್ಯಾ ಸೆಪ್ಟೆಂಬರ್ 1919ರಲ್ಲಿ ವಿವಿಧ ಮಹಿಳಾ ಇಲಾಖೆಗಳನ್ನು ತೆರೆಯಿತು. ಅವುಗಳನ್ನು ಸಮನ್ವಯ ಉದ್ದೇಶಕ್ಕಾಗಿ ಸ್ಥಾಪಿಸಲಾದ ಕೇಂದ್ರೀಯ ಮಹಿಳಾ ಇಲಾಖೆ ವ್ಯಾಪ್ತಿಗೆ ತರಲಾಯಿತು. ಇದು 1918ರಲ್ಲಿ ಅಖಿಲ ರಷ್ಯಾ ಮಹಿಳಾ ಸಮಾವೇಶದ ಫಲವಾಗಿತ್ತು. ಈ ಸಮಾವೇಶಕ್ಕೆ 1000ಕ್ಕೂ ಹೆಚ್ಚು ಮಹಿಳೆಯರು ಬಂದಿದ್ದರು. ಅವರೆಲ್ಲರ ಒಕ್ಕೋರಲಿನ ಸಹಮತದ ಗೊತ್ತುವಳಿ ಎಂದರೆ ಮಹಿಳೆಯರ ಹೋರಾಟ ಮತ್ತು ಪ್ರಚಾರಕ್ಕಾಗಿ ಒಂದು ವಿಶೇಷ ಆಯೋಗವನ್ನ ನೇಮಿಸಬೇಕು ಎಂಬುದಾಗಿತ್ತು. ಕೇಂದ್ರ ಸಮಿತಿಯ ತೀರ್ಮಾನಗಳನ್ನು ಜಾರಿಗೊಳಿಸಲು ಮಹಿಳಾ ಆಯೋಗವನ್ನು ಆಡಳಿತ ಯಂತ್ರವನ್ನಾಗಿ ಬಳಸಬಹುದೆಂದು ಸ್ಪಷ್ಟಪಡಿಸಲಾಯಿತು. ನಂತರ ಕಮ್ಯುನಿಸ್ಟ್ ಪಕ್ಷದ 8ನೆಯ ಸಮಾವೇಶದಲ್ಲಿ ಮಹಿಳಾ ದುಡಿಮೆ ಕುರಿತು ಚರ್ಚೆ ಗೊತ್ತುವಳಿಯನ್ನು ಅನುಮೋದಿಸಬೇಕೆಂದು ಆಶಿಸಲಾಯಿತು. ಈ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಸಮಾಜವಾದಿ ಮಹಿಳಾ ಸಮಾವೇಶ ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ಸೆಕ್ರೆಟರಿಯನ್ ಸೋವಿಯತ್ ಪಕ್ಷ ಮತ್ತು ಸರ್ಕಾರದ ಮೇಲೆ ಪ್ರಭಾವ ಬೀರಿದವು. ಕೇಂದ್ರೀಯ ಮಹಿಳಾ ಇಲಾಖೆಯನ್ನು ತೆರೆಯಬೇಕೆಂದು ಅಲೆಕ್ಸಾಂಡ್ರಳು ನಿರಂತರವಾಗಿ ಒತ್ತಡ ಹೇರುತ್ತಿದ್ದಳು. ಮಾತ್ರವಲ್ಲ, ಮಹಿಳಾ ಹಿತಾಸಕ್ತಿಗಾಗಿ ಸ್ವತಂತ್ರವಾದ ಸ್ಥಳಾವಕಾಶದ ಅಗತ್ಯವಿತ್ತು. ಮಹಿಳಾ ಇಲಾಖೆಗಳು ಹಿಂದಿನ ಮಹಿಳಾ ಹೋರಾಟಗಳು ತೀವ್ರತೆಯನ್ನು ಹೆಚ್ಚಿಸಿದ್ದಲ್ಲದೆ ಸಂಘಟನಾ ಚಟುವಟಿಕೆಗಳನ್ನು ಕೈಗೊಂಡವು. ಸಭೆಗಳು ಮತ್ತು ಸಮಾವೇಶಗಳು ನಡೆದವು. ಈ ಪೈಕಿ ಮಹತ್ವದೆಂದರೆ ಪ್ರತಿನಿಧಿಗಳ ಸಭೆಗಳಾಗಿದ್ದರೆ ಈ ಸಭೆಯಲ್ಲಿ ರೈತ ಮಹಿಳೆಯರು ಮತ್ತು ಗೃಹಿಣಿಯರು ಪಾಲ್ಗೊಂಡು ತಮ್ಮ ಪ್ರತಿನಿಧಿಗಳನ್ನು ಚುನಾಯಿಸಿದರು. ಈ ಪ್ರತಿನಿಧಿಗಳು ಮುಂದಿನ 7 ವರ್ಷಗಳ ಕಾಲ ಸಭೆ ನಡೆಸಿ ಸ್ಥಳೀಯ ಸಮಸ್ಯೆಗಳ ಬಗೆಗೆ ಚರ್ಚಿಸಿ ಪರಿಹಾರ ಕಂಡುಕೊಳ್ಳಲು ಯತ್ನಿಸಿದರು ಮತ್ತು ರಾಜಕೀಯ ಉಪನ್ಯಾಸಗಳಿಗೆ ಸೇರುತ್ತಿದ್ದರು. ಸರ್ಕಾರದ ಓರ್ವ ಸದಸ್ಯಳಾಗಿ, ಜನತೆಯ ಆಯುಕ್ತಳಾಗಿ, ಕೇಂದ್ರೀಯ ಮಹಿಳಾ ಇಲಾಖೆಯ ನಿರ್ದೇಶಕಳಾಗಿ, ಕಮ್ಯುನಿಸ್ಟ್ ಪಕ್ಷದ ಸದಸ್ಯೆಯಾಗಿ ಮತ್ತು ಓರ್ವ ಮಹಿಳಾ ವಾದಿಯಾಗಿ ಅಲೆಕ್ಸಾಂಡ್ರಾ 10 ಹಲವು ಸಂಘರ್ಷಮಯವಾದ ಸಂದರ್ಭಗಳನ್ನು ಎದುರಿಸಿದಳು. ಈ ಸಮಸ್ಯೆಗಳನ್ನು ಆಕೆ ತಾತ್ವಿಕವಾಗಿ ಮತ್ತು ವಾಸ್ತವಿಕವಾಗಿ ಪರಿಹರಿಸಲು ಪ್ರಯತ್ನಪಟ್ಟಳು. ಸಮಾಜ ಕಲ್ಯಾಣದ ಆಯುಕ್ತಳಾಗಿ ಅಲೆಕ್ಸಾಂಡ್ರಾ ಮಾತೃತ್ವ ಕುರಿತು ತನ್ನ ತತ್ವವನ್ನು ಆಚರಣೆಗೆ ತರಲು ಪ್ರಯತ್ನಿಸಿದಳು. ಸಮಾಜವೇ ಮಗುವಿನ ಪ್ರಸವದ ಸಂಕಷ್ಟಗಳನ್ನು ಹೊತ್ತುಕೊಳ್ಳಲು ಸಂಸ್ಥೆಗಳ ವಿಸ್ತೃತವಾದ ವ್ಯವಸ್ಥೆಯೊಂದನ್ನು ರೂಪಿಸುವ ಪ್ರಯತ್ನ ನಡೆಯಿತು. ಮಾನವ ಇತಿಹಾಸದಲ್ಲಿ ಮೊತ್ತ ಮೊದಲನೇ ಬಾರಿಗೆ ಬಾಲವಾಡಿಗಳನ್ನು, ಶಿಶು ಸಂಸ್ಕರಣಾ ಕೇಂದ್ರಗಳನ್ನು, ಹಾಲುಣಿಸುವ ಮನೆಗಳನ್ನು, ಅಡುಗೆ ಕೇಂದ್ರಗಳನ್ನು ತೆರೆಯಲಾಯಿತು. ದುಡಿಮೆ ಸ್ಥಳಗಳಲ್ಲಿ ಮಾತೃತ್ವ ಸೌಲಭ್ಯ ಸೃಷ್ಟಿಸುವ ವಿಧಿಗಳನ್ನು ಕಾರ್ಮಿಕ ಕಾನೂನುಗಳಿಗೆ ಸೇರಿಸಲಾಯಿತು. ಗರ್ಭಿಣಿ ಸ್ತ್ರೀಯರಿಗಾಗಿ ಮಾರ್ಗದರ್ಶನ ಸಲಹಾ ಕೇಂದ್ರಗಳನ್ನು ತೆರೆಯಲಾಯಿತು. ಮಾತೃತ್ವವು ಖಾಸಗಿ ವಿಷಯವೇನಲ್ಲ, ಆದರದು ಸಾಮಾಜಿಕ ಜವಾಬ್ದಾರಿ. ಆದ್ದರಿಂದ ಈ ವ್ಯಾಪ್ತಿಯೊಳಗೆ ತಾಯಿಯ ಭಾರವನ್ನು ಕಡಿಮೆಗೊಳಿಸುವುದೇ ಕರ್ತವ್ಯ ಎಂಬ ಕಿವಿಮಾತನ್ನು ಅಲೆಕ್ಸಾಂಡ್ರಾ ಶತಮಾನಗಳ ಹಿಂದೆಯೇ ತಿಳಿಸಿದ್ದಳು. ಮಹಿಳಾ ಹಕ್ಕುಗಳ ತತ್ವದ ನಿರೂಪಣೆ ಮತ್ತು ರಾಷ್ಟ್ರದ ಹಿತಾಸಕ್ತಿಗಳಿಗೆ ಆಕೆ ಸದಾ ಬದ್ಧತೆಯಿಂದ ವ್ಯವಹರಿಸುತ್ತಿದ್ದಳು. ಮಾತೃತ್ವ ಭಾರಗಳನ್ನು ಕಡಿಮೆಗೊಳಿಸಿ ಮಹಿಳೆಯ ಏಳಿಗೆ ಸಬಲೀಕರಣವನ್ನು ಆಶಿಸುವ ಅಲೆಕ್ಸಾಂಡ್ರಳು ಸ್ವಯಂ ತಾಯಿ ಮತ್ತು ಮಗುವಿನ ಸಂಬಂಧವನ್ನು ಮತ್ತು ಎದೆಹಾಲುಣಿಸುವುದರ ಅಗತ್ಯವನ್ನು ವೈಭವೀಕರಿಸಿದ್ದಳು. ಮಹಿಳೆಯು ಸ್ವಯಂ ತನ್ನ ಮಗುವಿಗಷ್ಟೇ ತಾಯಿಯಾಗುವುದಲ್ಲದೆ ಸಮಾಜದ ಇತರರ ಮಗುವಿಗೂ ಪ್ರೀತಿ ತೋರಿಸಬೇಕು, ಆಕೆ ಎಲ್ಲರಿಗೂ ತಾಯಿಯಾಗಬೇಕು, ಮಹಿಳೆಯರು ಪ್ರಜ್ಞಾಪೂರ್ವಕವಾಗಿರಬೇಕು, ಸ್ವಾರ್ಥವನ್ನು ಮೀರಿ ಬೆಳೆಯುತ್ತಿರಬೇಕು, ಸಮಾಜದ ಎಲ್ಲ ಮಕ್ಕಳನ್ನು ಸಮಭಾವದಿಂದ ಪ್ರೀತಿಸಬೇಕು ಇತ್ಯಾದಿಯಾಗಿ ಅಲೆಕ್ಸಾಂಡ್ರಾ ಪ್ರತಿಪಾದಿಸಿದಳು. ಮಹಿಳಾ ಶ್ರಮವು ಕುಟುಂಬಕ್ಕಷ್ಟೇ ಲಾಭದಾಯಕವಲ್ಲವೆಂದು ಮತ್ತು ದೇಶದ ಶ್ರೀಮಂತಿಕೆಗಾಗಿ ಕೂಡ ಅದು ಅಗತ್ಯವೆಂದು ಅಲೆಕ್ಸಾಂಡ್ರಾ ಭಾವಿಸಿದ್ದಳು. ಉತ್ತಮ ಬರಹಗಾರ್ತಿಯಾದ ಇವರು ತಮ್ಮ ಜೀವನ ಪರ್ಯಂತ ಮಹಿಳಾ ಏಳಿಗೆ ಮತ್ತು ಸಮಾನತೆಗಾಗಿ ಹೋರಾಡಿದರು. ಸಾಮಾಜಿಕ ಪ್ರಜಾಪ್ರಭುತ್ವವಾದಿಯಾಗಿ, ಮಹಿಳಾ ಆಂದೋಲನದ ನಾಯಕಿಯಾಗಿ ಕೆಲಸ ಮಾಡಿದರು. 1920ರ ತನಕ ಬಹಳ ವ್ಯವಸ್ಥಿತವಾಗಿ ಮಹಿಳಾ ಪರವಾಗಿ ಅಲೆಕ್ಸಾಂಡ್ರಾ ಧ್ವನಿ ಎತ್ತಿದ್ದನ್ನು ಇಂದಿನ ಹೋರಾಟಗಳಿಗೆ ಆಕೆ ಅಂದೇ ಬೌದ್ಧಿಕ ನೆಲೆ ಕಲ್ಪಿಸಿಕೊಟ್ಟಿದ್ದಳೆಂಬುದನ್ನು ಮಹಿಳಾ ಲೋಕ ಮರೆಯಲಾಗದು.
1: ಇದುವರೆಗೆ ಮಹಿಳಾ ಸಮತಾವಾದಿ ಅಲೆಕ್ಸಾಂಡ್ರಾ ಕೊಲ್ಲೊಂತಾಯ್ ಅವರನ್ನು ಕುರಿತು ಮಾತನಾಡಿದವರು ಬರಹಗಾರ್ತಿ ಹಾಸನದ ಭಾರತಿ ಹಾದಿಗೆ. ಇದೀಗ ಕೆಲವು ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಜಿಎಸ್ ಶಿವರುದ್ರಪ್ಪರವರ ರಚನೆಯ ಒಂದು ಭಾವಗೀತೆ. ಗೀತೆಗೆ ದನಿಯಾಗಿದ್ದಾರೆ ರತ್ನಮಾಲಾ ಪ್ರಕಾಶ್.

ಕಾರ್ಯಕ್ರಮದ ಕೊನೆಯಲ್ಲಿ ಶಂಕರ್ ಶಾನ್ಬಾಗ್ ಹಾಗೂ ಕೆಎಸ್ ಸುರೇಖಾ ಅವರು ಹಾಡಿರುವ ಭಾವಗೀತೆಯನ್ನ ಕೇಳೋಣ. ರಚನೆ ಚನ್ನವೀರ ಕಣವಿ.

ಇದುವರೆಗೆ ವನಿತಾ ವಿಹಾರ ಪ್ರಸಾರವಾಯಿತು. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 12:30:15. ಇದೀಗ ಕೆಲವು ಪ್ರಕಟಣೆಗಳು.
1: ಅರೆ, ಈ ಕಸ್ಟಮರ್ ಕೇರ್ ಎಲ್ಲಿದೆ? ಮೇಡಮ್
2: ಹೇಳಿ.
1: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
2: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
1: ಆದ್ರೆ ಇದನ್ನು ಹೇಗೆ ಮಾಡೋದು?
2: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
2: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ?
2: ಅಷ್ಟೇ.
1: ಗೊತ್ತಾಯ್ತು.
2: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಆತ್ಮೀಯರೇ, ಆಕಾಶವಾಣಿ ಶ್ರೋತೃಗಳ ಬಹುದಿನಗಳ ಕನಸು ನನಸು ಕರುನಾಡ ಶ್ರೋತೃ ಸಂಘ ಈಗ

0: ನೋಂದಾಯಿತ. ಅಧಿಕೃತ ಉದ್ಘಾಟನೆ ಪ್ರಣಯರಾಜ ಶ್ರೀನಾಥ್ ಅವರಿಂದ. ಎಸ್ ಜಾನಕಿ ನುಡಿ ನಮನವೂ ಇದೆ. ಯಾವಾಗ? ಆಗಸ್ಟ್ 16 ಸಂಜೆ 4 ಗಂಟೆ. ಎಲ್ಲಿ? ವೀರಶೈವ ಮಹಾಸಭಾ, ಅರಮನೆ ರಸ್ತೆ, ಬೆಂಗಳೂರು. ಎಲ್ಲರಿಗೂ ಸ್ವಾಗತ, ಬನ್ನಿ ಸಂಭ್ರಮಿಸೋಣ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಭಾರತಾಂಬೆ ನಿನ್ನ ಜನ್ಮದಿಂದ
3: ಎಲ್ಲರ ಮನೆ ಮನಗಳಲ್ಲಿ ಹೆಮ್ಮೆಯಿಂದ ಹಾರಲಿ ತ್ರಿವರ್ಣ ಧ್ವಜ.
4: ಈ ಆಗಸ್ಟ್ 15 ಪ್ರತಿ ಮನೆಯ ಮೇಲೂ ರಾಷ್ಟ್ರಧ್ವಜ ರಾರಾಜಿಸಲಿ.
3: ದೇಶದ ವೈಭವದ ಹಿರಿಮೆ ನಮ್ಮದಾಗಲಿ. ನಮ್ಮ ರಾಷ್ಟ್ರಧ್ವಜ ನಮ್ಮ ಹೆಮ್ಮೆ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಸಮಯ ಸರಿಯಾಗಿ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ತಪ್ಪಿಸಬಹುದಾದ ಆಕಸ್ಮಿಕ ಅನಾಹುತಗಳು ಕುರಿತು ಚಿತ್ರದುರ್ಗದ ಸರ್ಜಿ ವೇದಾಂತ ಆಸ್ಪತ್ರೆಯ ಮಕ್ಕಳ ತೀವ್ರ ನಿಗಾ ತಜ್ಞರಾದ ಡಾಕ್ಟರ್ ಪಂಕಜ ಏಟಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
2: ಕೆಳಗರೆ ನಮಸ್ಕಾರ. ಇವತ್ತಿನ ಆರೋಗ್ಯ ಸಂಚಿಕೆಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾವಿವತ್ತು ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ತಪ್ಪಿಸಬಹುದಾದ ಆಕಸ್ಮಿಕ ಅನಾಹುತಗಳು ಅನ್ನುವಂಥ ವಿಷಯ ಕುರಿತು ಮಾತಾಡ್ತಾ ಇದ್ವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಮಾಹಿತಿಯನ್ನು ಕೊಡ್ತಾರೆ ಚಿತ್ರದುರ್ಗದ ಸರ್ಜಿ ವೇದಾಂತ ಆಸ್ಪತ್ರೆಯ ಮಕ್ಕಳ ತೀವ್ರ ನಿಗಾ ತಜ್ಞರಾದ ಡಾಕ್ಟರ್ ಪಂಕಜ ಏಟಿ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಓಕೆ, ಸುಮಾರು ಘಟನೆಗಳನ್ನ ನಾವು ನೋಡಿರುವಂಥದ್ದು, ಮಕ್ಕಳಲ್ಲೇ ಆಗುವಂತಹ ಅನಾಹುತಗಳು ಏನಾಗುತ್ತೆ ಅಂದ್ರೆ ಕ್ಷಣ ಮಾತ್ರದಲ್ಲಿ ಎಲ್ಲೋ ಒಂದು ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ತಪ್ಪಿಸಬಹುದಾಗಿತ್ತು ಆ ಒಂದು ಅನಾಹುತನ ಅನ್ನುವಂಥದ್ದು.
3: ಮಕ್ಕಳಲ್ಲಿ ಏನಾಗುತ್ತೆ ಅಂತಂದ್ರೆ ಈಚ್ ಏಜ್ ಗ್ರೂಪ್ ಡಿಫ್ರೆಂಟ್ ಆಗುತ್ತೆ ನಮಗೆ. ದೊಡ್ಡವರಾದ್ರೆ ಎಲ್ಲರೂ ಒಂದೇ ತರ ಇರ್ತಾರೆ ನಮಗೆ. ಆದ್ರೆ ನಾವು ಒಪಿಡಿಯಲ್ಲಿ ನೋಡ್ಬೇಕಾದ್ರೂ ಸಹ ಒಂದ್ ಮಗುಗೆ ನಾವು ಪ್ರಿಪೇರ್ ಆಗ್ಬೇಕು. ಈಗ ಒಂದ್ ಮಂತಿನ ಮಗು ಬರುತ್ತೆ ಅಂದ್ರೆ ನೆಕ್ಸ್ಟ್ ಒಂದ್ ವರ್ಷದ ಬರ್ಬೋದು, ನೆಕ್ಸ್ಟ್ 5 ವರ್ಷದ ಬರ್ಬೋದು, ನೆಕ್ಸ್ಟ್ 13 ವರ್ಷ 15 ವರ್ಷದ ಬರೋದು. ಈಚ್ ಏಜ್ ಡಿಫ್ರೆಂಟ್, ಅವ್ರವ್ರದ್ದು ಬೆಳವಣಿಗೆನು ಡಿಫ್ರೆಂಟ್ ಇರುತ್ತೆ, ಅವ್ರದ್ದು ಕ್ಯೂರಿಯಾಸಿಟಿನೂ ಸಹ ಡಿಫ್ರೆಂಟ್ ಇರುತ್ತೆ ನಮ್ಗೆ. ಹಾಗಾಗಿ ಡೇಂಜರ್ ಸಹ ಹಾಗೇನೆ, ಏನು ಡೇಂಜರ್ ಬರುತ್ತೋ ಅವರಿಗೆ ಏಜ್ ಮೇಲೂ ಹೋಗ್ತಾಗುತ್ತೆ. ಈಗ ನಾವು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ 1 ವರ್ಷದ ಮಗು, ಈ ಮಗು ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಆಗ್ತಾನೆ ಅಂಬೆಗಾಲಾಡ್ತಾ ಇರುತ್ತೆ, ಆಮೇಲೆ ಸ್ವಲ್ಪ ನಡೆಯೋದಕ್ಕೂ ಸ್ಟಾರ್ಟ್ ಮಾಡ್ತಾ ಇರುತ್ತೆ 1-1.5 ವರ್ಷ ಈ ಟೈಮಲ್ಲಿ. ಸೊ ಇಂಥ ಮಕ್ಕಳಲ್ಲಿ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ. ಡೆವಲಪ್ಮೆಂಟ್ ಅವ್ರದ್ದು ಹೇಗಿರುತ್ತೆ ಅಂತಂದ್ರೆ ಏನೇ ತಗೊಂಡ್ರು ಸಹ ಅವರಿಗೆ ಅದನ್ನ ಟೇಸ್ಟ್ ಮಾಡಿ ಅದನ್ನ ನೋಡ್ಬೇಕು ಅವರಿಗೆ, ಅದನ್ನೇ ಕ್ಯೂರಿಯಾಸಿಟಿ ಅವರಿಗೆ. ಸೊ ಯಾವುದೇ ವಸ್ತು ತಗೊಂಡ್ರು ಫಸ್ಟ್ ಮಾಡೋದು ಅವರು ಬಾಯಲ್ಲಿ ಇಟ್ಕೊಳೋದು, ಅದನ್ನ ಅನಲೈಸ್ ಮಾಡೋದೇ ಅವರು ಬಾಯಲ್ಲಿ ಇಟ್ಕೊಂಡ್ಬಿಟ್ಟು ಟೇಸ್ಟ್ ಇದೆಯೋ ಇಲ್ಲೋ ಅಂತ. ಆ ತರ ಫೇಸ್ ಡೆವಲಪ್ಮೆಂಟ್ ಅವ್ರದ್ದು. ಆಮೇಲೆ ಸ್ವಲ್ಪ ದೊಡ್ಡ ಮಕ್ಕಳು, ಈಗ ಸ್ಕೂಲ್ ಹೋಗೋ ಮಕ್ಕಳು ಈ ತರದ್ರಲ್ಲಿ 5 ವರ್ಷ ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ ಅವ್ರದ್ದು ಓಡೋದು, ಅವ್ರದ್ದು ವಿಷನ್ ಹೇಗಿರುತ್ತೆ ಅಂತಂದ್ರೆ ಈಗ ನಾವು ಕುದುರೆಯಲ್ಲಿ ಪಟ್ಟಿ ಕಟ್ತೀವಿ ಅಲ್ವಾ, ಅದು ಟ್ಯೂಬ್ಯುಲರ್

0: ವಿಷನ್ ಅಂತ. ಅವ್ರದ್ದು ಒಂದೇ ಕಡೆ ಇರುತ್ತೆ, ಆ ಕಡೆ ಸೈಡ್ ಈ ಕಡೆ ಸೈಡ್ ಏನು ಕಾಣಿಸಲ್ಲ ಅವರಿಗೆ. ಸೊ ಒಂದೇ ಕಡೆ ಹೋಗ್ಬೇಕು. ಅದಕ್ಕೋಸ್ಕರ ಈಗ ಎಕ್ಸಾಂಪಲ್ ರೋಡ್ ಕ್ರಾಸ್ ಮಾಡೋ ಟೈಮ್ ಅಲ್ಲಿ ಮಕ್ಳು ಏನ್ ಮಾಡ್ಬಿಡ್ತಾರೆ, ಆ ಕಡೆ ಈ ಕಡೆ ವೆಹಿಕಲ್ ನಮಗ್ ಗೊತ್ತಾಗುತ್ತೆ, ಅದ್ ನೋಡ್ಬೇಕು ಇದನ್ ನೋಡ್ಬೇಕು ಅಂತ ದಾಟ್ತೀವಿ. ಮಕ್ಳಾಗಲ್ಲ, ಅವ್ರಿಗೆ ಅಲ್ಲಿ ಟಾರ್ಗೆಟ್ ರೀಚ್ ಆಗ್ಬೇಕು, ಒಂದೇ ವಿಷನ್ ಇರುತ್ತೆ, ಅಲ್ಲಿಗೆ ಹೋಗ್ತಾರೆ. ಸೊ ಅವ್ರಿಗೆ ಲ್ಯಾಕ್ ಆಫ್ ಸೈಡ್ ವಿಷನ್ ಅಷ್ಟು ಡೆವಲಪ್ ಆಗಿರಲ್ಲ. ಸೊ ಈ ತರ ಏಜ್ ಮಕ್ಳಲ್ಲಿ ಇನ್ನು 5 ವರ್ಷ 1 ವರ್ಷದಿಂದ 5 ವರ್ಷ ಮಕ್ಳಲ್ಲಿ ಈ ತರ ಪ್ರಾಬ್ಲಮ್ಸ್, ಸೈಡ್ ವಿಷನ್ ಎಲ್ಲ ಜಡ್ಜ್ ಮಾಡೋದು ಎಲ್ಲ ಗೊತ್ತಾಗಲ್ಲ. ಹಾಗಾಗಿ ಈ ತರ ರೋಡ್ ಕ್ರಾಸ್ ಅಲ್ಲಿ ಬೇಗನೆ ಆಕ್ಸಿಡೆಂಟ್ ಆಗುವಂತದ್ದು. ಇನ್ ಬಂದ್ಬಿಟ್ಟು ದೊಡ್ಡ ಮಕ್ಕಳು ಸ್ಕೂಲ್ಗೆ ಹೋಗು, ಮತ್ತೆ ಅಡೋಲೆಸೆಂಟ್ಸ್ ಅಂತ ಎನರ್ಜಿ ಜಾಸ್ತಿ ಅವರಿಗೆ, ಅವರಿಗೆ ಎಕ್ಸ್ಪ್ಲೋರ್ ಮಾಡ್ಬೇಕು. ಈ ಎಕ್ಸಾಂಪಲ್ 15 ವರ್ಷ 16 ವರ್ಷ ಮಕ್ಕಳಲ್ಲಿ ಈಗ ಬೈಕ್ ಅನ್ನೋದೊಂದು ಕ್ರೇಸ್. ಆ ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ ನಾನು ಬೈಕ್ ತಗೋಬೇಕು, ಅದು ಸಹ ಜಾಸ್ತಿ ಸ್ಪೀಡ್ ಅಲ್ಲಿ ಹೋಗ್ಬೇಕು ಅನ್ನೋದಿರುತ್ತೆ, ಹಿಂಗೋಗಿ ಅಪಘಾತ ಆಗೋದು ಜಾಸ್ತಿ ಆಗುತ್ತೆ. ಸೊ ಒಂದೊಂದ್ ಏಜ್ ಅಲ್ಲೂ ಒಂದೊಂದ್ ತರ ಆಗುತ್ತೆ. ಸೊ ನಾವು 1 ರಿಂದ 5 ವರ್ಷದಲ್ಲಿ ಮಕ್ಕಳಲ್ಲಿ ಎಷ್ಟೊಂದ್ಸಲಿ ಡ್ರೌನಿಂಗ್ ಅಂತ ಅಂದ್ರೆ ನೀರಲ್ಲಿ ಬಿದ್ದು ಮುಳುಗೋದು ಅಪಘಾತ ಜಾಸ್ತಿ ನೋಡ್ತೀವಿ. ಆಮೇಲೆ ಸ್ಕೂಲ್ ಹೋಗ್ ಮತ್ತೆ ಈ ತರ ಅಡೋಲೆಸೆಂಟ್ಸ್ ಏಜ್ ಕೂಡ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಈ ತರ ಅಪಘಾತ, ರಸ್ತೆ ಅಪಘಾತಗಳು ಜಾಸ್ತಿ ಅವರಲ್ಲಿ ಕಾಣ್ತೀವಿ. ಇನ್ನು ಸಣ್ಣ ಮಕ್ಕಳು ಬಾಯಲ್ ಇಟ್ಕೊಳ್ಳೋದು, ಅವರಲ್ಲೆಲ್ಲ ಚೋಕಿಂಗ್, ಪಾಯ್ಸನಿಂಗ್ ಈ ತರ ಎಲ್ಲ ಜಾಸ್ತಿ ಆಗ ಚಾನ್ಸಸ್ ಇರುತ್ತೆ.
1: ಮನೆಗಳಲ್ಲಿ ಏನೆಲ್ಲ ತಪ್ಪಿಸಬಹುದಾಗಿತ್ತು ಅನ್ನುವಂತ ಯಾವೆಲ್ಲ ತೊಂದರೆಗಳು ಆಗಬಹುದು?
0: ಮನೆಗಳಲ್ಲಿ ಎನಿ ಪ್ಲೇಸ್ ಡೇಂಜರಸ್ ಪ್ಲೇಸ್ ನನ್ಗಂತು.
1: ಮಕ್ಕಳಿಗೆ
0: ಏನಾಗುತ್ತೆ ಅಂತಂದ್ರೆ, ಈಗ ನಾವು ಎಕ್ಸಾಂಪಲ್ ನಮ್ಗೆ ಡೇಂಜರ್ ಪ್ಲೇಸ್, ಮೋಸ್ಟ್ ಕಾಮನ್ ಡೇಂಜರ್ಸ್ ಪ್ಲೇಸ್ ಅಂತಂದ್ರೆ ಒಂದು ಕಿಚನ್, ಒಂದು ಬಾತ್ರೂಮ್ ಅಂತ ತಗೊಂತೀವಿ ಅಂತ. ಕಿಚನ್ ಅಲ್ಲಿ ಯಾವಾಗ್ಲೂ ಸಹ ಕುಕಿಂಗ್ ಮಾಡೋದಿರುತ್ತೆ, ಒಲೆ ಹಚ್ಚಿರ್ತಾರೆ, ಬಿಸಿ ಪದಾರ್ಥಗಳಿರುತ್ತೆ, ಅದ್ರ ಜೊತೆ ಶಾರ್ಪ್ ಆಬ್ಜೆಕ್ಟ್ ಸಹ ಇರುತ್ತೆ, ಇವೆಲ್ಲಾನು ಸಹ ಡೇಂಜರ್ ಮಕ್ಕಳಿಗೆ ಅಂತ. ಎಷ್ಟೊಂದ್ಸಲಿ ನೋಡ್ತೀವಿ ಮಕ್ಕಳಿಗೆ ಕಿಚನ್ ಅಲ್ಲಿ ರೋಲ್ ಪ್ಲೇ ಮಾಡೋದು ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ಆ ಏಜ್ ಡೆವಲಪ್ಮೆಂಟ್, ಇವಾಗ ನಾನು ಹೇಳಿದ್ನಲ್ಲ 5 ವರ್ಷದ ಮಕ್ಕಳಲ್ಲಿ ಈಗ ದೊಡ್ಡವ್ರ ತರ ಆಕ್ಟ್ ಮಾಡೋದು, ದೊಡ್ಡವ್ರ ತರ ಸೀರೆ ಉಟ್ಕೊಳ್ಳೋದು, ದೊಡ್ಡವ್ರ ತರ ಟೀಚರ್ ತರ ಆಗ್ಬಿಟ್ಟು ಮಕ್ಕಳಿಗೆ ಪಾಠ ಮಾಡಿ. ಸೊ ಅವ್ರೇನ್ ಮಾಡ್ತಾರೆ, ಒಳಗಡೆ ಬರ್ತಾರೆ, ಅವ್ರು ಅಡಿಗೆ ಮಾಡ್ತಿದ್ದಾರೆ, ನಾನು ಮಾಡ್ಬೇಕು, ಅದೇನ್ ಕ್ಯೂರಿಯಾಸಿಟಿ. ಅವ್ರಿಗೆ ಅದು ಸುಡುತ್ತೆ, ಬಾಯ್ಲ್ ಆಗ್ತಿದೆ, ಇದು ಕಟ್ ಆಗುತ್ತೆ ಅನ್ನೋದಿದ್ದು ಇರಲ್ಲ, ಅವ್ರಿಗೆ ಅದು ಕ್ಯೂರಿಯಾಸಿಟಿ, ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕಿರುತ್ತೆ. ಈಗ ಎಕ್ಸಾಂಪಲ್ ಅವ್ರು ಅಡಿಗೆ ಮಾಡ್ತಾ ಇರ್ತಾರೆ, ಸಡನ್ ಆಗಿ ಅಕಸ್ಮಾತ್ ಅಲ್ಲಿ ದೊಡ್ಡವ್ರ ಏನು ಸೂಪರ್ವಿಷನ್ ಇಲ್ಲ, ಇದ್ರು ಸಹ ಅವ್ರು ಆ ಕಡೆ ತಿರ್ಕೊಂಡು ಏನೋ ಮಾಡ್ತಾ ಇರ್ತಾರೆ, ಕಾಫಿ ಮಾಡ್ತಾ ಇರ್ತಾರೆ, ಅದು ಕೆಟಲ್ದು ಹ್ಯಾಂಡಲ್ ಇರುತ್ತೆ. ಸೊ ಸಡನ್ ಆಗಿ ಹೋಗ್ತಾರೆ, ಇದನ್ನ ಹೇಳ್ ಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ, ಟೀ ಎಲ್ಲ ಮೇಲೆ ಬೀಳುತ್ತೆ, ಇಲ್ಲ ಬಾಯ್ಲಿಂಗ್ ವಾಟರ್ ಏನಾದ್ರೂ
1: ಸಾಂಬಾರ್
0: ಇದ್ದು ಎಲ್ಲ ಮೈ ಮೇಲೆ ಚೆಲ್ಕೊಂಡ್ಬಿಡ್ತಾರೆ. ಆಮೇಲೆ ಕಟ್ ಮಾಡುವಂತ ಶಾರ್ಪ್ ಆಬ್ಜೆಕ್ಟ್ಸ್ ಅಷ್ಟೇ. ಸೊ ಅಲ್ಲಿ ತರಕಾರಿ ಹಚ್ಚುತ್ತಾರೆ, ಅಲ್ಲೇ ಬಿಟ್ಟಿರ್ತಾರೆ ಅನ್ಕೊಳ್ಳಿ, ಅದನ್ನು ತಗೊಂಡು ಅವ್ರಿಗೆ ಶಾರ್ಪ್ ಶೈನಿಂಗ್ ಅಂತಂದ್ರೆ ಫುಲ್ ಕ್ಯೂರಿಯಾಸಿಟಿ, ನಾನು ಏನಾದ್ರು ಮಾಡ್ಬೇಕಿದ್ರಲ್ಲಿ ಅಂತ. ಸೊ ಅವಾಗ ಅವ್ರು ಅದ್ ತಗೊಂಡು ಕೈ ಕಟ್ಕೊಂಡು ಮಾಡೋದಾಗ್ಲಿ, ಗಾಯ ಮಾಡ್ಕೊಳೋದಾಗ್ಲಿ, ಇದೆಲ್ಲ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂತಂದ್ರೆ, ಮಕ್ಕಳನ್ನ ಕಿಚನ್ ನಲ್ಲಿ ಒಳಗಡೆ ಬಿಡದೆ ಬೇಡ ಆಯ್ತಾ, ಕಿಚನ್ ಇಂದ ಯಾವಾಗ್ಲೂ ಅವರು ಅವಾಯ್ಡ್ ಆಗಿ ಆಗಿರ್ಬೇಕು, ಅಲ್ಲಿ ಬರೋದೇ ಬೇಡ ಅವರು. ಈ ತರ ಮಾಡಿದ್ರೆ ಅಟ್ಲೀಸ್ಟ್ ಬರ್ನ್ಸ್ ಏನೇನಾಗುತ್ತೆ ಅದನ್ನು ಪ್ರಿವೆನ್ಷನ್ ಮಾಡ್ಕೊಬಹುದು.
1: ಈಗ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಮನೆಗಳಲ್ಲಿ ಮತ್ತೊಂದು ಎರಡನೇ ತುಂಬಾ ಡೇಂಜರ್ ಪ್ಲೇಸ್ ಅಂದ್ರೆ ಬಾತ್ರೂಮ್ ಅನ್ನುವಂಥದ್ದು.
0: ಬಾತ್ರೂಮ್ ಮಗು ದಿನ ಸ್ನಾನ ಮಾಡಿಸ್ಲೇಬೇಕು, ಮಗುನ್ ಕರ್ಕೊಂಡು ಹೋಗ್ತಾರೆ, ಎಷ್ಟೊಂದ್ಸಲಿ ಬಕೆಟ್ ಅಲ್ಲಿ ನೀರ್ ಬಿಟ್ಟಿರ್ತಾರೆ. ಸೊ ಕೆಲವೊಂದ್ಸಲಿ ಇದು ಬಿಸಿ ಇರುತ್ತೆ, ತುಂಬಾನೇ ಬಿಸಿ ಇರೋ ನೀರ್ ಇರುತ್ತೆ, ಆಮೇಲೆ ತಣ್ಣೀರ್ ಮಿಕ್ಸ್ ಮಾಡೋಣ ಅಂತ ಹಾಫ್ ದ ಬಕೆಟ್ ಫಿಲ್ ಮಾಡಿರ್ತಾರೆ, ಫುಲ್ ಬಕೆಟ್ ಫಿಲ್ ಮಾಡಿರ್ತಾರೆ. ಅವಾಗ ಏನಾಗುತ್ತೆ, ಮಗುನ್ ಸ್ನಾನ ಮಾಡಿಸ್ಬೇಕು ಅಂತ ಕರ್ಕೊಂಡು ಹೋಗಿರ್ತಾರೆ, ಸಡನ್ ಆಗಿ ಯಾರು ಬಂದ್ರು ಬಾಗ್ಲಲ್ಲಿ, ರಿಂಗ್ ಮಾಡಿದ್ರು, ಇಲ್ಲ ಕರೆದ್ರು, ಇಲ್ಲ ಫೋನೇ ಬಂತು ಆಯ್ತಾ, ಏನ್ ಮಾಡ್ತಾರೆ ಅಂತಂದ್ರೆ ಮಗುನ ಅಲ್ಲೇ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಆಗ ಮಗುಗೆ ಏನಂದ್ರೆ, ವಾಟರ್ ಅಂತಂದ್ರೆ ಮಗುಗಂತೂ ನೀರಲ್ಲಿ ಆಡೋದಂದ್ರೆ ತುಂಬಾನೇ ಇಷ್ಟ ಇರುತ್ತೆ. ಸೊ ಏನ್ ಮಾಡ್ಬಿಡ್ತಾರೆ, ಸಡನ್ ಆಗಿ ಅವರು ಫಸ್ಟ್ ಬಿಟ್ಟಿದ್ದೇನೆ ಫ್ರೀಡಮ್ ಸಿಕ್ಬಿಡುತ್ತೆ ಅವ್ರಿಗೆ. ಸೊ ಅಲ್ಲಿ ಏನ್ ಮಾಡ್ತಾರೆ, 2 ಇಂಜುರಿ ಆಗುತ್ತೆ, ಒಂದು ಹಾಟ್ ವಾಟರ್ ಇಂದ ಬರ್ನ್ಸ್ ಆಗ್ಬಹುದು, ಇಂಜುರಿ ಆಗುತ್ತೆ ಅದ್ರಿಂದ. ಇನ್ನೊಂದು, ಆ ಬಕೆಟ್ ಅಲ್ಲಿ ಏನಾದ್ರು ತಣ್ಣೀರೇನೆ ಮಗು ಕ್ಯೂರಿಯಾಸಿಟಿಗೆ ಏನ್ ಮಾಡುತ್ತೆ, ಬಗ್ಗುತ್ತೆ, ಅದನ್ನ ನೋಡುತ್ತೆ, ಅದ್ರಲ್ಲೇ ಮುಳುಗೋ ಚಾನ್ಸಸ್ ಇರುತ್ತೆ. ಮಕ್ಕಳಲ್ಲಿ ಏನಂತಂದ್ರೆ, ತಲೆ ಸ್ವಲ್ಪ ದೊಡ್ಡದು, ಬಾಡಿನೇ ಚಿಕ್ಕದು. ದೊಡ್ಡವರದಲ್ಲಿ ಹೇಗೆ ಅಂದ್ರೆ, ಬಾಡಿ ದೊಡ್ಡದು ತಲೆ ಚಿಕ್ಕದಿರುತ್ತೆ, ಅವರಿಗೆ ಚಿಕ್ಕ ಮಗುವಲ್ಲಿ ಬಾಡಿನೇ ವೆಯ್ಟ್ ಇರುತ್ತೆ, ಸ್ವಲ್ಪ ಅವರು ಬಗ್ಗಿ ನೋಡಿದ್ರು ಸಹ ಉಲ್ಟಾ ಆಗಿ ಬಕೆಟ್ ಅಲ್ಲೇ ಬೀಳೋ ಚಾನ್ಸಸ್ ಇರುತ್ತೆ. ಅರ್ಧ ಬಕೆಟ್ ಸಾಕು ಅವರಿಗೆ ಡ್ರೌನ್ ಆಗ್ಬಿಟ್ಟು ನೀರಲ್ಲಿ ಮುಳುಗಿ ಉಸಿರು ಕಟ್ಟೋದಕ್ಕೆ. ಇದನ್ನ ಹೇಗೆ ಅಂತಂದ್ರೆ, ಮಗುನ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ, ಬಾತ್ರೂಮ್ಗೆ ಹೋಗಿದ್ದಾರೆ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಕಂಪ್ಲೀಟ್ಲಿ ಅವ್ರದ್ದು, ಅವ್ರ ಜೊತೆಗೇನೆ ಹೋಗ್ಬೇಕು, ಸ್ನಾನ ಮಾಡಿಸ್ಕೊಂಡು ಲಾಕ್ ಮಾಡ್ಕೊಂಡೆ ಅವ್ರ ಕಡೆ ಬರ್ಬೇಕು, ಇಲ್ಲ ಇನ್ನೊಬ್ರಿಗೆ ರೆಸ್ಪಾನ್ಸಿಬಿಲಿಟಿ ಕೊಡಿ. ಅಷ್ಟೇ ಎಮರ್ಜೆನ್ಸಿ ಇತ್ತು, ಹೊರಗಡೆ ಹೋಗಿ ಮಾತಾಡಿಸ್ಲೇಬೇಕು, ಕಾಲ್ ತಗೊಂಡ್ಲೇಬೇಕಿತ್ತು ಅಂತಂದ್ರೆ ಮಗುನ ಅಲ್ಲೇ ಬಿಡೋದು ಒಳ್ಳೇದಲ್ಲ. ಯಾರಾದ್ರೂ ರೆಸ್ಪಾನ್ಸಿಬಿಲಿಟಿ ಇಲ್ಲ, ನೀವೇ ಮುಗಿಸ್ಬೇಕಾಗುತ್ತೆ
1: ಮಗುನ ಜೊತೆ ಕರ್ಕೊಂಡು ಹೋದ್ರು ಪರವಾಗಿಲ್ಲ, ಅಲ್ಲಿ ಬಿಡಬೇಡಿ ಅಂತ ಹೇಳ್ತೀರಿ. ಇದೊಂದು ಮನೆಯಲ್ಲಿ ಕಂಡುಬರುವಂತ ಒಂದು ಅನಾಹುತದ ಸ್ಥಳ ಮಕ್ಕಳ ವಿಷಯದಲ್ಲಿ ಅಂತ ಹೇಳಿ. ತುಂಬಾ ಉದಾಹರಣೆಗಳಂತೂ ಸಾಕಷ್ಟು ಸಿಕ್ಕುತ್ತೆ ಈ ರೀತಿ ನಾವು ನೋಡ್ತಾ ಹೋದ್ರೆ. ಹಾಗೆ ಈ ಕಿವಿ, ಕಣ್ಣು, ಮೂಗು, ಗಂಟ್ಲಲ್ಲಿ ಹಾಕೊಳ್ಳುವಂಥದ್ದು ವಸ್ತುಗಳನ್ನ ಡಾಕ್ಟರ್ ಈ ರೀತಿಯಾಗಿ ನುಂಗುವಂಥದ್ದು ಮಕ್ಕಳು, ನೀವು ಹೇಳಿದ ಎಲ್ಲದನ್ನು ಟೇಸ್ಟ್ ಮಾಡುತ್ತೆ.
0: ಫಸ್ಟ್ ಟೇಸ್ಟ್ ಮಾಡ್ಬೇಕು ಅಂತ ತಗೊಂಡಿದ್ದು, ನೆಕ್ಸ್ಟ್ ಫೇಸ್ ಏನು
1: ನುಂಗೋದು.
0: ಹಾಗಾಗಿ ಸಣ್ಣ ವಸ್ತುಗಳು ಏನೇನಿರುತ್ತೆ, ಸಣ್ಣ ಮಣಿ ಆಗ್ಲಿ, ಈಗ ಟಾಯ್ಸ್ ತರ್ತಾರೆ ಮನೇಲಿ ಎಷ್ಟೊಂದು, ಈಗಂತೂ ಟಾಯ್ಸ್ ಜಾಸ್ತಿನೇ ನಾವು ಚಿಕ್ಕವರಿದ್ದಾಗಿಂದ ನೋಡಿದ್ದಕ್ಕೆ, ಇವಾಗ ತುಂಬಾನೇ ಅಡ್ವಾನ್ಸ್ ಟಾಯ್ಸ್ ಗಳು ಬರ್ತಾ ಇದೆ. ಬ್ಯಾಟ್ರಿ ಆಪರೇಟೆಡ್ ಇರುತ್ತೆ, ಸಣ್ಣ ಸಣ್ಣ ಬಟನ್ ಬ್ಯಾಟ್ರಿ ಅಂತ ಕರೀತೀವಿ ಚಿಕ್ಕದು, ಆತರ ಆಪರೇಟೆಡ್ ಬ್ಯಾಟ್ರಿ ಟಾಯ್ಸ್ ಗಳು ತುಂಬಾನೇ ಇರುತ್ತೆ. ಈ ಮಕ್ಕಳು ಆಟ ಆಡೋದು ಓಕೆ, ಸೊ ಕೆಲವೊಂದೇನು ಎಕ್ಸ್ಪ್ಲೋರ್ ಮಾಡ್ಬೇಕು, ಅದನ್ನು ಒಡೆದ್ಬಿಟ್ಟು ಅದ್ರೊಳಗಡೆ ಏನೇನಿದೆ ಅದು ಸಣ್ಣ ಸಣ್ಣ ಪಾರ್ಟ್ ಎಲ್ಲ ತೆಗೆದು ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು. ಹಾಗೇನೆ ಮಾಡ್ತಿರ್ತಾರೆ, ಆಗ ಅವರಿಗೆ ಸಣ್ಣ ಸಣ್ಣದು ವಸ್ತುಗಳು ಸಿಗೋ ಚಾನ್ಸಸ್ ಇರುತ್ತೆ, ಬ್ಯಾಟ್ರಿಗಳು ಸಿಗೋ ಚಾನ್ಸಸ್ ಇರುತ್ತೆ, ಸಣ್ಣ ತುಂಡು, ಆಮೇಲೆ ಶಾರ್ಪ್ ಸಹ ಇರುತ್ತೆ ಸಣ್ಣ ಟಾಯ್ಸ್, ಪ್ಲಾಸ್ಟಿಕ್ ಆಯ್ತು ಅಂದ್ರೆ ಸಣ್ಣ ಶಾರ್ಪ್ ಎಡ್ಜಸ್ ಇರೋದು ಸಿಗುತ್ತೆ. ಸೊ ಈ ತರದ್ದೆಲ್ಲ ಟಾಯ್ಸ್ ಏನ್ ಮಾಡುತ್ತೆ ಅಂತಂದ್ರೆ ಬಾಯಲ್ಲಿ ಹಾಕೊಂಡ್ಬಿಡ್ತಾರೆ ಇಮಿಡಿಯೇಟ್ ಆಗಿ. ಸೊ ಬಾಯಲ್ಲಿ ಹಾಕೊಂಡು ಫಸ್ಟ್ ಟೇಸ್ಟ್ ನೋಡ್ತಾರೆ, ಟೇಸ್ಟ್ ನೋಡ್ತಾ ನೋಡ್ತಾ ಹಂಗೆ ನುಂಗ್ ಹೋಗ್ಬಿಡುತ್ತೆ. ಈಗ ಎರಡ್ ತರ ಆಗುತ್ತೆ, ಒಂದು ನುಂಗಿದ್ರೆ ಓಕೆ ಅದು ಹೊಟ್ಟೆ ಒಳಗಡೆ ಹೋಗುತ್ತೆ, ಇನ್ನೊಂದ್ ತರ ಏನಾಗುತ್ತೆ ಅಂದ್ರೆ ಉಸಿರಾಟದ ಪೈಪಿಗೆ ಹೋಗ್ಬಿಟ್ರೆ ಅವಾಗ ಅದು ಉಸಿರನ್ನೇ ನಿಲ್ಬೇಕಾಗುತ್ತೆ. ಸೊ ಆತರ ಡೇಂಜರ್ ಆಗೋಗುತ್ತೆ. ಸೊ ಕಾಯಿನ್ಸ್ ಗಳು, ಟಾಯ್ಸ್ ಗಳು, ಈ ತರ ಚಿಕ್ಕ ಚಿಕ್ಕದೇನು ಅವರಿಗೆ ಕೈ ಸಿಗುತ್ತೆ ಇರುತ್ತೆ, ಆತರ ಮಕ್ಕಳಲ್ಲಿ ಆಟ ಆಡ್ಲಿಕ್ಕೆ ಕೊಡ್ಲೇಬಾರ್ದು. ಇವನ್ನ ಕೆಲವೊಂದ್ಸಲಿ ಮೋಸ್ಟ್ ಕಾಮನ್ ಆಗಿ ನಾವು ನೋಡೋದಂದ್ರೆ ಕಾಯಿನ್ಸ್, ಎಷ್ಟೊಂದ್ಸಲಿ ಅವರಿಗೆ ಕಾಯಿನ್ ಸಹ ಸೌಂಡ್ ಮಾಡ್ತಾ ಇರುತ್ತೆ, ಅದು ಅಟ್ರಾಕ್ಷನ್ ಇರುತ್ತೆ. ಇವ್ರಿಗೆ ಸಿಕ್ತು ಅಂತಂದ್ರೆ ಕಾಯಿನ್ ಒಳಗಡೆ ತಗೊಂಡು ಕೆಲವೊಂದ್ಸಲಿ ಊಟದ ಪೈಪಲ್ಲಿ ಮೇಲೇನೆ ಅಬ್ಸ್ಟ್ರಾಕ್ಟ್ ಆಗ್ಬೋದು, ಆಯ್ತಾ, ಮತ್ತೆ ಹೊಟ್ಟೆ ಒಳಗಡೆ ಹೋಗ್ಬೋದು. ಕೆಲವೊಂದ್ ಕಾಯಿನ್ಗಳು ಕರಳಿಂದ ಮುಂದೆ ಹೋಗ್ಬಿಟ್ಟು ಎಷ್ಟೊಂದ್ಸಲಿ ನಮ್ಗೆ ಟಾಯ್ಲೆಟ್ ಅಲ್ಲಿ ಹೊರಗಡೆ ಬರುತ್ತೆ, ಒಂದ್ ಐದಾರು ದಿನ ವೇಟ್ ಮಾಡಿದ್ರೆ ಬರುತ್ತೆ. ಸೊ ಕೆಲವೊಂದು ಕಾಯಿನ್ಗಳು ಹೋಗಲ್ಲ, ದೊಡ್ಡ ಕಾಯಿನ್ಸ್ ಎಲ್ಲ ಏನಾಗುತ್ತೆ ಅಂದ್ರೆ ಅಲ್ಲೇ ಉಳ್ಕೊಂಡ್ಬಿಡುತ್ತೆ, ಅವಾಗ ಊಟ ಮಾಡಿದ್ದು ಏನು ಮುಂದೆ ಹೋಗಲ್ಲ, ಅಬ್ಸ್ಟ್ರಕ್ಷನ್ ಆಗಿ ಅದು ಎಲ್ಲ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಅಂತವ್ರಿಗೆಲ್ಲ ನಾವು ಮತ್ತೆ ಟ್ಯೂಬ್ ಹಾಕ್ಬಿಟ್ಟು ಎಲ್ಲ ತೆಗಿಬೇಕಾಗುತ್ತೆ. ಕಾಯಿನ್ ಒಂಥರ ಡೇಂಜರ್ ಆಯ್ತು ಅಂದ್ರೆ, ಕೆಲವೊಂದ್ಸಲಿ ಪಿನ್ಗಳು ಸಹ ಮನೇಲಿ ನೋಡ್ತಿರಲ್ಲ ನೀವು, ಪಿನ್ ಸಾರಿ ಪಿನ್ ಹಾಕೊಂತಿರ್ತೀವಿಲ್ಲ, ಅದನ್ನು ಬಿಡಲ್ಲ ಮಕ್ಕಳು, ಅದನ್ನು ಸಹ ಹಾಕೊಂತಾರೆ. ಅದು ಚುಚ್ಚುತ್ತೆ, ಅದ್ ಮಾಡುತ್ತೆ ಅನ್ನೋದು ಒಂದು ಅವರಿಗೆ ಇನ್ಸೈಟ್ ಇರೋದಿಲ್ಲ, ಒಳಗಡೆ ನನ್ಗೆ ಇದಾಗುತ್ತೆ ಡೇಂಜರ್ ಅನ್ನೋದು ಸಹ ಜಡ್ಜ್ಮೆಂಟ್ ಆಗ್ಲಿ ಇನ್ಸೈಟ್ ಇರೋದಿಲ್ಲ. ಅದು ಸಹ ಏನಾಗುತ್ತೆ, ಒಳಗಡೆ ಹೋಗ್ಬಿಟ್ಟು ಗಾಯ ಮಾಡುವಂತದ್ದು, ಸೊ ಅವು ಸಹ ಡೇಂಜರ್ ಆಗ್ತವೆ. ಇನ್ನೊಂದು ಹೇಳ್ದಂಗೆ ಆಗ್ಲಿ, ಬಟನ್ ಬ್ಯಾಟ್ರಿಗಳು, ಸೊ ಬಟನ್ ಬ್ಯಾಟ್ರಿ ಏನಾಗುತ್ತೆ ಅಂದ್ರೆ ಕರೋಸಿವದು, ಏನಾದ್ರೆ ಹೋಗ್ಬಿಟ್ಟು ಅಲ್ಲಿ ಕೊರ್ದ್ ಬಿಡುತ್ತೆ ಒಳಗಡೆ, ಏನ್ ಮ್ಯೂಕೋಸ ಇರುತ್ತೆ ಅದನ್ನ ಕೊರ್ದ್ಬಿಟ್ಟು ಇನ್ನು ಬೇರೆ ತರನೇ ತೂತಾಗ್ಬಿಟ್ಟು ಅಲ್ಲಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಬಟನ್ ಬ್ಯಾಟ್ರಿ ಮಾತ್ರ ತುಂಬಾನೇ ಡೇಂಜರಸ್. ಎನಿ ಟಾಯ್ಸ್ ನ ಹೇಳೋದು ಏನಂತಂದ್ರೆ, ಎಲ್ಲಾ ಪೇರೆಂಟ್ಸ್ ಅಲ್ಲಿ ಟಾಯ್ಸ್ ಅಲ್ಲಿ ಅದು ಸಣ್ಣದು ಬಟನ್ ಬ್ಯಾಟ್ರಿ ಇದೆ ಅಂತ ಅಂತರದ್ ಪರ್ಚೇಸ್ ಮಾಡ್ಲೇಬೇಕು. ಮತ್ತೆ ಇನ್ನೊಂದಂತಂದ್ರೆ, ನಾವು ಮಗು ಹಾಕೊಂತಂದ್ರೆ ನಾವು ಹೋಗ್ಬಿಟ್ಟು ಬಾಯಲ್ಲಿ ಇಟ್ಟರೆ ಅದಿನ್ನೂ ಬೇಗ ನುಂಗ್ಬಿಡುತ್ತೆ, ಸೊ ಅವಾಗ ಒಂದ್ ಸ್ವಲ್ಪ ಇನ್ನು ಒಳಗಡೆ ಹೋಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಏನಾದ್ರೂ ತಗೊಂತು ಬಾಯಲ್ಲಿ ಅಂತಂದ್ರೆ ಕೈ ಬೆರಳು ಹಾಕಿ ಹಿಂಗೆ ಇನ್ನು ನಾವು ಒಳಗಡೆ ತಳ್ಬಿಡ್ತೀವಿ ಅದು. ಸೊ ಒಳಗಡೆ ಹಾಗೆ ಹೇಳ್ದಂಗೆ, ಒಂದು ಉಸಿರಾಟದ ಪೈಪಿಗೆ ಹೋದ್ರೆ ಅದು ತುಂಬಾನೇ ಡೇಂಜರ್, ಊಟದ ಪೈಪಿಗೆ ಹೋದ್ರೆ ಮತ್ತೆ ಅದು ಇಸೋಫೆಗಸ್ ಅಂತ ಏನ್ ಹೇಳ್ತೀವಿ ಅದನ್ನ ಇದು ಪೈಪಲ್ಲಿ ಹಾಕಿ ತೆಗಿಯೋದಾಗ್ಲಿ ಅದೆಲ್ಲ ಮಾಡ್ಬೇಕು. ಈಗ ಉಸಿರಾಟದ ಪೈಪಿಗೆ ಹೋದಾಗೂ ಅಷ್ಟೇನೆ, ಎಷ್ಟೊಂದ್ ಮಕ್ಳು ಮನೆಯಲ್ಲಿ ಊಟದಲ್ಲಿ ನೋಡಿ ಶೇಂಗಾ ಬೀಜ, ಬಟಾಣಿಗಳು, ಚಿಕ್ಕ ಚಿಕ್ಕದು ಅಂತ ಸಣ್ಣ ಮಕ್ಳಿಗೆ ಅಂತ ಬಟಾಣಿಗಳೆಲ್ಲ ಹಾಕೊಡ್ತೀವಿ. ಸೊ ಆ ತರದ್ ಏನ್ ಮಾಡ್ತೇವೆ, ಅವರಿಗೆ ಜಗ್ಗಿಯೋದಾಗ್ಲಿ ಮಾಡೋದು ನುಂಗೋದು ಅಷ್ಟು ಗೊತ್ತಾಗಲ್ಲ. ಕೆಲವೊಂದ್ಸಲಿ ಅವು ಆಟ ಆಡ್ತಾ ಇರುತ್ತೆ, ಜಂಪ್ ಮಾಡ್ತಾ ಇರುತ್ತೆ, ತಗೊಂಡ್ಬಿಡ್ತಾರೆ, ಸಡನ್ ಆಗಿ ಚೋಕ್ ಆಗ್ಬಿಡುತ್ತೆ, ಎಷ್ಟೊಂದ್ಸಲಿ ಉಸಿರಾಟಕ್ಕೆ ಹೋಗ್ಬಿಡುತ್ತೆ ಅದು. ಸೊ ಅದು ಒಂದ್ ನಾನ್ ನೋಡ್ದಂಗೆ ಒಂದ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಒಂದ್ ಮಗು ನಮ್ಗೆ ಒಂದೂವರೆ ತಿಂಗಳು ಎರಡು ತಿಂಗಳು ಆದ್ಮೇಲೆ ಉಸಿರಾಟ ಇನ್ನೂ ಹಾಗೆ ಇದೆ, ಕಡಿಮೆ ಆಗ್ತಾ ಇಲ್ಲ, ಕಡಿಮೆ ಆಗ್ತಾ ಇಲ್ಲ ಅಂತ, ಎಲ್ಲಾದ್ರೂ ಸಹ ನಿಮೋನಿಯಾ ಇರ್ಬೋದು, ಕೆಮ್ಮು ನೆಗಡೆ ತರ ಇರ್ಬೋದು ಅಂತಾನೆ ಟ್ರೀಟ್ ಮಾಡಿ, ಆಮೇಲೆ ಅದು ಎಕ್ಸ್ರೇ ಮಾಡ್ಬಿಟ್ಟು ಬ್ರಾಂಕೋಸ್ಕೋಪಿ ಎಲ್ಲ ಟ್ಯೂಬ್ ಎಲ್ಲ ಹಾಕಿ ನೋಡಿದಾಗ ಗೊತ್ತಾಯ್ತು ಅಲ್ಲಿ ಶೇಂಗಾ ಬೀಜ ಸಿಕ್ಕಾಕೊಂಡಿದ್ದೆ ಒಂದು ಅಂತ. ಅದು ಒಂದೂವರೆ ತಿಂಗಳು ಎರಡು ತಿಂಗಳು ಮಿಸ್ ಆಗಿರೋ ಘಟನೆಗಳು ಸಹ ಇದಾವೆ ನಮ್ಮಲ್ಲಿ. ಸೊ ಸಣ್ಣ ಮಕ್ಕಳಲ್ಲಿ ಯಾವಾಗ್ಲೇ ಆಗ್ಲಿ ಪೇಸ್ಟ್ ಮಾಡಿರೋಂಥದ್ದು ತಿಕ್ ಈಸಿಯಾಗಿ ನುಂಗೋ ಅಂತದ್ದು ಕೊಟ್ಟಿದ್ರೆ ಒಳ್ಳೇದು. ಗಟ್ಟಿ ಪದಾರ್ಥಗಳು, ನಾನು ಸಣ್ಣ ಸಣ್ಣದು ಕಡಲೆ ಬೀಜ, ಬಟಾಣಿಗಳು, ದಾಳಿಂಬೆ ಬೀಜಗಳು, ಸೊ ಈ ತರ ಇರೋಂಥದ್ದು ಫುಡ್ ಬೇಡ ಅವ್ರಿಗೆ.
1: ಹಾಗೆ ಮೂಗಲ್ಲಿ ಕೂಡ ಹಾಕೊಳ್ತಾರೆ, ನೀವೇನು ಈ ಕಡಲೆಕಾಳು ಅವೆಲ್ಲ ಹೇಳಿದ್ರಲ್ಲ, ಎಷ್ಟೋ ಸಾರಿ ಮೂಗಲ್ಲಿ ಕೂಡ ಪೆನ್ಸಿಲ್ಗಳು ಹಾಕೊಳ್ಳೋಂಥದ್ದು, ಅಂದ್ರೆ ಸ್ಕೂಲ್ಗೆ ಹೋಗೋ ಮಕ್ಕಳಾದ್ರೆ ಪೆನ್ಸಿಲ್ ಹಾಕೊಳ್ತಾರೆ, ಇಲ್ಲ ಕಡಲೆಕಾಳು ಆ ತರದ್ ಮೂಗಲ್ಲು ಕೂಡ ಹೋಗ್ಬಿಡುತ್ತಲ್ವಾ ಡಾಕ್ಟರ್?
0: ಹೋಗ್ಬಿಡುತ್ತೆ ಅದು, ಯಾಕಂದ್ರೆ ಮೂಗಲ್ಲಿ ಹಾಕೊಂಡಿರ್ತಾರೆ ಗೊತ್ತಾಗಲ್ಲ ಯಾರಿಗೂ, ಮೂಗಲ್ಲು ಮತ್ತೆ ಕಿವಿಲಿ ಎರಡೂ ಹೇಳ್ಬಿಡಕ್ಕೆ ಅಂತಂದ್ರೆ ಹಾಕೊಂಡಿರ್ತಾರೆ. ಎರಡು ಮೂರು ದಿನ ಆದ್ಮೇಲೆ ಮಗು ಬಂದ್ಬಿಟ್ಟು ನೋವಾಗ್ತಿದೆ ಅಂತ ಹೇಳಿದ್ರೆ ಹಾಕಿದ ದಿನ ಏನು ಗೊತ್ತಾಗಿರಲ್ಲ ನಮಗೆ. ಕೆಲವೊಂದ್ಸಲಿ ಎಷ್ಟೊಂದ್ಸಲಿ ಕಿವಿಲಿ ಇನ್ಫೆಕ್ಷನ್ ಅಂತ ಬರ್ತಾರೆ, ಅವಾಗ ನೋಡಿದ್ರೆ ಒಂದು ಫಾರಿನ್ ಬಾಡಿ ಕುತ್ಕೊಂಡಿರುತ್ತೆ. ಯಾವ್ದಾದ್ರು ಒಂದು ಹೊರಗಡೆ ನಮ್ಗೆ ಹೊರಗಡೆಯಿಂದ ಏನೇ ಬಂತು ಬಾಡಿ ಕುತ್ಕೊಂತಂದ್ರೆ ಅದು ಫಾರಿನ್ ನಮ್ಗೆ, ಅದು ನಮ್ದಲ್ಲ. ಸೊ ನಾವಾಗ ನಮ್ ಬಾಡಿ ರಿಯಾಕ್ಟ್ ಮಾಡ್ತಾ ಒಂದು ಒಂದು 2-3 ಡೇಸ್ ಅಲ್ಲೇ ನಮ್ಗೆ ಇನ್ಫೆಕ್ಷನ್ ಇದರಲ್ಲಿ ತೋರಿಸ್ಬಿಡುತ್ತೆ ಅಂತ. ಅವಾಗ ನೋಡಿದ್ರೆ ಏನೋ ಒಂದಿರುತ್ತೆ, ನಮ್ಗೆ ಕಂಟ್ರೋಲ್ ಆಗ್ತಾ ಇಲ್ಲ ಅಂತ ನಾವು ಚಿಂತೆ ಮಾಡ್ತಿರ್ತೀವಿ, ಮಗು ನೋಡಿದ್ರೆ ಇನ್ನೊಂದೇನೋ ಮಾಡ್ಕೊಂಡಿರುತ್ತೆ ಅಲ್ಲಿ ಒಳಗಡೆ.
1: ಹಾಗೆ ಕಣ್ಣಲ್ಲೂ ಕೂಡ ಹಾಗೆ ಡಾಕ್ಟ್ರೆ, ನನ್ಗೆ ಪರಿಚಯ ಇರೋರೇನೆ, ಅವರ ಮಗು ಮುತ್ತನ್ನ ಕಣ್ಣಲ್ಲಿ ಹಾಕೊಂಡಿದೆ, 1.5 ದಿವಸ ಕಷ್ಟಪಟ್ಟಿದೆ, ಯಾರು ನಂಬಿಲ್ಲ ಮಗು ಕಣ್ಣಲ್ಲಿ ಒಂದು ಮುತ್ತಿದೆ ಅನ್ನುವಂಥದ್ದು. ನಂತರ ಅದು ತೊಂದರೆ ಆಗಿ ಮತ್ತೆ ಡಾಕ್ಟರ್ ಹತ್ರ ಎಲ್ಲ ಹೋಗಿ ಮಾಡಿದ್ದು. ಹಾಗೆ ಮತ್ತೊಂದು ಇನ್ಸಿಡೆಂಟ್ ಇದೆ, ಸುಣ್ಣದ ಟ್ಯೂಬ್ ಬರುತ್ತೆ

0: ಅದು ನಮ್ಗೆ ಅರ್ಥ ಆಗುತ್ತೆ, ಮಕ್ಳಿಗೆ ಅರ್ಥ ಆಗಲ್ಲ. ಅವರಿಗೇನು ಫಸ್ಟ್ ಹೋಗಿ ಅದೇನೋ ಕಲರ್ ಆಗಿದೆ, ನಂಗೆ ಅಟ್ರಾಕ್ಷನ್ ಇದೆ, ಅದು ಟೇಸ್ಟ್ ಮಾಡುವಂಥದ್ದನ್ನ ಅಂತ ಬಾಯಲ್ಲಿ ಹಾಕೊಂಡ್ಬಿಡ್ತಾರೆ. ಎಷ್ಟೊಂದ್ಸಲ ಈ ಥರ ಆ್ಯಸಿಡ್ಗಳು ಫಿನಾಲ್ಗಳು ಹಾಕೊಂಡಾಗ ಏನಾಗುತ್ತೆ ಅಂದರೆ, ಕೆಲವೊಂದು ಪಾಯ್ಸನಾಗ ನಾವೇನು ಮಾಡ್ತೀವಿ ಟ್ರೀಟ್ಮೆಂಟ್ ಅಂತಂದರೆ, ಬಂದ ತಕ್ಷಣವೇ ಎನ್ ಜಿ ಅಂತ ಟ್ಯೂಬ್ ಹಾಕ್ಬಿಟ್ಟು ಸಲೈನ್ ವಾಶ್ ಅಂತ ಕೊಡ್ತೀವಿ, ಹೊಟ್ಟೆ ಒಳಗೆ ತೊಳ್ಸೋದು ಅಂತ ಇದು ಮಾಡ್ತೀವಲ್ಲ, ಆ ಥರ ಮಾಡ್ತೀವಿ. ಕೆಲವೊಂದು ಪಾಯ್ಸನ್ಗಳು ಲೈಕ್ ನನಗೆ ಫಿನಾಲ್ ಅಂತ ಏನು ಹೇಳಿದ್ವು, ಈ ಥರ ಪಾಯ್ಸನ್ಗಳಲ್ಲಿ ಆ ಥರ ವಾಶ್ ಮಾಡೋದೆಲ್ಲ ತುಂಬ ಡೇಂಜರ್ ಆಗ್ಬಿಡುತ್ತೆ. ಮನೆಯಲ್ಲೇ ಎಷ್ಟೊಂದ್ಸಲ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ, ಫಿನಾಲ್ ಕುಡಿದ್ಬಿಟ್ಟಿದೆ, ಆಸಿಡ್ ಕುಡಿದ್ಬಿಟ್ಟಿದೆ ಅಂತಂದ್ಬಿಟ್ಟು ಉಪ್ಪು ನೀರು ಕುಡಿಸ್ಬಿಡ್ತಾರೆ. ಸೊ ಅದು ನೀವು ಎಲ್ಪ್ ಮಾಡೋದಕ್ಕಿಂತ ಡೇಂಜರ್ ಜಾಸ್ತಿ. ಸೊ ಫಿನಾಲ್ಸು, ಆಸಿಡ್ಸ್, ಆಮೇಲೆ ಮೇಲಾಗಿ ಈ ತರ ವಾಟರ್ ಬಾಟಲ್ ಅಲ್ಲಿ ಇರ್ತಾರೆ ಕೆಲವೊಂದ್ರಲ್ಲ ಆಸಿಡ್ಗಳು ತಗೊಬಂದ್ಬಿಟ್ಟು, ಈಗ ಪೇಂಟ್ ಥಿನ್ನರ್ ಅಂತ ಯೂಸ್ ಮಾಡ್ತೀವಿ. ಈಗ ಮುಂಚೆ ಎಲ್ಲ ಸೀಮೆಣ್ಣೆ ಬರ್ತಾ ಇತ್ತು, ಇಡ್ತಾ ಇದ್ರು, ಇವಾಗ ಬಾಟಲ್ ಅಲ್ಲಿ ಈಗ ಪೇಂಟ್ ಥಿನ್ನರ್ ಅಂತ ಬರುತ್ತೆ, ಅದು ಸಹ ಸೇಮ್ ಇದು ಪ್ರಾಪರ್ಟೀಸ್ ಹೊಂದಿರುತ್ತೆ. ಆ ಬಾಟಲ್ ಅಲ್ಲಿ ಇಟ್ಟಿರೋದು ಅವರಿಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ, ಅದು ವಾಟರ್ ಅಂತ ಅನ್ಕೊಂತಾರೆ. ಕ್ಯಾಪ್ ತೆಗಿತಾರೆ, ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತಾರೆ, ಕುಡ್ಬಿಡ್ತಾರೆ. ಸೊ ಅವೆಲ್ಲನೂ ಸಹ ಒಂದು ಕಬೋರ್ಡ್ ಅಲ್ಲಿ ಹಾಕಿ ಲಾಕ್ ಮಾಡಿ, ಆ ಲಾಕ್ ಅಡಲ್ಟ್ಸ್ ಅಂದ್ರೆ ದೊಡ್ಡವರಿಗೆ ತೆಗಿಯೋಕೆ ಶಕ್ತಿ ಇರ್ಬೇಕು. ಚಿಕ್ಕ ಮಕ್ಕಳಿಗೆ ಕೀ ತೆಗಿಯುವಂತ ಶಕ್ತಿ ಇರುವಂತ ಕೀ ಅಲ್ಲ, ನಾವು ತೆಗಿಯುವಂತ ಶಕ್ತಿ ಇರುವಂತ ಕಬೋರ್ಡ್ ಅಲ್ಲಿ ಮಾತ್ರ ಹಾಕಿ ಬಚ್ಚಿಡೋದು ಒಳ್ಳೇದು. ಅವರಿಗೆ ಔಟ್ ಆಫ್ ರೀಚ್ ಅಂತ ನಾವು ಮೇಲಿಡ್ತೀವಿ ಅಂತಲ್ಲ, ಮೇಲಿಟ್ರು ಅವ್ರಿಗೆ ಗೊತ್ತು ಹೇಗೆ ತಗೋಬೇಕು ಅಂತ. ಚೇರ್ ಮಾಡ್ಕೊಂತಾರೆ, ಅವ್ರು ತುಂಬಾ ಇಂಟೆಲಿಜೆಂಟ್, ಅದರಲ್ಲಿ ಮಾತ್ರ ಅವ್ರಿಗೆ ರೀಚ್ ಮಾಡೋದ್ರಲ್ಲಿ ಹೇಗಾದ್ರೂ ಮಾಡ್ಬೇಕು ಟಾರ್ಗೆಟ್ನ ಅಂತ ಗೊತ್ತು ಅವ್ರಿಗೆ. ಸೊ ಅವಾಗ ಏನ್ ಮಾಡ್ತಾರೆ, ಚೇರ್ ಹಾಕೊಂತಾರೆ, ಅದ್ರ ಮೇಲೆ ಇನ್ನೊಂದ್ ಚೇರ್ ಹಾಕೊಂತಾರೆ. ಸೊ ಕೆಲವೊಂದ್ಸಲ ಇನ್ನೊಂದ್ ಮಗುನ ಹಿಡ್ಕೊಂಡು ಅದ್ರ ಮೇಲೇನ್ ಬೇಕಾದ್ರೂ ಹತ್ತಿರ್ತಾರೆ, ಒಟ್ಟು ತಗೋಬೇಕು ಅನ್ನೋದಿರುತ್ತೆ ಅವ್ರಿಗೆ. ಒಂದು ಬಿದ್ದು ಗಾಯನಾದ್ರೂ ಮಾಡ್ಕೋಬಹುದು, ತಲೆಗೊಡ್ತಾನು ಬೀಳ್ಕೋಬಹುದು, ಇನ್ನೊಂದು ಅದು ಪಾಯ್ಸನ್ ತಗೊಂಡ್ ಕುಡ್ದ್ಬಿಟ್ಟು ಸಹ ಇಂಜುರಿ ಆಗ್ಬಹುದು. ಸೊ ಅದೇ ತರನೇ ಮೆಡಿಸಿನ್ ಸಹ, ದೊಡ್ಡವರಲ್ಲಿ ಏನ್ ಮೆಡಿಸಿನ್ಸ್ ಕೊಟ್ಟಿರ್ತೀವಿ, ಆಮೇಲೆ ಮಗುಗಂತಾನೆ ಮೆಡಿಸಿನ್ಸ್ ಕೊಟ್ಟಿರ್ತೀವಿ, ಪ್ಯಾರಾಸಿಟಮಾಲ್ ಆಗ್ಲಿ, ಸಿಂಪಲ್ ಪ್ಯಾರಾಸಿಟಮಾಲ್ ಸಾಕು,
1: ತೊಂದ್ರೆನೆ.
0: ಅದು ನಾವು ಜ್ವರಕ್ಕೆ ಅಂತ ಕೊಟ್ಟಿರೋ ಪ್ಯಾರಾಸಿಟಮಾಲ್, ಅದ್ ನಾವೇನ್ ಒಂದ್ ಟೈಮ್ ಕೊಡೋಂಥದ್ದು, ಅವ್ರು ಹತ್ತು ಟೈಮ್ ನುಂಗಿರ್ತಾರೆ ಅದು ಸಿರಪ್ ಪೂರ್ತಿ. ನಾವು 5 ml ಕೊಡೋಂಥದ್ದು, 50 ml ಆತರ ಬಾಟಲ್ ಇರೋದನ್ನ ಕಂಪ್ಲೀಟ್ ಆಗಿ ನುಂಗಿದ್ರೆ, ಮೇನ್ ಆಗಿ ಪ್ಯಾರಾಸಿಟಮಾಲ್ ಸಣ್ಣ ಜ್ವರಕ್ಕೆ ಕೊಡೋಂಥದ್ದೇನೆ, ಎಷ್ಟೊಂದ್ಸಲಿ ಲಿವರ್ ಡ್ಯಾಮೇಜ್ ಆಗ್ಬಿಡುತ್ತೆ. ಸೊ ಎಷ್ಟೊಂದ್ಸಲಿ ಲಿವರ್ ಟ್ರಾನ್ಸ್ಪ್ಲಾಂಟ್ಸ್ ಗಳೆಲ್ಲ ಬೇಕಾಗಿದೆ.
1: ಓಕೆ ಡಾಕ್ಟರ್, ಇನ್ನು ಸಾಮಾನ್ಯ ಮನೆಗಳಲ್ಲಿ ಎತ್ತರವಾದ ಜಾಗದಿಂದ ಬೀಳುವಂತದ್ದು, ಸೋಫಾನೇ ಇರ್ಬೋದು ಅಥವಾ ಮನೆನೇ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇದ್ರೆ ಅಲ್ಲಿಂದ ಬೀಳುವಂತದ್ದು,
0: ಕರೆಕ್ಟ್. ಇದಂತೂ ತುಂಬಾನೇ ಇದು, ಎಷ್ಟೊಂದು ಮನೆಗಳು ಕೆಲವೊಂದ್ಸಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ಇರುತ್ತೆ, ಥರ್ಡ್ ಫ್ಲೋರ್ ಅಲ್ಲಿ ಇರುತ್ತೆ, ಕೆಲವೊಂದು ಇದಕ್ಕೆ ಎಷ್ಟೊಂದು ಗ್ರಿಲ್ ಸಹ ಇರೋದಿಲ್ಲ ಕರೆಕ್ಟ್ ಆಗಿ. ಗ್ರಿಲ್ಸ್ ಇದ್ರು ಸಹ ಅದೊಂದ್ ಸ್ವಲ್ಪ ಸ್ಪೇಸ್ ಇರುತ್ತೆ, ಗ್ರಿಲ್ ಅಲ್ಲಿ ಮಧ್ಯದಲ್ಲಿ ತೂರ್ಕೊಂಡೆ ಸಹ ಎಷ್ಟೊಂದ್ಸಲಿ ಕೆಳಗಡೆ ಬಿದ್ದಿರೋ ಚಾನ್ಸಸ್ ಗಳು ನೋಡಿದ್ದೇವೆ ನಾವು. ಹಾಗಾಗಿ ಏನ್ ಹೇಳ್ತೀವಿ ಅಂದ್ರೆ, ಗ್ರಿಲ್ಸ್ ಹಾಕೋದು ಸಹ ತುಂಬಾ ನ್ಯಾರೋ ಸ್ಪೇಸ್ ಇರಬೇಕು, ಮಧ್ಯದಲ್ಲಿ ಮಗುಗೆ ಏನ್ ಕೈ ಇಡೋದಾಗ್ಲಿ ಏನು ಇರಬಾರ್ದು, ಆ ತರ ಸ್ಪೇಸ್ ಮೆಶ್ ರೀತಿಯಲ್ಲಿ ಕಂಪ್ಲೀಟ್ ಆಗಿ ಅದು ಬ್ಲಾಕ್ ಆಗಿರ್ಬೇಕು. ಕೆಲವೊಂದ್ಸಲಿ ಚೇರ್ ಹಾಕೊಂಡು ಕಾಂಪೌಂಡ್ ಇಂದ ನಾನು ಏನೋ ನೋಡ್ತೀನಿ ಕೆಳಗಡೆ ಅಂತಂದ್ಬಿಟ್ಟು ಸಹ ಬಾಗಿರೋದಿದೆ. ನಾನು ಆಗ್ಲೇ ಹೇಳ್ದಂಗೆ ಡ್ರೌನಿಂಗ್ ಅಂದ್ರೆ ನೀರಲ್ಲಿ ಮುಳುಗಿ ಹೇಗ್ ಬಿಡ್ತಾರೋ ಅದೇ ತರ ಹೆಡ್ ವೈಟ್ ಬಂದ್ಬಿಡುತ್ತೆ, ಸ್ವಲ್ಪ ಬಗ್ಗೆ ನೋಡಿದ ತಕ್ಷಣ ಕೆಳಗಡೆ ಬಿದ್ದ್ಬಿಡ್ತಾರೆ. ಸೊ ಅವಾಗ ಸಹ ಕೆಳಗಡೆ ಬಿದ್ದಿರೋದು ಎಷ್ಟೋ ಮಕ್ಕಳು ನಾವು ನೋಡಿದೀವಿ, ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಫೋರ್ತ್ ಫ್ಲೋರ್ ಎಲ್ಲ ಇಂಜುರಿ, ಬಾಡಿ ತಲೆಯಿಂದ ಕೆಳಗಡೆ ಎಲ್ಲಾನು ಇಂಜುರಿ ಆಗುತ್ತೆ. ಸೊ ಸೂಪರ್ವಿಷನ್ ಈ ತರ ಎಲ್ಲ ಬೇಕಾಗುತ್ತೆ. ಸೊ ಗ್ರಿಲ್ಸ್ ಏನ್ ಹಾಕ್ತಾರೋ ಅದು ಸಹ ಪ್ರಾಪರ್ ಆಗಿ ಹಾಕ್ಬೇಕು, ಸಣ್ಣ ಸ್ಪೇಸ್ ಇರಬೇಕು, ಮಗು ತಲೆ ಹೋಯ್ತು ಅಂದ್ರೆ ಬಾಡಿನೂ ಹೋಗುತ್ತೆ. ಸೊ ಹಾಗಾಗಿ ಸ್ಪೇಸ್ ತುಂಬಾ ಕಡಿಮೆ ಇಟ್ಕೋಬೇಕು. ಆ ತರ ನೀವಾಗ್ಲೇ ಹೇಳ್ದಂಗೆ ಅದು ಮೆಷ್ ತರ ಹಾಕೊಳ್ಳೋದು ಅದೆಲ್ಲ ಒಳ್ಳೇದಾಗುತ್ತೆ. ಇನ್ನು ಮನೆ ಒಳಗಡೆ ಬಂದ್ರೆ ಟೇಬಲ್ಸ್ಗಳು, ಸೋಫಾಗಳು ಇದ್ರ ಮೇಲಿಂದನು ಎಷ್ಟೊಂದ್ಸಲಿ ಬೀಳ್ತಾಗ ಅದು ಸೂಪರ್ವಿಷನ್ ಇಂಪಾರ್ಟೆಂಟ್. ಮಕ್ಕಳು ಏನು ಆಟಾಡ್ತಿದ್ದಾರೆ ಈ ತರ ಎಲ್ಲ ಅಂತಂದ್ರೆ ದೊಡ್ಡವರಲ್ಲಿ ಇರೋದು ತುಂಬಾ ಒಳ್ಳೇದು. ಎಷ್ಟೊಂದ್ಸಲಿ ಅವರೇನು ತಲೆ ಇಂಜುರಿನೇ ಮಾಡ್ಕೊಂಡ್ ಬರ್ತಾರೆ, ಸಿಂಪಲ್ ಕಟ್ಸ್ ಮಾಡ್ಕೊಂಡ್ ಬರ್ತಾರೆ. ಕಟ್ ಎಲ್ಲ ಬಂದಾಗ ಏನಾಗುತ್ತೆ, ಗಾಯಗಳು ಆಗ್ಲಿ ನಾವು ಹೇಳ್ದಂಗೆ ಗಾಯಗಳಾದಾಗ ಇಂಜುರಿ ಆದ ತಕ್ಷಣ ಇಮಿಡಿಯೇಟ್ ಆಗಿ ಎಷ್ಟೊಂದ್ಸಲಿ ಮನೆಯಲ್ಲೇನೆ ಅರಿಶಿನ ಪುಡಿ ಹಾಕೋದು, ಟೀ ಪುಡಿ ಹಾಕೋದು ಇದೆಲ್ಲ ಮಾಡ್ತಾರೆ. ನಮ್ಗೆ ಹಾಸ್ಪಿಟಲ್ಗೆ ಕರ್ಕೊ ಬಂದಾಗ ಅದನ್ನ ತೆಗಿಯೋದಕ್ಕೇನೆ ಮಗು ಒಂದ್ ಅವರ್ ಅಳ್ತಾ ಇರುತ್ತೆ. ಆ ಪೌಡರ್ನೆಲ್ಲ ಕ್ಲಿಯರ್ ಮಾಡಿ ನಮ್ಗೆ ಅದನ್ನ ಸೂಚರ್ ಮಾಡೋದು ಒಲಿಯುವಂತದೆಲ್ಲ ಕಷ್ಟ ಆಗುತ್ತೆ. ಸೊ ಮನೇಲಿ ಈ ತರ ಗಾಯ ಎಲ್ಲ ಆಯ್ತು ಅಂತಂದ್ರೆ, ಸೊ ಅವಾಗೆಲ್ಲ ಏನು ಆಗ್ತಂಗಿಲ್ಲ, ಜಸ್ಟ್ ವಾಶ್ ಮಾಡ್ಕೊಂಡು ಒಂದು ಪ್ರೆಷರ್ ಕೊಟ್ಟು, ಬ್ಲೀಡಿಂಗ್ ಆಗ್ತಾ ಇದೆಯಾ, ರಕ್ತ ಬರ್ತಾ ಇದೆಯಾ, ಪ್ರೆಷರ್ ಕೊಡಿ, ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ, ಬ್ಲೀಡಿಂಗ್ ಸ್ಟಾಪ್ ಆದ ತಕ್ಷಣ ಹಾಸ್ಪಿಟಲ್ಗೆ ಕರ್ಕೊ ಬನ್ನಿ, ಅದನ್ನ ನೋಡ್ಕೊಂಡು ಗಮ್ ಅಂತ ಹಾಕೋದು, ಗ್ಲೂ ಅಂತ ಕರಿತೀವಿ, ಗ್ಲೂ ಹಾಕೋದಾಗ್ಲಿ ಇಲ್ಲ ಸೂಚರ್ ಬೇಕಂತ ಡಾಕ್ಟರ್ಸ್ ಅದಕ್ಕೆ ಸರ್ಜನ್ ಡಾಕ್ಟರ್ ಆಗ್ಲಿ ಅವ್ರು ಡಿಸೈಡ್ ಮಾಡ್ತಾರೆ ಏನ್ ಮಾಡ್ಬೇಕು ಮುಂದೆ. ಈ ತರ ಅರಿಶಿನ ಪುಡಿ ಪೌಡರ್ ಅದೆಲ್ಲ ಬೇಡ. ಆಮೇಲೆ ಇನ್ನೊಂದು ಇಂಜುರಿಗಳಂದ್ರೆ ತಲೆ ಇಂಜುರಿ ನಾನು ಕಾಮನ್ ಆಗಿ ಕೇಳಿದ್ದು, ಸೋಫಾಯಿಂದ ಟೇಬಲ್ ಮೇಲಿಂದ ಬಿದ್ದು ಫಸ್ಟ್ ಅವರಿಗೆ ತಲೆ ಇಟ್ಬಿಡುತ್ತೆ. ಮಗು ಕೆಳಗಡೆ ಬಿತ್ತು ಅಂತಂದ್ರೆ ಫಸ್ಟ್ ತಲೆನೆ, ನಾ ಹೇಳ್ದಂಗೆ ಬಾರನೆ ತಲೆನೇ ಅವರಿಗೆ ದೊಡ್ಡದು ಅಲ್ವಾ, ಸೊ ಫಸ್ಟ್ ತಲೆಗೂನೆ ಅಡ್ತಾ ಕೊಡುತ್ತೆ. ಸೊ ಈ ತರ ಇಂಜುರೀಸ್ ಕೆಲವೊಂದ್ಸಲ ಏನಾದ್ರು

0: ಅಂದ್ರೆ ಬಿದ್ದಾಗ ಏನಾಗಲ್ಲ. ಕೆಲವೊಂದ್ ಮಕ್ಕಳಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದಿನ ಎರಡು ದಿನ ಆದ್ಮೇಲೆ ಸಿಂಪ್ಟಮ್ಸ್ಗಳು ಸ್ಟಾರ್ಟ್ ಆಗುತ್ತೆ. ರಕ್ತಸ್ರಾವ ಆಗಿರ್ಬೋದು ಒಳಗಡೆ ಇಮಿಡಿಯೇಟ್ ಆಗಿ ಇಷ್ಟೊಂದ್ಸಲಿ ಕಾಣಿಸಲ್ಲ. ಇಮಿಡಿಯೇಟ್ ಅಲ್ಲಿ ಕೆಲವೊಂದ್ಸಲಿ ಮೂಗಲ್ಲಿ ರಕ್ತ ಬರೋದು, ಕಿವಿಯಲ್ಲಿ ರಕ್ತ ಬರೋದು, ಬಾಯಲ್ಲಿ ಬರೋದು, ಇಲ್ಲ ಮಗುಗೆ ತುಂಬಾನೇ ಪದೇ ಪದೇ ವಾಂತಿ ಆಗೋದು, ಆಮೇಲೆ ಫಿಟ್ಸ್ ರೂಪದಲ್ಲಿ ಬರೋಂಥದ್ದು. ಸೊ ಇವೆಲ್ಲ ಆಗುತ್ತೆ ಬಿಟ್ಟ ತಕ್ಷಣ. ಕೆಲವೊಂದ್ ಮಕ್ಳಿಗೆ ಅದಾಗಲ್ಲ, ಅವರಿಗೆ ಟೈಮ್ ತಗೊಳುತ್ತೆ. ಬ್ಲೀಡಿಂಗ್ ಅವಾಗ ಚಿಕ್ಕದಾಗ ಆಗಿರ್ಬೋದು, ಎರಡು ಮೂರು ದಿನದಲ್ಲಿ ಕಾಣಿಸ್ಕೊಳುತ್ತೆ. ಅವಾಗ ಮಗು ತಲೆ ಸುತ್ತನ್ನೋದು, ವಾಂತಿ ಜಾಸ್ತಿ ಮಾಡೋದು, ಫಿಟ್ಸ್ ಬರೋದು, ಇವೆಲ್ಲ ಆಗುತ್ತೆ. ಸೊ ಹಾಗಾಗಿ ಒಳಗಡೆ ಮಗು ಆಟ ಆಡ್ತಿದೆ ಅಂತಂದ್ರೆ ಎತ್ತರ ಪ್ರದೇಶದಲ್ಲಿ ಆಡ್ಸಿದ್ರೆ ಅಂದ್ರೆ ಅವ್ರು ಕೆಳಗಡೆ ಮ್ಯಾಟ್ ಮೇಲೆ ಆಟ ಆಡ್ಲಿ, ಒಂದ್ ಮ್ಯಾಟ್ ಹಾಕ್ಬಿಟ್ಟು ಅದರಲ್ಲೇ ಆಟ ಆಡ್ಲಿ ಅಂತ. ದೊಡ್ಡವ್ರು ಇರ್ಲಿ ಅಲ್ಲಿ, ಅಟ್ಲೀಸ್ಟ್ ದೊಡ್ಡವ್ರ ಸೂಪರ್ವಿಷನ್ ಇದ್ದಷ್ಟು ಪ್ರೊಟೆಕ್ಷನ್ ಅವ್ರಿಗೆ ಇರುತ್ತೆ, ಅವ್ರಿಗೆ ಭಯನೂ ಇರುತ್ತೆ.
1: ಈ ಒಂದು ಹಂತದವರೆಗೆ ಮಕ್ಕಳ ಬಗ್ಗೆ ನಾವು ಯೋಚನೆ ಮಾಡಿ ಮಾತಾಡಿದ್ವಿ ಡಾಕ್ಟರ್, ಏನೆಲ್ಲ ಸಂಭವಿಸಬಹುದು, ಹಾಗೆ ನೀವು ಜೊತೆ ಜೊತೆಗೆ ಏನ್ ಮಾಡಬಹುದು ಅಂತ ಕೂಡ ಹೇಳಿದ್ರಿ, ಏನ್ ತಪ್ಪಿಸಬಹುದಾಗಿತ್ತು ಹೇಳ್ತಾ ಬಂದ್ರೆ. ಇನ್ನು ಒಂದಷ್ಟು ಸ್ವಲ್ಪ ದೊಡ್ಡ ಮಕ್ಕಳಾದ್ರೆ ಶಾಲೆಗೆ ಹೋಗೋದಕ್ಕೆ ಪ್ರಾರಂಭ ಆಗಿರುವಂತ ಮಕ್ಕಳು ಅಂತವರಾದ್ರೆ ಅವರಲ್ಲಿ ಕಂಡು ಬರುವಂತ ಸಮಸ್ಯೆಗಳು ಏನೆಲ್ಲ?
0: ಶಾಲೆಯಲ್ಲಿ ಮಕ್ಕಳಲ್ಲಿ ಅಂತಂದ್ರೆ ಅವ್ರದ್ದು ಏಜ್ ಗ್ರೂಪೇ ಡಿಫ್ರೆಂಟ್ ಆಗುತ್ತೆ. ಅವರಿಗೆ ಮಕ್ಕಳು ಸ್ಕೂಲಲ್ಲಿ ಆಟ ಆಡ್ತಾ ಇರ್ತಾರೆ, ಇಷ್ಟೊಂದು ಪ್ಲೇ ಗ್ರೌಂಡ್ ಇಂಜುರೀಸ್ ಅಂತ ಹೇಳ್ತೀವಿ, ಅಲ್ಲೂ ಸಹ ಗಾಯ ಮಾಡ್ಕೊಳೋದಿರುತ್ತೆ, ಬೇರೆ ಮಕ್ಕಳ ಜೊತೆ ಒಟ್ಟ ಮಾಡ್ಕೊಳೋದು, ಇಷ್ಟೊಂದ್ಸಲಿ ಅಲ್ಲೆಲ್ಲ ಮುರ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಮತ್ತೆ ತುಂಬಾನೇ ದೊಡ್ಡ ಮಕ್ಳು ಅಂತಂದ್ರೆ ಅಡೊಲೆಸೆಂಟ್ಸ್ ಅಂತ ಕರಿತೀವಿ, 14-15 ವರ್ಷ ಮಕ್ಕಳು, ಅವರಿಗೆ ಎನರ್ಜಿ ಜಾಸ್ತಿ, ಅದು ರೇಸ್ ಅಂತ ಏನ್ ಬರುತ್ತೆ ಅವ್ರಿಗೆ, ಬೈಕ್ ಓಡಿಸೋದಾಗ್ಲಿ ಅವರಿಗೆ. ನಮ್ಗೆ ಇದು ಲೀಗಲ್ ಆಗಿ ಹೇಳ್ತೀವಿ ನಾವು, 18 ವರ್ಷ ಆದ್ಮೇಲೆ ಅವರಿಗೆ ಡಿಎಲ್ ಕೊಡ್ಬೇಕು, ಲೈಸೆನ್ಸ್ ಬೇಕು ಅಂತ. ಬಟ್ ಎಷ್ಟೊಂದು ಮಕ್ಳು ಎಷ್ಟು ಮನೆಯಲ್ಲಿ ಅದನ್ನು ಫಾಲೋ ಮಾಡ್ತಾರೆ, ಮನೇಲಿ ಒಂದ್ ಬೈಕ್ ಇದೆ, ಒಂದ್ ಮಗು ದೊಡ್ಡದು ಗಂಡ್ ಮಗು ಇದೆ ಅಂತಂದ್ರೆ ಫಸ್ಟ್ ಅವರು ಕಲಿಯೋದನ್ನೇ ಬೈಕ್. ಆಮೇಲೆ ಅವ್ರಿಗೆ ಎನರ್ಜಿ ಜಾಸ್ತಿ, ಅವರಿಗೆ ಇನ್ಸೈಟ್ ಸ್ವಲ್ಪ ಕಡಿಮೆ, ಅವ್ರಿಗೇನು ಇನ್ನೊಂದು ಅವ್ರು ಒಬ್ರು ಫ್ರೆಂಡ್ ಪಿಯರ್ ಪ್ರೆಷರ್ ಅಂತ ಏನ್ ಹೇಳ್ತೀವಿ, ಅವ್ರ ಒತ್ತಡದಿಂದಾನೆ ಎಷ್ಟೊಂದ್ಸಲಿ ಬೈಕ್ ತಗೊಂಡೋಗೋದಾಗ್ಲಿ, ಜೋರಾಗಿ ಓಡಿಸೋದಾಗ್ಲಿ. ತುಂಬಾ ಡೆತ್ಗಳು ನಾವು ಅಡೊಲೆಸೆಂಟ್ಸ್ ಏಜ್ ಗ್ರೂಪ್ ಅಲ್ಲಿ ಏನ್ ನೋಡ್ತೀವೋ ಅದು ಆಕ್ಸಿಡೆಂಟ್ಸ್ ಅಂತ ಮೋಸ್ಟ್ ಕಾಮನ್ ಆಗಿ ಅದನ್ನೇ ನೋಡ್ತೇವೆ ನಾವು. ಸೊ ಇಂಥವ್ರಿಗೆ ಮಕ್ಕಳಲ್ಲಿ ಮಗನ ಮನೇಲಿ ಸ್ವಲ್ಪ ಬೈಕ್ ಕೊಡೋದಾಗ್ಲಿ ಕಾರ್ ಕೊಡೋದಾಗ್ಲಿ ಅವಾಯ್ಡ್ ಮಾಡ್ಬೇಕು ಇವನ್ನೆಲ್ಲ. ಇನ್ನೊಂದು ಕಾಮನ್ ಆಗಿ ಎಲ್ಲರ ಮನೇಲಿ ಇವಾಗ ಆಲ್ಮೋಸ್ಟ್ ಕಾರ್ ಎಲ್ಲ ಬಂದ್ಬಿಟ್ಟಿದೆ, ಎಲ್ಲರ ಮನೇಲೂ ಒಂದ್ ವೆಹಿಕಲ್ ಅಂತೂ ಇದ್ದೇ ಇದೆ. ಈಗ ಹಳ್ಳಿಗಳಲ್ಲಾದ್ರೆ ತುಂಬಾ ಮನೇಲೂ ಟ್ರ್ಯಾಕ್ಟರ್ಸ್ ಯೂಸ್ ಮಾಡ್ತಾ ಇರ್ತಾರೆ. ಸೊ ವೆಹಿಕಲ್ಸ್ ಇನ್ನ ಮನೇಲಿ ಯೂಸ್ ಮಾಡ್ತಾ ಇದೀವಿ ಯಾವ್ದೇ ಮನೇಲಿ ಅಂತಂದ್ರೆ, ನಾವು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಮನೇಲಿ ಸಣ್ಣ ಮಗು ಇದೆ, ಅಕ್ಕಪಕ್ಕದಲ್ಲ ಏರಿಯಾದಲ್ಲೇ ಚಿಕ್ಕ ಮಕ್ಕಳುಗಳು ಇದ್ದಾರೆ ಅಂತಂದ್ರೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದ್ ರೌಂಡ್ ಹೋಗಿ ಬರ್ಬೇಕು.
1: ಕೇವಲ ನೀವ್ ಹೇಳಿದ್ದು ಚೆನ್ನಾಗಿದೆ, ನಮ್ಮನೆ ಮಗು ಮಾತ್ರ ಅಲ್ಲ ಅಕ್ಕಪಕ್ಕದ ಏರಿಯಾದಲ್ಲಿ ಕೂಡ ಮಕ್ಕಳಿದ್ದಾರೆ ಅಂದ್ರೆ
0: ಹೌದು
1: ಅಲ್ವಾ.
0: ಸೊ ಎಲ್ಲಾ ಕಡೆ ಮನೇಲಿದೆ ಮಕ್ಕಳು ಅಂತಂದ್ರೆ ಹೊರಗಡೆ ಬಂದು ಆಡ್ತಾನೆ ಇರ್ತಾರೆ. ಸೊ ಒಂದ್ಸಲಿ ಹೋಗ್ಬಿಟ್ಟು
1: ಕೆಲವೊಂದ್ಸಲಿ ಬಜೆಟ್ ಕೊಡೋ ಪ್ಲೇಸ್ ಕೂಡ ಅವೇ ಆಗಿರ್ತವೆ,
0: ಕಣ್ಣ ಮುಚ್ಚಾಲೆ ಆಡ್ಬೇಕು ಅಂತ ಅಂದ್ಬಿಟ್ಟು ಹೋಗಿ ಐಡೆಂಟ್ ಸೀಕ್ ಅಂತ ಅಂದ್ಬಿಟ್ಟು ಹೋಗಿ ಕಾರ್ ಕೆಳಗಡೆ ಬಚ್ಚಿಟ್ಕೊಂಡಿರ್ತಾರೆ. ಅವ್ರಿಗೆ ಅದ್ ಗೊತ್ತಾಗಲ್ಲ ಇದು ಡೇಂಜರ್ ಅಂತ, ಅವ್ರು ಸ್ಟಾರ್ಟ್ ಮಾಡ್ತಾರೆ ಅಂತ ಅವ್ರಿಗೂ ಏನು ಐಡಿಯಾ ಇರೋದಿಲ್ಲ. ಸೊ ಒಂದ್ಸಲಿ ಹೋಗ್ಬಿಟ್ಟು ಕಾರ್ ಸುತ್ತ ನೋಡ್ಕೊಂಡಾಗ್ಲಿ, ದೊಡ್ಡ ವೆಹಿಕಲ್ಸ್ ಆದ್ರೆ ಟ್ರ್ಯಾಕ್ಟರ್ಸ್ ಬಸ್ಗಳು ಏನಾದ್ರು ಇತ್ತು ಅಂದ್ರೆ ಒಂದ್ಸಲಿ ಸುತ್ತ ಹೋಗ್ಬಿಟ್ಟು ನೋಡ್ಕೊಂಡ್ ಬರೋದಾಗ್ಲಿ, ಈ ತರ ಕಾರ್ ಸ್ಟಾರ್ಟ್ ಮಾಡಿದ್ರೆ ಎಷ್ಟೊಂದು ಆಕ್ಸಿಡೆಂಟ್ಸ್ಗಳ ಪ್ರಿವೆಂಟ್ ಮಾಡಿ ಕೇಳಿದೀವಿ ನಾವು, ಎಷ್ಟೊಂದ್ಸಲಿ ನ್ಯೂಸ್ ಅಲ್ಲಿ ನೋಡಿದೀವಿ ಕಾರ್ ಇಂದ ಜಸ್ಟ್ ಅಲ್ಲೇ ಇದ್ರು ಹಿಂದೆ ಇದ್ರು ನೋಡಿರ್ಲಿಲ್ಲ ಕಾರ್ ಪಾಸ್ ಆಯ್ತು ಮಗು ಡೆತ್ ಆಗಿತ್ತು ಇಲ್ಲಿ ಅಂತ ಅಂದ್ಬಿಟ್ಟು ನೋಡಿದೀವಿ. ಆಮೇಲೆ ಸ್ಕೂಲ್ ಬಸ್ಗಳು ಅಷ್ಟೇ ಡ್ರಾಪ್ ಮಾಡ್ತಾರೆ, ಎಷ್ಟೊಂದ್ಸಲಿ ಮಗು ಪಾಸ್ ಆಗಿರೋದಿಲ್ಲ, ಎಷ್ಟೊಂದ್ಸಲಿ ಬೇಗನೆ ಹೋಗ್ಬಿಟ್ಟಿರುತ್ತೆ. ಸೊ ಈ ತರ ಇನ್ಸಿಡೆಂಟ್ಗಳು ಇದಾವೆ. ಸ್ವಲ್ಪ ನಿಧಾನ ಇರಲಿ, ಮಗು ಇದೆ ಅಂತಂದ್ರೆ ಆ ಟೈಮಲ್ಲಿ ನೋಡ್ಕೊಂಡು ಓಡಿಸೋದು ಒಳ್ಳೇದು. ಎಷ್ಟೊಂದು ಕಾರ್ಗಳಿಗಾಗ್ಲಿ ದೊಡ್ಡ ಬಸ್ಗಳಿಗಾಗ್ಲಿ ಬ್ಲೈಂಡ್ ಸ್ಪಾಟ್ ಅಂತ ಇರುತ್ತೆ, ಕಾಣಿಸಲ್ಲ ಡ್ರೈವರ್ಗೂ ಸಹ ಕಾಣಿಸಲ್ಲ, ನಾನು ಅವ್ರದೇ ತಪ್ಪು ಅಂತ ಹೇಳ್ತಾ ಇಲ್ಲ, ಅವ್ರಿಗೆ ಕಾಣಿಸೋದಿಲ್ಲ ಅದು. ಸೊ ಅವರೇನು ನಿಧಾನ ಮಾಡಿಕೊಂಡು ಮಗು ಇದೆಯೋ ಇಲ್ಲೋ ಅಂತ ಅಂದ್ಬಿಟ್ಟು ಸುತ್ತ ಯಾರಿದ್ದಾರೆ ಅಂತ ನೋಡಿ, ಫೋರ್ ವೀಲರ್ ಏನೇ ವೆಹಿಕಲ್ ಇದ್ರು ಸಹ ಸ್ವಲ್ಪ ನಿಧಾನ ಓಡಿಸ್ಬೇಕು. 1-2 ಮಿನಿಟ್ಸ್ ಅಲ್ಲಿ ನಾವೇನು ಅಚೀವ್ ಮಾಡುವಂತದ್ದೇನು ಇರೋದಿಲ್ಲ. ಇನ್ನೊಂಥರ ಅಂತಂದ್ರೆ ಮಕ್ಕಳನ್ನ ನಾವು ರೋಡಲ್ಲಿ ಕರ್ಕೊಂಡು ಹೋಗ್ತಾ ಇದೀವಿ ಅಂತಂದ್ರೆ ಸೇಫ್ಟಿ ನಮ್ದೇ. ಎಷ್ಟೊಂದ್ ಮಗ ನಾನು ನೋಡಿದ್ದೀನಿ ರೈಟ್ ಸೈಡ್ ಅಲ್ಲಿ ಇರ್ತಾರೆ, ಅಂದ್ರೆ ರೋಡ್ ಸೈಡ್ ಅಲ್ಲಿ ವೆಹಿಕಲ್ಸ್ ಬರುತ್ತಲ್ಲ ಆ ಸೈಡ್ ಅಲ್ಲಿ ಇರುತ್ತೆ ಮಗು, ತುಂಬಾ ಮಗು ರೈಟ್ ಹ್ಯಾಂಡ್ ಅಲ್ಲಿ ಇರ್ಬೇಕು ಅಂತ ಅಲ್ಲಿ ಇಟ್ಕೊಂಡಿರ್ತಾರೆ ಅವ್ರಿಗೆ. ಬಟ್ ಡೇಂಜರ್ ಯಾರಿಗಿರೋದು? ಮಗುಗೇನೆ ಇರೋದು. ಅವರಿಗೆ ಫಿಸಿಕಲಿನೂ ಅವ್ರು ವೀಕ್ ಇದ್ದಾರೆ, ಮೆಂಟಲಿನೂ ವೀಕ್ ಇದ್ದಾರೆ, ಅವ್ರನ್ನ ನಾವು ಡೇಂಜರ್ ಝೋನ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಅಂತ ಟೈಮ್ ಅಲ್ಲಿ ಏನ್ ಮಾಡ್ಬೇಕು, ಮಗುನ ಈ ಕಡೆ ಸೈಡ್ ಲೆಫ್ಟ್ ಸೈಡ್ ಫುಟ್ಪಾತ್ ಏನಿರುತ್ತ ಆ ಏರಿಯಾದಲ್ಲಿ ಮಗುನ ಕರ್ಕೊಂಡು ಹೋಗೋದು ಒಳ್ಳೇದು. ಸೊ ಈ ತರ ಮಾಡಿದ್ರೆ ಸ್ವಲ್ಪ ವಾಕಿಂಗ್ ಅಲ್ಲಿ ಏನ್ ಇನ್ಸಿಡೆಂಟ್ ಆಗಿ ಆಕ್ಸಿಡೆಂಟ್ಸ್ ಆಗುತ್ತೋ ಅವನು ಸಹ ಪ್ರಿವೆಂಟ್ ಮಾಡ್ಕೊಂತ ಹೋಗ್ಬೋದು. ನಾವು ಮುಂಚೆ ಹೇಳ್ದಂಗೆ ನಾನು ವೆಹಿಕಲ್ಸ್ ನ ಏನ್ ಕಾರ್ ಡ್ರೈವಿಂಗ್ ಮಾಡ್ತಾರೆ, ಟ್ರ್ಯಾಕ್ಟರ್ಸ್ ಏನ್ ಮನೇಲಿ ಇಟ್ಕೊಂಡಿರ್ತಾರೆ, ಅದೆಲ್ಲ ಕೀಗಳು ಏನಿರುತ್ತೆ ಮಕ್ಳಿಗೆ ಅದು ಕ್ಯೂರಿಯಾಸಿಟಿನೇ, ಹೋಗ್ಬಿಟ್ಟು ಆನ್ ಮಾಡೋದಾಗ್ಲಿ ಮೂವ್ ಮಾಡೋದಾಗ್ಲಿ ಆಗ್ಬಿಡುತ್ತೆ. ಸೊ ಯಾವಾಗ್ಲೇ ಏನಾಗ್ಲಿ ಎನಿ ವೆಹಿಕಲ್ಸ್ ನಾವು 2-wheeler, 4-wheeler ಏನೇ ಇದೆ ಮನೇಲಿ ಅಂತಂದ್ರೆ ಕೀನ ನಮ್ದೇ ರೆಸ್ಪಾನ್ಸಿಬಿಲಿಟಿ ಆಫ್ ಮಾಡ್ಬಿಟ್ಟು ತಗೊಬಂದ್ಬಿಟ್ಟು ಅದನ್ನು ನಮ್ದ್ರೆ ಇದ್ರಲ್ಲೇ ರೆಸ್ಪಾನ್ಸಿಬಿಲಿಟಿ ಇಟ್ಕೋಬೇಕಾಗುತ್ತೆ. ಬಿಟ್ವಿ ಅಂತಂದ್ರೆ ಎಷ್ಟೊಂದ್ಸಲಿ ನೋಡಿದೀವಿ ಮಕ್ಕಳನ್ನ ಕಾರಲ್ಲಿ ಕೀ ಬಿಟ್ಬಿಟ್ಟು ಮಗುನೂ ಒಳಗಡೆ ಬಿಟ್ಟು ಹೋಗಿರ್ತಾರೆ, ಇಲ್ಲೇ ಇದೆ ಶಾಪ್ ಹೋಗ್ಬಿಟ್ಟು ನೋಡ್ತಾರೆ.

0: ಉಳ್ಕೊಂಬರ್ತೀನಿ ಅಂತ ಹೋಗಿರ್ತಾರೆ ಎಷ್ಟೊಂದ್ಸಲಿ, ಅವಾಗ ಮಗು ಒಳಗಡೆನೆ ಉಳ್ಕೊಂಡ್ಬಿಟ್ಟಿರುತ್ತೆ. ಸೊ ಅವ್ರಿಗೆ ಅದು ಎಕ್ಸ್ಪ್ಲೋರ್ ಏನ್ ಮಾಡ್ತಾರೆ ಒಬ್ಬರೇನೆ ನಿನ್ ಕುಂತ್ಕೊಂಡು. ಸೊ ಅವಾಗ ಏನ್ ಮಾಡ್ತಾರೆ, ಜಸ್ಟ್ ಓಪನ್ ಮಾಡೋದು, ಅದನ್ನ ಆನ್ ಮಾಡೋದು, ಮೂವ್ ಮಾಡೋದು ಎಲ್ಲ ಆಗ್ಬಿಡುತ್ತೆ. ಇದರಿಂದನೂ ಎಷ್ಟೊಂದು ಆಕ್ಸಿಡೆಂಟ್ಸ್ಗಳು ಆಗ್ಬಿಡುತ್ತೆ. ಇವನ್ನೆಲ್ಲ ಪ್ರಿವೆನ್ಷನ್ ಮಾಡ್ಬೋದು. ಇನ್ನೊಂಥರ ಅಂತಂದ್ರೆ ಸ್ನೇಕ್ಸ್ಗಳು,
1: ವಿಷಜಂತುಗಳು,
0: ಹಾವುಗಳು, ಚೇಳುಗಳು ಇದೆಲ್ಲ ಇರುತ್ತೆ. ಸೊ ಈ ತರ ಹೊರ್ಗಡೆ ಹೋದಾಗೆ ಕಾಮನ್, ಈಗ ಹೊಲದಲ್ಲಾಗ್ಲಿ, ಆಮೇಲೆ ಎಷ್ಟೊಂದ್ಸಲಿ ಪಿಕ್ನಿಕ್ ಅಂತ ಕರ್ಕೊಂಡು ಹೋಗಿರ್ತಾರೆ ಪಾರ್ಕ್ ಅಲ್ಲಿ, ಇವೆಲ್ಲ ಇರುತ್ತೆ. ಅಲ್ಲೆಲ್ಲ ಪ್ಲೇಸಸ್ಗಳಲ್ಲೆಲ್ಲ ಎಲ್ಲಿ ಹೈಡ್ ಆಗಿರುತ್ತೆ ಗೊತ್ತಿರೋದಿಲ್ಲ. ಅವಾಗೆಲ್ಲ ಮಕ್ಕಳನ್ನ ಜೊತೆಗೆ ಇಟ್ಕೊಳೋದು ಒಳ್ಳೇದು. ಅಕಸ್ಮಾತ್ ಮಗು ಆಟಾಡ್ಲಿಕ್ಕೆಲ್ಲ ಹೋಗಿತ್ತು ಅಂತಂದ್ರು ಸಹ ಅವರು ಕಳ್ದೋಗ್ದೇ ಇರಂಗೆ ಬಟ್ಟೆಗಳಾಗ್ಲಿ ಅವ್ರಿಗೆ ಈಸಿಯಾಗಿ ಐಡೆಂಟಿಫೈ ಮಾಡುವಂತ ಬಟ್ಟೆಗಳು ಹಾಕೋಬೇಕು. ಕಲರ್ ತುಂಬಾ ಫ್ಲೂರೆಸೆಂಟ್ ಕಲರ್ಸ್ಗಳನ್ನ ಯೂಸ್ ಮಾಡ್ಕೊಂಡ್ರೆ ಮಗು ಅಲ್ಲಿದೆ
1: ಆಡು ಭಾಷೆಯಲ್ಲಿ ಹೇಳ್ತೀವಿ, ಎದ್ದು ಕಾಣಂಗಿರ್ಬೇಕು.
0: ಎದ್ದು ಕಾಣಂತದ್ದು ಗೊತ್ತಾದ್ರೆ ಮಗು ಎಲ್ಲಿದೆ ಅಂತ ಇಮಿಡಿಯೇಟ್ ಗೊತ್ತಾಗುತ್ತೆ. ಆಮೇಲೆ ಅವ್ರು ಫುಲ್ ಪ್ಯಾಕ್ ಆಗಿರ್ಬೇಕು, ಶೂಸ್ ಆಗ್ಲಿ, ಕಾಲವರ್ಗು ಸಹ ಹಾಕೊಂಡಿರುವಂತ ಶೂಸ್ಗಳು, ಅವಾಗ ಬೈಟ್ ಆಗೋದು ಕಷ್ಟ ಆಗುತ್ತೆ. ಗಟ್ಟಿ ಇರೋ ಶೂಸ್ ಹಾಕೊಂಡ್ರೆ ಅವಾಗ ನಿಮ್ಗೆ ಹಾವು ಕಚ್ಚೋದಾಗ್ಲಿ, ಚೇಳು ಕಚ್ಚೋದಾಗ್ಲಿ ಅಷ್ಟು ಅವಾಯ್ಡ್ ಮಾಡ್ಕೋಬಹುದು ಅದನ್ನ ಹೊರಗಡೆ ಎಲ್ಲ ಕರ್ಕೊಂಡೋದ್ರೆ. ಇದೆಲ್ಲನೂ ಸಹ ಪ್ರಿವೆನ್ಷನ್ ಮಾಡ್ಕೊಂಡ್ರೆ ನಮ್ಮ ಮಕ್ಕಳಲ್ಲಿ ಏನೇನು ನಾವು ಆಕ್ಸಿಡೆಂಟ್ಸ್ಗಳು ಆಗುತ್ತೋ ಅವ್ನು ಪ್ರಿವೆಂಟ್ ಮಾಡ್ಕೋಬಹುದು. ಈಗ ತಾನಾಗ ತಾನೇ ಆಗೋಂಥದ್ದೆಲ್ಲ ಇವನ್ನ ನಾವು ಪ್ರಿವೆಂಟ್ ಮಾಡುವಂಥದ್ದು ಇವೆಲ್ಲ.
1: ಹೌದು ಡಾಕ್ಟ್ರೆ, ಆಕಸ್ಮಿಕ ಅನಾಹುತಗಳು ಅನ್ನೋಂಥದ್ದು ಏನಿದೆ ನಾವು ಸ್ವಲ್ಪ ಎಚ್ಚರ ವಹಿಸಿದ್ರೆ ತಪ್ಪಿಸಬಹುದಾಗಿತ್ತು. ಯಾವ ಒಂದು ನಿಟ್ಟಿನಲ್ಲಿ ಒಂದು ಅರಿವು ಮೂಡಿಸುವ ಪ್ರಯತ್ನ ಈ ಒಂದು ಕಾರ್ಯಕ್ರಮದ ಮೂಲಕ ಆಗಿದೆ ಅಂತ ಭಾವಿಸ್ತಾ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೋಸ್ಕರ. ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು ಸೋ ಮಚ್.
2: ಇದುವರೆಗೂ ಮಕ್ಕಳಲ್ಲಿ ತಪ್ಪಿಸಬಹುದಾದ ಆಕಸ್ಮಿಕ ಅನಾಹುತಗಳ ಕುರಿತು ಚಿತ್ರದುರ್ಗದ ಸರ್ಜಿ ವೇದಾಂತ ಆಸ್ಪತ್ರೆಯ ಮಕ್ಕಳ ತೀವ್ರ ನಿಗಾ ತಜ್ಞರಾದ ಡಾ ಪಂಕಜ ಎಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.
3: ಸಮಯ ಸರಿಯಾಗಿ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ, ಈ ಕುರಿತು ಎಸ್ಆರ್ ಭಟ್ ಮತ್ತು ಎಂಕೆ ಶಿವಕುಮಾರ್ ಅವರ ಸಂವಾದ.
5: ಶಿವಣ್ಣ ಹೇಗಿದ್ದೀರಿ?
6: ಓಹೋಹೋ, ಏನ್ ಸುಬಣ, ನಾನು ಇಲ್ಲೇ ಹೋಗ್ತಾ ಇದ್ದೆ ಟೌನಿಗೆ, ನೋಡ್ಕೊಂಡು ಹೋಗೋಣ ಮನೆಗೆ ಅಂತ ಬಂದ್ರೆ ಏನಿದು ಪೇಪರ್ ಇಷ್ಟೊಂದೆಲ್ಲ ಹಾಸ್ಕೊಂಡು ಟೇಬಲ್ ಮೇಲೆ, ಏನ್ ಕತೆ, ಏನ್ ಅಭ್ಯಾಸ ಇದು?
5: ಅಲ್ಲ, ಇದೊಂದು ವಿಶೇಷವಾದಂತ ಒಂದು ಕಾರ್ಯಕ್ರಮ ಅಂತ ಅನ್ನಿಸ್ತು. ಇತ್ತೀಚೆಗೆ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಎಲ್ಲ ನಮ್ಮ ಯುವಕರು ತಮ್ಗೆ ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲ ಅಂತ ಹೇಳ್ತಿದಾರಲ್ವಾ?
6: ಹೌದು ಹೌದು ಹೌದು. ಏನ್ ಗೊತ್ತಾ ಸುಬ್ಬಣ್ಣ, ಈಗ ಮನಸ್ಸಿದ್ರೆ ಮಾರ್ಗ ಅಂತ ಇದಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರ ಸರ್ಕಾರದವ್ರು ಬೇಕಾದಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ನೀನ್ ಯಾವ್ದ್ರ ಬಗ್ಗೆ ಹೇಳಕೊಟ್ಟೆ?
5: ಇದು ನನಗೆ ಬಹಳ ಆಶ್ಚರ್ಯ ಆಗೋಯ್ತು ಶಿವಣ್ಣ. ಇದು
6: ಏನು,
5: 2 ವರ್ಷದಲ್ಲಿ 1.5 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ.
6: ಓಹೋ, ಯಾವ್ದಪ್ಪ ಇದು, ಹೊಸ ಉದ್ಯೋಗ ಇದು?
5: ಇದು ಒಂದು ಹೊಸ ಯೋಜನೆಯನ್ನ ಈ ಸಾರಿ ಪ್ರಾರಂಭ ಮಾಡಿದ್ದಾರೆ. ಅಂದ್ರೆ ಇದು ಹೆಸರೇನೆ ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ.
6: ಓಹೋ, ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ. ಹೆಸರು ರೋಜ್ಗಾರ್ ಯೋಜನೆ.
5: ಆದ್ರೆ ನಾವು ಇಷ್ಟು ದಿವಸಗಳೆಲ್ಲ ಕಾಲ ನಾವು ಈ ಹಳ್ಳಿಲೆಲ್ಲ ಏನಂತ ಗೊತ್ತಿದ್ವಿ, ರೋಜ್ಗಾರ ಯೋಜನೆ ಅಂತ ಅಂದ್ಕೊಂಡೇನೆ ಬೇರೆ ತರದಲ್ಲೇ ಯೋಚನೆ ಮಾಡ್ತಾ ಇದ್ವಿ.
6: ನಾನು ಕೂಡ ಹಂಗೆ ಅನ್ಕೊಂಡಿದ್ದೆ ಬಿಡು.
5: ಈಗ ಏನಾಗೋಯ್ತು ಅಂತಂದ್ರೆ, ಇದು ನೋಡಿದ್ರೆ ನಮ್ಮ ತೋಟದಲ್ಲಿ ಮಾಡೋ ರೋಜ್ಗಾರ ಯೋಜನೆ ಅಲ್ವೇ ಅಲ್ಲ ಇದು. ಎಲ್ಲ ಕಂಪನಿ ಇದೆಯಲ್ಲ, ಕಂಪನಿಗಳಲ್ಲಿ ಉದ್ಯೋಗವನ್ನ ಸೃಷ್ಟಿ ಮಾಡ್ಬೇಕಂತೆ, ಹೊಸದಾಗಿ ಸೇರ್ಕೊಳ್ಳೋ ಅಂತ ಯುವಕರಿಗೆ ದುಡ್ಡು ಕೊಡ್ತಾರಂತೆ.
6: ಓಹೋ, ನೋಡಪ್ಪ, ನಾನು ಈ ನರೇಗಾ ಯೋಜನೆ ಇದೆಯಲ್ಲ,
5: ಅಲ್ಲ ಅದಕ್ಕೆ ಹೇಳಿದ್ದು, ಆ ರೋಜ್ಗಾರ ಯೋಜನೆ ಅಲ್ಲ ಇದು.
6: ಅದು ನಮ್ಮ ರೈತರು ಮಕ್ಕಳಿಗೆ ಸಂಬಂಧಪಟ್ಟದ್ದು, ಗ್ರಾಮೀಣ ಭಾಗದಲ್ಲಿ.
5: ಹೌದು,
6: ಇದು ಬೇರೆ ಯುವಕರಿಗೆ.
5: ಅಂದ್ರೆ ಯುವಕರಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಬಹಳ ಒಂದು ವಿಶೇಷತೆ ಇದೆಯಪ್ಪ.
6: ಏನಂತದ್ದು ವಿಶೇಷತೆ ಇದರಲ್ಲಿ?
5: ನಮ್ಮಲ್ಲಿ ಉದ್ಯೋಗದಾತರು ಉದ್ಯೋಗಿಗಳು ಎರಡು ಹೇಳ್ತೀವಿ. ಹೌದಾ?
6: ಹೌದು ಹೌದು.
5: ಈ ಒಂದು ಯೋಜನೆಯಲ್ಲಿ ಉದ್ಯೋಗದಾತರಿಗೂ ಹಣ ಕೊಡ್ತಿದ್ದಾರೆ, ಉದ್ಯೋಗ ಸೇರ್ಕೊಳ್ಳೋರಿಗೂ ಹಣ ಕೊಡ್ತಿದ್ದಾರೆ.
6: ಉದ್ಯೋಗದಾತರು ಅಂದ್ರೆ ಯಾರು ಉದ್ಯೋಗ ಕೊಡ್ತಾರೆ ಅವರಿಗೂ ದುಡ್ಡು?
5: ಇದಕ್ಕೆ ಆಮೇಲೆ ನೋಡ್ತಾ ಇದ್ದೆ, ನನಗೆ ಬಹಳ ಆಶ್ಚರ್ಯ ಆಗೋಯ್ತು. 2 ವರ್ಷದಲ್ಲಿ 1.5 ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಒಂದು ಯೋಜನೆಯನ್ನ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕ್ಯಾಬಿನೆಟ್ ಡಿಸಿಷನ್ ಅಲ್ಲಿ 2025 ಜುಲೈ 1 ಕ್ಯಾಬಿನೆಟ್ ನಲ್ಲಿ ಇದನ್ನ ಜಾರಿಗೆ ತರೋದಕ್ಕೆ ಆರ್ಡರ್ ಮಾಡ್ಬಿಟ್ಟಿದ್ದಾರೆ.
6: ನೋಡಪ್ಪ, ಇವು ನಮ್ಗಳಿಗೆ ಗೊತ್ತೇ ಆಗೋದಿಲ್ಲ, ಇಲ್ಲಿ ತನಕ ಬರೋದೇ ಇಲ್ಲ ನಮ್ಗೆ. ಯಾವಾಗಿಂದ ಇನ್ನೊಂದ್ಸರಿ ಹೇಳು?
5: ಇದು ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ಆಗಿದ್ದು ಜುಲೈ 1, 2025.
6: ಓಹೋ,
5: ಅದೇನೋ ಅವ್ರ ಇಂಗ್ಲಿಷ್ ನಲ್ಲಿ ಬರ್ದಿದಾರಪ್ಪ, ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನಿಷಿಯೇಟಿವ್ ಸ್ಕೀಮ್. ಇದರ ಹೆಸರು ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ. ಆಮೇಲೆ ಇದಕ್ಕೆ ಇಟ್ಟಿರೋ ದುಡ್ಡು ನೋಡ್ಬಿಟ್ರೆ ಲೆಕ್ಕ ಮಾಡೋದೇ ಕಷ್ಟಪ್ಪ.
6: ಹೌದಾ?
5: 99,446 crore.
6: ಇದು ಎಷ್ಟು, 2 ವರ್ಷದಲ್ಲಿ ಖರ್ಚು?
5: 2 ವರ್ಷದಲ್ಲಿ ಖರ್ಚು ಮಾಡೋದಕ್ಕೆ. ಅದರಲ್ಲೂ ಅದು ಡೇಟು ಅಲ್ಲಿ ಡೆಡ್ ಲೈನ್ ಅಂದ್ರೆ ಅಂತಿಮ ಒಂದು ದಿನಾಂಕವನ್ನು ಹೇಳ್ಬಿಟ್ಟಿದ್ದಾರೆ.
6: ಹೌದಾ?
5: ಯಾವಾಗ ಇದು ಶುರುವಾಗತ್ತೆ, ಯಾವಾಗ ಮುಕ್ತಾಯ ಆಗತ್ತೆ ಅಂತ ಇದೆ ನೋಡಲ್ಲಿ.
6: ಅಂದ್ರೆ ಏನ್ ಗೊತ್ತಾ ಸುಬ್ಬಣ್ಣ, ನಾನು ಹೇಳೋದು ನಮ್ಮ ದೇಶದಲ್ಲಿ ಎಷ್ಟೋ ಯೋಜನೆಗಳಿದೆ, ಆದರೆ ಟೈಮ್ ಲಿಮಿಟ್ ಇರೋದಿಲ್ಲ. ಈ ರೀತಿ ಟೈಮ್ ಲಿಮಿಟ್ ಹಾಕೋದ್ರಿಂದ ಏನಾಗುತ್ತೆ, ಅಧಿಕಾರಿಗಳ ಮೇಲೆ ಒತ್ತಡ ಬರುತ್ತೆ. ಆಮೇಲೆ ಅಷ್ಟರೊಳಗಡೆ ಈ ಒಂದು ಯೋಜನೆ ಸಾಕಾರ ಆಗಬೇಕು ಅಂತೇಳಿ ಜನಗಳಿಗೂ ಕೂಡ ಅಧಿಕಾರಿಗಳು ಬೆನ್ನತ್ತಾರೆ. ಬಹಳ ಒಳ್ಳೆ ಯೋಜನೆ ಸುಬ್ಬಣ್ಣ ಇದು. ಇದು ಎಫೆಕ್ಟಿವ್ ಡೇಟ್ ಅಂತ ಅದೇನೋ 2025 31 ಜುಲೈ 2027.
5: 2 ವರ್ಷ
6: ಆಯ್ತಲ್ಲ,
5: 2 ವರ್ಷದೊಳಗಡೆಗೆ ಇಷ್ಟು ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಯೋಜನೆನೆ ಈ ಯೋಜನೆ. ಆದ್ರೆ ಇದರಲ್ಲಿ ಇನ್ನೊಂದಿದೆ, ಉದ್ಯೋಗ ಹೊಸದಾಗಿ ಉದ್ಯೋಗಕ್ಕೆ ಸೇರ್ಕೋತಾರಲ್ಲ,
6: ಹೌದು,
5: ಅವರಿಗೆ 15,000 ರೂಪಾಯಿ ಕೊಡ್ತಾರೆ
6: ನೋಡಪ್ಪ.
5: ಅದು 2 ಇನ್ಸ್ಟಾಲ್ಮೆಂಟ್, ಆ 2 ಇನ್ಸ್ಟಾಲ್ಮೆಂಟ್ ನಲ್ಲಿ ಕೊಡೋದಕ್ಕೂ 7,500 ಕೊಡ್ತಾರೆ.
6: ಬಹಳ ಖುಷಿ ಆಗುತ್ತೆ, ಯಾಕೆಂದ್ರೆ ಕಲಿಯೋ ಟೈಮಲ್ಲೂ ಕೂಡ ಇಷ್ಟು ದುಡ್ಡು ಕೊಡ್ತಾರೆ ಅವರು.
5: ಹೌದು, ಈಗ ಉದ್ಯೋಗಕ್ಕೆ ತಗೋತಾರಲ್ಲ, ತಗೊಂಡವನಿಗೆ ತಿಂಗಳ 3,000 ರೂಪಾಯಿ ಕೊಡ್ತಾರೆ. ಅಂದ್ರೆ ಇವ್ರಿಗೆ ಕೊಡೋದಕ್ಕೋಸ್ಕರ.
6: ಸರಿ ಸರಿ.
5: ಆಮೇಲೆ ವೇಜಸ್ ಅನ್ನ ಇಟ್ಟಿದ್ದಾರೆ, ಅವರಿಗೆ ಬೇರೆ ಬೇರೆ ತರದ ಸ್ಕೀಮ್ಗಳನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅಂತ ಇಟ್ಟಿದ್ದಾರೆ. ಇದನ್ನ ಅಮೌಂಟ್ ಅನ್ನ ಬಿಟ್ಟು ಇನ್ನೊಂದು ವಿಶೇಷ ಅಂತಂದ್ರೆ ಈ ಎಕ್ಸ್ಪೆಂಡಿಚರ್ಗಳು ಅಂತ ಕರೀತಾರಲ್ಲ,
6: ಖರ್ಚು ವೆಚ್ಚ, ಖರ್ಚು ವೆಚ್ಚ
5: ಅಂದ್ರೆ ಸರ್ಕಾರದ ಖರ್ಚು ವೆಚ್ಚಕ್ಕೆ,
6: ಹೌದು,
5: ಅದಕ್ಕೆ ಸುಮಾರು 200 ಚಿಲ್ಲರೆ ಕೋಟಿ ರೂಪಾಯಿನ ಇಟ್ಬಿಟ್ಟಿದ್ದಾರೆ
6: ನೋಡಪ್ಪ.
5: ಈಗ ನಮ್ಮ ಇದಕ್ಕೆ ಮುಖ್ಯವಾಗಿ ಯೋಜನೆ ಅನುಷ್ಠಾನಕ್ಕೆ ಬರಬೇಕು ಅಂತಂದ್ರೆ ಯುವಕರಿಗಿಂತ ಹೆಚ್ಚಾಗಿ ಉದ್ಯೋಗದಾತರು ಇರ್ತಾರ,
6: ಉದ್ಯೋಗದಾತರು
5: ಇದಕ್ಕೆ ಮನಸ್ಸು ಮಾಡ್ಬೇಕು ಈಗ.
6: ಹೌದು ಹೌದು ಹೌದು.
5: ಅಂದ್ರೆ ಈ ಯೋಜನೆಯನ್ನ ನಾವು ಹೇಗೆ ಅನುಷ್ಠಾನ ಮಾಡ್ಕೋಬಹುದು ಅಂತ.
6: ಹೌದು. ಈಗ ಏನಾಗತ್ತೆ ಅಂದ್ರೆ ನಮ್ದೊಂದು ಕಂಪನಿ ಇದೆ ಅಂದ್ರೆ ಬರೀ ನಾವಷ್ಟೇನೆ ಬೆಳೀತಾ ಹೋಗ್ಬಾರ್ದು ಸುಬ್ಬಣ್ಣ, ಏನಂತೀಯ?
5: ಈಗ ಇನ್ನೊಂದು ಹೇಳ್ತಾನೆ ಇಲ್ಲಿ, ಆಲ್ ಪೇಮೆಂಟ್ಸ್ ಟು ದಿ ಫಸ್ಟ್ ಟೈಮ್ ಎಂಪ್ಲಾಯಿ ಅಂದ್ರೆ ಈಗ ಡಿಗ್ರಿ ಮುಗಿಸ್ತಾರೆ ಅಂತ ಇಟ್ಕೋ.
6: ಹೌದು.
5: ಡಿಗ್ರಿ ಮುಗಿಸಿದ ನಂತರ ಒಂದ್ ಕಡೆಯಲ್ಲಿ ಎಂಪ್ಲಾಯಿ ಆಗಿ ಸೇರ್ಕೊಳ್ಳುವಾಗ ಮಾತ್ರ ಈ ಯೋಜನೆ. ಈಗ ನಮ್ಮ ಯುವಕರು ಇದಾರಲ್ಲ, ಅದೇನೋ ನಮ್ಮ ಬೆಂಗಳೂರಿಗೆ ಹೋಗ್ತಾರೆ, ಸಾಫ್ಟ್ವೇರ್ ಸೇರ್ತಾರೆ, ಇವತ್ತೊಂದು ಕಂಪನಿ ನಾಳೆ ಒಂದ್ ಕಂಪನಿ ಅಂತ ಹೇಳ್ತಾರಲ್ವಾ, ಅಂತವ್ರಿಗಲ್ಲ ಇದು.
6: ಮತ್ತೆ
5: ಫಸ್ಟ್ ಟೈಮ್ ಅವನು ಜಾಬ್ಗೆ ಸೇರಿದಾಗ ಅವನಿಗೆ ಒಂದು ಕೊಡುವಂತ ಒಂದು ಬೆನಿಫಿಟ್ ಇದು. ಹಾಗೇನೆ ಇಲ್ಲಿ ಇದ್ರಲ್ಲಿ ಎರಡ್ ಭಾಗ ಮಾಡ್ಬಿಟ್ಟಿದ್ದಾರೆ.
6: ಯಾವ ತರ?
5: ಎಂಪ್ಲಾಯಿಗೆ ಒಂದ್ ಹೇಳ್ತಾರೆ, ಅಂದ್ರೆ ಯಾರು ಈ ಉದ್ಯೋಗ ಮಾಡೋದಕ್ಕೆ ಸೇರ್ಕೋತಾರಲ್ಲ, ಆಮೇಲೆ ಉದ್ಯೋಗ ಕೊಡೋರಿಗೆ, ಅವರಿಗೇನೆ ಇನ್ನೊಂದು ಸಪರೇಟ್ ಭಾಗ ಮಾಡಿದ್ದಾರೆ. ಅವರಿಗೆ ಒಂದಿಷ್ಟು ಯೋಜನೆ, ಇವರಿಗೆ ಇನ್ನೊಂದಿಷ್ಟು ಯೋಜನೆ, ಈ ತರ ಮಾಡ್ಬಿಟ್ಟು ಅವ್ರು ಇದನ್ನ ಮಾಡ್ಕೊಂಡಿದ್ದಾರೆ. ಆಮೇಲೆ ಇವೆಲ್ಲವೂ ಕೂಡ DBT ಅಂತ ಕರೀತಾರಲ್ಲ, ಈಗ ನಮ್ಮ ಎಲ್ಲರಿಗೂ ಗೊತ್ತಿರುವಂತದ್ದು,
6: ಹೌದು,
5: ಡೈರೆಕ್ಟ್ ಆಗಿ ಅಕೌಂಟ್ಗೆ ಬಂದು ಬೀಳೋದು.
6: ಇದು ನೋಡು ಸುಬ್ಬಣ್ಣ, ಬಹಳ ಒಳ್ಳೆ ಸ್ಕೀಮ್ ಇದು.
5: ಇಲ್ಲಿ ಮಧ್ಯವರ್ತಿಗಳ ಹಾವಳಿ ಇಲ್ವೇ ಇಲ್ಲ.
6: ಹೌದು. ಅದು ಹೆಂಗಾಗ್ತಿತ್ತು ಅಂದ್ರೆ ಇದ್ರಲ್ಲಿ ಒಂದ್ ಸ್ವಲ್ಪ ಇಲ್ಲಿ ಕಚ್ಕೊಂಡೋಯ್ತು ಅಂದಂಗೆ, ಬರೋ ದುಡ್ಡಲ್ಲಿ ಮಧ್ಯವರ್ತಿಗಳ ನುಂಗಿ ನೀರು ಕುಡಿತಾ ಇದ್ರು. ಬಟ್ ಇದು ಒಳ್ಳೆ ಸ್ಕೀಮ್ ಆಯ್ತು, ಡೈರೆಕ್ಟ್ ಆಗಿ ಅಕೌಂಟ್ ಹೋಗುತ್ತೆ,
5: ಡೈರೆಕ್ಟ್ ಆಗಿ ಅಕೌಂಟ್ ಆಗುತ್ತೆ. ನನಗೆ ಅದೆಲ್ಲಕ್ಕಿಂತ ಆಶ್ಚರ್ಯ ಆಗಿದ್ದು, 3.5 crore ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ನಮ್ಮ ಉದ್ಯೋಗದಾತರು ಮುಂದೆ ಬರಬೇಕು ಅಂತ.
6: ಹೌದು ಹೌದು. ಈಗ ಉದ್ಯೋಗದ ಈ ಕಂಪನಿಗಳೇನಿರುತ್ತೆ ಅವುಗಳಿಗೆ ಒಂದಷ್ಟು ಸಾಮಾಜಿಕ ಜವಾಬ್ದಾರಿ ಅಂತ ಕೂಡ ಇರುತ್ತಲ್ಲ.
5: ಹೌದು ಹೌದು ಹೌದು.
6: ಹಂಗಾಗಿ ಅವರು ಕೂಡ ನಿರುದ್ಯೋಗಿಗಳನ್ನ ಆದಷ್ಟು ಹೆಚ್ಚೆಚ್ಚು ಅವ್ರ ಗಮನ ಸೆಳಿಬೇಕು, ಸೇರಿಸ್ಕೊಳ್ಬೇಕು. ಇದರಿಂದ ಅವ್ರಿಗೂ ಕೂಡ ಒಳ್ಳೆ ಇದೆಯಲ್ಲ, ಬೆನಿಫಿಟ್ ಇದೆಯಲ್ಲ.
5: ಹೌದು. ಅಂದ್ರೆ ಸಾಮಾಜಿಕ ಭದ್ರತೆಗೋಸ್ಕರವಾಗಿ ನಮ್ಮ ಈ ಉದ್ಯೋಗದಾತರು ಹೊಸ ಹೊಸ ಉದ್ಯೋಗವನ್ನ ಸೃಷ್ಟಿ ಮಾಡಬೇಕು ಅನ್ನೋದಕ್ಕೇನೆ ಈ ಯೋಜನೆಯನ್ನ ಜಾರಿಗೆ ತಂದಿರೋದು.
6: ಹೌದು ಹೌದು ಹೌದು.
5: ಅದಕ್ಕಿಂತ ಹೆಚ್ಚಾಗಿ ಇನ್ನೂ ಒಂದು ಹೇಳ್ತಾರೆ ಅದರಲ್ಲಿ,
6: ಏನಂತೆ,
5: ಈಗ ನಾವೆಲ್ಲ ಟ್ರೈನಿಂಗ್ ತಗೊಂಡು ಜಾಬ್ ಸೇರ್ತೀವಿ. ಹೌದಾ?
6: ಹೌದು ಹೌದು.
5: ಆನ್ ಜಾಬ್ ಟ್ರೈನಿಂಗ್ ಅಂತ ಹೇಳ್ತಾನೆ. ಈಗ ಒಬ್ಬ ಫಸ್ಟ್ ಟೈಮ್ ನೌಕರಿ ಸೇರ್ತಾನಪ್ಪ,
6: ಸರಿ,
5: ಸೇರಿದ ನಂತರ ಅವನಿಗೆ ಟ್ರೈನಿಂಗ್ ಕೊಡೋದಕ್ಕೂ ಕೂಡ ಅಲ್ಲಿ ಅವಕಾಶ ಇದೆ.
6: ಓಹೋ, ಸ್ಟೈಪೆಂಡ್ ಅಂತಾರಲ್ಲ ಹಂಗೆ ಸುಬ್ಬಣ್ಣ ಇದು.
5: ಹೌದು
6: ಅಲ್ವಾ?
5: ಆಮೇಲೆ ನೌಕರದಾರರು ಸೇರ್ಕೊಂಡ ನಂತರದಲ್ಲಿ ಇತ್ತೀಚಿನ ದಿನದಲ್ಲಿ ಒಂದ್ ಮಾತು ಎಲ್ಲ ಕಡೆ ಕೇಳ್ತೀವಲ್ಲ, ಕೌಶಲ್ಯ ಕೌಶಲ್ಯ ಅಂತ.
6: ಹೌದೌದು.
5: ಕೌಶಲ್ಯ ಗೊತ್ತಿಲ್ದಿದ್ರೆ ಕೌಶಲ್ಯ ಕಲಿಸ್ಕೊಡೋದಕ್ಕೆ ಹೇಳ್ತಾರೆ ಶಿವಣ್ಣ. ಇದ್ರಲ್ಲಿ
6: ಒಳ್ಳೆ ಒಳ್ಳೆ ಸ್ಕೀಮ್ ಆಯ್ತಲ್ಲ
5: ಸುಬ್ಬಣ್ಣ.
6: ಅಂದ್ರೆ ಯಾರು ಬೇಕಾದ್ರೂ ಸೇರ್ಕೋಬಹುದು. ಈಗ ನನಗೊಂದು ಕೆಲಸ ಅಂತೂ ಗೊತ್ತಿರೋದಿಲ್ಲ ಅದ್ರ ಬಗ್ಗೆ, ಅದಕ್ಕೆ ಟ್ರೈನಿಂಗ್ ಕೊಡ್ಬೇಕು ಅವರು, ಅದಕ್ಕೂ ದುಡ್ಡು ಕೊಡ್ಬೇಕು.
5: ಹೌದು,
6: ಒಳ್ಳೆ ಕೆಲಸ.
5: ಅಂದ್ರೆ ಈಗ ಟ್ರೈನಿಂಗ್ ತಗೊಳ್ಳೋದಕ್ಕೂ ಅವರು ಎಂಪ್ಲಾಯರ್ಸ್ ಇರ್ತಾರಲ್ಲ, ಅಂದ್ರೆ ಯಾರು ನೌಕರಿ ಕೊಡೋರು ಇರ್ತಾರಲ್ಲ,
6: ಅವ್ರೇನು
5: ಮಾಡ್ಬೋದು. ಇಲ್ಲ ಅಂತ ನಾನು ಒಂದು ಟ್ರೈನಿಂಗ್ ಸ್ಕಿಲ್ ಅನ್ನ ತಗೋತೀನಿ ಅಂತಂದ್ರೆ ಅದಕ್ಕೂ ಇರಬಹುದು. ಈ ತರದ ಬೇರೆ ಬೇರೆ ಬೇರೆ ಬೇರೆ ಬೇರೆ ಬೇರೆ ವಿಭಾಗಗಳನ್ನ ಇಟ್ಬಿಟ್ಟಿದ್ದಾರೆ. ಈ ರೀತಿ ವಿಭಾಗ ಇಟ್ಟಿದ್ದನ್ನ ಎಲ್ಲ ತಿಳ್ಕೊಬೇಕು ಅಂತ ಹೇಳಿದ್ರೆ ಅದನ್ನು ಹೇಳ್ಬಿಟ್ಟಿದಾರಪ್ಪ, ಅದನ್ನೇ ನೋಡ್ತಾ ಇದ್ದಿದ್ ನಾನು.

0: ನಾನು ಸರ್ಚ್ ಮಾಡ್ತಾ ಇದ್ದೆ ಇಲ್ಲಿ ಹೋದ್ರೆ ನನಗೆ ಎಲ್ಲಿ ಸಿಗತ್ತೆ ಅಂತ, ಯಾಕಂದ್ರೆ ಅದ್ರಲ್ಲಿ ಪೂರ್ತಿ ವಿವರ ಕೊಟ್ಟಿದ್ದಾರೆ.
1: ಏನದು?
0: https://pmvbry.epfinda.gov.in ಇದಕ್ಕೆ ಹೋಗಬಹುದು. ಇಲ್ಲ ಇನ್ನೂ ಒಂದಿದೆ, ಇಲ್ಲ ಅಂತಂದ್ರೆ pmvbry.labor.gov.in. ಇವೆಲ್ಲವೂ ಕೂಡ ಕಾರ್ಮಿಕ ಇಲಾಖೆಯ ಅಡಿಯಲ್ಲಿ ಬರುವಂತದ್ದಂತ ಹೇಳ್ತಾನೆ. ಕಾರ್ಮಿಕ ಇಲಾಖೆಗೆ ಹೋಗಿ ಸಂಪರ್ಕ ಮಾಡಿದ್ರೆ ತಿಳಿಯುತ್ತೆ, ಇಲ್ಲ ಅಂತಂದ್ರೆ ನಾವು ವೆಬ್ಸೈಟ್ ಹೇಳಿದೀವಲ್ವಾ, ಅಲ್ಲಿ ಹೋಗಾದ್ರೂ ತಿಳ್ಕೊಳ್ಳಿ.
1: ನಾನು ಬರ್ಕೊಂಡಿದ್ದೀನಪ್ಪ,
0: ನಾನು ಅದನ್ನೇ, ನನಗೆ ಮೊದಲು ಓದೋದಕ್ಕೆ ಕಷ್ಟ ಆಗೋಯ್ತು, ಅದಕ್ಕೆ ನೀನ್ ಬರೋವಾಗ ಅದರಲ್ಲೇ ಮುಳುಗೋಗ್ಬಿಟ್ಟಿದೆ, ನಿನ್ ಕಡೆ ನೋಡೋದಕ್ಕೆ ಆಗಿಲ್ಲ. ಕಾಫಿಯಾದ್ರೂ ಕುಡಿಯೋಣ.
2: ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಈ ಕುರಿತು ಎಸ್ಆರ್ ಭಟ್ ಮತ್ತು ಎಂಕೆ ಶಿವಕುಮಾರ್ ಅವರೊಂದಿಗೆ ಸಂವಾದ ಕೇಳಿದಿರಿ. ಪ್ರಸ್ತುತಿ ಮತ್ತು ನಿರ್ಮಾಣ ಡಾಕ್ಟರ್ ಎಸ್ಎಂ ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಸಮಯ 1:10 ಇದೀಗ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
3: This Independence Day, celebrate internet freedom. Get the BSNL FTTH Independence Day offer for just 1,111 rupees per month.
4: Enjoy 200 Mbps high-speed internet, a massive 5,000 GB of data, and save 88 rupees every month.
3: This Independence Day, connect to freedom with BSNL FTTH.
4: BSNL, connecting India.
3: Terms and conditions apply.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. 80ನೇ ಸ್ವಾತಂತ್ರ್ಯೋತ್ಸವಕ್ಕೆ ದೇಶ ಸಜ್ಜು, ಇಂದು ಸಂಜೆ ರಾಷ್ಟವನ್ನುದ್ದೇಶಿಸಿ ರಾಷ್ಟಪತಿ ದ್ರೌಪದಿ ಮುರ್ಮು ಭಾಷಣ. 1057 ಸಿಬ್ಬಂದಿಗೆ ಶೌರ್ಯ ಮತ್ತು ಸೇವಾ ಪದಕ ಘೋಷಿಸಿದ ಕೇಂದ್ರ ಸರ್ಕಾರ. 92 ಸಿಬ್ಬಂದಿಗೆ ರಾಷ್ಟಪತಿಗಳ ವಿಶಿಷ್ಟ ಸೇವಾ ಪದಕ. ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನ, ಸಂತ್ರಸ್ತರ ಧೈರ್ಯ ತ್ಯಾಗ ಸ್ಮರಿಸಿದ ಪ್ರಧಾನಿ ನರೇಂದ್ರ ಮೋದಿ. ಹಾಗೂ ಕೆನಡಿಯನ್ ಓಪನ್ ಟೆನ್ನಿಸ್, ಪೋಲೆಂಡ್ನ ಇಗಾ ಸ್ವಿಯಟೆಕ್ಗೆ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ. ವಾರ್ತೆಗಳ ವಿವರ. 80ನೇ ಸ್ವಾತಂತ್ರ್ಯ ದಿನೋತ್ಸವದ ಮುನ್ನಾ ದಿನವಾದ ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ರಾಷ್ಟವನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ರಾಷ್ಟಪತಿಯವರ ವಿಶೇಷ ಭಾಷಣ ಇಂದು ಸಂಜೆ 7 ಗಂಟೆಗೆ ಆಕಾಶವಾಣಿಯ ಎಲ್ಲಾ ತರಂಗಾಂತರಗಳಲ್ಲಿ ಪ್ರಸಾರವಾಗಲಿದೆ. ಇದರ ಜೊತೆಗೆ ದೂರದರ್ಶನದ ಎಲ್ಲಾ ವಾಹಿನಿಗಳಲ್ಲಿ ಮೊದಲು ಹಿಂದಿಯಲ್ಲಿ, ತದನಂತರ ಇಂಗ್ಲಿಷ್ನಲ್ಲಿ ಪ್ರಸಾರವಾಗಲಿದೆ. ದೂರದರ್ಶನದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷಣಗಳ ಪ್ರಸಾರದ ನಂತರ ದೂರದರ್ಶನದ ಪ್ರಾದೇಶಿಕ ವಾಹಿನಿಗಳಲ್ಲಿ ಆಯಾ ಪ್ರಾದೇಶಿಕ ಭಾಷೆಗಳಲ್ಲಿ ಭಾಷಣ ಪ್ರಸಾರವಾಗಲಿದೆ. ಆಕಾಶವಾಣಿ ರಾತ್ರಿ 9:30 ತನ್ನ ಪ್ರಾದೇಶಿಕ ಜಾಲಗಳಲ್ಲಿ ರಾಷ್ಟಪತಿಯವರ ಭಾಷಣದ ಪ್ರಾದೇಶಿಕ ಭಾಷಾ ಅವತರಣಿಕೆಯನ್ನು ಪ್ರಸಾರ ಮಾಡಲಿದೆ. ದೇಶ ನಾಳೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಿದೆ. ನವದೆಹಲಿಯ ಐತಿಹಾಸಿಕ ಕೆಂಪುಕೋಟೆಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಭಾರತೀಯ ವಾಯುಪಡೆಯ 2 MI-17 ಹೆಲಿಕಾಪ್ಟರ್ಗಳು ಪುಷ್ಪವೃಷ್ಟಿ ನೆರವೇರಿಸಲಿದ್ದು, ರಾಷ್ಟಧ್ವಜಾರೋಹಣದೊಂದಿಗೆ 21 ಕುಶಲತೋಪುಗಳ ಗೌರವ ವಂದನೆ ನಡೆಯಲಿದೆ. ಬಳಿಕ ಪ್ರಧಾನಿ ದೇಶವನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ರಾಷ್ಟೀಯ ಗೀತೆ ವಂದೇ ಮಾತರಂನ 150 ವರ್ಷಗಳ ಪರಂಪರೆಯನ್ನು ಸ್ಮರಿಸುವುದು ಹಾಗೂ 2047 ವಿಕಸಿತ ಭಾರತದ ಪಯಣದಲ್ಲಿ ಯುವಶಕ್ತಿಯ ಕೊಡುಗೆಯನ್ನು ಬಿಂಬಿಸುವುದು ಈ ಬಾರಿಯ ಆಚರಣೆಯ ವಿಶೇಷತೆಯಾಗಿದೆ. ಇದೇ ಮೊದಲ ಬಾರಿಗೆ ಕೆಂಪುಕೋಟೆಯ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ವಂದೇ ಮಾತರಂ ಗಾಯನ ನಡೆಯಲಿದೆ. ರಾಷ್ಟೀಯ ಕೆಡೆಟ್ ಕೋರ್, ಎನ್ಸಿಸಿ ಹಾಗೂ ಮೈ ಭಾರತ್ ಸ್ವಯಂ ಸೇವಕರು ವಂದೇ ಮಾತರಂ ಗೀತೆ ಹಾಡಲಿದ್ದಾರೆ. ವಿಶ್ವಕರ್ಮ ಯೋಜನೆಯ ಕುಶಲಕರ್ಮಿಗಳು, ಮುದ್ರಾ ಯೋಜನೆಯ ಮಹಿಳಾ ಉದ್ಯಮಿಗಳು, ಪಿಎಂ ಸ್ವನಿಧಿ ಯೋಜನೆಯ ಬೀದಿಬದಿ ವ್ಯಾಪಾರಿಗಳು ಹಾಗೂ ಭಾರತ್ ಟ್ಯಾಕ್ಸಿಯ ಚಾಲಕರು ಸೇರಿದಂತೆ ವಿವಿಧ ಕ್ಷೇತ್ರಗಳ ಸುಮಾರು 5,000 ವಿಶೇಷ ಅತಿಥಿಗಳನ್ನು ಸಮಾರಂಭ ವೀಕ್ಷಿಸಲು ಆಹ್ವಾನಿಸಲಾಗಿದೆ. ಆಹ್ವಾನಿತರಿಗೆ ಸ್ಮರಣಿಕೆ ನೀಡಿ ಗೌರವಿಸಲಾಗುವುದು. ರಾಜಧಾನಿಯಲ್ಲಿ ದೆಹಲಿ ಪೊಲೀಸರು ಬಿಗಿ ಭದ್ರತಾ ವ್ಯವಸ್ಥೆ ಕೈಗೊಂಡಿದ್ದು, ವಿವಿಧ ಸಂಸ್ಥೆಗಳ ಸುಮಾರು 15,000 ಭದ್ರತೆ

0: ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಕೆಂಪುಕೋಟೆಯಲ್ಲಿ 1,000 ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ದೇಶಾದ್ಯಂತ ದೇಶಭಕ್ತಿ ಮೂಡಿಸುವ ಉದ್ದೇಶದಿಂದ 343 ಪ್ರಮುಖ ಸ್ಥಳಗಳಲ್ಲಿ ಬ್ಯಾಂಡ್ ಪ್ರದರ್ಶನ ಆಯೋಜಿಸಲಾಗಿದೆ. ಸ್ವಾತಂತ್ರ್ಯ ದಿನಾಚರಣೆಯಂದು ಬೆಳಗ್ಗೆ 4 ದೆಹಲಿ ಮೆಟ್ರೋ ತನ್ನ ಜಾಲದಾದ್ಯಂತದ ಎಲ್ಲಾ ಟರ್ಮಿನಲ್ ನಿಲ್ದಾಣಗಳಿಂದ ಸೇವೆಗಳನ್ನು ಪ್ರಾರಂಭಿಸಲಿದೆ. ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸುವ ವಿಶೇಷ ಅತಿಥಿಗಳು, ಆಹ್ವಾನಿತರು ಮತ್ತು ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲವಾಗುವಂತೆ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ದೆಹಲಿ ಮೆಟ್ರೋ ರೈಲು ನಿಗಮ DMRC ತಿಳಿಸಿದೆ. ದಿನದ ನಿಗದಿತ ವೇಳಾಪಟ್ಟಿಯ ಪ್ರಕಾರ ನಿಯಮಿತ ಆದಾಯ ಸೇವೆಗಳು ಪ್ರಾರಂಭವಾಗುವವರೆಗೆ ಎಲ್ಲಾ ಮಾರ್ಗಗಳಲ್ಲಿ ಮೆಟ್ರೋ ಸೇವೆಗಳು 30 ಆವರ್ತನದಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂದು DMRC ತಿಳಿಸಿದೆ. ಲಾಲ್ ಕಿಲಾ, ಜಾಮಾ ಮಸೀದಿ ಮತ್ತು ದೆಹಲಿ ಗೇಟ್ ಮೆಟ್ರೋ ನಿಲ್ದಾಣಗಳು ಸ್ವಾತಂತ್ರ್ಯ ದಿನಾಚರಣೆಯ ಸ್ಥಳಕ್ಕೆ ಹತ್ತಿರದ ನಿಲ್ದಾಣಗಳಾಗಿವೆ. ಸ್ವಾತಂತ್ರ್ಯೋತ್ಸವದ ಸುಸಂದರ್ಭದಲ್ಲಿ ಪೊಲೀಸ್, ಅಗ್ನಿಶಾಮಕ, ಗೃಹ ರಕ್ಷಕ, ನಾಗರಿಕ ರಕ್ಷಣೆ ಹಾಗೂ ಕಾರಾಗೃಹ ಇಲಾಖೆಗಳ ಒಟ್ಟು 1,057 ಸಿಬ್ಬಂದಿಗೆ ಶೌರ್ಯ ಮತ್ತು ಸೇವಾ ಪದಕಗಳನ್ನು ಕೇಂದ್ರ ಸರ್ಕಾರ ಇಂದು ಘೋಷಿಸಿದೆ. ಒಟ್ಟು 301 ಶೌರ್ಯ ಪದಕಗಳನ್ನು ಘೋಷಿಸಲಾಗಿದೆ. ಕೇಂದ್ರ ಗೃಹ ಸಚಿವಾಲಯವು ಇಂದು ಬಿಡುಗಡೆ ಮಾಡಿರುವ ಪಟ್ಟಿಯ ಪ್ರಕಾರ ಇವುಗಳಲ್ಲಿ 272 ಪೊಲೀಸ್ ಸಿಬ್ಬಂದಿಗೆ ಹಾಗೂ 29 ಅಗ್ನಿಶಾಮಕ ಸಿಬ್ಬಂದಿಗೆ ಪದಕ ಲಭಿಸಿದೆ. ಪ್ರಾಣ ಮತ್ತು ಆಸ್ತಿ ರಕ್ಷಣೆ, ಅಪರಾಧ ತಡೆ ಹಾಗೂ ಅಪರಾಧಿಗಳನ್ನು ಬಂಧಿಸುವಲ್ಲಿ ಪ್ರದರ್ಶಿಸಿದ ಅಸಾಮಾನ್ಯ ಸಾಹಸಕ್ಕಾಗಿ ಈ ಪದಕಗಳನ್ನು ನೀಡಲಾಗುತ್ತದೆ. ಶೌರ್ಯ ಪದಕ ಪುರಸ್ಕೃತರ ಪೈಕಿ 197 ಸಿಬ್ಬಂದಿ ಎಡಪಂಥೀಯ ಉಗ್ರವಾದದಿಂದ ಪೀಡಿತ ಪ್ರದೇಶಗಳಲ್ಲಿದ್ದರೆ 51 ಸಿಬ್ಬಂದಿ ಜಮ್ಮು ಮತ್ತು ಕಾಶ್ಮೀರ, 12 ಸಿಬ್ಬಂದಿ ಈಶಾನ್ಯ ರಾಜ್ಯಗಳು ಹಾಗೂ 41 ಸಿಬ್ಬಂದಿ ಇತರ ಪ್ರದೇಶಗಳಲ್ಲಿ ಜರುಗಿದ ಸಾಹಸ ಕಾರ್ಯಗಳಿಗಾಗಿ ಪದಕಕ್ಕೆ ಭಾಜನರಾಗಿದ್ದಾರೆ. ಇದರ ಜೊತೆಗೆ ಅತ್ಯುತ್ತಮ ಸೇವೆಗಾಗಿ ನೀಡಲಾಗುವ ರಾಷ್ಟಪತಿಗಳ ವಿಶಿಷ್ಟ ಸೇವಾ ಪದಕ ಒಟ್ಟು 92 ಸಿಬ್ಬಂದಿಗೆ ದೊರೆತಿದೆ. ಇದರಲ್ಲಿ 83 ಪೊಲೀಸ್, 4 ಅಗ್ನಿಶಾಮಕ, 3 ಗೃಹ ರಕ್ಷಕ, 2 ಕಾರಾಗೃಹ ಇಲಾಖೆಗಳ ಸಿಬ್ಬಂದಿ ಸೇರಿದ್ದಾರೆ. ಹಾಗೆಯೇ ಪ್ರಶಂಸನೀಯ ಸೇವಾ ಪದಕಗಳನ್ನು ಒಟ್ಟು 664 ಸಿಬ್ಬಂದಿಗೆ ನೀಡಲಾಗಿದ್ದು ಇದರಲ್ಲಿ 606 ಪೊಲೀಸ್, 28 ಅಗ್ನಿಶಾಮಕ, 18 ಗೃಹ ರಕ್ಷಕ ಮತ್ತು 12 ಕಾರಾಗೃಹ ಸಿಬ್ಬಂದಿ ಸೇರಿದ್ದಾರೆ. ಕೇಂದ್ರೀಯ ತನಿಖಾ ದಳ ಸಿಬಿಐನ 21 ಅಧಿಕಾರಿಗಳಿಗೆ ರಾಷ್ಟಪತಿಗಳ ವಿಶಿಷ್ಟ ಸೇವಾ ಪದಕ ಮತ್ತು ಪ್ರತಿಭಾನ್ವಿತ ಸೇವಾ ಪದಕ ನೀಡಿ ಗೌರವಿಸಲಾಗಿದೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನವಾದ ಇಂದು ಸೈನಿಕರನ್ನುದ್ದೇಶಿಸಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಸಂಜೆ 5:10 ಮಾತನಾಡಲಿದ್ದಾರೆ. ಅವರ ಭಾಷಣ ಆಕಾಶವಾಣಿಯ ಎಫ್ಎಂ ಗೋಲ್ಡ್ 100.1 ಮೆಗಾಹೆಡ್ಸ್ ಹಾಗೂ ಇಂದ್ರಪ್ರಸ್ಥ ವಾಹಿನಿ 366.3 ಮೀಟರ್ ಅಥವಾ 819 ಕಿಲೋಹರ್ಟ್ಸ್ನಲ್ಲಿ ಪ್ರಸಾರವಾಗಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಂದು ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನ. ಇದರ ಹಿನ್ನೆಲೆಯಲ್ಲಿ 1947 ದೇಶ ವಿಭಜನೆಯ ಸಂದರ್ಭದಲ್ಲಿ ಪ್ರಾಣ ಕಳೆದುಕೊಂಡ ಹಾಗೂ ಅಪಾರ ಯಾತನೆ ಅನುಭವಿಸಿದ ಲಕ್ಷಾಂತರ ಜನರಿಗೆ ರಾಷ್ಟ ಗೌರವ ನಮನ ಸಲ್ಲಿಸುತ್ತಿದೆ. ಈ ಅಂಗವಾಗಿ ರಾಜಧಾನಿ ನವದೆಹಲಿ ಸೇರಿದಂತೆ ದೇಶದಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನದಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶ ವಿಭಜನೆಯಿಂದ ಬಾಧಿತರಾದ ಪ್ರತಿಯೊಬ್ಬರ ಧೈರ್ಯ ಹಾಗೂ ತ್ಯಾಗವನ್ನು ಕೃತಜ್ಞತೆಯಿಂದ ಸ್ಮರಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿ, ವಿಭಜನೆಯ ಸಮಯದ ಭೀಕರ ಅನ್ಯಾಯ ಮತ್ತು ಸಂಕಷ್ಟಗಳನ್ನು ಮೆಟ್ಟಿ ನಿಂತು ಶೂನ್ಯದಿಂದ ಬದುಕನ್ನು ಕಟ್ಟಿಕೊಂಡ ಜನರು ತಮ್ಮ ಕಷ್ಟಗಳನ್ನೇ ಸಾಧನೆಗಳಾಗಿ ಪರಿವರ್ತಿಸಿ ದೇಶದ ಪ್ರಗತಿಗೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಶ್ಲಾಘಿಸಿದ್ದಾರೆ. ಕೇಂದ್ರ ಸಚಿವರಾದ ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಕೂಡ ವಿಭಜನೆಯ ವೇಳೆ ಪ್ರಾಣ ಕಳೆದುಕೊಂಡ ಹಾಗೂ ಅಪಾರ ಯಾತನೆ ಎದುರಿಸಿದವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಈ ದಿನದ ಆಚರಣೆಯ ಮೂಲಕ ಕೇಂದ್ರ ಸರ್ಕಾರ ಯುವ ಪೀಳಿಗೆಯಲ್ಲಿ ವಿಭಜನೆಯ ಭೀಕರ ಪರಿಣಾಮಗಳ ಕುರಿತು ಅರಿವು ಮೂಡಿಸುತ್ತಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಪ್ರಸ್ತುತ ಆಗಸ್ಟ್ ತಿಂಗಳಿನಲ್ಲಿ ಎರಡನೇ ಮೇಲ್ಮನವಿ ಹಾಗೂ ದೂರುಗಳ ವಿಲೇವಾರಿಗೆ ಸಂಬಂಧಿಸಿದಂತೆ ಮಾಧ್ಯಮಗಳಲ್ಲಿ ಪ್ರಕಟವಾದ ವರದಿಗಳ ಕುರಿತು ಕೇಂದ್ರ ಮಾಹಿತಿ ಆಯೋಗವು

0: ಸ್ಪಷ್ಟನೆ ನೀಡಿದ್ದು, ಈ ತಿಂಗಳ 12ರವರೆಗೆ ಒಟ್ಟು 768 ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗಿದೆ ಎಂದು ತಿಳಿಸಿದೆ. ಮಾಧ್ಯಮಗಳಲ್ಲಿ ಪ್ರಸಾರವಾಗಿರುವ ಅಂಕಿಅಂಶಗಳು ಆಯೋಗದ ನೈಜ ವಿಲೇವಾರಿಯನ್ನು ಪ್ರತಿನಿಧಿಸುವುದಿಲ್ಲ ಹಾಗೂ ವಿಲೇವಾರಿಯಾದ ಪ್ರಕರಣಗಳ ತೀರ್ಪುಗಳನ್ನು ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಅಂಚೆ ಮೂಲಕ ರವಾನಿಸಲಾಗುತ್ತಿದೆ ಎಂದು ಆಯೋಗ ತಿಳಿಸಿದೆ. ಆಗಸ್ಟ್ 2ನೇ ತಾರೀಖಿನಿಂದ ತಂತ್ರಾಂಶದ ನವೀಕರಣ ಪ್ರಕ್ರಿಯೆ ನಡೆಯುತ್ತಿರುವುದರಿಂದ ಜಾಲತಾಣದಲ್ಲಿನ ದತ್ತಾಂಶ ಆಗಸ್ಟ್ 1ರವರೆಗೆ ಮಾತ್ರ ಅಪ್ಡೇಟ್ ಆಗಿದೆ ಎಂದು ಆಯೋಗ ಸ್ಪಷ್ಟಪಡಿಸಿದೆ. ಟೊರಾಂಟೋದಲ್ಲಿ ಕಳೆದ ರಾತ್ರಿ ನಡೆದ ಕೆನಡಿಯನ್ ಓಪನ್ ಟೆನ್ನಿಸ್ನ ಮಹಿಳಾ ಸಿಂಗಲ್ಸ್ ಫೈನಲ್ ಪಂದ್ಯದಲ್ಲಿ 7ನೇ ಶ್ರೇಯಾಂಕದ ಪೋಲೆಂಡ್ನ ಇಗಾ ಸ್ವಿಯಟೆಕ್ 2ನೇ ಶ್ರೇಯಾಂಕದ ಎಲೆನಾ ರೈಬಾಕಿನಾ ಅವರನ್ನು ನೇರ ಸೆಟ್ಗಳಲ್ಲಿ ಮಣಿಸಿ ಪ್ರಶಸ್ತಿ ಗೆದ್ದುಕೊಂಡಿದ್ದಾರೆ. ಸ್ವಿಯಟೆಕ್ 6-2 6-3 ಅಂತರದ ಗೆಲುವಿನೊಂದಿಗೆ ಟೆನ್ನಿಸ್ ಋತುವಿನ ಮೊದಲ ಪ್ರಶಸ್ತಿ ಗೆದ್ದರು. ಮಹಿಳಾ ಡಬಲ್ಸ್ನಲ್ಲಿ ಜೆಕ್ ಗಣರಾಜ್ಯದ ಕೆಟರಿನಾ ಸಿನಿಯಾಕೋವಾ ಮತ್ತು ಚೀನಾದ ಝಾಂಗ್ ಶುವಾಯಿ ಜೋಡಿ ಆಸ್ಟ್ರೇಲಿಯಾದ ಸ್ಟಾರ್ಮ್ ಹಂಟರ್ ಮತ್ತು ಅಮೆರಿಕದ ಡೆಸಿರೆ ಕ್ರಾಕ್ಜೈಕ್ ಜೋಡಿ ವಿರುದ್ದ 6-4 6-3 ಅಂತರದಲ್ಲಿ ಗೆದ್ದು ಮಹಿಳಾ ಡಬಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡರು. ಮಾಂಟ್ರಿಯಲ್ನಲ್ಲಿ ನಡೆದ ಕೆನಡಿಯನ್ ಓಪನ್ ಟೆನ್ನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಅಮೆರಿಕದ ಬೆನ್ ಶೆಲ್ಟನ್ ಮುಡಿಗೇರಿಸಿಕೊಂಡಿದ್ದಾರೆ. ಇಂದು ಬೆಳಗ್ಗೆ ನಡೆದ ಫೈನಲ್ ಪಂದ್ಯದಲ್ಲಿ ಅವರು ಅಮೆರಿಕದವರೇ ಆದ ಬ್ರ್ಯಾಂಡನ್ ನಕಾಶಿಮಾ ವಿರುದ್ದ 6-3 7-6 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿದರು. ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ಬ್ರೆಸಿಲ್ನ ರಫೇಲ್ ಮಾತೋಸ್ ಮತ್ತು ಓರ್ಲಾಡೋ ಲೂಸ್ ಜೋಡಿ ಜಯಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 80ನೇ ಸ್ವಾತಂತ್ರ್ಯೋತ್ಸವಕ್ಕೆ ದೇಶ ಸಜ್ಜು. ಇಂದು ಸಂಜೆ ರಾಷ್ಟವನ್ನುದ್ದೇಶಿಸಿ ರಾಷ್ಟಪತಿ ದ್ರೌಪದಿ ಮುರ್ಮು ಭಾಷಣ. 1057 ಸಿಬ್ಬಂದಿಗೆ ಶೌರ್ಯ ಮತ್ತು ಸೇವಾ ಪದಕ ಘೋಷಿಸಿದ ಕೇಂದ್ರ ಸರ್ಕಾರ. 92 ಸಿಬ್ಬಂದಿಗೆ ರಾಷ್ಟಪತಿಗಳ ವಿಶಿಷ್ಟ ಸೇವಾ ಪದಕ. ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನ. ಸಂತ್ರಸ್ತರ ಧೈರ್ಯ ತ್ಯಾಗ ಸ್ಮರಿಸಿದ ಪ್ರಧಾನಿ ನರೇಂದ್ರ ಮೋದಿ. ಹಾಗೂ ಕೆನಡಿಯನ್ ಓಪನ್ ಟೆನ್ನಿಸ್, ಪೋಲೆಂಡ್ನ ಇಗಾ ಸ್ವಿಯಟೆಕ್ಗೆ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಈ ಸ್ವಾತಂತ್ರ್ಯ ದಿನಕ್ಕೆ ಮನೆಗೆ ಕೊಡಿ ಇಂಟರ್ನೆಟ್ ಫ್ರೀಡಂ. ಬಿಎಸ್ಎನ್ಎಲ್ FTTH ಇಂಡಿಪೆಂಡೆನ್ಸ್ ಡೇ ಆಫರ್ ಕೇವಲ 1,111 ರೂಪಾಯಿ ಪ್ರತಿ ತಿಂಗಳು. 200 MBPS ಹೈ ಸ್ಪೀಡ್ ಇಂಟರ್ನೆಟ್, 5,000 GB ಡೇಟಾ ಮತ್ತು ಪ್ರತಿ ತಿಂಗಳು 88 ರೂಪಾಯಿ ಉಳಿತಾಯ. ಈ ಇಂಡಿಪೆಂಡೆನ್ಸ್ ಡೇ ಬಿಎಸ್ಎನ್ಎಲ್ FTTH ಜೊತೆ ಫ್ರೀಡಂಗೆ ಕನೆಕ್ಟ್ ಆಗಿ. ಬಿಎಸ್ಎನ್ಎಲ್ ಕನೆಕ್ಟಿಂಗ್ ಇಂಡಿಯಾ. ಷರತ್ತುಗಳು ಅನ್ವಯ.
2: ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 1:20. ಇದೀಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಮಾರಕಾಸ್ತ್ರ ಚಿತ್ರಕ್ಕಾಗಿ ವಿ ನಟರಾಜ್ ಅವರು ಹಾಡಿರುವ ಗೀತೆ. ಈ ಗೀತೆಯನ್ನು ರಚಿಸಿ ಸಂಗೀತವನ್ನು ನೀಡಿದ್ದಾರೆ ಮಂಜು ಕವಿ.

ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೇ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 31ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿ ಸಿ ವಿಶಾಖ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಂ ಎಸ್ ವಿನಾಯಕ

ಜೈಮಿನಿ ಭಾರತದ 31ನೆಯ ಸಂಧಿಯಲ್ಲಿ ನಾವೀಗ ಇದ್ದೇವೆ. ಕವಿ ಇಡೀ ಈ ಸಂಧಿಯ ಸಾರಾಂಶವನ್ನು ಸೂಚನಾ ಪದ್ಯದ ಕೇವಲ 3ನೇ ಸಾಲಿನಲ್ಲಿ ಹೇಳ್ತಾ ಇದ್ದಾನೆ. ವಿವಾಹವನ್ನು ಮಾಡಿಕೊಂಡಂತಹ ಚಂದ್ರಹಾಸನನ್ನು ಮತ್ತೆ ಮಂತ್ರಿಯಾದ ದುಷ್ಟಬುದ್ಧಿಯು ಕೊಲ್ಲಬೇಕು ಎಂದು ಪ್ರಯತ್ನಿಸಿದರೆ ಆ ಮಂತ್ರಿಯೋ ಆತನ ಮಗನಾದಂತಹ ಮದನನು ಸಹ ತಮ್ಮ ಮೋಸಕ್ಕೆ ತಾವೇ ಒಳಗಾಗಿ ಸತ್ತು ಹೋದಾಗ ಚಂದ್ರಹಾಸ ಚಂಡಿಕಾದೇವಿಯ ಅನುಗ್ರಹದಿಂದ ಅವರನ್ನು ಬದುಕಿಸಿದ ಅಂತ ಅನ್ನುವುದು ಇಡೀ ಈ ಸಂಧಿಯ ಸಾರಾಂಶ ಎನ್ನುವುದನ್ನು ಬಹಳ ಸಂಗ್ರಹವಾಗಿ ಹೇಳಿದ್ದಾರೆ. ಹಿಂದಿನ ಕಥೆಯನ್ನು ನಾವು ಈಗಾಗಲೇ ನೋಡಿದ್ದೇವೆ. ವಿರಹ ವ್ಯಥೆಯಿಂದ ನರಳ್ತಾ ಇದ್ದಾಳೆ ವಿಷಯ. ವಿವಾಹಕ್ಕಾಗಿ ಮದುಮಗನಾಗಿ ವಿವಾಹ ವೇದಿಕೆಯ ಪೀಠದ ಮೇಲೆ ಕುಳಿತಿದ್ದಾನೆ ಚಂದ್ರಹಾಸ. ಮುಂದೆ ಏನಾಯಿತು ಅನ್ನೋದನ್ನು ಕೇಳೋಣ.

ಅರ್ಜುನನಿಗೆ ಕಥೆಯನ್ನು ಮುಂದುವರಿಸುತ್ತಾ ನಾರದರು ಹೇಳ್ತಾರೆ, ಚಂದ್ರಹಾಸನನ್ನ ಮಧುಬಳಿಗನನ್ನಾಗಿ ಅಲಂಕಾರವನ್ನು ಮಾಡಿ ವೇದಿಕೆಯ ಮೇಲೆ ಕುಳ್ಳಿರಿಸಿದ್ದೇವೆ. ಅದೇ ರೀತಿ ಅವನಿಗೆ ಹೆಂಡತಿಯಾಗಲಿಹ ನನ್ನ ಸಹೋದರಿ ವಿಷಯೆಯನ್ನು ಸಹ ಅಲಂಕಾರ ಮಾಡಿಸಿ ಕರೆತನ್ನಿ ಅಂತ ಹೇಳಿ ಮದನ ಅಂತಃಪುರಕ್ಕೆ ವಿಷಯವನ್ನು ಕಳಿಸಿದ. ವಿಷಯ ಎಲ್ಲಿದ್ದಾಳೆ? ಅದೇ ಅರಮನೆಯ ಏಳನೇ ಉಪ್ಪರಿಗೆಯಲ್ಲಿ ಚಂದ್ರಶಾಲೆಯಲ್ಲಿ ದೇಹವನ್ನು ತಂಪು ಮಾಡಿಕೊಳ್ಬೇಕು ಅಂತ ಹೇಳಿ ಅವಳಲ್ಲಿ ಮಲಗಿದ್ದಾಳೆ. ಹಾಗಾಗಿ ಈ ವಿಷಯ ಅವಳಿಗೆ ಗೊತ್ತಾಗ್ತಾ ಇದೆ ತನ್ನ ಸಖಿಯರ ಮೂಲಕ. ಸೂರ್ಯೋದಯಕ್ಕೆ ಕಮಲ ಅರಳುತ್ತೆ. ಆ ಸಂದರ್ಭದಲ್ಲಿ ತಂಗಾಳಿಯು ತೀಡಿದ್ರೆ ಆ ಕಮಲಕ್ಕೆ ಎಷ್ಟು ಹರ್ಷ ಆಗುತ್ತೋ ಇವಳಿಗೂ ಹಾಗೆ ಆಯಿತು. ಮುಂದೆ ಚಂದ್ರಹಾಸನನ್ನು ಮದುವೆ ಮಾಡ್ಕೊಳ್ತಾಳೆ, ಆ ಸಂತೋಷ ಇದ್ದೇ ಇದೆ. ಆದರೆ ಅವನು ಮದುವೆ ಮಾಡ್ಕೊಳ್ತಾನಲ್ಲ ಅನ್ನುವ ವಿಷಯ ಗೊತ್ತಾಯ್ತಲ್ಲ, ಅವಳ ಮನಸ್ಸಿಗೆ ದೇಹಕ್ಕೆ ತಂಪಾಯಿತು ಈ ಮಾತಿನ

0: ಇಲ್ಲಿ ವಿಷಯ ಸ್ಥಿತಿ ಏನಾಗಿದೆ ಅಂತಂದ್ರೆ, ವಿರಹದ ತಾಪವನ್ನು ತಡೆಯಲಾರದೆ ಮೈಯೆಲ್ಲ ಉರಿತಾ ಇದೆ. ಅವಳ ದೇಹದ ಉರಿಯನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಪಚ್ಚ ಕರ್ಪೂರದ ಪುಡಿಯನ್ನು ಹುಡಿ ಮಾಡಿ ಅವಳ ದೇಹಕ್ಕೆಲ್ಲ ಹಚ್ಚುತ್ತಾ ಇದ್ದಾರೆ. ಆದರೂ ಉರಿ ಕಡಿಮೆ ಆಗ್ತಾ ಇಲ್ಲ. ಅವಳ ಎದೆಯ ಉರಿಯನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಗಂಧವನ್ನು ತೇದಿ ಮೆತ್ತನೆಯ ಗಂಧವನ್ನು ಅವಳ ಎದೆಗೆ ಹಚ್ಚುತ್ತಾ ಇದ್ದಾರೆ. ಎದೆಯ ಉರಿ ಕಡಿಮೆ ಆಗ್ತಾ ಇಲ್ಲ. ಅವನ ನೆನಪಿನಿಂದ ನಿದ್ದೆಗೆಟ್ಟು ಕಣ್ಣೆಲ್ಲ ಉರಿತಾ ಇದೆ. ಆ ಕಣ್ಣು ರೆಪ್ಪೆಗೆ ಪನ್ನೀರಿನಿಂದ ತೊಳೆದರೂ ಸಹ ಆ ಉರಿ ಕಡಿಮೆ ಆಗ್ತಾ ಇಲ್ಲ. ಅವುಗಳ ಉಪಚಾರದಿಂದ ಇನ್ನಿಷ್ಟು ಉರಿ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಸಿಟ್ಟು ಮಾಡಿಕೊಂಡು ಅವಳು ಹೊರಳಾಡ್ತಾ ಇದ್ದಾಳೆ. ಮನ್ಮಥನ ಬಾಣಗಳ ಅಥವಾ ಅವನಿಂದ ಉಂಟಾದಂತಹ ತೊಂದರೆಯನ್ನು ತಡ್ಕೊಳ್ಳಾರದೆ ನೆಲದ ಮೇಲೆ ಹೊರಳಾಡ್ತಾ ಇರುವ ವಿಷಯ ಸಮೀಪಕ್ಕೆ ಓಡಿ ಬರ್ತಾ ಇದ್ದಾಳೆ. ಒಬ್ಬ ಸಖಿ ಬಂದು ಆತ್ಮೀಯವಾದ ವಿಚಾರವನ್ನು ಹೇಳ್ತಾ ಇದ್ದಾಳೆ. ಎಲೆ ವಿಷಯ ಚಿಂತೆ ಎಂಬಿಡು.
1: ಚಿಂತೆ

ಗೆಳತಿ, ಯಾಕೆ ಚಿಂತೆಯನ್ನು ಮಾಡ್ತೀಯಾ? ನಿನ್ನ ಮನಸ್ಸಿನ ಆಸೆ ನೆರವೇರ್ತಾ ಇದೆ. ನೀನು ಯಾರನ್ನು ಇಷ್ಟಪಟ್ಟಿದ್ದೀಯೋ ಏನೋ ಗೊತ್ತಿಲ್ಲ, ಚಂದ್ರಹಾಸ ಅಂತ ಯಾರೋ ಒಬ್ಬ ಬಂದಿದ್ದಾನಂತೆ, ತುಂಬ ಸುಂದರ ಅವನು, ಅಂಥವನು ನಿನ್ನನ್ನು ಮದುವೆ ಮಾಡ್ಕೊಳ್ತಾ ಇದ್ದಾನೆ. ಅದು ಏನು ಪುಣ್ಯ ಮಾಡಿದ್ದೀಯೋ ಏನೋ, ನೀನು ಜನ್ಮಾಂತರದಲ್ಲಿ ನಾವು ಜಲಕ್ರೀಡೆ ಆಡಲಿಕ್ಕೆ ಅಂತ ಹೋದಾಗ ನಿನ್ನನ್ನು ನೋಡಿ ಕುಂತಳೇಂದ್ರನ ಮಗಳು ಚಂಪಕ ಮಾಲಿನಿ ತಮಾಷೆ ಮಾಡಲಿಲ್ವೇ ನಿನಗೆ? ಓಹೋ, ನೀನು ಯಾರನ್ನೋ ಇಷ್ಟಪಟ್ಟಿದೀಯ ಅಂತ ಕಾಣುತ್ತೆ, ಅವನ ಜೊತೆಗೆ ಮದುವೆ ಇರಬೇಕೋ, ಅದಕ್ಕಾಗಿಯೇ ನಿನಗೆ ಮನಸ್ಸಲ್ಲಿ ಇಂತಹ ಭಾವನೆ ಮೂಡಿದೆ ಅಂತ ಅಂದಳಲ್ಲ, ಆ ಮಾತು ನಿಜ ಆಯಿತು. ನಿನ್ನ ತಂದೆ ಬರೆದು ಕಳಿಸಿರುವಂತಹ ಲೇಖನವನ್ನು ಓದಿ ನಿಮ್ಮ ಅಣ್ಣ ಮದನ ನಿನ್ನನ್ನು ಚಂದ್ರಹಾಸನಿಗೆ ಕೊಡ್ತೇನೆ ಅಂತ ಹೇಳಿ ತೀರ್ಮಾನ ಮಾಡಿದ್ದಾನೆ. ಅದಕ್ಕೆ ಎಲ್ಲ ವ್ಯವಸ್ಥೆಗಳು ನಡೀತಾ ಇದ್ದಾವೆ ಅಂತ ಹೇಳಿದ್ದೆ ತಡ. ಇವಳ ಸ್ಥಿತಿ

ವಿರಹ ವ್ಯಥೆಯಿಂದ ಹೊರಳಾಡ್ತಾ ಇದ್ದ ವಿಷಯಗೆ ಈ ಮಾತು ಕೇಳಿ ಎಷ್ಟು ಸಂತೋಷವಾಯಿತು ಅಂದ್ರೆ, ಕವಿ ವರ್ಣನೆ ಮಾಡ್ತಾ ಇದ್ದಾನೆ ಉಪಮಾಲಂಕಾರದಲ್ಲಿ, ಹಗ್ಗದಿಂದ ಕಟ್ಟಲ್ಪಟ್ಟಿರುವಂತಹ ಜಿಂಕೆಗೆ ಅದನ್ನು ಬಿಚ್ಚಿದ್ರೆ ಎಷ್ಟು ಸಂತೋಷದಿಂದ ನೆಗೆದಾಡುತ್ತೋ ಹಾಗೆ ಇವಳು ಮನಸ್ಸು ಸಹ ಅದರಿಂದ ಸಂತೋಷದಿಂದ ನೆಗೆದಾಡ್ತು. ಅಷ್ಟೇ ಅಲ್ಲ, ತಾನು ಯೋಚನೆ ಮಾಡಿರುವಂತಹ ಕೆಲಸ ಕೈ ಸೇರ್ತಲ್ಲ, ಅದು ಸರಿಯಾಗಿ ನಡೀತಲ್ಲ ಅನ್ನುವ ಸಂತೋಷದಿಂದ ಅವಳ ಮುಖ ಅರಳ್ತಾ ಇದೆ. ಮೊದಲೇನೋ ಅರಳಿತು, ಆದರೆ ಹೆಣ್ಣಲ್ಲವೇ, ಸಹಜವಾದಂತಹ ಲಜ್ಜೆ ನಾಚಿಕೆ ಅವಳ ಮುಖದಲ್ಲಿ ತೋರ್ತಾ ಇದೆ. ನಾಚಿಕೆಯಿಂದ ತಲೆ ಬಾಗಿದ್ದಾಳೆ, ನೆಲವನ್ನ ತನ್ನ ಕಾಲಿನ ಉಂಗುಷ್ಟದಿಂದ ಕೆರಿತಾ ಇದ್ದಾಳೆ. ಇದನ್ನು ನೋಡಿ ಆ ಸಮಯದಲ್ಲಿ ಬೇರೆ ಅನೇಕ ಸಖಿಯರೆಲ್ಲ ಬಂದು ಹೇಳ್ತಾ ಇದ್ದಾರೆ, ಅರೆ ಇದೇನು ಮಾಡ್ತಾ ಇದ್ದೀಯಾ, ನಿಮ್ಮಅಮ್ಮ ನಿನ್ನನ್ನು ಅಲಂಕಾರ ಮಾಡಿಸಿ ಮದುವಣಿಗಳ ರೀತಿಯಲ್ಲಿ ನಿನ್ನನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ, ಬಾ ನಿನಗೆ ಸ್ನಾನವನ್ನು ಮಾಡಿಸ್ತೇವೆ ಅಂತ ಹೇಳಿ ಅವಳನ್ನು ಮಜ್ಜನದ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಆ ಸಖಿಯರೆಲ್ಲ.

ಚಿನ್ನದಂತೆ ಮೈಬಣ್ಣವುಳ್ಳ ವಿಷಯಗೆ, ಉತ್ತಮವಾದಂತಹ ಗುಣಗಳನ್ನು ಹೊಂದಿರುವ ಆ ಕೋಮಲೆಗೆ, ಸೌಂದರ್ಯದ ಕನಿಯಾದ ಅವಳಿಗೆ, ಕುಂಕುಮದಂತೆ ಅಂಗರಾಗವುಳ್ಳಂತಹ ಆ ಸ್ತ್ರೀಗೆ, ಆ ಸಖಿಯರೆಲ್ಲರೂ ಸೇರಿ ವಿವಾಹಕ್ಕಾಗಿ ಮಾಡಿಸುವಂತಹ ಸುರಗಿಯ ಸ್ನಾನವನ್ನು ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಅನುರಾಗದಿಂದ ಮಾಡಿಸ್ತಾ ಇದ್ದಾರೆ, ಪ್ರೀತಿ ವಿಶ್ವಾಸದಿಂದ, ಅಂತಃಕರಣದಿಂದ ಮಾಡಿಸ್ತಾ ಇದ್ದಾರೆ.

ಆ ವಿಷಯ ಎಷ್ಟು ಸುಕುಮಾರಿ ಅಂದರೆ, ಮುಟ್ಟಿದ್ರೆ ಸಾಕು ಮಾಸುವಂತಹ ಹುಡುಗಿ. ಅಂತಹ ಹುಡುಗಿಗೆ ದೇಹದಲ್ಲೆಲ್ಲ ಅನೇಕ ರೀತಿಯ ಕುಂಕುಮ, ಚಂದನ, ಮಕರಿಕಾಪತ್ರ ಇತ್ಯಾದಿಗಳ ಅಲಂಕಾರವನ್ನು ಅದು ಹೇಗೆ ಮಾಡಿದ್ರು ಅವಳ ಸಖಿಯರು, ನಿಜವಾಗ್ಲೂ ಅವರು ಒರಟಾದ ಸ್ತ್ರೀಯರೇ ಸೈ ಅಂತ ಕವಿ ಹೇಳ್ತಾನೆ. ಅಷ್ಟೇ ಅಲ್ಲ, ಅವಳು ಎಷ್ಟು ತೆಳ್ಳಗಿದ್ಲು, ಅವಳ ಸೊಂಟ ಎಷ್ಟು ತೆಳ್ಳಗಿತ್ತು ಅಂತಂದರೆ ಕವಿ ಉತ್ಪ್ರೇಕ್ಷೆಯನ್ನು ಅಲಂಕಾರದಿಂದ ವರ್ಣನೆ ಮಾಡ್ತಾನೆ. ಹೋದ ಮಧ್ಯದೊಳ್ ಎಂತೂ ನಿಲ್ಲಿಸಿದರೋ ದಿವ್ಯಾಂಬರವನ್, ಅವಳ ಸೊಂಟವೇ ಕಾಣಿಸ್ತಾ ಇಲ್ಲ. ಅಂಥೋದ್ರಲ್ಲಿ ಇಲ್ಲದೇ ಇರುವ ಸೊಂಟದಲ್ಲಿ ಅದು ಹೇಗೆ ಪೀತಾಂಬರವನ್ನು ನಿಲ್ಲಿಸಿದ್ದಾರೋ, ಅವಳ ದೇಹದ ಸ್ತನಗಳ ಭಾರಕ್ಕೆ ದೇಹ ಬಾಗ್ತಾ ಇದೆ. ಅಂಥದ್ರಲ್ಲಿ ಸ್ತನಗಳೇ ಭಾರವಾಗಿರಬೇಕಾದ್ರೆ ಮತ್ತೆ ಆ ಎದೆಯ ಮೇಲೆ ಬರುವಂತೆ ಹಾರಾವಳಿಗಳನ್ನು, ನವರತ್ನದ ಮತ್ತು ಮುತ್ತಿನ ಹಾರಗಳನ್ನು ಹೇಗೆ ಕಟ್ಟಿದ್ರೋ ಅಂತ ಆಶ್ಚರ್ಯ ಪಡುವ ರೀತಿಯಲ್ಲಿ ಅವಳನ್ನು ಅಲಂಕಾರ ಮಾಡಿದ್ದಾರೆ ಸಖಿಯರು.

0: ಆ ವಿಷಯಕ್ಕೆ ಅನೇಕ ರೀತಿಯ ಅಲಂಕಾರವನ್ನ ಅವಳ ಸಖಿಯರ ಮಾಡಿದ್ದಾರೆ. ಕವಿ ಹೇಳ್ತಾ ಇದ್ದಾನೆ, ಗಂಧದ ಕಂಪಿನಂತೆ ದೇಹದಲ್ಲಿ ಸಹಜವಾದ ಸುವಾಸನೆ ಇರುವಂತಹ ವಿಷಯ ಮೈಗೆ ಮತ್ತೆ ಬೇರೆ ಅಂಗರಾಗಳನ್ನ ಸುಗಂಧ ದ್ರವ್ಯಗಳನ್ನು ಹಚ್ಚುವುದೇಕೆ? ಈ ವಿಷಯ ಪದ್ಮಿನಿ ಸ್ತ್ರೀ ಲಕ್ಷಣವನ್ನು ಹೊಂದಿದವಳು, ಆದ್ದರಿಂದಲೇ ಅಂತಹ ಸುವಾಸನೆ ಬರುವಂತಹ ಈ ಸ್ತ್ರೀಯ ಮೈಗೆ ಮತ್ತೆ ವಿಶೇಷವಾದಂತಹ ಕೃತಕವಾದ ಗಂಧಗಳ ಏಕೆ? ಕನ್ಯೆಯರ ಸಮೂಹಕ್ಕೆ ತಿಲಕದಂತಿರುವ ಇವಳ ಹಣೆಗೆ ಮತ್ತೆ ಇನ್ಯಾತಕ್ಕೆ ತಿಲಕವನ್ನು ಇಡಬೇಕಾಗಿದೆ? ಯೌವನದಿಂದ ಸೊಂಪಾಗಿರುವಂತಹ ಈ ಕೋಮಲೆಗೆ ಮತ್ತೆ ಹೂಗಳ ಏಕೆ? ಲಾವಣ್ಯದಿಂದಲೇ ಶೋಭಿಸುವಂತಹ ಇವಳಿಗೆ ಲಾವಣ್ಯವೇ ಅಲಂಕಾರ ಪ್ರಾಯವಾಗಿರುವಂತಹ ಈ ವಿಷಯಗೆ ಮತ್ತೆ ಆಭರಣಗಳೇಕೆ? ಇದನ್ನು ನೋಡಿದರೆ ಗೊತ್ತಾಗತ್ತೆ, ಇವಳ ಸಖಿಯರು ಅಂತಹ ಜಾಣೆಯರಲ್ಲ, ಏನೋ ಒರಟು ಹೆಂಗಸರು. ಅವರಿಗೆ ಯಾವ ರೀತಿ ಅಲಂಕಾರ, ಯಾರಿಗೆ ಅಲಂಕಾರವನ್ನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅನ್ನುವ ರೀತಿಯಲ್ಲಿ ಏನೋ ಹೆಣ್ಮಕ್ಳಿಗೆ ಅಲಂಕಾರ ಮಾಡಬೇಕು ಅಂತ ಮಾಡಿದ್ದಾರೆಯೇ ಹೊರತು ಇವಳಿಗೆ ಅದರ ಅಗತ್ಯ ಇಲ್ಲ ಅನ್ನೋದು ಅವರಿಗೆ ಗೊತ್ತೇ ಆಗಿಲ್ಲ. ಈ ವಿಚಾರದಲ್ಲಿ ಅವರು ಅಪ್ರಬುದ್ಧೆಯರು ಅಂತ ಹೇಳಿ ಕವಿ ಅಭಿಪ್ರಾಯವನ್ನು ಪಡ್ತಾನೆ.
1: ಪಾಪ

ಪಶ್ಚಿಮ ದಿಕ್ಕು ಯಾವಾಗ್ಲೂ ಕಪ್ಪು. ಯಾಕೆ ಅಂತಂದ್ರೆ ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ, ಆದ್ರಿಂದ ಪಶ್ಚಿಮ ದಿಗ್ಭಾಗ ಕಪ್ಪಾಗಿರುತ್ತೆ. ಇವಳ ಕಣ್ಣುಗಳು ಹಾಗೇನೆ ಅದರಂತೆ ಕಪ್ಪಾದ ಕಾಡಿಗೆಯಿಂದ ಕೂಡಿವೆ. ವಿಷ್ಣುವಿನ ಪಾದದಲ್ಲಿ ಶಂಖ, ಚಕ್ರ, ಗದಾ, ಪದ್ಮ, ನಕ್ಷತ್ರ ಇತ್ಯಾದಿಗಳ ಚಿಹ್ನೆಗಳು ಇರುತ್ತಲ್ಲ, ಹಾಗೇನೆ ಇವಳ ಕಣ್ಣು ಸಹ ನಕ್ಷತ್ರದಂತೆ ಹೊಳಿತಾ ಇದೆ. ಆದ್ರಿಂದ ಹರಿಪಾದ ವಿಷ್ಣುವಿನ ಪಾದದಂತೆ ಕಾಣ್ತಾ ಇದೆ. ಹೇಗೆ ನಾವು ಅಕ್ಷರಗಳನ್ನು ಬರೆದ್ರೆ ದೀರ್ಘ ಲಿಪಿಯಲ್ಲಿ ಬರಿತೇವೋ, ಏನೋ ದೀರ್ಘ ಸಾಲುಗಳಲ್ಲಿ ಬರಿತೀವೋ, ಹಾಗೆ ಅವಳು ಸಹ ವಿಶಾಲ ನೇತ್ರಿಯಾಗಿ ಕಾಣ್ತಾ ಇದ್ದಾಳೆ. ರಾಕ್ಷಸರು ದೇವತೆಗಳನ್ನು ಅಪಹಾರ ಮಾಡಿದವರು ಅಥವಾ ದೇವತೆಗಳಿಗೆ ತೊಂದರೆ ಕೊಟ್ಟವರು ಅಂತ ಹೇಳ್ತಾರೆ. ನಿಮಿಷ ಅಂತ

ವಿಷಯ ನಗನಗ್ತಾ ಇರುವಂತಹ ಮುಖ ಒಂದು ಕಾಡಿನ ನೆನಪನ್ನು ತರ್ತಾ ಇದೆ ಅಂತಾನೆ ಕವಿ ಈ ಪದ್ಯದಲ್ಲಿ. ಕಾಡಿನಲ್ಲಿ ಹೇಗೆ ವಿವಿಧ ರೀತಿಯ ಮರಗಳಿರುತ್ತೋ ಇವಳ ಮುಖವೂ ಹಾಗೆ ಇದೆ. ಇವಳ ಹಣೆಗೆ ಇಟ್ಕೊಂಡಿರ್ತಕ್ಕಂತಹ ತಿಲಕ ಉಲ್ಲಾಸ ವೃಕ್ಷದ ನೆನಪನ್ನು ತರ್ತಾ ಇದೆ. ಹಾಗೆ ಅವಳ ಕೆನ್ನೆಗೆ ಹಚ್ಕೊಂಡಿರ್ತಕ್ಕಂತಹ ಮಕರಿಕಾ ಪತ್ರ ಅದು ಹೇಗೆ ಕಾಣಿಸ್ತಾ ಇದೆ ಅಂತಂದರೆ ತಮಾಲ ವೃಕ್ಷ ಮಾವಿನ ಚಿಗುರಿನ ನೆನಪನ್ನು ತರ್ತಾ ಇದೆ. ಸುಂದರವಾದಂತಹ ಮುಗುಳ್ನಗೆ ಮಲ್ಲಿಗೆಯ ಹೂವನ್ನು ನೆನಪಿಗೆ ತರ್ತಾ ಇದೆ. ಅವಳ ಹಲ್ಲುಗಳಂತೂ ಮೊಲ್ಲೆಯ ಮೊಗ್ಗುಗಳ ಹಾಗೆ ಕಾಣಿಸ್ತಾ ಇದೆ. ಅವಳ ಕಣ್ಣು ಸುಂದರವಾಗಿ ಕಾಣಿಸ್ತಾ ಇದೆ. ಮೂಗು ಸಂಪಿಗೆಯ ಮೊಗ್ಗನ್ನು ಹುಬ್ಬು ನಿಂಬದಳವನ್ನು ಬೇವಿನ ಎಸಳನ್ನು ನೆನಪಿಗೆ ತರ್ತಾ ಇದೆ. ಅದೇ ರೀತಿ ಸೊಂಪಾದ ಮಾವಿನಂತೆ ಕಾಣಿಸ್ತಾ ಇದೆ ಅವಳ ಮುಖದ ಸೌಂದರ್ಯ, ಅವಳ ದೇಹ ಸೌಂದರ್ಯ. ಇವನ್ನೆಲ್ಲವನ್ನು ನೋಡಿದರೆ ಸೊಗಸಾದಂತಹ ಒಂದು ಕಾಡನ್ನೇ ನೋಡಿದಾಗ ಆಗ್ತಾ ಇದೆ. ಇವಳನ್ನು ಯಾವ ರೀತಿ ವರ್ಣನೆ ಮಾಡಲಿ ಅಂತಾನೆ ಕವಿ.

ಕವಿ ಅವಳ ಮೈ ಮೇಲೆ ಇಟ್ಕೊಂಡಿರುವಂತಹ ಆಭರಣಗಳಿಂದ ಅವಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅನ್ನೋದನ್ನು ಬಹಳ ಸೊಗಸಾಗಿ ಇಲ್ಲಿ ಶ್ಲೇಷಾಲಂಕಾರದಿಂದ ವರ್ಣನೆ ಮಾಡ್ತಾನೆ. ಕಿವಿಗಳಿಗೆ ಹಾಕ್ಕೊಂಡಿರುವಂತಹ ಆಭರಣದಿಂದ, ಕೈಗೆ ಇಟ್ಕೊಂಡಿರುವಂತಹ ಕಂಕಣ ಇತ್ಯಾದಿಗಳಿಂದ, ಅವಳು ಶ್ರವಣ ಹಸ್ತ ಇತ್ಯಾದಿಗಳಿಂದ ದಿವಿಜರಂತೆ ದೇವತೆಗಳ ಹಾಗೆ ಕಾಣಿಸ್ತಾ ಇದ್ದಾಳೆ ಆಕೆ. ಇಷ್ಟೇ ಅಲ್ಲ, ಅವಳ ಸೊಂಟಕ್ಕೆ ಕಟ್ಟಿಕೊಂಡಿರುವಂತಹ ಡಾಬುವಿನಿಂದ ಅವಳು ಈ ಕಾಂಚಿ ಪ್ರದೇಶವೋ ಭೂಭಾಗವೋ ಎನ್ನುವ ಹಾಗೆ ಕಾಣ್ತಾ ಇದ್ದಾಳೆ. ಕವಿ ವಿಶೇಷವಾಗಿ ರಾಮಾಯಣದ ಪಾತ್ರಗಳನ್ನು ಬಳಸ್ಕೊಳ್ತಾ ಅವಳನ್ನು ಮುಂದಿನ ಅರ್ಧ ಪದ್ಯದಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ. ಗ್ರೀವ ಅಂದರೆ ಕುತ್ತಿಗೆ, ಅವಳ ಸುಗ್ರೀವ ಅಂದರೆ ಅವಳ ಸುಂದರವಾದಂತಹ ನೀಳವಾದ ಕುತ್ತಿಗೆ, ಅನೇಕ ರೀತಿಯ ಆಭರಣಗಳಿಂದ ಅಲಂಕರಿಸಲ್ಪಟ್ಟು, ಅಂಗದ ಅಂತಂದರೆ ಭುಜಕೀರ್ತಿಯನ್ನು ಹಾಕ್ಕೊಂಡಿರುವಂತಹ ಅವಳ ದೇಹ ಅಂದರೆ ಭುಜಗಳಿಗೆ ಹಾಕ್ಕೊಂಡಿರುವಂತಹ ಆಭರಣಗಳಿಂದ ವಿರಾಜಿತವಾಗಿ, ಇವುಗಳ ಮೂಲಕ ಆ ಕಪಿಕುಲವೇ ಉನ್ನತವಾಯಿತೋ ಎನ್ನುವ ಹಾಗೆ ಇವಳು ಕಂಗೊಳಿಸಿದಳು ಅಂತ ಹೇಳಿ ಶ್ಲೇಷಾಲಂಕಾರದಿಂದ ವರ್ಣನೆ ಮಾಡ್ತಾ ಇದ್ದಾನೆ.

ಅವಳು ಮಧ್ಯಕ್ಕೆ ಸುತ್ತಿಕೊಂಡಿರುವಂತಹ ವಸ್ತ್ರ ಆಭರಣಗಳು ಹೇಗೆ ಕಾಣಿಸ್ತಾ ಇತ್ತು ಅನ್ನೋದನ್ನು ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ಲಾವಣ್ಯದ ನೀರಿನಿಂದ ತುಂಬಿರುವಂತಹ ಆ ಸರೋವರದ ಮಧ್ಯದಲ್ಲೇ ಕಮಲವು ಅರಳಿದಂತೆ ಅವಳ ಹೊಟ್ಟೆಯಲ್ಲಿ ಕಾಣಿಸ್ತಾ ಇರುವಂತಹ ತ್ರಿವಳಿಗಳೇ ತೆರೆಗಳ ಹಾಗೆ ಕಾಣಿಸ್ತಾ ಇದೆ. ಎರಡು ಬೆಟ್ಟಗಳು ಎನ್ನುವ ಹಾಗೆ ಅವಳ ಸ್ತನಗಳು ಕಾಣಿಸ್ತಾ ಇದ್ದಾವೆ. ಇವುಗಳಿಂದ ಈ ಅಲಂಕಾರಗಳಿಂದ ಕಾಂಚೀಧಾಮ ಸೊಂಟದ ಪಟ್ಟಿಯನ್ನು ಹಾಕ್ಕೊಂಡಿರುವಂತಹ ಅವಳು ತುಂಬ ಸುಂದರವಾಗಿ ಮನ್ಮಥನ ಮದದಾನಿಯೋ ಎನ್ನುವ ಹಾಗೆ ಕಾಣಿಸ್ತಾ ಇದ್ಲು ವಿಷಯ.

ಅವಳ ದೃಢವಾದಂತಹ ಸ್ತನಯುಗ್ಮಗಳು, ಕಠಿಣವಾದ ತಪಸ್ಸನ್ನು ಮಾಡ್ತಾ ಇರುವ ಯೋಗಿ ಹಾಗೆ ಕಾಣಿಸ್ತಾ ಇತ್ತು ಅಂತ ಹೇಳಿ ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ಅವಳ ತೆಳ್ಳನೆಯ ಸೊಂಟ ಹೇಗೆ ಕಾಣಿಸ್ತಾ ಇತ್ತು ಅಂತಂದರೆ, ಶ್ರೀಮಂತರ ಮಧ್ಯದಲ್ಲಿ ಇರುವಂತಹ ಬಡವನ ರೀತಿಯಲ್ಲಿ ಅಷ್ಟಾದರೂ ಸಹ ತನ್ನ ಗಾಂಭೀರ್ಯವನ್ನು ಬಿಡದೆ ತನ್ನ ಗತ್ತಿನಿಂದ ಇರುವಂತಹ ವೀರ ಕಂಠೀರವ ಸಿಂಹದ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಅವಳ ದೇಹದ ಮಧ್ಯಭಾಗ.

0: ಈಗಾಗಲೇ ತನ್ನ ಸದ್ಗುಣಗಳಿಂದಲೇ ಅಲಂಕಾರ ಪ್ರಾಯಳಾಗಿರುವ ಆ ವಿಷಯಗೆ ಇನ್ನಿಷ್ಟು ಆಭರಣಗಳಿಂದ ಅಲಂಕರಿಸಿ ಸಾಕ್ಷಾತ್ ಲಕ್ಷ್ಮಿಯೋ ಎನ್ನುವ ಹಾಗೆ ಅವಳನ್ನು ಸಿಂಗರಿಸಿ ಅವಳನ್ನು ಚಿನ್ನದ ಪಲ್ಲಕ್ಕಿಯ ಮೇಲೆ ಕೂಡಿಸಿಕೊಂಡು ವಿವಾಹ ಮಂಟಪಕ್ಕೆ ಬಹಳ ವಿಭವದಿಂದ ವಿಲಾಸದಿಂದ ವಿಭ್ರಮದಿಂದ ಅವಳ ಸಖಿಯರು ಕರ್ಕೊಂಡು ಬರ್ತಾ ಇದ್ದಾರೆ.
1: ಬಹಳ

0: ಮತಗಳು ಚಲಾವಣೆಯಾದರೆ ವಿರುದ್ಧವಾಗಿ 30 ಮತಗಳು ಬಿದ್ದಿವೆ. ಬಹುಮತ ಸಾಬೀತುಪಡಿಸಿದ ಹಿನ್ನೆಲೆ ಸಲೀಂ ಅಹಮದ್ ಅವರನ್ನು ವಿಧಾನ ಪರಿಷತ್ನ ನೂತನ ಸಭಾಪತಿಯಾಗಿ ಅಧಿಕೃತವಾಗಿ ಘೋಷಿಸಲಾಯಿತು. ಬಳಿಕ ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ, ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಮುಖಂಡರು ನೂತನ ಸಭಾಪತಿ ಸಲೀಂ ಅಹಮದ್ ಅವರನ್ನು ಕರೆತಂದು ಪೀಠದಲ್ಲಿ ಕೂರಿಸಿ ಅಭಿನಂದಿಸಿದರು. ರಾಜ್ಯದ ಅಭಿವೃದ್ಧಿಗೆ ಆಡಳಿತ ಹಾಗೂ ಪ್ರತಿಪಕ್ಷಗಳು ಒಟ್ಟಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ವಿಧಾನಸಭೆಯಲ್ಲಿಂದು ಸಚಿವ ಸಂಪುಟದ ಸಹೋದ್ಯೋಗಿಗಳನ್ನು ಸದನಕ್ಕೆ ಪರಿಚಯಿಸಿ ಮಾತನಾಡಿದ ಅವರು, ತಮಗೆ ಸಿಕ್ಕಿರುವ ಅವಕಾಶದಲ್ಲಿ ಎಲ್ಲಾ 224 ಶಾಸಕರು ಒಂದೇ, ಹೀಗಾಗಿ ವಿರೋಧ ಪಕ್ಷದವರನ್ನು ವಿಶ್ವಾಸಕ್ಕೆ ಪಡೆದು ಕಾರ್ಯನಿರ್ವಹಿಸುವುದಾಗಿ ತಿಳಿಸಿದ್ದಾರೆ. ನನ್ನ ಅಧಿಕಾರದಿಂದ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಅನುಕೂಲವಾಗಬೇಕು, ಯಾರ ವಿರುದ್ಧವೂ ಅಧಿಕಾರ ಬಳಸುವುದಿಲ್ಲ ಎಂದು ಹೇಳಿದ್ದಾರೆ. ಇದೇ ವೇಳೆ ಸದನದಲ್ಲಿ ರಾಜ್ಯದ ಎಲ್ಲಾ ಮುಖ್ಯಮಂತ್ರಿಗಳನ್ನು ಸ್ಮರಿಸಿದ ಅವರು, ಎಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ನಾಡಿಗೆ ಕೊಡುಗೆ ನೀಡಿದ್ದಾರೆ ಎಂದು ಗುಣಗಾನ ಮಾಡಿದರು. ಗ್ರಾಮೀಣ ಉದ್ಯೋಗ ಖಾತರಿ ವಿಕಸಿತ ಭಾರತ ಜಿರಾಮ್ಜಿಯಡಿ ಕೆಲಸ ಮಾಡಿದವರಿಗೆ 15 ದಿನವಾದರೂ ಕೂಲಿ ಪಾವತಿಯಾಗದಿದ್ದರೆ ಸಂಬಂಧಿತ ಪಿಡಿಒಗಳನ್ನು ಹೊಣೆ ಮಾಡಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಎಚ್ಚರಿಕೆ ನೀಡಿದ್ದಾರೆ. ವಿಕಾಸಸೌಧದಲ್ಲಿಂದು ಹಿರಿಯ ಅಧಿಕಾರಿಗಳು ಹಾಗೂ ಚಾಮರಾಜನಗರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು, ಈ ಯೋಜನೆಯಡಿ 15-25 ದಿನವಾದರೂ ಹಣ ಬಾರದಿದ್ದರೆ ಜನರು ಕೆಲಸಕ್ಕೆ ಬರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಕನಿಷ್ಠ 7 ಗರಿಷ್ಠ 10 ದಿನಗಳವರೆಗೆ ಕೂಲಿ ಹಣ ಪಾವತಿಯಾಗುವಂತೆ ಕ್ರಮ ವಹಿಸಿ ಎಂದು ಸೂಚಿಸಿದ್ದಾರೆ. ಬೋಗಸ್ ಬಿಲ್ ಹಾಗೂ ಕಳಪೆ ಕಾಮಗಾರಿಗೆ ಅವಕಾಶವಿಲ್ಲ, ಇಂತಹ ದೂರುಗಳು ಬಂದರೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಕೇಂದ್ರ ಗೃಹ ಸಚಿವಾಲಯ ರಾಜ್ಯ ಪೊಲೀಸ್ ಇಲಾಖೆಯ 17 ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ರಾಷ್ಟಪತಿ ಪದಕಗಳನ್ನು ಘೋಷಿಸಿದೆ. ಸಿಸಿಬಿಯ ಎಸಿಪಿ ಹೆಚ್ಎನ್ ಧರ್ಮೇಂದ್ರ ಅವರಿಗೆ ರಾಷ್ಟಪತಿ ವಿಶಿಷ್ಟ ಸೇವಾ ಪದಕ ಲಭಿಸಿದೆ. ಉಳಿದಂತೆ ರೈಲ್ವೆಯ ಎಸ್ಪಿ ಸಾರಾ ಫಾತಿಮಾ, ಕೆಎಸ್ಆರ್ಪಿ ಕಮಾಂಡೆಂಟ್ ಥಾಮಸ್ ಮ್ಯಾಥ್ಯೂ, ಬೆಂಗಳೂರು ಆಗ್ನೇಯ ಸಂಚಾರ ವಿಭಾಗದ ಎಸಿಪಿ ಮಹದೇವ್, ರಾಯಚೂರು ಡಿಎಆರ್ನ ಡಿವೈಎಸ್ಪಿ ಪರಮಾನಂದ್, ಮೈಸೂರು ಪೊಲೀಸ್ ತರಬೇತಿ ಶಾಲೆಯ ಷಣ್ಮುಗ ವರ್ಮ, ಬೆಳಗಾವಿ ಮಾಳಮಾರುತಿ ಠಾಣೆಯ ಬಾವುದ್ದೀನ್ ರುಕ್ಮುದ್ದೀನ್ ಸೇರಿದಂತೆ ಒಟ್ಟು 17 ಮಂದಿ ರಾಷ್ಟಪತಿ ಪದಕ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಮಹಿಳೆಯರಿಗೆ ಸಂಪುಟದಲ್ಲಿ ಸ್ಥಾನ ನೀಡಿಲ್ಲ ಎಂದು ಆರೋಪಿಸಿ ಬಿಜೆಪಿ ಶಾಸಕರು ಹಾಗೂ ಪರಿಷತ್ ಸದಸ್ಯರು ಇಂದು ವಿಧಾನಸೌಧದ ಮುಂದೆ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಕಾಂಗ್ರೆಸ್ ಪಕ್ಷವು ಮಹಿಳಾ ವಿರೋಧಿ ಧೋರಣೆ ಅನುಸರಿಸುತ್ತಿದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ರಾಜ್ಯದ ಇತಿಹಾಸದಲ್ಲಿ ಮಹಿಳಾ ಪ್ರಾತಿನಿಧ್ಯ ಇಲ್ಲದ ಮೊದಲ ಸಚಿವ ಸಂಪುಟ ಇದಾಗಿದೆ. ಈ ಸರ್ಕಾರದಲ್ಲಿ ಮಹಿಳೆಯರಿಗೆ ಆದ್ಯತೆ ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಸುಮಾರು 50% ಮಹಿಳೆಯರಿದ್ದರು ಸರ್ಕಾರ ಮಹಿಳೆಯರಿಗೆ ಸಂಪುಟದಲ್ಲಿ ಪ್ರಾತಿನಿಧ್ಯ ನಿರಾಕರಿಸುವ ಮೂಲಕ ಮಹಿಳೆಯರನ್ನು ಅವಮಾನಿಸಿದೆ ಎಂದು ಆರೋಪಿಸಿದ್ದಾರೆ. ವಸತಿ ಖಾತೆ ಸಚಿವ ಜಮೀರ್ ಅಹಮದ್ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣದಿಂದ ವಿನಾಯಿತಿ ನೀಡುವಂತೆ ಮಾಡಿರುವ ಮನವಿಯನ್ನು ಬಿಜೆಪಿ ಖಂಡಿಸಿದೆ. ಸಚಿವ ಸಂಪುಟದಿಂದ ಅವರನ್ನು ಅಮಾನತುಗೊಳಿಸುವಂತೆ ಆಗ್ರಹಿಸಿದೆ. ತ್ರಿವರ್ಣ ಧ್ವಜಾರೋಹಣದಿಂದ ವಿನಾಯಿತಿ ಕೋರಿದ ಜಮೀರ್ ಅಹಮದ್ ಅವರ ನಿರ್ಧಾರವು ದೇಶಕ್ಕೆ ತೋರಿದ ಅಗೌರವ ಎಂದು ಟೀಕಿಸಿದೆ. ಎಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿಯವರ ಕರೆಯಂತೆ ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವ ಹರ್ ಘರ್ ತಿರಂಗಾ ಅಭಿಯಾನ ರಾಜ್ಯದ ವಿವಿಧೆಡೆ ನಡೆಯಿತು. ಚಿತ್ರದುರ್ಗದಲ್ಲಿ ಸಂಸದ ಗೋವಿಂದ ಎಂ ಕಾರಜೋಳ ತಮ್ಮ ನಿವಾಸದಲ್ಲಿ ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೇಶದ ಪ್ರತಿಯೊಬ್ಬ ನಾಗರಿಕನೂ ಒಂದು ದೇಶ ಒಂದು ಕುಟುಂಬ ಎಂಬ ಭಾವನೆಯಿಂದ ತಮ್ಮ ಮನೆಗಳ ಮೇಲೆ ತ್ರಿವರ್ಣ ಧ್ವಜ ಹಾರಿಸಬೇಕು ಎಂದು ಮನವಿ ಮಾಡಿದರು. ಹುಬ್ಬಳ್ಳಿಯ ಉಣಕಲ್ ಕೆರೆಯಲ್ಲಿ ಜಿಲ್ಲಾಡಳಿತ ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸಹಯೋಗದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ತಿರಂಗಾ ಓಟ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಅಗ್ನಿಶಾಮಕ ದಳದವರು ಉಣಕಲ್ ಕೆರೆಯಲ್ಲಿ ತಿರಂಗಾ ಧ್ವಜ ಪ್ರದರ್ಶಿಸಿದರೆ ಮಲ್ಲಕಂಬ ವಿದ್ಯಾರ್ಥಿಗಳು ವಿವಿಧ ಆಸನಗಳನ್ನು ಪ್ರದರ್ಶನ ಮಾಡಿದರು. ಹಾನಗಲ್ ವಿಧಾನಸಭಾ ಕ್ಷೇತ್ರದ ಶಾಸಕ ಶ್ರೀನಿವಾಸ ಮಾನೆ ಅವರನ್ನು ಕರ್ನಾಟಕದ ಗೃಹ ಮಂಡಳಿ ಅಧ್ಯಕ್ಷರನ್ನಾಗಿ ನೇಮಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪತ್ರ ಬರೆದಿದ್ದಾರೆ. ಸದ್ಯ ಸಚಿವರಾಗಿ ಅಧಿಕಾರ ವಹಿಸಿಕೊಂಡಿರುವ ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಅವರು ಮಂಡಳಿಯ ಅಧ್ಯಕ್ಷರಾಗಿದ್ದರು. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದ ಶ್ರೀನಿವಾಸ ಮಾನೆ ಅವರಿಗೆ ಈಗ ಗೃಹ ಮಂಡಳಿಯ ಹೊಣೆ ನೀಡಲು ಮುಖ್ಯಮಂತ್ರಿ ಮುಂದಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭೆ ನೂತನ ಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್ ಅವಿರೋಧ ಆಯ್ಕೆ, ಮೇಲ್ಮನೆ ಸಭಾಪತಿಯಾಗಿ ಸಲೀಂ ಅಹ್ಮದ್ ನೇಮಕ. ರಾಜ್ಯದ ಅಭಿವೃದ್ಧಿಗೆ ಆಡಳಿತ ಪ್ರತಿಪಕ್ಷಗಳು ಒಟ್ಟಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ವಿಕಸಿತ ಭಾರತ್ ಜಿರಾಮ್ಜಿಯಡಿ ಕೆಲಸ ಮಾಡಿದವರಿಗೆ 15 ದಿನದಲ್ಲಿ ಕೂಲಿ ಹಣ ಪಾವತಿಸದಿದ್ದರೆ ಕ್ರಮ, ಸಚಿವ ಈಶ್ವರ್ ಖಂಡ್ರೆ. ರಾಜ್ಯದ 17 ಪೊಲೀಸ್ ಅಧಿಕಾರಿಗಳಿಗೆ ಪ್ರತಿಷ್ಠಿತ ರಾಷ್ಟಪತಿ ಪದಕ ಗೌರವ. ಹಾಗೂ ಮಹಿಳೆಯರಿಗೆ ಸಂಪುಟದಲ್ಲಿ ಸಿಗದ ಸ್ಥಾನ, ಸರ್ಕಾರದ ವಿರುದ್ಧ ವಿಧಾನಸೌಧದಲ್ಲಿ ಬಿಜೆಪಿ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
3: ಈ ಸ್ವಾತಂತ್ರ್ಯ ದಿನಕ್ಕೆ ಫ್ರೀಡಂ ಬೇಕಾ? ಕೇವಲ 1 ರೂಪಿ ಕೊಡಿ, ಫ್ರೀಡಂ ಪಡೀರಿ. ಬಿಎಸ್ಎನ್ಎಲ್ 1 ರೂಪಿ ಫ್ರೀಡಂ ಪ್ಲಾನ್, ಸಿಮ್ ಫ್ರೀ, ಪ್ರತಿದಿನ 1 GB ಡೇಟಾ, 24 ದಿನಗಳ ವ್ಯಾಲಿಡಿಟಿ.
4: ಕೇವಲ 1 ರೂಪಾಯಿಗೆ ಇಷ್ಟೆಲ್ಲ?
3: 1 ರೂಪಾಯಿಗೆ ಬಿಎಸ್ಎನ್ಎಲ್ ಫ್ರೀಡಂ ಪ್ಲಾನ್ಗೆ ಕನೆಕ್ಟ್ ಆಗಿ. ಬಿಎಸ್ಎನ್ಎಲ್ ಕನೆಕ್ಟಿಂಗ್ ಇಂಡಿಯಾ.
5: ಈ ಕೊಡುಗೆ ಸೆಪ್ಟೆಂಬರ್ 12, 2026 ಮಾತ್ರ. ಷರತ್ತುಗಳು ಅನ್ವಯ.
6: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ ಗಾಂಧಿ ಸ್ಮೃತಿ.
7: ಯಂಗ್ ಇಂಡಿಯಾ ಫ್ರೀಡಂ ರಿದಮ್ಸ್.
8: ಸ್ವಾತಂತ್ರ್ಯೋತ್ಸವದ ಸಂಭ್ರಮಕ್ಕೆ ಸಂಗೀತದ ಮೆರುಗು.
9: ಆಗಸ್ಟ್ 15ರಂದು ನೇರ ಪ್ರಸಾರದಲ್ಲಿ,
8: ಮುಂಜಾನೆ 10-11
7: ಯಂಗ್ ಇಂಡಿಯಾ ಫ್ರೀಡಂ ರಿದಮ್ಸ್.
8: ಸಂಗೀತ ಕಲಾಕ್ಷೇತ್ರದಲ್ಲಿ ವಿಶೇಷ ಛಾಪು ಮೂಡಿಸಿರುವ
9: ಬೆಂಗಳೂರಿನ ಕಲಾವಿದರು ಪ್ರಸ್ತುತಪಡಿಸುವ
7: ಯಂಗ್ ಇಂಡಿಯಾ ಫ್ರೀಡಂ ರಿದಮ್ಸ್.
8: ಮೃದಂಗ ಬೆಂಗಳೂರು ವಿ ಪ್ರವೀಣ್ ಹಾಗೂ ಕೆಯು ಜಯಚಂದ್ರ ರಾವ್.
9: ಖಂಜಿರ ವಿದ್ವಾನ್ ಸಿಪಿ ವ್ಯಾಸವಿಠಲ.
8: ಘಟ ಗಿರಿಧರ್ ಉಡುಪ.
9: ಮೋರ್ಸಿಂಗ್ ಭಾರದ್ವಾಜ್ ಆರ್ ಸಾತವಲ್ಲಿ.
8: ಕೊನುಕೋಲು ಸೋಮಶೇಖರ್ ಜೋಯಿಸ್.
9: ಗಾಯನ ದಿಲೀಪ್ ಸಿಂಹ.
7: ಯಂಗ್ ಇಂಡಿಯಾ ಫ್ರೀಡಂ ರಿದಮ್ಸ್.
8: ವಿಶೇಷ ಆಹ್ವಾನಿತರ ಸಮ್ಮುಖದಲ್ಲಿ
9: ಆಕಾಶವಾಣಿಯ ಸ್ಟುಡಿಯೋದಿಂದ ನೇರ ಪ್ರಸಾರದಲ್ಲಿ
8: ಕೇಳಿ ಆನಂದಿಸಲು ತಪ್ಪದೆ ಟ್ಯೂನ್ ಮಾಡಿ ಮುಂಜಾನೆ 10 ಗಂಟೆಗೆ
7: ಯಂಗ್ ಇಂಡಿಯಾ ಫ್ರೀಡಂ ರಿದಮ್ಸ್.
6: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
10: ಗಾಂಧೀಜಿಯವರಿಗೆ ಬ್ಯಾರಿಸ್ಟರ್ ಆಗೋದು ಸುಲಭ ಆಗಿತ್ತು, ಆದರೆ ವಕೀಲಿ ವೃತ್ತಿ ನಡೆಸೋದು ಮಾತ್ರ ಬಹಳ ಕಷ್ಟ ಆಗಿತ್ತು. ಕಾನೂನೆಲ್ಲ ಕಲ್ತು ಬಿಟ್ಟಿದ್ದಾರೆ, ಅದನ್ನು ಕಾರ್ಯರೂಪಕ್ಕೆ ಹೇಗೆ ತರಬೇಕು ಅಂತ ಏನೂ ಗೊತ್ತಿಲ್ಲ. ವ್ಯವಹಾರ ಸೂತ್ರಗಳನ್ನು ಓದಿದ್ದಾರೆ, ಆದರೆ ಉದ್ಯೋಗದಲ್ಲಿ ಹೇಗೆ ಬಳಸಬೇಕು ಅಂತ ಗೊತ್ತಿಲ್ಲ. ಮುಖ್ಯವಾಗಿ ಅವರಿಗೆ ಇಂಡಿಯನ್ ಲಾ ಆ ವಿಷಯ ಏನೂ ತಿಳಿದಿರಲಿಲ್ಲ. ಹಿಂದೂ ಲಾ, ಮೊಹಮ್ಮದನ್ ಲಾ ಇವೆಲ್ಲ ಇದ್ದಾವೆ ಅಂತ ಗೊತ್ತಿಲ್ಲ. ದಾವಾ ಅರ್ಜಿ ಬರೆಯೋಕ್ಕೂ ಬರಲ್ಲ. ಏನು ಮಾಡಬೇಕು? ಅವ್ರ ಹೆಸರು ಕೇಳಿದರು, ಸರ್ ಫಿರೋಜ್ ಶಾ ಮೆಹ್ತಾ ಅಂತ. ಬಹುದೊಡ್ಡ ವಕೀಲರು, ಬಹಳ ಪ್ರಖ್ಯಾತರಾದವರು. ಇವ್ರಿಗೆ ಆಶ್ಚರ್ಯ ಆಗೋದಂತೆ, ಫಿರೋಜ್ ಶಾ ಮೆಹ್ತಾರವರು ನನ್ನ ಹಾಗೆ ಇಂಗ್ಲೆಂಡಲ್ಲೇ ಕಲ್ತರಲ್ಲ, ಇದನ್ನೆಲ್ಲ ಹೆಂಗೆ ಸಂಪಾದನೆ ಮಾಡಿದರು ಪ್ರಾವೀಣ್ಯತೆಯನ್ನು? ಗಾಂಧೀಜಿ ಅಂದ್ಕೊಂಡ್ರು, ಅವ್ರ ಹಾಗೆ ನಾನು ದೊಡ್ಡ ವಕೀಲ ಆಗೋದು ಸಾಧ್ಯ ಇಲ್ಲ, ನನಗೆ ಕನಸಿನ ಮಾತದು. ಆದರೆ ನನ್ನ ಜೀವನ ನಡೆಸೋಕ್ಕಷ್ಟಾದರೂ ಆಗಬೇಕಲ್ವೇ, ಹೆಂಗೆ ಮಾಡೋದು ಅಂತ ಅವರು ಓದಬೇಕಾದ್ರೆ ಚಿಂತೆ ಇತ್ತು. ಆಗ ಯಾರೋ ಹೇಳಿದ್ರಂತೆ, ಒಂದು ಕೆಲಸ ಮಾಡು, ಈ ಭಾರತೀಯ ವಿದ್ಯಾರ್ಥಿಗಳಿಗೆ ದಾದಾಭಾಯಿ ನವರೋಜಿಯವರಿದ್ದಾರೆ, ಬಹಳ ಸಹಾಯ ಮಾಡ್ತಾರೆ, ಮಕ್ಕಳಿಗೆ ಆತಂಕ ಇದ್ದಾಗ ಅವ್ರ ಹತ್ರ ಹೇಳ್ಕೊಂಡ್ರೆ ಒಂದು ಪರಿಹಾರ ಕೊಡ್ತಾರೆ, ಹೋಗಿ ಕೇಳು ಅಂದರು. ಇವರಿಗೆ ಭಾಳ ಹೆದರಿಕೆ ಕೇಳೋದಕ್ಕೆ. ಎಷ್ಟೋ ಸಲ ದಾದಾಭಾಯಿ ನವರೋಜಿ ಅವರು ಲೆಕ್ಚರ್ ಹೋಗಿದ್ರಂತೆ, ಉಪನ್ಯಾಸಕ್ಕೆ ಹೋಗಿ ಹಿಂದೆ ಕೂತ್ಕೊಂಡು ತುಂಬ ಸಂತೋಷವಾಗಿ ಕೇಳ್ಕೊಂಡು ಬಂದಿದ್ದಾರೆ. ಆದರೆ ಹೋಗಿ ಕೇಳೋ ಧೈರ್ಯ ಇಲ್ಲ. ಅವ್ರು ಹೇಳಿದ್ರಂತೆ, ಬೇಕಾದ ಬಂದು ಕೇಳ್ರಿ ಅಂತ ಹೇಳಿದರು. ಮಕ್ಕಳಿಗೆಲ್ಲ ಹೇಳಿದ್ರಂತೆ, ಏನು ಸಂಶಯ ಇದ್ರೆ ಕೇಳಿ.

ಇವ್ರು ಧೈರ್ಯ ಬರಲೇ ಇಲ್ಲ. ಕೊನೆಗೆ ಅವ್ರು ಇನ್ನೊಬ್ಬರು ಹೇಳಿದ್ರಂತೆ, ದಾದಾಬಾಯಿ ನವರೋಜ್ ಕಡೆ ಹೋಗೋಕ್ಕಾಗ್ತಾ ಇಲ್ವಾ, ಬೇಡ, ಫ್ರೆಡ್ರಿಕ್ ಪಿನ್ಕಟ್ ಅಂತಿದ್ದಾರೆ, ಅವರು ದೊಡ್ಡ ವಕೀಲರು, ಭಾಳ ಪ್ರಖ್ಯಾತ ಮನುಷ್ಯ ಮತ್ತು ಮಕ್ಕಳಿಗೆ ಸಹಾಯ ಮಾಡೋದ್ರಲ್ಲಿ ಮುಂದೆ, ಅವ್ರನ್ನಾದರೂ ಕೇಳ್ಕೋ ಅಂದರು. ಅವರು ಕನ್ಸರ್ವೇಟಿವ್ ಮೆಂಬರ್, ಅವರು ವಿದ್ಯಾರ್ಥಿಗಳು ಸಾಕಷ್ಟು ಜನ ಅವ್ರ ಕಡೆ ಹೋಗ್ತಾಯಿದ್ರು. ಇವರು ಒಂದು ಪತ್ರ ಬರೆದ್ರಂತೆ, ನಿಮ್ಮ ಹತ್ರ ಚರ್ಚೆ ಮಾಡಬೇಕು ನನ್ನ ಭವಿಷ್ಯದ ಬಗ್ಗೆ ಅಂತ. ಅವರೊಂದು ಟೈಮ್ ಕೊಟ್ಟರು, ಈ ಟೈಮಿಗೆ ಬನ್ನಿ ಅಂತ. ಇವ್ರು ಹೋದ್ರಂತೆ. ಗಾಂಧೀಜಿ ಹೇಳ್ತಾರೆ, ಆ ಘಟನೆ ನಾನು ಎಂದೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ದೊಡ್ಡ ಮನುಷ್ಯ ಮಕ್ಕಳಿಗೆ ಹೇಗೆ ಸಲಹೆ ಕೊಡಬಹುದು ಅಂತ. ಅವ್ರು ಹೇಳ್ತಾರೆ, ನನ್ನನ್ನು ಸ್ವೀಕಾರ ಮಾಡಿದಾಗ ಮಿತ್ರನ ಹಾಗೆ ಕರ್ಕೊಂಡ್ರು. ನನಗೇನು ನಿರಾಶೆ ತುಂಬಿಕೊಂಡಿತ್ತು ನನ್ನ ಮನಸ್ಸಲ್ಲಿ, ಅವ್ರ ಒಂದು ಮುಗುಳ್ನಗೆಯಿಂದ ನಿವಾರಿಸ್ಬಿಟ್ರು. ಅಂದರೆ ಯಾರಾದರೂ ಮತ್ತೊಬ್ಬರು ಸಹಾನುಭೂತಿಯಿಂದ ಹೇಳಬೇಕಾದ್ರೆ ಎಷ್ಟು ಸಂತೋಷವಾಗಿರಬೇಕು, ನಗುಮುಖದಲ್ಲಿರಬೇಕು, ಆತ್ಮವಿಶ್ವಾಸದಲ್ಲಿರಬೇಕು. ಅವ್ರು ಹಾಗಿದ್ರು. ಕೇಳಿದ್ರಂತೆ ಇವ್ರನ್ನ, ಅಲ್ಲ ಗಾಂಧಿ, ಪ್ರತಿಯೊಬ್ಬರು ಫಿರೋಜ್ ಶಾ ಮೆಹ್ತಾನಂಗೆ ಆಗಬೇಕು ಅಂತ ಅಪೇಕ್ಷೆ ಇದೆಯಾ, ಸಾಧ್ಯ ಇದೆಯಾ? ನೋಡಿ, ಫಿರೋಜ್ ಶಾ ಮೆಹ್ತಾ, ಬದರುದ್ದೀನ್ ಅಂಥವ್ರು ಭಾಳ ಅಪರೂಪ ಅದು. ಆದರೆ ಸಾಧಾರಣ ವಕೀಲಾಗೋದಕ್ಕೆ ಅಸಾಧಾರಣ ಬುದ್ಧಿಶಕ್ತಿ ಏನು ಬೇಕಾಗಿಲ್ಲ. ಪ್ರಾಮಾಣಿಕತೆ, ಕಾರ್ಯಾಸಕ್ತಿ, ಇವೆರಡಿದ್ದರೆ ಜೀವನ ಸಂಪಾದನೆ ಮಾಡ್ಕೋಬೋದು. ನೀವು ಮಾಡಿ ಗಾಂಧಿ, ಚೆನ್ನಾಗಿರ್ತದೆ. ಯಾವ ಮೊಕದ್ದಮೆ ತೊಡಕಾಗೋದಿಲ್ಲ. ಅದಿರಲಿ, ಜನರಲ್ ನಾಲೆಜ್, ಸಾಧಾರಣ ಜ್ಞಾನಕ್ಕೆ ಏನು ಪುಸ್ತಕ ಓದ್ಕೊಂಡಿದ್ದೀರಿ ಹೇಳಿ ನೋಡೋಣ, ಯಾವ ಪುಸ್ತಕ ಓದ್ಕೊಂಡಿದ್ದೀರಿ ಅಂದ್ರಂತೆ. ಇವರು ಏನೋ ಗೊತ್ತಿದ್ದದನ್ನು ಹೇಳಿದರು. ಆ ತಕ್ಷಣ ಗೊತ್ತಾಗಿರ್ಬೇಕು ಅವರಿಗೆ, ಪಿನ್ಕಟ್ ಅವರಿಗೆ, ಇವ್ರಿಗಿರುವಂಥ ಜ್ಞಾನ ತೀರಾ ಸಣ್ಣದು ಅಂತ ಗೊತ್ತು. ಅವ್ರ ಮುಖ ನೋಡಿದಾಗ ಆಶಾಭಂಗ ಆಗಿರಬೇಕು ಅಂತ ಗಾಂಧೀಜಿಗೆ ಅನ್ನಿಸ್ತು. ಒಂದು ಕ್ಷಣದಲ್ಲಿ ನಕ್ಕಿಬಿಟ್ರಂತೆ, ಹೋಗಲಿ ಬಿಡು, ನನ್ನ ಕಷ್ಟ ಅರ್ಥ ಆಗಿದೆ. ನೀನು ಸಾಮಾನ್ಯ ಜ್ಞಾನಾರ್ಜನೆಗೆ ನೀವು ವ್ಯಾಸಂಗ ಮಾಡೋದು ಭಾಳ ಕಮ್ಮಿ ಇದೆಯಪ್ಪ. ವಕೀಲಿಗಿರಬೇಕಾದಂಥ ವ್ಯವಹಾರ ಜ್ಞಾನ ನಿನಗಿಲ್ಲ. ನೀ ಭಾರತದ ಇತಿಹಾಸ ಓದಿಲ್ಲಲ್ಲಯ್ಯ. 1857 ದಂಗೆ, ನಾವು ಸಿಪಾಯಿ ಬಂಡಾಯ ಅಂತ ಕರಿತೀವಿ, ಭಾರತದ ಪ್ರಥಮ ಮಹಾಯುದ್ಧ ಅಂತ ಕರೀತಾರೆ. ಅದ್ರ ಬಗ್ಗೆ ಏನು ಓದೇ ಇಲ್ಲ, ನಿನಗೆ ಗೊತ್ತೇ ಇಲ್ಲಲ್ಲಪ್ಪ ಭಾರತದವನಾಗಿ. ಓದು ಸ್ವಲ್ಪ ಅದ್ರ ಬಗ್ಗೆ. ಲೆವೆಟರ್ ಅನ್ನೋರು ಬರೆದಿದ್ದಾರೆ ಮುಖ ಸಾಮುದ್ರಿಕ ಶಾಸ್ತ್ರ ಅಂತ. ಮುಖ ಸಾಮುದ್ರಿಕ ಅಂದ್ರೇನು? ಮತ್ತೊಬ್ಬರು ಮುಖ ನೋಡಿ ಅವ್ರ ಮನಸ್ಸಲ್ಲಿ ಏನಿದೆ ಅರ್ಥ ಮಾಡ್ಕೋಬೇಕು. ಒಬ್ಬ ಒಳ್ಳೆಯ ವಕೀಲಾದವನಿಗೆ ಅದು ಗೊತ್ತಿರಬೇಕು ಅಂತೆಲ್ಲ ಮಾರ್ಗದರ್ಶನ ಮಾಡಿದ್ರಂತೆ. ಅವ್ರು ನೆನೆಸ್ಕೊಂಡು ಮನೆಗೆ ಬಂದರು. ಮರುದಿವಸನೇ ಆ ಲೆವೆಟರ್ ಬರೆದಂಥ ಪುಸ್ತಕ ತೊಗೊಂಡು ಬಂದರು. ಅವ್ರಿಗೆ ಆಶ್ಚರ್ಯ, ಮನುಷ್ಯನ ಮುಖ ನೋಡಿ ತಿಳ್ಕೊಳ್ಳೋದು ಹೇಗೆ ಅಂತ. ಪುಸ್ತಕ ಓದಿದ್ರಂತೆ. ಕಷ್ಟದ ಪುಸ್ತಕ, ಉತ್ಸಾಹಕರ ಆಗಲಿಲ್ಲ. ಶೇಕ್ಸ್ಪಿಯರ್ ಪುಸ್ತಕ ಓದಿ ಮನುಷ್ಯರ ಮುಖ ಹೆಂಗೆ ತಿಳ್ಕೋಬೇಕು ಅಂತ ವಿಚಾರ ಮಾಡ್ತಿದ್ದೆ. ಈ ಪುಸ್ತಕ ನನಗೆ ಅರ್ಥ ಆಗಲಿಲ್ಲ. ನಾನು ಲಂಡನ್ನಿನ ರೋಡಲ್ಲೆಲ್ಲ ಅಡ್ಡಾಡಿದರೂ ಕೂಡ ಮನುಷ್ಯರ ಮುಖ ನೋಡಿ ಅರ್ಥ ಮಾಡ್ಕೊಳ್ಳೋದು ನನಗೆ ಬರಲೇ ಇಲ್ಲ. ಜ್ಞಾನ ಹೆಚ್ಚಾಗಲಿಲ್ಲ. ಪಿನ್ಕಟ್ರ ಸಲಹೆ ನನಗೆ ಯಾವ ಸಹಾಯ ಮಾಡದಿದ್ದರೂ ಕೂಡ ಅವರು ತೋರಿಸಿದಂಥ ಕರುಣೆ ನನಗೆ ಬೆಂಬಲ ಆಯಿತು. ಅವ್ರ ನಗುಮುಖ ಯಾವಾಗಲೂ ಕಣ್ಣು ಮುಂದೆ ಇರ್ತಿತ್ತು. ಅವ್ರು ಹೇಳಿದ ಮಾತು, ವಕೀಲ ವೃತ್ತಿಯಲ್ಲಿ ಜಯಶಾಲಿ ಆಗಬೇಕಾದ್ರೆ ಫಿರೋಜ್ ಶಾ ಮೆಹ್ತಾರವರ ನೈಪುಣ್ಯ ಮತ್ತು ಸ್ಮರಣ ಶಕ್ತಿ ಎರಡಿರಬೇಕು ಅಂತ. ಗಾಂಧೀಜಿಗೆ ಒಂದು ನಂಬಿಕೆ ಬಂತಂತೆ, ಈ ಎರಡೂ ಗುಣ ನನ್ನಲ್ಲಿದೆ. ಒಂದು ಸ್ಮರಣ ಶಕ್ತಿ, ನನ್ನ ಸ್ಮರಣ ಶಕ್ತಿ ತುಂಬ ಚೆನ್ನಾಗಿದೆ ಅಂತ ಗೊತ್ತಿತ್ತು. ಬರೆಯೋಕೆ ಬರುತ್ತೆ ಚೆನ್ನಾಗಿ. ಇಂಗ್ಲೆಂಡಲ್ಲಿದ್ದಾಗ ಏನೇನು ಓದ್ಕೊಂಡಿದ್ನೋ ಆ ಓದು ನನಗೆ ವ್ಯಕ್ತಿಗೆ ಸಾಕಾಗೋದಿಲ್ಲ ಅಂತತ್ತು. ಕೊನೆಗೆ ನಿರಾಸೆ ಆದರೂ ಕೂಡ ಸ್ವಲ್ಪ ಆಶಾಕಿರಣ ಹೊತ್ಕೊಂಡು SS ಆಸಾಮ್ ಅನ್ನುವಂಥ ಒಂದು ಹಡಗಿನಲ್ಲಿ ಮುಂಬಾಯಿಗೆ ಹೊರಟುಬಿಟ್ಟೆ. ಮುಂಬಾಯಿ ಹತ್ತಿರ ಬಂದಾಗ ಬಿರುಗಾಳಿ ಬಂದ್ಬಿಡ್ತು. ಬಂದರದಲ್ಲಿ ಅಲ್ಲೋಲ ಕಲ್ಲೋಲ ಆಗೋಯ್ತು. ಹಡಗಿನಿಂದ ಸೀದಾ ಬಂದರಕ್ಕೆ ಇಳಿಯೋಕ್ಕಾಗಲಿಲ್ಲ. ಸಣ್ಣ ಸಣ್ಣ ದೋಣಿಗಳಲ್ಲಿ ಇಳಿಸಿ ಕರ್ಕೊಂಬಂದರು. ಹೊಯ್ದಾಟ ಅಲ್ಲೇ ಶುರು ಆಯಿತು. ಯಾವಾಗ ಮುಂಬೈ ಬಂದರಕ್ಕೆ ಬಂದರೋ ಗಾಂಧೀಜಿ, ಸಮುದ್ರ ಪ್ರಕ್ಷುಬ್ಧ ಆಗಿತ್ತು ಅಂತ ಹೇಳಿದ್ನಲ್ಲ, ಇದು ಯಾವಾಗಲೂ ಜೂನ್ ಜುಲೈದಲ್ಲಿ ಆಗುವಂಥದ್ದೇ. ಈ ಸಮುದ್ರದಲ್ಲಿದ್ದಂಥ ಪ್ರಕ್ಷುಬ್ಧ ಪರಿಸ್ಥಿತಿ ಇತ್ತು. ಅದಕ್ಕೆ ಹೇಳ್ತಾರೆ ಅವರು, ಹೊರಗಿನ ಬಿರುಗಾಳಿ ನನ್ನ ಮನಸ್ಸಿನಲ್ಲಿ ಎಳಿತಿರುವಂಥ ಬಿರುಗಾಳಿ ಸಂಕೇತ ಆಗಿತ್ತು ಅಂತ. ಕಲ್ಪನೆ ಮಾಡಿಕೊಳ್ಳಿ, ಬ್ಯಾರಿಸ್ಟರ್ ಆಗಿ ಬಂದಿದ್ದೀನಿ, ನನಗೇನೂ ಜ್ಞಾನ ಇಲ್ಲ, ಹೆಂಗೆ ವಕೀಲಿ ನಡೆಸಬೇಕು ಅಂತ ಗೊತ್ತಿಲ್ಲ, ಬರೀ ಒಂದು ಡಿಗ್ರಿ ಇದೆ ಹೊರತಾಗಿ ನನಗೆ ಯಾವ ಜ್ಞಾನವೂ ಇಲ್ಲಲ್ಲ ಅಂದಾಗ ಜೀವನ ಹೇಗೆ ನಡೆಸಬೇಕು ಅನ್ನೋದು ಆತಂಕ ಎಷ್ಟಾಗತ್ತೆ. ಇವ್ರ ಅಣ್ಣ ಬಂದಿದ್ದರಂತೆ ಕರ್ಕೊಂಡು ಹೋಗೋದಕ್ಕೆ. ಆಗಲೇ ಡಾಕ್ಟರ್ ಮೆಹ್ತಾರವ್ರನ್ನ ಅವ್ರ ಇನ್ನೊಂದು ಅಣ್ಣಂದ್ರನ್ನ ಕರ್ಕೊಂಡು ಬಂದಿದ್ದರಂತೆ. ಅವ್ರ ಮನೇಲಿ ಇರಬೇಕು ಅಂತ ತೀರ್ಮಾನ ಆಗಿತ್ತು. ಅವ್ರ ಮನೇಲೆ ಗಾಂಧಿ ಇದ್ದರು. ಮುಖ್ಯ ಗಾಂಧೀಜಿಗೆ ಆಸಕ್ತಿ ಇದ್ದದ್ದು ಬಂದ ತಕ್ಷಣ ತಾಯಿನ ನೋಡಬೇಕು ಅಂತ. ಯಾಕಂದರೆ ತಾಯಿಗೆ ಮಾತು ಕೊಟ್ಟು ಹೋಗಿದ್ರಲ್ಲ, ನಾನು ಮೂರು ಮಾಡೋದಿಲ್ಲ ಅಂತ, ಮಾಂಸ ತಿನ್ನಲ್ಲ, ಮದ್ಯ ಕುಡಿಯಲ್ಲ ಮತ್ತು ಸ್ತ್ರೀ ಮುಟ್ಟಲ್ಲ ಅಂತ ಮಾತು ಕೊಟ್ಟಿದ್ರು. ನಾನು ಹಾಗೆ ನಡ್ಕೊಂಡಿದ್ದೀನಿ ಅಂತ ತಾಯಿಗೆ ಹೇಳಬೇಕು ಅಂತ ತುಂಬ ಆದರ್ಶ ಇತ್ತು. ಅಣ್ಣನ ಕೇಳಿದಂತ, ಅಮ್ಮ ಹೇಗಿದ್ದಾಳೆ ಅಂತ. ಆಗ ತಕ್ಷಣ ಅಣ್ಣ ಹೇಳಿದ್ರಂತೆ, ಅಮ್ಮ ತೀರ್ಕೊಂಡು ಭಾಳ ದಿವಸ ಆಯಿತು ಅಂತ ಹೇಳಿದ್ರಂತೆ. ಅಮ್ಮ ಜೀವಂತವಾಗಿಲ್ಲ ಅನ್ನೋದು ಭಾಳ ದುಃಖ ಆಯಿತು ಅವ್ರಿಗೆ. ಪದ್ಧತಿ ಪ್ರಕಾರ ಅದೇನು ಮೃತ ಸ್ನಾನಗಳನ್ನೆಲ್ಲ ಮಾಡಿದರು. ತಾಯಿ ತೀರ್ಕೊಂಡದ್ದನ್ನು ಹೇಳೇ ಇಲ್ಲ. ಬೇರೆ ದೇಶದಲ್ಲಿದ್ದ ಹುಡುಗ ಪರೀಕ್ಷೆಗೆ ಓದ್ತಾ

0: ಇನ್ನೊಬ್ಬರ ಪರಿಚಯ ಭಾಳ ಗಟ್ಟಿಯಾಗಿ ಹೇಳ್ತಾರೆ ಗಾಂಧೀಜಿ. ಅವರಲ್ಲಿ ರಾಯ್ಚಂದ್ ಅಂತ, ಆತ ಕವಿ ರಾಯ್ಚಂದ್ ಅಂತ, ಅಥವಾ ರಾಜಚಂದ್ರ ಅಂತ ಹೆಸರು. ಈ ಡಾಕ್ಟರ್ ಮೆಹ್ತಾ ಇದ್ರಲ್ಲ, ಅವ್ರ ಹಿರಿಯಣ್ಣನ ಅಳಿಯ, ಮತ್ತು ರೇವಾಶಂಕರ್ ಜಗಜೀವನ್ರ ಹೆಸರು ನಡೀತಿದ್ದಂಥ ರತ್ನಪಡಿ ವ್ಯಾಪಾರದ ಪಾಲ್ದಾರರು ಅವರು. ಸಣ್ಣ ಕೆಲಸ ರತ್ನ ಮಾರುವಂಥವ್ರು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಗಾಂಧೀಜಿಗೆ ಆತನ ಪರಿಚಯ ಆದಾಗ ರಾಯ್ಚಂದನ ವಯಸ್ಸು 25 ಹುಡುಗ. ಆದರೆ ಮೊದಲನೇ ಸಲ ಅವನು ನೋಡಿದ ತಕ್ಷಣ ಗಾಂಧೀಜಿಗೆ ಏನನ್ನಿಸ್ತು, ಆತ ಒಳ್ಳೆ ಸಚ್ಚಾರಿತ್ರ ಉಳ್ಳವನು ಮತ್ತು ಮಹಾಜ್ಞಾನಿ ಅಂತ ಅನಿಸ್ಬಿಡ್ತು. 25 ವರ್ಷಕ್ಕೆ ಆತ ಶತಾವಧಾನ ಮಾಡ್ತಿದ್ದಂತೆ, ಶತಾವಧಾನಿಯಾಗಿದ್ದು. ಅಂದರೆ 100 ವಿಷಯಗಳನ್ನು ಜ್ಞಾಪಕ ಇಟ್ಕೊಳ್ಳೋ ಹಾಗೆ, ಬೇಕಾದ್ರೆ ನೋಡಿ ಪರೀಕ್ಷೆ ಮಾಡಿ ನೋಡಿ ಅಂದ್ರಂತೆ. ಗಾಂಧೀಜಿ ಏನು ಮಾಡ್ತಾರೆ, ಇವ್ರು ಗೊತ್ತಿರುವಂಥ ಯುರೋಪಿಯನ್ ಭಾಷೆಯಲ್ಲಿ ಇದೆಯಲ್ಲ, ಏನೇನು ಭಾಷೆ ಬರ್ತಿತ್ತೋ, ಸ್ಪ್ಯಾನಿಷ್ ಆಗಲಿ ಅಥವಾ ಫ್ರೆಂಚ್ ಆಗಲಿ, ಎಲ್ಲ ಶಬ್ದ ಭಂಡಾರದಿಂದ ತೆಗೆದು ಕೆಲವು ಪದಗಳನ್ನು ಒಂದು ರೀತಿ ಹೇಳ್ಕೊಂಡು ಹೋದರು, ಅದೇ ರೀತಿ ಮತ್ತೊಮ್ಮೆ ಹೇಳಿ ಅಂತ ಹೇಳಿದ್ರಂತೆ. ಅದು ಕರೆಕ್ಟಾಗಿ ಒಂದು ಚೂರು ತಪ್ಪದೇ ಹೇಳಿದ್ದಂತೆ. ಅದು ಭಾಳ ನನಗೆ ಖುಷಿ, ಆದರೂ ಕೂಡ ಮುಗ್ಧನಲ್ಲ ನಾನು, ಇದು ಕಲ್ಕೋಬೋದು ಹೇಗೋ ಮಾಡ್ಕೋಬೋದು ಅಂತ ಅಂದ್ಕೊಂಡೆ. ಆದರೆ ಮುಖ್ಯ ನನಗೆ ಆತನ ಬಗ್ಗೆ ವಿಶ್ವಾಸ ಬಂದದ್ದು ಅವನಿಗಿರುವಂಥ ವಿಷಯ ಜ್ಞಾನದ ಬಗ್ಗೆ ಅಲ್ಲ. ಆ ಮನುಷ್ಯ ಎಷ್ಟು ನಿರ್ಮಲ ಚಾರಿತ್ರ್ಯದವನಾಗಿದ್ದ, ಆತ್ಮದರ್ಶನ ಪಡ್ಕೊಳ್ಳೋಕ್ಕೆಂತೆ ಬದುಕಿದ್ದ ಅಂತ ನನಗೆ ಖಾತ್ರಿ ಆಯಿತು. ಅಂತರ ಅನುಭವಕ್ಕೆ ನನಗೆ ಬಂದದ್ದು ರಾಯ್ಚಂದನ ಸ್ನೇಹ ನನಗೆ ಬಹಳ ಅಪ್ಯಾಯಮಾನವಾದದ್ದು ಅಂತ ಹೇಳ್ತಾರೆ. ಆ ರಾಯ್ಚಂದ್ ಭಾಯಿ ಲಕ್ಷಾಂತರ ರೂಪಾಯಿ ರತ್ನ ವ್ಯವಹಾರ ಮಾಡೋನು, ರತ್ನಗಳ ಪರೀಕ್ಷೆಯಲ್ಲಿ ಅತ್ಯಂತ ನಿಪುಣ ಆಗಿದ್ದವನು. ವ್ಯಾಪಾರದಲ್ಲಿ ಯಾವುದೇ ಸಮಸ್ಯೆ ಬಂದರೂ ಯಾರೇ ಬಂದರೂ ಸೊಲ್ಯೂಷನ್ ಹೇಳಿಕೊಡ್ತಿದ್ದ, ಹೀಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳ್ತಿದ್ರಂತೆ. ಆದರೆ ಆತನ ಪುರುಷಾರ್ಥ ಆತ್ಮಸಾಕ್ಷಾತ್ಕಾರ ಮತ್ತು ಹರಿದರ್ಶನ ಅಂತ ಹೇಳ್ತಿದ್ರು. ಇಲ್ಲ, ಅವ್ರ ಅಂಗಡಿ ಮೇಲೆ ಉಳಿದು ಅಕೌಂಟ್ಸ್ ಪುಸ್ತಕದ ಜೊತೆಗೆ ಒಂದು ದಿನಚರಿ ಪುಸ್ತಕ ಇರ್ತಿತ್ತು, ಒಂದು ಧಾರ್ಮಿಕ ಗ್ರಂಥ ಇರ್ತಿತ್ತಂತೆ. ಇವರಿಗೆಲ್ಲ ಕಲಿಸಿದ್ದಾರೆ, ಬೇರೆ ಬೇರೆ ಧರ್ಮಗಳ ಆಚಾರ್ಯರನ್ನು ಹೇಳೋಕೆ ಪ್ರಯತ್ನ ಮಾಡಿದ್ದಾರೆ, ಹೇಗಿದ್ದರು ಅಂತ ಕಲಿಸಿದ್ದಾರೆ ರಾಯ್ಚಂದ್. ಆದರೆ ಗಾಂಧೀಜಿ ಎಷ್ಟು ಎತ್ತರಕ್ಕೆ ಇಟ್ಕೊಂಡಿದ್ದಾರೆ ಆ ಮನುಷ್ಯನಂದರೆ, ಅನೇಕ ಧಾರ್ಮಿಕ ಆಚಾರ್ಯರ ಸಂಪರ್ಕ ನನ್ನ ಜೀವನದಲ್ಲಿ ಸಿಕ್ಕೋಗಿದೆ, ಅವರೆಲ್ಲರೂ ನನ್ನ ಮನಸ್ಸಿನಲ್ಲಿ ಪರಿಣಾಮ ಮಾಡಿದ್ದಾರೆ. ಆದರೆ ರಾಯ್ಚಂದ್ ಭಾಯಿ ಮಾಡಿದಷ್ಟು ಪರಿಣಾಮವನ್ನು ಯಾವ ಧರ್ಮಗುರುಗಳು ನನಗೆ ಮಾಡಲಿಲ್ಲ ಅನ್ನೋದನ್ನು ಗಟ್ಟಿಯಾಗಿ ಹೇಳಬೇಕು. ಇನ್ನೊಂದು ವಿಷಯ, ಇದು ಗಾಂಧೀಜಿ ಸ್ವಭಾವನೇ ಅಷ್ಟು ಅದ್ಭುತವಾದದ್ದು. ಆತನು ದೊಡ್ಡವನು ಅಂತ ಒಪ್ಕೊಂಡ್ರೂ ಕೂಡ ಗುರು ಅಂತ ಒಪ್ಕೊಳ್ಳಿಲ್ಲ. ಜ್ಞಾನಿ, ಒಳ್ಳೆ ಮನುಷ್ಯ ಅಂತ ಅಷ್ಟೇ ಇದ್ರ ಹೊರತಾಗಿ ಅವನು ಅಷ್ಟು ಆದರ ಭಾವ ಇದ್ದರೂ ಅವನ ಧರ್ಮಗುರು ಅಂತ ಮನಸ್ಸು ಅಂಗೀಕಾರ ಮಾಡಲಿಲ್ಲ. ಅದಕ್ಕೆ ಹೇಳ್ತಾರೆ ಗಾಂಧೀಜಿ, ಧರ್ಮಗುರುವಿಗಾಗಿ ನನ್ನ ಹೃದಯ ಇನ್ನೂ ತೆರೆದೇ ಇದೆ ಅಂತ, ಯಾರೂ ಸಿಕ್ಕಿಲ್ಲ ಅಂತ. ಈ ಮಾತನ್ನು ಎಲ್ಲರೂ ಗಮನಿಸಬೇಕಾದದ್ದು. ನಾವು ಯಾರನ್ನೋ ಒಬ್ಬರನ್ನು ದೊಡ್ಡವರು ಅಂದರೆ ಎಲ್ಲ ರೀತಿ ದೊಡ್ಡವರು ಅಂದ್ಕೊಂಡ್ಬಿಡ್ತೀವಿ. ಗಾಂಧೀಜಿ ಹೇಳ್ತಾರೆ, ಅವತ್ತು ಒಳ್ಳೆ ಮನುಷ್ಯ, ಆದರೆ ಗುರು ಅಂತ ಒಪ್ಕೊಳ್ಳೋಕ್ಕಾಗಲಿಲ್ಲ ನನಗೆ. ಆದರೆ ಎಷ್ಟೋ ಕಾಲದಲ್ಲಿ ನನಗೆ ಎಷ್ಟು ಮಾರ್ಗದರ್ಶನ ಮಾಡಿದ್ದಾನೆ ಅನ್ನೋದು ಅವರ ಜೀವನ ಚರಿತ್ರೆಯಲ್ಲಿ ಮುಂದೆ ಕಾಣ್ತಾ ಹೋಗುತ್ತೆ. 3 ಜನ ನನ್ನ ಮೇಲೆ ಭಾಳ ಪರಿಣಾಮ ಮಾಡಿದವರು ಅಂತ ಗಾಂಧೀಜಿ ಹೇಳ್ತಾರೆ. ಒಬ್ಬರು ಜೀವನ ಸಂಸರ್ಗದಿಂದ ರಾಯ್ಚಂದ್ ಭಾಯಿ, ದೇವರ ಸಾಮ್ರಾಜ್ಯ ನಿಮ್ಮ ಹೃದಯದಲ್ಲಿದೆ ಅನ್ನೋ ಪುಸ್ತಕ ಬರೆದಂಥ ಲಿಯೋ ಟಾಲ್ಸ್ಟಾಯ್, ಸರ್ವೋದಯ ಅನ್ನೋ ಪುಸ್ತಕದಿಂದ ಜಾನ್ ರಸ್ಕಿನ್, ಈ ಮೂವರು ನನ್ನ ಜೀವನಕ್ಕೆ ಮಾರ್ಗದರ್ಶಿಗಳಾದರು.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

0: ಯಂಗ್ ಇಂಡಿಯಾ ಫ್ರೀಡಂ ರಿದಮ್.
1: ಸ್ವಾತಂತ್ರ್ಯೋತ್ಸವದ ಸಂಭ್ರಮಕ್ಕೆ ಸಂಗೀತದ ಮೆರುಗು
2: ಆಗಸ್ಟ್ 15ರಂದು ನೇರ ಪ್ರಸಾರದಲ್ಲಿ,
1: ಮುಂಜಾನೆ 10-11ರವರೆಗೆ
0: ಯಂಗ್ ಇಂಡಿಯಾ ಫ್ರೀಡಂ ರಿದಮ್.
1: ಸಂಗೀತ ಕಲಾಕ್ಷೇತ್ರದಲ್ಲಿ ವಿಶೇಷ ಛಾಪು ಮೂಡಿಸಿರುವ
2: ಬೆಂಗಳೂರಿನ ಕಲಾವಿದರು ಪ್ರಸ್ತುತಪಡಿಸುವ
0: ಯಂಗ್ ಇಂಡಿಯಾ ಫ್ರೀಡಂ ರಿದಮ್.
1: ಮೃದಂಗ ಬೆಂಗಳೂರು ವಿ ಪ್ರವೀಣ್ ಹಾಗೂ ಕೆಯು ಜಯಚಂದ್ರ ರಾವ್.
2: ಖಂಜಿರ ವಿದ್ವಾನ್ ಸಿಪಿ ವ್ಯಾಸವಿಠಲ.
1: ಘಟ ಗಿರಿಧರ್ ಉಡುಪ.
2: ಮೋರ್ಸಿಂಗ್ ಭಾರದ್ವಾಜ್ ಆರ್ ಸಾತವಲ್ಲಿ.
1: ಕೊನುಕೋಲು ಸೋಮಶೇಖರ್ ಜೋಯಿಸ್.
2: ಗಾಯನ ದಿಲೀಪ್ ಸಿಂಹ.
0: ಯಂಗ್ ಇಂಡಿಯಾ ಫ್ರೀಡಂ ರಿದಮ್.
1: ವಿಶೇಷ ಆಹ್ವಾನಿತರ ಸಮ್ಮುಖದಲ್ಲಿ
2: ಆಕಾಶವಾಣಿಯ ಸ್ಟುಡಿಯೋದಿಂದ ನೇರ ಪ್ರಸಾರದಲ್ಲಿ
1: ಕೇಳಿ ಆನಂದಿಸಲು ತಪ್ಪದೇ ಟ್ಯೂನ್ ಮಾಡಿ ಮುಂಜಾನೆ 10 ಗಂಟೆಗೆ
0: ಯಂಗ್ ಇಂಡಿಯಾ ಫ್ರೀಡಂ ರಿದಮ್ಸ್.

0: ವಿಶ್ವಜಾತೆ ಭರತಮಾತೆಯ ಉತ್ಸವದ ದಿನ ಭಾರತಾಂಬೆಯ ಮಕ್ಕಳಾದ ನಮಗೆ ಸಂಭ್ರಮದ ಕ್ಷಣ. ತ್ಯಾಗ ಬಲಿದಾನಗಳ ದ್ಯೋತಕವೇ ಸ್ವಾತಂತ್ರ್ಯೋತ್ಸವ. ಈ ಸಂಭ್ರಮದ ಕ್ಷಣದಲ್ಲಿ ನಮ್ಮೆಲ್ಲರ ಮನೆಗಳ ಮೇಲೂ ಹಾರಾಡಲಿ ತ್ರಿವರ್ಣ ಧ್ವಜ.
1: ಹರ್ ಘರ್ ತಿರಂಗ,
2: ಘರ್ ಘರ್ ತಿರಂಗ.
3: ಆಕಾಶವಾಣಿ ಬೆಂಗಳೂರು, ಇಂದು ಸಂಜೆ ನಮ್ಮ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳು ಹೀಗಿವೆ. ಕೇಳುಗರೇ ಗಮನಿಸಿ, ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಮಾನ್ಯ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರವನ್ನು ಉದ್ದೇಶಿಸಿ ಮಾಡುವ ಪ್ರಸಾರ ಭಾಷಣ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂದು ರಾತ್ರಿ 7 ಗಂಟೆಗೆ. ರಾಷ್ಟ್ರಪತಿಗಳ ಭಾಷಣದ ಕನ್ನಡ ಅನುವಾದ ರಾತ್ರಿ 9:30ಕ್ಕೆ ರಾಜ್ಯವ್ಯಾಪಿಯಲ್ಲಿ ಪ್ರಸಾರವಾಗಲಿದೆ. ಉಳಿದಂತೆ ಸಂಜೆ 5:30ಕ್ಕೆ ಹರ್ ಘರ್ ತಿರಂಗ ಪ್ರಸಾರ ಕುರಿತ ಕಾರ್ಯಕ್ರಮ ಬೆಂಗಳೂರು ಸುದ್ದಿ ವಿಭಾಗದ ಕೊಡುಗೆ. 6:15ಕ್ಕೆ ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30ಕ್ಕೆ ಅವಲೋಕನ. 6:51ಕ್ಕೆ ದೇಶಭಕ್ತಿ ಗೀತೆಗಳು ಪ್ರಸಾರವಾಗುವುದು. ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರವನ್ನು ಉದ್ದೇಶಿಸಿ ಮಾಡುವ ಪ್ರಸಾರ ಭಾಷಣ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ 7:45ಕ್ಕೆ ವಿಧಾನಮಂಡಲದಲ್ಲಿ ಇಂದು 8:00ಗೆ ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 9:15ಕ್ಕೆ ಶ್ರೀನಿವಾಸ್ ಸವಾಯ್ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗುವುದು. 9:30ಕ್ಕೆ ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರವನ್ನು ಉದ್ದೇಶಿಸಿ ಮಾಡುವ ಪ್ರಸಾರ ಭಾಷಣದ ಕನ್ನಡ ಅವತರಣಿಕೆ ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಡಾಕ್ಟರ್ ಶೇಷಪ್ರಸಾದ್ ಅವರ ಹಾಡುಗಾರಿಕೆ. ಇವರಿಗೆ ಪಕ್ಕವಾದ್ಯದಲ್ಲಿ ಸಾಥ್ ನೀಡುತ್ತಿರುವವರು ವಯೋಲಿನ್ ಎಂಎಸ್ ಗೋವಿಂದಸ್ವಾಮಿ ಅವರಿಂದ, ಮೃದಂಗ ಎಂಆರ್ ಸಾಯಿನಾಥ್ ಅವರಿಂದ. ರಾತ್ರಿ 10:30ಕ್ಕೆ ಗೀತ ಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಈ ಎಲ್ಲ ಕಾರ್ಯಕ್ರಮಗಳನ್ನು ನೀವು ಕೇಳಬಹುದು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಆಕಾಶವಾಣಿ, ಇದುವರೆಗೂ ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್, ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರೆಯುತ್ತೆ. ನಮ್ಮ ನಿಲಯದ ಪ್ರಸಾರ ಕಾರ್ಯ ಸಂಜೆ 5:30ಕ್ಕೆ ಆರಂಭವಾಗುವುದು. ಈಗ ಸಮಯ 3:45 ಸೆಕೆಂಡುಗಳಾಗಿವೆ. ಪುನಃ ಸಂಜೆಯ ಪ್ರಸಾರದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

0: ನಮಸ್ಕಾರ.
1: ನಮಸ್ಕಾರ ಸರ್.
0: ಈಗ ಒಂದು ಸಣ್ಣ ಕಿರಾಣಿ ಅಂಗಡಿ ನಡೆಸಿರ್ತಾರೆ ಕೆಲವೊಬ್ರು, ಜಿ ಎಸ್ ಟಿ ನಂಬರ್ ಲಾಗು ಆಗತ್ತಾ, ಜಿ ಎಸ್ ಟಿ ನಂಬರ್ ನಾನು ತಗೊಂಡಿದ್ದೀನಿ ಅಂತೆಲ್ಲ ಅವರು ಹೇಳ್ತಿರ್ತಾರೆ. ಪಾಪ ಸಣ್ಣ ಅಂಗಡಿ ಆದರೂ ಕೂಡ ಹೇಳ್ತಿರ್ತಾರೆ, ಅದು ಹೌದಾ? ಅವರಿಗೂ ಏನಾದರೂ ಜಿ ಎಸ್ ಟಿ ನಂಬರ್ ಅವಶ್ಯಕತೆ ಇದೆಯಾ?
1: ನೋಡಿ, ಈಗ ಅಂಗಡಿಯಲ್ಲಿ ಯಾವುದೇ ಸಾಮಾನನ್ನು ಖರೀದಿಸುವಾಗ ಒಟ್ಟು ಬೆಲೆಯಲ್ಲಿ ಜಿ ಎಸ್ ಟಿ ತೆರಿಗೆ ಸೇರಿರುವಂಥದ್ದು. ಉದಾಹರಣೆಗೆ ನೀವೊಂದು 100 ರೂಪಾಯಿಯ ಸಾಮಾನನ್ನು ತೆಗೆದುಕೊಂಡ್ರೆ ಅದಕ್ಕೆ 18% ಅಂದರೆ 118 ರೂಪಾಯಿ ತೆರಿಗೆ ಸೇರಿ ನಿಮ್ಮ ಜೇಬಿನಿಂದ ಹೋಗುತ್ತದೆ ಅಂತ ಇಟ್ಕೊಳ್ಳೋಣ. ಆದರೆ ನಿಮಗೆ ಈ ಜಿ ಎಸ್ ಟಿ ನಂಬರ್ ಇದ್ದರೆ ಆ 18 ರೂಪಾಯಿ ಸರ್ಕಾರ ನಿಮಗೆ ವಾಪಸ್ ಕೊಡಬಹುದು. ಇದನ್ನು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಹೇಳಿ ಈ ಟ್ಯಾಕ್ಸ್ ವ್ಯವಹಾರದಲ್ಲಿ ಕರೀತಾರೆ. ಅಂದರೆ ನೀವು ಖರೀದಿಸುವಾಗ ಕಟ್ಟಿದ ತೆರಿಗೆ ನೀವು ಮಾರಾಟ ಮಾಡುವಾಗ ಕಟ್ಟಬೇಕಾದ ತೆರಿಗೆಯಿಂದ ಕಳೆಯಬಹುದು. ಈ ಖರ್ಚು ನೇರವಾಗಿ ಕಡಿಮೆ ಆಗುತ್ತದೆ. ಇನ್ನೊಂದು ಪ್ರಯೋಜನ ಏನಂದ್ರೆ, ಜಿ ಎಸ್ ಟಿ ನಂಬರ್ ಇರುವಂತಹ ಅಂಗಡಿದಾರರಿಗೆ ದೊಡ್ಡ ದೊಡ್ಡ ಕಂಪನಿಗಳು ಅಥವಾ ಸಗಟು ವ್ಯಾಪಾರಿಗಳು ಕಡಿಮೆ ಬೆಲೆಗೆ ಸಾಮಾನನ್ನು ಕೊಡಲು ಮುಂದೆ ಬರುತ್ತಾರೆ. ಯಾಕೆಂದ್ರೆ ಅವರಿಗೆ ಕೂಡ ನಿಮ್ಮ ಜಿ ಎಸ್ ಟಿ ನಂಬರ್ ಇಂದ ಉಪಯೋಗ ಆಗಬಹುದು.
0: ಜಿ ಎಸ್ ಟಿ ಅಂತ ಎಲ್ಲ ಜೊತೆಯಲ್ಲಿ ಇದ್ದೇ ಇರುತ್ತೆ.
1: ಹೌದು,
0: ಹಾಗಾಗಿ ಜಿ ಎಸ್ ಟಿ ಎಲ್ಲ

0: ಸೇರಿ ಅಂತ ಒಂದು ಮೊತ್ತ ಇರ್ತದೆ, ಸೇರಿದ್ರೆ ನಿಮ್ಗೆ ಕಡಿಮೆ ಆಗ್ಬೇಕು,
1: ಕಡಿಮೆ ಆಗ್ಬೇಕು.
0: ಜಿ ಎಸ್ ಟಿ ಪ್ರತ್ಯೇಕ ಅಂತಂದ್ರೆ ಜಾಸ್ತಿ
1: ಜಾಸ್ತಿ ಆಗುತ್ತೆ.
0: ಹಾಗಾಗಿ ಜಿ ಎಸ್ ಟಿ ಇದ್ರೆ ಒಳ್ಳೇದು, ಜಿ ಎಸ್ ಟಿ ಇದ್ದಲ್ಲಿ ನಿಮ್ಮ ಸಾಮಾನುಗಳನ್ನು ತಗೊಂಡ್ರೆ ಇನ್ನೂ ಒಳ್ಳೇದೇ ಅಂತ
1: ಒಳ್ಳೇದು
0: ಅಲ್ವಾ?
1: ಹೌದು. ಇದರಿಂದ ಇನ್ನೊಂದು ಉತ್ತಮ ಬೆಳವಣಿಗೆ ಏನಂದ್ರೆ ಜಿ ಎಸ್ ಟಿ ಬಗ್ಗೆ, ಈಗ ನನ್ನ ಅಂಗಡಿ ಚಿಕ್ಕದು, ನಾನು ಕೂಡ ಜಿ ಎಸ್ ಟಿ ಕಟ್ಟಲೇಬೇಕೆ ಅಂತ ಎನ್ನುವಂತ ಪ್ರಶ್ನೆ ಇದ್ರೆ, ವಾರ್ಷಿಕ ವಹಿವಾಟು 40 ಲಕ್ಷದ ಒಳಗಿದ್ರೆ ಅಲ್ಲಿ ಜಿ ಎಸ್ ಟಿ ಏನು ಕಡ್ಡಾಯ ಅಲ್ಲ. ಆದರೆ ಐಚ್ಛಿಕವಾಗಿ ನೋಂದಣಿ ಮಾಡಿಕೊಂಡ್ರೆ, ನಾನು ಈಗಾಗಲೇ ಹೇಳಿದಾಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ ಪ್ರಯೋಜನವನ್ನು ನೀವು ಪಡ್ಕೊಳ್ಬಹುದು.
0: ಅಂದ್ರೆ ಸಣ್ಣ ಸಣ್ಣ ಅಂಗಡಿ ಇರ್ತದಲ್ಲ ಸರ್, ತುಂಬಾ ಕಡಿಮೆ ವ್ಯವಹಾರ ಇರ್ತದೆ, ಅಲ್ಲಿ ಜಿ ಎಸ್ ಟಿ ಏನು ಬೇಕಾಗಿಲ್ಲ,
1: ಬೇಕಾಗಿಲ್ಲ. ಆದರೆ 40 ಲಕ್ಷದ ವರೆಗಿನ ವ್ಯವಹಾರಕ್ಕೆ ಅಗತ್ಯ ಇಲ್ಲ. ಅಂದ್ರೆ ನಿಮಗೆ ಐಚ್ಛಿಕವಾಗಿ ಅದನ್ನು ಮಾಡಿಕೊಂಡ್ರೆ ನಿಮಗೆ ಕೆಲವು ಪ್ರಯೋಜನಗಳನ್ನು ಮುಂದಕ್ಕೆ ಪಡ್ಕೊಳ್ಬಹುದು.
0: ಸರಿ ಸರಿ ಸರಿ. ಜಿ ಎಸ್ ಟಿ ನೋಂದಣಿಯನ್ನು ನಾವು ಆನ್ಲೈನ್ನಲ್ಲಿ ಮಾಡಿಸ್ಕೋಬಹುದಾ?
1: ಹೌದು, ಜಿ ಎಸ್ ಟಿ ನೋಂದಣಿ ಸಂಪೂರ್ಣ ಉಚಿತ ಆಗಿರುವಂಥದ್ದು. ಇದು GST.gov.in ಅನ್ನುವಂಥ ವೆಬ್ಸೈಟಲ್ಲಿ ಅಥವಾ ನೀವು ಹತ್ತಿರದ ಲೆಕ್ಕ ಪರಿಶೋಧಕರಲ್ಲಿ, ಜಿ ಎಸ್ ಟಿ ಸೇವಾ ಕೇಂದ್ರಗಳಲ್ಲಿ ಸಹಾಯ ಪಡ್ಕೊಂಡು ಅಲ್ಲಿ ಆನ್ಲೈನ್ನಲ್ಲಿ ಮಾಡ್ಕೊಳ್ಬಹುದು. ಸಾಮಾನ್ಯವಾಗಿ 3-7 ದಿವಸದೊಳಗಡೆ ಈ ಜಿ ಎಸ್ ಟಿ ನಂಬರ್ ಸಿಗ್ತದೆ.
0: ಸಿಗುತ್ತಲ್ಲ?
1: ಸಿಗುತ್ತೆ.
0: ತುಂಬ ಧನ್ಯವಾದಗಳು ವಕೀಲರಾದ ಕೃಷ್ಣ ಪ್ರಸಾದ್ ನಡಸರ್ ಅವರೇ, ತಾವು ಈ ಬಗ್ಗೆ ಬಹಳ ಒಂದು ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: आइए सुनते हैं फ्लैग फाउंडेशन ऑफ इंडिया के प्रेसिडेंट श्री नवीन जिंदल का विशेष संदेश।
1: वंदे मातरम। प्यारे देशवासियों, आप सभी को स्वतंत्रता दिवस की हार्दिक शुभकामनाएं। आज हम अमर शहीदों को नमन करते हैं और राष्ट्र निर्माण में जुटे हर भारतीय का अभिनंदन करते हैं। विक्रम 1 की लॉन्चिंग, $5 trillion की अर्थव्यवस्था का लक्ष्य, राष्ट्रमंडल खेलों में 39 पदक और डिजिटल क्रांति, यही है नए भारत की पहचान। फ्लैग फाउंडेशन ऑफ इंडिया के हर घर तिरंगा हर दिन तिरंगा अभियान से जुड़े। जय हिंद, जय भारत, ವಂದೇ ಮಾತರಂ.
2: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಸಮಯ ಸರಿಯಾಗಿ 3:39 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಹೊಂಬೆಸಲು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ. ಹೊಂಬೆಸಲು ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮಾತಾಡ್ತಾ ಇರೋದು ಯಾವ ವಿಷಯವಾಗಿ ಅಂತ ಅಂದ್ರೆ, ವಿಷಯ ಏನ್ರಿ, ಪ್ರಶ್ನೆನೆ ಅಲ್ವಾ? ಪ್ರಶ್ನೆ ಏನು, ಮೊದಲನೇ ಪ್ರಶ್ನೆನ ಕೇಳ್ಬಿಡಿ. ಸೊ ಕ್ವೆಶ್ಚನ್ ಪೇಪರ್ ರೆಡಿ ಇದ್ರೆ ಉತ್ತರ ಕೊಡಕ್ ನಾವು ರೆಡಿ ಅಂತ ಹೇಳಿದಿರಿ. ಸೊ ಮೊದಲನೇ ಪ್ರಶ್ನೆ ಏನು ಅಂದ್ರೆ, ಭಾರತದ ಪ್ರಾಗೈತಿಹಾಸಿಕ ಪಿತಾಮಹ, ಫಾದರ್ ಆಫ್ ಇಂಡಿಯನ್ ಪ್ರೀ ಹಿಸ್ಟ್ರಿ ಅಂತ ಹೇಳ್ತಾರೆ, ಯಾರನ್ನ ಕರೀತಾರೆ? ಭಾರತದ ಪ್ರಾಗೈತಿಹಾಸಿಕ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅನ್ನೋದು ಪ್ರಶ್ನೆ. ಪ್ರಶ್ನೆಗೆ ನೀವು ನಮಗೆ ಉತ್ತರ ತಲುಪಿಸಬೇಕಾಗಿರೋದು 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಕೇಳ್ತಾ ಇರಿ ಇದು ಕನ್ನಡ ಕಾಮನಬಿಲ್ಲು 101.3. ನಿಮ್ ಜೊತೆ ಆಗಿರೋದು ನಾನು ಮಧು ಚೈತ್ರ.

0: ಸಮಯ ಸರಿಯಾಗಿ 3:45 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇವತ್ತು ನಾನು ಕೇಳಿದ ಮೊದಲನೇ ಪ್ರಶ್ನೆ, ಭಾರತದ ಪ್ರಾಗೈತಿಹಾಸಿಕ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಂತ. ಸರಿಯಾದ ಉತ್ತರ ಕೊಟ್ಟವರು ರಾಧಾಕೃಷ್ಣ ಚಲಹಳ್ಳಿ ಮೊದಲನೆಯವರಾಗಿ ಅಭಿನಂದನೆಗಳು. ರಾಬರ್ಟ್ ಬ್ರೂಸ್ ಫುಟೆ ಇದು ಸರಿಯಾದ ಉತ್ತರ ಆಗಿತ್ತು. ದಿಲೀಪ್ ಕಲ್ಯಾಣ್ಕರ್ ಅವರು ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ನೇತ್ರಾ ಕೆಂಗೇರಿಯಿಂದ ಮತ್ತೆ ಬಿಂದು ಪ್ರಕಾಶ್ ಅವರ ಉತ್ತರ ಕೂಡ ಸರಿಯಾಗಿದೆ. ಬಾಬಾ ಕಲ್ಯಾಣ್ ಬೆಂಗಳೂರಿಂದ ಮತ್ತೆ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಮಾಗಡಿ ರೋಡಿಂದ ಶ್ರೀನಾಥ್ ಅವರು, ಜೊತೆಗೆ ಎನ್ ಜಿ ಬಸವರಾಜು ಚಿತ್ರದುರ್ಗದಿಂದ, ಬಿಳೆಬಾವಿಯಿಂದ ಮಂಜುನಾಥ್ ಇಂದರಗಿಯಿಂದ ಸಂದೇಶನ ಕಳಿಸಿ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಮತ್ತೆ ಅವರ ಜೊತೆಗೆ ಗೀತಾ ಜೋಶಿ ಕಲಬುರಗಿಯಿಂದ, ಬಿಎಂ ವಿಶ್ವನಾಥ್ ರಾಮನಗರದಿಂದ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಜಯರಾಮ್ ಟೈಲರ್ ಮತ್ತೆ ಸುಭಾಷ್ ಪಾಲೇಕರ್, ಸುಜಾತಾ ಆರ್ ಗಣೇಶ್ ಅವರು ಕೂಡ ಸರಿಯಾದ ಉತ್ತರ ಕೊಟ್ಟಿಲ್ಲ. ಮತ್ತೆ ಶ್ವೇತಾ ಅವರು, ಜೊತೆಗೆ ರಾಜ್ಕುಮಾರ್ ಕತ್ರಿಕಿ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಹರೀಶ್ ಮಲ್ಲೇಶ್ವರಂ ಇಂದ ಮತ್ತೆ ಸರಿಯಾದ ಉತ್ತರ ಕೊಟ್ಟವರು ಇಷ್ಟೇ ಜನ. ಸೊ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ, ಭಾರತದ ಪ್ರಾಗೈತಿಹಾಸಿಕ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಂತ ಪ್ರಶ್ನೆಯನ್ನ ಕೇಳಿದ್ದೆ. ಸರಿಯಾದ ಉತ್ತರನೂ ಕೂಡ ನಾನು ಈಗಾಗಲೇ ಹೇಳಿದ್ದೆ, ಬ್ರಿಟಿಷ್ ಭೂವಿಜ್ಞಾನಿ ಮತ್ತೆ ಪುರಾತತ್ವ ಶಾಸ್ತ್ರಜ್ಞ ರಾಬರ್ಟ್ ಬ್ರೂಸ್ ಫುಟ್ ಇವರನ್ನ ಭಾರತದ ಪ್ರಾಗೈತಿಹಾಸಿಕ ಪಿತಾಮಹ ಅಂತ ಕರೀತಾರೆ. ಬ್ರಿಟಿಷ್ ಅಧಿಕಾರಿಯವರು 1863 ಭಾರತದಲ್ಲಿ ಮೊದಲನೇ ಪ್ರಾಗೈತಿಹಾಸಿಕ ಕಲ್ಲಿನ ಒಂದು ಸಾಧನವನ್ನ, ಅಂದ್ರೆ ಹ್ಯಾಂಡ್ ಆಕ್ಸ್, ಇದನ್ನ ಮದ್ರಾಸಿನ ಹತ್ರ ಒಂದ್ ಕಡೆ ಪತ್ತೆ ಹಚ್ಚದ್ರಂತೆ. ಈ ಮೂಲಕ ಭಾರತದ ಶಿಲಾಯುಗದ ಇತಿಹಾಸಕ್ಕೆ ಬುನಾದಿನ ಹಾಕಿದವರು ಇವರು, ರಾಬರ್ಟ್ ಬ್ರೂಸ್ ಫುಟ್ ಅನ್ನೋಂಥವರು. ಆದ್ರಿಂದ ಇವರನ್ನ ಭಾರತದ ಪ್ರಾಗೈತಿಹಾಸಿಕ ಪಿತಾಮಹ ಅಂತ ಕರೀತಾರೆ.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: आइए सुनते हैं फ्लैग फाउंडेशन ऑफ इंडिया के प्रेसिडेंट श्री नवीन जिंदल का विशेष संदेश.
3: वंदे मातरम. प्यारे देशवासियों, आप सभी को स्वतंत्रता दिवस की हार्दिक शुभकामनाएं. आज हम अमर शहीदों को नमन करते हैं और राष्ट्र निर्माण में जुटे हर भारतीय का अभिनंदन करते हैं. विक्रम 1 की लॉन्चिंग, $5 trillion की अर्थव्यवस्था का लक्ष्य, राष्ट्रमंडल खेलों में 39 पदक और डिजिटल क्रांति, यही है नए भारत की पहचान. फ्लैग फाउंडेशन ऑफ इंडिया के हर घर तिरंगा हर दिन तिरंगा अभियान से जुड़े. जय हिंद, जय भारत, ವಂದೇ ಮಾತರಂ.
4: ಭಾರತದ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಆಕಾಶವಾಣಿ ಬೆಂಗಳೂರು ಪ್ರಸ್ತುತಪಡಿಸುತ್ತಿದೆ ವಿಶೇಷ ಸಂಗೀತ ಕಾರ್ಯಕ್ರಮದ ನೇರ ಪ್ರಸಾರ, ಫ್ರೀಡಂ ರಿದಮ್ಸ್, ಅ ಸಿಂಫನಿ ಆಫ್ ಫ್ರೀಡಂ. ಕೇಳಿ ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ ಎಫ್ಎಂ ರೈನ್ಬೋ 101.

ಧ್ವನಿ ಯಾರದ್ದು ಅನ್ನೋ ಪ್ರಶ್ನೆ ನಂದು. ಈ ಆಡಿಯೋ ಬಟನ್ನ ಕೇಳಿದ್ರಲ್ಲ, ಈ ಧ್ವನಿ ಯಾರದ್ದು ಅನ್ನೋ ಪ್ರಶ್ನೆ. ಪ್ರಶ್ನೆಗೆ ನೀವು ನಮಗೆ ಉತ್ತರಿಸಬೇಕಾಗಿರೋದು 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಇದು ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

ಒಂದು ಆಡಿಯೋ ತುಣುಕನ್ನ ಕೇಳಿಸಿದ್ದೆ. ಆ ಆಡಿಯೋ ತುಣುಕನ್ನ ಕೇಳಿಸಿದ ನಂತರ ಇದು ಯಾರ ಧ್ವನಿ ಅಂತ ಕೇಳಿದ್ದೆ. ಸರಿಯಾದ ಉತ್ತರ ಕೊಟ್ಟವರು ತುಂಬಾ ಅಂದ್ರೆ ತುಂಬಾ ಕಡಿಮೆ ಜನ ಇದ್ದಾರೆ. ಯಾರು ಯಾರು ಯಾರು ಅಂತ ಹುಡುಕುವಂತಹ ಪರಿಸ್ಥಿತಿ ನನ್ನದಾಗಿದೆ. ಬಿಂದು ಪ್ರಕಾಶ್ ಬೆಂಗಳೂರು ಸರಿಯಾದ ಉತ್ತರನ ಕೊಟ್ಟವರು, ಅವರ ಜೊತೆಗೆ ಅವರೊಬ್ಬರೇ ಬಿಂದು ಪ್ರಕಾಶ್, ಅಭಿನಂದನೆಗಳು ನಿಮಗೆ ಅಂತ ಹೇಳ್ತಾ ಸಮಯ ಸರಿಯಾಗಿ 3:56 ಆಗಿದೆ. ನಾನು ಆ ಆಡಿಯೋ ಬಿಟ್ಟನ್ನ ಮತ್ತೊಮ್ಮೆ ಕೇಳಿಸ್ತಾ ಇದ್ದೀನಿ.

ಈ ಧ್ವನಿಯನ್ನ ನಾನು ಕೇಳಿಸಿ ಯಾರ ಧ್ವನಿ ಇದು ಅಂತ ಕೇಳಿದ್ದೆ. ಇದು ಯಾರ ಧ್ವನಿ ಅಂತ ನಾನು ಕೇಳಿದ ತಕ್ಷಣ ಸರಿಯಾದ ಉತ್ತರ ಬಿಂದು ಪ್ರಕಾಶ್ ಅವರು ಕೊಟ್ಟಿದ್ರು. ಪಂಚಮಹಳ್ಳಿ ಬಂಡಿ ಅವರ ಧ್ವನಿ ಇದಾಗಿತ್ತು. ಪಂಚಮಹಳ್ಳಿ ಬಂಡಿ ಅವರು ಅಂತ ಅಂದ ಕೂಡಲೇ ನಮಗೆ ನೆನಪಾಗದ, ಅವ್ರು ಚಿಕ್ಕ ವಯಸ್ಸಲ್ಲೇ ಅನೇಕ ಶ್ರವ್ಯ ಮಾಧ್ಯಮಗಳಲ್ಲಿನ ಹಾಡುಗಳಿಗೆ, ಅಂದರೆ ಪುಟ್ಟ ಮಗ್ಗ ಹುಡುಗ ಇದ್ದಾಗಲೇ ಬಾಲಧ್ವನಿ ಎಲ್ಲಿ ಅನೇಕ ಹಾಡುಗಳನ್ನು ಹಾಡಿದರು. ಜೊತೆಗೆ ನಾವೆಷ್ಟೊಂದು ಧಾರಾವಾಹಿಗಳಲ್ಲೂ ಅಭಿನಯ ಮಾಡಿರೋದನ್ನು ಅವರನ್ನ ನೋಡ್ಬೋದು. ಆಕಾಶವಾಣಿ ಮತ್ತು ದೂರದರ್ಶನದ ಬಿಹೈ ಕಲಾವಿದರು ಅನ್ನೋ ಮಾನ್ಯತೆಯನ್ನು ಪಡೆದವರು ಪಂಚಮಹಳ್ಳಿ ಬಂಡಿ ಅವರು. ಸುಗಮ ಸಂಗೀತ ಕ್ಷೇತ್ರದ ಒಂದು ಅದ್ಭುತವಾದ ಪ್ರತಿಭೆ ಪಂಚಮಹಳ್ಳಿ ಬಂಡಿ ಅವರ ಧ್ವನಿಯನ್ನು ನಾನು ಇವತ್ತು ಕೇಳಿಸಿದ್ದೆ ನಿಮಗೆ. ಇದು ಇವತ್ತಿನ ಹೊಂಬಿಸಲು ಕಾರ್ಯಕ್ರಮ ಆಗಿತ್ತು. ಸಮಯ ಸರಿಯಾಗಿ 3:57. ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

ಸಮಯ 4:06 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ವಿಸ್ಮಯವಾದ ಜಗತ್ತು, ವಿಸ್ಮಯ ಜಗತ್ತಿಗೆ ನೀವೆಲ್ರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ. ಇವತ್ತಿನ ಈ ವಿಸ್ಮಯ ಜಗತ್ತಿನಲ್ಲಿ ಒಂದಷ್ಟು ವಿಸ್ಮಯಕಾರಿ ವಿಷಯಗಳನ್ನ ನಾನು ಹೇಳ್ತೀನಿ, ಜೊತೆಗೆ ನಿಮಗೂ ಕೂಡ ವಿಸ್ಮಯಕಾರಿ ವಿಷಯಗಳು ಗೊತ್ತಿದ್ರೆ ಖಂಡಿತ ಹೇಳಿ. ಒಂದಿಷ್ಟು ವಿಷಯಗಳು ಪದೇ ಪದೇ ಅದೇ ವಿಷಯಗಳಾಗತ್ತೆ, ಅದೇ ತಪ್ಪುಗಳಾಗತ್ತೆ, ಅದೇ ಸಮಸ್ಯೆಗಳಾಗತ್ತೆ ಅಂದರೆ ಯಾರಿಗಾದರೂ ಗಾಬರಿ ಆಗತ್ತೆ ಅಲ್ವಾ? ಅಂಥ ಒಂದು ಘಟನೆಯನ್ನು ನಾನು ಹೇಳ್ತೀನಿ. ಯಾವ ಘಟನೆ ಅದು, ಏನು ವಿಷಯ ಅದು, ಎಲ್ಲದನ್ನು ಕಾತರತೆಯಿಂದ ಕೇಳ್ತಾ ಇರಿ, ಜೊತೆಗೆ ಈ ಹಾಡುಗಳನ್ನು ಕೇಳ್ತಾ ಇರಿ. ನಿಮ್ಮ ಜೊತೆ ಆಗಿರೋದು ನಾನು ಮಧು ಚೈತ್ರ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸಮಯ ಸರಿಯಾಗಿ 4:16 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲುಕ್ 101.3. ಒಂದಿಷ್ಟು ನಿಗೂಢ ವಿಷಯ, ವಿಚಿತ್ರ ಅಥವಾ ಏನು ವಿಸ್ಮಯಕಾರಿ ವಿಷಯಗಳನ್ನ ಹೇಳುವಂತಹ ಸಮಯ ಇದು. ಕಂಡು ಕೇಳರಿಯದ ಒಂದಿಷ್ಟು ಕಾಕತಿ ತಾಳಿಯ ಘಟನೆಗಳು ನನಗೆ ಒಂದು ಸಿಕ್ತು. ಏನಂದ್ರೆ ಸುಮಾರು 250 ವರ್ಷಗಳ ಅವಧಿಯಲ್ಲಿ, ಅಂದರೆ ಒಂದು 200-250 ವರ್ಷಗಳ ಅವಧಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ತುಂಬಾ ವಿಚಿತ್ರವಾಗಿದೆ. ಏನಂದ್ರೆ ವೇಲ್ಸ್ ಕರಾವಳಿ ಆಚೆಗಿನ ಮೆನಾಯ್ ಅನ್ನೋ ಒಂದು ಜಲಸಂಧಿ ಇರುತ್ತೆ, ಅಲ್ಲಿ 3 ಸಲ ಈ 200 ವರ್ಷಗಳಲ್ಲಿ 3 ಸಲ ಹಡಗು ಮುಳುಗೋಗುತ್ತೆ. 3 ಬಾರಿನೂ ಮುಳುಗಿದ ದಿನಾಂಕ ಒಂದೇ. ಅಷ್ಟೇ ಅಲ್ಲ, ಇನ್ನೂ ಒಂದು ವಿಷಯ ಏನಂದ್ರೆ ಇದ್ರ ಬಗ್ಗೆ, ಮೊದಲನೇ ಸಲ ಒಂದು ಹಡಗು ಮುಳುಗ್ತು, ಅದು 1664 ಡಿಸೆಂಬರ್ 5 ಮುಳುಗ್ತು. ಹಡಗಲ್ಲಿ 81 ಜನ ಪ್ರಯಾಣಿಕರಿದ್ರು, ಎಲ್ಲರೂ ಮುಳುಗ ಹೋದ್ರು, ಆದ್ರೆ ಉಳಿದುಕೊಂಡವನು ಒಬ್ಬನೇ ಒಬ್ಬ. ಅವನ ಹೆಸರು ಹ್ಯೂವಿಲಿಯಮ್ಸ್ ಅಂತ ಅವನ ಹೆಸರು. ಇನ್ ಎರಡನೇ ಬಾರಿ ಇನ್ನೊಂದು ಹಡಗು ಅದೇ ಜಲಸಂಧಿಯಲ್ಲಿ ಮುಳುಗ್ತು, ಆದ್ರೆ ಅದು ಮುಳುಗಿದ್ದು ಈ ಹಿಂದಿನ ಹಡಗು ಮುಳುಗ್ತಲ್ಲ ಅದಾದ್ಮೇಲೆ 121 ವರ್ಷಗಳ ನಂತರ. ಅವತ್ತು 1785 ಡಿಸೆಂಬರ್ 5, ಅಂದ್ರೆ ಹಿಂದಿನ ಮೊದಲನೇ ಹಡಗು ಮುಳುಗಿದ್ದು 1664 ಡಿಸೆಂಬರ್ 5, ಎರಡನೇ ಹಡಗು ಮುಳುಗಿದ್ದು 1785 ಡಿಸೆಂಬರ್ 5, ಒಬ್ಬನ ಹೊರತು. ಅಲ್ಲಿ ಇನ್ನೆಲ್ಲ ಪ್ರಯಾಣಿಕರು ಮುಳುಗಿ ಸತ್ತೋದ್ರು, ಉಳಿದವನು ಒಬ್ಬನೇ ಒಬ್ಬ, ಅವನ ಹೆಸರು ಕೂಡ ಹ್ಯೂ ವಿಲಿಯಮ್ಸ್ ಅಂತ. ಎರಡು ಹಡಗುಗಳು ಅದೇ ಪ್ರದೇಶದಲ್ಲಿ ಒಂದೇ ತಿಂಗಳ ಅದೇ ತಾರೀಕಿನಂದು ಮುಳುಗೋಯ್ತು. ಅಂತದೇನು ದೊಡ್ಡ ವಿಷಯ ಅಲ್ಲದೇ ಇರಬಹುದು, ದೊಡ್ಡ ವಿಷಯ ಏನು ಅಂತಾನು ಹೇಳ್ತೀನಿ. ಕೇಳ್ತಾ ಇರಿ, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3.

ಯಾ ಹೌದು, ನಿಗೂಢಗಳನ್ನು ಪತ್ತೆ ಹಚ್ಚುವಂತಹ ಸಮಯ ಇದು. ಒಂದಿಷ್ಟು ನಿಗೂಢದ ವಿಷಯಗಳನ್ನು ಹೇಳ್ತಾ ಇದ್ದೆ ನಾನು. ಏನಂದರೆ, ಕಾಕತಾಳೀಯ ಘಟನೆಗಳು ಅನ್ನೋದು ಹೆಂಗಿರುತ್ತೆ ಅಂದರೆ, ಒಂದೇ

ಹಡಗು ಹಡಗುಗಳು ಬೇರೆ ಬೇರೆ ಆದರೂ ಕೂಡ ಒಂದೇ ದಿನಾಂಕದಲ್ಲಿ ಮುಳುಗಿದಂತಹ ಹಡಗುಗಳ ಬಗ್ಗೆ ಎರಡು ಹಡಗಿನ ಬಗ್ಗೆ ಹೇಳಿದ್ದೆ. ಮೊದಲನೇ ಬಾರಿ ಮುಳುಗಿದ್ದು 1664 ಡಿಸೆಂಬರ್ 5ನೇ ತಾರೀಕು. 81 ಪ್ರಯಾಣಿಕರಿದ್ದ ಆ ಹಡಗಿನಲ್ಲಿ ಎಲ್ಲರೂ ಸತ್ತು ಹೋಗ್ತಾರೆ, ಒಬ್ಬನೇ ಒಬ್ಬನು ಉಳಿತಾನೆ, ಅವನ ಹೆಸರು ಹೂ ವಿಲಿಯಮ್ಸ್ ಅಂತ. ಎರಡನೇ ಬಾರಿ ಅಂದರೆ ಅದು 1785 ಡಿಸೆಂಬರ್ 5ನೇ ತಾರೀಕಿಗೆ ಆ ಹಡಗು ಕೂಡ ಮುಳುಗುತ್ತೆ. ಅದು 121 ವರ್ಷಗಳ ನಂತರ ಅದಾದ್ಮೇಲೆ ಅಲ್ಲೂ ಕೂಡ ಒಬ್ಬನ ಹೊರತು ಇನ್ನೆಲ್ಲ ಪ್ರಯಾಣಿಕರು ಮುಳುಗಿ ಸತ್ತು ಹೋಗ್ತಾರೆ. ಆ ಉಳಿದವನ ಹೆಸರು ಕೂಡ ಹೂ ವಿಲಿಯಮ್ಸ್ ಅಂತ. ಎರಡು ಹಡಗುಗಳು ಅದೇ ಪ್ರದೇಶದಲ್ಲಿ ಒಂದೇ ತಿಂಗಳ ಅದೇ ತಾರೀಕಿನಿಂದ ಮುಳುಗಿದ್ದು ಅಂತದ್ದೇನು ದೊಡ್ಡ ವಿಷಯ ಅಲ್ಲದೆ ಇರಬಹುದು. ಪ್ರತಿ ಸಲ ಹಡಗು ಮುಳುಗದಾಗ್ಲೂ ಒಬ್ಬನೇ ಉಳಿದು ಅವರಿಬ್ರು ಹೆಸರುನು ಹೂ ವಿಲಿಯಮ್ಸ್ ಅನ್ನೋದು ಸ್ವಲ್ಪ ಭಯ ಹುಟ್ಟಿಸುತ್ತೆ. ಆದರೆ ಕತೆ ಇಷ್ಟಕ್ಕೆ ಮುಗಿಲಿಲ್ಲ ಕಣ್ರಿ. 1860 ಡಿಸೆಂಬರ್ 5ನೇ ತಾರೀಕು ಮತ್ತೊಂದು ಹಡಗು ಮೆನಾಯ್ ಜಲಸಂಧಿಯಲ್ಲಿ ಮುಳುಗುತ್ತೆ. ಪ್ರಯಾಣಿಕರು 25 ಜನರ ಪೈಕಿ 24 ಜನ ಮುಳುಗಿ ಸತ್ತು ಹೋಗ್ತಾರೆ. ಉಳಿದವನು ಒಬ್ಬನೇ. ಮತ್ತೆ ಅವನ ಹೆಸರೇನು ಹೇಳಿ? ಅವನ ಹೆಸರು ಕೂಡ ಹೂ ವಿಲಿಯಮ್ಸ್ ಅಂತ ಆಗಿತ್ತು. ಇದೊಂಥರ ವಿಚಿತ್ರವಾದ ಘಟನೆ, ಯಾಕಂದ್ರೆ ಪ್ರತಿ ಸಲ ಮುಳುಗಿದ್ದು ಅದೇ ಡೇಟ್ಗೆ, ಉಳಿದವನು ಒಬ್ಬನೇ ವ್ಯಕ್ತಿ, ಆ ವ್ಯಕ್ತಿಯ ಹೆಸರು ಕೂಡ ಸೇಮ್ ಒಂದೇ ಆಗಿತ್ತು, ಹೂ ವಿಲಿಯಮ್ಸ್ ಅಂತ. ಇದೊಂಥರ ವಿಚಿತ್ರವಾದ ಘಟನೆಯ ಸರಿ. ರಾತ್ರಿ ವೇಳೆ ನಾಯಿಗಳು ಆಕಾಶ ನೋಡ್ತಾ ಬೊಗಳ್ತವೆ, ಯಾರ್ದೋ ಸಾವಾಗತ್ತೆ ಅನ್ನೋ ಸೂಚನೆ ಕೊಡ್ತವೆ. ಶ್ವಾನಗಳು ಇದು ಹೇಗೆ ಸಾಧ್ಯ, ಇದಕ್ಕೆ ನಿಗೂಢ ಅಂತ ಅನ್ಸುತ್ತೆ ಅಂತ ಇದೊಂದು ಯಕ್ಷಪ್ರಶ್ನೆ ಅಂತ ಅನು ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ. ಮತ್ತೆ ಪೆಸಿಫಿಕ್ ಸಾಗರದಲ್ಲಿರುವ ಬರ್ಮುಡಾ ಟ್ರಯಾಂಗಲ್ ಅಥವಾ ಕೃಷ್ಣ ಗುಹಕ ಅಂತ ಕರಿತಿದ್ರು, ಅದ್ರ ಬಗ್ಗೆ ಒಂದಿಷ್ಟು ವಿಷಯಗಳು ತಿಳಿದ್ರೆ ಚೆನ್ನಾಗಿರುತ್ತೆ ಅಂತ ಹರೀಶ್ ಮರೇಶ್ವರಂಯಿಂದ ಸಂದೇಶನ ಕಳಿಸಿ ಹೇಳ್ತಾರೆ. ನಿಮಗೂ ಕೂಡ ಈ ತರಹದ ನಿಗೂಢ ವಿಷಯಗಳು ಗೊತ್ತಿದೆ ಅನ್ನೋದಾದ್ರೆ ನಮಗೆ ಸಂದೇಶನ ತಲುಪಿಸಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

0: ಸಮಯ ಸರಿಯಾಗಿ 4:41 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಒಂದಷ್ಟು ನಿಗೂಢವಾದ ವಿಷಯಗಳನ್ನ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ನಿಗೂಢವಾದ ವಿಷಯಗಳು ಅಂದ ಕೂಡಲೇ ನಾವು ಇವಾಗ ಮಾತಾಡಿದ ವಿಷಯನ ಕೇಳಿಸ್ಕೊಂಡು ಎಷ್ಟೊಂದು ಜನ ಎಷ್ಟೊಂದು ಅವರವರ ಮಾತುಗಳನ್ನ ಅವರವರ ಅನುಭವಗಳನ್ನ ಕಳಿಸ್ತಾರೆ. ಒಂದೇ ದಿನಾಂಕದಲ್ಲಿ ಹಡಗಿದ ಮುಳುಗಿದ ಹಡಗುಗಳು ಒಂದೇ ದಿನಾಂಕದಲ್ಲಿ ಮುಳುಗ್ತು. ಅಲ್ಲಿ ಅಷ್ಟೂ ಜನದಲ್ಲಿ ಉಳಿದಿದ್ದ ಪ್ರತಿ ಸಲ ಉಳಿಯೋ ವ್ಯಕ್ತಿ ಒಬ್ಬನೇ ಆಗಿದ್ದ, ಮತ್ತೆ ಅವನ ಹೆಸರು ಕೂಡ ಅದೇ ಆಗಿತ್ತು. ಈ ಕಥೆನ ಹೇಳ್ತೆ ಮತ್ತೆ ನಿಮ್ಮ ಮಾತು ಮತ್ತು ಮಾಹಿತಿ ಹಾಡುಗಳಿಗೆ ಧನ್ಯವಾದಗಳು ಅಂತ ಶುಭಶೆಟ್ಟಿ ಚಿಕ್ಕಮಗಳೂರಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ, ನಾಯಿಗಳು ಆಕಾಶ ನೋಡಿ ಕೂಗೋದು ಅವಕ್ಕೆ ಯಮದೂತರು ಬರೋದು ಅಂತ ಗೊತ್ತಾಗತ್ತಂತೆ, ಅದಕ್ಕೆ ಆಕಾಶ ನೋಡಿ ಬೊಗಳತ್ತೆ ಅಂತ ಅನಂತಮೂರ್ತಿ ಶೃಂಗೇರಿಯಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ನಾವು ಯಾವಾಗ್ಲೂ ಒಂಥರ ದುಃಖ ಪಟ್ಕೊಳ್ತಾ ಇರ್ತೀವಿ, ಛೆ ಏನ್ ಮಾಡೋದು, ನೆನಪಿನ ಶಕ್ತಿನೇ ಇರಲ್ಲ, ಎಲ್ಲ ಮರ್ತೋಗುತ್ತೆ ಅಂತ. ಈ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಪತ್ರಿಕೆಗೆ ಉತ್ತರಿಸೋರು ಅಥವಾ ಈ ಇಂಟರ್ವ್ಯೂಗಳಲ್ಲಿ ಕೂತು ಸಂದರ್ಶಕರ ಪ್ರಶ್ನೆಗಳಿಗೆ ಉತ್ತರಿಸೋರು, ಅವ್ರಿಗೆಲ್ಲರಿಗೂ ಸಿಕ್ಕಾಪಟ್ಟೆ ನೆನಪಿನ ಶಕ್ತಿ ಬೇಕು. ಯಾವ ಪ್ರಶ್ನೆಗಾದ್ರೂ ಸರಿ ಕರೆಕ್ಟ್ ಆಗಿರೋ ಉತ್ತರ ಕೊಡಬೇಕು ಅಂತ ಅನ್ನೋದು ಅವರೆಲ್ಲರಿಗೂ ಒಂದು ಧ್ಯೇಯ ಆಗಿರುತ್ತೆ. ಕೆಲವರಿಗೆ ನಿರ್ದಿಷ್ಟವಾಗಿ ಒಂದಿಷ್ಟು ಜ್ಞಾನ ಕ್ಷೇತ್ರದಲ್ಲಿ ನನಗೆ ಒಂದಿಷ್ಟು ಗಮನ ಇದೆ, ಜೊತೆಗೆ ನೆನಪು ಇರುತ್ತೆ ಅಂತ ಇರುತ್ತೆ. ಅಂಥವರೆಲ್ಲ ನೆನಪಿಸ್ಕೊಳ್ಬೇಕಾಗಿರೋರು ನಾವು. ಲತಾ ಮಂಗೇಶ್ಕರ್ ಅವರು ಇರ್ಬೋದು, ಕಿಶೋರ್ ಕುಮಾರು, ಡಾಕ್ಟರ್ ರಾಜ್ಕುಮಾರು, ಈ ಎಲ್ಲ ಗಾಯಕರು ಅವರು ಹಾಡಿರುವಂಥ ಹಾಡುಗಳನ್ನು ಎಷ್ಟೇ ಬಾರಿ ಬೇಕಾದರೂ ಯಾವ ಪುಸ್ತಕದ ಅಗತ್ಯನೂ ಇಲ್ಲದೆ ನೆನಪಿನ ಶಕ್ತಿಯಿಂದಲೇ ಹಾಡ್ತಿದ್ರಂತೆ. ಇದೊಂದು ಪವಾಡನೇ ಸರಿ, ಹಾಗೇನೆ ರಹಸ್ಯನೂ ಹೌದು. ಅದು ಇನ್ನೊಬ್ಬರಿಗೆ ತಿಳಿಯೋ ಬಗ್ಗೆ ಹೇಗೆ ಅಂತ ಯೋಚನೆ ಮಾಡ್ತಾ ಇರಿ. ಜೊತೆಗೆ ನಿಮ್ಮ ಸಂದೇಶ ಕೂಡ ನಮಗೆ ತಲುಪಿಸಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.
1: आइए सुनते हैं फ्लैग फाउंडेशन ऑफ इंडिया के प्रेसिडेंट श्री नवीन जिंदल का विशेष संदेश.
2: वंदे मातरम. प्यारे देशवासियों, आप सभी को स्वतंत्रता दिवस की हार्दिक शुभकामनाएं. आज हम अमर शहीदों को नमन करते हैं और राष्ट्र निर्माण में जुटे हर भारतीय का अभिनंदन करते हैं. विक्रम 1 की लॉन्चिंग, $5 trillion की अर्थव्यवस्था का लक्ष्य, राष्ट्रमंडल खेलों में 39 पदक और डिजिटल क्रांति, यही है नए भारत की पहचान. फ्लैग फाउंडेशन ऑफ इंडिया के हर घर तिरंगा हर दिन तिरंगा अभियान से जुड़े. जय हिंद, जय भारत, ವಂದೇ ಮಾತರಂ.
3: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
4: ಭಾರತದ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಆಕಾಶವಾಣಿ ಬೆಂಗಳೂರು ಪ್ರಸ್ತುತಪಡಿಸುತ್ತಿದೆ ವಿಶೇಷ ಸಂಗೀತ ಕಾರ್ಯಕ್ರಮದ ನೇರ ಪ್ರಸಾರ, ಫ್ರೀಡಂ ರಿದಮ್ಸ್, ಅ ಸಿಂಫನಿ ಆಫ್ ಫ್ರೀಡಂ. ಕೇಳಿ ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಹಾಗೂ ರಾಗಂ 24x7 ಡಿಟಿಎಚ್ ವಾಹಿನಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಟಾಸ್ಕ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್, ಯಲಹಂಕ, ಬೆಂಗಳೂರು. ಬನ್ನಿ, ದೇಶದ ಸ್ವಾತಂತ್ರ್ಯದ ಸಂಭ್ರಮವನ್ನು ಒಟ್ಟಾಗಿ ಆಚರಿಸೋಣ. ನಮ್ಮ ತಾಯ್ನಾಡಿಗೆ ಸಂಗೀತ ಲಯದಲ್ಲಿ ಗೌರವ ಸಲ್ಲಿಸೋಣ.

4:51 ನಿಮಿಷಗಳು ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನೆನಪಿನ ಶಕ್ತಿಗೆ ಹೆಸರಾದವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಡೇನಿಯಲ್ ಮೆಕ್ಕಾರ್ಟ್ನಿ ಅನ್ನೋ ಒಬ್ಬ ವ್ಯಕ್ತಿ ಅವನ ಜೀವಿತ ಕಾಲದಲ್ಲಿ ನಡೆದು ಹೋಗಿರೋ ಎಲ್ಲವನ್ನೂ ನೆನಪಿಟ್ಕೊಂಡಿದ್ದಂತೆ. ಒಂದು ದಿನ ಒಂದು ಸಾರ್ವಜನಿಕ ಸಭೆಯಲ್ಲಿ ಅವನ ಸಾಮರ್ಥ್ಯನ ಟೆಸ್ಟ್ ಮಾಡಬೇಕು ಅಂತ ಯಾರೋ ಒಬ್ರು ಮೆಕ್ಕಾರ್ಟ್ನಿ ನಿಖರತೆಯನ್ನ ಪರೀಕ್ಷಿಸಬೇಕು ಅಂತ 15 ವರ್ಷಗಳ ಹಿಂದಿನ ವರ್ಷವೊಂದರ ಒಂದು ವಾರದ ಒಂದು ದಿನಾಂಕದ ದಿನ ಯಾವುದು ಅಂತ ಕೇಳಿದಂತೆ. ಕಾರ್ಟ್ನಿ ತಕ್ಷಣ ಅದು ಶುಕ್ರವಾರ ಅಂತ ಅಂದಂತೆ. ಪ್ರಶ್ನೆ ಕೇಳ್ದವನು ಸುಳ್ಳು ಅಂತ ಅನ್ಬಿಟ್ನಂತೆ. ಅದು ಅವನು ಮದುವೆಯಾಗಿರೋ ದಿನ ಆಗಿತ್ತು. ಆದ್ರಿಂದ ಅವನು ಅವತ್ತು ಗುರುವಾರ ಅಂತ ವಾದಿಸಿದ. ಆಗ ಅಲ್ಲಿದ್ದವರು ಒಂದಿಷ್ಟು ಜನ ಎಲ್ಲ ಸೇರಿ ಕ್ಯಾಲೆಂಡರ್ನ ತರಿಸಿ ನೋಡಕ್ಕೆ ಮೆಕ್ ಕಾರ್ಟ್ನಿ ಹೇಳಿದ್ದು ಸರಿಯಾಗೇ ಇತ್ತು. ಅವನು ಕಳೆದ 40 ವರ್ಷಗಳಲ್ಲಿ ಯಾರು ಏನೇನು ಮಾಡಿದ್ರು ಅಂತೆಲ್ಲ ಅವನಿಗೆ ನೆನ್ಪಿಟ್ಕೊಂಡಿದ್ದಂತೆ. ಮತ್ತೆ ಕಳೆದ 40 ವರ್ಷಗಳಲ್ಲಿ ಅವನು ಏನು ಯಾವತ್ತು ಏನು ಊಟ ಮಾಡಿದ್ದ, ಏನು ತಿಂಡಿ ತಿಂದಿದ್ದ, ಇದೆಲ್ಲವನ್ನು ಕರೆಕ್ಟಾಗಿ ನಿಖರವಾಗಿ ಹೇಳ್ತಾ ಇದ್ದಂತೆ. 1887ರಲ್ಲಿ ಸಾಯೋವರೆಗೂ, ಅಂದರೆ ಅವನ 70ನೇ ವಯಸ್ಸಲ್ಲಿ ಅವನಿಗೆ ಅವಾಗಲೂ ಕೂಡ ನೆನಪಿನ ಶಕ್ತಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಇದು ಇವತ್ತಿನ ವಿಸ್ಮಯ ಜಗತ್ತಾಗಿತ್ತು. 4:52 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಿಮ್ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಕೇಳ್ತಾ ಇರಿ, ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಶುಭ ಸಂಜೆ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಇರೋದು ನಾನು ನಿಮ್ಮ ಆರ್ ಜೆ ಸ್ವಾತಿ. ಸದ್ಯಕ್ಕೆ ಒಂದು ಬ್ಯೂಟಿಫುಲ್ ಹಾಡ್ ಬರ್ತಾ ಇದೆ, ಅದಾದ ಮೇಲೆ ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಹಾಡ್ ಕೇಳ್ತೀವಿ ಅಂತ ಹೇಳ್ತೀನಿ.

ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಇವತ್ತಿನ ನಾನ್ ಸ್ಟಾಪ್ ಸಂಜೆಯ ವಿಷಯ ಏನು ಗೊತ್ತಾ? ನಾವು ಎಷ್ಟೋ ಸಲಿ, ಇನ್ನಂತೂ ಹಬ್ಬ ಶುರುವಾಯಿತು, ಫಂಕ್ಷನ್ಗಳು ನಡೀತಾ ಇರುತ್ತೆ, ಮದುವೆ, ನಾಮಕರಣ, ಬರ್ಡೇ ಪಾರ್ಟೀಸು, ಈ ಥರ ಸಾಕಷ್ಟು ಪ್ರತಿನಿತ್ಯ ನಮ್ಮ ಫ್ಯಾಮಿಲಿಯಲ್ಲಾಗಿರ್ಬೋದು, ಸ್ನೇಹಿತರ ಗ್ರೂಪಲ್ಲಾಗಿರ್ಬೋದು, ಗೆಟ್ ಟುಗೆದರ್ ಆಗಿರ್ಬೋದು, ಫಂಕ್ಷನ್ಸ್ಗಳಿಗೆ ಹೋಗ್ತಾ ಇರ್ತೀವಿ. ಅಲ್ಲಿ ಎಷ್ಟೋ ಸಲ ನೀವು ಗಮನಿಸಿರ್ಬೋದು, ಎಷ್ಟೊಂದು ಫುಡ್ ವೇಸ್ಟ್ ಆಗುತ್ತೆ ಅಲ್ವಾ? ಎಲೆಗೆ ಹಾಕ್ಸ್ಕೋತೀವಿ, ಅದರಲ್ಲೂ ಬಫೆ ಸಿಸ್ಟಮ್ ಆದ್ರಂತೂ ಬೇಕಾಗಿದ್ದು ಬೇಡ್ದಿರೋದೆಲ್ಲ ಹಾಕ್ಕೊಂಡು ಕೊನೆಗೆ ಹಬ್ಬ ನಂಗೆ ಸಾಕಾಯಿತು ಅಂತ ಹೇಳಿ ಡಸ್ಟ್ಬಿನ್ಗೆ ಊಟ ವೇಸ್ಟ್ ಮಾಡ್ತೀವಿ. ಇನ್ನೊಂದು ವಾಟರ್ ಬಾಟಲ್. ಸೊ ಬಿಸ್ಲರಿ ಬಾಟಲು ಈಗ ಹೇಗಾಗ್ಬಿಟ್ಟಿದೆ ಅಂದರೆ, ಫಂಕ್ಷನ್ಗಳಲ್ಲಿ ಎಲ್ಲರಿಗೂ ಒಂದೊಂದು ಬಾಟಲ್ ಕೊಟ್ಬಿಡ್ತಾರೆ, ಅದು ಅವರಿಗೆ ಬೇಕೋ ಬೇಡವೋ ಒಂಚೂರು ನೀರು ಕುಡಿದು ಅಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ. ಎಷ್ಟು ವೇಸ್ಟ್ ಮಾಡ್ತಿದ್ದೀವಲ್ವಾ? ಎಷ್ಟೋ ಜನಕ್ಕೆ ಎಷ್ಟೋ ಕಡೆ ನೀರಿಲ್ಲದೆ ಒದ್ದಾಡ್ತಾ ಇದ್ದಾರೆ, ಎಷ್ಟೋ ಕಡೆ ಊಟ ಇಲ್ಲದೆ ಜನ ಸಾಯ್ತಾ ಇದ್ದಾರೆ. ಆದರೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿರಲ್ಲ ಅಲ್ವಾ? ಏನನ್ಸುತ್ತೆ ನಿಮಗೆ, ನೀವು ಫಂಕ್ಷನ್ಗಳಿಗೆ ಹೋದಾಗ ಈ ಥರದನ್ನೆಲ್ಲ ನೋಡ್ತಾ ಇರ್ತೀರಾ? ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ, ನಾನು ಯಾವತ್ತೂ ವೇಸ್ಟ್ ಮಾಡಬಾರ್ದಪ್ಪ, ಅಥವಾ ನೀವು ಜಾಸ್ತಿ ಹಾಕ್ಸ್ಕೊಂಡು ವೇಸ್ಟ್ ಮಾಡಿದ್ದುಂಟ, ಅಥವಾ ಬೇಡ ಅಂದರೆ ಏನು ಮಾಡ್ತೀರಾ, ಹೇಗೆ ಆ ಒಂದು ಸಿಚುವೇಷನನ್ನು ಹ್ಯಾಂಡಲ್ ಮಾಡ್ತೀರಾ? ಅದೇ ಇವತ್ತಿನ ವಿಷಯ. ಸೊ ನಿಮಗೆ ಇದ್ರ ಬಗ್ಗೆ ಏನು ಮಾತಾಡಬೇಕು ಅನಿಸುತ್ತೋ ಅದನ್ನು ನೀವು ಬರೆದು ಕಳಿಸ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013 9408090113 ಅಂತ ಹೇಳ್ತಾ ಮತ್ತೊಂದು ಮುದ್ದಾದ ಗೀತೆ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಮ ಸಂಗಾತಿಯಾಗಿ. Oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh

ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಹಾಡುಗಳನ್ನು ಕೇಳ್ತಾ ಆಹಾರ ಹಾಗೂ ನೀರನ್ನು ನಾವು ಎಷ್ಟು ವೇಸ್ಟ್ ಮಾಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವಾ. ನೀವು ಗಮನಿಸಿರ್ಬೋದು, ಈಗಂತೂ ಯಾವುದೇ ಮದುವೆ ಮನೆ ಇರಲಿ, ಯಾವುದೇ ಫಂಕ್ಷನ್ಗಳಾಗಿರಲಿ, ಸಾಕಷ್ಟು 2-3 ಥರದ ಸ್ವೀಟ್ಸು, ಖಾರ, ಎಲೆ ತುದಿಯಲ್ಲಿ 2-3 ಬಗೆಯ ಕೋಸಂಬರಿ, ಪಲ್ಯ, ಚಿತ್ರಾನ್ನ, ಅದು ಇದು ಅಂತ ಸಿಕ್ಕಾಪಟ್ಟೆ ಇರುತ್ತೆ. ನಮಗೆ ಅಷ್ಟು ದಿನಕ್ಕಾಗಿರಲ್ಲ, ಆದರೆ ಎಷ್ಟೋ ಸಲ ನಾವೇನು ಮಾಡ್ತೀವಿ, ನಮ್ಮ ಜೊತೆ ನಾವು ಕೆಲವು ಟೈಮ್ ಸಣ್ಣ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗಿರ್ತೀವಿ. ಅವರು ಎಲೆಗಳಿಗೆ ಎಲ್ಲದನ್ನು ಹಾಕ್ಸ್ಕೊಂಡಿರ್ತಾರೆ, ಆದರೆ ಕೊನೆಯದಾಗಿ ಏನೂ ತಿಂದೆ ಬರೀ ಒಂದು ಮೊಸರನ್ನ ತಿಂದು ಎದ್ದು ಬಂದಿರ್ತಾರೆ. ಸೊ ಅಲ್ಲಿ ಮಕ್ಕಳ ತಪ್ಪಿರಲ್ಲ, ದೊಡ್ಡವರು ಅದ್ರ ಬಗ್ಗೆ ಗಮನ ಕೊಡಬೇಕು. ಅವರಷ್ಟು ತಿನ್ನಲ್ಲ ಅಂದರೆ ನಿಮ್ಮ ತಟ್ಟೆಯಿಂದನೇ, ನಿಮ್ಮ ಎಲೆಯಿಂದನೇ ಅವರಿಗೆ ಶೇರ್ ಮಾಡ್ಬೋದು. ಇಲ್ಲ ಬಫೆ ಸಿಸ್ಟಮ್ ಆದರೆ ನಿಮ್ಮ ತಟ್ಟೆಗೆ ಹಾಕ್ಸ್ಕೊಂಡು ಅವರಿಗೆ ಫೀಡ್ ಮಾಡ್ಬೋದು. ಯಾಕಂದರೆ ಎಷ್ಟೋ ಸಲ ಆ ಒಂದು ನಿಮ್ಮ ತಟ್ಟೆಗೆ ಆ ಒಂದು ಊಟ ಬಂದ ಮೇಲೆ ಅದು ಎಂಚಲಾಗ್ಬಿಡತ್ತೆ, ಅದನ್ನು ಬೇರೆಯವ್ರಿಗೆ ಕೊಡೋದಕ್ಕೂ ಆಗಲ್ಲ. ಅದೇ ಪಾತ್ರೆಯಲ್ಲಿದ್ದರೆ ಅದು ಉಳಿದ್ರೆ ಅದನ್ನು ಬೇರೆಯವ್ರಿಗೆ ಹಂಚ್ಬೋದು. ಎಷ್ಟೋ ಸಲ ಎಷ್ಟೋ ಜನ ಈ ಥರ ಫಂಕ್ಷನ್ ಮಾಡಿದಾಗ ಉಳಿದಿರೋ ಒಂದು ಫುಡ್ನ ಅನಾಥಾಶ್ರಮಕ್ಕೋ, ವೃದ್ಧಾಶ್ರಮಕ್ಕೋ, ಅಥವಾ ಇನ್ಯಾವುದೋ ಒಂದು ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಕೊಡ್ತಾರೆ. ಆದರೆ ಎಲ್ಲ ಕಡೆ ಇದನ್ನು ಮಾಡೋದಿಲ್ಲ. ನಾನು ಹೀಗೆ ಸಾಮಾನ್ಯ ಯಾವುದೋ ಒಂದು ಚಾಟ್ ಸ್ಟ್ರೀಟ್ಗೆ ಹೋದಾಗ ಅವ್ರ ಹತ್ರ ಕೇಳಿದ್ದೆ, ಒಂದು ಚಾಟ್ ಸ್ಟಾಲ್ಗೆ ಹೋದಾಗ ಆಲ್ಮೋಸ್ಟ್

0: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಈ ಸಂಜೆ ಪ್ರಸಾರವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:38:18. ಆತ್ಮೀಯ ಕೇಳುಗರಿಗೆಲ್ಲ ಮಾಧುರಿ ಕುಲಕರ್ಣಿ ಮಾಡುವ ನಮಸ್ಕಾರಗಳು ಹಾಗೂ ನಮ್ಮ ಈ ಸಂಜೆ ಪ್ರಸಾರವನ್ನು ಕೇಳಲು ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸಂಜೆ ಪ್ರಸಾರವನ್ನು ಈಗ ಆರಂಭಿಸುತ್ತಿದ್ದೇವೆ. ಮೊದಲಿಗೆ ಪ್ರಕಟಣೆಗಳು.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಯಂಗ್ ಇಂಡಿಯಾ ಫ್ರೀಡಂ ರಿದಮ್ಸ್.
3: ಸ್ವಾತಂತ್ರ್ಯೋತ್ಸವದ ಸಂಭ್ರಮಕ್ಕೆ ಸಂಗೀತದ ಮೆರುಗು
4: ಆಗಸ್ಟ್ 15 ನೇರ ಪ್ರಸಾರದಲ್ಲಿ
3: ಮುಂಜಾನೆ 10-11.
2: ಯಂಗ್ ಇಂಡಿಯಾ ಫ್ರೀಡಂ ರಿದಮ್ಸ್.
3: ಸಂಗೀತ ಕಲಾಕ್ಷೇತ್ರದಲ್ಲಿ ವಿಶೇಷ ಛಾಪು ಮೂಡಿಸಿರುವ
4: ಬೆಂಗಳೂರಿನ ಕಲಾವಿದರು ಪ್ರಸ್ತುತಪಡಿಸುವ
2: ಯಂಗ್ ಇಂಡಿಯಾ ಫ್ರೀಡಂ ರಿದಮ್ಸ್.
3: ಮೃದಂಗ ಬೆಂಗಳೂರು ವಿ ಪ್ರವೀಣ್ ಹಾಗೂ ಕೆಯು ಜಯಚಂದ್ರರಾವ್.
4: ಖಂಜಿರ ವಿದ್ವಾನ್ ಸಿಪಿ ವ್ಯಾಸವಿಠಲ.
3: ಘಟ ಗಿರಿಧರ್ ಉಡುಪ.
4: ಮೋರ್ಸಿಂಗ್ ಭಾರದ್ವಾಜ್ ಆರ್ ಸಾತವಲ್ಲಿ.
3: ಕೊನುಕೋಲು ಸೋಮಶೇಖರ್ ಜೋಯಿಸ್.
4: ಗಾಯನ ದಿಲೀಪ್ ಸಿಂಹ.
2: ಯಂಗ್ ಇಂಡಿಯಾ ಫ್ರೀಡಂ ರಿದಮ್ಸ್.
3: ವಿಶೇಷ ಆಹ್ವಾನಿತರ ಸಮ್ಮುಖದಲ್ಲಿ
4: ಆಕಾಶವಾಣಿಯ ಸ್ಟುಡಿಯೋದಿಂದ ನೇರ ಪ್ರಸಾರದಲ್ಲಿ
3: ಕೇಳಿ ಆನಂದಿಸಲು ತಪ್ಪದೆ ಟ್ಯೂನ್ ಮಾಡಿ ಮುಂಜಾನೆ 10 ಗಂಟೆಗೆ
2: ಯಂಗ್ ಇಂಡಿಯಾ ಫ್ರೀಡಂ ರಿದಮ್ಸ್.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಆಕಾಶವಾಣಿ ಸ್ವಾತಂತ್ರ್ಯದ ಅಮೂಲ್ಯ ಸ್ಮರಣೆಗೆ ಹರ್ ಘರ್ ತಿರಂಗಾ ಅಭಿಯಾನ ಕುರಿತಂತೆ ವಿಶೇಷ ಸಂದರ್ಶನ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಎಚ್ಎಸ್ ಸುರೇಶ್, ಮಾಜಿ ಅಧ್ಯಕ್ಷರು ಕರ್ನಾಟಕ ಸರ್ವೋದಯ ಮಂಡಳಿ. ಸಂದರ್ಶಕರು ಕೆಸಿ ಶಿವರಾಮ್, ಹಿರಿಯ ಪತ್ರಕರ್ತರು.
6: ಆತ್ಮೀಯ ಕೇಳುಗೆ ಕೋಟಿಗೆ ನಮಸ್ಕಾರ. ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಆಶ್ರಯದಲ್ಲಿ ನಡೀತಾ ಇರುವಂತಹ ಹರ್ ಘರ್ ತಿರಂಗಾ ಅಭಿಯಾನ ಕುರಿತಂತ ಚರ್ಚೆಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ದೇಶದ 80th ಸ್ವಾತಂತ್ರ್ಯ ದಿನೋತ್ಸವದ ದಿನಗಣನೆ ಶುರುವಾಗಿದೆ. ಈ ಸಂದರ್ಭದಲ್ಲೇ ಪ್ರತಿ ಮನೆಯಲ್ಲೂ ಕೂಡ ನಮ್ಮ ರಾಷ್ಟ್ರಧ್ವಜ, ತ್ರಿವರ್ಣ ಧ್ವಜ ಹಾರಾಡಬೇಕು ಅನ್ನುವಂಥ ಒಂದು ಸಂಕಲ್ಪಕ್ಕೆ ಇಡೀ ದೇಶವಾಸಿಗಳನ್ನು ಸನ್ನದ್ಧಗೊಳಿಸಲಾಗಿದೆ. ಹಾಗಾದರೆ ಪ್ರತಿಯೊಬ್ಬ ನಾಗರಿಕನು ಕೂಡ ತಮ್ಮ ಮನೆಗಳ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸುವ ಮುಖೇನ ಹೇಗೆ ಈ ಸ್ವಾತಂತ್ರ್ಯೋತ್ಸವಕ್ಕೆ ಸಜ್ಜಾಗಬಹುದು, ಆ ಮೂಲಕ ದೇಶಭಕ್ತಿಯನ್ನು ಮೆರಿಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಈ ಚರ್ಚೆಯಲ್ಲಿ ಪಾಲ್ಗೊಂಡು ನಮಗೆ ಸೂಕ್ತವಾದಂಥ ಮಾಹಿತಿಗಳನ್ನು ಕೊಡಲಿಕ್ಕೆ ನಾಡಿನ ಹಿರಿಯ ಗಾಂಧಿವಾದಿಗಳು, ಹಾಗೆಯೇ ಕರ್ನಾಟಕ ಸರ್ವೋದಯ ಮಂಡಳಿಯ ಮಾನ್ಯ ಮಾಜಿ ಅಧ್ಯಕ್ಷರು ಆದಂಥ ಡಾಕ್ಟರ್ ಎಚ್ಎಸ್ ಸುರೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಎಚ್ಎಸ್ ಸುರೇಶ್ ಅವರು ನೆಹರು ಯುವ ಕೇಂದ್ರ, ರಾಷ್ಟ್ರೀಯ ಸೇವಾ ಯೋಜನೆ, ಹಾಗೆಯೇ ಯೂತ್ ರೆಡ್ ಕ್ರಾಸ್ ಇವುಗಳ ಮೂಲಕ ವಿದ್ಯಾರ್ಥಿ ಯುವಜನರ ಜೊತೆ ತೀರಾ ಆತ್ಮೀಯವಾದಂಥ ಒಡನಾಟವನ್ನು ಇಟ್ಕೊಂಡಂಥವರು. ಬನ್ನಿ, ಅವರನ್ನು ಮಾತಾಡಿಸ್ತಾ ಪ್ರತಿ ಮನೆಗಳ ಮೇಲೆ ತ್ರಿವರ್ಣ ಧ್ವಜವನ್ನು ಹೇಗೆ ಹಾರಿಸಬೇಕು, ಏನೆಲ್ಲ ನೀತಿ ಸಂಹಿತೆಗಳನ್ನು ಅಳವಡಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಸರ್, ನಮಸ್ಕಾರ.
7: ನಮಸ್ಕಾರ.
6: ರಾಷ್ಟ್ರಧ್ವಜ, ತ್ರಿವರ್ಣ ಧ್ವಜ ಅಂದ ಕೂಡಲೇ ನಮ್ಮ ಮನಸ್ಸಿನಲ್ಲಿ ಒಂದು ರೀತಿ ದೇಶಪ್ರೇಮದ ಸೆಲೆ ಉಕ್ಕೋದು ಸಹಜ. ಈ ಹರ್ ಘರ್ ತಿರಂಗ ಅಭಿಯಾನದ ಮೂಲಕ ಯಾವ ಸಂದೇಶವನ್ನ ಅಥವಾ ಯಾವ ಉದ್ದೇಶವನ್ನು ನಾವು ಸಾಕ್ಷೀಕರಿಸ್ತಾ ಇದ್ದೀವಿ ಸರ್?
7: ದೇಶಕ್ಕೆ ಈಗ 80th ಸಂಭ್ರಮ, ಆಕಾಶವಾಣಿಗಂತೂ 90th ಸಂಭ್ರಮ, ಒಂದೇ ಮಾತರಂ ರಾಷ್ಟ್ರಗಾನಕ್ಕೆ 150 ವರ್ಷಗಳ ಸಂಭ್ರಮ. ಈ ಮೂರು ಸಂಭ್ರಮಗಳ ತ್ರಿವೇಣಿ ಸಂಗಮದಲ್ಲಿ ನಾವು ನೀವು ಇದ್ದೀವಿ ಅನ್ನೋದೇ ಮತ್ತೊಂದು ಸಂಭ್ರಮ,
6: ಸಂತೋಷ. ಅಂದರೆ ನಮ್ಮ ಚರ್ಚೆ ಮೂಲಕ ನಮ್ಮ ಶ್ರೋತೃಗಳನ್ನು ಕೂಡ ಇದರ ಜೊತೆ ಸೇರಿಸ್ಕೊಳ್ತಾ ಇದ್ದೀವಿ ಅನ್ನೋದು ಇನ್ನೂ ಬಹುದೊಡ್ಡ ಸಂಭ್ರಮ ಅಂತ ನಾನು ಅನ್ಕೊಳ್ತೀನಿ.
7: ಹೌದು, ಹೌದು.
6: ಒಂದು ದೇಶಕ್ಕೆ ರಾಷ್ಟ್ರಧ್ವಜ ಅಥವಾ ಒಂದು ಧ್ವಜ ಎಷ್ಟು ಮುಖ್ಯ ಆಗುತ್ತೆ ಸರ್?
7: ಧ್ವಜ ಒಂದು ದೇಶದ ಸ್ವಾತಂತ್ರ್ಯ, ಸಾರ್ವಭೌಮತೆ, ಅನನ್ಯತೆ ಹಾಗೂ ಐಕ್ಯತೆಗಳ ಸಂಕೇತ. ಜಾಗತಿಕ ಮಟ್ಟದಲ್ಲಿ ದೇಶವೊಂದನ್ನು ಗುರುತಿಸುವ ಒಂದು ದೃಶ್ಯ ಸಾಧನ. ದೇಶದ ಒಳಗಿನ ಭಾಷೆ, ಧರ್ಮ, ಪಕ್ಷ, ಸಿದ್ಧಾಂತ ಇವುಗಳಿಗೆಲ್ಲ ಅವುಗಳದೇ ಆದ ಒಂದು ಧ್ವಜ ಇರುವ ಪದ್ಧತಿ ಇದೆ. ಆದರೆ ತಿರಂಗ ಅಥವಾ ತ್ರಿವರ್ಣ

0: ಧ್ವಜದಲ್ಲಿ ನಾವೆಲ್ಲ ಬಂದಾಗ ಎಲ್ಲ ಭಿನ್ನತೆಗಳು ಸಹ ಮರೆತು ಹೋಗ್ತವೆ, ಐಕ್ಯತೆಯಲ್ಲಿ ಒಡಮೂಡುತ್ತೆ.
1: ಏನೇ ಭಿನ್ನತೆಗಳಿದ್ರು ವ್ಯತ್ಯಾಸಗಳಿದ್ರು ಧ್ವಜದ ಮೂಲಕ ನಾವೆಲ್ಲ ಒಂದು ಅನ್ನುವಂಥ ಒಗ್ಗಟ್ಟನ್ನು ಪ್ರದರ್ಶನ ಮಾಡಲಿಕ್ಕೆ ಇದು ಒಂದು ಸಂಕೇತ.
0: ಹೌದು, ಮತ್ತೆ ಧ್ವಜ ಮತ್ತು ಅದರ ವರ್ಣವಿನ್ಯಾಸ ಏನಿದೆ ಅದು ನಮ್ಮ ದೇಶ ನಂಬಿಕೊಂಡು ಬಂದಿರುವಂತಹ ಪರಂಪರೆ, ಮೌಲ್ಯ, ಉದ್ದೇಶ, ಆದರ್ಶಗಳನ್ನು ಪ್ರತಿಬಿಂಬಿಸುತ್ತೆ ಮತ್ತೆ ಸದಾ ಸ್ಫೂರ್ತಿಯನ್ನು ಕೊಡುತ್ತೆ.
1: ನಮ್ಮ ಧ್ವಜ ಹೇಗೆ ನಿರ್ಮಾಣ ಆಗಿದೆ ಅನ್ನೋದ್ರ ಬಗ್ಗೆ ಸೂಚ್ಯವಾಗಿ ಹೇಳಿದ್ರಿ, ಇನ್ನೊಂದಷ್ಟು ವಿಸ್ತರಿಸಿ ಹೇಳ್ಬೋದಾ ಈ ವಿನ್ಯಾಸ ಹೇಗಾಯಿತು ಅಥವಾ ನಮ್ಮ ಧ್ವಜ ಹೇಗೆ ಅಸ್ತಿತ್ವಕ್ಕೆ ಬಂತು ಅನ್ನೋದ್ರ ಬಗ್ಗೆ?
0: ದೇಶಕ್ಕೊಂದು ಧ್ವಜದ ಕಲ್ಪನೆ ಮೊದಲು ಹುಟ್ಟಿದ್ದು ಆಂಧ್ರಪ್ರದೇಶದ ಸ್ವಾತಂತ್ರ್ಯ ಹೋರಾಟಗಾರರ ಬ್ರಿಟಿಷ್ ಸೇನೆಯಲ್ಲಿ ಸೈನಿಕ ದಳದಲ್ಲಿ ಇದ್ದಂಥ ಪಿಂಗಳಿ ವೆಂಕಣ್ಣಯ್ಯ ಅನ್ನೋರ ಮನಸ್ಸಿನಲ್ಲಿ. ಅವರು ಆಫ್ರಿಕಾದ ಬೋಯರ್ ಯುದ್ಧದಲ್ಲಿ ಬ್ರಿಟಿಷ್ ಸೇನೆಯಲ್ಲಿ ಇದ್ದುಕೊಂಡು ಹೋರಾಟ ಮಾಡಿದವರು. ಭಾರತಕ್ಕೆ ಬಂದಾಗ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮುಕಿದರು. 1906 ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗಿಯಾಗಿದ್ದಾಗ, ಅಧಿವೇಶನದಲ್ಲಿ ಯೂನಿಯನ್ ಜಾಕ್ ಹಾರಿಸ್ತಾ ಇದ್ದಾಗ ಅವರಿಗೆ ಭಾರತೀಯರಿಗೊಂದು ಧ್ವಜ ಬೇಡವೆ ಅನ್ನುವಂಥ ಪ್ರಶ್ನೆ ಅವರ ಮನಸ್ಸಲ್ಲಿ ಬಂತು. 1921 ವಿಜಯವಾಡ ಕಾಂಗ್ರೆಸ್ ಅಧಿವೇಶನದಲ್ಲಿ ಕೇಸರಿ ಮತ್ತು ಹಸಿರು ಬಾವುಟದ ಕಲ್ಪನೆ ಗಾಂಧಿ ಮುಂದೆ ಅದನ್ನು ಹೇಳಿಕೊಂಡ್ರು ಅವರು. ಗಾಂಧೀಜಿಯವರವಾಗ ಇದರ ನಡುವೆ ಬಿಳಿಯ ಬಣ್ಣದ ಒಂದು ಪಟ್ಟಿ ಇರುವಂಥ ಒಂದು ಕಲ್ಪನೆಯನ್ನು ಅವರು ಮುಂದಿಟ್ಟರು. ಅದು ಎಷ್ಟು ಮಹತ್ವದ್ದಾಗಿತ್ತು ಅಂತ ಹೇಳಿದರೆ, ಕೇಸರಿ ಮತ್ತು ಬಿಳಿ ಬಣ್ಣಗಳು ಉದ್ಭವವಾಗಿದ್ದೇ 7 ಬಣ್ಣಗಳಲ್ಲಿ. ಈ ಮಧ್ಯೆಯವರು ಬಿಳಿ ಬಣ್ಣ ಇದೆಯಲ್ಲ, ಅದು 7 ಬಣ್ಣಗಳ ಮಿಶ್ರದಿಂದ ಬಿಳಿ ಬಣ್ಣ ಆಯಿತು. ಇಲ್ಲಿ 7 ಬಣ್ಣಗಳ ವೈವಿಧ್ಯತೆ ಇದೆ ಹೊರತು ವೈರುಧ್ಯತೆ ಇಲ್ಲ, ಈ ಒಂದಕ್ಕೊಂದು ವಿರುದ್ಧವಲ್ಲ. ಹಾಗಾಗಿ ಭಾರತದ ಸಂಸ್ಕೃತಿ ಅನೇಕ ವಿಭಿನ್ನ ಧರ್ಮಗಳ, ಭಾಷೆಗಳ, ಪರಂಪರೆಯ, ಸಂಸ್ಕೃತಿಯ ಸಂಗಮ ಆಗಿರೋದ್ರಿಂದ ಇವೆಲ್ಲ ಬಣ್ಣ ಇದ್ದಾಗೆ 7 ಬಣ್ಣ, ಕಾಮನ್ ಬಿಲ್ಲಿನ ಬಣ್ಣ, 7 ಬಣ್ಣಗಳು ಒಂದೇ ಕಡೆ ಆವಿರ್ಭವಿಸಿದಾಗ ಅದು ಬಿಳಿಯಾಗುತ್ತೆ. ಈ ಕಲ್ಪನೆಯಲ್ಲಿ ತಲೆಟ್ಟುಕೊಂಡೇನೆ ಗಾಂಧೀಜಿಯವರ ಮಧ್ಯೆ ಒಂದು ಬಿಳಿಯ ಬಟ್ಟೆಯನ್ನು ಮಧ್ಯೆ ಸೂಚನೆ ಮಾಡಿದರು. ಮತ್ತು ಹೇಗೂ ಅದು ಪ್ಯೂರಿಟಿಯ ಸಂಕೇತ ಆಗಿದೆ, ಬಿಳಿದು ಶಾಂತಿಯ ಸಂಕೇತ ಆಗಿದೆ, ಇವನು ಸಹ ಪ್ರತಿಬಿಂಬಿಸುತ್ತೆ ಭಾರತದ ಎಂಟೈರ್ ವೈವಿಧ್ಯಮಯತೆ ಇದೆಯಲ್ಲ, ಒಂದು ಬಹುರೂಪತೆ, ಇದನ್ನು ಕೂಡ ಅದು ಏಕೀಭವಿಸುತ್ತೆ ಅಂತ ಅನ್ಸುತ್ತೆ ನನಗೆ.
1: ತಾವು ಪಕ್ಕಾ ಗಾಂಧಿವಾದಿಗಳು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಗಾಂಧೀಜಿಯವ್ರನ್ನ ಧ್ವಜದ ವಿನ್ಯಾಸದಲ್ಲೂ ಕೂಡ ನೀವು ತಂದ್ರಿ ಅಥವಾ ನೋಡಿದ್ರಿ, ಅದು ವಾಸ್ತವ ಕೂಡ. ಹಾಗೆ ಗಾಂಧಿ ಪ್ರತಿ ಹಂತದಲ್ಲೂ ಕೂಡ ನಮ್ಮನ್ನ ಕಾಡ್ತಾರೆ, ಕಾಡಬೇಕು ಕೂಡ. ಹೌದು, ಧ್ವಜ ಸಂಕೇತ ನಿಜವಾಗ್ಲೂ ದೇಶಪ್ರೇಮದ ಸಂಕೇತ ಆಗಬೇಕದು. ಇದರ ಇತಿಹಾಸವನ್ನು ಕೂಡ ಹೇಳಿದ್ರಿ. ಈಗ ನಾವು ಪ್ರತಿ ಮನೆ ಮನೆಗಳಲ್ಲೂ ಕೂಡ, ನಮ್ಮ ಇವತ್ತಿನ ಚರ್ಚೆಯ ಶೀರ್ಷಿಕೆನೇ ಸ್ವಾತಂತ್ರ್ಯದ ಅಮೂಲ್ಯ ಸ್ಮರಣೆಗೆ ಹರ್ ಘರ್ ತಿರಂಗ ಅಭಿಯಾನ, ಈ ಅಭಿಯಾನ ಇದೆಯಲ್ಲ ಸರ್, ಈ ಅಭಿಯಾನ 5ನೇ ವರ್ಷದ ಅಭಿಯಾನ, ಇದರ ಬಗ್ಗೆ ಹೇಳಿ ಸರ್.
0: ಈ ಹರ್ ಘರ್ ತಿರಂಗ ಚಳುವಳಿ ಅಂದ್ರೆ ಮನೆ ಮನೆಯಲ್ಲೂ ತ್ರಿವರ್ಣ ಧ್ವಜ, ಈ ಚಳುವಳಿಗೆ ನೀವು ಹೇಳಿದಾಗೆ ಇದೇ 5ನೇ ವರ್ಷ. 2022 ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಇದನ್ನು ವ್ಯಾಪಕವಾಗಿ ಆಚರಣೆಗೆ ತರ್ತೀವಿ. ಈ 4 ವರ್ಷಗಳಲ್ಲಿ ಇದೊಂದು ಮನೆ ಮನೆಯ ಮನಮನದ ದೇಶಾಭಿಮಾನ ಮತ್ತು ಐಕ್ಯತೆಯನ್ನು ಬಿಂಬಿಸುವಂತಹ ಒಂದು ಚಳುವಳಿ ಆಗಿದೆ. ಇದು ಅಭಿಮಾನ ಅಂತ ಹೇಳಿ ಒಂದು ಅಭಿಯಾನ ಆಗಿದೆ. ಇದು ದೇಶಾದ್ಯಂತ ಎಲ್ಲ ಕಟ್ಟಡಗಳ ಮೇಲುವೆ ಈ ತಿಂಗಳು 9-17 9 ದಿನಗಳ ಕಾಲ ಹಗಲು ರಾತ್ರಿ ಎನ್ನದೆ ನಮ್ಮ ತ್ರಿವರ್ಣ ಧ್ವಜ ಹಾರಾಡ್ತಾ ಇರುತ್ತೆ.
1: ಅಂದ್ರೆ ಪ್ರತಿ ಮನೆಗಳಲ್ಲೂ ಹಾರಾಡಬೇಕು. ಆ ಮೂಲಕ ನಾನೊಬ್ಬ ಭಾರತೀಯ, ನಾವೆಲ್ಲರೂ ಭಾರತೀಯರು, ಒಂದು ಧ್ವಜದ ಅಡಿಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ, ಒಂದಾಗಿ ಬದುಕ್ತಾ ಇದ್ದೇವೆ. ಹಿರಿಯರ ಸ್ವಾತಂತ್ರ್ಯ ಸೇನಾನಿಗಳ ಕನಸನ್ನ ನಾವು ಒಟ್ಟಾಗಿ ಸಾಕಾರ ಮಾಡ್ತೀವಿ ಅನ್ನುವಂಥ ಸಂಕಲ್ಪನು ಕೂಡ ಇದರಲ್ಲಿ ಇದೆ.
0: ಹೌದು, ಘರ್ ಘರ್ ತಿರಂಗ ಇದು ಸಾರುವಂತ ಸಂದೇಶ ಸಹ ಇದೇ ಆಗಿದೆ, ಉದ್ದೇಶ ಸಹ ಇದೇ ಆಗಿದೆ.
1: ಈಗ ಧ್ವಜ ಮನೆಯ ಮೇಲೂ ಕೂಡ ಹಾರಾಡಬೇಕು, ಹಾರಾಡಿಸೋದಕ್ಕೆ ಪ್ರತಿಯೊಬ್ಬರು ಕೂಡ ಮುಂದಾಗಬೇಕು. ಧ್ವಜ ಸಂಹಿತೆ ಅಥವಾ ಧ್ವಜ ಹಾರಿಸೋದಕ್ಕೆ ಏನಾದ್ರೂ ನಿಯಮಗಳನ್ನು ಅಳವಡಿಸಿಕೊಂಡಿದ್ದೀವ?
0: ಧ್ವಜ ಸಂಹಿತೆ ಎಲ್ಲ ದೇಶಕ್ಕೂ ಇದ್ದಾಗೆ ನಮ್ಮಲ್ಲೂ ಸಹ ಒಂದು ಧ್ವಜ ಸಂಹಿತೆ ಇದೆ. ಧ್ವಜ ಸಂಹಿತೆ ನಮ್ಮಲ್ಲಿ ಸಂವಿಧಾನದಲ್ಲೇ ಅದನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಧ್ವಜದ ವಿನ್ಯಾಸ, ಉಪಯೋಗಿಸುವಂಥ ಕ್ರಮ, ದುರುಪಯೋಗಕ್ಕೆ ಕೊಡಬೇಕಾದ ಶಿಕ್ಷೆ ಇವೆಲ್ಲ ಸಹ 1950, 1971 ಮತ್ತು 2002 ಧ್ವಜ ಸಂಹಿತೆಯಲ್ಲಿ ನಾವು ಅದನ್ನು ಅಳವಡಿಸ್ಕೊಂಡಿದ್ದೀವಿ. 2021 ಯಾವಾಗ ಹರ್ ಘರ್ ತಿರಂಗ ಮಾಡುವಂಥ ವಿಚಾರ ಬಂದಾಗ ಮತ್ತಷ್ಟು ತಿದ್ದುಪಡಿಗಳನ್ನು ಇಲ್ಲಿ ನಾವು ಸೇರಿಸಿಕೊಂಡು ಈಗ ಒಂದು ಸಂಪೂರ್ಣವಾದಂಥ ಧ್ವಜ ಸಮಿತಿಯನ್ನು ನಾವು ಪಾಲಿಸ್ಕೊಂಡು ಬರ್ತೀವಿ.
1: ಈ ಕಾಲಮಾನಕ್ಕೆ ತಕ್ಕಂತೆ ಒಂದಷ್ಟು ಬದಲಾವಣೆ
0: ಆಗಬೇಕಾಗಿತ್ತು, ಆಗಿದೆ. ಧ್ವಜ ಕೈಮಗ್ಗದ ಖಾದಿನಲ್ಲಿರಬೇಕು, ಹತ್ತಿನಲ್ಲಿರಬೇಕು ಅಥವಾ ರೇಷ್ಮೆಯಲ್ಲಿರಬೇಕು. ಈ ಮೂರು

0: ಬಟ್ಟೆಗಳಲ್ಲಿ ಧ್ವಜ ಇರಬೇಕು. ಮೂರು ಬಣ್ಣಗಳು ಆಯತಾಕಾರದಲ್ಲಿ ಸಮ ಪ್ರಮಾಣದಲ್ಲಿರಬೇಕು, ಅಂದರೆ ಮೂರು ಮತ್ತು ಎರಡು ರೇಷ್ಯೋದಲ್ಲಿ, ಮೂರಡಿ ಉದ್ದ ಎರಡಡಿ ಅಗಲ ಈ ಪ್ರಮಾಣದಲ್ಲಿ ಇರಬೇಕು. ಅದರ ಉದ್ದ ಅಗಲ ಮೂರು ಮತ್ತು ಎರಡು ಪ್ರಮಾಣದಲ್ಲಿ ಇರಬೇಕು. 24 ಅರೆಗಳ ಒಂದು ಚಕ್ರ ನೇವಿ ಬ್ಲೂ ಬಣ್ಣದಲ್ಲಿ ಬಿಳುಪಿನ ನಡುವಿನಲ್ಲಿರಬೇಕು, ಮತ್ತೆ ಅದು ಎರಡೂ ಬದಿ ಸ್ಪಷ್ಟವಾಗಿ ಕಾಣುವ ಹಾಗೆ ಎರಡೂ ಬದಿ ಅದನ್ನು ಅಚ್ಚುತ್ತಿರಬೇಕು.
1: ಅಂದ್ರೆ ಒಂದು ಬದಿ ಮಾತ್ರ ಕಾಣಿಸುವಂತ,
0: ಅವಾಗ ಹಿಂದಿನ ಕರಿದ್ದಾಗ ಫೇಡ್ ಆಗಿ ಕಾಣುತ್ತೆ ನಮಗೆ. ಈ ಬಣ್ಣಗಳು ಎರಡು ಕಡೆ ಒಂದೇ ರೀತಿ ಇದ್ರುವೆ, ಬಿಳಿ ಬಣ್ಣದಲ್ಲಿ ಚಕ್ರ ಒಂದು ಕಡೆ ನಾವು ಅಚ್ಚೊತ್ತದಾಗ ಇನ್ನೊಂದು ಕಡೆ ಚಕ್ರ ಸರಿಯಾಗಿ ಕಾಣದೇ ಇರುವ, ಹಾಗಾಗಿ ಸಮ ಪ್ರಮಾಣದಲ್ಲಿ ಎರಡೂ ಕಡೆ ಕಾಣುವಂತೆ ಆ ಚಕ್ರವನ್ನು ಅಚ್ಚುತ್ತಿರಬೇಕು. ಇದಕ್ಕೆ 24 ಅರೆಗಳಿರಬೇಕು. 24 ಅರೆಗಳು 24 ಗಂಟೆಗಳ ಸಂಕೇತ, ಅಂದ್ರೆ ಗಡಿಯಾರದ ರೀತಿ, ಅಂದ್ರೆ ಅಹೋರಾತ್ರಿ ಭಾರತ ಸಿದ್ಧವಾಗಿರುತ್ತೆ,
1: ಎಚ್ಚರವಾಗಿರುತ್ತೆ
0: ಅನ್ನುವಂತ ಒಂದು ಸಿದ್ಧಾಂತ ಇದು. ಮತ್ತೆ ಪ್ರಗತಿಯ ಒಂದು ಸೂಚಕೂ ಸಹ ಒಂದು ಗಡಿಯಾರ,
1: ಅಭಿವೃದ್ಧಿಯ ಚಕ್ರ ಉರುಳ್ತಾ ಇದೆ,
0: ಚಕ್ರ
1: ಪ್ರಗತಿ
0: ಪ್ರವರ್ತತಾ ಭಾರತ ಭಾಗ್ಯ ಚಕ್ರ ಅಂತ ಹೇಳ್ತಾರೆ. ಚಕ್ರದ ಮುಖ್ಯ ಗುಣವೆ ಗತಿಶೀಲತೆ, ನಿಂತಲ್ಲಿ ನಿಲ್ಲುವುದಿಲ್ಲ. ಹಾಗೆ ಭಾರತೀಯರ ಕಾರ್ಯಕ್ರಮಗಳು, ಮನಸ್ಸು, ಕಲಿಕೆ,
1: ಚಿಂತನೆ
0: ಇವುಗಳು ನಿಂತ ನೀರಲ್ಲ, ಇವು ಸದಾಕಾಲಕ್ಕೆ ಬದಲಾಗ್ತಾನೆ ಇರ್ತವೆ ಅನ್ನೋದು ಈ ಚಕ್ರ ಸೂಚನೆ ಮಾಡುತ್ತೆ.
1: ಅಂದ್ರೆ ಧ್ವಜ ಕೇವಲ ಧ್ವಜ ಅಲ್ಲ, ಅದರಲ್ಲಿ ಏನೆಲ್ಲ ಅಂಶಗಳನ್ನು ಅಳವಡಿಸಲಾಗಿದೆ ಎನ್ನುವಂಥದ್ದೇ ಒಂದು ಸೋಜಿಗದ ಸಂಗತಿಯೂ ಹೌದು, ಹಾಗೆಯೇ ಅದನ್ನು ಅಳವಡಿಸ್ಕೊಳ್ಬೇಕಾಗಿರ್ತಕ್ಕಂಥ ಕರ್ತವ್ಯ ಪ್ರಜ್ಞೆಯು ಕೂಡ ನಮ್ದಾಗಬೇಕು. ಧ್ವಜ ಹಾರಿಸುವಾಗ ಏನ್ ಮಾಡಬೇಕು, ಏನ್ ಮಾಡಬಾರದು.
0: ಇನ್ನೊಂದು ಹೇಳಲಿಕ್ಕಿತ್ತು, ಧ್ವಜದ ಮೂರು ಬಣ್ಣಗಳು ಏನಿದೆ, ಇದು ನಮ್ಮ ಧ್ವಜದ ಅನನ್ಯತೆ. ಅದರ ಮೂರು ಬಣ್ಣಗಳಲ್ಲಿದೆ, ಕೇಸರಿ ಶೌರ್ಯ ಮತ್ತು ತ್ಯಾಗದ ಸಂಕೇತ, ಬಿಳಿ ಸತ್ಯ ಶಾಂತಿ ಮತ್ತು ಸ್ವಚ್ಛತೆ ಸಂಕೇತ, ಹಸಿರು ಸಮೃದ್ಧಿ ದ್ಯೋತಕ, ಸತತ ಬೆಳವಣಿಗೆ, ಸುಸ್ಥಿರ ಬೆಳವಣಿಗೆ ಹಸಿರು ಸೂಚಿಸುತ್ತೆ. ಇದು ಬಣ್ಣಗಳ ವಿನ್ಯಾಸ ಆ ಮಟ್ಟಿಗೆ ಮಾಡ್ಕೊಂಡು ಬಂದಿದ್ದೇವೆ. ಇನ್ನೊಂದನ್ನು ಗಮನಿಸಿ ನೀವು, ಪ್ರಕೃತಿ ಸಹ ಹೇಗೆ ಇದರ ಮಟ್ಟಿಗೆ ಸಹಕಾರಿಯಾಗಿದೆ ಅಂತ, ಒಂದು ಕೆರೆಯ ಸಮೀಪದಲ್ಲಿ ಅಥವಾ ಸಮುದ್ರದ ಸಮೀಪದಲ್ಲಿ ನೀವು ನಿಂತ್ಕೊಂಡು ನೋಡಿದಾಗ ನಿಮಗೆ ಎದುರುಗಡೆ ಸೂರ್ಯೋದಯ ಸೂರ್ಯಾಸ್ತದ ಸಮಯದಲ್ಲಿ ನಿಮಗೆ ಕೇಸರಿ ವರ್ಣ ಆಕಾಶದಲ್ಲಿರುತ್ತೆ. ಸ್ವಲ್ಪ ಕೆಳಗೆ ಬಗ್ಗೆ ನೋಡಿದಾಗ ನೀಲ ಗಗನ, ಏನು ಸಮುದ್ರ ಇದೆ ಸಮನಿಗೆ ಬಿಳಿ ವರ್ಣದಲ್ಲಿರುತ್ತೆ, ಅಥವಾ ನೀಲ ವರ್ಣದಲ್ಲಿ ಮೇಲಿನ ಆಕಾಶವನ್ನು ಪ್ರತಿಬಿಂಬಿಸ್ತಾ ಇರುತ್ತೆ. ಹಿಂದೆ ತಿರುಗಿ ನೋಡಿದಾಗ ನಿಮಗೆ ದೇಶದ ಹಚ್ಚ ಹಸಿರಿನ ತೆಂಗಿನ ತೋಟಗಳು, ಗದ್ದೆಗಳು, ಹೊಲಗದ್ದೆಗಳು ಕಾಣ್ತವೆ. ಪ್ರಕೃತಿಯಲ್ಲೇ ಹೇಗೆ ಇದು ವಿನ್ಯಾಸಗೊಂಡಿದೆ ನಮ್ಮ ರಾಷ್ಟ್ರದ ಕಲ್ಪನೆ ಅನ್ನೋದು ಬಹಳಷ್ಟು ಚೆನ್ನಾಗಿ ಕಂಡುಬರುತ್ತೆ.
1: ನಿಜವಾಗ್ಲೂ ಈ ಸಂದರ್ಭದಲ್ಲಿ ವಿನ್ಯಾಸಕಾರರಿಗೆ ಒಂದು ದೊಡ್ಡ ಗೌರವವನ್ನು ಸಲ್ಲಿಸಬೇಕು.
0: ಖಂಡಿತ ಖಂಡಿತ,
1: ಅದೆಲ್ಲದನ್ನು ಮೇಳೈಸಿ ಧ್ವಜವನ್ನ ನಿರ್ಮಾಣ ಮಾಡಿಕೊಟ್ಟಿದಾರಲ್ಲ. ಧ್ವಜ ಹಾರಿಸುವ ಸಂದರ್ಭದಲ್ಲಿ ವಹಿಸಬೇಕಾದಂತ ಎಚ್ಚರಿಕೆಗಳೇನು ಸರ್?
0: ಈ ಧ್ವಜಗಳನ್ನ ಉಪಯೋಗಿಸ್ಲಿಕ್ಕೆ ಒಂದಿಷ್ಟು ದಿನಗಳಿದ್ದಾವೆ. ನಾವು ಮೊದಲೇ ಹೇಳಿದಾಗೆ ರಾಷ್ಟ್ರೀಯ ಕ್ರೀಡೆ, ಸಾಂಸ್ಕೃತಿಕ ಉತ್ಸವ, ಮೆರವಣಿಗೆ, ಪ್ರಭಾತ್ ಫೇರಿ ಮುಂತಾದ ಸಂದರ್ಭಗಳಲ್ಲಿ ಕಾಗದದ ಧ್ವಜವನ್ನು ಉಪಯೋಗಿಸಿಗೂ ಸಹ ಈಗ ತಿದ್ದುಪಡಿ ಮಾಡಿ ಕೊಟ್ಟಿದ್ದಾಗಿದೆ. ಸಾರ್ವಜನಿಕ ಪ್ರದೇಶಗಳಲ್ಲಿ ಕಟ್ಟಡಗಳ ಮೇಲೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಮಾತ್ರ ಧ್ವಜವನ್ನು ಹಾರಾಟ ಮಾಡಬೇಕು. ಧ್ವಜದ ಅಳತೆ 3.2, ಅದೇ ಪ್ರಮಾಣದಲ್ಲಿ ಇರಬೇಕು. ಮತ್ತೆ ಕಾರಿನಲ್ಲಿ ಧ್ವಜವನ್ನು ಉಪಯೋಗಿಸುವಾಗ ಅದನ್ನ ಡ್ಯಾಶ್ ಬೋರ್ಡ್ ಮೇಲೆ ಅಥವಾ ಮುಂದಿನ ವಿಂಡ್ ಸ್ಕ್ರೀನ್ ಮೇಲೆ ಅದನ್ನ ತೋರಿಸಬೇಕೇ ಹೊರತು ಕಾಲಿನ ಎಡಕ್ಕೆ ಬಲಕ್ಕೆ ಅದನ್ನ ಹಾಕೋದಲ್ಲ,
1: ಕಟ್ಕೊಳ್ಳಂಗಿಲ್ಲ.
0: ಮತ್ತೆ ಧ್ವಜ ಎಲ್ಲೇ ಹಾಕಿದಾಗಲೂ ಸಹ ಅದು ಬಲಭಾಗದಲ್ಲಿ ಇರಬೇಕು, ವೇದಿಕೆ ಇದ್ರೆ ವೇದಿಕೆಯ ಬಲಭಾಗದಲ್ಲಿ ಇರಬೇಕು, ಬೇರೆ ಧ್ವಜಗಳಿದ್ರೆ ಅದರ ಎಡಭಾಗಕ್ಕೆ ಬರ್ತವೆ
1: ಬೇರೆ ಧ್ವಜಗಳು.
0: ಈಗ ನಾವು ಧ್ವಜವನ್ನ ಮೇಲೆ ಕಟ್ಟಿದಾಗ ಅದ್ರ ಜೊತೆ ಹೂವು ಹಾರ ಮುಂತಾದವುಗಳನ್ನ ಹಾಕೋ ಹಾಗಿಲ್ಲ, ಧ್ವಜದ ಮೇಲೆ ಬೇರೆ ಯಾವುದೇ ಒಂದು ಅಕ್ಷರವನ್ನ ಬರೆಯೋ ಹಾಗಿಲ್ಲ, ಆ ಧ್ವಜ ಹೇಗಿದೆ ಹಾಗೆ ಇರಬೇಕು. ಧ್ವಜ ನೆಲಕ್ಕೆ ನೀರಿಗೆ ಮುಟ್ಟುವಂತಿರಬಾರ್ದು, ಇವುಗಳೆಲ್ಲ ಧ್ವಜ ಕುರಿತಂತ ಒಂದಿಷ್ಟು ನೀತಿ ನಿಯಮಗಳಿದ್ದಾವೆ.
1: ಆಮೇಲೆ ಹರಿದಿರೋ ಧ್ವಜಗಳನ್ನ,
0: ಹರಿದಿರೋ ಧ್ವಜಗಳನ್ನ ಉಪಯೋಗಿಸಿಕೆ ಇರದೇ ಇರುವಂತ ಧ್ವಜಗಳನ್ನ ಅದನ್ನ ಬಹಳಷ್ಟು ಗೌರವಯುತವಾಗಿ ಅದರ ವಿನಿಯೋಗ ಮಾಡಬೇಕು. ಅದನ್ನ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ಸುಡಬಹುದು, ಬೇರೆ ಯಾವುದೇ ರೀತಿಯಲ್ಲಿ ಕಸದ ಬುಟ್ಟಿಗೆ ಹಾಕುವಂತ ಕೆಲಸಗಳನ್ನ ಮಾಡಬಾರ್ದು, ಜನಗಳ ಕಾಲಿಗೆ ಸಿಗಬಾರ್ದು ಅದನ್ನು. ಅಕಸ್ಮಾತ್ ಸಾರ್ವಜನಿಕ ಸಮಾರಂಭದಲ್ಲಿ ಇದನ್ನು ಉಪಯೋಗಿಸಿದ್ರು ಸಹ ಅದನ್ನ ಒಟ್ಟಿಗೆ ಸಂಗ್ರಹಿಸಿ ಅದನ್ನ ಸೂಕ್ತ ರೀತಿಯಲ್ಲಿ ಗೌರವಯುತವಾಗಿ ಅದರ ವಿನಿಯೋಗ ಆಗಬೇಕು ಅನ್ನುವಂಥದ್ದು ಧ್ವಜ ಸಮಿತಿಯಲ್ಲಿ ಬರುತ್ತೆ.
1: ಅಂದ್ರೆ ಒಂದು ಸಾರಿ ನಾವು ಮನೆಗಳ ಮೇಲೆ ಧ್ವಜವನ್ನ ಹಾರಿಸ್ಬಿಟ್ರೆ ಮುಗೀತು ಅನ್ನುವಂಥದ್ದಲ್ಲ, 9 ದಿನಗಳ ಕಾಲ ಮುಗಿದೋಯ್ತು ಅನ್ನುವಂಥದ್ದಲ್ಲ, ಬೆಳಿಗ್ಗೆ ಹಾರಿಸಿ ಸಂಜೆ ಅದನ್ನ ತೆಗೆದಿಡಬೇಕು. ಹೌದಾ ಸರ್?
0: ಹೌದು,
1: ನೀತಿ ಸಂಹಿತೆ ಪ್ರಕಾರ
0: ಧ್ವಜವನ್ನ ಮುಡಿಚುವಾಗ್ಲೂ ಸಹ ಒಂದು ವಿನ್ಯಾಸ ಇದೆ. ಧ್ವಜವನ್ನ ಹೇಗೋ ತಗೊಂಡು ಮುಡಿಚಿ ಕೈ ಮೇಲೆ ಇಟ್ಕೊಂಡು ಹೋಗೋದಲ್ಲ, ಮೊದಲು ಅದನ್ನ ಹರಡಿಬಿಟ್ಟು ಎರಡು

0: ಭಾಗದ ಬಣ್ಣಗಳಿರ್ತಲ್ಲ ಕೇಸರಿ ಮತ್ತೆ ಈ ಕಡೆ ಹಸಿರು, ಇದನ್ನು ಮೊದಲು ಮಡಚಬೇಕು. ಆ ಮಡಿಕೆ ಬಿಳಿಯ ಕೆಳಭಾಗದಲ್ಲಿ ಬರಬೇಕು, ನಂತರ ಮೇಲಿನಿಂದ ಕೆಳಗಡೆ ಅದನ್ನು ಮತ್ತೆ ಅದನ್ನು ಅಡ್ಡವಾಗಿ ಮಡಚ್ತಾ ಹೋಗಬೇಕು. ನೀವು ಮಡಚಿ ಇಟ್ಕೊಂಡಾಗ ಅದು ಯಾವಾಗ ಚೌಕಾಕಾರವ ಕಾಣುತ್ತೆ ಅದರ ಮೇಲ್ಭಾಗದಲ್ಲಿ ನಿಮಗೆ ಅಶೋಕನ ಚಕ್ರ ಏನಿದೆ ಆ ಚಕ್ರ ಕಾಣಬೇಕು. ಈ ರೀತಿ ಅದನ್ನು ಧ್ವಜವನ್ನು ಮಡಚುವಂಥ ಕ್ರಮ, ಮಡಚಕ್ಕೂ ಸಹ ಒಂದು ಕ್ರಮ ಇದೆ. ಮತ್ತು ಸಾಮಾನ್ಯವಾಗಿ ರಾಷ್ಟ್ರೀಯ ಶೋಕ ದಿನಗಳಲ್ಲಿ ಧ್ವಜವನ್ನು ಅರ್ಧ ಏರಿಸುವಂಥದ್ದೇ, ಅದು ಯಾವಾಗ ಸೂಚನೆಗಳು ಬಂದಾಗ ಮಾತ್ರ ಕೆಲಸ ಮಾಡಬೇಕು. ಅದನ್ನು ಅರ್ಧಕ್ಕೆ ಏರಿಸಿ ಅದನ್ನು ನಾವು ಹಾಕೋದಲ್ಲ, ಮೊದಲು ಏರಿಸಿಬಿಟ್ಟು ಅರ್ಧಕ್ಕೆ ಇಳಿಸಬೇಕು. ಅದನ್ನು ತೆಗೆಯುವಾಗಲೂ ಸಹ ಮತ್ತೆ ಏರಿಸಿ ಮತ್ತೆ ಅದನ್ನು ಅರ್ಧಕ್ಕೆ ಇಳಿಸಬೇಕು. ಏರಿಸಿ ಇಳಿಸುವಂಥದ್ದು ಆ ಸಂದರ್ಭದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಧ್ವಜವನ್ನು ನಾವು ತೋರಣದ ರೀತಿ ಹಾಕುವಾಗ ಕೇಸರಿ ಭಾಗ ಬಲಗಡೆ ಇರಬೇಕು, ಅದು ಸಹ ಬಹಳ ಇಂಪಾರ್ಟೆಂಟು. ಧ್ವಜವನ್ನ ಮಾಡುವಾಗ
1: ನೆಲಕ್ಕೆ ಮುಟ್ಟದಂತೆ
0: ನೀರಿಗೆ ತಗಲದಂತೆ, ಮತ್ತೆ ಅದರ ಪಕ್ಕದಲ್ಲಿ ಇನ್ಯಾವುದೇ ಧ್ವಜಗಳಿರಬಾರ್ದು.
1: ಯಾಕೆಂದ್ರೆ ತುಂಬಾ ಸರಿ ನಾವೇನ್ ಮಾಡ್ತೀವಿ, ರಾಷ್ಟ್ರ ಧ್ವಜ ಒಂದು, ರಾಜ್ಯ ಧ್ವಜ ಒಂದು, ಈ ತರದ್ದು ಪರಿಕಲ್ಪನೆಯಲ್ಲಿ ಇರ್ತೀವಿ. ಹಾಗಾಗಿ ರಾಷ್ಟ್ರ ಧ್ವಜದ ಪಕ್ಕದಲ್ಲಿ ಇನ್ನೊಂದು ಧ್ವಜವನ್ನ ಹಾಕಬಹುದು, ಆದ್ರೆ ರಾಷ್ಟ್ರ ಧ್ವಜನೇ ಎದ್ದು ಕಾಣ್ತಾ
0: ಇರಬೇಕು. ಅದಕ್ಕಿಂತ ಎತ್ತರವಾಗಿರಬಹುದು, ಅದರ ಸಮಾನವಾಗಿರಬಹುದು, ಅದಕ್ಕಿಂತ ಎತ್ತರವಾಗಿರಬಾರ್ದು. ಎತ್ತರದಲ್ಲಿರುವಂತದ್ದು ನಮ್ಮ ಧ್ವಜ ಒಂದೇನೆ. ಮತ್ತೆ ಸಾಮಾನ್ಯವಾಗಿ ಧ್ವಜವನ್ನ ಆರೋಹಣ ಮಾಡೋ ದಿನಗಳು ಬರ್ತವೆ, ಆಗ ಧ್ವಜಾರೋಹಣ ಮಾಡುವವರು ಧ್ವಜಕ್ಕಿಂತ 3 ಹೆಜ್ಜೆ ಹಿಂದೆ ನಿಂತ್ಕೊಂಡಿರ್ಬೇಕು. ಅದು ಸಹ ಧ್ವಜಕ್ಕಿಂತ 3 ಹೆಜ್ಜೆ ಹಿಂದೆ ನಿಂತ್ಕೊಂಡು ಧ್ವಜಾರೋಹಣ ಮಾಡಬೇಕು. ಧ್ವಜಾರೋಹಣ ಮಾಡುವಾಗ ಮೇಲ್ಗಡೆ ಹೂವಿನ ದಳಗಳನ್ನು ಹಾಕ್ಲಿಕ್ಕೆ ಅವಕಾಶ ಇದೆ. ಹೂವಿನ ದಳಗಳು ಬಿದ್ದ ಕೂಡಲೇ ಅಲ್ಲಿ ಒಂಥರ ಪೆರೇಡ್ ಮಾಸ್ಟರ್ ಇರ್ತಾರೆ, ಸಲ್ಯೂಟ್ ಕೊಡ್ತಾರೆ. ಸಲ್ಯೂಟ್ ಆದ ನಂತರ ಜನಗಣಮನ ಶುರು ಆಗುತ್ತೆ, ನಂತರ ಧ್ವಜಾರೋಹಣ ಕಾರ್ಯಕ್ರಮ ನಿಲ್ಲುತ್ತೆ. ಅಲ್ಲಿವರೆಗೆ ಇವೆಲ್ಲ ಸತತವಾಗಿ ಧ್ವಜಾರೋಹಣ ಕಾರ್ಯಕ್ರಮದ ಅಂಗವಿಧಿಗಳು, ವಿನ್ಯಾಸಗಳು, ರೂಪರೇಷೆಗಳು, ಇದೇ ರೀತಿ ನಿಯಮಗಳು. ಇವು
1: ನಿಯಮಗಳು, ಈ ನಿಯಮಗಳನ್ನು ಮೀರಿದ್ರೆ ಒಂದು ಶಿಕ್ಷೆನೂ ಇದೆ, ಹಾಗೆಯೇ ಆತ್ಮವಂಚನೆ, ಅದೇ ದೊಡ್ಡ ಶಿಕ್ಷೆ ಅಲ್ವೇ?
0: ಅದೇ ಬಹಳ ದೊಡ್ಡ ಶಿಕ್ಷೆ.
1: ಆತ್ಮವಂಚನೆಗೂ ಕೂಡ ಅವಕಾಶ ಇರಬಾರ್ದು. ಈ ಬಾರಿಯ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸೋದಕ್ಕೆ ವಂದೇ ಮಾತರಂ ಕೂಡ ಸೇರಿಕೊಂಡಿದೆ ಸರ್. ವಂದೇ ಮಾತರಂ 150 ವರ್ಷಗಳ ನಾಟಿ 151ನೇ ವರ್ಷದಲ್ಲಿ ಇದರ ಸಂಭ್ರಮವನ್ನು ಕೂಡ ಸವಿತಾ ಇದ್ದೀವಿ ನಾವು. ಈ ಅಭಿಯಾನದಲ್ಲಿ ವಂದೇ ಮಾತರಂ ಕೂಡ ಸೇರಿಕೊಂಡಿದೆ. ಅದು ನಮ್ಮ ದೇಶ ಪ್ರೇಮವನ್ನು ಮತ್ತಷ್ಟು ಇಮ್ಮಡಿಗೊಳಿಸಿದೆ ಅಂತ ನಾನು ಭಾವಿಸ್ಕೊಳ್ತೀನಿ. ಧ್ವಜವನ್ನು ಸುಮಾರು ಕಡೆ ನಾವು ನೋಡಿ ಸಂಭ್ರಮಿಸಿರುವಂಥ ಕ್ಷಣಗಳು ಹೌದು ಇದ್ದಾವೆ. ಅಲ್ಲೆಲ್ಲೋ ಒಂದು ಕಡೆ ಎತ್ತರದ ಎವರೆಸ್ಟ್ ಶಿಖರದ ಮೇಲೆ ಒಬ್ಬ ಪರ್ವತಾರೋಹಿ ಹಾರಿಸ್ತಾರೆ, ಕ್ರೀಡಾಂಗಣದ ಸುತ್ತ ಕ್ರೀಡಾಪಟುಗಳು ಅದನ್ನು ಹೊತ್ತು ಅಥವಾ ಹಾರಿಸಿ ಸಂಭ್ರಮ ಪಡ್ತಾರೆ. ಈ ಕ್ಷಣಗಳ ಬಗ್ಗೆನೂ ಹೇಳಿ ಸರ್.
0: 15 ಆಗಸ್ಟ್ 1947 ಆಗ ಅಂಚೆ ಮತ್ತು ತಂತಿ ಇಲಾಖೆ ಆಗ ಆಣೆ ಇತ್ತು. 3/2 ಆಣೆಯ ಸ್ಟಾಂಪಿನ ಮೇಲೆ ಜಾರ್ಜರ ಚಿತ್ರದ ಬದಲಾಗಿ ಭಾರತದ ತ್ರಿರಂಗ ಏನು ಅವಾಗ ಪ್ರಿಂಟ್ ಆಯಿತು, ಅದು ಬಹಳ ಮಹೋನ್ನತವಂತ, ಬಹಳಷ್ಟು ಸಂಭ್ರಮ ಪಡುವಂತ ಒಂದು ಘಳಿಗೆ.
1: ಆ ಬದಲಾವಣೆ
0: ಅಲ್ಲಿವರೆಗೆ ಬರೀ ಜಾರ್ಜ್, ನಮ್ಮ ನಾಣ್ಯಗಳ ಮೇಲೆ ಜಾರ್ಜ್ ಅಥವಾ ವಿಕ್ಟೋರಿಯಾ ರಾಣಿ ಇರ್ತಾ ಇದ್ರು, ಮತ್ತೆ ನಮ್ಮ ಸ್ಟಾಂಪ್ಗಳ ಮೇಲೆ, ಪೋಸ್ಟ್ ಕಾರ್ಡ್ಗಳ ಮೇಲೆ ವಿಕ್ಟೋರಿಯಾ ರಾಣಿ ಅಥವಾ ಜಾರ್ಜ್ಗಳ ಚಿತ್ರ ಇದ್ದ ಜಾಗದಲ್ಲಿ 1947 ಆಗಸ್ಟ್ 15 ತಾರೀಕು ನಮ್ಮ ರಾಷ್ಟ್ರಧ್ವಜ ರಾರಾಜಿಸ್ತಲ್ಲ, ಅದು ಬಹಳಷ್ಟು ಸ್ಮರಣೀಯವಾದಂತಹ ಒಂದು ಹೆಮ್ಮೆ ತರುವಂತಹ ಒಂದು ಘಟನೆ.
1: ಕ್ಷಣ
0: ಅದಾದ್ಮೇಲೆ ಈವರೆಗೆ ಸುಮಾರು 620 ಭಾರತೀಯ ಪರ್ವತಾರೋಹಿಗಳು ಹಿಮಾಲಯ ಹತ್ತಿದ್ದಾರೆ ಎವರೆಸ್ಟ್ ಶಿಖರದ ಮೇಲೆ. ಹೋದವರೆಲ್ಲರೂ ಸಹ ಒಂದೊಂದು ಭಾರತದ ಧ್ವಜವನ್ನು ಇಟ್ಕೊಂಡೇ ಹೋಗಿದ್ದಾರೆ. ಅತ್ಯಂತ ಎತ್ತರದ ಶಿಖರದ ಮೇಲೆ ಭಾರತದ ಧ್ವಜವನ್ನು ಅವ್ರು ನಿಟ್ಟು ನೋಡಿ ಫೋಟೋ ತೆಕ್ಕೋತಾರಲ್ಲ, ಸಂತೋಷ.
1: ನಾವೇ ಆರಿಸಿದ್ವಿ ಏನೋ, ನಾವೇ ಹೋಗಿ ಅಲ್ಲಿ ಬಂದ್ವಿ ಏನೋ ಅನ್ನೋಷ್ಟು ಸಂತೋಷ ಅದು.
0: ಮತ್ತೆ 1948ರಲ್ಲಿ 1958ರಲ್ಲಿ ಮತ್ತೆ 2026ರಲ್ಲಿ ಒಲಿಂಪಿಕ್ನಲ್ಲಿ 3 ಸ್ವರ್ಣವನ್ನು ಬಲ್ಬೀರ್ ಸಿಂಗ್ ಗೆದ್ದಾಗ, ಭಾರತ ಧ್ವಜವನ್ನು ಹಿಡ್ಕೊಂಡು ಸ್ಟೇಡಿಯಂ ಸುತ್ತ ಓಡಿದಾಗ, ಅದೇನು ರೋಮಾಂಚನಕಾರಿ ದೃಶ್ಯ ಅದು ಅಂತ ನಮಗನ್ಸತ್ತೆ. ಅದೇ ರೀತಿ 26 ಜುಲೈ 1999 ಬಹಳ ನೆನಪಲ್ಲಿಡ್ಬೇಕಂತ ದಿನ, ಕಾರ್ಗಿಲ್ ಟೈಗರ್ ಹಿಲ್ ಮೇಲೆ ಸೈನಿಕರು ಗೆದ್ದಾಗ 37 ಮತ್ತು 26 ಅಡಿ ಉದ್ದ 26 ಅಡಿ ಅಗಲ ಆ ಭಾರತದ ತ್ರಿವರ್ಣ ಧ್ವಜವನ್ನ ಇಡೀ ಕಾರ್ಗಿಲ್ ಡ್ರಾಸ್ ಪ್ರದೇಶಕ್ಕೆ ಹೊದಿಸಿದ ರೀತಿಯಲ್ಲಿ ಎದ್ದು ತೋರಿಸಿದ್ದಿತ್ತಲ್ಲ,
1: ಬೃಹತ್ಗಾತ್ರದ್ದು
0: ಅದು ಮಾತ್ರವೇ ಬಹಳ ರೋಮಾಂಚನೀಯವಾಗಿ ಕಂಡಂತ ಸಂಗತಿ ಅದು, ಮತ್ತೆ ಅವೆಲ್ಲ ನೆನೆಸ್ಕೊಳ್ಕೊಂತದ್ದು. ಅದೇ ರೀತಿ ಇತ್ತೀಚೆಗೆ ಅಹಮದಾಬಾದ್ನಲ್ಲಿ T20ನಲ್ಲಿ ವಿಶ್ವಕಪ್ ಅನ್ನು ನಾವು ಗೆದ್ದಾಗ ನಮ್ಮ ಭಾರತ ಧ್ವಜವನ್ನ ಹಾರಾಡಿಸಿದ್ರಲ್ಲ ಎಲ್ಲರೂ, ಇಡೀ ಅಲ್ಲಿದ್ದಂಥ ಲಕ್ಷಾಂತರ ಜನ ಅದು ಕಣ್ ತುಂಬಿಸ್ಕೊಳ್ತಾ ಒಂದು ಸಂದರ್ಭ. ಈ ರೀತಿ ಅನೇಕ ಸಂದರ್ಭಗಳಿದೆ, ಗಡಿಯಲ್ಲಿ ಯೋಧರು ಇದಾದಾಗ, ಮತ್ತು ನಾವು ವಿಶ್ವದ ಬೇರೆ ಬೇರೆ

0: ದೇಶದ ಅತಿ ಗಣ್ಯರು ನಮ್ಮನ್ನು ಅಗಲಿದಾಗ ಕೂಡ ಧ್ವಜದ ಗೌರವ ಸಿಗುತ್ತೆ ಅವ್ರಿಗೆ.
1: ಹೌದು,
0: ಸಂಭ್ರಮದ ಜೊತೆಗೆ ಸಂಕಟದ ಸಂದರ್ಭದಲ್ಲೂ ನೋವಿನ ಸಂದರ್ಭದಲ್ಲೂ ಕೂಡ ಒಂದು ವಿದಾಯ ಹೇಳುವ ಮೂಲಕ ರಾಷ್ಟ್ರಧ್ವಜದ ಗೌರವವನ್ನು ಸಲ್ಲಿಸಲಾಗುತ್ತೆ. ಅದು ಕೂಡ ಬಹಳ ಮುಖ್ಯನೇ. ಇವತ್ತು ಕಾಲ ಬದಲಾಗಿದೆ. ಕಾಲ ಬದಲಾಗಿದೆ ಅಂತಂದ್ರೆ ಏನು ಶಿವರಾಮ್, ಎಷ್ಟು ಕಾಲ ಬದಲಾಗಿದೆ? ಅದೇ ಸೂರ್ಯ ಅದೇ ಚಂದ್ರ ಅನ್ಬೋದು. ಆದರೆ ಮನುಷ್ಯನ ಮನಸ್ಸು ಬದಲಾದ ಹಾಗೆ ರಾಷ್ಟ್ರಧ್ವಜವನ್ನು ಬಳಸುವ ಅನ್ನೋ ಪದ ನನಗೆ ತುಂಬ ಕ್ಲೀಶೆ ಅನಿಸುತ್ತೆ. ಅದಕ್ಕೆ ಸಿಗಬೇಕಾಗಿರ್ತಕ್ಕಂಥ ಗೌರವದ ಕೊರತೆ ಕೂಡ ಎದ್ದು ಕಾಣಿಸ್ತಿದ್ಯಾ ಅನಿಸುತ್ತೆ.
1: ಇಲ್ಲ, ನಮ್ಮ ಶಾಲಾ ಕಾಲೇಜುಗಳಲ್ಲಿ ಮತ್ತು ಸಾರ್ವಜನಿಕ ಜೀವನದಲ್ಲಿ ನೀವು ಹೇಳಿದಾಗೆ ನಮ್ಮ ಲಾಂಛನಗಳಿಗೆ, ರಾಷ್ಟ್ರ ಲಾಂಛನಗಳಿಗೆ, ರಾಷ್ಟ್ರಗೀತೆಗಳಿಗೆ, ರಾಷ್ಟ್ರಗಾನಗಳಿಗೆ ಕೊಡಬೇಕಾದ ರೀತಿಯಲ್ಲಿ ನಾವು ಗೌರವವನ್ನು ಕೊಡ್ತಾ ಇಲ್ಲ ಅಂತ ಅಲ್ಲಲ್ಲಿ ನಮಗೆ ದೂರುಗಳು ಬರ್ತಾ ಇದ್ದಾವೆ. ಇದರ ಹೊಣೆಗಾರಿಕೆ ನಾವೆಲ್ಲರೂ ಸಹ ಹೊರಬೇಕಾಗುತ್ತೆ. ಈಗ ನಮ್ಮ ಇತಿಹಾಸದ ಸಂಸ್ಕೃತಿ, ಸಭ್ಯತೆ, ಪರಂಪರೆ ಕುರಿತು ನಾವು ನಮ್ಮ ಮಕ್ಕಳಿಗೆ ಹೇಳಬೇಕಾಗುತ್ತೆ. ಅದನ್ನು ಪದೇ ಪದೇ ನಾವು ಜ್ಞಾಪಕ ಮಾಡ್ಕೋತಾನೆ ಇರಬೇಕಾಗುತ್ತೆ, ಹೇಳ್ತಾನೇ ಇರಬೇಕಾಗುತ್ತೆ ಮಕ್ಕಳಿಗೆ. 1787 ಪ್ಲಾಸ್ಟಿಕ್ ಅದರಿಂದ 1947 ಸ್ವಾತಂತ್ರ್ಯ ಸಿಗುವವರೆಗೆ 190 ವರ್ಷಗಳ ಇತಿಹಾಸ ಇದೆಯಲ್ಲ.
0: ಹೌದು,
1: ಸ್ವಾತಂತ್ರ್ಯ ಸುಮ್ಮನೆ ದಕ್ಕಿದಲ್ಲ, ಯಾರು ಬೆಳ್ಳಿ ತಟ್ಟಲಿ ನಮಗೆ ಕೊಡಲಿಲ್ಲ. ಇದಕ್ಕೆ ಅಪಾರ ಜನಗಳ ರಕ್ತದಾನ ಇದೆ, ಹೋರಾಟ ಮಾಡಿದ್ದಾರೆ, ಜೈಲುಗಳಿಗೆ ಹೋಗಿದ್ದಾರೆ,
0: ಆಸ್ತಿಪಾಸ್ತಿ ಕಳ್ಕೊಂಡು
1: ಸುಲಭದಲ್ಲಿ ದಕ್ಕಿದ್ದಲ್ಲ ಅನ್ನುವಂಥದ್ದು,
0: ಸದಸ್ಯರನ್ನ ಕಳ್ಕೊಂಡಿದ್ದಾರೆ,
1: ಅದೆಲ್ಲ ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು. ನಾವೆಲ್ಲರೂ ಸ್ವಾತಂತ್ರ್ಯ ಫಲಾನುಭವಿಗಳು ಹೊರತು ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ದಾರಲ್ಲ. ನಾವೆಲ್ಲ ಆಲ್ಮೋಸ್ಟ್ 1947 ನಂತರ ಹುಟ್ಟಿದವರು, ಎಲ್ಲ ಮಕ್ಕಳು ಸಹ ನಾವು ಅದರ ಫಲಾನುಭವಿಗಳು ಹೊರತು ಅದಕ್ಕಾಗಿ ಏನೂ ಸಹ ಮಾಡಿಲ್ಲ. ನಾವು ಆ ಮಾಡಿದವರ ತ್ಯಾಗನಾರವೇ ನಾವು ಮರಿಬಾರ್ದು. ಅದು ಬಹಳ ಇಂಪಾರ್ಟೆಂಟು. ಮಕ್ಕಳಿಗೆ ಅದನ್ನು ಹೇಳ್ತಾನೆ ಇದ್ದಾಗ ಬಹುಶಃ ಅವ್ರಿಗೆ ಅನ್ಸುತ್ತೆ. ಮತ್ತೆ ಕರ್ನಾಟಕದಲ್ಲಿ ನಿಮಗೆ ಗೊತ್ತಿರೋಂಗೆ ಈಸೂರು ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋರಾಟ ಮಾಡಿದಂತಹದ್ದು, ಈಸೂರು ಇರ್ಬೋದು, ವಿಧರಾಶ್ವತ್ಥ ಇರ್ಬೋದು, ಶಿವಪುರ ಇರ್ಬೋದು, ಅಂಕೋಲಾದಲ್ಲಿ 40,000 ಜನ ಸೇರಿದಂತ ಉಪ್ಪಿನ ಸತ್ಯಾಗ್ರಹ ಇದಿರ್ಬೋದು, ಇವುಗಳನ್ನೆಲ್ಲ ಕುರಿತು ನಮ್ಮಲ್ಲಿ ಆದ ಘಟನೆಗಳು ಕುರಿತು ನಾವು ನಮ್ಮ ಮಕ್ಕಳಿಗೆ ಅದನ್ನು ಹೇಳಬೇಕು ಅಂತ. ಅಂತ ಜಾಗಗಳಿಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿರುವಂತಹ ಮ್ಯೂಸಿಯಂಗಳಲ್ಲಿ ಆ ಸ್ಥಳ ಇದ್ದಲ್ಲಿ ಸ್ಥಳ ಮಹತ್ವನೇ ಬಹಳ ಇಂಪಾರ್ಟೆಂಟ್ ಆಗಿ ಮಕ್ಕಳ ಮೇಲೆ ಪರಿಣಾಮ
0: ಮುಟ್ಟಿಸಬೇಕು.
1: ಖಂಡಿತ ಖಂಡಿತ
0: ಆ ಜಾಗಕ್ಕೆ ಕರ್ಕೊಂಡೋಗಿ ನಡೆದಾಡಿಸಿ.
1: ಗಾಂಧಿ ನಡೆದಾಡಿದ್ರು, ಸ್ವಾತಂತ್ರ್ಯ ಹೋರಾಟಕ್ಕೆ ನಡೆದಾಡಿದ್ರು, ಇವರು ಅಲ್ಲಿ ಗುಂಡು ಹೊಡ್ಕೊಂಡು ಬಿದ್ದರು, ಇವರಲ್ಲಿ ರಕ್ತವಾಗಿತ್ತು ಅವರದ್ದು ಅನ್ನೋಂಥದ್ದು. ವಿಧರಾಶ್ವತ್ಯಕ್ಕೆ ನೀವು ಇದ್ರೂ ಸಹ ಮರಗಳನ್ನು ತೋರಿಸ್ತಾ ನೋಡಿ, ಅಲ್ಲೊಂದು ಗುಂಡು ಬಿದ್ದಿದೆ, ಇಲ್ಲೊಂದು ಗುಂಡು ಬಿದ್ದಿದೆ ಅಂತ ಮರಗಳು ಇನ್ನೂ ಮೂಕ ಸಾಕ್ಷಿಯಾಗಿ ನಿಂತಿದ್ದಾವೆ. ಗುಂಡು ಹೊಡೆಸ್ಕೊಂಡು ಮರಗಳು ಇವತ್ತು ನಿಂತಿದ್ದಾವೆ. ಅಲ್ಲೊಂದು ಉತ್ತಮವಾದಂಥ ಒಂದು ವಸ್ತು ಪ್ರದರ್ಶನ. ಅಲ್ಲಿ ಸ್ವಾತಂತ್ರ್ಯದ ಸಂಗ್ರಾಮದ ಸಂಪೂರ್ಣ ಚಿತ್ರಗಳಿದೆ. ವಿಧರಾಶ್ವತ್ಯ ಮಹಾ ದೊಡ್ಡ, ಅದನ್ನೇ ಜಲಿಯಾಂವಾಲಾಬಾಗ್ ಹತ್ಯಾಕಾಂಡ ಅಂತ ಹೇಳ್ತಾರೆ, ಕರ್ನಾಟಕದ ವಾಲಾಬಾಗ್ ಹತ್ಯಾಕಾಂಡ ಅಂತ. ದೂರವೂ ಇಲ್ಲ ನಮಗೆ, ಅಲ್ಲಿ ಕರ್ಕೊಂಡೋಗ್ಬಿಟ್ಟು ವಿಧರಾಶ್ವತ್ಯದ ಅದನ್ನು ತೋರಿಸ್ತಿದ್ದಿದ್ದಲ್ಲ ಸಂಗ್ರಹಾಲಯನ, ಅದು ಮಕ್ಕಳಲ್ಲಿ ಎಷ್ಟೋ ಒಂದು ರೀತಿಯ ಬದಲಾವಣೆ ಬಿಡುತ್ತೆ, ಮನಸ್ಥಿತಿನೂ ಚೇಂಜ್ ಆಗುತ್ತೆ ಅವರಿಗೆ.
0: ಯಾರು ಮಾಡಬೇಕು ಸರಿ ಅರಿವು ಮೂಡಿಸೋ ಕೆಲಸನ? ಈಗ ಶಾಲಾ ಕಾಲೇಜುಗಳು ಒಂದು ಮಾರ್ಕ್ಸ್ ಕಾರ್ಡ್ಗೋಸ್ಕರ ಮಕ್ಕಳನ್ನು ಟಾರ್ಗೆಟ್ ಮಾಡ್ತಾರೆ. ಅಪ್ಪ ಅಂದಿರು ಕೂಡ 100% ರಿಸಲ್ಟ್ ಬರಬೇಕು ಅಂತ ಹೇಳಿ ಅವ್ರ ಮೇಲೆ ಒತ್ತಡ ಇರುತ್ತೆ. ಈ ಯುವಜನ ಮತ್ತು ಮಕ್ಕಳಿಗೆ ಅರಿವು ಮೂಡಿಸುವಂಥ ಕೆಲಸನ ಯಾರು ಮಾಡಬೇಕು?
1: ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಹಿರಿಯರು, ರಾಜಕಾರಣಿಗಳು, ಸಾಹಿತಿಗಳು, ಕಲಾವಿದರು ಉದಾಹರಣೆಯಾಗಬೇಕು. ಮಕ್ಕಳು ಉದಾಹರಣೆ ಮೂಲಕ ಕಲಿತಾರೆ ಹೊರತು ಹೇಳಿದ್ರ ಮೂಲಕ ಕಲಿಯೋದಿಲ್ಲ. ಏನು ನೋಡ್ತಾರೆ ಅದನ್ನು ಅವರು ನಂಬುತ್ತಾರೆ. ಆ ನಂಬು ರೀತಿ ನಮ್ಮ ನಡೆ ನುಡಿಗಳಿದ್ದಾಗ ಖಂಡಿತ ಮಕ್ಕಳು ನಮ್ಮನ್ನು ಅನುಸರಿಸ್ತಾರೆ ಅಂತ ನನಗೆ ಭರವಸೆ ಇದೆ.
0: ಏಕೆಂದರೆ ತಾವು ನೆಹರು ಯುವ ಕೇಂದ್ರ, NSS, ಯೂತ್ ರೆಡ್ ಕ್ರಾಸ್ ಈ ಎಲ್ಲ ಕಡೆ ಕೆಲಸ ಮಾಡಿದರೆ, ಅಷ್ಟೇ ಅಲ್ಲ ಬಹುಶಃ ಕರ್ನಾಟಕ ಸರ್ವೋದಯ ಮಂಡಳಿ ಮೂಲಕ ಗಾಂಧೀಜಿಯವರನ್ನು ಮಕ್ಕಳ ಮನಸ್ಸಿಗೆ ತಲುಪಿಸೋದಕ್ಕೆ ಭಾಳಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ರಿ. ಎಷ್ಟು ಆಶಾದಾಯಕವಾಗಿತ್ತು ಸರ್, ಎಷ್ಟು ಭರವಸೆ ಇಟ್ಕೋಬೋದು ನಾವು?
1: ಇಲ್ಲ, ನಾವು ಹೇಳುವ ರೀತಿಯಲ್ಲಿದೆ ಅದು, ಮಕ್ಕಳನ್ನು ಮುಟ್ಟುವಂಥ ರೀತಿ ಮತ್ತು ಅವರಿಗೆ ಭಾಷೆಗಳು ಬದಲಾವಣೆ ಆಗಿಬಿಟ್ಟಿದೆ. ಮೊದಲು ಇದ್ದಂಗೆ ಸುಮಾರು 50 ವರ್ಷಗಳ ಹಿಂದೆ ನಾವೇನು ಭಾಷೆ ಉಪಯೋಗಿಸ್ತಾ ಇದ್ದೀವಿ, ಆ ಭಾಷೆ ಉಪಯೋಗಿಸಿದ್ರೆ ಈಗ ಮಕ್ಕಳಿಗೆ ಅರ್ಥ ಆಗದೆ ಇರ್ಬೋದು. ಮಕ್ಕಳದ್ದು ಪೂರ್ತಿ ಎಲೆಕ್ಟ್ರಾನಿಕ್ ಭಾಷೆ ಆಗಿಬಿಟ್ಟಿದೆ, ಡಿಜಿಟಲ್ ಭಾಷೆ ಆಗಿಬಿಟ್ಟಿದೆ. ಅವರಿಗೆ ವಿವಿಧ ಮಾಧ್ಯಮಗಳ ಮೂಲಕ ನಾವು ಅವರನ್ನು ತಲುಪಲಿಕ್ಕೆ ಸಾಧ್ಯ ಇದೆ. ಹಲವಾರು ಮಾಧ್ಯಮಗಳ ಮೂಲಕ, ದೃಶ್ಯ ಮಾಧ್ಯಮದ ಮೂಲಕ, ಶ್ರವ್ಯ ಮಾಧ್ಯಮದ ಮೂಲಕ, 108 ಏನು ಮೀಡಿಯಾಗಳಿದ್ದಾವೆ, ವಾಟ್ಸಪ್ ಇರ್ಬೋದು, ಇಂಥ ಹಲವಾರು ಮೀಡಿಯಾಗಳ ಮೂಲಕ ಮಕ್ಕಳನ್ನು ಪದೇ ಪದೇ ನಾವು ತಲುಪ್ತಾ ಇದ್ದರೆ ಯಾವುದನ್ನು ಪದೇ ಪದೇ ಹೇಳ್ತೀವಿ ಅದು ಅವ್ರ ಮನಸ್ಸಿಗೆ ಮನದಟ್ಟಾಗುತ್ತೆ. ಹೀಗಾಗಿ ನಾವು ಹೇಳೋದನ್ನು ಬಿಡಬಾರ್ದು. ಮಕ್ಕಳು ಖಂಡಿತ ಇದನ್ನು ತಿಳ್ಕೊತಾರೆ, ಅವ್ರು ತಿಳಿಯುವಂಥ ಆಸಕ್ತಿ ಇದೆ ಮಕ್ಕಳಲ್ಲಿ. ಎಸ್ಪೆಷಲಿ ಸಹ ನಮ್ಮ ಯುವಜನರಲ್ಲೂ ಸಹ ಉದಾಹರಣೆಯನ್ನು ಹುಡುಕ್ತಾ ಇರ್ತಾರೆ, ಅವರು ಒಳ್ಳೆಯ ಉದಾಹರಣೆಗಳನ್ನು ಹುಡುಕ್ತಾ ಇರ್ತಾರೆ. ಒಳ್ಳೆಯ ಉದಾಹರಣೆಗಳು ದೊರಕದಾಗ ಅವರು ತಿದ್ಕೋತಾರೆ. ನಾನು ನೋಡಿದ್ದೇನೆ ಅದನ್ನು. ನನ್ನ ಸುಮಾರು 50 ವರ್ಷಗಳಿಗೆಲ್ಲ ಯುವಜನರ ಜೊತೆ ಒಡನಾಡಿ ನನಗೆ ಗೊತ್ತು. ಒಂದು ಕಡೆ ಒಂದು ಮಾತಿದೆ, ಸೊಸೈಟಿ ಕ್ಯಾನ್ ಬಿ ಚೇಂಜ್ಡ್ ತ್ರೂ ಡೈಲಾಗ್ ಅಂಡ್ ಡಿಸ್ಕಷನ್ ಅಂತ. ಅದೇ ರೀತಿ ಸಮಾಜವನ್ನು ಮಾತುಕತೆ

0: ಮಾತುಕತೆಗಳ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧಗಳಾದಾಗ ಮಾತುಕತೆಗಳಿಗೆ ಹೋಗ್ತಾರೆ ಅವರು. ಮಾತುಕತೆ ಮೂಲಕನೇ ಶಾಂತಿ ಸ್ಥಾಪನೆಗೆ ಸಿದ್ಧ ಆಗುತ್ತೆ. ಹಾಗೆ ಮಾತುಕತೆಗಳ ಮೂಲಕವೇ ಮನಸ್ಸನ್ನು ಮನೋಸ್ಥಿತಿಯನ್ನು ಬದಲಾವಣೆ ಮಾಡೋ ಸಾಧ್ಯ ಐತೆ, ಮಕ್ಕಳಲ್ಲಿ ಅರಿವನ್ನು ಮೂಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ಡೈಲಾಗನ್ನು ಓಪನ್ ಮಾಡೋದು ಬಹಳ ಇಂಪಾರ್ಟೆಂಟು.
1: ಓಕೆ,
0: ಹೇಗೆ ಮಾಡಬೇಕು, ಯಾರೊಂದಿಗೆ ಮಾತಾಡಬೇಕು, ಯಾವ ರೀತಿ ಮಾತಾಡಬೇಕು ಅನ್ನೋದನ್ನು ಮಾಡಿದಾಗ ಈ ಮಾತುಕತೆ ಮೂಲಕ ಎಲ್ಲವನ್ನು ಸಹ ನಾವು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ.
1: ಓಕೆ, ಮತ್ತೊಂದು ಕಡೆ ನಾವು ಅಲ್ಲಲ್ಲಿ ಕೆಲವು ಘಟನೆಗಳನ್ನು ನೋಡ್ತೀವಿ ಸರ್. ಈ ಮಾತನ್ನು ಹೇಗೆ ಹೇಳ್ತೀನಿ ಅಂತಂದರೆ, ತಾವು ಹೇಳಿದ್ರಿ ಹಿರಿಯರಾದವರು ಮಕ್ಕಳಿಗೆ ಮಾದರಿಯಾಗಿರಬೇಕು ಅಂಥೇಳಿ. ನಾವೇ ಎಷ್ಟು ಸರಿ ಧ್ವಜ ಸಂಹಿತೆಯನ್ನು ಮೀರಿಬಿಡ್ತೀವಿ, ಉಲ್ಲಂಘನೆ ಮಾಡ್ತೀವಿ, ಸಂಹಿತೆಯ ನಿಯಮಗಳನ್ನು ಉಲ್ಲಂಘನೆ ಮಾಡ್ತೀವಿ, ಎಷ್ಟೋ ಸರಿ ಅದು ಹೇಗಿದೆ ಅಂತ ನೋಡಿಕೊಳ್ಳದೆ ಉಲ್ಟಾ ಧ್ವಜಾರೋಹಣ ಮಾಡಿರೋದನ್ನು ಕೂಡ ನಾವು ನೋಡಿದ್ದೇವೆ. ಸಮಯ ಮೀರಿದ ನಂತರ ಧ್ವಜ ಇಳಿಸಿರೋದನ್ನು ನೋಡ್ತೇವೆ. ಇವೆಲ್ಲ ಹಿರಿಯರೇ ತಿದ್ಕೋಬೇಕಾಗಿರ್ತಕ್ಕಂಥ ಸಮಯನ
0: ಅಲ್ಲ ಖಂಡಿತ. ಈ ಇಂಥ ಸಂದರ್ಭದಲ್ಲಿ ನಾವು ನಮ್ಮ ನಡೆ ನುಡಿ, ನಾನು ಮೊದಲೇ ಹೇಳಿದಾಗೆ ಸಣ್ಣದಲ್ಲಿ ಲಗ್ನ ಪುಟ್ಟದಕ್ಕೊಂದು ಆಟ ಆಡಿಸ್ತಾ ಇದ್ದೆವು. ನಮ್ಮಲ್ಲಿ ಏನು ಆಟ ಅಂತ ಹೇಳಿದ್ರೆ, ಮಗುನ ನಿಲ್ಸ್ಕೊಂಡ್ಬಿಟ್ಟು ನನ್ನ ಕಣ್ಣು, ನನ್ನ ಕಿವಿ, ನನ್ನ ಕೈ, ನನ್ನ ತಲೆ ಅಂತ ಮುಟ್ಕೋತಾ ನಾ ಇರ್ತಾ ಇವೆ. ನನ್ನ ತಲೆಯಿಂದಾಗ ತಲೆ ಮುಟ್ಟುತ್ತೆ ಮಗು, ನನ್ನ ಕಣ್ಣಿಂದ ಕಣ್ಣು ಮುಟ್ಟುತ್ತೆ, ನಮ್ಮ ಕಿವಿಯಿಂದ ಕಿವಿ ಮುಟ್ಟುತ್ತೆ. ನಾವು ಸಡನ್ನಾಗಿ ಆ ಮಗುಗೆ ನನ್ನ ಕಿವಿ ಅಂತ ಹೇಳ್ಬಿಟ್ಟು ನಮ್ಮ ಕಣ್ಣನ್ನು ಮುಟ್ಕೊಂಡಾಗ ಅಮುಗ ಕಣ್ಣನ್ನೇ ಮುಟ್ಕೊಳುತ್ತೆ, ಕಿವಿ ಮುಟ್ಕೊಳ್ಳಲ್ಲ. ಯಾಕಂದರೆ ನಮ್ಮ ನಡೆ ನುಡಿ ಬೇರೆ ಆಗಿರುತ್ತೆ, ಅಲ್ಲಿ ನಾವು ನೋಡಿದಂತೆ ನಡೀಲಿಲ್ಲ, ಅಮುಗು ಅದನ್ನೇ ಫಾಲೋ ಮಾಡ್ತಷ್ಟೇ.
1: ನಿಜ ನಿಜ,
0: ನಾವು ನೋಡಿದ್ದನ್ನು ಮಾಡ್ತೇವೆ ಹೊರತು ಕೇಳಿದ್ದನ್ನು ಮಾಡಲಿಲ್ಲ. ಅದು
1: ಸ್ವಾತಂತ್ರ್ಯದ ಅಮೂಲ್ಯ ಸ್ಮರಣೆಗೆ ಹರ್ ಘರ್ ತಿರಂಗ ಅಭಿಯಾನ, ಇದು ನಮ್ಮ ಇವತ್ತಿನ ಚರ್ಚೆಯ ವಸ್ತು ಸರ್. ಒಂದು ಸಂದೇಶ, ಹಿರಿಯರಾಗಿ ಗಾಂಧಿವಾದಿಗಳಾಗಿ ಸ್ವಾತಂತ್ರ್ಯದ ಅನೇಕ ಮೌಲ್ಯಗಳನ್ನು ಯುವಜನರ ಮನಸ್ಸಿಗೆ ತಲುಪಿಸುವ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ನಿಮ್ಮ ಸಂದೇಶ ಏನು ಸರ್?
0: ನಾವು ಕೇವಲ ಸ್ವಾತಂತ್ರ್ಯದ ವಾರಸದಾರರು ಮಾತ್ರ ಅಲ್ಲ, ಗಾಂಧಿಯ ಸಮಸ್ತ ಚಿಂತನೆಗಳ ವಾರಸದಾರರು ಸಹ ಹೌದು. ನಾವು ಸುಮಾರು 1915 ಅವರು ಭಾರತಕ್ಕೆ ಬಂದ ಮೇಲೆ 47 ಅವರ ಹೋರಾಟದ ಹಾದಿಗಳು ಮತ್ತು ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗುವಂಥದ್ದು. ಕೇವಲ ರಾಜಕೀಯ ಸ್ವಾತಂತ್ರ್ಯ ಮಾತ್ರವಲ್ಲ, ಪ್ರತಿ ಪ್ರಜೆಗಳಿಗೂ ಸ್ವಾತಂತ್ರ್ಯ ಸಿಗಬೇಕು ಅನ್ನುವ ದೃಷ್ಟಿಯಿಂದ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಎಲ್ಲರನ್ನು ಒಟ್ಟು ಬಾಳುವ ರೀತಿಯಲ್ಲಿ ಅವ್ರು ನಮ್ಮನ್ನು ತಗೊಂಡಿರೋದ್ರಲ್ಲ, ಅವರ ಏನು ಮೌಲ್ಯಗಳಿದೆ, ಸಿದ್ಧಾಂತಗಳಿದೆ, ಅವರ ಸಿದ್ಧಾಂತಗಳು, ಸರ್ವೋದಯ ಸಿದ್ಧಾಂತಗಳು, ಇವೆಲ್ಲವೂ ಸಹ ನಮ್ಮ ಮಕ್ಕಳು ಮರೆತರೆ ಭವಿಷ್ಯ ಇಲ್ಲ ಅಂತ ನಾನು ಅನ್ಕೋತೀನಿ. ಮಕ್ಕಳ ಮನಸ್ಸಲ್ಲಿ ಇದನ್ನು ಸದಾ ನಾವು ತಿಳಿಸ್ತಾನೆ ಇರಬೇಕಾಗುತ್ತೆ.
1: ಧನ್ಯವಾದಗಳು ಸರ್, ಈ ಒಂದು ಸುಸಂದರ್ಭಕ್ಕೆ ತಾವು ನಮ್ಮ ಚರ್ಚೆಯಲ್ಲಿ ಪಾಲ್ಗೊಂಡ್ರಿ. ಧ್ವಜ ಕೇವಲ ಅದೊಂದು ನಾವು ಹಾರಿಸಬಹುದಾದಂಥ ಅಥವಾ ಮನೆ ಮನೆಗಳಲ್ಲಿ ಹಾರಿಸಬಹುದಾದಂಥ ಒಂದು ಸಂಕೇತ ಮಾತ್ರ ಅಲ್ಲ, ನಮ್ಮ ಮನಸ್ಸಿನ ಒಳಗಡೆ, ನಮ್ಮ ಬದುಕಿನ ಒಳಗಡೆ, ನಮ್ಮ ಚಿಂತನೆಗಳ ಒಳಗಡೆ ಇರಬೇಕು. ಆಗ ಮಾತ್ರ ಆ ಧ್ವಜದ ನಿಜವಾದ ಮಹತ್ವ ಸಾಕಾರ ಆಗುತ್ತೆ ಅನ್ನೋದನ್ನು ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಇದರ ಪ್ರಾದೇಶಿಕ ಸುದ್ದಿ ವಿಭಾಗದ ಪರವಾಗಿ ತಮಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಮುಂಗಡವಾಗಿ ತಮಗೆ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಸರ್. ಧನ್ಯವಾದಗಳು.
0: ಎಲ್ಲ ಶ್ರೋತೃಗಳಿಗೂ ಸಹ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ನಮ್ಮ ನಿಮ್ಮ ಪರವಾಗಿ.
2: ಇದುವರೆಗೂ ಸ್ವಾತಂತ್ರ್ಯದ ಅಮೂಲ್ಯ ಸ್ಮರಣೆಗೆ ಹರ್ ಘರ್ ತಿರಂಗ ಅಭಿಯಾನ ಕುರಿತಂತೆ ವಿಶೇಷ ಸಂದರ್ಶನ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ HS ಸುರೇಶ್, ಮಾಜಿ ಅಧ್ಯಕ್ಷರು ಕರ್ನಾಟಕ ಸರ್ವೋದಯ ಮಂಡಳಿ. ಸಂದರ್ಶಕರು KC ಶಿವರಾಮ್, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ CV. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ R. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಬೆಂಗಳೂರು, ಸಮಯ 6 ಗಂಟೆ.
1: ಯಂಗ್ ಇಂಡಿಯಾ ಫ್ರೀಡಂ ರಿದಮ್ಸ್,
2: ಸ್ವಾತಂತ್ರ್ಯೋತ್ಸವದ ಸಂಭ್ರಮಕ್ಕೆ ಸಂಗೀತದ ಮೆರುಗು.
3: ಆಗಸ್ಟ್ 15ರಂದು ನೇರ ಪ್ರಸಾರದಲ್ಲಿ,
2: ಮುಂಜಾನೆ 10ರಿಂದ 11ರವರೆಗೆ.
1: ಯಂಗ್ ಇಂಡಿಯಾ ಫ್ರೀಡಂ ರಿದಮ್ಸ್,
2: ಸಂಗೀತ ಕಲಾಕ್ಷೇತ್ರದಲ್ಲಿ ವಿಶೇಷ ಛಾಪು ಮೂಡಿಸಿರುವ
3: ಬೆಂಗಳೂರಿನ ಕಲಾವಿದರು ಪ್ರಸ್ತುತಪಡಿಸುವ
1: ಯಂಗ್ ಇಂಡಿಯಾ ಫ್ರೀಡಂ ರಿದಮ್ಸ್,
2: ಮೃದಂಗ,

0: ಬೆಂಗಳೂರು ವಿ ಪ್ರವೀಣ್ ಹಾಗೂ ಕೆಯು ಜಯಚಂದ್ರ ರಾವ್,
1: ಖಂಜಿರ ವಿದ್ವಾನ್ ಸಿಪಿ ವ್ಯಾಸವಿಠಲ,
0: ಘಟ ಗಿರಿಧರ್ ಉಡುಪ,
1: ಮೋರ್ಸಿಂಗ್ ಭಾರದ್ವಾಜ್ ಆರ್ ಸಾತವಲ್ಲಿ,
0: ಕೊನುಕೋಲು ಸೋಮಶೇಖರ್ ಜೋಯಿಸ್,
1: ಗಾಯನ ದಿಲೀಪ್ ಸಿಂಹ,
2: ಯಂಗ್ ಇಂಡಿಯಾ ಫ್ರೀಡಂ ರಿದಮ್ಸ್.
0: ವಿಶೇಷ ಆಹ್ವಾನಿತರ ಸಮ್ಮುಖದಲ್ಲಿ
1: ಆಕಾಶವಾಣಿಯ ಸ್ಟುಡಿಯೋದಿಂದ ನೇರ ಪ್ರಸಾರದಲ್ಲಿ
0: ಕೇಳಿ ಆನಂದಿಸಲು ತಪ್ಪದೇ ಟ್ಯೂನ್ ಮಾಡಿ ಮುಂಜಾನೆ 10 ಗಂಟೆಗೆ
2: ಯಂಗ್ ಇಂಡಿಯಾ ಫ್ರೀಡಂ ರಿದಮ್ಸ್.
3: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
4: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
5: ನೀನ್ ಮಾಡಿದ್ದು ನೀನೇ ತಿನ್ನು.
6: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡು. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
7: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
8: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
7: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
9: ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
7: ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
9: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
7: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
9: ಸಿರಿಗನ್ನಡಂ ಗೆಲ್ಗೆ,
7: ಸಿರಿಗನ್ನಡಂ ಬಾಳ್ಗೆ.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ,
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

0: Good evening. This is Akashvani, the news read by Saira Mujtaba. President Draupadi Murmu will address the nation this evening on the eve of 80th Independence Day. The address will be broadcast at 7 p.m. on the entire national network of Akashvani. It will also be telecast on all channels of Doordarshan, first in Hindi and then in English. This will be followed by the telecast in regional languages on the regional channels of Doordarshan. Akashvani will broadcast the regional language versions of the address at 9:30 p.m. on its respective regional networks. The nation will celebrate the 80th Independence Day tomorrow. Prime Minister Narendra Modi will lead the celebrations from the iconic Red Fort in Delhi. Flower petals will be showered at the venue by two Mi-17 helicopters of the Indian Air Force. The unfurling of the national flag will be synchronized with the 21-gun salute. After the showering of flower petals, the Prime Minister will address the nation from the ramparts of the Red Fort. The grand event is set to commemorate 150 years of the enduring legacy of the national song Vande Mataram and celebrate the energy, aspirations and pivotal contribution of Yuva Shakti in driving India's journey towards Viksit Bharat by 2047. For the first time, Vande Mataram will be rendered during the celebrations at the Red Fort. Services on the Delhi Metro will commence from all terminal stations across its network at 4 a.m. tomorrow on the Independence Day to facilitate the movement of special guests, invitees and the general public. The services will operate at a 30-minute frequency on all lines until the commencement of regular revenue services as per the scheduled timetable for the day. Today is Partition Horrors Remembrance Day. Prime Minister Narendra Modi, Home Minister Amit Shah and Defence Minister Rajnath Singh have paid homage to all those who lost their lives in the partition and to those who struggled against the atrocities on Partition Horrors Remembrance Day. In a social media post, Mr. Modi termed the partition as a moment in history that tore apart several lives, where families were uprooted, loved ones were lost and immense suffering was endured. He also wished that the day deepens everyone's resolve to preserve harmony and brotherhood in the country and work collectively towards building a Viksit Bharat. 21 officials of the Central Bureau of Investigation, CBI, have been honoured with President's Medal for Distinguished Service and Medal for Meritorious Service on the occasion of Independence Day this year. President's Medal for Distinguished Service have been awarded to six officials. President Draupadi Murmu today interacted with a group of artists from IGRMS Bhopal South Central Zone Cultural Centre and Sangeet Natak Academy at the Rashtrapati Bhavan. In a social media post, the President noted that the artefacts of these artists will be showcased at the Independence Day reception at the Rashtrapati Bhavan tomorrow. In Jammu and Kashmir, one village defence guard VDG member was killed and another critically injured after a fellow VDG member allegedly opened fire on them following a scuffle in Udhampur district today. The incident took place in remote Pancheri area when the VDG members were heading for Damnot police post. The injured person was shifted to hospital while a police party rushed to the scene immediately after getting the information. Efforts are on to arrest the accused. India has dispatched the first tranche of the 20 metric ton relief supplies to Colombia to support the ongoing post-earthquake recovery efforts. In a social media post, External Affairs Minister Dr. S. Jayashankar said, the assistance includes medicines and medical equipment, temporary shelter and hygiene support, and other essential items needed in the aftermath of the disaster. He noted that India stands in solidarity with the people of Colombia during these difficult times. In Orissa, 2 days of incessant rain have triggered a fresh flood threat in the northern parts of the state, with several rivers swelling rapidly and crossing danger levels. Our correspondent reports the flood situation is grim in several parts of northern Orissa. Flood water is spreading into low-lying areas, roads are submerged and swollen rivers are cutting off connectivity. Meanwhile, IMD has issued an orange alert for heavy to very heavy rain today in Chhattisgarh, East Madhya Pradesh, Himachal Pradesh, Jharkhand, Uttar Pradesh and Uttarakhand. Heavy rain is also likely in northern states including Delhi, West Madhya Pradesh, Madhya Maharashtra, Vidarbha, Orissa among others. And that is the end of this news bulletin.
1: ಆಕಾಶವಾಣಿ ಬೆಂಗಳೂರು. ಸಮಯ 6:10. ಈಗ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. ಕೇಳುಗರೆ ಗಮನಿಸಿ, ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ಭಾರತದ ಗೌರವಾನ್ವಿತ ರಾಷ್ಟಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟವನ್ನು ಉದ್ದೇಶಿಸಿ ಮಾಡುವ ಪ್ರಸಾರ ಭಾಷಣ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂದು ರಾತ್ರಿ 7:00. ರಾಷ್ಟಪತಿಗಳ ಭಾಷಣದ ಕನ್ನಡ ಅನುವಾದ ರಾತ್ರಿ 9:30 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಇನ್ನುಳಿದಂತೆ 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:30 ಅವಲೋಕನ, 6:51 ದೇಶಭಕ್ತಿ ಗೀತೆ, 7:00 ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ಭಾರತದ ಗೌರವಾನ್ವಿತ ರಾಷ್ಟಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟವನ್ನು ಉದ್ದೇಶಿಸಿ ಮಾಡುವ ಪ್ರಸಾರ ಭಾಷಣ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ, ನಂತರ ದೇಶಭಕ್ತಿ ಗೀತೆಗಳು. 7:45 ವಿಧಾನಮಂಡಲದಲ್ಲಿ ಇಂದು, 8:00 ಸಿರಿಗಂಧ, 9:15 ಶ್ರೀನಿವಾಸ್ ಸವಾಯ್ ಅವರು ಹಾಡಿರುವ ಭಾವಗೀತೆಗಳು, 9:30 ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ಭಾರತದ ಗೌರವಾನ್ವಿತ ರಾಷ್ಟಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟವನ್ನು ಉದ್ದೇಶಿಸಿ ಮಾಡುವ ಪ್ರಸಾರ ಭಾಷಣದ ಕನ್ನಡ ಅವತರಣಿಕೆ ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕನ್ನಡ ಅನುವಾದ ರಾಧಾ ಪ್ರಸಾದ್, ನಿರ್ವಹಣೆ ರೋಸ್ಲಿಂಡ್ ಮ್ಯಾಥ್ಯೂ, ವಾಚನ ಮತ್ತು ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ನಂತರ ದೇಶಭಕ್ತಿ ಗೀತೆಗಳು. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾ ಶೇಷಪ್ರಸಾದ್ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. ವಯೋಲಿನ್ ಎಂಎಸ್ ಗೋವಿಂದಸ್ವಾಮಿ, ಮೃದಂಗ ಎಂಆರ್ ಸಾಯಿನಾಥ್. ರಾತ್ರಿ 10:30 ಗೀತ ಚಂದ್ರಿಕೆ. ಇನ್ನು ನಾಳಿನ ಪ್ರಸಾರದಲ್ಲಿ ಮೂಡಿಬರುವ ಕಾರ್ಯಕ್ರಮಗಳು ಹೀಗಿವೆ. ಕೇಳುಗರೆ ಗಮನಿಸಿ, ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಭಾರತದ ಗೌರವಾನ್ವಿತ ರಾಷ್ಟಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಇಂದು ರಾಷ್ಟವನ್ನುದ್ದೇಶಿಸಿ ಮಾಡುವ ಪ್ರಸಾರ ಭಾಷಣದ ಕನ್ನಡ ಅವತರಣಿಕೆಯ ಮರು ಪ್ರಸಾರ ರಾಜ್ಯವ್ಯಾಪಿಯಲ್ಲಿ ನಾಳೆ ಸಂಜೆ 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೂಡಿಬರಲಿದೆ. ನಾಳೆ ಬೆಳಗ್ಗೆ 7:00 ಭಾರತದ ಗೌರವಾನ್ವಿತ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿ ಅವರು ನವದೆಹಲಿಯ ಕೆಂಪುಕೋಟೆಯ ಮೇಲೆ ಧ್ವಜಾರೋಹಣ ನೆರವೇರಿಸಿ ರಾಷ್ಟವನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದೆ. ಪ್ರಧಾನಮಂತ್ರಿಗಳ ಭಾಷಣದ ಕನ್ನಡ ಅನುವಾದ ನಾಳೆ ರಾತ್ರಿ 9:30 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಅನುವಾದ ಪ್ರಭು ಉಪಾಸೆ, ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್, ನಿರ್ವಹಣೆ ಜ್ಯೋತಿದಾಸ್, ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ಪ್ರಧಾನಮಂತ್ರಿಗಳ ಭಾಷಣದ ನೇರ ಪ್ರಸಾರದ ಬಳಿಕ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ, ನಂತರ ಕನ್ನಡ ವಾರ್ತಾ ಪ್ರಸಾರ. ಕನ್ನಡ ವಾರ್ತಾ ಪ್ರಸಾರದ ಬಳಿಕ ಕರ್ನಾಟಕ ರಾಜ್ಯದ ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಅವರಿಂದ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ಸಂದೇಶ. ರಾಜ್ಯಪಾಲರ ಸಂದೇಶದ ನಂತರ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರಿಂದ ರಾಜ್ಯದ ಜನತೆಗೆ ಸಂದೇಶ. ನಂತರ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆ. ಇನ್ನುಳಿದಂತೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ, ದಿವಾಕರ್ ಹೆಗಡೆ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 7:00 ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀಯುತ ನರೇಂದ್ರ ಮೋದಿ ಅವರು ನವದೆಹಲಿಯ ಕೆಂಪುಕೋಟೆಯ ಮೇಲೆ ಧ್ವಜಾರೋಹಣ ನೆರವೇರಿಸಿ ರಾಷ್ಟವನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಈ ಕಾರ್ಯಕ್ರಮ ಮೂಡಿಬರುವುದು. ನಂತರ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ, ಬಳಿಕ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ತದನಂತರ ಕರ್ನಾಟಕ ರಾಜ್ಯದ ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಅವರಿಂದ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ಸಂದೇಶ. ರಾಜ್ಯಪಾಲರ ಸಂದೇಶದ ನಂತರ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀಯುತ ಡಿಕೆ ಶಿವಕುಮಾರ್ ಅವರಿಂದ ರಾಜ್ಯದ ಜನತೆಗೆ ಸಂದೇಶ. ನಂತರ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆ. ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸಂಗೀತ ಕಾರ್ಯಕ್ರಮದ ನೇರ ಪ್ರಸಾರ ಫ್ರೀಡಂ ರಿದಮ್ಸ್. ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಸಂಗೀತ ಕಾರ್ಯಕ್ರಮ. ಬಿಆರ್ ಸೋಮಶೇಖರ್ ಜೋಯಿಸ್ ಕೊನ್ನಕೋಲ್, ಅಮಿಕ್ ನಾಡಿಗ್ ಅವರ ಕೊಳಲು, ವೀಣೆ ರಕ್ಷಿತಾ ರಮೇಶ್, ಮೃದಂಗ ನಾಗೇಂದ್ರ ಪ್ರಸಾದ್ ಎಸ್ಪಿ, ಖಂಜಿರ ಸುನಾದ್ ಅನೂರ್, ಮೋರ್ಚಿಂಗ್ ಚಿದಾನಂದ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಟಾಸ್ಕ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್, ಯಲಹಂಕ, ಬೆಂಗಳೂರು. 11:30 ಸ್ಟಂಪ್ಡ್ ಕಾರ್ಯಕ್ರಮ. ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಗುವುದು. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳಿನ ಪ್ರಸಾರದಲ್ಲಿ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಸಮಯ 6:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
2: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕರ್ನಾಟಕ ರಾಜಕೀಯ ಇತಿಹಾಸದ ಮಹತ್ವದ ಹೆಸರು ಬಿಡಿ ಜತ್ತಿ ಅವರದು. 1940 ಮುನಿಸಿಪಾಲಿಟಿ ಸದಸ್ಯರಾಗಿ ವೃತ್ತಿ ಜೀವನ ಆರಂಭಿಸಿದ

0: ಈ ಜತ್ತಿಯವರು ನಂತರದ ದಿನಗಳಲ್ಲಿ ಜಮಖಂಡಿಯನ್ನು ಪ್ರತಿನಿಧಿಸಿದರು. ಮಂತ್ರಿಯಾದರು, ಮುಖ್ಯಮಂತ್ರಿಯಾದರು, ಉಪರಾಷ್ಟ್ರಪತಿಯಾದರು, ರಾಷ್ಟ್ರಪತಿಯೂ ಆದರು. ಬಾಂಬೆ ಸರ್ಕಾರದಲ್ಲಿ ಕೂಡ ಅವರು ಮಂತ್ರಿಯಾಗಿದ್ದರು. 1952ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸಕ್ರಿಯರು, ಬಹಳ ಪ್ರಭಾವಿಗಳೂ ಆಗಿದ್ದರು ಬಿಡಿ ಜತ್ತಿ. ಅವರ ಸಾಹಿತ್ಯ ಪ್ರೀತಿ ಕೂಡ ಅನನ್ಯ. ಅಧ್ಯಾತ್ಮದಲ್ಲಿ ಅವರಿಗೆ ಆಸಕ್ತಿ ಇತ್ತು. ಐ ಆಮ್ ಮೈ ಓನ್ ಮಾಡೆಲ್, ಇದು ಅವರ ಆತ್ಮಚರಿತ್ರೆ. ಸಕ್ರಿಯ ರಾಜಕಾರಣದಿಂದ ಸ್ವಲ್ಪ ದೂರ ಸರಿದಾಗ 1968ರಿಂದ 1972ರವರೆಗೆ ಪಾಂಡಿಚೇರಿಯ ಗವರ್ನರ್ ಆಗಿದ್ದರು. ಆಗ ಅರವಿಂದರ ಜನ್ಮಶತಾಬ್ದಿ ಸಂದರ್ಭದಲ್ಲಿ ಅವರು ಆಡಿದ ಮಾತುಗಳು, ಅವರ ಧ್ವನಿಯನ್ನು ಕೇಳೋಣ. ಜೊತೆಗೆ ಅರವಿಂದರ ಆಧ್ಯಾತ್ಮಿಕ ಜೀವನವನ್ನ ಅವರು ಬಣ್ಣಿಸಿರುವ ರೀತಿ ಕೂಡ.
1: ಶ್ರೀ ಅರವಿಂದರು ತೀರ ಚಿಕ್ಕವರಿರುವಾಗಲೇ ಅವರಿಗೆ ಸರ್ವೋತ್ಕೃಷ್ಟ ಇಂಗ್ಲಿಷ್ ಕಾವ್ಯಗಳಲ್ಲಿ ಆಸಕ್ತಿ ಇದ್ದಿತು ಮತ್ತು ಅವರು ಕೇವಲ 13 ವರ್ಷದಲ್ಲಿರುವಾಗ ಇಂಗ್ಲಿಷಿನಲ್ಲಿ ತಮ್ಮ ಪ್ರಥಮ ಕವಿತೆಯನ್ನು ರಚಿಸಿದರು ಮತ್ತು ಅವರಿಗೆ 11 ಆದಾಗ ಜಗತ್ತಿನಲ್ಲಿ ಮಹತ್ತರವಾದ ಬದಲಾವಣೆಗಳು ಆಗಲಿವೆ ಮತ್ತು ಅದರಲ್ಲಿ ತಮಗೆ ಒಂದು ವಿಶಿಷ್ಟವಾದ ಪಾತ್ರವನ್ನು ವಹಿಸಬೇಕಾಗಬಹುದು ಎನ್ನುವ ಒಂದು ಬಲವತ್ತರವಾದ ಅನುಭವ ಅವರಿಗೆ ಆಯಿತು. ಈ ಅನುಭವದ ಚಿತ್ರ ಹೆಚ್ಚು ಸ್ಪಷ್ಟವಾಗಲು ಅವರಿಗೆ ಇನ್ನೂ ಕೆಲವು ವರ್ಷಗಳು ಬೇಕಾದವು ಮತ್ತು ತನ್ನ ತಾಯ್ನಾಡು ಬ್ರಿಟಿಷರ ನೊಗದಿಂದ ಮುಕ್ತವಾಗುವುದು ಈ ಜಾಗತಿಕ ಬದಲಾವಣೆಗಳಲ್ಲಿ ಒಂದು ಅತ್ಯಗತ್ಯದ ಭಾಗವಾಗಿದೆ ಎಂಬುದನ್ನು ಅರಿತುಕೊಂಡರು. ಹಾಗೂ ಬ್ರಿಟಿಷ್ ಸರ್ಕಾರವು ಕೊಡುತ್ತಲಿದ್ದ ಹೀನಾಯಮಾನವಾದ ಕಿರುಕುಳದ ವಿವರಗಳನ್ನು ಅವರು ವಿದ್ಯಾರ್ಥಿಯಾಗಿರುವಾಗಲೇ ತಿಳಿದುಕೊಂಡಿದ್ದರು. ಅವರು ಇಂಗ್ಲೆಂಡಿನಲ್ಲಿ ಭಾರತೀಯ ಮಜಲಿ ಸಂಘದ ಕ್ರಿಯಾಶೀಲ ಸದಸ್ಯರಾಗಿ ಅನೇಕ ಸಲ ಉತ್ತಮ ಭಾಷಣಗಳನ್ನು ಮಾಡಿದರು. ಬ್ರಿಟಿಷರ ಸರ್ಕಾರವನ್ನು ಹೊರದೂಡಲು ಒಂದು ಕಾರ್ಯಕ್ರಮವನ್ನು ರೂಪಿಸಿದರು. ಮಾತೃಭೂಮಿಯ ಸೇವೆಗೆ ತಮ್ಮ ಜೀವನವನ್ನೇ ಮುಡುಪಾಗಿ ಇಟ್ಟ ಕಾರ್ಯಕರ್ತರ ತರಬೇತಿಗಾಗಿ ಒಂದು ಗುಪ್ತವಾದ ತರಬೇತಿ ಕೇಂದ್ರದ ರೂಪುರೇಷೆಯನ್ನು ಹಾಕಿದರು. ಅದನ್ನು ಭವಾನಿ ಮಂದಿರ ಎಂದು ಕರೆದರು. ಶ್ರೀ ಅರವಿಂದರಿಗೆ ಭಾರತವು ಒಂದು ತುಂಡು ಭೂಮಿಯಾಗಿರಲಿಲ್ಲ, ಅದೊಂದು ಶಕ್ತಿಯಾಗಿತ್ತು, ದೇವತೆಯಾಗಿತ್ತು. ಎಲ್ಲ ರಾಷ್ಟ್ರಗಳಿಗೂ ಒಂದೊಂದು ದೇವತೆ ಪ್ರತ್ಯೇಕ ಅಸ್ತಿತ್ವದಲ್ಲಿದ್ದು ಆ ರಾಷ್ಟ್ರದ ಜೀವನಕ್ಕೆ ಆಧಾರವಾಗಿರುತ್ತಾಳೆ. ಅವರನ್ನು ರಾಷ್ಟ್ರೀಯ ಪಕ್ಷದ ಮುಖಪತ್ರವಾದ ವಂದೇ ಮಾತರಂ ಪತ್ರಿಕೆ ಹೊಣೆ ಹೊರಲು ನೇಮಿಸಲಾಯಿತು. ಅದರಲ್ಲಿ ಬಂದ ಅವರ ಲೇಖನಗಳು ರಾಷ್ಟ್ರದ ಉದ್ದಕ್ಕೂ ಕಾಳ್ಗಿಚ್ಚಿನಂತೆ ರಾಷ್ಟ್ರೀಯ ಭಾವನೆಯನ್ನು ಹಬ್ಬಿಸಿತು. ಮುಂದೆ ರಾಷ್ಟ್ರೀಯ ಆಂದೋಲನವನ್ನು ಒಂದುಗೂಡಿಸಲು ಬಂಗಾಳ ಪ್ರಾಂತದ ತುಂಬೆಲ್ಲ ಪ್ರವಾಸ ಕೈಗೊಂಡು ಅನೇಕ ರಾಷ್ಟ್ರೀಯ ಪರಿಷತ್ತುಗಳಲ್ಲಿ ಭಾಷಣ ಮಾಡಿ ಸಂಘಟನಾ ಕಾರ್ಯವನ್ನು ಕೈಗೊಂಡರು. ನಮಗೆಲ್ಲ ತಿಳಿದಂತೆ ಶ್ರೀ ಅರವಿಂದರು 1910ರಲ್ಲಿ ರಾಜಕೀಯ ಕ್ಷೇತ್ರದಿಂದ ನಿವೃತ್ತಿ ಹೊಂದಿ ಹಿರಿದಾದ ಆಧ್ಯಾತ್ಮಿಕ ಕ್ಷೇತ್ರವನ್ನು ಬಳಸಿಕೊಂಡು ಪಾಂಡಿಚೇರಿಗೆ ಹೋದರು. ರಾಜಕೀಯ ಆಂದೋಲನದ ನಾಯಕತ್ವವನ್ನು ಮುಂದೆ ಮಹಾತ್ಮ ಗಾಂಧಿಯವರು ವಹಿಸಿಕೊಂಡು ಶ್ರೀ ಅರವಿಂದರ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗಿ ದೇಶಕ್ಕೆ ಸ್ವರಾಜ್ಯವನ್ನು ತಂದುಕೊಟ್ಟರು. ಶ್ರೀ ಅರವಿಂದರು ಭಾರತದ ರಾಷ್ಟ್ರೀಯ ಆಂದೋಲನವನ್ನು ತತ್ವಜ್ಞಾನ ಮತ್ತು ಆಧ್ಯಾತ್ಮಿಕ ವಿಚಾರದ ಹಿನ್ನೆಲೆಯಲ್ಲಿ ಸಫಲವಾಗಿ ಮುಂದುವರಿಸಿರುವುದು ಅದ್ಭುತ ರಮ್ಯವಾಗಿದೆ. ಅವರು ತೇಜಪುಂಜ ಉಲ್ಕಾಪಾತದಂತೆ ಬೆಳಗಿ ಭಾರತದ ತರುಣರ ಮೇಲೆ ಒಂದು ಬಗೆಯ ಬಲಶಾಲಿಯಾದ ಪ್ರಭಾವವನ್ನು ಬೀರಿದರು. ಬಂಗಾಲದ ವಂಗಭಂಗ ವಿರೋಧಿ ಆಂದೋಲನವು ಇವರ ವಿಚಾರಧಾರೆಯ ಮೇಲೆ ಬಲವನ್ನು ಪಡೆದುಕೊಂಡಿತ್ತು. ಮುಂದೆ ಇದೇ ಮಹಾತ್ಮ ಗಾಂಧಿಯವರ ಆಂದೋಲನಕ್ಕೆ ನಾಂದಿಯಾಗಿತ್ತು.
0: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಧೀಮಂತ ನಾಯಕ ಬಿಡಿ ಜತ್ತಿ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಆಕಾಶವಾಣಿ, ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾ. ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮು ಅಶೀತಿತಮ ಸ್ವತಂತ್ರತಾ ದಿವಸಸ ಪೂರ್ವ ಸಂಧ್ಯಾಯಾಂ ಅದ್ಯ ರಾಷ್ಟ್ರಂ ಸಂಬೋಧಯಿಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ವಃ ದಿಲ್ಯಾಹ ರಕ್ತದುರ್ಗಾತ್ ಸ್ವಾತಂತ್ರ್ಯ ದಿವಸಾವಸರೆ ರಾಷ್ಟ್ರಸ್ಯ ನೇತೃತ್ವಂ ಕರಿಷ್ಯತಿ. ಅದ್ಯ ವಿಭಾಜನ ವಿಭೀಷಿಕಾ ಸ್ಮರಣ ದಿವಸಃ ಆಚರ್ಯತೆ. ಪ್ರಧಾನಮಂತ್ರಿ ಗೃಹಮಂತ್ರಿ ರಕ್ಷಾಮಂತ್ರಿ ಚ ವಿಭಾಜನಸ್ಯ ಸಮಯೇ ಪ್ರಾಣತ್ಯಾಗಂ ಕೃತವದ್ಭ್ಯಃ ಸರ್ವೇಭ್ಯಃ ಶ್ರದ್ಧಾಂಜಲಿಂ ಅರ್ಪಯಂತಿ. ಭೂಕಂಪಾನಂತರಂ ಸಹಾಯೋದ್ಧಾರಾರ್ಥಂ ಕ್ರಿಯಮಾಣಾನ್ ಪ್ರಯತ್ನಾನ್ ಸಮರ್ಥನಾಯ ಭಾರತಂ ಕೊಲಂಬಿಯಾ ದೇಶಂ ಪ್ರತಿ 20 ಮೆಟ್ರಿಕ್ ಟನ್ ಮಿತಂ ಸಹಾಯ ಸಾಮಗ್ರೀಣಾಂ ಪ್ರಥಮಂ ಖಂಡಂ ಪ್ರೇಷಯತಿ. ಅಪಿ ಚ ಅದ್ಯ ಛತ್ತೀಸ್ಗಢ ರಾಜ್ಯೇ ಪೂರ್ವಿ ಮಧ್ಯಪ್ರದೇಶೆ ಹಿಮಾಚಲ ಪ್ರದೇಶೆ ಝಾರಖಂಡೇ ಉತ್ತರ ಪ್ರದೇಶೆ ಉತ್ತರಾಖಂಡೇ ಚ ಅತ್ಯಧಿಕ ವೃಷ್ಟೇಃ ಸಂಚೇತನಾ ಪ್ರಸಾರಿತಾ ಅಸ್ತಿ. ಅಥ ವಾರ್ತಾ ವಿಸ್ತರೇಣ. ಅಶೀತಿತಮೆ ಸ್ವತಂತ್ರತಾ ದಿವಸಾವಸರೆ ಅದ್ಯ ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮು ರಾಷ್ಟ್ರಾಯ ಸ್ವಕೀಯಂ ಸಂದೇಶಂ ಪ್ರದಾಶ್ಯತಿ. ರಾಷ್ಟ್ರಪತೇಃ ಏತತ್ ಸಂಬೋಧನಂ ಸಾಯಂ 7 ಆಕಾಶವಾಣ್ಯಾಃ ಸಮಗ್ರೆ ರಾಷ್ಟ್ರೀಯ ಸಂಜಾಲೆ ಪ್ರಸಾರಯಿಷ್ಯತೆ. ಏತದತಿರಿಚ್ಯ ದೂರದರ್ಶನಸ್ಯ ಸರ್ವಾಸು ವಾಹಿನೀಷು ಪ್ರಥಮಂ ಹಿಂದಿಭಾಷಾಯಾಂ ತತಃ ಆಂಗ್ಲಭಾಷಾಯಾಂ ಚ ಅಸ್ಯ ಪ್ರಸಾರಣಂ ಭವಿಷ್ಯತಿ. ದೂರದರ್ಶನೆ ಹಿಂದೀ ಆಂಗ್ಲರೂಪಯೋಃ ಪ್ರಸಾರಣಾತ್ ಪರಂ ಅಸ್ಯ ಕ್ಷೇತ್ರೀಯ ಭಾಷಾ ಸಂಸ್ಕರಣಾನಿ ದೂರದರ್ಶನಸ್ಯ ಕ್ಷೇತ್ರೀಯ ವಾಹಿನೀಷು ಪ್ರಸಾರಯಿಷ್ಯಂತೆ. ಅವಧೇಯಮಿದಂ ಯತ್ ಆಕಾಶವಾಣ್ಯಾ ಅಪಿ ಸಂಬೋಧನಸ್ಯ ಕ್ಷೇತ್ರೀಯ ಭಾಷಾ ಸಂಸ್ಕರಣಾನಿ ರಾತ್ರೌ 9:30 ಸ್ವಕೀಯೇಷು ಕ್ಷೇತ್ರೀಯ ಪ್ರಸಾರಣ ಕೇಂದ್ರೇಷು ಪ್ರಸಾರ್ಯತೆ. ಶ್ವಃ ರಾಷ್ಟ್ರೇ ಅಶೀತಿತಮಃ ಸ್ವತಂತ್ರತಾ ದಿವಸಃ ಆಚರ್ಯತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನವದೆಹಲ್ಯಾಃ ರಕ್ತದುರ್ಗಾತ್ ಉತ್ಸವಸ್ಯ ನೇತೃತ್ವಂ ವಿಧಾಷ್ಯತಿ. ಭಾರತೀಯ ವಾಯುಸೇನಾಯಾಃ MI-17 ಇತಿ ದ್ವೇ ಉದಗ್ರ ವಿಮಾನಯಾನೆ ಅಸ್ಮಿನ್ ಸ್ಥಳೆ ಪುಷ್ಪವೃಷ್ಟಿಂ ಕರಿಷ್ಯತಃ. ರಾಷ್ಟ್ರಧ್ವಜಾರೋಹಣಂ 1 ಗನ್ ಸ್ಯಾಲ್ಯೂಟ್ ಇತ್ಯನೇನ ಸಹ ಭವಿಷ್ಯತಿ. ಪುಷ್ಪವೃಷ್ಟೇಃ ಅನಂತರಂ ಪ್ರಧಾನಮಂತ್ರಿ ರಕ್ತದುರ್ಗಸ್ಯ ಪ್ರಾಕಾರಾತ್ ರಾಷ್ಟ್ರಂ ಅಭಿಸಂಬೋಧಯಿಷ್ಯತಿ. ಅಯಂ ಭವ್ಯೋತ್ಸವಃ ರಾಷ್ಟ್ರೀಯಗೀತಸ್ಯ ವಂದೇ ಮಾತರಂ ಇತ್ಯಸ್ಯ ಸಾರ್ಧೈಕಶತವರ್ಷಾಣಾಂ ಚಿರಸ್ಥಾಯಿ ಪರಂಪರಾಯಾಃ ಸ್ಮರಣಾರ್ಥಂ 47,000-2,000-ತಮವರ್ಷಪರ್ಯಂತಂ ವಿಕಸಿತ ಭಾರತಂ ಪ್ರತಿ ಭಾರತಸ್ಯ ಯಾತ್ರಾಂ ಅಗ್ರೆ ನೇತುಂ ಯುವಶಕ್ತೇಃ ಊರ್ಜಾಯಾಃ ಆಕಾಂಕ್ಷಾಯಾಃ ಮಹತ್ವಪೂರ್ಣ ಯೋಗದಾನಸ್ಯ ಚ ಉತ್ಸವಾರ್ಥಂ ನಿರ್ಧಾರಿತಃ ಅಸ್ತಿ. ಪ್ರಥಮವಾರಂ ರಕ್ತದುರ್ಗಸ್ಯ ಉತ್ಸವೇಷು ವಂದೇ ಮಾತರಂ ಇತ್ಯಸ್ಯ ಗಾಯನಂ ಭವಿಷ್ಯತಿ. ದಿಲ್ಲಿನಗರಸ್ಯ ರಕ್ತದುರ್ಗಸ್ಯ ಅಶೀತಿತಮ ಸ್ವತಂತ್ರತಾ ದಿವಸಸ್ಯ ಸಮಾರೋಹೆ ಸಮ್ಮಿಲಿತುಂ ಸರ್ವಕಾರೇಣ ದಿಲ್ಲಿ NCR ಕ್ಷೇತ್ರಾತ್ ಪ್ರಧಾನಮಂತ್ರಿ ವಿಶ್ವಕರ್ಮಾ ಯೋಜನಾಯಾಃ ಶತಂ ಯಾವತ್ ಲಾಭಾರ್ಥಯಃ ವಿಶಿಷ್ಟಾತಿಥಿರೂಪೇಣ ಆಮಂತ್ರಿತಾಃ. ಸೂಕ್ಷ್ಮ ಲಘು ಮಧ್ಯಮ ಉದ್ಯಮ ಮಂತ್ರಾಲಯಃ ಸೂಚಿತವಾನ್ ಯತ್ ಲಾಭಾರ್ಥಿಭ್ಯಃ ತೇಷಾಂ ಸಮ್ಮಾನಾಯ ಪ್ರಶಂಸಾಯೈ ಚ ಪ್ರತೀಕತ್ವೇನ ಸ್ಮೃತಿಚಿಹ್ನಾನಿ ಅಪಿ ಪ್ರದೀಯಂತೆ. ತದನಂತರಂ ಅದ್ಯ MSME ಮಂತ್ರಾಲಯಸ್ಯ ಅಧಿಕಾರಿಭಿಃ ಸಹ ಸಂವಾದೋಪಿ ಭವಿಷ್ಯತಿ. ಸ್ವತಂತ್ರತಾ ದಿವಸಾವಸರೆ ದಿಲ್ಲಿ ಮೆಟ್ರೋ ಸೇವಾ ಸರ್ವೇಷಾಂ ಕೃತೆ ಅಂತಿಮ ಸ್ಥಾನಕೇಭ್ಯಃ ಪ್ರಾತಃ 4:00 ಏವ ಪ್ರಾರಪ್ಸ್ಯಂತೆ. ದಿಲ್ಲಿ ಮೆಟ್ರೋ ನಿಗಮೇನ ನಿಗದಿತಂ ಯತ್ ಏಷ ನಿರ್ಣಯ ಸ್ವತಂತ್ರತಾ ದಿವಸ ಸಮಾರೋಹೆ ಸಹಭಾಗಿತಾಯೈ ಆಗಚ್ಛತಾಂ ವಿಶೇಷಾತಿಥೀನಾಂ ಆಮಂತ್ರಿತಾನಾಂ ಸಾಮಾನ್ಯ ಜನಸಮೂಹಸ್ಯ ಚ ಸುಗಮ ಗಮನಾಗಮನಾಯ ಗೃಹೀತಃ. ನಿಗಮೇನ ಸ್ಪಷ್ಟೀಕೃತಂ ಯತ್ ನಿಯಮಿತ ಸಾರಣ್ಯಾಃ ಅನುಸಾರಂ ಸಾಮಾನ್ಯ ಸೇವಾಯಾಃ ಪ್ರಾರಂಭಾತ್ ಪೂರ್ವಂ 30 ಅಂತರಾಲೇನ ಯಾನಾನಿ ಉಪಲಬ್ಧಾನಿ ಭವಿಷ್ಯಂತಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅದ್ಯ ರಾಷ್ಟ್ರಪತಿ ಭವನೆ ಭೋಪಾಲ ನಗರಸ್ಯ IGRMS ದಕ್ಷಿಣ ಮಧ್ಯ ಕ್ಷೇತ್ರ ಸಾಂಸ್ಕೃತಿಕ ಕೇಂದ್ರಸ್ಯ ಸಂಗೀತ ನಾಟಕ ಅಕಾದಮ್ಯಾಃ ಚ ಕಲಾವಿದಾಂ ಸಮೂಹೇನ ಸಹ ವಾರ್ತಾಲಾಪಂ ಅಕರೋತ್. ಸಾಮಾಜಿಕಾಂತರಜಾಲೀಯೇ ಲೇಖೆ ರಾಷ್ಟ್ರಪತಿ ಅಲಿಖತ್ ಯತ್ ಏತೇಷಾಂ ಕಲಾಕಾರಾಣಾಂ ಕಲಾಕೃತಯಃ ಶ್ವಃ ರಾಷ್ಟ್ರಪತಿ ಭವನೆ ಸ್ವಾತಂತ್ರ್ಯ ದಿವಸಾವಸರೆ ಪ್ರದರ್ಶ್ಯಂತೆ. ಪ್ರಿಯಾಃ ಶ್ರೋತಾರಃ, ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣೀತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೇ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೆ ಅಪಿ ಉಪಲಬ್ಧೋ ಭವಿಷ್ಯತಿ. ಅದ್ಯ ಸಂಪೂರ್ಣೆ ದೇಶೇ ವಿಭಾಜನ ವಿಭೀಷಿಕಾ ಸ್ಮೃತಿ ದಿವಸಃ ಆಚರ್ಯತೆ. ಅಸ್ಮಿನ್ ಅವಸರೆ ಪ್ರಧಾನಮಂತ್ರಿಣ ನರೇಂದ್ರ ಮೋದಿನ, ಗೃಹಮಂತ್ರಿಣ ಅಮಿತ್ ಶಾಹೇನ ತಥಾ ರಕ್ಷಾಮಂತ್ರಿಣ ರಾಜನಾಥ ಸಿಂಹೇನ ವಿಭಾಜನಸ್ಯ ಆಪತ್ಕಾಲೇ ಪ್ರಾಣಾನ್ ತ್ಯಕ್ತವದ್ಭ್ಯಃ ಅತ್ಯಾಚಾರೈಃ ಸಹ ಸಂಘರ್ಷಂ ಕೃತವದ್ಭ್ಯಶ್ಚ ಸರ್ವೇಭ್ಯಃ ಜನೇಭ್ಯಃ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿತಾ. ಸಾಮಾಜಿಕಾಂತರ್ಜಾಲೀಯೆ ಸ್ವಕೀಯೆ ಸಂದೇಶೆ ಪ್ರಧಾನಮಂತ್ರಿಣ ಮೋದಿನ ವಿಭಾಜನಂ ಇತಿಹಾಸಸ್ಯ ತಾದೃಶಃ ಕ್ಷಣಃ ಇತಿ ಅಭಿಹಿತಃ ಯೇನ ಅನಂತಾನಾಂ ಜನಾನಾಂ ಜೀವನಾನಿ ಛಿನ್ನಭಿನ್ನಾನಿ ಅಭವನ್. ಪರಿವಾರಾಃ ಸ್ವಗೃಹೇಭ್ಯಃ ಉನ್ಮೂಲಿತಾಃ, ಸ್ವಜನಾಃ ವಿಚ್ಛಿನ್ನಾಃ, ಜನಾಶ್ಚ ಅಸಹ್ಯಾಂ ವೇದನಾಂ ಶೋಢವಂತಃ. ತೇನ ಆಶಾ ಪ್ರಕಟೀಕೃತಾ ಯತ್ ಅಯಮವಸರಃ ದೇಶೆ ಸದ್ಭಾವಸ್ಯ ಭ್ರಾತೃಭಾವಸ್ಯ ಚ ರಕ್ಷಣಾಯ ವಿಕಸಿತ ಭಾರತಸ್ಯ ನಿರ್ಮಾಣಾಯ ಚ ಸಾಮೂಹಿಕ ಸಂಕಲ್ಪಂ ಸುದೃಢಂ ಕರಿಷ್ಯತಿ. ಭೂಕಂಪಸ್ಯ ಪಶ್ಚಾತ್ ಪುನರ್ನಿರ್ಮಾಣ ಕಾರ್ಯೇಷು ಸಹಾಯಾರ್ಥಂ ಭಾರತೇನ ಅದ್ಯ ಕೊಲಂಬಿಯಾ ದೇಶಾಯ 20 ಮೆಟ್ರಿಕ್ ಟನ್ ಪರಿಮಿತಾಯಾಃ ಸಹಾಯ ಸಾಮಗ್ರ್ಯಃ ಪ್ರಥಮ ಭಾಗಃ ಪ್ರೇಷಿತಃ. ವಿದೇಶ ಮಂತ್ರಿಣ ಡಾಕ್ಟರ್ ಎಸ್ ಜಯಶಂಕರೇಣ ಸಾಮಾಜಿಕ ಪಟಲೇಷು ಏಕಸ್ಮಿನ್ ಸಂದೇಶೆ ಉಕ್ತಂ ಯತ್ ಅಸ್ಯಾಂ ಸಹಾಯ ಸಾಮಗ್ರ್ಯಾಂ ಔಷಧಾನಿ ಚಿಕಿತ್ಸಾ ಉಪಕರಣಾನಿ ಅಸ್ಥಾಯಿ ಆಶ್ರಯಾಃ ಸ್ವಚ್ಛತಾ ಸಾಮಗ್ರಿ ತಥಾ ಆಪತ್ ಅನಂತರಂ ಅವಶ್ಯಕಾನಿ ಅನ್ಯಾನಿ ಅನಿವಾರ್ಯ ವಸ್ತೂನಿ ಸಮಾವಿಷ್ಟಾನಿ ಸಂತಿ. ಡಾಕ್ಟರ್ ಜಯಶಂಕರೇಣ ಅಗ್ರೆ ಪ್ರೋಕ್ತಂ ಯತ್ ಅಸ್ಮಿನ್ ಸಂಕಟ ಸಮಯೇ ಭಾರತಂ ಕೊಲಂಬಿಯಾ ದೇಶಸ್ಯ ಜನೈಃ ಸಹ ದೃಢತಯಾ ಅವತಿಷ್ಠತೆ. ಏತತ್ ಪ್ರೇಷಣಂ ಆಪತ್ಕಾಲೆ ಭಾರತಸ್ಯ ಅಂತಾರಾಷ್ಟ್ರೀಯ ಸಹಯೋಗಸ್ಯ ಪ್ರತಿಬದ್ಧತಾಂ ಏವ ಸ್ಪಷ್ಟೀಕರೋತಿ. ಭಾರತ ಋತು ವಿಭಾಗೇನ ಅದ್ಯ ಛತ್ತೀಸ್ಗಢ, ಪೂರ್ವಿ ಮಧ್ಯಪ್ರದೇಶ, ಹಿಮಾಚಲ ಪ್ರದೇಶ, ಝಾರಖಂಡ, ಉತ್ತರ ಪ್ರದೇಶ, ಉತ್ತರಾಖಂಡೇಶು ಚ ಅತ್ಯಧಿಕ ವೃಷ್ಟ್ಯೈ ನಾರಂಗವರ್ಣೀಯ ಪೂರ್ವಸಂಚೇತನಾ ಪ್ರದತ್ತಾ ಅಸ್ತಿ. ಆಗಾಮಿ ದಿನದ್ವಯೋಃ ದಿಲ್ಲಿ, ಹರಿಯಾಣ, ಚಂಡೀಗಢ, ಪಂಜಾಬ್, ಪಶ್ಚಿಮ ಮಧ್ಯಪ್ರದೇಶ, ಮಧ್ಯ ಮಹಾರಾಷ್ಟ್ರ, ಒಡಿಶಾ, ವಿದರ್ಭ, ಉಪಹಿಮಾಲಯ, ಪಶ್ಚಿಮ ಬಂಗಾಳ, ಭಾರತಸ್ಯ ಪೂರ್ವೋತ್ತರ ಭಾಗೇಷು ಚ ಪ್ರಚಂಡ ವೃಷ್ಟಿ ಭವಿತುಂ ಅರ್ಹತಿ. ಅದ್ಯಾರಭ್ಯ ಹಿಮಾಚಲ ಪ್ರದೇಶಸ್ಯ ಅನೇಕೇಷು ಭಾಗೇಷು ನೈಋತ್ಯ ಪ್ರಾವೃಟ ಕಾಲಃ ಪುನಃ ತೀವ್ರಃ ಅಭವತ್. ಪ್ರಾತಃ ಕಾಲಾದೇವ ಕೇಷುಚಿತ್ ಕ್ಷೇತ್ರೇಷು ಪ್ರಚಂಡ ವೃಷ್ಟಿ ದರಿದೃಶ್ಯತೆ. ಅನೇಕೇಷು ಮಂಡಲೇಷು ಪ್ರಚಂಡ ವೃಷ್ಟ್ಯಾ ನದೀನಾಂ ಜಲಸ್ತರಃ ವರ್ಧಿತಃ ಅಸ್ತಿ. ಪ್ರಶಾಸನೇನ ಜನಾಃ ಸಾವಧಾನೇನ ಸ್ಥಾತುಂ ಆಹೂತಾಃ. ಒಡಿಶಾ ರಾಜ್ಯೆ ದಿನದ್ವಯೋಃ ಅವಿರಾಮ ವೃಷ್ಟ್ಯಾ ರಾಜ್ಯಸ್ಯ ಉತ್ತರ ಭಾಗೇಷು ನೂತನ ಜಲಾಪ್ಲಾವಸ್ಯ ಆಶಂಕಾ ಸಮುತ್ಪನ್ನಾ. ಯತ್ರ ಅನೇಕಾಃ ನದ್ಯಃ ದ್ರುತಗತ್ಯಾ ಉದ್ಬುದ್ಧಾಃ ಸಂಕಟಸ್ತರಂ ಚ ಅತಿಕ್ರಮಂತಿ. ಅಶೀತಿತಮಸ್ಯ ಸ್ವತಂತ್ರತಾ ದಿವಸಸ್ಯ ಪಾವನಾವಸರೆ ಕೇಂದ್ರೀಯಾನ್ವೇಷಣ ಬ್ಯೂರೋ ಇತಿ ಸಂಸ್ಥಾಯಾಃ ಏಕವಿಂಶತಿಃ ಅಧಿಕಾರಿಣಃ ಏ ವಿಶಿಷ್ಟ ಸೇವಾಕೃತೆ ರಾಷ್ಟ್ರಪತಿ ಪದಕೇನ ತಥಾ ಶ್ಲಾಘನೀಯ ಸೇವಾಪದಕೇನ ಭೂಷಿತಾಃ. ಏತೇಷು ಷಟ್ ಅಧಿಕಾರಿಣಃ ವಿಶಿಷ್ಟ ಸೇವಾಯಾಃ ಕೃತೆ ರಾಷ್ಟ್ರಪತಿ ಪದಕಮಪಿ ಅಲಭಂತ. ಯೇಷು ಶೋಭಾ ದತ್ತ, ಮನೋಜ ಬನರ್ಜಿ, ಗಿನ್ನಿ ರಾಣಾ, ಸಂಜಯ ಕುಮಾರ್, ಸಾಮಲಶ್ಚ ಅಂತರ್ಭವಂತಿ. ಪಂಚದಶ ಅಧಿಕಾರಿಣಶ್ಚ ತೇಷಾಂ ನಿಷ್ಠಾಪೂರ್ಣ ಕಾರ್ಯಸ್ಯ ಕೃತೆ ಶ್ಲಾಘನೀಯ ಸೇವಾಪದಕೇನ ಸಮ್ಮಾನಿತಾಃ. ಝಾರ್ಖಂಡ್ ರಾಜ್ಯಸ್ಯ ರಾಜಿನಗರೆ ಶಾಸಕೀಯ ನಿಯುಕ್ತಿ ವಿಧಾನ ಶೋಧನಾಯ ಛಾತ್ರಾಣಾಂ ಆಂದೋಲನಂ ಅದ್ಯ ಏಕವಿಂಶತಿತಮಂ ದಿವಸಂ ಪ್ರಾಪ್ನೋತ್. ಜಯಪಾಲ ಸಿಂಹ ಮುಂಡಾ ಕ್ರೀಡಾಂಗಣೆ ಛಾತ್ರ ನೇತ್ರೀಣಾಂ ಶಾಸನಸ್ಯ ಚ ಮಧ್ಯೆ ಸಂಜಾತಃ ಸಂಘರ್ಷಃ ಉತ್ತರೋತ್ತರಂ ಜಟಿಲತಾಂ ಉಪೈತಿ. ಜಮ್ಮು ಕಾಶ್ಮೀರಸ್ಯ ಉಧಮಪುರ ಮಂಡಲೆ ಅದ್ಯ ಗ್ರಾಮ ಸುರಕ್ಷಾ ದಲಸ್ಯ ಏಕಃ ಸದಸ್ಯಃ ಹತಃ, ಅಪರಶ್ಚ ಗಭೀರ ರೂಪೇಣ ಛತಃ ಸಂಜಾತಃ. ಯದಾ ತೇಷಾಂ ಸಹಯೋಗಿನಾ ಏವ ಆಂತರಿಕ ವಿವಾದಸ್ಯ ಅನಂತರಂ ತಾಭ್ಯಾಮುಪರಿ ಗೋಲಿಕಾ ಪ್ರಹಾರಃ ಕೃತಃ. ಆಕಾಶವಾಣಿ ಜಮ್ಮು ವಾರ್ತಾಹಾರಃ ಜ್ಞಾಪಯತಿ ಯತ್ ಏಷಾ ಘಟನಾ ಉಧಮಪುರಸ್ಯ ಸುದೂರ ಪಂಚೌರಿ ಕ್ಷೇತ್ರೇ ತದಾ ಅಭವತ್ ಯದಾ ವಿಡಿಜಿ ಸದಸ್ಯಾಃ ಡೊಮಿನೇಟ್ ಆರಕ್ಷಿ ಸ್ಥಾನಂ ಪ್ರತಿ ಗಚ್ಚಂತಃ ಆಸನ್. ಆಹತೇಭ್ಯ ಜನೇಭ್ಯಃ ಸದಸ್ಯಃ ತ್ವರಿತಂ ಚಿಕಿತ್ಸಾಲಯಂ ಪ್ರಾಪಿತಃ ಇತಿ ವಾರ್ತಾಃ.
1: ಈಗ ಅವಲೋಕನ.

ಆಕಾಶವಾಣಿ ಅವಲೋಕನ ವಿಷಯ ರಾಷ್ಟ್ರಪ್ರೇಮದ ಮನೋಭಾವ ಸಾರಲು ದೇಶಾದ್ಯಂತ ಹರ್ಘ ತಿರಂಗ ಅಭಿಯಾನ. ಬರೆದವರು ಅಭಯ್ ದಾಂಬ್ಲೆ, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ನಾಳೆ ಇಡೀ ಭಾರತ ದೇಶ ತನ್ನ 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮಕ್ಕೆ ಸಾಕ್ಷಿಯಾಗಲಿದ್ದು ಕೋಟ್ಯಂತರ ದೇಶವಾಸಿಗಳು ಅತ್ಯುತ್ಸಾಹದಿಂದ ಸಜ್ಜಾಗಿದ್ದಾರೆ. ಈ ಸಂದರ್ಭದ ಮುನ್ನಾ ದಿನವಾದ ಇಂದು ಕೇಂದ್ರ ಸಂಸ್ಕೃತಿ ಸಚಿವಾಲಯದ ನೇತೃತ್ವದಲ್ಲಿ ಯಶಸ್ವಿಯಾಗಿ ನೆರವೇರುತ್ತಿರುವ ಹರ್ ಘರ್ ತಿರಂಗ ಅಭಿಯಾನ ದೇಶದ ಪ್ರತಿಯೊಂದು ಮನೆ ಮನೆಗಳಲ್ಲಿ ರಾಷ್ಟಪ್ರೇಮದ ಜ್ವಾಲೆಯನ್ನು ಉಜ್ವಲಗೊಳಿಸುತ್ತಿದೆ. ರಾಷ್ಟ್ರಧ್ವಜದೊಂದಿಗಿನ ಬಾಂಧವ್ಯವನ್ನು ಕೇವಲ ಔಪಚಾರಿಕ ಹಂತದಿಂದ ಮನೆ ಮನಗಳ ವೈಯಕ್ತಿಕ ಭಾವನಾತ್ಮಕ ಸಂಪರ್ಕಕ್ಕೆ ಕೊಂಡೊಯ್ಯುವ ಉದ್ದೇಶದಿಂದ ಆರಂಭವಾದ ಈ ಅಭಿಯಾನ ಇಂದು 5ನೇ ಆವೃತ್ತಿಯನ್ನು ತಲುಪಿದೆ. ಈ ಕಾರ್ಯಕ್ರಮ ಪ್ರತಿಯೊಬ್ಬ ನಾಗರಿಕನೂ ರಾಷ್ಟ್ರ ನಿರ್ಮಾಣದ ಕಡೆಗೆ ತನ್ನ ಬದ್ಧತೆ ಪುನರುಚ್ಚರಿಸುವ ಸಾಂಕೇತಿಕ ಕ್ರಿಯೆಯಾಗಿದೆ. ವಿಶೇಷವಾಗಿ ಈ ಬಾರಿ ರಾಷ್ಟೀಯ ಗೀತೆ ವಂದೇ ಮಾತರಂನ 150ನೇ ವರ್ಷಾಚರಣೆಯ ಸ್ಮರಣಾರ್ಥ ಅದರ ಚೈತನ್ಯಕ್ಕೆ ಅನುರೂಪವಾಗಿ 2026ರ ಈ ಅಭಿಯಾನವನ್ನು ಸಮರ್ಪಿಸಲಾಗಿದೆ. ಆಗಸ್ಟ್ 9ರಂದು ಆರಂಭಗೊಂಡು ಆಗಸ್ಟ್ 17ರವರೆಗೆ ದೇಶಾದ್ಯಂತ ಜರುಗುತ್ತಿರುವ ಈ ಆಂದೋಲನ 2047ರ ವೇಳೆಗೆ ವಿಕಸಿತ ಭಾರತ ಮತ್ತು ಯುವಶಕ್ತಿ ಕಲ್ಪನೆಯಡಿ ಸಾರ್ವಜನಿಕರಲ್ಲಿ ನವೋಲ್ಲಾಸವನ್ನು ಜಾಗೃತಗೊಳಿಸುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕರೆ ನೀಡಿದಂತೆ ತ್ರಿವರ್ಣ ಧ್ವಜ ಭಾರತದ ಹೆಮ್ಮೆ ಮತ್ತು ಪ್ರತಿಯೊಬ್ಬ ನಾಗರಿಕನಿಗೆ ಪ್ರೇರಣೆಯ ಮೂಲವಾಗಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ದೆಹಲಿಯ ಭಾರತ್ ಮಂಟಪದಲ್ಲಿ ಸಂಸದರು ಮತ್ತು ಜನಪ್ರತಿನಿಧಿಗಳೊಂದಿಗೆ ವಿಶೇಷ ಬೈಕ್ ರ್ಯಾಲಿಗೆ ಚಾಲನೆ ನೀಡಿ ತಿಳಿಸಿದಂತೆ ವಂದೇ ಮಾತರಂ ಗೀತೆಯು ಮಾತೃಭೂಮಿಯ ಮೇಲಿನ ಪ್ರೀತಿಯನ್ನು ರಾಷ್ಟೀಯ ಕರ್ತವ್ಯವನ್ನಾಗಿ ಪರಿವರ್ತಿಸಿದೆ. ಈ ಮಹೋತ್ಸವದ ಭಾಗವಾಗಿ ದೇಶದ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸಾರ್ವಜನಿಕರ ಸಕ್ರಿಯ ಪಾಲ್ಗೊಳ್ಳುವಿಕೆಯೊಂದಿಗೆ ತಿರಂಗ ಯಾತ್ರೆಗಳು, ಬೈಕ್ ಹಾಗೂ ಸೈಕಲ್ ರ್ಯಾಲಿಗಳು, ಸಾಂಸ್ಕೃತಿಕ ತಿರಂಗ ಕಾರ್ಯಕ್ರಮಗಳು ಮತ್ತು ವಂದೇ ಮಾತರಂ ಸಾಮೂಹಿಕ ಗಾಯನ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯುತ್ತಿವೆ. ಈ ಅಭಿಯಾನವು ಡಿಜಿಟಲ್ ರೂಪದಲ್ಲೂ ದೇಶಪ್ರೇಮದ ಹೊಸ ಅಲೆಯನ್ನೇ ಸೃಷ್ಟಿಸಿದೆ. ಸಾರ್ವಜನಿಕರು ತಮ್ಮ ಮನೆಗಳ ಮೇಲೆ ಗೌರವದಿಂದ ತ್ರಿವರ್ಣ ಧ್ವಜ ಹಾರಿಸಿ ಧ್ವಜದೊಂದಿಗೆ ಸೆಲ್ಫಿ ತೆಗೆದುಕೊಂಡು ಅಧಿಕೃತ ಜಾಲತಾಣ harghatiranga.com ಅಪ್ಲೋಡ್ ಮಾಡುತ್ತಿದ್ದಾರೆ. ಈ ರೀತಿ ಭಾಗವಹಿಸಿದ ನಾಗರಿಕರು ತಮ್ಮ ಪ್ರಮಾಣ ಪತ್ರಗಳನ್ನು #harghartiranga ಮತ್ತು #HDT2026 #ಗಳೊಂದಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಮ್ಮ ನಿವಾಸದಲ್ಲಿ ಧ್ವಜಾರೋಹಣ ನೆರವೇರಿಸಿ ಏಕ್ ಭಾರತ್ ಶ್ರೇಷ್ಠ ಭಾರತ್ ಶಕ್ತಿಯನ್ನು ಸಾರುವ ಈ ಆಂದೋಲನದಲ್ಲಿ ಪ್ರತಿಯೊಬ್ಬರೂ ಒಂದಾಗುವಂತೆ ಮನವಿ ಮಾಡಿದ್ದಾರೆ. ಇದಲ್ಲದೆ ಈ ಬಾರಿಯ ಅಭಿಯಾನದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಸಹಯೋಗದೊಂದಿಗೆ ಸೂರ್ಯಪಥ್ ತಿರಂಗ ಎಂಬ ನೂತನ ಜಾಗತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಸೂರ್ಯೋದಯದ ಹಾದಿಯಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಸಾಗುವ ವಿಶ್ವದಾದ್ಯಂತ ಭಾರತೀಯ ರಾಯಭಾರ ಕಚೇರಿಗಳಲ್ಲಿ ಧ್ವಜಾರೋಹಣ ನೆರವೇರಿಸುವ ಮೂಲಕ ಜಾಗತಿಕ ಮಟ್ಟದಲ್ಲಿ ಭಾರತೀಯರ ಒಗ್ಗಟ್ಟನ್ನು ಪ್ರದರ್ಶಿಸಲಾಗಿದೆ. ರಾಷ್ಟ್ರಧ್ವಜ ಹಾರಿಸುವಾಗ ಅದರ ಘನತೆ, ಗೌರವ ಮತ್ತು ಪವಿತ್ರತೆಯನ್ನು ಕಾಯ್ದುಕೊಳ್ಳುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ. ಭಾರತದ ರಾಷ್ಟ್ರಧ್ವಜದ ಪ್ರದರ್ಶನವನ್ನು ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ಕಾಯ್ದೆ 1971 ಮತ್ತು ಭಾರತೀಯ ಧ್ವಜ ಸಂಹಿತೆ 2002ರ ನಿಯಮಗಳು ನಿಯಂತ್ರಿಸುತ್ತವೆ. ಧ್ವಜ ಸಂಹಿತೆಗೆ ಮಾಡಲಾದ ತಿದ್ದುಪಡಿಗಳ ಪ್ರಕಾರ ಕೈಯಿಂದ ನೇಯ್ದ ಅಥವಾ ಯಂತ್ರದಿಂದ ತಯಾರಿಸಿದ ಹತ್ತಿ ನೂಲು, ಪಾಲಿಯೆಸ್ಟರ್, ಉಣ್ಣೆ ಮತ್ತು ರೇಷ್ಮೆ ಖಾದಿ ಧ್ವಜಗಳನ್ನು ಬಳಸಲು ಸಂಪೂರ್ಣ ಅವಕಾಶ ನೀಡಲಾಗಿದೆ. ಧ್ವಜವು 3:2 ಅನುಪಾತದಲ್ಲಿ ಆಯತಾಕಾರದಲ್ಲಿದ್ದು ಯಾವಾಗಲೂ ಅತ್ಯುನ್ನತ ಗೌರವದ ಸ್ಥಾನದಲ್ಲಿರಬೇಕು. ನಾಗರಿಕರು, ಖಾಸಗಿ ಸಂಸ್ಥೆಗಳು ಅಥವಾ ಶಿಕ್ಷಣ ಸಂಸ್ಥೆಗಳು ಧ್ವಜಾರೋಹಣ ಮಾಡಬಹುದಾಗಿದ್ದು ಮನೆಗಳ ಮೇಲೆ ಹಗಲು ಮತ್ತು ರಾತ್ರಿ ಎರಡೂ ಸಮಯದಲ್ಲಿ ಧ್ವಜ ಹಾರಿಸಲು ಅವಕಾಶ ಕಲ್ಪಿಸಲಾಗಿದೆ. ಆದರೆ ಹಾನಿಗೊಳಗಾದ ಧ್ವಜಗಳನ್ನು ಯಾವುದೇ ಕಾರಣಕ್ಕೂ ಪ್ರದರ್ಶಿಸಬಾರದು ಎಂಬ ಮುಖ್ಯ ನಿಯಮವನ್ನು ಎಲ್ಲರೂ ಕಡ್ಡಾಯವಾಗಿ ಪಾಲಿಸಬೇಕಿದೆ. ನಾಳೆ ನಾವೆಲ್ಲರೂ ನಮ್ಮ ದೇಶದ ಸ್ವಾತಂತ್ರ್ಯದ 80ನೇ ವರ್ಷಾಚರಣೆಯ ಸಂಭ್ರಮದಲ್ಲಿರಲಿದ್ದು ಹಿಮಾಲಯದಿಂದ ಕನ್ಯಾಕುಮಾರಿವರೆಗೆ ಮತ್ತು ಗಡಿಭಾಗಗಳಿಂದ ಹಿಡಿದು ಪ್ರತಿಯೊಂದು ಗ್ರಾಮೀಣ ಪ್ರದೇಶಗಳ ಮನೆಗಳ ಮೇಲೆಯೂ ಹೆಮ್ಮೆಯ ತ್ರಿವರ್ಣ ಧ್ವಜ ಅತ್ಯಂತ ಶೋಭಾಯಮಾನವಾಗಿ ಹಾರಾಡಲಿದೆ. ಸಮಾಜದ ಎಲ್ಲ ವರ್ಗದ ಜನರನ್ನು ಒಂದೇ ಭಾವನೆಯಡಿ ತಂದಿರುವ ಈ ಹರ್ ಘರ್ ತಿರಂಗ ಅಭಿಯಾನ ಕೇವಲ ಒಂದು ಸರ್ಕಾರಿ ಕಾರ್ಯಕ್ರಮವಾಗಿ ಉಳಿಯದೆ ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲೂ ಮಾತೃಭೂಮಿಯ ಬಗೆಗೆ ಹೆಮ್ಮೆ, ಭಕ್ತಿ, ಸಾಂಸ್ಕೃತಿಕ ಪರಂಪರೆ ಮತ್ತು ಏಕತೆಯ ಜಾಗೃತಿಯನ್ನು ಎತ್ತಿಹಿಡಿದ ನಿಜವಾದ ಜನಾಂದೋಲನವಾಗಲಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಬೆಂಗಳೂರು.
1: ಯಂಗ್ ಇಂಡಿಯಾ ಫ್ರೀಡಂ ರಿದಮ್ಸ್,
2: ಸ್ವಾತಂತ್ರ್ಯೋತ್ಸವದ ಸಂಭ್ರಮಕ್ಕೆ ಸಂಗೀತದ ಮೆರುಗು.
3: ಆಗಸ್ಟ್ 15ರಂದು ನೇರ ಪ್ರಸಾರದಲ್ಲಿ
2: ಮುಂಜಾನೆ 10-11ರವರೆಗೆ
1: ಯಂಗ್ ಇಂಡಿಯಾ ಫ್ರೀಡಂ ರಿದಮ್ಸ್.
2: ಸಂಗೀತ ಕಲಾಕ್ಷೇತ್ರದಲ್ಲಿ ವಿಶೇಷ ಛಾಪು ಮೂಡಿಸಿರುವ
3: ಬೆಂಗಳೂರಿನ ಕಲಾವಿದರು ಪ್ರಸ್ತುತಪಡಿಸುವ
1: ಯಂಗ್ ಇಂಡಿಯಾ ಫ್ರೀಡಂ ರಿದಮ್ಸ್,
2: ಮೃದಂಗ ಬೆಂಗಳೂರು ವಿ ಪ್ರವೀಣ್ ಹಾಗೂ ಕೆಯು ಜಯಚಂದ್ರರಾವ್,
3: ಖಂಜಿರ ವಿದ್ವಾನ್ ಸಿಪಿ ವ್ಯಾಸವಿಠಲ,
2: ಘಟ ಗಿರಿಧರ್ ಉಡುಪ,
3: ಮೋರ್ಸಿಂಗ್ ಭಾರದ್ವಾಜ್ ಆರ್ ಸಾತವಲ್ಲಿ,
2: ಕೊನುಕೋಲು ಸೋಮಶೇಖರ್ ಜೋಯಿಸ್,
3: ಗಾಯನ ದಿಲೀಪ್ ಸಿಂಹ.
1: ಯಂಗ್ ಇಂಡಿಯಾ ಫ್ರೀಡಂ ರಿದಮ್ಸ್.
2: ವಿಶೇಷ ಆಹ್ವಾನಿತರ ಸಮ್ಮುಖದಲ್ಲಿ
3: ಆಕಾಶವಾಣಿಯ ಸ್ಟುಡಿಯೋದಿಂದ ನೇರ ಪ್ರಸಾರದಲ್ಲಿ
2: ಕೇಳಿ ಆನಂದಿಸಲು ತಪ್ಪದೆ ಟ್ಯೂನ್ ಮಾಡಿ ಮುಂಜಾನೆ 10 ಗಂಟೆಗೆ
1: ಯಂಗ್ ಇಂಡಿಯಾ ಫ್ರೀಡಂ ರಿದಮ್ಸ್.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
4: ಅಕಾಲಿಕ ಮಳೆಗೆ ಮಿಂಚುಗಳು

0: पीएम फसल बीमा योजना से करीब 2 लाख करोड़ रूपये ಕ್ಲೇಮ್ ಕೆ ರೂಪೆ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದ್ದೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
5: This Independence Day, celebrate internet freedom. Get the BSNL FTTH Independence Day offer for just 1,111 rupees per month.
6: Enjoy 200 Mbps high-speed internet, a massive 5,000 GB of data, and save 88 rupees every month.
5: This Independence Day, connect to freedom with BSNL FTTH.
6: BSNL, connecting India.
5: Terms and conditions apply.
7: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ನಾಳೆ 80th ಸ್ವಾತಂತ್ರ್ಯ ದಿನಾಚರಣೆ. ಮಾಣೆಕ್ ಷಾ ಪರೇಡ್ ಮೈದಾನದಲ್ಲಿ ಮುಖ್ಯಮಂತ್ರಿ ಧ್ವಜಾರೋಹಣ. ಬೆಂಗಳೂರಿನಲ್ಲಿ ಬಿಗಿ ಭದ್ರತೆ. ರಾಜ್ಯದಲ್ಲಿ ಗುಟ್ಕಾ ನಿಷೇಧ, ಆದೇಶ ಹಿಂಪಡೆಯಲು ಸರ್ಕಾರ ನಿರ್ಧಾರ. ಪರಿಷತ್ನಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆ ಸಮರ್ಥಿಸಿಕೊಂಡ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತಾತ್ಕಾಲಿಕವಾಗಿ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ರದ್ದುಗೊಳಿಸಲು ನಿರ್ಧಾರ. ಆಹಾರ ಖಾತೆ ಸಚಿವ ರಿಜ್ವಾನ್ ಅರ್ಷದ್ ಸ್ಪಷ್ಟನೆ. 2110 ಕೋಟಿ ರೂಪಾಯಿ ಹಗರಣ. ಆರೋಪಿ ಶಿವಾನಂದ್ ನೀಲಣ್ಣವರ್ ಬಂಧಿಸಿದ ಇಡಿ. ವಾರ್ತೆಗಳ ವಿವರ. 80th ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮಾಣೆಕ್ ಷಾ ಪರೇಡ್ ಮೈದಾನದಲ್ಲಿ ನಾಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದಾದ್ಯಂತ ಭದ್ರತಾ ವ್ಯವಸ್ಥೆ ಹೆಚ್ಚಿಸಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಮೈದಾನದ ಹೊರಗೆ ಮತ್ತು ಒಳಗೆ 110 ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ. 1100 ಪೊಲೀಸ್ ಅಧಿಕಾರಿಗಳನ್ನು ಹಾಗೂ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಸುಗಮ ಸಂಚಾರ ನಿರ್ವಹಣೆಗಾಗಿ 1583 ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ಮಾಣೆಕ್ ಷಾ ಪರೇಡ್ ಮೈದಾನಕ್ಕೆ ಸಿಗರೆಟ್, ಬೆಂಕಿ ಪೊಟ್ಟಣ, ಚೂಪಾದ ವಸ್ತು, ಚಾಕು ಮತ್ತು ಬ್ಲೇಡ್, ಸ್ಫೋಟಕ ವಸ್ತುಗಳನ್ನು ನಿಷೇಧ ಮಾಡಲಾಗಿದೆ. ಇದರ ಜೊತೆಗೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಬೆಂಗಳೂರಿನಲ್ಲಿ ಫ್ರೀಡಂ ಹಬ್ಬ ನಡೆಯಲಿದ್ದು ಎಲ್ಲಾ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ. ಕಾರ್ಯಕ್ರಮವನ್ನು ಸಾರ್ವಜನಿಕರಿಗಾಗಿ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಆಯೋಜನೆ ಮಾಡಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ 3000 ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ತೀವ್ರ ವಿರೋಧದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಗುಟ್ಕಾ ನಿಷೇಧವನ್ನು ಹಿಂತೆಗೆದುಕೊಳ್ಳಲಿದೆ ಎಂದು ಐಎಎನ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಅಡಿಕೆ ಬೆಳೆಗಾರರ ಮೇಲೆ ಪರಿಣಾಮ ಉಂಟಾಗಲಿದೆ ಎಂದು ಶಾಸಕರು ಪಕ್ಷಾತೀತವಾಗಿ ಕಳವಳ ವ್ಯಕ್ತಪಡಿಸಿದ ಬಳಿಕ ಸರ್ಕಾರ ನಿಷೇಧವನ್ನು ಹಿಂತೆಗೆದುಕೊಳ್ಳಲು ನಿರ್ಧರಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದಲ್ಲಿ ಗುಟ್ಕಾ ನಿಷೇಧಿಸುವ ಆದೇಶವನ್ನು ಹಿಂತೆಗೆದುಕೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ನಿನ್ನೆ ನಡೆದ ಸಚಿವ ಸಂಪುಟದಲ್ಲಿ ಈ ವಿಷಯ ಚರ್ಚೆಗೆ ಬಂದಿದ್ದು ಆರೋಗ್ಯ ಇಲಾಖೆ ಕಾರ್ಯದರ್ಶಿ ವಿರುದ್ದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ಉತ್ತಮ ಯೋಜನೆಯಾಗಿದೆ ಎಂದು ವಿಧಾನ ಪರಿಷತ್ನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಕೆಲವು ಒತ್ತಡಗಳಿಂದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಸಭಾಪತಿ ಸಲೀಂ ಅಹಮದ್ ಅವರನ್ನು ಅಭಿನಂದಿಸಿ ಮಾತನಾಡಿದ ಮುಖ್ಯಮಂತ್ರಿ, ಜೀವನದಲ್ಲಿ ಯಶಸ್ಸು ಸಿಗಬೇಕಾದರೆ ಧರ್ಮರಾಯನ ಧರ್ಮತ್ವ, ಕರ್ಣನ ದಾನತ್ವ, ಅರ್ಜುನನ ಗುರಿ ಇರಬೇಕು ಎಂದು ತಿಳಿಸಿದ್ದಾರೆ. ರಾಜಕಾರಣ ಹೊರಗಿಟ್ಟು ರಾಜ್ಯದ ಯಶಸ್ಸಿಗೆ ಒಟ್ಟಾಗಿ ಕಾರ್ಯನಿರ್ವಹಿಸೋಣ ಎಂದು ಕರೆ ನೀಡಿದ್ದಾರೆ. ನೂತನ ಸಭಾಪತಿ ಸಲೀಂ ಅಹಮದ್ ಮಾತನಾಡಿ, ಈ ಹಂತದವರೆಗೆ ಬರಲು ಅವಕಾಶ ಕಲ್ಪಿಸಿದ ಕಾಂಗ್ರೆಸ್ ಪಕ್ಷ ಹಾಗೂ ಹಿರಿಯ ನಾಯಕರಿಗೆ ಧನ್ಯವಾದ ತಿಳಿಸಿದರು. ಇದು ಪಕ್ಷದ ಸ್ಥಾನವಲ್ಲ, ಸದನದ ಸ್ಥಾನ ಎಂದು ಅಭಿಪ್ರಾಯಪಟ್ಟ ಅವರು, ಇಲ್ಲಿ ಎಲ್ಲರೂ ಸಮಾನರು ಎಂದು ಹೇಳಿದ್ದಾರೆ. ಬಳಿಕ ವಿಧಾನ ಪರಿಷತ್ನ ಕಲಾಪವನ್ನು ಸೋಮವಾರ 11:00 ಸಭಾಪತಿ ಸಲೀಂ ಅಹಮದ್ ಮುಂದೂಡಿದರು. ತಾತ್ಕಾಲಿಕವಾಗಿ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ರದ್ದುಗೊಳಿಸಲು ನಿರ್ಧರಿಸಲಾಗಿದೆ ಎಂದು ಆಹಾರ ಖಾತೆ ಸಚಿವ ರಿಜ್ವಾನ್ ಅರ್ಷದ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 2,65,00,000 ಕಾರ್ಡ್ಗಳು ಇ ಕೆವೈಸಿ ಆಗಬೇಕಾಗಿದೆ ಎಂದು ಹೇಳಿದ್ದಾರೆ. ಸೆಪ್ಟೆಂಬರ್ ತಿಂಗಳ ಒಳಗೆ ಇ ಕೆವೈಸಿ ಮಾಡಲು ನಿರ್ಧರಿಸಿದ್ದು ಬಳಿಕ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಇಂದಿರಾ ಕಿಟ್ ನೀಡಲು ತಾಂತ್ರಿಕ ತೊಂದರೆ ಉಂಟಾಗಿದೆ ಎಂದು ತಿಳಿಸಿದ ಸಚಿವರು, ಅಂತಿಮ ನಿರ್ಧಾರ ಇನ್ನೂ ಕೈಗೊಂಡಿಲ್ಲ ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ಪರಿಸರದಲ್ಲಿ ನಾಳೆ ಮತ್ತು ನಾಡಿದ್ದು ಬೆಂಗಳೂರಿನ ಖಾಸಗಿ ಕಂಪನಿಯೊಂದು ವಾಹನಗಳ ಆಫ್ ರೋಡ್ ಸಾಹಸ ಯಾತ್ರೆ ರ್ಯಾಲಿ ಆಯೋಜನೆ ಮಾಡಿದೆ. ಇಂತಹ ಯಾವುದೇ ಕಾರ್ಯಕ್ರಮಗಳನ್ನು ನಡೆಸಲು ಅನುಮತಿ ನೀಡದಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅವರಿಗೆ ಪತ್ರ ಬರೆದ ಮೂಲಕ ಸೂಚನೆ ನೀಡಿರುವ ಅವರು, ಕಾರ್ಯಕ್ರಮ ನಡೆಸಿದ್ದಲ್ಲಿ ಕಾನೂನು ಕ್ರಮ ಜರುಗಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಜೀಪ್ಗಳ ಸಂಚಾರದಿಂದ ಕುದುರೆಮುಖದ ಪರಿಸರಕ್ಕೆ, ಗ್ರಾಮೀಣ ಭಾಗದ ರಸ್ತೆಗಳಿಗೆ ಹಾನಿಯುಂಟಾಗಲಿದೆ. ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯದ ಜೊತೆಗೆ ಸಣ್ಣ ಜಲ ಹಳ್ಳದಂತ ನೀರಿನ ಮೂಲಗಳು ಕಲುಷಿತಗೊಳ್ಳುತ್ತವೆ ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮ ನಡೆಸಿದ್ದಲ್ಲಿ ಆಯೋಜಕರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. 80th ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಿಂದ ನಾಳೆ ಬೆಳಗ್ಗೆ 10:30 11:30 ಫ್ರೀಡಂ ರಿದಮ್ ಎ ಸಿಂಫೋನಿ ಆಫ್ ಫ್ರೀಡಂ ಎಂಬ ಸಂಗೀತ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. 2,110 ಕೋಟಿ ರೂಪಾಯಿಗಳ ಹಗರಣದಲ್ಲಿ ಶಿವಂ ಅಸೋಸಿಯೇಟ್ನ ಶಿವಾನಂದ್ ಸಿದ್ದಪ್ಪ ನೀಲಣ್ಣವರ್ ಅವರನ್ನು ಬಂಧಿಸಲಾಗಿದೆ ಎಂದು ಜಾರಿ ನಿರ್ದೇಶನಾಲಯ ತಿಳಿಸಿದೆ. ಮಂಗಳೂರು ವಲಯ ಇಡಿ ಅಧಿಕಾರಿಗಳು ಬಂಧಿಸಿದ್ದು ವಿಶೇಷ ನ್ಯಾಯಾಲಯ ಆರೋಪಿಯನ್ನು ಇದೇ 24ರವರೆಗೆ ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಿದೆ. ಶಿವಾನಂದ ಕರ್ನಾಟಕ ಮಾತ್ರವಲ್ಲದೆ ಮಹಾರಾಷ್ಟ್ರ, ಗೋವಾ, ಛತ್ತೀಸ್ಗಢ ರಾಜ್ಯದಲ್ಲಿಯೂ ಹೂಡಿಕೆ ಸಂಗ್ರಹ ಮಾಡಿದ್ದಾನೆ. ಪೋಂಜಿ ಶೈಲಿ ಸ್ಕೀಂ ಮೂಲಕ 2,110 ಕೋಟಿ ರೂಪಾಯಿ ಅಕ್ರಮವಾಗಿ

0: ಸಂಗ್ರಹಿಸಿದ್ದಾನೆ. ಆದರೆ ಒಂದು ಭಾಗದಷ್ಟು ಹಣ ಮಾತ್ರ ಮರುಪಾವತಿ ಮಾಡಲಾಗಿದೆ. ದುರುಪಯೋಗ ಪಡಿಸಿಕೊಂಡ ಹಣವನ್ನು ಪಿಎಂಎಲ್ಎ ಅಡಿಯಲ್ಲಿ ಅಪರಾಧದ ಆದಾಯ ಎಂದು ಗುರುತಿಸಲಾಗಿದೆ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಆಗಸ್ಟ್ 9-17 ದೇಶದಾದ್ಯಂತ ಹರ್ಗ ತಿರಂಗ 2026 ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಸಿದ್ದರಾಮೇಶ್ವರ ತಿಳಿಸಿದ್ದಾರೆ. ಗದಗ ಜಿಲ್ಲೆಯ ನಾಗಾವಿ ಗ್ರಾಮದಲ್ಲಿರುವಂತಹ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ರಾಷ್ಟೀಯ ಸೇವಾ ಯೋಜನೆಯ ಕೋಶದ ವತಿಯಿಂದ ಮಲ್ಲಸಮುದ್ರ ಗ್ರಾಮದಲ್ಲಿ ಹರ್ಘರ್ ತಿರಂಗ ಅಭಿಯಾನ ಜರುಗಿತು. ತುಮಕೂರಿನಲ್ಲಿ ನಡೆದ ತಿರಂಗ ಯಾತ್ರೆಯಲ್ಲಿ ಕಾಲೇಜು ವಿದ್ಯಾರ್ಥಿಗಳು, ಎನ್ಸಿಸಿ ಮತ್ತು ಸ್ಕೌಟ್ ವಿದ್ಯಾರ್ಥಿಗಳು ಸೇರಿದಂತೆ 100 ಮಂದಿ ಉತ್ಸಾಹದಿಂದ ಭಾಗಿಯಾದರು. ಮಹಾನಗರ ಪಾಲಿಕೆ ಆವರಣದಲ್ಲಿ ವಿದ್ಯಾರ್ಥಿಗಳು ಮತ್ತು ನಾಗರಿಕರು 100 ಉದ್ದದ ಬೃಹತ್ ರಾಷ್ಟ್ರಧ್ವಜ ಹಾಗೂ ಸಹಸ್ರಾರು ತ್ರಿವರ್ಣ ಧ್ವಜಗಳನ್ನು ಹಿಡಿದು ಮೆರವಣಿಗೆ ನಡೆಸಿದರು. ಕಲಬುರಗಿ ಲೋಕಸಭಾ ಕ್ಷೇತ್ರದ ಸಂಸದ ರಾಧಾಕೃಷ್ಣ ದೊಡ್ಡಮನಿ ನವದೆಹಲಿಯಲ್ಲಿ ಇಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಮಹಾನಿರ್ದೇಶಕ ಯದುಬೀರ್ ಸಿಂಗ್ ರಾವತ್ ಮತ್ತು ಹೆಚ್ಚುವರಿ ಮಹಾನಿರ್ದೇಶಕ ಜಾನ್ವಿಜ್ ಶರ್ಮಾ ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ಸಭೆಯಲ್ಲಿ ಕಲಬುರಗಿ ಜಿಲ್ಲೆಯ ಐತಿಹಾಸಿಕ ಬೌದ್ಧ ತಾಣವಾದ ಸನ್ನತಿ ಹಾಗೂ ಪ್ರಸಿದ್ಧ ಗುಲ್ಬರ್ಗಾ ಕೋಟೆಯ ಸಂರಕ್ಷಣೆ, ಜೀರ್ಣೋದ್ಧಾರ ಮತ್ತು ಸಮಗ್ರ ಅಭಿವೃದ್ಧಿ ಕುರಿತು ಸಮಾಲೋಚನೆ ನಡೆಸಿದ್ದಾರೆ. ಈ ಭಾಗದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿರುವ ಪಾರಂಪರಿಕ ತಾಣಗಳನ್ನು ಕಾಲಮಿತಿಯಲ್ಲಿ ಸಂರಕ್ಷಿಸಿ ಅಭಿವೃದ್ಧಿಪಡಿಸುವ ಅಗತ್ಯವನ್ನು ಸಂರಕ್ಷಣೆ ದೃಷ್ಟಿಯಿಂದ ಪ್ರತಿಪಾದಿಸಿದ್ದಾರೆ. ಸಂಸದರ ಮನವಿಗೆ ಧನಾತ್ಮಕವಾಗಿ ಸ್ಪಂದಿಸಿದ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ, ಕೊಯ್ಲಿನ ನಂತರದ ನಷ್ಟ ತಡೆಯುವುದು ಹಾಗೂ ರೈತರ ಆದಾಯ ಹೆಚ್ಚಿಸುವ ಉದ್ದೇಶದಿಂದ ಜಾರಿಗೆ ತರಲಾಗಿರುವಂತಹ ಪ್ರಧಾನಮಂತ್ರಿ ಕಿಸಾನ್ ಸಂಪದ ಯೋಜನೆ ಹಾಗೂ ಎಪಿಇಡಿಎ ಯೋಜನೆಗಳ ಅಡಿಯಲ್ಲಿ ದಾವಣಗೆರೆ ಜಿಲ್ಲೆಯ ಆಹಾರ ಸಂರಕ್ಷಣಾ ಹಾಗೂ ಸಂಸ್ಕರಣಾ ಘಟಕಕ್ಕೆ ಹಣಕಾಸಿನ ನೆರವು ಮಂಜೂರಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಲೋಕಸಭೆಯಲ್ಲಿ ಕೇಳಿದ್ದ ಪ್ರಶ್ನೆಗೆ ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವ ಚಿರಾಗ್ ಪಾಸ್ವಾನ್ ಲಿಖಿತ ಉತ್ತರ ನೀಡಿದ್ದಾರೆ. ಎಪಿಇಡಿಎ ಯೋಜನೆಯಡಿ ಆರ್ಥಿಕ ನೆರವು ಕೋರಿ ಕರ್ನಾಟಕದಿಂದ ಸಲ್ಲಿಕೆಯಾಗಿದ್ದಂತಹ 11 ಅರ್ಜಿಗಳಲ್ಲಿ 6 ಯೋಜನೆಗಳಿಗೆ ಮಂಜೂರಾತಿ ದೊರೆತಿದ್ದು ಅದರಲ್ಲಿ ದಾವಣಗೆರೆಯ ಸಂಸ್ಥೆಯೂ ಸೇರಿದೆ ಎಂದು ಸಚಿವ ಚಿರಾಗ್ ಪಾಸ್ವಾನ್ ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಆವರಣದ ಮುಂಭಾಗದಲ್ಲಿ ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿ ನಿರ್ಮಾಣಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಭೂಮಿಪೂಜೆ ನೆರವೇರಿಸಿದರು. ಹಾವೇರಿ ಜಿಲ್ಲೆಯಲ್ಲಿ 2026 ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಪಡಿತರ ಆಹಾರ ಧಾನ್ಯವನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸಾರ್ವಜನಿಕ ಆಹಾರ ವಿತರಣಾ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ, ಮಹಿಳೆಯರಿಗೆ, ದುರ್ಬಲರಿಗೆ, ಹಿರಿಯರಿಗೆ ಯಾವುದೇ ರೀತಿಯ ಲೋಪದೋಷ ಕಂಡುಬಂದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ದ ಕ್ರಮ ಕೈಗೊಳ್ಳಲಾಗುವುದು ಎಂದು ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷರಾದಂತಹ ಡಾ ಎಚ್ ಕೃಷ್ಣ ತಿಳಿಸಿದ್ದಾರೆ. ಸ್ವಚ್ಛ ಭಾರತ್ ಮಿಷನ್ ಕಾರ್ಯಕ್ರಮದಡಿ 80th ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಸ್ವಚ್ಛ ಸ್ವಾತಂತ್ರ್ಯೋತ್ಸವ ಘೋಷ ವಾಕ್ಯದೊಂದಿಗೆ ಮಂಡ್ಯ ನಗರಸಭೆ ವತಿಯಿಂದ ಸ್ವಚ್ಛತಾ ಡ್ರೈವ್ ಹಮ್ಮಿಕೊಳ್ಳಲಾಗಿದೆ ಎಂದು ನಗರಸಭೆ ಆಯುಕ್ತರಾದಂತಹ ಯುಪಿ ಪಂಪಶ್ರೀ ಮಾಹಿತಿ ನೀಡಿದ್ದಾರೆ. ಗ್ರಾಮೀಣ ಕುಟುಂಬಗಳಿಗೆ ಉದ್ಯೋಗದ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ನಾಳೆಯಿಂದ ಸೆಪ್ಟೆಂಬರ್ 15 ಎಲ್ಲಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜಾಬ್ ಕಾರ್ಡ್ ಮೇಳ ಅಭಿಯಾನ ಜರುಗಲಿದೆ ಎಂದು ಗದಗ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಸಿಆರ್ ಮುಂಡರಗಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ 80th ಸ್ವಾತಂತ್ರ್ಯ ದಿನಾಚರಣೆ, ಮಾಣೆಕ್ ಶಾ ಪರೇಡ್ ಮೈದಾನದಲ್ಲಿ ಮುಖ್ಯಮಂತ್ರಿ ಧ್ವಜಾರೋಹಣ, ಬೆಂಗಳೂರಿನಲ್ಲಿ ಬಿಗಿ ಭದ್ರತೆ, ರಾಜ್ಯದಲ್ಲಿ ಗುಟ್ಕಾ ನಿಷೇಧ ಆದೇಶ ಹಿಂಪಡೆಯಲು ಸರ್ಕಾರ ನಿರ್ಧಾರ, ಪರಿಷತ್ನಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆ ಸಮರ್ಥಿಸಿಕೊಂಡ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ತಾತ್ಕಾಲಿಕವಾಗಿ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ರದ್ದುಗೊಳಿಸಲು ನಿರ್ಧಾರ, ಆಹಾರ ಖಾತೆ ಸಚಿವ ರಿಜ್ವಾನ್ ಅರ್ಷದ್ ಸ್ಪಷ್ಟನೆ, 2,110 ಕೋಟಿ ರೂಪಾಯಿ ಹಗರಣ, ಆರೋಪಿ ಶಿವಾನಂದ್ ನೀಲಣ್ಣವರ್ ಬಂಧಿಸಿದ ಇಡಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಈ ಸ್ವಾತಂತ್ರ್ಯ ದಿನಕ್ಕೆ ಮನೆಗೆ ಕೊಡಿ ಇಂಟರ್ನೆಟ್ ಫ್ರೀಡಂ. ಬಿಎಸ್ಎನ್ಎಲ್ FTTH ಇಂಡಿಪೆಂಡೆನ್ಸ್ ಡೇ ಆಫರ್ ಕೇವಲ 1,111 ರೂಪಾಯಿ ಪ್ರತಿ ತಿಂಗಳು. 200 MBPS ಹೈ ಸ್ಪೀಡ್ ಇಂಟರ್ನೆಟ್, 5,000 GB ಡೇಟಾ ಮತ್ತು ಪ್ರತಿ ತಿಂಗಳು 88 ರೂಪಾಯಿ ಉಳಿತಾಯ. ಈ ಇಂಡಿಪೆಂಡೆನ್ಸ್ ಡೇ ಬಿಎಸ್ಎನ್ಎಲ್ FTTH ಜೊತೆ ಫ್ರೀಡಂಗೆ ಕನೆಕ್ಟ್ ಆಗಿ. ಬಿಎಸ್ಎನ್ಎಲ್ ಕನೆಕ್ಟಿಂಗ್ ಇಂಡಿಯಾ, ಷರತ್ತುಗಳು ಅನ್ವಯ.
2: ಕೇಳುಗರೆ ಗಮನಿಸಿ,
1: ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ಭಾರತದ ಗೌರವಾನ್ವಿತ ರಾಷ್ಟಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು

0: ನೇರ ಪ್ರಸಾರದಲ್ಲಿ
1: ಮುಂಜಾನೆ 10-11
2: ಯಂಗ್ ಇಂಡಿಯಾ ಫ್ರೀಡಂ ರಿದಮ್ಸ್.
1: ಸಂಗೀತ ಕಲಾಕ್ಷೇತ್ರದಲ್ಲಿ ವಿಶೇಷ ಛಾಪು ಮೂಡಿಸಿರುವ
0: ಬೆಂಗಳೂರಿನ ಕಲಾವಿದರು ಪ್ರಸ್ತುತಪಡಿಸುವ
2: ಯಂಗ್ ಇಂಡಿಯಾ ಫ್ರೀಡಂ ರಿದಮ್ಸ್
1: ಮೃದಂಗ, ಬೆಂಗಳೂರು ವಿ ಪ್ರವೀಣ್ ಹಾಗೂ ಕೆಯು ಜಯಚಂದ್ರರಾವ್,
0: ಖಂಜಿರ ವಿದ್ವಾನ್ ಸಿಪಿ ವ್ಯಾಸವಿಠಲ,
1: ಘಟ ಗಿರಿಧರ್ ಉಡುಪ,
0: ಮೋರ್ಸಿಂಗ್ ಭಾರದ್ವಾಜ್ ಆರ್ ಸಾತವಲ್ಲಿ,
1: ಕೊನುಕೋಲು ಸೋಮಶೇಖರ್ ಜೋಯಿಸ್,
0: ಗಾಯನ ದಿಲೀಪ್ ಸಿಂಹ.
2: ಯಂಗ್ ಇಂಡಿಯಾ ಫ್ರೀಡಂ ರಿದಮ್ಸ್
1: ವಿಶೇಷ ಆಹ್ವಾನಿತರ ಸಮ್ಮುಖದಲ್ಲಿ
0: ಆಕಾಶವಾಣಿಯ ಸ್ಟುಡಿಯೋದಿಂದ ನೇರ ಪ್ರಸಾರದಲ್ಲಿ
1: ಕೇಳಿ ಆನಂದಿಸಲು ತಪ್ಪದೇ ಟ್ಯೂನ್ ಮಾಡಿ ಮುಂಜಾನೆ 10 ಗಂಟೆಗೆ
2: ಯಂಗ್ ಇಂಡಿಯಾ ಫ್ರೀಡಂ ರಿದಮ್ಸ್.
3: ಈಗ ದೇಶಭಕ್ತಿ ಗೀತೆ ರಚನೆ ಡಿಎಸ್ ಕರ್ಕಿಯವರದು, ಕೇಳೋಣ ವೃಂದಗಾನದಲ್ಲಿ.

ಡಿಎಸ್ ಕರ್ಕಿಯವರ ರಚನೆಯ ದೇಶಭಕ್ತಿ ಗೀತೆಯನ್ನು ವೃಂದಗಾನದಲ್ಲಿ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ಭಾರತದ ಗೌರವಾನ್ವಿತ ರಾಷ್ಟಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟವನ್ನು ಉದ್ದೇಶಿಸಿ ಮಾಡುವ ಪ್ರಸಾರ ಭಾಷಣ ಇದೀಗ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ವಿಧಾನಮಂಡಲದಲ್ಲಿ ಇಂದು ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪಗಳ ಸಮೀಕ್ಷೆ. ಓದುತ್ತಿರುವವರು ಚೇತನ್ ಸಿವಿ. ಮೊದಲಿಗೆ ವಿಧಾನಸಭೆ ಕಲಾಪದ ಸಮೀಕ್ಷೆ, ಬರೆದವರು ಪತ್ರಕರ್ತ ರವೀಂದ್ರ ವೈಎಸ್. ಮಳೆಗಾಲದ ಅಧಿವೇಶನದ ಎರಡನೇ ದಿನವಾದ ಇಂದು ಕಲಾಪ ಆರಂಭವಾಗುತ್ತಿದ್ದಂತೆ ಹಂಗಾಮಿ ಸಭಾಧ್ಯಕ್ಷ ಟಿಬಿ ಜಯಚಂದ್ರ ನೂತನ ಸಭಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಗೆ ಚಾಲನೆ ನೀಡಿದರು. ಈ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಭಾಧ್ಯಕ್ಷ ಸ್ಥಾನಕ್ಕೆ ಜಿಎಸ್ ಪಾಟೀಲ್ ಅವರ ಹೆಸರನ್ನು ಪ್ರಸ್ತಾಪಿಸಿ ಆಯ್ಕೆ ಮಾಡುವಂತೆ ಮನವಿ ಮಾಡಿದರು. ಮುಖ್ಯಮಂತ್ರಿಗಳ ಪ್ರಸ್ತಾವನೆಗೆ ಹಲವು ಶಾಸಕರು ಬೆಂಬಲ ಸೂಚಿಸಿದರು. ಬಳಿಕ ಸಭಾಧ್ಯಕ್ಷರ ಪೀಠದಲ್ಲಿದ್ದಂತಹ ಜಯಚಂದ್ರ ಅವರು ಜಿಎಸ್ ಪಾಟೀಲ್ ಅವರನ್ನು ನೂತನ ಸಭಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಎಂದು ಪ್ರಕಟಿಸಿದರು. ಬಳಿಕ ನೂತನ ಸಭಾಧ್ಯಕ್ಷರನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸೇರಿದಂತೆ ಹಲವು ಸದಸ್ಯರು ಪೀಠಕ್ಕೆ ಕರೆತಂದರು. ನೂತನ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಅವರನ್ನು ಅಭಿನಂದಿಸಿ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಜಿಎಸ್ ಪಾಟೀಲ್ ಅವರ ಸಂಸ್ಥೆ ನಿರ್ಮಿಸಿದ್ದ ಶುದ್ದ ಕುಡಿಯುವ ನೀರಿನ ಘಟಕದಿಂದ ಪ್ರೇರಿತವಾಗಿ ನನ್ನ ಕ್ಷೇತ್ರದಲ್ಲೂ ಅನುಷ್ಠಾನ ಮಾಡಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಹಿರಿಯ ಶಾಸಕ ಜಿಟಿ ದೇವೇಗೌಡ ಮಾತನಾಡಿ, ರೈತ ಮನೆತನದಿಂದ ಬಂದಂತಹ ಶಿಸ್ತಿನ ಕುಟುಂಬ ನಿಮ್ಮದು. ಸಭಾಧ್ಯಕ್ಷರ ಪೀಠ ದೊಡ್ಡ ಪೀಠವಾಗಿದ್ದು ನ್ಯಾಯದ ಪರವಾಗಿರಬೇಕು, ಆಡಳಿತ ಪಕ್ಷದ ಕಡೆ ಮಾತ್ರ ನೋಡಬೇಡಿ ಎಂದು ಸಲಹೆ ನೀಡಿದರು. ಈ ಹಿಂದಿನ ಸಭಾಧ್ಯಕ್ಷರಾಗಿದ್ದಂತಹ ಎಸ್ಎಂ ಕೃಷ್ಣ, ವೈಕುಂಠ ಬಾಳಿಗ, ಜಗದೀಶ್ ಶೆಟ್ಟರ್ ಸೇರಿದಂತೆ ಹಲವು ನಾಯಕರು ಒಳ್ಳೆಯ ಆಡಳಿತದ ಸೇವೆಯನ್ನು ಅನುಸರಿಸಿದ್ದರು. ನಿಮಗೆ ಇನ್ನಷ್ಟು ಅವಕಾಶ ಸಿಗಲಿ ಎಂದು ಶುಭ ಹಾರೈಸಿದರು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಮಾತನಾಡಿ, ನೂತನ ಸಭಾಧ್ಯಕ್ಷರು ಪಕ್ಷದ ದನಿಯಾಗದೆ ಸಂವಿಧಾನದ ಹಾಗೂ ನಾಡಿನ ದನಿಯಾಗಿರಬೇಕು. ನೀವು ನೀಡುವ ತೀರ್ಪು ಪಕ್ಷಕ್ಕಿಂತ ಎತ್ತರದಲ್ಲಿರಬೇಕು. ನಿಮ್ಮ ಅವಧಿ ಕಡಿಮೆ ಇದ್ದರೂ ನಿಮ್ಮ ನಡೆ ಸಿಹಿಯಾಗಿದೆ. ಸಂವಿಧಾನದ ನೆರಳು ಇರಬೇಕೇ ಹೊರತು ಪಕ್ಷದ ನೆರಳು ಇರಬಾರದು ಎಂದು ಅಭಿಪ್ರಾಯಪಟ್ಟರು. ನಿಮಗೆ ನಾವು ಸಂಪೂರ್ಣ ಸಹಕಾರ ನೀಡುವುದಾಗಿ ತಿಳಿಸಿದ ಅವರು, ಪೊಲೀಸ್ ಪಾಟೀಲ ಎಂಬ ಮನೆತನದವರಾದಂತಹ ನೀವು ಜನಸ್ನೇಹಿ ಪೊಲೀಸ್ ಆಗಿ ಕೆಲಸ ಮಾಡಬೇಕು ಎಂದು ಹೇಳಿದರು. ಉತ್ತರ ಕರ್ನಾಟಕ ಭಾಗದ ಬಸವರಾಜ ಹೊರಟ್ಟಿ ಅವರು ಸಭಾಪತಿ ಸ್ಥಾನದಿಂದ ನಿರ್ಗಮಿಸಿದ್ದಾರೆ. ಆ ಭಾಗದವರೇ ಆದಂತಹ ನೀವು ಸಭಾಧ್ಯಕ್ಷರ ಪೀಠ ಅಲಂಕರಿಸಿದ್ದೀರಿ. ಬೆಳಗಾವಿಯಲ್ಲಿ ಮಾತ್ರ ಉತ್ತರ ಕರ್ನಾಟಕದ ಚರ್ಚೆ ಆಗಬೇಕೆಂದಿಲ್ಲ. ಮಾಜಿ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಕಟ್ಟಿಸಿದ ವಿಧಾನಸೌಧದಲ್ಲೂ ಚರ್ಚೆಯಾಗಬೇಕು. ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಮಂತ್ರಿ ಸ್ಥಾನಕ್ಕಿಂತ ಎತ್ತರದ ಸ್ಥಾನ ಸಭಾಧ್ಯಕ್ಷರ ಪೀಠ ಎಂದರು. ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸಿಬಿ ಸುರೇಶ್ ಬಾಬು ಮಾತನಾಡಿ, ನೂತನ ಸಭಾಧ್ಯಕ್ಷರು ಎಲ್ಲ ಶಾಸಕರ ಬಗ್ಗೆಯೂ ಒಂದೇ ಭಾವನೆ ಹೊಂದಿರಬೇಕು. ಸರ್ಕಾರದ ವೈಫಲ್ಯದ ಮೇಲೆ ಬೆಳಕು ಚೆಲ್ಲಲು ವಿರೋಧ ಪಕ್ಷಗಳಿಗೆ ಅವಕಾಶ ನೀಡಬೇಕು. ಸಭಾಧ್ಯಕ್ಷರ ಪೀಠಕ್ಕೆ ಗೌರವ ತಂದುಕೊಡುವ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಎಂದು ಮನವಿ ಮಾಡಿದರು. ಸಭಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಸದನದಿಂದ ಹೊರಗುಳಿಯಬಾರದಿತ್ತು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬೇಸರ ವ್ಯಕ್ತಪಡಿಸಿದರು. ವಿರೋಧ ಪಕ್ಷದವರು ಸರ್ಕಾರವನ್ನು ವಿರೋಧ ಮಾಡಬಹುದು, ಆದರೆ ಸಭಾಧ್ಯಕ್ಷರ ಆಯ್ಕೆ ಮಾಡುವಾಗ ಸದನದಲ್ಲಿ ಭಾಗವಹಿಸಿದ್ದರೆ ಅವರ ಗೌರವ ಹೆಚ್ಚುತ್ತಿತ್ತು ಎಂದು ಹೇಳಿದರು. ಸಭಾಧ್ಯಕ್ಷರ ಪೀಠ ಜವಾಬ್ದಾರಿಯುತವಾದದ್ದು. ಯುಟಿ ಖಾದರ್ ಅವರು ಸಭಾಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ 18 ಶಾಸಕರನ್ನು ಅಮಾನತು ಮಾಡುವ ಸಂದರ್ಭ ಏಕೆ ಬಂತು? ಅಂತಹ ಸಂದರ್ಭ ಬರಬಾರದು. ನೀವು ಆಯ್ಕೆಯಾಗಿರುವುದಕ್ಕೆ ಸಂತೋಷವಿದೆ. ಯುಟಿ ಖಾದರ್ ಸಭಾಧ್ಯಕ್ಷರಾಗಿದ್ದಾಗ ರಾತ್ರಿ 2:45 ಸದನವನ್ನ ನಡೆಸಿದ್ದಾರೆ. ಅವರು ಸಭಾಧ್ಯಕ್ಷರ ಪೀಠಕ್ಕೆ ಗೌರವದ ಜೊತೆಗೆ ಬದಲಾವಣೆಗಳನ್ನೂ ತಂದಿದ್ದಾರೆ ಎಂದು ಶ್ಲಾಘಿಸಿದರು. ಹಿರಿಯ ಶಾಸಕ ಎಚ್ಕೆ ಪಾಟೀಲ್ ಮಾತನಾಡಿ, ವಿಧಾನಸೌಧದ ಕಟ್ಟಡವನ್ನು ಖಾದರ್ ಸುಂದರಗೊಳಿಸಿದ್ದಾರೆ. ನೀವು ಸಭಾಧ್ಯಕ್ಷರಾಗಿರುವುದರಿಂದ ಗದಗ ಜಿಲ್ಲೆ ಉತ್ತರ ಕರ್ನಾಟಕಕ್ಕೆ ಒಳ್ಳೆಯ ಹೆಸರು ಬರುವಂತಾಗಿದೆ. ಅವಿರೋಧ ಆಯ್ಕೆಯಾಗುವ ಮೂಲಕ ಸಭಾಧ್ಯಕ್ಷರ ಪೀಠಕ್ಕೆ ವಿಶೇಷ ಮೆರುಗು ಬಂದಿದೆ ಎಂದರು. ಬಿಜೆಪಿ ಶಾಸಕ ಸಿಸಿ ಪಾಟೀಲ್ ಮಾತನಾಡಿ, ಗದಗ ಜಿಲ್ಲೆಗೆ ಸಭಾಧ್ಯಕ್ಷ ಸ್ಥಾನ ದೊರೆತಿರುವುದು ಐತಿಹಾಸಿಕ ಕ್ಷಣ. ಗದಗ ಜಿಲ್ಲೆಯ ಇತಿಹಾಸದಲ್ಲೇ ಸಭಾಧ್ಯಕ್ಷರಾದವರು ನೀವೇ ಮೊದಲಿಗರು. ಜಿಲ್ಲೆಯ ಇತಿಹಾಸದಲ್ಲಿ ಮೈಲಿಗಲ್ಲು ನಿರ್ಮಾಣವಾಗಿದೆ ಎಂದು ಹೇಳಿದರು. ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೂತನ ಸಚಿವರನ್ನು ಸದನಕ್ಕೆ ಪರಿಚಯಿಸಿಕೊಟ್ಟರು. ವಿಧಾನಸಭೆಯಲ್ಲಿ ನೂತನ ಸಚಿವರನ್ನು ಪರಿಚಯಿಸುವ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಎಂದಿನಂತೆ ಉತ್ಸಾಹ ಹಾಗೂ ಪಾದರಸದಂತೆ ಚುರುಕಿನಿಂದ ಕಾಣಿಸಿಕೊಂಡರು. ತಮ್ಮ 7 ಬೀಳುಗಳನ್ನು ಪರಿಚಯಿಸಿದರು. ಹಂಗಾಮಿ ಸಭಾಧ್ಯಕ್ಷರಾಗಿ ಪೀಠದಲ್ಲಿದ್ದಂತಹ ಟಿಬಿ ಜಯಚಂದ್ರ ಅವರನ್ನು ಉಲ್ಲೇಖಿಸಿದ ಡಿಕೆ ಶಿವಕುಮಾರ್, ನೀವು 1978 ಮಾಡೆಲ್ ಎಲ್ಲರಿಗಿಂತ ಹಿರಿಯವರು. ಹಂಗಾಮಿ ಸಭಾಧ್ಯಕ್ಷರಾಗಿರುವುದಕ್ಕೆ ಬೇಸರಗೊಳ್ಳಬೇಡಿ. ಎಸ್ಎಂ ಕೃಷ್ಣ, ಜಗದೀಶ್ ಶೆಟ್ಟರ್ ಅವರು ಸ್ಪೀಕರ್ ಆದ ಬಳಿಕವೇ ಮುಖ್ಯಮಂತ್ರಿಯಾಗಿದ್ದಾರೆ ಎಂದು ಹೇಳಿದ್ದಾರೆ. ಪ್ರತಿಯೊಬ್ಬ ಸಚಿವರನ್ನು ಪರಿಚಯಿಸುವಾಗಲೂ ಅವರ ರಾಜಕೀಯ ಹಿನ್ನೆಲೆ ಹಾಗೂ ವಿಶೇಷತೆಗಳನ್ನು ಪ್ರಸ್ತಾಪಿಸಿದರು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಪರಿಚಯಿಸುವ ವೇಳೆ ಅವರು ಕುಳಿತಿದ್ದನ್ನು ಗಮನಿಸಿ ನಿಮ್ಮ ಮುಖವನ್ನು ಸ್ವಲ್ಪ ತೋರಿಸಿ ಎಂದು ಹೇಳಿ ಎದ್ದು ನಿಲ್ಲುವಂತೆ ಮಾಡಿದರು. ಸಚಿವ ಮಧು ಬಂಗಾರಪ್ಪ ಅವರನ್ನು ಪರಿಚಯಿಸುವ ವೇಳೆ ತಮ್ಮ ಹಳೆಯ ನೆನಪುಗಳನ್ನು ಹಂಚಿಕೊಂಡ ಡಿಕೆ ಶಿವಕುಮಾರ್, ತಂದೆ ಎಸ್ ಬಂಗಾರಪ್ಪ ಅವರ ಕೈ ಕೆಳಗೆ ನಾನು ಸಚಿವನಾಗಿ ಕೆಲಸ ಮಾಡಿದ್ದೆ, ಈಗ ಮಧು ಬಂಗಾರಪ್ಪ ನನ್ನ ಜೊತೆಗೆ ಸಚಿವರಾಗಿ ಕೆಲಸ ಮಾಡುವ ಯೋಗ ಬಂದಿದೆ ಎಂದರು.
ಕೃಷ್ಣ ಬೈರೇಗೌಡ ಅವರನ್ನು ಡೈನಾಮಿಕ್ ಸಚಿವ ಎಂದು ಕೊಂಡಾಡಿದ ಮುಖ್ಯಮಂತ್ರಿ ಕಂದಾಯ ಇಲಾಖೆಯಲ್ಲಿ ಹಲವು ಕ್ರಾಂತಿಕಾರಕ ಬದಲಾವಣೆಗಳನ್ನು ತಂದಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಯುಟಿ ಖಾದರ್ ಹಿಂದೆ ವಿಧಾನಸಭೆ ಸಭಾಧ್ಯಕ್ಷರಾಗಿ ನಮಗೆಲ್ಲ ಪಾಠ ಮಾಡುತ್ತಿದ್ದರು, ಈಗ ಸಚಿವರಾಗಿ ಏನು ಪಾಠ ಹೇಳುತ್ತಾರೆ ಎಂಬುದನ್ನು ನೋಡೋಣ ಎಂದು ಹಾಸ್ಯ ಚಟಾಕಿ ಹಾರಿಸಿದರು. ಪೌರಕಾರ್ಮಿಕರ ಮಗನಾದ ಬಸವಂತಪ್ಪ ಅವರು ಈಗ ಮುಜರಾಯಿ ಸಚಿವರಾಗಿ ದೇವರ ಪೂಜೆ ಮಾಡುತ್ತಾರೆ, ಪ್ರಜಾಪ್ರಭುತ್ವದಲ್ಲಿ ಯಾರಿಗೆ ಏನು ಬೇಕಾದರೂ ಆಗಬಹುದು ಎಂಬುದಕ್ಕೆ ಇದು ಉತ್ತಮ ಉದಾಹರಣೆಯಾಗಿದೆ ಎಂದು ಹೇಳಿದರು. ಬಳಿಕ ಸಚಿವ ಕೃಷ್ಣ ಬೈರೇಗೌಡ ಅವರು ಡಿಕೆ ಶಿವಕುಮಾರ್ ಅವರನ್ನ ಅಭಿನಂದಿಸಿದರು. ಮುಖ್ಯಮಂತ್ರಿಯವರ ನಾಯಕತ್ವದಲ್ಲಿ ಕರ್ನಾಟಕ ಇನ್ನಷ್ಟು ಅಭಿವೃದ್ಧಿಯಾಗಲಿ ಎಂದು ಆಶಿಸಿದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೀರ್ಘಕಾಲದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದು ನಮ್ಮೆಲ್ಲರಿಗೂ ಮಾದರಿ ನಾಯಕರಾಗಿದ್ದಾರೆ ಎಂದು ಬಣ್ಣಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿ, ಅಧಿಕಾರವನ್ನು ದ್ವೇಷ ರಾಜಕಾರಣಕ್ಕೆ ಬಳಸಿಕೊಳ್ಳದೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಎಲ್ಲಾ ಶಾಸಕರನ್ನು ಒಂದೇ ಭಾವನೆಯಿಂದ ವಿಶ್ವಾಸಕ್ಕೆ ತೆಗೆದುಕೊಂಡು ಟೀಂ ಕರ್ನಾಟಕವಾಗಿ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಭರವಸೆ ನೀಡಿದರು. ಕಾಂಗ್ರೆಸ್ ಹೈಕಮಾಂಡ್ ನಾಯಕರು 139 ಶಾಸಕರ ಬೆಂಬಲದೊಂದಿಗೆ ತಮ್ಮನ್ನು ಮುಖ್ಯಮಂತ್ರಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಸುಮಾರು 8 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದು ಅವರೊಂದಿಗೆ ತಾವು ಉಪಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಎಂದರು. ಸಚಿವರು ಮಾತ್ರವಲ್ಲ, ಎಲ್ಲಾ ಶಾಸಕರು ಒಟ್ಟಾಗಿ ಕೆಲಸ ಮಾಡುತ್ತೇವೆ ಎಂದು ಸದನಕ್ಕೆ ತಿಳಿಸಿದರು. ರಾಜ್ಯವನ್ನು ಮುನ್ನಡೆಸಿದ ಎಲ್ಲಾ ಮುಖ್ಯಮಂತ್ರಿಗಳನ್ನು ಸ್ಮರಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪ್ರತಿಯೊಬ್ಬರು ನಾಡಿನ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಎಂದು ಹೇಳಿದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ವಿಧಾನಸಭೆಯ ಕಲಾಪಕ್ಕೆ ಹಾಜರಾಗಿದ್ದು ಹಲವು ದಿನಗಳಿಂದ ರಾಜಕೀಯ ವಲಯದಲ್ಲಿ ಇದ್ದಂತಹ ಕುತೂಹಲಕ್ಕೆ ತೆರೆಬಿದ್ದಿದೆ. ಇಂದು ವಿಧಾನಸಭೆಗೆ ಆಗಮಿಸಿದ ಸಿದ್ದರಾಮಯ್ಯ ಅವರಿಗೆ ಆಡಳಿತ ಪಕ್ಷದ ಸಾಲಿನ ಕೊನೆಯ ಭಾಗದಲ್ಲಿ ಆಸನ ವ್ಯವಸ್ಥೆಯಾಗಿದೆ. ಸಿದ್ದರಾಮಯ್ಯ ಸದನಕ್ಕೆ ಆಗಮಿಸುತ್ತಿದ್ದಂತೆ ಆಡಳಿತ ಪಕ್ಷದ ಹಲವು ಶಾಸಕರು ಅವರ ಬಳಿ ತೆರಳಿ ಉಭಯ ಕುಶಲೋಪರಿ ವಿಚಾರಿಸಿದರು. ಸಭಾಧ್ಯಕ್ಷರ ಆಯ್ಕೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸದನ ಪ್ರವೇಶ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಚಿವರೊಂದಿಗಿನ ಮಾತುಕತೆಗಳು ಇಂದಿನ ವಿಧಾನಸಭೆಯ ಕಲಾಪದ ಹೈಲೈಟ್ಸ್ ಆಗಿತ್ತು. ವಿಧಾನಸಭೆ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಗಿದೆ. ಇದುವರೆಗೂ ವಿಧಾನಸಭೆಯ ಇಂದಿನ ಕಾರ್ಯಕಲಾಪದ ಸಮೀಕ್ಷೆಯನ್ನು ಕೇಳಿದಿರಿ. ಬರೆದವರು ಪತ್ರಕರ್ತ ರವೀಂದ್ರ ವಿಎಸ್. ಈಗ ವಿಧಾನ ಪರಿಷತ್ ಕಲಾಪದ ಸಮೀಕ್ಷೆ, ಬರೆದವರು ಮೊಹಮ್ಮದ್ ಸಮೀರ್. ವಿಧಾನ ಪರಿಷತ್ ಮುಂಗಾರು ಅಧಿವೇಶನ ಎರಡನೇ ದಿನ ಸಭಾಪತಿ ಆಯ್ಕೆ ಚುನಾವಣೆ ಪ್ರಕ್ರಿಯೆಗೆ ಸಾಕ್ಷಿಯಾಯಿತು. ಪರಿಷತ್ತಿನ ಕಾರ್ಯಕಲಾಪ ಆರಂಭವಾಗುತ್ತಿದ್ದಂತೆ ಪೀಠದಲ್ಲಿದ್ದಂತಹ ಹಂಗಾಮಿ ಸಭಾಪತಿ ಪುಟ್ಟಣ್ಣ ಅವರು ಸಭಾಪತಿ ಸ್ಥಾನಕ್ಕೆ ನಡೆಯುವ ಚುನಾವಣೆ ಪ್ರಕ್ರಿಯೆಯನ್ನು ಕೈಗೆತ್ತಿಕೊಂಡರು. ಈ ವೇಳೆ ಪ್ರತಿಪಕ್ಷ ನಾಯಕರು ಅಡ್ಡಿಪಡಿಸಿದ್ದಲ್ಲದೆ ಈ ಹಿಂದಿನ ಸಭಾಪತಿ ಬಸವರಾಜ ಹೊರಟ್ಟಿ ಅವರನ್ನು ರಾಜೀನಾಮೆ ನೀಡುವಂತೆ ಮಾಡಿದ್ದು ಈ ರಾಜ್ಯ ಸರ್ಕಾರದ ನಡೆ ಸರಿಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಗದ್ದಲದ ನಡುವೆಯೇ ಆಡಳಿತಾರೂಢ ಪಕ್ಷದ ಹಿರಿಯ ಸದಸ್ಯ ಬಿಕೆ ಹರಿಪ್ರಸಾದ್ ಅವರು ಸಲೀಂ ಅಹಮದ್ ಅವರನ್ನು ವಿಧಾನ ಪರಿಷತ್ತಿನ ಸಭಾಪತಿಯನ್ನಾಗಿ ಚುನಾಯಿಸಬೇಕೆಂದು ಸೂಚಿಸಿದರು. ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ ಪ್ರಸ್ತಾವವನ್ನು ಅನುಮೋದಿಸಿದರು. ಅದೇ ರೀತಿ ಎನ್ಎಸ್ ಬೋಸರಾಜು, ಮಂಜುನಾಥ್ ಭಂಡಾರಿ, ಎ ನಾಗರಾಜು ಯಾದವ್, ಐವಾನ್ ಡಿಸೋಜಾ ಅವರು ಸಹ ಸಲೀಂ ಅಹಮದ್ ಅವರನ್ನು ವಿಧಾನ ಪರಿಷತ್ತಿನ ಸಭಾಪತಿಯವರನ್ನಾಗಿ ಚುನಾಯಿಸಬೇಕೆಂದು ಸೂಚಿಸಿದರು. ಬಳಿಕ ವಿನಯ್ ಕಾರ್ತಿಕ್ ಪ್ರಕಾಶ್, ವಸಂತಕುಮಾರ್, ಡಾ ಡಿ ತಿಮ್ಮಯ್ಯ, ಎಫ್ಎಚ್ ಜಕ್ಕಪ್ಪನವರ್ ಅವರು ಪ್ರಸ್ತಾಪ ಅನುಮೋದಿಸಿದರು. ಇತ್ತ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಪಿಎಚ್ ಪೂಜಾರ್ ಅವರನ್ನು ವಿಧಾನ ಪರಿಷತ್ತಿನ ಸಭಾಪತಿಯನ್ನವರನ್ನಾಗಿ ಚುನಾಯಿಸಬೇಕೆಂದು ಸೂಚಿಸಿದರು. ಇದಕ್ಕೆ ಜೆಡಿಎಸ್ ಸದಸ್ಯ ಎಸ್ಎಲ್ ಭೋಜೇಗೌಡ ಅನುಮೋದಿಸಿದರು. ಹೀಗೆ ಸಭಾಪತಿ ಸ್ಥಾನಕ್ಕೆ 7 ಪ್ರಸ್ತಾವಗಳು ಬಂದಿದ್ದವು. ಈ ಪೈಕಿ 5 ಪ್ರಸ್ತಾವಗಳು ಸಲೀಂ ಅಹಮದ್ ಪರ ಬಂದಿದ್ದವು. ಬಳಿಕ ಹಂಗಾಮಿ ಸಭಾಪತಿ ಪುಟ್ಟಣ್ಣ ಅವರು ಪ್ರಸ್ತಾವವನ್ನು ಮತಕ್ಕೆ ಹಾಕಿದರು. ಧ್ವನಿಮತದ ಮೂಲಕ ನಡೆದ ಮತದಾನ ಪ್ರಕ್ರಿಯೆಯಲ್ಲಿ ಸಲೀಂ ಅಹಮದ್ ಅವರ ಪರವಾಗಿ ಒಟ್ಟು 38 ಮತಗಳು ಚಲಾವಣೆಯಾದರೆ ವಿರುದ್ಧವಾಗಿ 30 ಮತಗಳು ಬಿದ್ದಿವೆ. ಬಹುಮತ ಸಾಬೀತುಪಡಿಸಿದ ಹಿನ್ನೆಲೆಯಲ್ಲಿ ಸಲೀಂ ಅಹಮದ್ ಅವರನ್ನು ವಿಧಾನ ಪರಿಷತ್ನ ನೂತನ ಸಭಾಪತಿಯಾಗಿ ಅಧಿಕೃತವಾಗಿ ಘೋಷಿಸಲಾಗಿದೆ ಎಂದು ಪ್ರಕಟಿಸಿದರು. ಬಳಿಕ ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ, ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಕಾಂಗ್ರೆಸ್ ಸದಸ್ಯರಾದಂತಹ ಬಿಕೆ ಹರಿಪ್ರಸಾದ್ ಸೇರಿದಂತೆ ಪ್ರಮುಖರು ನೂತನ ಸಭಾಪತಿ ಸಲೀಂ ಅಹಮದ್ ಅವರನ್ನು ಕರೆತಂದು ಪೀಠದಲ್ಲಿ ಕೂರಿಸಿ ಅಭಿನಂದಿಸಿದರು. ಇದಕ್ಕೂ ಮೊದಲು ಬಸವರಾಜ ಹೊರಟ್ಟಿ ರಾಜೀನಾಮೆ ಹಿಂದೆ ಸರ್ಕಾರದ ಉದ್ದೇಶ ಪೂರ್ವಕ ಒತ್ತಡ ಇದೆ ಎಂದು ಆರೋಪಿಸಿ ವಿಧಾನ ಪರಿಷತ್ನಲ್ಲಿ ವಿಪಕ್ಷದ ಸದಸ್ಯರು ಗದ್ದಲ ಮಾಡಿದರು. ಈ ಹಂತದಲ್ಲಿ ಮಧ್ಯಪ್ರವೇಶ ಮಾಡಿದ ಹಂಗಾಮಿ ಸಭಾಪತಿ ಪುಟ್ಟಣ್ಣ ಅವರು ಇದು ಚುನಾವಣೆ ಪ್ರಕ್ರಿಯೆ, ಚರ್ಚೆಯಲ್ಲ ಎಂದು ಪ್ರತಿಪಕ್ಷಗಳಿಗೆ ಎಚ್ಚರಿಕೆ ನೀಡಿದರು. ನೂತನ ಸಭಾಪತಿ ಸಲೀಂ ಅಹಮದ್ ಅವರನ್ನು ಅಭಿನಂದಿಸಿ ಮಾತನಾಡಿದ ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ, ಸಲೀಂ ಅಹಮದ್ ಅವರು ವಿದ್ಯಾರ್ಥಿ ದೆಸೆಯಿಂದಲೇ ಕಾಂಗ್ರೆಸ್ ತತ್ವ ಸಿದ್ದಾಂತಗಳಿಗೆ ಮಾರು ಹೋದವರು. ಹಂತ ಹಂತವಾಗಿ ಕಾಂಗ್ರೆಸ್ ನೀಡಿದ ಹುದ್ದೆಗಳನ್ನು ಸಮರ್ಥವಾಗಿ ನಿಭಾಯಿಸಿ ಇಂದು ಸಭಾಪತಿಯಾಗಿ ಆಯ್ಕೆಯಾಗಿರುವುದು ಸಂತೋಷ ತಂದಿದೆ ಎಂದರು. ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಸಲೀಂ ಅಹಮದ್ ಅವರೊಂದಿಗಿನ ನಮ್ಮ ಸ್ನೇಹ
ನಾಲ್ಕು ದಶಕದ ಹಳೆಯದ್ದಾಗಿದ್ದು ವೈಯಕ್ತಿಕವಾಗಿ ನಾವು ಸ್ನೇಹಿತರು ಇಲ್ಲಿ ಜಾತ್ಯತೀತ ಮಾತ್ರವಲ್ಲ ಪಕ್ಷಾತೀತವಾಗಿ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದರು. ಸದಸ್ಯ ಪುಟ್ಟಣ್ಣ ಮಾತನಾಡಿ, ಈ ಹಿಂದೆಯೂ ಸಭಾಪತಿ ಚುನಾವಣೆ ನಡೆದಿದೆ, ಪಕ್ಷಾತೀತವಾಗಿ ನಡೆದುಕೊಂಡು ಬರುತ್ತಿದೆ. ಆದರೆ ಯಾರೇ ಪೀಠಕ್ಕೆ ಬರಲಿ ಅವರು ಸದಸ್ಯರ ನ್ಯಾಯಸಮ್ಮತ ಹಕ್ಕುಗಳನ್ನು ಕಾಪಾಡುವಂತೆ ಆಗಲಿದೆ ಎಂದು ಹೇಳಿದರು. ಜೆಡಿಎಸ್ ಸದಸ್ಯರಾದಂತಹ ಭೋಜೇಗೌಡ ಮಾತನಾಡಿ, ಸಭಾಪತಿ ವಿಪಕ್ಷ ಪರವಾಗಿ ಇರಬೇಕು, ಸರ್ಕಾರಕ್ಕೆ ಚಾಟಿ ಬೀಸುವ ಕೆಲಸವನ್ನು ಮಾಡಬೇಕು, ಇದನ್ನು ನೂತನ ಸಭಾಪತಿ ಅವರಿಂದ ನಿರೀಕ್ಷೆ ಮಾಡಲಾಗಿದೆ ಎಂದು ತಿಳಿಸಿದರು. ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ ಮಾತನಾಡಿ, ಬಂದಿರುವಂತಹ ಸಲೀಂ ಅಹಮದ್ ಅವರಿಗೆ ಅಪಾರ ಅನುಭವ ಇದೆ, ಸಭಾಪತಿ ಸ್ಥಾನದಿಂದ ಅವರು ನ್ಯಾಯವನ್ನು ಒದಗಿಸುತ್ತಾರೆ ಎನ್ನುವ ನಂಬಿಕೆ ನನಗೆ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಸದಸ್ಯರಾದಂತಹ ವಿಕೆ ಹರಿಪ್ರಸಾದ್ ಮಾತನಾಡಿ, ಸದನದ ಮೌಲ್ಯಗಳು ಮತ್ತು ಪಕ್ಷಾತೀತ ನಿಲುವು ಪ್ರತಿಯೊಂದು ಹೆಜ್ಜೆಯಲ್ಲೂ ಮಾರ್ಗದರ್ಶಿಯಾಗಲಿ, ಉಭಯ ಸದನಗಳ ಘನತೆ, ಗೌರವ ಮತ್ತು ಪ್ರಜಾಪ್ರಭುತ್ವದ ಪರಂಪರೆಯನ್ನು ಎತ್ತಿಹಿಡಿಯಲಿ ಎಂದು ಆಶಿಸುವುದಾಗಿ ಹೇಳಿದರು. ಬಿಜೆಪಿ ಸದಸ್ಯ ಬಸವರಾಜ ಹೊರಟ್ಟಿ ಅವರು ಮಾತನಾಡಿ, ಸಭಾಪತಿ ಸ್ಥಾನಕ್ಕೆ ಸಲೀಂ ಅಹಮದ್ ಅವರು ಬಂದಿರುವುದು ಸಂತಸ ತಂದಿದೆ, ಪೀಠದ ಗೌರವ ಕಾಪಾಡಿಕೊಂಡು ಜನಸಾಮಾನ್ಯರಿಗೆ ಹತ್ತಿರವಾದ ವಿಚಾರಗಳನ್ನು ಮಾನ್ಯತೆ ನೀಡಲಿ ಎಂದು ಮನವಿ ಮಾಡಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿ, ರಾಜ್ಯದ ಯಶಸ್ಸಿಗೆ ಒಟ್ಟಾಗಿ ನಡೆಯೋಣ, ಜನರು ಕೊಟ್ಟ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳೋಣ ಎಂದು ಕರೆ ನೀಡಿದರು. ಬಸವರಾಜ ಹೊರಟ್ಟಿ ಅವರು ಬಹಳ ಘನತೆಯಿಂದ ವಿಧಾನ ಪರಿಷತ್ತನ್ನು ನಡೆಸಿಕೊಟ್ಟು ಮಾದರಿಯಾಗಿದ್ದಾರೆ. ಅವರು ನಮಗೆಲ್ಲ ಕೃತಜ್ಞತೆ ಸಲ್ಲಿಸಬೇಕು ಎಂದು ಆಸೆಪಟ್ಟಿದ್ದರು. ಆದರೆ ಪರಿಸ್ಥಿತಿಯ ನಿರ್ಣಯ ಬೇರೆಯೇ ಆಗಿತ್ತು. ಈಗ ಆ ಘಟನೆಯನ್ನು ಮರೆಯೋಣ ಎಂದು ಹೇಳಿದರು. 8 ಸಲ ವಿಧಾನಸಭೆಗೆ ಆಯ್ಕೆಯಾಗಿದ್ದೇನೆ. ಬಂಗಾರಪ್ಪ, ಎಸ್ಎಂ ಕೃಷ್ಣ, ಸಿದ್ದರಾಮಯ್ಯ ಅವರುಗಳ ಜೊತೆಗೆ ಕೆಲಸ ಮಾಡಿದ್ದೇನೆ. ಆದರೆ ಜೆಎಚ್ ಪಟೇಲ್ ಅವರಷ್ಟು ಅತ್ಯಂತ ಹೃದಯ ವೈಶಾಲ್ಯವಿದ್ದಂತಹ ನಾಯಕರನ್ನು ಎಂದಿಗೂ ನೋಡಿಲ್ಲ. ಬೊಮ್ಮಾಯಿ ಅವರ ಆಡಳಿತ ಹಾಗೂ ಅವರನ್ನು ಅಧಿಕಾರದ ಕುರ್ಚಿಯಿಂದ ಇಳಿಸಿದ್ದನ್ನು ಕಣ್ಣಾರೆ ನೋಡಿದ್ದೇನೆ. ಬಂಗಾರಪ್ಪ ಅವರ ಕಾಲದಲ್ಲಿ ರೈತರ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ನೀಡುವ ಯೋಜನೆ ಜಾರಿಗೆ ಬಂತು. ಈಗಲೂ ಅದು ಮುಂದುವರೆದಿದೆ. ಆಗ 1,000 ಕೋಟಿ ಮೀಸಲು ಇಡಲಾಗಿತ್ತು, ಈಗ ಅದು 20,000 ಕೋಟಿಯಾಗಿದೆ. ಬಂಗಾರಪ್ಪ ಅವರು ಇಂದು ಬದುಕಿಲ್ಲ, ಅವರು ಜಾರಿ ಮಾಡಿದ ಯೋಜನೆ ಜೀವಂತವಾಗಿದೆ. ವೀರಪ್ಪ ಮೊಯ್ಲಿ ಅವರು ಸಿಇಟಿ ಪ್ರಾರಂಭ ಮಾಡಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ತಂದರು. ಹೀಗಾಗಿ ಇಂದು ಕರ್ನಾಟಕ ಈ ದೇಶಕ್ಕೆ ಎಂಜಿನಿಯರ್ ಡಾಕ್ಟರ್ಗಳನ್ನು ನೀಡಿದೆ, ಅತ್ಯಂತ ಯಶಸ್ವಿ ರಾಜ್ಯವಾಗಿದೆ ಎಂದು ಬಣ್ಣಿಸಿದರು. ಮಾಜಿ ಪ್ರಧಾನಿ ದೇವೇಗೌಡರಿಗೆ ಮಣ್ಣಿನ ಮಗ ಎನ್ನುವ ಬಿರುದು ಸುಮ್ಮನೆ ಬಂದಿಲ್ಲ. ಅವರು ನಾಡಿನ ರೈತರ ಪರವಾಗಿ ಅಪಾರ ಹೋರಾಟ ಮಾಡಿದ್ದಾರೆ, ಅನೇಕ ನೀರಾವರಿ ಯೋಜನೆಗಳನ್ನು ರೂಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಮೊದಲ ಮೇಲ್ಸೇತುವೆ ನಿರ್ಮಾಣ ಮಾಡಿದ್ದು ಕೂಡ ಅವರೇ. ಕುಮಾರಸ್ವಾಮಿ ಹಾಗೂ ನಮ್ಮ ನಡುವೆ ರಾಜಕೀಯ ವೈರುಧ್ಯ ಇರಬಹುದು, ಆದರೆ ಅವರ ಪೆರಿಫೆರಲ್ ರಿಂಗ್ ರಸ್ತೆ ಬಿಡದಿ ಸೇರಿದಂತೆ 5 ಟೌನ್ಶಿಪ್ ನಿರ್ಮಾಣದಂತಹ ಯೋಜನೆಗಳನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಬೆಂಗಳೂರಿನ ಬೆಳವಣಿಗೆಗೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಹೇಳಿದರು. ತಮ್ಮ ಭಾಷಣದ ಉದ್ದಕ್ಕೂ ಬಿಡದಿ ಟೌನ್ಶಿಪ್ ಯೋಜನೆಯ ಬಗ್ಗೆ ಅಲ್ಲಲ್ಲಿ ಪ್ರಸ್ತಾಪಿಸಿದ ಮುಖ್ಯಮಂತ್ರಿ, ಇದು ಉತ್ತಮ ಯೋಜನೆ ಎಂದರು. ಸಚಿವ ಸಂಪುಟದ ಸಹೋದ್ಯೋಗಿಗಳನ್ನು ಪರಿಚಯಿಸುವಾಗ ಯತೀಂದ್ರ ಅವರ ಹೆಸರನ್ನು ಹೇಳಿ ನಮ್ಮ ಹೊಸ ಹೀರೋ, ನಮ್ಮ ನಾಯಕ ಎಂದು ಬೆನ್ನು ತಟ್ಟಿದರು. 8,000 ಕೋಟಿ ಸಿಎಸ್ಆರ್ ಅನುದಾನವಿದೆ, ಎಲ್ಲವೂ ದುರ್ಬಳಕೆಯಾಗುತ್ತಿದೆ. 50%ರಷ್ಟು ಮೊತ್ತ ವಾಪಸ್ಸು ಪಡೆಯುತ್ತಿರುವುದು ಗಮನಕ್ಕೆ ಬಂದಿದೆ. ಸಿಎಸ್ಆರ್ ಅನುದಾನವನ್ನು ಸದ್ಬಳಕೆ ಮಾಡುವ ಉದ್ದೇಶದಿಂದ ಹೊಸ ಸಿಎಸ್ಆರ್ ಯೋಜನೆ ಜಾರಿ ಮಾಡಲು ಸರ್ಕಾರ ಮುಂದಾಗಿದೆ ಎಂದು ಸದನಕ್ಕೆ ವಿವರಿಸಿದರು. ನೂತನ ಸಭಾಪತಿ ಸಲೀಂ ಅಹಮದ್ ಮಾತನಾಡಿ, ಈ ಹಂತದವರೆಗೂ ನಾನು ಬರಲು ಅವಕಾಶ ಕಲ್ಪಿಸಿದ ಕಾಂಗ್ರೆಸ್ ಪಕ್ಷ ಹಾಗೂ ಹಿರಿಯ ನಾಯಕರಿಗೆ ಧನ್ಯವಾದ ತಿಳಿಸಿದರು. ಎಲ್ಲರೂ ಇಲ್ಲಿ ಸಮಾನರು. ಸದನದಲ್ಲಿ ವಿಪಕ್ಷಗಳಿಗೆ ಹೆಚ್ಚಿನ ಮಾನ್ಯತೆ ನೀಡುತ್ತೇನೆ ಎಂದು ಪ್ರಕಟಿಸಿದರು. ಬಳಿಕ ವಿಧಾನ ಪರಿಷತ್ನ ಕಾರ್ಯಕಲಾಪವನ್ನು ಸೋಮವಾರ ಬೆಳಗ್ಗೆ 11 ಗಂಟೆಗೆ ಸಭಾಪತಿ ಸಲೀಂ ಅಹಮದ್ ಮುಂದೂಡಿದರು. ಇದುವರೆಗೂ ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪದ ಸಮೀಕ್ಷೆ ಕೇಳಿದರೆ. ಪ್ರಧಾನ ಸಂಪಾದಕರು, ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

ಶ್ರೀನಿವಾಸ್ ಸವಾಯ್ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸುತ್ತಿರುವಿರಿ. ಈಗ ಕೇಳೋಣ ಎಂ ಡಿ ಎ ಗೋಗೇರಿ ಅವರ ರಚನೆಯನ್ನು.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಶ್ರೀನಿವಾಸ್ ಸವಾಯ್ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸುತ್ತಿರುವಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಡಾ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆಯನ್ನು.

ಇದುವರೆಗೆ ಶ್ರೀನಿವಾಸ್ ಸವಾಯ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಆಕಾಶವಾಣಿ ಬೆಂಗಳೂರು. ಭಾರತದ ಘನತೆವೆತ್ತ ರಾಷ್ಟಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು 80ನೇ ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ದೇಶವನ್ನುದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅನುವಾದ ಇದೀಗ ರಾಜ್ಯವ್ಯಾಪಿ ಪ್ರಸಾರದಲ್ಲಿ.
1: ನನ್ನ ಪ್ರೀತಿಯ ದೇಶ ಬಾಂಧವರೇ, ನಮಸ್ಕಾರ. ಸ್ವಾತಂತ್ರ್ಯ ದಿನದ ಮುನ್ನಾ ದಿನವಾದ ಇಂದು ನಾನು ನಿಮ್ಮೆಲ್ಲರಿಗೂ ಈ ರಾಷ್ಟ್ರೀಯ ಹಬ್ಬದ ಹೃತ್ಪೂರ್ವಕ ಶುಭಾಶಯಗಳನ್ನು ಕೋರುತ್ತೇನೆ. ಇನ್ನು ಕೆಲವೇ ಗಂಟೆಗಳ ನಂತರ ನಮ್ಮ ದೇಶವು ತನ್ನ 80ನೇ ಸ್ವಾತಂತ್ರ್ಯ ವರ್ಷದ ಶುಭಾರಂಭ ಮಾಡಲಿದೆ. ದೇಶ ಮತ್ತು ವಿದೇಶಗಳಲ್ಲಿರುವ ಎಲ್ಲಾ ಭಾರತೀಯರು ಈ ಹಬ್ಬವನ್ನು ಬಹಳ ಉತ್ಸಾಹದಿಂದ ಆಚರಿಸುತ್ತಾರೆ. ನಮ್ಮ ತ್ರಿವರ್ಣ ಧ್ವಜವು ನಮ್ಮ ಸ್ವಾತಂತ್ರ್ಯದ ಸಂಕೇತವಾಗಿದೆ. ನಾವು ಅದನ್ನು ಹೆಮ್ಮೆಯಿಂದ ಹಾರಿಸುತ್ತೇವೆ. ದೇಶ ವಿದೇಶಗಳಲ್ಲಿರುವ ಭಾರತೀಯರೆಲ್ಲರೂ ಬಹಳ ಉತ್ಸಾಹ ಮತ್ತು ಹೆಮ್ಮೆಯಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ. ನಮ್ಮ ತ್ರಿವರ್ಣ ಧ್ವಜವು ನಮ್ಮ ಸ್ವಾತಂತ್ರ್ಯದ ಹೆಮ್ಮೆಯ ಪ್ರತೀಕವಾಗಿದೆ. ಇದನ್ನು ನಾವು ಬಹಳ ಹೆಮ್ಮೆಯಿಂದ ಹಾರಿಸುತ್ತೇವೆ. 1947 ಆಗಸ್ಟ್ 15 ಭಾರತ ಮಾತೆಯು ಪರಾಧೀನ ಸಂಕೋಲೆಗಳಿಂದ ಮುಕ್ತಳಾದಳು. ದೇಶವಾಸಿಗಳೆಲ್ಲರೂ ಭಾರತದ ಭವಿಷ್ಯದ ಶಿಲ್ಪಿಗಳಾದರು. ಭಾರತೀಯರಾಗಿರುವ ನಾವೆಲ್ಲರೂ ನಮ್ಮ ಕನಸುಗಳನ್ನು ಸಾಕಾರಗೊಳಿಸುವ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳಬಹುದು ಮತ್ತು ಭಾರತವನ್ನು ಸರ್ವಶ್ರೇಷ್ಠ ರಾಷ್ಟ್ರವಾಗಿಸುವ ಮನೋಭಾವದಿಂದ ಸಂಕಲ್ಪದಿಂದ ಕೆಲಸ ಮಾಡಬಹುದು. ಇದರಲ್ಲಿಯೇ ಸ್ವಾತಂತ್ರ್ಯದ ಸಾರ್ಥಕತೆ ಅಡಗಿದೆ. ಶ್ರದ್ಧಾವಂತ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು, ಅಭಿವೃದ್ಧಿಗಾಗಿ ಕಾರ್ಯನಿರತರಾಗಿರುವ ವಿಜ್ಞಾನಿಗಳು ಮತ್ತು ಅಭಿಯಂತರುಗಳು, ಆರೋಗ್ಯ ಸೇವಾ ಕ್ಷೇತ್ರದಲ್ಲಿ ತೊಡಗಿಕೊಂಡಿರುವ ವೈದ್ಯರು ಮತ್ತು ಆರೋಗ್ಯ ಕಾರ್ಯಕರ್ತರು, ಶ್ರಮಿಕ ವರ್ಗದವರು ಮತ್ತು ದೇಶದ ಅನ್ನದಾತ ರೈತರು ತಮ್ಮ ತಮ್ಮ ಪರಿಶ್ರಮದಿಂದ, ಪ್ರಯತ್ನಗಳಿಂದ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ದಾರೆ. ಪ್ರತಿಭಾವಂತ ಕ್ರೀಡಾಳುಗಳು, ಶಿಲ್ಪಿಗಳು ಮತ್ತು ಕಲಾವಿದರು, ಮಾರ್ಗದರ್ಶಕ ಬುದ್ಧಿಜೀವಿಗಳು, ಖಾಸಗಿ ಮತ್ತು ಸಾರ್ವಜನಿಕ ವಲಯದ ತಂಡಗಳಲ್ಲಿ ಕೆಲಸ ಮಾಡುವ ಸಮಿತಿಯ ಸದಸ್ಯರು, ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜನರು, ನ್ಯಾಯಾಂಗ ವ್ಯವಸ್ಥೆಗೆ ಸಂಬಂಧಿಸಿದ ಕಾರ್ಯನಿಷ್ಠ ಸಿಬ್ಬಂದಿ, ಅರ್ಥವ್ಯವಸ್ಥೆಯಲ್ಲಿ ಕಾರ್ಯನಿರತ ಎಲ್ಲ ಹಿರಿಯ ಕಿರಿಯ ಹೂಡಿಕೆದಾರರು, ಉದ್ಯೋಗಿಗಳು, ನಿಸ್ವಾರ್ಥ ಸಮಾಜ ಸೇವಕರು, ಸ್ವಚ್ಛತಾ ಸೇವೆಯಲ್ಲಿ ಪ್ರಮುಖ ಸಿಬ್ಬಂದಿ, ಎಲ್ಲ ನೈರ್ಮಲ್ಯ ಕಾರ್ಯಕರ್ತರು ದೇಶದ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಇತರ ಕ್ಷೇತ್ರಗಳಲ್ಲಿನ ಕಾರ್ಯನಿರತ ಸಿಬ್ಬಂದಿ ಮತ್ತು ಸಂವಿಧಾನದಲ್ಲಿ ನಿಯೋಜಿತರಾಗಿರುವವರು, ತಮ್ಮ ಕರ್ತವ್ಯಗಳಲ್ಲಿ ನಿರತರಾಗಿರುವ ಎಲ್ಲ ನಾಗರಿಕರು ರಾಷ್ಟ್ರ ನಿರ್ಮಾಣದಲ್ಲಿ ಮಹತ್ವಪೂರ್ಣ ಪಾಲುದಾರರಾಗಿದ್ದಾರೆ. ನಾನು ಅವರೆಲ್ಲರನ್ನೂ ಹೃತ್ಪೂರ್ವಕವಾಗಿ ಶ್ಲಾಘಿಸುತ್ತೇನೆ. 3 ಸೇನೆಗಳ ಸೈನಿಕರು, ಎಲ್ಲಾ ಸಶಸ್ತ್ರ ದಳದ ಪೊಲೀಸರು ಮತ್ತು ಪೊಲೀಸ್ ಸಿಬ್ಬಂದಿಯ ಕರ್ತವ್ಯ ನಿಷ್ಠೆಗಾಗಿ ನಾನು ಅವರನ್ನು ವಿಶೇಷವಾಗಿ ಅಭಿನಂದಿಸುತ್ತೇನೆ ಮತ್ತು ಪ್ರಶಂಸಿಸುತ್ತೇನೆ. ವಿಶ್ವ ಭೂಪಟದಲ್ಲಿ ಭಾರತಕ್ಕೆ ಹೆಮ್ಮೆ ಗೌರವ ತಂದ ಅನಿವಾಸಿ ಭಾರತೀಯರು ಮತ್ತು ರಾಯಭಾರ ಕಚೇರಿಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ನಾಗರಿಕರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಶ್ಲಾಘಿಸುತ್ತೇನೆ. ಪ್ರೀತಿಯ ದೇಶ ಬಾಂಧವರೇ, ಸ್ವಾತಂತ್ರ್ಯದ 100 ವರ್ಷಗಳಾಗುವ 2047 ವೇಳೆಗೆ ವಿಕಸಿತ ಭಾರತದ ನಿರ್ಮಾಣದ ನಿಟ್ಟಿನಲ್ಲಿ ನಾವು ಮುಂದೆ ಸಾಗುತ್ತಿದ್ದೇವೆ. ಅಂತ್ಯೋದಯದ ಮನೋಭಾವದೊಂದಿಗೆ ಅಭಿವೃದ್ಧಿಯ ಪ್ರಯೋಜನಗಳು ಪ್ರತಿಯೊಬ್ಬರಿಗೂ ತಲುಪುವಂತೆ ನೋಡಿಕೊಳ್ಳಲು ನಾವು ಬದ್ಧರಾಗಿದ್ದೇವೆ. ನಮ್ಮ ಶ್ರೀಮಂತ ಪರಂಪರೆ ಮತ್ತು ಆದರ್ಶಗಳನ್ನು ಅಳವಡಿಸಿಕೊಳ್ಳುತ್ತಾ ನಾವು ಆಧುನಿಕ ಪ್ರಗತಿಯ ಮಾರ್ಗದಲ್ಲಿ ಮುಂಚೂಣಿಯಲ್ಲಿದ್ದೇವೆ. ವಯಂ ರಾಷ್ಟ್ರೇ ಜಾಗ್ರಯಾಂ ಎನ್ನುವ ಈ ವೇದವಾಕ್ಯ ನಮಗೆ ಸದಾಕಾಲವೂ ರಾಷ್ಟ್ರಕ್ಕಾಗಿ ಜಾಗರೂಕರಾಗಿ ಇರಬೇಕೆನ್ನುವ ಪ್ರೇರಣೆ ನೀಡುತ್ತದೆ. ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡುತ್ತಿದ್ದ ವಿಭಿನ್ನ ಸಿದ್ಧಾಂತಗಳ ಜನರಿಗೆ ಒಂದು ಸಾಮಾನ್ಯ ಗುರಿ ಇತ್ತು, ಅದು ಭಾರತದ ಸ್ವಾತಂತ್ರ್ಯ. ವಿದೇಶಿ ಚಳುವಳಿಯ ಸಮಯದಲ್ಲಿ ವಂದೇ ಮಾತರಂ ಜನರ ಗೀತೆಯಾಯಿತು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಅಸಂಖ್ಯಾತ ದೇಶವಾಸಿಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ಸೇರಿಕೊಂಡರು. ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಸಮಾಜ ಸುಧಾರಣೆ ಮತ್ತು ರಾಷ್ಟ್ರೀಯತೆಯ ಉನ್ನತ ಆದರ್ಶಗಳನ್ನು ಪ್ರತಿಪಾದಿಸಿದರು. ಭಾರತದ ಆದರ್ಶಗಳನ್ನು ಅನುಸರಿಸುತ್ತಾ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಭಾರತ ಮಾತೆಯ ಎಲ್ಲ ಮಹಾನ್ ಸಂತತಿಗೆ ನಾನು ಗೌರವಪೂರ್ವಕವಾಗಿ ನಮಿಸುತ್ತೇನೆ. ಆಗಸ್ಟ್ 14ನ್ನು ನಾವು ದೇಶ ವಿಭಜನೆಯ ಭಯಾನಕತೆಯ ಸ್ಮರಣ ದಿನವನ್ನಾಗಿ ಆಚರಿಸುತ್ತೇವೆ. ವಿಭಜನೆಯ ಸಮಯದಲ್ಲಿನ ಹಿಂಸಾಚಾರದಲ್ಲಿ ಮಡಿದ ಅಥವಾ ಸ್ಥಳಾಂತರದ ಕಷ್ಟಗಳನ್ನು ಸಹಿಸಿಕೊಳ್ಳಲು ಒತ್ತಾಯಕ್ಕೊಳಗಾದ ನಮ್ಮ ಲಕ್ಷಾಂತರ ದೇಶವಾಸಿಗಳನ್ನು ಸ್ಮರಿಸುತ್ತೇವೆ. ಕೋಮು ಹಿಂಸಾಚಾರವು ಲಕ್ಷಾಂತರ ಜನರು ಆಶ್ರಯ ಪಡೆಯಲು ಮತ್ತು ವಿಭಜನೆಯ ಭಯಾನಕತೆಯನ್ನು ಸಹಿಸಿಕೊಳ್ಳುವಂತೆಯೂ ಮಾಡಿತು. ಆದರೂ ಅವರು ತಮ್ಮ ಗುರುತನ್ನು ಬಿಟ್ಟುಕೊಡಲಿಲ್ಲ. ನಮ್ಮ ದೇಶ ಸ್ವಾತಂತ್ರ್ಯ ಗಳಿಸಿದಾಗ ದೇಶ ವಿಭಜನೆಯ ಗಂಭೀರ ಪರಿಣಾಮಗಳೊಂದಿಗೆ 550ಕ್ಕಿಂತ ಅಧಿಕ ಸಂಸ್ಥಾನಗಳನ್ನು ಹೊಸದಾಗಿ ಸ್ವತಂತ್ರ ಭಾರತಕ್ಕೆ ಸೇರ್ಪಡೆ ಮಾಡುವುದು ದೊಡ್ಡ ಸವಾಲಾಗಿತ್ತು. ಸರ್ದಾರ್ ಪಟೇಲ್ ಅವರು ಸಂಸ್ಥಾನಗಳ ವ್ಯವಸ್ಥೆಗೆ ಮುಕ್ತಾಯ ಹಾಡಿದರು ಮತ್ತು ಆ ಸಂಸ್ಥಾನಗಳನ್ನು ನಮ್ಮ ಸ್ವತಂತ್ರ ಪ್ರಜಾಪ್ರಭುತ್ವದಲ್ಲಿ ವಿಲೀನಗೊಳಿಸಿದರು. ಕೃತಜ್ಞತಾಪೂರ್ವಕವಾಗಿ ದೇಶದ ಪರವಾಗಿ ಆಧುನಿಕ ಭಾರತ ದೇಶದ ಏಕತಾ ಶಿಲ್ಪಿ, ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನು ಸ್ಮರಿಸುತ್ತಾ ನಾನು ಅವರಿಗೆ ಗೌರವಪೂರ್ಣ ನಮನಗಳನ್ನು ಅರ್ಪಿಸುತ್ತೇನೆ. ನನ್ನ ಪ್ರೀತಿಯ ಭಾರತೀಯರೇ, ಭಾರತದ ಜನರಿಂದ ರೂಪಿತವಾದ ಸಂವಿಧಾನವು ಜನರ ಪಾಲ್ಗೊಳ್ಳುವಿಕೆ ಎನ್ನುವ ತಳಹದಿಯ ಮೇಲೆ ನಿಂತಿದೆ. ಪ್ರಜಾಪ್ರಭುತ್ವದ ತೊಟ್ಟಿಲು ಎನಿಸಿರುವ ನಮ್ಮ ದೇಶದ ಜನರಲ್ಲಿ ಸಾರ್ವಜನಿಕ

ಪಾಲ್ಗೊಳ್ಳುವಿಕೆಯು ಯಾವಾಗಲೂ ಅಂತರ್ಗತವಾಗಿ ಇರುತ್ತದೆ. ಹೊಸ ಚೈತನ್ಯದೊಂದಿಗೆ ನಮ್ಮ ಸಹ ನಾಗರಿಕರು ಪಾಲ್ಗೊಳ್ಳುವಿಕೆಯ ಅದೇ ಮನೋಭಾವನೆಯನ್ನು ಮುಂದುವರಿಸುತ್ತಿದ್ದಾರೆ. ಜನರ ಸಕ್ರಿಯ ಪಾಲ್ಗೊಳ್ಳುವಿಕೆಯೊಂದಿಗೆ ಅನೇಕ ರಾಷ್ಟ್ರೀಯ ಅಭಿಯಾನಗಳನ್ನು ಆರಂಭಿಸಲಾಗುತ್ತಿದೆ. ಇದು ನಮ್ಮ ಪ್ರಜಾಪ್ರಭುತ್ವದ ಒಂದು ಸ್ಫೂರ್ತಿದಾಯಕ ಸಾಧನೆಯಾಗಿದೆ. ಸಮಾನ ಸ್ಥಾನಮಾನ ಮತ್ತು ಸಮಾನ ಅವಕಾಶದೊಂದಿಗೆ ವ್ಯಕ್ತಿಯ ಘನತೆ ಎನ್ನುವುದು ನಮ್ಮ ಸಂವಿಧಾನದಲ್ಲಿ ಪಾಲಿಸಬೇಕಾದ ಆದರ್ಶಗಳಲ್ಲಿ ಸೇರಿವೆ. ಇಂದು ಸಾಮಾನ್ಯ ಹಿನ್ನೆಲೆಯಿಂದ ಬಂದ ಹಲವರು ಅನೇಕ ಕ್ಷೇತ್ರಗಳಲ್ಲಿ ಅಸಾಧಾರಣ ಕೊಡುಗೆಗಳನ್ನು ನೀಡುತ್ತಿದ್ದಾರೆ. ಇಂದಿನ ಭಾರತದಲ್ಲಿ ಪ್ರತಿಯೊಬ್ಬರೂ ದೊಡ್ಡ ಕನಸುಗಳನ್ನು ಕಾಣಬಹುದು ಮತ್ತು ಅಂತಹ ಕನಸುಗಳನ್ನು ನನಸಾಗಿಸಿಕೊಳ್ಳಬಹುದು ಎಂಬ ನನ್ನ ನಂಬಿಕೆಯನ್ನು ಇದು ಬಲಪಡಿಸುತ್ತದೆ. ನಮ್ಮ ಸಂವಿಧಾನವು ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗದ ಜವಾಬ್ದಾರಿಗಳನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ. ಜನರ ಆಕಾಂಕ್ಷೆಗಳಿಗೆ ಧ್ವನಿ ನೀಡುವುದು ಶಾಸಕಾಂಗದಲ್ಲಿ ಅದರ ಪ್ರತಿನಿಧಿಗಳ ಕರ್ತವ್ಯವಾಗಿದೆ. ರಾಷ್ಟ್ರ ಮತ್ತು ಅದರ ಜನರ ಹಿತಾಸಕ್ತಿಗಳನ್ನು ಪೂರೈಸುವ ನೀತಿಗಳನ್ನು ಜಾರಿಗೆ ತರುವ ಜವಾಬ್ದಾರಿ ಕಾರ್ಯಾಂಗದ ಮೇಲಿದೆ. ಸಂಪನ್ಮೂಲಗಳ ಕೊರತೆಯಿಂದಾಗಿ ಯಾರೂ ನ್ಯಾಯದಿಂದ ವಂಚಿತರಾಗದಂತೆ ನೋಡಿಕೊಳ್ಳುವುದು ನ್ಯಾಯಾಂಗ ವ್ಯವಸ್ಥೆಯೊಂದಿಗೆ ಸಂಬಂಧ ಹೊಂದಿರುವ ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯವಾಗಿದೆ. ನಾಗರಿಕರೆಲ್ಲರೂ, ಅದರಲ್ಲೂ ವಿಶೇಷವಾಗಿ ಸಮಾಜದ ವಂಚಿತ ವರ್ಗಗಳಿಗೆ ಸೇರಿದವರು, ಸಕಾಲಿಕ ನ್ಯಾಯವನ್ನು ಘನತೆಯಿಂದ ಸಮಾನವಾಗಿ ಪಡೆಯುವ ಅವಕಾಶವನ್ನು ಹೊಂದಿರಬೇಕು. ನನ್ನ ಪ್ರೀತಿಯ ಸಹ ನಾಗರಿಕರೇ, ಒಂದು ದಶಕಕ್ಕೂ ಹೆಚ್ಚು ಅವಧಿಯಲ್ಲಿ ನಮ್ಮ ದೇಶವು ತ್ವರಿತ ಮತ್ತು ಸಮಗ್ರ ಅಭಿವೃದ್ಧಿ, ಪರಂಪರೆ ಮತ್ತು ಅಭಿವೃದ್ಧಿಯ ಸಮನ್ವಯಕ್ಕೆ ಆದ್ಯತೆ ಮತ್ತು ಅಭಿವೃದ್ಧಿಗೆ ದಶಕಗಳಷ್ಟು ಹಳೆಯದಾದ ಹಲವಾರು ಅಡಚಣೆಗಳನ್ನು ತೆಗೆದುಹಾಕುವುದು ಮೊದಲಾದವನ್ನು ಕಂಡಿದೆ. ನಮ್ಮ ದೇಶ ಮಹಾತ್ಮ ಜ್ಯೋತಿಬಾ ಫುಲೆ ಅವರ 200ನೇ ಜಯಂತಿಯನ್ನು ಆಚರಿಸುತ್ತಿದೆ. ಮಹಾತ್ಮ ಫುಲೆ ಮತ್ತು ಕ್ರಾಂತಿ ಜ್ಯೋತಿ ಸಾವಿತ್ರಿಬಾಯಿ ಫುಲೆ ಅವರು ಸಾಮಾಜಿಕ ನ್ಯಾಯ, ಶಿಕ್ಷಣ, ಮಹಿಳಾ ಸಬಲೀಕರಣ ಮತ್ತು ಸಮಾನತೆಗೆ ಐತಿಹಾಸಿಕ ಕೊಡುಗೆಗಳನ್ನು ನೀಡಿದ್ದಾರೆ. ಅವರ ಆದರ್ಶಗಳನ್ನು ಅನುಸರಿಸಿ ಕಳೆದ ಕೆಲವು ವರ್ಷಗಳಿಂದ ರಾಷ್ಟ್ರೀಯ ಮಟ್ಟದಲ್ಲಿ ಸಮಾಜದ ವಂಚಿತ ವರ್ಗಗಳ ಉನ್ನತಿಗೆ ಆದ್ಯತೆ ನೀಡಲಾಗಿದೆ. ಮಹಿಳಾ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಮಾನದಂಡಗಳನ್ನು ನಿಗದಿಪಡಿಸಲಾಗಿದೆ. 25 ಕೋಟಿಗೂ ಹೆಚ್ಚು ಜನರನ್ನು ಬಡತನದಿಂದ ಹೊರತರಲಾಗಿದೆ. ವಿಶ್ವದ ಅತಿದೊಡ್ಡ ಆರ್ಥಿಕ ಸೇರ್ಪಡೆ ಕಾರ್ಯಕ್ರಮವಾದ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ಸುಮಾರು 59 ಕೋಟಿ ಖಾತೆದಾರರು ಬ್ಯಾಂಕಿಂಗ್ ವ್ಯವಸ್ಥೆಗೆ ಸೇರಿದ್ದಾರೆ. ಈ ಪೈಕಿ 32 ಕೋಟಿಗೂ ಹೆಚ್ಚು ಖಾತೆದಾರರು ಮಹಿಳೆಯರಾಗಿದ್ದಾರೆ. 80 ಕೋಟಿಗೂ ಅಧಿಕ ಜನರಿಗೆ ಉಚಿತ ಪಡಿತರ ಒದಗಿಸುವ ಮೂಲಕ ಆಹಾರ ಭದ್ರತೆಯನ್ನು ಖಚಿತಪಡಿಸಲಾಗಿದೆ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆ ಅಡಿಯಲ್ಲಿ 60 ಕೋಟಿ ಜನರಿಗೆ ಪ್ರತಿ ವರ್ಷ 5 ಲಕ್ಷ ರೂಪಾಯಿಯವರೆಗೆ ಉಚಿತ ಆರೋಗ್ಯ ರಕ್ಷಣೆ ಸೌಲಭ್ಯ ನೀಡಲಾಗುತ್ತಿದೆ. ಕಿಸಾನ್ ಸಮ್ಮಾನ್ ನಿಧಿ ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳ ಮೂಲಕ ಕೃಷಿ, ಹೈನುಗಾರಿಕೆ, ಕೋಳಿ ಸಾಕಣೆ, ಮೀನುಗಾರಿಕೆ ಮತ್ತು ಜೇನುನೊಣ ಸಾಕಣೆಯಂತಹ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವ ರೈತರಿಗೆ ನೆರವು ಒದಗಿಸಲಾಗಿದೆ. ಸಾಂಸ್ಕೃತಿಕ ಬಲವನ್ನು ಆಧರಿಸಿದ ಅಭಿವೃದ್ಧಿಯು ಕ್ರಿಯಾತ್ಮಕ ಮತ್ತು ಸುಸ್ಥಿರವಾಗಿದೆ ಎಂಬುದಕ್ಕೆ ವಿಶ್ವದ ಇತಿಹಾಸವೇ ಸಾಕ್ಷಿಯಾಗಿದೆ. ಇಂದು ಸಾಂಸ್ಕೃತಿಕ ಹೆಮ್ಮೆಯ ಪ್ರಜ್ಞೆಯು ರಾಷ್ಟ್ರದ ಸಂಸ್ಕೃತಿಗೆ ಆಧ್ಯಾತ್ಮಿಕ ಶಕ್ತಿಯನ್ನು ಒದಗಿಸುತ್ತದೆ ಎಂಬ ಅರಿವು ದೇಶದಲ್ಲಿ ಬಲವಾಗಿ ಬೆಳೆಯುತ್ತಿದೆ. ನಮ್ಮ ಪೂರ್ವಜರು ನಮಗೆ ಜ್ಞಾನ, ಕಲೆ, ಸಂಸ್ಕೃತಿ, ವ್ಯಾಯಾಮ ಮತ್ತು ನೈತಿಕತೆಯ ಅಮೂಲ್ಯ ಪರಂಪರೆಯನ್ನು ನೀಡಿದ್ದಾರೆ. ಪರಂಪರೆ ಮತ್ತು ಅಭಿವೃದ್ಧಿಯ ಸಮನ್ವಯದೊಂದಿಗೆ ನಾವು ಮುಂದುವರಿಯುತ್ತಿದ್ದೇವೆ. ಭಾರತವು ವಿಶ್ವದ ಅತಿದೊಡ್ಡ ಮತ್ತು ಅತ್ಯುತ್ತಮ ಡಿಜಿಟಲ್ ಮೂಲಸೌಕರ್ಯ ಅಭಿವೃದ್ಧಿಪಡಿಸಿದೆ. ಡಿಜಿಟಲ್ ಪಾವತಿಗಳು ಈಗ ಸಣ್ಣ ಗ್ರಾಮೀಣ ಅಂಗಡಿಗಳು ಮತ್ತು ಬೀದಿ ವ್ಯಾಪಾರಿಗಳಲ್ಲಿ ಕೂಡ ಸರ್ವೇ ಸಾಮಾನ್ಯವಾಗಿದೆ. ವಿಶ್ವದ ನೈಜ ಸಮಯದ ಡಿಜಿಟಲ್ ವಹಿವಾಟುಗಳಲ್ಲಿ 1/2ಕ್ಕಿಂತ ಹೆಚ್ಚು ವಹಿವಾಟುಗಳು ಭಾರತದಲ್ಲಿ ನಡೆಯುತ್ತಿವೆ. ಒಟ್ಟಾಗಿ ಭಾರತದ ಜನರು ಮತ್ತು ಸರ್ಕಾರ ಜಾಗತಿಕ ಸಮುದಾಯಕ್ಕೆ ಡಿಜಿಟಲ್ ಕ್ರಾಂತಿಯ ಅತ್ಯುತ್ತಮ ಉದಾಹರಣೆಯನ್ನು ಪ್ರಸ್ತುತಪಡಿಸಿದೆ.
ತಂತ್ರಜ್ಞಾನವನ್ನು ಉಪಯೋಗಿಸುತ್ತಾ ಜನರಿಗೆ ಪಾರದರ್ಶಕ ರೀತಿಯಲ್ಲಿ ಕಲ್ಯಾಣ ಯೋಜನೆಗಳ ಪ್ರಯೋಜನವನ್ನು ಕೂಡ ಸರ್ಕಾರ ಒದಗಿಸಿದೆ. ನಮ್ಮ ದೇಶವು ಹೆದ್ದಾರಿಗಳು, ಜಲಮಾರ್ಗಗಳು, ರೈಲ್ವೆ ಮತ್ತು ವಾಯುಮಾರ್ಗಗಳ ರೂಪದಲ್ಲಿ ಆಧುನಿಕ ಮೂಲ ಸೌಕರ್ಯದ ಅಭೂತಪೂರ್ವ ವಿಸ್ತರಣೆಯನ್ನು ಕಂಡಿದೆ. ಇದು ಹೊಸ ಉದ್ಯಮಗಳಿಗೆ ಅವಕಾಶಗಳನ್ನು ಸೃಷ್ಟಿಸಿದೆ, ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿದೆ ಮತ್ತು ಹೂಡಿಕೆದಾರರ ನಂಬಿಕೆಯನ್ನು ಹೆಚ್ಚಿಸಿದೆ. ನನ್ನ ಪ್ರೀತಿಯ ನಾಗರಿಕರೇ, ಪ್ರಪಂಚದ ಹಲವು ಭಾಗಗಳಲ್ಲಿ ಯುದ್ಧ ಮತ್ತು ಅಸ್ಥಿರತೆ ಉಂಟಾಗಿದ್ದು ಪ್ರತಿಯೊಂದು ದೇಶದ ಮೇಲೂ ಪರಿಣಾಮ ಬೀರುತ್ತಿದೆ. ಇಂತಹ ಕಠಿಣ ಪರಿಸ್ಥಿತಿಯಲ್ಲೂ ನಮ್ಮ ಆರ್ಥಿಕತೆಯು ವಿಶ್ವದಲ್ಲೇ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಯುತ್ತಿದೆ. ಆರ್ಥಿಕ ಮುನ್ಸೂಚನೆಗಳ ಪ್ರಕಾರ ಭಾರತೀಯ ಆರ್ಥಿಕತೆಯ ಬೆಳವಣಿಗೆಯ ದರವು ಸರಾಸರಿ ಜಾಗತಿಕ ಬೆಳವಣಿಗೆಯ ದರಕ್ಕಿಂತ 2 ಪಟ್ಟು ಹೆಚ್ಚಾಗುವ ನಿರೀಕ್ಷೆಯಿದೆ. ಆತ್ಮನಿರ್ಭರ ಭಾರತ ಅಭಿಯಾನ ನಮ್ಮ ಆರ್ಥಿಕ ಪ್ರಗತಿ ಮತ್ತು ರಾಷ್ಟ್ರೀಯ ಭದ್ರತೆಯ ಅಡಿಪಾಯವನ್ನು ಮತ್ತಷ್ಟು ಬಲಪಡಿಸಿದೆ. ಆಧುನಿಕ ಅಭಿವೃದ್ಧಿಯ ಹಾದಿಯಲ್ಲಿ ಮುನ್ನಡೆಯುತ್ತಿರುವಾಗ ಭಾರತವು ಜಾಗತಿಕ ಮಟ್ಟದಲ್ಲಿ ಪರಿಸರ ರಕ್ಷಣೆಯ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ನಮ್ಮ ದೇಶವು 2030 ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಕೆಲವನ್ನು ನಿಗದಿತ ಸಮಯಕ್ಕಿಂತ ಮೊದಲೇ ಸಾಧಿಸಿದೆ. ಕಳೆದ ಕೆಲವು ವರ್ಷಗಳಿಂದ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿಯು ಅಭೂತಪೂರ್ವ ವೇಗವನ್ನು ಪಡೆದುಕೊಂಡಿದೆ. ನಮ್ಮ ವಿದೇಶಿ ನೀತಿಯ ಅಡಿಪಾಯವು ರಾಷ್ಟ್ರೀಯ ಹಿತಾಸಕ್ತಿಯೇ ಆಗಿದೆ. ಶಾಂತಿ, ಸಹಕಾರ, ಮಾತುಕತೆ ಮತ್ತು ವಸುಧೈವ ಕುಟುಂಬಕಂನ ಆದರ್ಶವು ನಮ್ಮ ವಿದೇಶಿ ನೀತಿಯ ಆಧಾರ ಸ್ತಂಭಗಳಾಗಿವೆ. ಆರ್ಥಿಕ ಸಹಕಾರ ಮತ್ತು ಪರಸ್ಪರ ಸಂಬಂಧಗಳನ್ನು ಹೆಚ್ಚಿಸಲು ಅನೇಕ ದೇಶಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಂಡಿದ್ದೇವೆ. ಜಾಗತಿಕ ದಕ್ಷಿಣದ ದೇಶಗಳಲ್ಲಿ ನಾವು ಪ್ರಮುಖ ಪಾತ್ರ ವಹಿಸುತ್ತಿದ್ದೇವೆ. ನಮ್ಮ ದೇಶವು ಜಾಗತಿಕ ವೇದಿಕೆಯಲ್ಲಿ ಸ್ಥಾನಮಾನದಲ್ಲಿ ಬೆಳೆದಿದೆ. ನಾವು ನಿಯಮ ಆಧಾರಿತ ಅಂತಾರಾಷ್ಟ್ರೀಯ ಕ್ರಮದಲ್ಲಿ ನಂಬಿಕೆ ಇಡುತ್ತೇವೆ. ವಿಶ್ವಸಂಸ್ಥೆ ಮತ್ತು ಇತರ ಬಹುರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಜಾಗತಿಕ ಸಮುದಾಯಕ್ಕೆ ಸೂಕ್ತ ಪ್ರಾತಿನಿಧ್ಯ ಸಿಗುವುದನ್ನು ಖಚಿತಪಡಿಸಿಕೊಳ್ಳುವುದು ನಮ್ಮ ಪ್ರಯತ್ನವಾಗಿದೆ. ನನ್ನ ಪ್ರೀತಿಯ ಭಾರತೀಯರೇ, ಭವಿಷ್ಯದ ಪೀಳಿಗೆಗೂ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ನಮಗಿರುವಷ್ಟೇ ಹಕ್ಕಿದೆ. ನಮ್ಮ ಯಾವುದೇ ಕಾರ್ಯಗಳು ಭವಿಷ್ಯದ ಪೀಳಿಗೆಯ ಈ ಹಕ್ಕಿನ ಮೇಲೆ ಸ್ವಲ್ಪವೂ ಅತಿಕ್ರಮಣಕ್ಕೆ ಕಾರಣವಾಗದಂತೆ ನೋಡಿಕೊಳ್ಳಬೇಕು. ನಾವು ಅವರಿಗೆ ಪ್ರಕೃತಿಯ ಇನ್ನಷ್ಟು ಶ್ರೀಮಂತ ಕೊಡುಗೆಗಳನ್ನು ಬಿಟ್ಟು ಹೋಗಲು ಸಾಧ್ಯವಾಗುವಂತೆ ನಮ್ಮ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು. ಪರಿಸರವನ್ನು ಸಂರಕ್ಷಿಸುವಲ್ಲಿ ನಮ್ಮ ನಂಬಿಕೆಯು ನಮ್ಮ ಸಂಪ್ರದಾಯದ ಅವಿಭಾಜ್ಯ ಅಂಗವಾಗಿದೆ. ಸಂತಾಲಿ ಭಾಷೆಯಲ್ಲಿರುವ ಒಂದು ಸರಳ ಹಾಡು ಆಳವಾದ ಸಂದೇಶವನ್ನು ಹೊಂದಿದೆ. ಪಂಡಿತ್ ರಘುನಾಥ್ ಮುರ್ಮು ಅವರು ಬರೆದ ಈ ಹಾಡಿನ ಕೆಲವು ಸಾಲುಗಳು ಹೀಗಿವೆ. ದಾರೆ ಗುಜುಕ್ ಕಾನೇಲ್ತೇ ಮೀರು ಚೆನ್ನೈ ರಾಗ್ ಬಯಹ ದಾಯ ಹಾಯಾಗೆ ಗುಜುಕ್ ಕಾನ್ ಆಪೋ ಜತಿ ಧರಂ ದಾರೆ ಚೇದಾಗ್ ಬಾಪೋನ್ ರಾಗ್ ಬಯಹ ಆಬೋ ಅನಾನೇಲ್ತೇ. ಈ ಹಾಡಿನಲ್ಲಿ ಕವಿಯು ಒಂದು ಮರ ಸಂಪೂರ್ಣ ಒಣಗಿ ಹೋಗಿರುವುದರಿಂದ ಅತೀವ ದುಃಖದಲ್ಲಿ ರೋಧಿಸುತ್ತಿರುವ ಒಂದು ಗಿಣಿಯನ್ನು ವರ್ಣಿಸುತ್ತಾರೆ. ಅವರು ಹೀಗೆನ್ನುತ್ತಾರೆ. ಓ ನನ್ನ ಪ್ರೀತಿಯ ಸೋದರರೇ, ಗಿಣಿಯೊಂದು ಒಣಗಿರುವ ಮರವನ್ನು ನೋಡಿ ಅಳುತ್ತಿದೆ. ಮಾನವರಾಗಿರುವ ನಾವು ಮಾನವ ಸಂಸ್ಕೃತಿಯ ಮರ ನಾಶವಾಗುತ್ತಿರುವುದಕ್ಕಾಗಿ ದುಃಖಿಸುವುದಿಲ್ಲವೇಕೆ? ಜನರೆಲ್ಲರೂ ಪ್ರಕೃತಿ ಮತ್ತು ಮಾನವೀಯ ಮೌಲ್ಯಗಳನ್ನು ಸಂರಕ್ಷಿಸುವುದಕ್ಕೆ ಬದ್ಧರಾಗಿ ಇರಬೇಕೆನ್ನುವುದು ಈ ಕವಿತೆಯ ಸಂದೇಶವಾಗಿದೆ. ಹಸಿರಿನಿಂದ ನಳನಳಿಸುವ ಮರವು ಮಾನವ ಸಮಾಜದ ನೈತಿಕ ಆದರ್ಶಗಳು ಮತ್ತು ಯೋಗಕ್ಷೇಮವನ್ನು ಬಿಂಬಿಸುತ್ತವೆ. ತಾಯಿಯ ಹೆಸರಿನಲ್ಲಿ ಒಂದು ಮರ ಮತ್ತು ಪರಿಸರಕ್ಕಾಗಿ ಜೀವನ ಶೈಲಿ ಅಥವಾ ಲೈಫ್ನಂತಹ ಅಭಿಯಾನಗಳ ಸ್ಫೂರ್ತಿಯಲ್ಲಿ ಪರಿಸರವನ್ನು ರಕ್ಷಿಸಲು ನಾವು ವೈಯಕ್ತಿಕ ಮತ್ತು ಸಾಮೂಹಿಕ ಪ್ರಯತ್ನಗಳನ್ನು ಮಾಡಬೇಕು. ನನ್ನ ಪ್ರೀತಿಯ ದೇಶವಾಸಿಗಳೇ, ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಬಾಲಕಿಯರು
ಅತ್ಯುತ್ತಮವಾಗಿ ಅಸಾಧಾರಣ ಕ್ಷಮತೆ ತೋರುತ್ತಿರುವುದು ನನಗೆ ಅತೀವ ಸಂತಸ ನೀಡುತ್ತದೆ. ಅಲ್ಲದೆ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಕೊಡುಗೆ ನೀಡುವ ಡ್ರೋನ್ ದೀದಿಯಿಂದ ವಾಯುಪಡೆಯಲ್ಲಿ ಫ್ಲೈಟ್ ಕಾಂಬ್ಯಾಟ್ ಲೀಡರ್ವರೆಗೆ ವಿವಿಧ ವಲಯಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಹೆಚ್ಚುತ್ತಿದೆ. ಗ್ಲಾಸ್ಗೋದಲ್ಲಿ ಇತ್ತೀಚೆಗೆ ಮುಕ್ತಾಯಗೊಂಡ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ ಗೆದ್ದ ಒಟ್ಟು 13 ಚಿನ್ನದ ಪದಕಗಳ ಪೈಕಿ ಮಹಿಳೆಯರು ತಮ್ಮದಾಗಿಸಿಕೊಂಡ ಚಿನ್ನದ ಪದಕಗಳು 8. ನಮ್ಮ ಮಹಿಳೆಯರು ಆರ್ಥಿಕ ಸ್ವಾವಲಂಬನೆಯನ್ನು ಹೆಚ್ಚಾಗಿ ಸಾಧಿಸುತ್ತಿದ್ದಾರೆ. 10 ಕೋಟಿಗೂ ಅಧಿಕ ಮಹಿಳೆಯರು ಸ್ವಸಹಾಯ ಗುಂಪುಗಳ ಸದಸ್ಯರಾಗಿದ್ದಾರೆ. 3 ಕೋಟಿ ಲಖಪತಿ ದೀದಿಗಳನ್ನು ಸೃಷ್ಟಿಸುವ ಗುರಿ ಹಾಕಿಕೊಳ್ಳಲಾಗಿತ್ತು. ಈ ಗುರಿಯನ್ನು ಸಾಧಿಸಲಾಗಿದೆ. ಈಗ ನಮ್ಮ ದೇಶ 3 ಕೋಟಿ ಲಖಪತಿ ದೀದಿಗಳನ್ನು ಸೃಷ್ಟಿಸುವ ನಿಟ್ಟಿನಲ್ಲಿ ಮುಂದೆ ಸಾಗುತ್ತಿದೆ. ಮುದ್ರಾ ಯೋಜನೆ ಅಡಿಯಲ್ಲಿ ಆರ್ಥಿಕ ನೆರವು ಪಡೆದುಕೊಂಡಿರುವವರಲ್ಲಿ 1/2 ಉದ್ಯಮಿಗಳು ಮಹಿಳೆಯರೇ ಆಗಿದ್ದಾರೆ. ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗಾಗಿನ ಪ್ರಯತ್ನಗಳೊಂದಿಗೆ ಹಲವಾರು ಕ್ಷೇತ್ರಗಳಲ್ಲಿ ನಾಯಕತ್ವ ಪಾತ್ರಗಳಲ್ಲಿ ಕೂಡ ನಾವು ಅವರನ್ನು ಕಾಣುತ್ತಿದ್ದೇವೆ. ಮತದಾನದ ಹಕ್ಕು ಚಲಾಯಿಸುವ ಮಹಿಳೆಯರ ಸಂಖ್ಯೆಯಲ್ಲಿ ಹೆಚ್ಚಳವಾಗುತ್ತಿರುವುದು ನಮ್ಮ ಪ್ರಜಾಪ್ರಭುತ್ವ ಗಣರಾಜ್ಯದ ಗಮನಾರ್ಹ ಸಾಧನೆಯಾಗಿದೆ. ಲೋಕಸಭೆ ಮತ್ತು ಶಾಸಕಾಂಗ ಸಭೆಗಳಲ್ಲಿ ಮಹಿಳೆಯರಿಗೆ 33% ಪ್ರಾತಿನಿಧ್ಯವನ್ನು ಕಾಯ್ದಿರಿಸುವ ಉದ್ದೇಶದಿಂದ 2023ರಲ್ಲಿ ನಾರಿ ಶಕ್ತಿ ವಂದನಾ ಅಧಿನಿಯಮ ಜಾರಿಗೆ ತರಲಾಗಿದೆ. ಈ ಕಾಯ್ದೆಯ ಉದ್ದೇಶಗಳ ಸಾಧನೆಯು ನಾಯಕತ್ವದಲ್ಲಿ ಮಹಿಳೆಯ ಪಾತ್ರವನ್ನು ಹೆಚ್ಚಿಸುತ್ತದೆ ಮತ್ತು ನಮ್ಮ ಪ್ರಜಾಪ್ರಭುತ್ವವು ಮತ್ತಷ್ಟು ಸಮಗ್ರವಾಗುತ್ತದೆ. ನಮ್ಮ ದೇಶದ ಜನಸಂಖ್ಯೆಯಲ್ಲಿ 65% ಜನರು 35 ವರ್ಷಕ್ಕಿಂತ ಕಡಿಮೆ ವಯೋಮಾನದವರಾಗಿದ್ದಾರೆ. ಈ ಯುವ ಜನಸಂಖ್ಯೆಯೇ ನಮ್ಮ ಅತ್ಯಂತ ಅಮೂಲ್ಯ ಆಸ್ತಿಯಾಗಿದ್ದಾರೆ. ನಮ್ಮ ದೇಶದ ಯುವಜನತೆ ಪ್ರತಿಭಾನ್ವಿತರಾಗಿದ್ದಾರೆ, ಬದ್ಧತೆ ಹೊಂದಿದ್ದಾರೆ ಮತ್ತು ಕೌಶಲ್ಯಪೂರ್ಣರಾಗಿದ್ದಾರೆ. ತಳಮಟ್ಟದಲ್ಲಿ ವಿವಿಧ ಸವಾಲುಗಳನ್ನು ಎದುರಿಸಲು ಯುವಜನರು ಅಭಿವೃದ್ಧಿಪಡಿಸುತ್ತಿರುವ ನವೀನ ಮತ್ತು ಪ್ರಾಯೋಗಿಕ ಪರಿಹಾರಗಳನ್ನು ನಾನು ನೋಡಿದ್ದೇನೆ. ಇದು ಸಮಾಜ ಮತ್ತು ರಾಷ್ಟ್ರಕ್ಕೆ ನಮ್ಮ ಯುವಕರ ಸಮರ್ಪಣೆಯನ್ನು ಪ್ರತಿಬಿಂಬಿಸುತ್ತದೆ. ಸರಾಸರಿ 28 ವರ್ಷ ವಯಸ್ಸಿನ ಯುವ ತಂಡ ಇತ್ತೀಚೆಗೆ ಯಶಸ್ವಿ ರಾಕೆಟ್ ಉಡಾವಣೆಯ ಮೂಲಕ ಬಾಹ್ಯಾಕಾಶ ಪರಿಶೋಧನೆಯ ಹೊಸ ಹಂತಕ್ಕೆ ನಾಂದಿ ಹಾಡಿದ್ದಾರೆ. ಭಾರತೀಯ ಯುವಜನತೆಯ ಸಮರ್ಪಣಾಭಾವದಿಂದ ಹಲವು ಪ್ರಮುಖ ಜಾಗತಿಕ ಉದ್ಯಮಗಳು ಪ್ರಭಾವಿತವಾಗಿದ್ದು ಅವರಿಗೆ ನಾಯಕತ್ವ ಪಾತ್ರಗಳನ್ನು ವಹಿಸಿವೆ. ಅಂತಹ ಯುವ ಸಾಧಕರು ಪ್ರಪಂಚದಾದ್ಯಂತ ಭಾರತದ ಯುವ ಶಕ್ತಿಯ ಖ್ಯಾತಿಯನ್ನು ಹೆಚ್ಚಿಸಿದ್ದಾರೆ. ನಮ್ಮ ಯುವ ಪೀಳಿಗೆಗಳು ಭಾರತದ ಉಜ್ವಲ ಮತ್ತು ಸಮೃದ್ಧ ಭವಿಷ್ಯದಲ್ಲಿ ನನ್ನ ನಂಬಿಕೆಯನ್ನು ಬಲಪಡಿಸುತ್ತವೆ. ನಮ್ಮ ವಿದ್ಯಾರ್ಥಿಗಳು ಭಾರತದ ಭವಿಷ್ಯದ ವಾಸ್ತುಶಿಲ್ಪಿಗಳಾಗಿದ್ದಾರೆ. ರಾಷ್ಟ್ರೀಯ ಭದ್ರತೆಯನ್ನು ಖಾತರಿಪಡಿಸಲು ಯಾವ ರೀತಿ ಸರ್ಕಾರ ಮತ್ತು ಸಮಾಜ ಒಗ್ಗೂಡುತ್ತದೆಯೋ ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳ ವರ್ತಮಾನ ಮತ್ತು ಭವಿಷ್ಯವನ್ನು ರಕ್ಷಿಸಲು ಎಲ್ಲರೂ ಜಂಟಿ ಮತ್ತು ಸಂಘಟಿತ ಪ್ರಯತ್ನಗಳ ಮೂಲಕ ಕೊಡುಗೆ ನೀಡಬೇಕು. ಸಾರ್ವಜನಿಕ ಪರೀಕ್ಷೆಗಳು ನಮ್ಮ ವಿದ್ಯಾರ್ಥಿಗಳಿಗೆ ಅವಕಾಶಗಳ ಹೆಬ್ಬಾಗಿಲುಗಳಾಗುತ್ತವೆ. ಈ ಪರೀಕ್ಷೆಗಳನ್ನು ಸುಧಾರಿಸಲು ಸರ್ಕಾರ ಸಮಗ್ರ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಸಾರ್ವಜನಿಕ ಪರೀಕ್ಷೆಗಳಲ್ಲಿ ಅನ್ಯಾಯದ ವಿಧಾನಗಳ ಬಳಕೆಯನ್ನು ಸಂಪೂರ್ಣವಾಗಿ ತಡೆಯುವುದು, ಪರೀಕ್ಷಾ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ, ಹೆಚ್ಚು ಸುರಕ್ಷಿತ ಮತ್ತು ಯುವಕರಿಗೆ ಹೆಚ್ಚು ವಿಶ್ವಾಸಾರ್ಹವಾಗಿಸುವುದು ಈ ಸುಧಾರಣೆಗಳ ಉದ್ದೇಶಗಳಾಗಿವೆ. ಸರ್ಕಾರದ ಉಪಕ್ರಮಗಳು ಮತ್ತು ಹೊರಹೊಮ್ಮುತ್ತಿರುವ ಆರ್ಥಿಕ ಚಟುವಟಿಕೆಗಳ ಮೂಲಕ ಯುವಜನತೆಗೆ ಹೊಸ ಮಾರ್ಗಗಳ ವ್ಯಾಪಕ ಶ್ರೇಣಿ ತೆರೆದುಕೊಳ್ಳುತ್ತಿದೆ. ಅಂತಹ ಹೊಸ ಅವಕಾಶಗಳನ್ನು ಅನ್ವೇಷಿಸುವ ಮೂಲಕ ನಮ್ಮ ಯುವಜನತೆ ಯಶಸ್ಸಿನ ಹೊಸ ಮಾರ್ಗಗಳಲ್ಲಿ ಪಯಣ ಮುಂದುವರಿಸಬಹುದು. ನಮ್ಮ ಯುವಜನತೆಯ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮವು ನಮ್ಮ ದೇಶದ ಭವಿಷ್ಯದ ಮೂಲಾಧಾರವಾಗಿದೆ. ನಮ್ಮ ಯುವಕರು
ಉತ್ಸಾಹದಿಂದ ಮುನ್ನಡೆಯಲು ಪ್ರೇರೇಪಿಸುವ

ಅಂತಾರಾಷ್ಟ್ರೀಯ ಕ್ರೀಡಾ ಪಂದ್ಯಾವಳಿಗಳಲ್ಲಿ ನಮ್ಮ ಕ್ರೀಡಾಪಟುಗಳ ಕ್ಷಮತೆ ಮತ್ತು ಸಾಧನೆಗಳಲ್ಲಿ ಗಮನಾರ್ಹ ಹೆಚ್ಚಳ ಕಂಡುಬಂದಿದೆ. ನಮ್ಮ ದೇಶವು ವಿಶ್ವದ ಅತಿ ಹೆಚ್ಚಿನ ಸಂಖ್ಯೆಯ ಯುವ ಜನಸಂಖ್ಯೆಯನ್ನು ಹೊಂದಿದ್ದು ಹಿರಿಯ ನಾಗರಿಕರ ಸಂಖ್ಯೆ ಕೂಡ ಹೆಚ್ಚಾಗಿಯೇ ಇದೆ. ಹಿರಿಯ ನಾಗರಿಕರ ಜೀವನದ ಗುಣಮಟ್ಟದ ಸುಧಾರಣೆಗಾಗಿ ಸರ್ಕಾರ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿದೆ. 70 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯೋಮಾನದ ಸರಿಸುಮಾರು 6 ಕೋಟಿ ಹಿರಿಯ ನಾಗರಿಕರು ಪ್ರತಿ ವರ್ಷ 5 ಲಕ್ಷ ರೂಪಾಯಿಯವರೆಗೆ ಉಚಿತ ಆರೋಗ್ಯ ರಕ್ಷಣೆ ಸೇವೆಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಒಟ್ಟಾರೆ ಸಮಾಜವು ಹಿರಿಯ ನಾಗರಿಕರ ನಿಟ್ಟಿನಲ್ಲಿ ಸೂಕ್ಷ್ಮ ಸಂವೇದನಾಶೀಲತೆ ಹೊಂದಿರಬೇಕು. ಅವರ ಆತ್ಮಗೌರವವನ್ನು ಎತ್ತಿಹಿಡಿಯುತ್ತಾ ಅವರಲ್ಲಿ ತಾವೂ ಕೂಡ ಸಮಾಜಕ್ಕೆ ಸೇರಿದವರೆಂಬ ಭಾವನೆಯನ್ನು ಹೆಚ್ಚಿಸಬೇಕು. ನನ್ನ ಪ್ರೀತಿಯ ದೇಶಬಾಂಧವರೇ, ಸತ್ಯ ಮತ್ತು ನ್ಯಾಯವನ್ನು ಎತ್ತಿಹಿಡಿಯುವ ಮೂಲಕ ಮಾನವೀಯತೆಗೆ ಪ್ರತಿಕೂಲವಾದ ಶಕ್ತಿಗಳನ್ನು ಜಯಿಸುವ ನಮ್ಮ ಸಂಪ್ರದಾಯದ ಬಗ್ಗೆ ನಮಗೆ ಹೆಮ್ಮೆಯಿದೆ. ಜುಲೈ 26ರಂದು ನಾವು ಕಾರ್ಗಿಲ್ ವಿಜಯ ದಿವಸ್ ಆಚರಿಸಿದ್ದೇವೆ. ಇದಕ್ಕೂ ಮೊದಲು ಮೇ 7ರಂದು ನಾವು ಆಪರೇಷನ್ ಸಿಂಧೂರ್ ಪ್ರಾರಂಭವಾಗಿ 1 ವರ್ಷ ಪೂರ್ಣಗೊಂಡಿದ್ದನ್ನು ಸ್ಮರಿಸಿದ್ದೇವೆ. ನಮ್ಮ ಸಶಸ್ತ್ರ ಪಡೆಗಳ ಅಪ್ರತಿಮ ಶೌರ್ಯವನ್ನು ನೆನಪಿಸಿಕೊಂಡಿದ್ದೇವೆ. ಭಯೋತ್ಪಾದನೆಯ ವಿರುದ್ಧದ ಆ ಐತಿಹಾಸಿಕ ಕಾರ್ಯಾಚರಣೆಯು ಭಾರತೀಯ ಸಶಸ್ತ್ರ ಪಡೆಗಳು ನಿಖರವಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಪ್ರದರ್ಶಿಸಿದವು. ಭಯೋತ್ಪಾದಕರನ್ನು ಮತ್ತು ಅವರನ್ನು ಬೆಂಬಲಿಸುವವರಿಗೆ ಅವರು ಎಲ್ಲೇ ಅಡಗಿಕೊಂಡರೂ ತಮ್ಮ ಕ್ರಿಯೆಗಳ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂಬ ಸ್ಪಷ್ಟ ಮತ್ತು ದೃಢವಾದ ಸಂದೇಶವನ್ನು ಇದು ರವಾನಿಸಿತು. ಭಯೋತ್ಪಾದನೆಯನ್ನು ಆಶ್ರಯಿಸುವ ದೇಶದೊಂದಿಗೆ ಸಿಂಧು ಜಲ ಒಪ್ಪಂದವನ್ನು ರದ್ದುಗೊಳಿಸುವುದು ನಮ್ಮ ರಾಷ್ಟ್ರದ ವಿಶೇಷವಾಗಿ ರೈತರ ಹಿತಾಸಕ್ತಿಯಲ್ಲಿ ನಿರ್ಣಾಯಕ ಹೆಜ್ಜೆಯಾಗಿದೆ. ದಶಕಗಳಿಂದಲೂ ರಾಷ್ಟ್ರಕ್ಕೆ ನಕ್ಸಲ್ವಾದ ಎನ್ನುವುದು ಗಂಭೀರ ಸವಾಲನ್ನು ಒಡ್ಡುತ್ತಲೇ ಇದೆ. ಭಾರತವನ್ನು ನಕ್ಸಲ್ ಮುಕ್ತಗೊಳಿಸುವುದು ಒಂದು ಪ್ರಮುಖ ಸಾಧನೆಯಾಗಿದೆ. ಹಿಂದೊಮ್ಮೆ ನಕ್ಸಲೀಯರಿಂದ ಪೀಡಿತವಾಗಿದ್ದ ಪ್ರದೇಶಗಳಲ್ಲಿ ಇಂದು ಉತ್ಸಾಹ ತುಂಬಿದೆ. ಈ ಪ್ರದೇಶಗಳಲ್ಲಿ ಎಲ್ಲರನ್ನೊಳಗೊಳ್ಳುವ ಅಭಿವೃದ್ಧಿ ಕಾರ್ಯಕ್ರಮ ಪ್ರಗತಿಯಲ್ಲಿದೆ. ಹೆಚ್ಚಿನ ಸಂಖ್ಯೆಯ ಆಟಗಾರರು ಬಸ್ತಾರ್ ಒಲಿಂಪಿಕ್ಸ್ನಲ್ಲಿ ಪಾಲ್ಗೊಂಡಿದ್ದರು ಮತ್ತು ಬಸ್ತಾರ್ ಪಂಡುಂನಲ್ಲಿ ಅನೇಕ ಕಲಾವಿದರು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಜನರು ಈ ಕಾರ್ಯಕ್ರಮಗಳನ್ನು ನೋಡಿ ಆನಂದಿಸಿದರು. ಮರಾಠಾ ಮಿಲಿಟರಿ ಸಂಪ್ರದಾಯಕ್ಕೆ ಸಂಬಂಧಿಸಿದ ರಾಷ್ಟ್ರೀಯ ಹೆಮ್ಮೆಯನ್ನು ಸಂರಕ್ಷಿಸಲು ನಿರ್ಮಿಸಲಾದ 12 ಕೋಟೆಗಳನ್ನು ಕಳೆದ ವರ್ಷ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಮತ್ತು ಈ ವರ್ಷ ಭಗವಾನ್ ಬುದ್ಧನ ಮೊದಲ ಧರ್ಮೋಪದೇಶದ ಸ್ಥಳವಾದ ಸಾರನಾಥವನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಒಂದೆಡೆ ಭಾರತ ಭೂಮಿಯಲ್ಲಿ ಭಗವಾನ್ ಬುದ್ಧನಿಗೆ ಸಂಬಂಧಿಸಿದ ಆಧ್ಯಾತ್ಮಿಕ ಸ್ಮಾರಕಗಳಿವೆ. ನಮ್ಮ ಹೆಮ್ಮೆ ಮತ್ತು ಅದ್ಭುತ ಸಂಪ್ರದಾಯಗಳನ್ನು ಸಂರಕ್ಷಿಸಲು ಹೋರಾಡುವ ನಮ್ಮ ಪ್ರಭಾವಶಾಲಿ ಸಾಮರ್ಥ್ಯದ ಸಂಕೇತಗಳನ್ನು ಕೂಡ ಇದು ಹೊಂದಿದೆ. ನನ್ನ ಪ್ರೀತಿಯ ಬಾಂಧವರೇ, ಭಾರತೀಯರೆಲ್ಲರ ಅಭಿವೃದ್ಧಿ ಮತ್ತು ಕಲ್ಯಾಣವೇ ವಿಕಸಿತ ಭಾರತ ನಿರ್ಮಾಣದ ವಾಸ್ತವ ಗುರಿಯಾಗಿದೆ. ತೆಲುಗು ಭಾಷೆಯಲ್ಲಿ ರಚನೆ ಮಾಡುವ ಮಹಾನ್ ರಾಷ್ಟ್ರಭಕ್ತ ಸಾಹಿತಿ ಗುರುಜಾಡ ಅಪ್ಪಾರಾವ್ ಅವರು ತಮ್ಮ ಒಂದು ಗೀತೆಯಲ್ಲಿ ಭಾರತೀಯರೆಲ್ಲರಿಗೂ ರಾಷ್ಟ್ರ ಪ್ರೇಮದ ಒಂದು ಅಮೂಲ್ಯ ಸಂದೇಶವನ್ನು ನೀಡಿದ್ದಾರೆ. ಅವರು ಹೀಗೆ ಹೇಳಿದ್ದಾರೆ: ದೇಶಮುನು ಪ್ರೇಮಿಂಚಮನ್ನ, ಮಂಚಿ ಅನ್ನದಿ ಪೆಂಚುಮನ್ನ, ದೇಶಮಂಟೇ ಮಟ್ಟಿಕಾದೋಯಿ, ದೇಶಮಂಟೇ ಮನುಷ್ಯಲೋಯಿ. ಈ ಸಾಲುಗಳ ಅರ್ಥವೆಂದರೆ ದೇಶವನ್ನು ಪ್ರೀತಿಸು, ಒಳ್ಳೆಯದನ್ನು ಹೆಚ್ಚಿಸು. ದೇಶವೆಂದರೆ ಕೇವಲ ಮಣ್ಣಲ್ಲ, ದೇಶವೆಂದರೆ ಸಮಸ್ತ ಮನುಷ್ಯರು. ಸಮಾಜದ ಪಾಲ್ಗೊಳ್ಳುವಿಕೆ ಮತ್ತು ಸರ್ಕಾರದ ಪ್ರಯತ್ನಗಳಿಂದ ಹಳ್ಳಿ ಹಳ್ಳಿಗಳಲ್ಲಿ, ಪ್ರತಿಯೊಂದು ನಗರದಲ್ಲಿ, ಭಾರತದ ಮನೆ ಮನೆಗಳಲ್ಲಿ ವಾಸಿಸುವ ಎಲ್ಲರೂ ಆರೋಗ್ಯದಿಂದ, ಸುಖ ಸಂತೋಷದಿಂದ ಮತ್ತು ಸಮೃದ್ಧತೆಯಿಂದ ಜೀವಿಸುತ್ತಾರೆ.

0: ಮಾಡುತ್ತಾರೆ ಎಂಬ ವಿಶ್ವಾಸ ನನಗಿದೆ. ಬನ್ನಿ, ದೇಶ ಪ್ರೇಮದ ಈ ಎಲ್ಲರನ್ನೂ ಒಳಗೊಳ್ಳುವ ಮನೋಭಾವದೊಂದಿಗೆ ಸ್ವತಂತ್ರ ಭಾರತವನ್ನು ಅಭಿವೃದ್ಧಿ ಹೊಂದಿದ ಭಾರತವನ್ನಾಗಿ ಪರಿವರ್ತಿಸುವ ರಾಷ್ಟ್ರೀಯ ಪ್ರಯತ್ನಕ್ಕೆ ನಾವೆಲ್ಲರೂ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಧನ್ಯವಾದ. ಜೈ ಹಿಂದ್, ಜೈ ಭಾರತ್.
1: ಇದುವರೆಗೂ ಭಾರತದ ಘನತೆವೆತ್ತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು 80ನೇ ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ದೇಶವನ್ನುದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅನುವಾದವನ್ನು ಕೇಳಿದಿರಿ. ಅನುವಾದ ರಾಧಾ ಪ್ರಸಾದ್, ನಿರ್ವಹಣೆ ರೋಸ್ಲಿನ್ ಮ್ಯಾಥ್ಯೂ, ನೆರವು ಚೈತ್ರ ಎನ್ಎಸ್, ವಾಚನ ಹಾಗೂ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಕಾಲದ ಲೀಲೆ.
1: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿದೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಒಂದು ವಾಣಿಜ್ಯ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
3: This Independence Day, want freedom? Pay just one rupee and get your freedom. Introducing the BSNL 1 rupee freedom plan. Free SIM, 1 GB data every day, 24 days validity.
4: Wait, all this for just 1 rupee?
3: Yes, 1 rupee. Connect to freedom with BSNL. Offer till 12 September 2026. Terms and conditions apply.
5: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ಜಾಗತಿಕ ಅಸ್ಥಿರತೆ ನಡುವೆಯೂ ಬಲಾಢ್ಯ ಆರ್ಥಿಕತೆಯಾಗಿ ಹೊರಹೊಮ್ಮಿದ ಭಾರತ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. 80th ಸ್ವಾತಂತ್ರ್ಯ ದಿನಾಚರಣೆಗೆ ದೇಶ ಸಜ್ಜು. ಕೆಂಪುಕೋಟೆಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ರಾಷ್ಟ್ರಧ್ವಜಾರೋಹಣ. ರಕ್ಷಣಾ ಪಡೆಗಳ ಆಧುನೀಕರಣಕ್ಕೆ ಕೇಂದ್ರ ಸರ್ಕಾರ ಹೆಚ್ಚಿನ ಆದ್ಯತೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಭೂಕಂಪ ಸಂತ್ರಸ್ತ ಕೊಲಂಬಿಯಾಗೆ 20 ಮೆಟ್ರಿಕ್ ಟನ್ ಪರಿಹಾರ ಸಾಮಗ್ರಿ ರವಾನಿಸಿದ ಭಾರತ. ವಾರ್ತೆಗಳ ವಿವರ. ವಿಶ್ವದ ಹಲವಾರು ಭಾಗಗಳಲ್ಲಿ ಯುದ್ಧ ಮತ್ತು ಅಸ್ಥಿರತೆ ಇದ್ದರೂ ಭಾರತದ ಆರ್ಥಿಕತೆ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಯುತ್ತಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. 80th ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನದಂದು ರಾಷ್ಟವನ್ನುದ್ದೇಶಿಸಿ ಮಾತನಾಡಿದ ಅವರು, ಆರ್ಥಿಕ ಮುನ್ಸೂಚನೆಗಳ ಪ್ರಕಾರ ಭಾರತದ ಆರ್ಥಿಕತೆಯ ಬೆಳವಣಿಗೆಯ ದರವು ಸರಾಸರಿ ಜಾಗತಿಕ ಬೆಳವಣಿಗೆಯ ದರಕ್ಕಿಂತ 2 ಪಟ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಆತ್ಮನಿರ್ಭರ ಭಾರತ ಅಭಿಯಾನ ದೇಶದ ಆರ್ಥಿಕ ಪ್ರಗತಿ ಮತ್ತು ರಾಷ್ಟೀಯ ಭದ್ರತೆಯ ಅಡಿಪಾಯವನ್ನು ಮತ್ತಷ್ಟು ಬಲಪಡಿಸಿದೆ. ಭಾರತವು 2030 ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಕೆಲವನ್ನು ನಿಗದಿತ ಸಮಯಕ್ಕಿಂತ ಮೊದಲೇ ಸಾಧಿಸಿದೆ ಎಂದು ಅವರು ತಿಳಿಸಿದರು. ರಾಷ್ಟೀಯ ಹಿತಾಸಕ್ತಿಯು ಭಾರತದ ವಿದೇಶಾಂಗ ನೀತಿಯ ಅಡಿಪಾಯವಾಗಿದ್ದು, ಶಾಂತಿ, ಸಹಕಾರ, ಸಂವಾದ ಮತ್ತು ವಸುದೈವ ಕುಟುಂಬಕಂನ ಆದರ್ಶವು ಅದರ ವಿದೇಶಾಂಗ ನೀತಿಯ ಆಧಾರ ಸ್ತಂಭಗಳಾಗಿವೆ ಎಂದು ಹೇಳಿದ್ದಾರೆ. ಆರ್ಥಿಕ ಸಹಕಾರವನ್ನು ಹೆಚ್ಚಿಸಲು ಮತ್ತು ಪರಸ್ಪರ ಸಂಬಂಧಗಳನ್ನು ಬಲಪಡಿಸಲು ಭಾರತ ಅನೇಕ ದೇಶಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಂಡಿದೆ. ಜಾಗತಿಕ ದಕ್ಷಿಣದ ದೇಶಗಳಲ್ಲಿ ಭಾರತವು ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ದೇಶ ನಾಳೆ 80th ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಿದೆ. ನವದೆಹಲಿಯ ಐತಿಹಾಸಿಕ ಕೆಂಪುಕೋಟೆಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ರಾಷ್ಟ್ರಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಭಾರತೀಯ ವಾಯುಪಡೆಯ 2 MiG-17 ಹೆಲಿಕಾಪ್ಟರ್ಗಳು ಪುಷ್ಪವೃಷ್ಟಿ ನೆರವೇರಿಸಲಿದ್ದು, ರಾಷ್ಟ್ರಧ್ವಜಾರೋಹಣದೊಂದಿಗೆ 21 ಕುಶಾಲ ತೋಪುಗಳ ಗೌರವ ವಂದನೆ ನಡೆಯಲಿದೆ. ಬಳಿಕ ಪ್ರಧಾನಿ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ರಾಷ್ಟೀಯ ಗೀತೆ ವಂದೇ ಮಾತರಂನ 150 ವರ್ಷಗಳ ಪರಂಪರೆಯನ್ನು ಸ್ಮರಿಸುವುದು ಹಾಗೂ 2047 ವಿಕಸಿತ ಭಾರತದ ಪಯಣದಲ್ಲಿ ಯುವ ಶಕ್ತಿಯ ಕೊಡುಗೆಯನ್ನು ಬಿಂಬಿಸುವುದು ಈ ಬಾರಿಯ ಆಚರಣೆಯ ವಿಶೇಷತೆಯಾಗಿದೆ. ಇದೇ ಮೊದಲ ಬಾರಿಗೆ ಕೆಂಪುಕೋಟೆಯ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ವಂದೇ ಮಾತರಂ ಗಾಯನ ನಡೆಯಲಿದೆ. ರಾಷ್ಟೀಯ ಕೆಡೆಟ್ ಕೋರ್, ಎನ್ಸಿಸಿ ಮತ್ತು ಮೈ ಭಾರತ್ ಸ್ವಯಂ ಸೇವಕರು ವಂದೇ ಮಾತರಂ ಗೀತೆ ಹಾಡಲಿದ್ದಾರೆ. ಸೇನೆ, ನೌಕಾಪಡೆ ಮತ್ತು ವಾಯುಪಡೆಯ 2500 ಬಾಲಕ ಮತ್ತು ಬಾಲಕಿಯರ ಕೆಡೆಟ್ಗಳು ಹಾಗೂ ಮೈ ಭಾರತ್ ಸ್ವಯಂ ಸೇವಕರು ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ವಿಶ್ವಕರ್ಮ ಯೋಜನೆಯ ಕುಶಲಕರ್ಮಿಗಳು, ಮುದ್ರಾ ಯೋಜನೆಯ ಮಹಿಳಾ ಉದ್ಯಮಿಗಳು, ಪಿಎಂ ಸ್ವನಿಧಿ ಯೋಜನೆಯ ಬೀದಿಬದಿ ವ್ಯಾಪಾರಿಗಳು ಹಾಗೂ ಭಾರತ್ ಟ್ಯಾಕ್ಸಿಯ ಚಾಲಕರು ಸೇರಿದಂತೆ ವಿವಿಧ ಕ್ಷೇತ್ರಗಳ ಸುಮಾರು 5,000 ವಿಶೇಷ ಅತಿಥಿಗಳನ್ನು ಆಹ್ವಾನಿಸಲಾಗಿದೆ. 80th ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಿಂದ ನಾಳೆ ಬೆಳಗ್ಗೆ 10:30 11:30 ಫ್ರೀಡಂ ರಿದಮ್ ಎ ಸಿಂಫೋನಿ ಆಫ್ ಫ್ರೀಡಂ ಎಂಬ ಸಂಗೀತ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ರಕ್ಷಣಾ ಪಡೆಗಳ ಆಧುನೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. 80th ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನದಂದು ಆಕಾಶವಾಣಿಯ ಮೂಲಕ ಸೈನಿಕರನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾದಂತಹ ಉಪಕ್ರಮಗಳಿಂದಾಗಿ ಕಳೆದ 12 ವರ್ಷಗಳಲ್ಲಿ ರಕ್ಷಣಾ ವಲಯದಲ್ಲಿ ಕಂಡುಬಂದಿರುವ ಪರಿವರ್ತನಾತ್ಮಕ ಬದಲಾವಣೆಯನ್ನು ಪ್ರಸ್ತಾಪಿಸಿದರು. 2014ರಲ್ಲಿ ಕೇವಲ 46,000 ಕೋಟಿ ರೂಪಾಯಿಗಳಷ್ಟಿದ್ದಂತಹ ದೇಶೀಯ ರಕ್ಷಣಾ ಉತ್ಪಾದನೆಯು 2025-26ರ ಹಣಕಾಸು ವರ್ಷದಲ್ಲಿ ದಾಖಲೆಯ 1.78 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಇದು ಕಳೆದ ದಶಕದಲ್ಲಿ ಸುಮಾರು 4 ಪಟ್ಟು ಹೆಚ್ಚಾಗಿದೆ. ಈ ಸಾಧನೆಯು ರಕ್ಷಣಾ ವಲಯದಲ್ಲಿ ಆಗಿರುವ ರಚನಾತ್ಮಕ ಬದಲಾವಣೆಗಳಿಗೆ ಸಾಕ್ಷಿಯಾಗಿದೆ ಎಂದು ಹೇಳಿದರು. ರಕ್ಷಣಾ ಸಾರ್ವಜನಿಕ ವಲಯದ ಉದ್ಯಮಗಳು ಮತ್ತು ಇತರ ಸಾರ್ವಜನಿಕ ವಲಯದ ಸಂಸ್ಥೆಗಳು ಒಟ್ಟು ರಕ್ಷಣಾ ಉತ್ಪಾದನೆಯಲ್ಲಿ ಸರಿಸುಮಾರು 76%ರಷ್ಟನ್ನು ಹೊಂದಿದ್ದು, ಖಾಸಗಿ ವಲಯವು 24%ರಷ್ಟನ್ನು ಕೊಡುಗೆ ನೀಡುತ್ತಿದೆ. ಇದು ಹಿಂದಿನ ಹಣಕಾಸು ವರ್ಷದಲ್ಲಿ 22%ರಷ್ಟಿತ್ತು ಎಂದು ಸಚಿವ ರಾಜನಾಥ್ ಸಿಂಗ್ ತಿಳಿಸಿದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದೇಶ ಇಂದು ಅನುಭವಿಸುತ್ತಿರುವಂತಹ ಸ್ವಾತಂತ್ರ್ಯವು ಹಿಂದಿನ ತಲೆಮಾರುಗಳ ಮಹಾನ್ ತ್ಯಾಗಗಳ ಮೂಲಕ ಬಂದಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ದೇಶ ವಿಭಜನೆಯ ಕರಾಳ ನೆನಪಿನ ದಿನದಂದು ನಡೆದಂತಹ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ರಾಷ್ಟದ ಸಮಗ್ರತೆ ಕಾಪಾಡಿಕೊಳ್ಳುವುದು ಮತ್ತು ಸಂರಕ್ಷಿಸುವುದು ಪ್ರತಿಯೊಬ್ಬ ನಾಗರಿಕನ ಪ್ರಮುಖ ಕರ್ತವ್ಯವಾಗಿದೆ. ಆ ತ್ಯಾಗಗಳ ಮೂಲಕ ಸಾಧಿಸಿದ ಸ್ವಾತಂತ್ರ್ಯವನ್ನು ಗೌರವಿಸಬೇಕು. ವಿಭಜನೆಯ ಸಮಯದಲ್ಲಿ ಕಂಡುಬಂದ ಭಯಾನಕ ಘಟನೆಗಳು ದೇಶದಲ್ಲಿ ಮತ್ತೆಂದು ಸಂಭವಿಸಬಾರದು ಎಂದು ಹೇಳಿದರು. ಯಾವುದೇ ಜಾತಿ, ಧರ್ಮ ಅಥವಾ ಪ್ರದೇಶವು ರಾಷ್ಟಕ್ಕಿಂತ ಮುಖ್ಯವಲ್ಲ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದರು. ದೇಶ ವಿಭಜನೆಯ ಸಮಯದಲ್ಲಿ ತಮ್ಮ ಪ್ರಾಣ ತ್ಯಾಗ ಮಾಡಿದ, ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡ ಮತ್ತು ವಲಸೆ ಹೋಗುವಂತೆ ಒತ್ತಾಯಿಸಲ್ಪಟ್ಟವರನ್ನು ಸ್ಮರಿಸುವ ಸಂದರ್ಭವೇ ದೇಶ ವಿಭಜನೆಯ ಕರಾಳ ನೆನಪಿನ ದಿನ ಎಂದು ಭಾರತೀಯ ಜನತಾ ಪಕ್ಷದ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಹೇಳಿದ್ದಾರೆ. ಹರಿಯಾಣದ ಗುರುಗ್ರಾಮದಲ್ಲಿ ನಡೆದ ದೇಶ ವಿಭಜನೆಯ ಕರಾಳ ನೆನಪಿನ ದಿನದಂದು ನಡೆದಂತಹ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, 1946ರ ಆಗಸ್ಟ್ 16ರಂದು ನೇರ ಕ್ರಿಯಾ ದಿನದಂದು ಕಲ್ಕತ್ತಾದ ಬೀದಿಗಳಲ್ಲಿ ಒಂದು ದುಃಖಕರ ಅಧ್ಯಾಯ ತೆರೆದುಕೊಂಡಿತು. ಇದು ಇಡೀ ದೇಶವನ್ನು ಕೋಮು ಹಿಂಸಾಚಾರಕ್ಕೆ ದೂಡಿತು. ಆ ಅವಧಿಯಲ್ಲಿ ಲಕ್ಷಾಂತರ ಜನರು ಸುರಕ್ಷತೆಗಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವಲಸೆ ಹೋಗಬೇಕಾಯಿತು. ತಮ್ಮ ಆಸ್ತಿಪಾಸ್ತಿಯನ್ನು ಬಿಟ್ಟು ಹೋಗಬೇಕಾಯಿತು. 1.5 ಕೋಟಿಗೂ ಹೆಚ್ಚು ಜನರು ಸ್ಥಳಾಂತರಗೊಂಡರು ಮತ್ತು ಲಕ್ಷಾಂತರ ಜನರು ತಮ್ಮ ಜೀವಗಳನ್ನು ಕಳೆದುಕೊಂಡರು ಎಂದು ಬೇಸರ ವ್ಯಕ್ತಪಡಿಸಿದರು. ರಾವಲ್ಪಿಂಡಿಯಿಂದ ಪಂಜಾಬ್ನ ವಿವಿಧ ಪ್ರದೇಶಗಳಿಗೆ ಜನರು ಹಿಂಸಾತ್ಮಕ ಘಟನೆಗಳನ್ನು ಎದುರಿಸಿದರು. ಯುವ ಪೀಳಿಗೆ ವಿಭಜನೆಯ ದುರಂತವನ್ನು ತಿಳಿದಿರಬೇಕು ಎಂದು ನಿತಿನ್ ನಬೀನ್ ಹೇಳಿದರು. ಕಳೆದ ವರ್ಷ ಕರೂರಿನಲ್ಲಿ ನಡೆದಂತಹ ಕಾಲ್ತುಡಿತದಲ್ಲಿ ಮೃತಪಟ್ಟವರ ಕುಟುಂಬ ಸದಸ್ಯರಿಗೆ ಸರ್ಕಾರಿ ಉದ್ಯೋಗ ನೀಡುವ ತಮಿಳುನಾಡು ಸರ್ಕಾರದ ನಿರ್ಧಾರವನ್ನು ರದ್ದುಗೊಳಿಸಿದ್ದ ಮದ್ರಾಸ್ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂಕೋರ್ಟ್ ಇಂದು ತಡೆ ನೀಡಿದೆ. ಹೈಕೋರ್ಟ್ ತೀರ್ಪು ಪ್ರಶ್ನಿಸಿ ತಮಿಳುನಾಡು ಸರ್ಕಾರ ಸಲ್ಲಿಸಿದ್ದ ಅರ್ಜಿಯನ್ನು ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದಂತಹ ಜೆಬಿ ಪಾರ್ದಿವಾಲಾ ಮತ್ತು ಕೆ ವಿನೋದ್ ಚಂದ್ರನ್ ಅವರಿದ್ದ ನ್ಯಾಯಪೀಠ ಮಧ್ಯಂತರ ಆದೇಶವನ್ನು ನೀಡಿದೆ. ದುರಂತಕ್ಕೆ ಪ್ರತಿಕ್ರಿಯೆಯಾಗಿ ರಾಜ್ಯ ಸರ್ಕಾರ ದುಃಖಿತ ಕುಟುಂಬಗಳಿಗೆ ಉದ್ಯೋಗ ನೀಡಿದೆ ಎಂದು ತಮಿಳುನಾಡು ಸರ್ಕಾರ ಸುಪ್ರೀಂಕೋರ್ಟ್ ಗಮನಕ್ಕೆ ತಂದಿದೆ. 2025ರ ಸೆಪ್ಟೆಂಬರ್ನಲ್ಲಿ ಕರೂರ್ನಲ್ಲಿ ನಡೆದ ಕಾಲ್ತುಳಿತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಅನುಕಂಪದ ನೇಮಕಾತಿಗಳನ್ನು ನೀಡುವ ರಾಜ್ಯ ಸರ್ಕಾರದ ನಿರ್ಧಾರವನ್ನು ರದ್ದುಗೊಳಿಸಿದ್ದ ಮದ್ರಾಸ್ ಹೈಕೋರ್ಟ್ನ ಮಧುರೈ ಪೀಠದ ಆದೇಶದ ವಿರುದ್ದ ತಮಿಳುನಾಡು ಸರ್ಕಾರ ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಿತ್ತು. ಭೂಕಂಪದ ನಂತರದ ಪರಿಹಾರ ಮತ್ತು ಪುನರ್ವಸತಿ ಕಾರ್ಯಗಳಿಗೆ ನೆರವಾಗುವ ಉದ್ದೇಶದಿಂದ ಕೊಲಂಬಿಯಾಗೆ ಭಾರತ 20 ಮೆಟ್ರಿಕ್ ಟನ್ಗಳ ಪರಿಹಾರ ಸಾಮಗ್ರಿಗಳನ್ನು ರವಾನಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ಪರಿಹಾರ ಸಾಮಗ್ರಿಗಳಲ್ಲಿ ಔಷಧಿಗಳು ಮತ್ತು ವೈದ್ಯಕೀಯ ಉಪಕರಣಗಳು, ತಾತ್ಕಾಲಿಕ ಆಶ್ರಯ ವ್ಯವಸ್ಥೆ ಮತ್ತು ನೈರ್ಮಲ್ಯಕ್ಕೆ ಅಗತ್ಯವಾದ ಸಾಮಗ್ರಿಗಳು ಸೇರಿದಂತೆ ವಿಪತ್ತಿನ ನಂತರ ಅಗತ್ಯವಿರುವಂತಹ ಇತರ ವಸ್ತುಗಳು ಒಳಗೊಂಡಿವೆ ಎಂದು ತಿಳಿಸಿದ್ದಾರೆ. ಈ ಕಷ್ಟದ ಸಂದರ್ಭದಲ್ಲಿ ಭಾರತವು ಕೊಲಂಬಿಯಾ ಜನತೆಯೊಂದಿಗೆ ದೃಢವಾಗಿ ನಿಂತಿದೆ ಎಂದು ಅವರು ಹೇಳಿದ್ದಾರೆ. ಭಾರತದ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಭವಿಷ್ಯದ ತಂತ್ರಜ್ಞಾನಕ್ಕೆ ತಕ್ಕಂತೆ ನುರಿತ ಮಾನವ ಸಂಪನ್ಮೂಲವನ್ನು ರೂಪಿಸುವ ಆಟೋಮೋಟಿವ್ ಕೌಶಲ್ಯ ಅಭಿವೃದ್ಧಿ ಮಂಡಳಿಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಹಿಸಿದ್ದರು. ಈ ವೇಳೆ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿಕಸಿತ ಭಾರತ ಮತ್ತು ಆತ್ಮನಿರ್ಭರ ಭಾರತ ಪರಿಕಲ್ಪನೆಯಂತೆ ಭಾರತವನ್ನು ಜಾಗತಿಕ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡಲು ಯುವ ಜನತೆಗೆ ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ಕೌಶಲ್ಯ ತರಬೇತಿ ನೀಡುವುದು ಅತ್ಯಗತ್ಯವಾಗಿದೆ ಎಂದು ತಿಳಿಸಿದರು. ಸಭೆಯಲ್ಲಿ ರೋಬೋಟಿಕ್ಸ್, ಆಟೋಮೇಷನ್, ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಸೇರಿದಂತೆ ಇತರ ವಿಷಯಗಳ ಕುರಿತು ಚರ್ಚೆ ನಡೆಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಅಸ್ಥಿರತೆ ನಡುವೆಯೂ ಬಲಾಢ್ಯ ಆರ್ಥಿಕತೆಯಾಗಿ ಹೊರಹೊಮ್ಮಿದ ಭಾರತ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. 80th ಸ್ವಾತಂತ್ರ್ಯ ದಿನಾಚರಣೆಗೆ ದೇಶ ಸಜ್ಜು. ಕೆಂಪುಕೋಟೆಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ರಾಷ್ಟ್ರಧ್ವಜಾರೋಹಣ. ರಕ್ಷಣಾ ಪಡೆಗಳ ಆಧುನೀಕರಣಕ್ಕೆ ಕೇಂದ್ರ ಸರ್ಕಾರ ಹೆಚ್ಚಿನ ಆದ್ಯತೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಭೂಕಂಪ ಸಂತ್ರಸ್ತ ಕೊಲಂಬಿಯಾಗೆ 20 ಮೆಟ್ರಿಕ್ ಟನ್ ಪರಿಹಾರ ಸಾಮಗ್ರಿ ರವಾನಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
7: ಈ ಸ್ವಾತಂತ್ರ್ಯ ದಿನಕ್ಕೆ ಫ್ರೀಡಂ ಬೇಕಾ? ಕೇವಲ 1 ರುಪಿ ಕೊಡಿ, ಫ್ರೀಡಂ ಪಡೀರಿ. BSNL 1 ರುಪಿ ಫ್ರೀಡಂ ಪ್ಲಾನ್, ಸಿಮ್ ಫ್ರೀ, ಪ್ರತಿದಿನ 1 GB ಡೇಟಾ, 24 ದಿನಗಳ ವ್ಯಾಲಿಡಿಟಿ.
8: ಕೇವಲ 1 ರೂಪಾಯಿಗೆ ಇಷ್ಟೆಲ್ಲ?
7: 1 ರೂಪಾಯಿಗೆ BSNL ಫ್ರೀಡಂ ಪ್ಲಾನ್ಗೆ ಕನೆಕ್ಟ್ ಆಗಿ. BSNL ಕನೆಕ್ಟಿಂಗ್ ಇಂಡಿಯಾ.
9: ಈ ಕೊಡುಗೆ September 12, 2026 ಮಾತ್ರ. ಷರತ್ತುಗಳು ಅನ್ವಯ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಡಾ ಶೇಷಪ್ರಸಾದ್ ಅವರ ಹಾಡುಗಾರಿಕೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ವಾದ್ಯ ಸಹಕಾರದಲ್ಲಿ ವಯೋಲಿನ್ ಎಂಎಸ್ ಗೋವಿಂದಸ್ವಾಮಿ, ಮೃದಂಗ ಎಂಆರ್ ಸಾಯಿನಾಥ್. ಮೊದಲಿಗೆ ಸುಬ್ರಹ್ಮಣ್ಯನ ಶುದ್ಧ ಧನ್ಯಾಸಿ ರಾಗ ಆದಿತಾಳದಲ್ಲಿದೆ, ಮುತ್ತುಸ್ವಾಮಿ ದೀಕ್ಷಿತರ ರಚನೆ.

ಶುದ್ಧ ಧನ್ಯಾಸಿ ರಾಗ ಆದಿತಾಳದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ರಚನೆಯನ್ನು ಕೇಳಿದ್ರಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶೇಷಪ್ರಸಾದ್ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿರುವಿರಿ. ಇನ್ನು ಮುಂದೆ ಕೇಳೋಣ ಮರಿವೇರೆ ದಿಕ್ಕೆವರು. ಲತಾಂಗಿ ರಾಗ ಖಂಡಚಾಪು ತಾಳದಲ್ಲಿದೆ, ಪಟ್ನಂ ಸುಬ್ರಹ್ಮಣ್ಯ ಅಯ್ಯರವರ ರಚನೆ.

ಲತಾಂಗಿ ರಾಗ ಖಂಡಚಾಪು ತಾಳದಲ್ಲಿ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರವರ ರಚನೆಯನ್ನು ಕೇಳಿದಿರಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಡಾ ಶೇಷಪ್ರಸಾದ್ ಅವರ ಹಾಡುಗಾರಿಕೆಯನ್ನು ಆಲಿಸಿದಿರಿ. ವಾದ್ಯ ಸಹಕಾರದಲ್ಲಿ ವಯೋಲಿನ್ ಎಂಎಸ್ ಗೋವಿಂದಸ್ವಾಮಿ, ಮೃದಂಗ ಎಂಆರ್ ಸಾಯಿನಾಥ್. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ

ಕೇಳುತ್ತಿರುವ ಗೀತೆ ಫಿರ್ ಭಿ ದಿಲ್ ಹೈ ಹಿಂದೂಸ್ತಾನಿ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಸಂಗಡಿಗರು. ಜಾವೇದ್ ಅಖ್ತರ್ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಜತಿನ್ ಲಲಿತ್.

ಗೀತ ಚಂದ್ರಿಕೆ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಅಮಲು ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಸಚಿನ್ ಹಾಗೂ ಸಂಗಡಿಗರು. ಸಚಿನ್ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜ್ ಭಾಸ್ಕರ್.

ಆಕಾಶವಾಣಿ ಬೆಂಗಳೂರು. ಸಮಯ 11 ಗಂಟೆ. ಈಗ ನಮ್ಮ ನಿಲಯದಿಂದ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ ಗಮನಿಸಿ. ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಭಾರತದ ಗೌರವಾನ್ವಿತ ರಾಷ್ಟಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಇಂದು ರಾಷ್ಟವನ್ನುದ್ದೇಶಿಸಿ ಮಾಡುವ ಪ್ರಸಾರ ಭಾಷಣದ ಕನ್ನಡ ಅವತರಣಿಕೆಯ ಮರು ಪ್ರಸಾರ ರಾಜ್ಯವ್ಯಾಪಿಯಲ್ಲಿ ನಾಳೆ ಸಂಜೆ 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೂಡಿಬರಲಿದೆ. ನಾಳೆ ಬೆಳಗ್ಗೆ 7 ಗಂಟೆಗೆ ಭಾರತದ ಗೌರವಾನ್ವಿತ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿ ಅವರು ನವದೆಹಲಿಯ ಕೆಂಪುಕೋಟೆಯ ಮೇಲೆ ಧ್ವಜಾರೋಹಣ ನೆರವೇರಿಸಿ ರಾಷ್ಟವನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದೆ. ಪ್ರಧಾನಮಂತ್ರಿಗಳ ಭಾಷಣದ ಕನ್ನಡ ಅನುವಾದ ನಾಳೆ ರಾತ್ರಿ 9:30 ರಾಜ್ಯವ್ಯಾಪಿಯಲ್ಲಿ ಪ್ರಸಾರವಾಗಲಿದೆ. ಅನುವಾದ ಪ್ರಭು ಉಪಾಸೆ, ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್, ನಿರ್ವಹಣೆ ಜ್ಯೋತಿದಾಸ್, ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ಪ್ರಧಾನಮಂತ್ರಿಗಳ ಭಾಷಣದ ನೇರ ಪ್ರಸಾರದ ಬಳಿಕ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ, ನಂತರ ಕನ್ನಡ ವಾರ್ತಾ ಪ್ರಸಾರ ಮೂಡಿಬರುವುದು. ಕನ್ನಡ ವಾರ್ತಾ ಪ್ರಸಾರದ ಬಳಿಕ ಕರ್ನಾಟಕ ರಾಜ್ಯದ ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಅವರಿಂದ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ಸಂದೇಶ. ರಾಜ್ಯಪಾಲರ ಸಂದೇಶದ ನಂತರ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರಿಂದ ರಾಜ್ಯದ ಜನತೆಗೆ ಸಂದೇಶ. ನಂತರ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ, ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆ. ಇನ್ನುಳಿದಂತೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ, ದಿವಾಕರ್ ಹೆಗಡೆ ಅವರಿಂದ ಕಾರ್ಯಕ್ರಮ, ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಗಮನಿಸಿ ಕೇಳುಗರೆ, 6:58 ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀಯುತ ನರೇಂದ್ರ ಮೋದಿ ಅವರು ನವದೆಹಲಿಯ ಕೆಂಪುಕೋಟೆಯ ಮೇಲೆ ಧ್ವಜಾರೋಹಣ ನೆರವೇರಿಸಿ ರಾಷ್ಟವನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಈ ಕಾರ್ಯಕ್ರಮ ಮೂಡಿಬರುವುದು. ನಂತರ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ, ಬಳಿಕ ಕನ್ನಡದಲ್ಲಿ ವಾರ್ತಾ ಪ್ರಸಾರ, ತದನಂತರ ಕರ್ನಾಟಕ ರಾಜ್ಯದ ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಅವರಿಂದ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ಸಂದೇಶ. ರಾಜ್ಯಪಾಲರ ಸಂದೇಶದ ನಂತರ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀಯುತ ಡಿಕೆ ಶಿವಕುಮಾರ್ ಅವರಿಂದ ರಾಜ್ಯದ ಜನತೆಗೆ ಸಂದೇಶ. ನಂತರ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ, ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆ. 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸಂಗೀತ ಕಾರ್ಯಕ್ರಮದ ನೇರ ಪ್ರಸಾರ ಫ್ರೀಡಂ ರಿದಮ್ಸ್. ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಸಂಗೀತ ಕಾರ್ಯಕ್ರಮ. ಬಿಆರ್ ಸೋಮಶೇಖರ್ ಜೋಯಿಸ್ ಕುನುಕೋಲು, ಅಮಿತ್ ನಾಡಿಗವರ ಕೊಳಲು, ವೀಣೆ ರಕ್ಷಿತಾ ರಮೇಶ್, ನಾಗೇಂದ್ರ ಪ್ರಸಾದ್ ಎಸ್ಪಿ ಮೃದಂಗ, ಸುನಾದ್ ಅನೂರ್ ಖಂಜಿರ, ಚಿದಾನಂದ್ ಮೋರ್ಚಿಂಗ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಟಾಸ್ಕ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್, ಯಲಹಂಕ, ಬೆಂಗಳೂರು. 11:30 ಸ್ಟಂಪ್ಡ್ ಕಾರ್ಯಕ್ರಮ. ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ್ತಿಯರು, ಈ ಕುರಿತು ಡಾ ಶಕುಂತಲಾ ಗೋಪಶೆಟ್ಟಿ ಅವರಿಂದ ಭಾಷಣ. ನಂತರ ದೇಶಭಕ್ತಿ ಗೀತೆಗಳು, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35

ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಂಡುಬರುವ ಮಾನಸಿಕ ಒತ್ತಡ ಹಾಗೂ ನಿವಾರಣೆ ಈ ಕುರಿತು ಸಂದರ್ಶನ ಭಾಗವಹಿಸುತ್ತಾರೆ ಡಾಕ್ಟರ್ ಲಕ್ಷ್ಮೀದೇವಿ ಎಂ ಪಾಟೀಲ್, ಮಕ್ಕಳ ಮನೋವೈದ್ಯರು. ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾತನಾಡುತ್ತಾರೆ ಕೆಪಿ ವೃಷಭೇಂದ್ರ ಸ್ವಾಮಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 2:42 ಹಕ್ಕಿಯ ಬಳಗ ಕಾರ್ಯಕ್ರಮದಲ್ಲಿ ವೀರ ವನಿತೆಯರ ಕರ್ನಾಟಕ. ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಜ್ಞಾನ ವಿಜ್ಞಾನ ವಿದ್ಯಾಪೀಠ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ನಿರ್ಮಾಣ ಆಶಾ. 3 ಗಂಟೆಗೆ ಗುಲ್ ಮೊಹರ್ ಕಾರ್ಯಕ್ರಮ ಪ್ರಸಾರವಾಗುವುದು. ಇದುವರೆಗೆ ನಮ್ಮ ನಿಲಯದಿಂದ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕೆಲವು ಕಾರ್ಯಕ್ರಮಗಳ ಮುನ್ನೋಟ ಕೇಳಿದ್ರಿ. ಸಮಯ 11:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: President Draupadi Murmu has approached 78 gallantry awards to the personnel of the Defence Forces and Central Armed Police Forces on the eve of Independence Day 2026. 13 awards have been given posthumously. These are 9 Kirti Chakras, 1 Bharta Shaurya Chakra, 19 Shaurya Chakras, 5 Bharta Sena Medals, 36 Sena Medals, 3 Nav Sena Medals and 5 Vayu Sena Medals. Services of the Delhi Metro will commence from all terminal stations across its network at 4 a.m. tomorrow on Independence Day to facilitate the movement of special guests, invitees and general public. The services will operate at a 30-minute frequency on all lines until the commencement of regular revenue services, as for the scheduled timetable for the day. Indian Grandmaster R. Pragananda bounced back from his previous round defeat to secure a convincing victory over Dutch player Jordan van Forest in the fourth round of the Sinkfield Cup. The win took Pragananda's tally to 2.5 points from 4 games, placing him in a share of second position in the 10-player 9-round tournament. And that is the end of this news bulletin.
1: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಇದುವರೆಗೆ ಪ್ರಸಾರವಾದವು. 603 ಕಿಲೋಹರ್ಟ್ಸ್ ಡಿಆರ್ಎಂ ತರಂಗಾಂತರದಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳನ್ನು ನಾಳೆ ಬೆಳಗ್ಗೆ 5:53 ನಿರಂತರವಾಗಿ ಆಲಿಸಬಹುದು. ಈಗ ಸಮಯ 11:10:35. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಗ್ಗೆ 5:55 ಆರಂಭವಾಗುವುದು. ಆತ್ಮೀಯ ಕೇಳುಗರಿಗೆಲ್ಲ ಮಾಧುರಿ ಕುಲಕರ್ಣಿ ಮಾಡುವ ನಮಸ್ಕಾರಗಳು. ಶುಭರಾತ್ರಿ. ಜೈ ಹಿಂದ್.

0: ಎಲ್ಲಾರು ದೈತ್ಯ
1: ದುರದಲ್ಲಿ
0: ಮನ್ಮಥನನ್ನು ಗೆದ್ದನೆಂದು ಗರ್ವದಿಂದ ಮೆರೆಯಬೇಡ. ದುರಗ ಒಯ್ಯುವ ನಿಮಿತ್ತವಾಗಿ ಬಂದಿದ್ದೇನೆ. ಇಕೋ ನಿನ್ನ ಮೆಸರಷ್ಟಿಗೆ ಇರ್ತೇನೆ, ಸಹಿಸುವಂತವನಾಗು. ಏನು ಹೇಳ ಅನಿಸಲ್ವಾ?
1: ಹಿಂದಕ್ಕೆ ನಿಮ್ಮ ತಂದೆಯಾದರು ಪರರ ಸಹಾಯಕ್ಕಾಗಿ ಮರಣ ಹೊಂದಿದ. ಅದರಂತೆ ನೀನಾದ್ರೂ ನನ್ನ ಕರದಲ್ಲಿ ಸಾಯಬೇಡ. ಒಪ್ಪಂದ ಮಾರ್ಗದಿಂದ ಗಮನ ಮಾಡು.
0: ಎಲ್ಲ ಇಲ್ಲದಿದ್ದರೆ
1: ನಿನ್ನ ಮೇಲೆ ಮೋಹನಾಸ್ತ್ರವನ್ನು ಹೊಡೆಯುತ್ತೇನೆ. ಸಮರಕ್ಕೆ ಸಿದ್ಧರಾಗು.
0: ಎಲ್ಲ ಹೇಳು
1: ಹೇಳು. ಸೇವಕ
0: ಹೇಳ,
1: ನನ್ನೊಡನೆ ಯುದ್ಧ ಮಾಡಲಾರದೆ ಹೇಗೆ ಬಿದ್ದ?
0: ಹ್ಯಾಂಗ್ ಬಿದ್ದ ನೋಡಿ, ಹೆಂಡತಿ ಮರಿ ಬಿದ್ದಂಗೆ.
1: ಒಳ್ಳೆಯದು,

Yeah!

0: ದೇವಕ
1: ದೇವರ
0: ನನ್ನೊಡನೆ ಯುದ್ಧ ಮಾಡಲಾದೆ ಹೋದ
1: ಆರು ಮಾತ್ರ ತಿನ್ನಕ್ ಹೋಗ್ಯಾನ್ರಿ
0: ದೇವ.

0: ಎಲ ಸೇವಕ
1: ದೇವರ
0: ನಾನು ಕ್ಷಣ ಹೊತ್ತು ಮೂರ್ಛೆಯಾಗುತ್ತೆ. ಆ ದೈತ್ಯನು ನನ್ನ ಮೇಲೆ ಬಾಣ ಪ್ರಯೋಗ ಮಾಡಿದ,
1: ಹೌದ್ರೆ
0: ಆದರಾಗಲಿ ಇನ್ನೊಂದು ಸಾರಿ ಆ ದೈತ್ಯನ ಯುದ್ಧಕ್ಕೆ ನಾನೇ ಎದುರಾಗುತ್ತೇನೆ.
1: ಮಾರ್ರೆ
0: ಎಲ್ಲಾ ದುರ್ಬಲ ದೈತ್ಯ
1: ಏನ್ ಹೇಳೋ ಋಷ್ಯತು,
0: ಸಮರದಲ್ಲಿ ಸೋಲು ಗೆಲುವು ಯಾರ ಸ್ವಾಧೀನವಲ್ಲ. ನಾನು ಚನವತ್ತು ಮೂರ್ಛೆಯಾದನೆಂದು ಬೇಡ, ನಿನ್ನ ಮೇಲೆ ಅಗ್ನಿಯಸ್ತ್ರ ಹೊಡೆಯುತ್ತೇನೆ, ಸಹಿಸುವಂತವನಾಗು.
1: ನೀನು ಸಣ್ಣವನೆಂದು ಕೈ ತಾಳು ಬಿಟ್ಟರೆ ಮೂರ್ಛೆ ತಿರುಗದ್ದು ಮತ್ತೆ ಸಮರಕ್ಕೆ ಬಂದೆಯಾ?
0: ಎಲ್ಲ ಹೌದು
1: ಋಷ್ಯತು.
0: ಏನು ಯಾರ ಅನ್ಸಲ್ವಾ?
1: ನೀ ಪಡೆದಂತ ಅಗ್ನಿಯಾಸ್ತ್ರವನ್ನು
0: ನನ್ನ ಅಗ್ನಿಯಾಸ್ತ್ರವನ್ನು ಜಲಾಸ್ತ್ರದಿಂದ ಶಾಂತ ಮಾಡೆಂದು ಗರ್ವದಿಂದ ಮೆರೆ ಬೇಡ. ಇಕೋ ನಿನ್ನ ಮೇಲೆ ಮೌನಾಸ್ತ್ರ ಹೊಡೆಯುತ್ತೇನೆ, ಸಮರಕ್ಕೆ ಸಿದ್ಧನಾಗು. ಸೇವಕ
1: ದೇವರ
0: ನಾನು ಹೊಡೆದಂತ ಬಾಣದ ಪೆಟ್ಟನ್ನು ಸಹಿಸಲಾರದೆ ಈ ದೈತ್ಯನು ರಣಭೂಮಿ ಮೇಲೆ ಹೇಗೆ ಬಿದ್ದರು?
1: ಯಾನ್ ಬಿದ್ದ ನೋಡಿ, ದೊಡ್ಡದೊಂದು ಗುಡ್ಡು ಬಿದ್ದಂಗ ಆಗೈತೆ.
0: ಸೇವಕ
1: ದೇವರ
0: ಇನ್ನು ಮುಂದೆ ಈ ಅನುಸಾರವನ್ನು ನಾನು ಏನು ಮಾಡುತ್ತೇನೆ?
1: ದೇವರ

0: ಸೇವಕ
1: ದೇವರ
0: ಈ ಅಣುಸಾಲನ ಪ್ರಾಣವನ್ನು ತೆಗೆಯಬಾರದು.
1: ಹೌದ್ರಿ ಕೊಲ್ಲಬೇಡ.
0: ಇವನನ್ನು ಪಾಶಾಸ್ತ್ರದಿಂದ ಕಟ್ಟಿಕೊಂಡು ಯಾಗದ ಹಯ ಸಮೇತನಾಗಿ ಪರಮಾತ್ಮ

0: ನಮಸ್ಕಾರ ಸ್ವಾಮಿ ಅಪ್ಪಯ್ಯ.
1: ಪುತ್ರಾಣನಿಗೆ ದೇವಾಗಲಿ ಮೇಲೆ ಕೇಳುವಂತವನಾಗು.
0: ಜನಕ ಎದ್ದಿದ್ದೇನೆ.
1: ಪುತ್ರಾಣಿನ ಹೋದ ಕಾರ್ಯವೂ ಏನಾಯಿತು?
0: ಜನಕ ಆ ದುರಳ ಅನುಸವನನ್ನು ಶರಪಾಸದಿಂದ ಕಟ್ಟಿಕೊಂಡು ಯಾಗದ ಹಯ ಸಮೇತನಾಗಿ ತಂದಿದ್ದೇನೆ. ಜನಕ ಈ ದುರಳ ಅನುಸಾರನ ಪ್ರಾಣವನ್ನು ತೆಗೆದರೂ ಚಿಂತೆ ಇಲ್ಲ, ಜೀವಂತ ಇಟ್ಟರೂ ಚಿಂತೆ ಇಲ್ಲ, ತಮ್ಮ ಮನಸ್ಸಿಗೆ ಬಂದಂತೆ ಮಾಡ್ಬೇಕು ಸ್ವಾಮಿ ಅಪ್ಪಯ್ಯ.
1: ಪುತ್ರ ವೃಷ್ಕೇತು,
0: ಜನಕ ಏನಿರುವುದು?
1: ನೀ ಮಾಡಿದ ಕಾರ್ಯ ಬಹಳ ಒಳ್ಳೆಯದಾಯ್ತು. ನೀನು ನಿನ್ನ ಯೋಗ್ಯಸ್ಥಾನದಲ್ಲಿ ಹಿಂಸವಂತವನಾಗು.
0: ಜನಕ ಹಾಗೆ ಆಗಲಿ.
2: ನಮಸ್ಕಾರ ಸ್ವಾಮಿ. ಜಯ ರಮಣ.
3: ಎಲ್ಲ ರಕ್ಕಸ, ನಿನ್ನ ಗರ್ವವು ದಾವಲ್ಲಿ ಹೋಯಿತು
2: ಸ್ವಾಮಿ. ನಿಮ್ಮ ಮಹಿಮೆಯನ್ನು ಅರಿಯದಾದೆನು.

0: ನಿಮ್ಮ ಮಹಿಮೆಯನ್ನು ಅರಿಯದೆ ನಿಮ್ಮೊಡನೆ ಯುದ್ಧ ಮಾಡಿದ್ದು ಅಪರಾಧವಾಯಿತು ಮತ್ತು ಇಂದಿಗೆ ನನ್ನ ಗರ್ವ ಹರಳವಾಯಿತು. ಇನ್ನು ಮುಂದೆ ನನಗೆ ಮುಕ್ತಿ ಮಾರ್ಗವನ್ನು ತೋರಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಸ್ವಾಮಿ ಪರಮಾತ್ಮ.
1: ಎಲ್ಲ ಅಣಸಾಲ್ವ
0: ಸ್ವಾಮಿ, ಏನಿರುವುದು
1: ನಿನಗೆ ಮೋಕ್ಷ ಆಗುವುದು ಹೇಗೆಂದರೆ ಈ ಪಾಂಡವರ ಯಾಗದ ಹಯದ ಬೆಂಬಲವಾಗಿ ಹೋದರೆ ನಿನಗೆ ಮೋಕ್ಷವಾಗುವುದು. ಈ ರೀತಿ ಮಾಡು ಹೋಗು
0: ಸ್ವಾಮಿ. ಹಾಗೆ ಆಗಲಿ
2: ಸ್ವಾಮಿ. ವೇದವ್ಯಾಸ ಗುರುಗಳೇ,
3: ಧರ್ಮರಾಜ, ಏನಿರುವುದು
2: ನನ್ನ ಪುತ್ರನಾದ ವೃಷಕೇತು ಅಣಸಾಲವನ್ನು ಜಯಿಸಿ ಯಾಗದ ಹಯವನ್ನು ತಂದಿರುವನು, ಮುಂದೇನು ಮಾಡಬೇಕು ಸ್ವಾಮಿ? ವೇದವ್ಯಾಸ ಗುರುಗಳೇ,
3: ಹೇ ಧರ್ಮರಾಜ, ಈ ಹಯವನ್ನು ಪಂಡಿರನನ್ನ ಮೈದಳೆದು ಗಂಧ ಅಕ್ಷತಗಳನ್ನು ಹಚ್ಚಿ ಆಭರಣಗಳಿಂದ ಅಲಂಕರಿಸಿ ಬ್ರಾಹ್ಮಣನಿಂದ ಅಷ್ಟವಿಧಾನ ಪೂಜೆಗಳು ಮಾಡಿಸಬೇಕು. ಮತ್ತು ಇದು ಅಲ್ಲದೆ
2: ಸ್ವಾಮಿ ಹೇಳಬೇಕು,
3: ಸುವರ್ಣ ಪತ್ರದಲ್ಲಿ ನಿಮ್ಮ ಬೆರಳನ್ನು ಬರೆಯಿಸಿ ಅಶ್ವದ ಪಣೆಯಲ್ಲಿ ಕಟ್ಟಿಸಬೇಕು.
2: ಸ್ವಾಮಿ ಮತ್ತೇನು ಮಾಡಬೇಕು?
3: ಹೇ ಧರ್ಮರಾಜ, ಮತ್ತು ನಿನಗೆ ಹೇಳತಕ್ಕಂತೇನರೆ
2: ಸ್ವಾಮಿ ಹೇಳಬೇಕು,
3: ಈ ಅಶ್ವ ಒಂದು ವರ್ಷ ಪರ್ಯಂತರವಾಗಿ ಪೃಥ್ವಿಯಲ್ಲಿ ಸಂಚರಿಸಿ ತಿರುಗಿ ಬರಬೇಕು. ಮತ್ತು ಇದರ ಬೆಂಬತ್ತೈ ನಿನ್ನ ಅನುಜನಾದ ಪಾರ್ಥ ಮತ್ತು ಪುತ್ರಾದ ವರ್ಷಗೇತು ಮತ್ತು ಅರಿನಾದ ಮಣ್ಣುಮತ ಮತ್ತು ಅನಸಾಲ್ವ ಸಕಲ ಸೈನ್ಯವನ್ನು ಕಳಿಸಿಕೊಡಿ ಆ ಧರ್ಮರಾಜ.
2: ಪರಮಾತ್ಮ ಹೇಗೆ ಆಗಲಿ, ಈ ಸುಸಮಯದಲ್ಲಿ ಪರಮಾತ್ಮನಿಗೆ ಮನವನ್ನು ಪಾಡುವ

ಅನುಸಾಲ್ವ ಗರ್ವಭಂಗ ಬಯಲುನಾಡ ಯಕ್ಷಗಾನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಮಣಿಹಾಳ್ ಸುರೇಬಾನದ ರಾಮಣ್ಣ ಯೋಗಪ್ಪ ದೊಂಬರ್ ಹಾಗೂ ಸಂಗಡಿಗರು. ಇನ್ನು ಕಣಿವಾದನ ಕೇಳೋಣ. ಕಲಾವಿದರು ಸಂಕಟಿಯ ನಾಗಪ್ಪ ಚೆನ್ನಪ್ಪ ಬಡಿಗೇರ್ ಹಾಗೂ ಸಂಗಡಿಗರು.

ಸಂಕೋನಟ್ಟಿಯ ನಾಗಪ್ಪ ಚೆನ್ನಪ್ಪ ಬಡಿಗೇರ್ ಹಾಗೂ ಸಂಗಡಿಗರಿಂದ ಕಣಿವಾದನ ಕೇಳಿದಿರಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ವಿಲಾಯತ್ ಹುಸೇನ್ ಖಾನ್ ಅವರ ಗಾನ ಮುದ್ರಿಕೆಯಲ್ಲಿ ರಾಗ್ ಜೈತ್ ಕಲ್ಯಾಣ್ ಕೇಳಿದ್ರಿ. ವಾಯ್ ಸಹಕಾರ ತಬ್ಲಾ ಸಾಥ್ ನೀಡಿದವರು ಉಸ್ತಾದ್ ಅಹಮದ್ ಜಾನ್ ತಿರಕ್ವ, ಸಹಗಾಯನ ನೀಡಿದವರು ಉಸ್ತಾದ್ ಯೂನುಸ್ ಹುಸೇನ್ ಖಾನ್. ಈಗ ಕೇಳಿ ಭಕ್ತಿಗೀತೆಗಳು. ಮೊದಲಿಗೆ ಕೇಳಿ ಸಾಹಿತ್ಯ ವಿಜಯ ನಾರಸಿಂಹ ಅವರದು, ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಹಾಗೂ ಭಕ್ತಿಗೀತೆಗಳನ್ನು ಕೇಳಿದ್ರೆ. ನೆರವು ವಿನಯ್ ಕುಲಕರ್ಣಿ, ಪ್ರಸ್ತುತಿ ಸೋಮಶೇಖರ್ ಎಸ್ ರೋಳಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಯುವ ಕೇಳುಗರೇ ನಮಸ್ಕಾರ. ಇವತ್ತಿನ ಯುವ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹಾಸನದ ಕೆ ಗೌತಮಿ ಮತ್ತು ತಂಡದವರಿಂದ ಸಂಗೀತ ವೈವಿಧ್ಯವನ್ನ ಪ್ರಸಾರ ಮಾಡ್ತೀವಿ. ಹಾಗಿದ್ರೆ ಬನ್ನಿ ನೋಡೋಣ ಹಾಸನದ ಕೆ ಗೌತಮಿ ಮತ್ತು ತಂಡದವರಿಂದ ಸಂಗೀತ ವೈವಿಧ್ಯ.
1: ಯುವ ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೇಳುಗರೆ, ಇವತ್ತು ವೈವಿಧ್ಯಮಯ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಾಗಿ ಹಾಸನದ

0: ಈಗ ಕೇಳೋಣ ಕನಕದಾಸರ ಹರಿಭಕ್ತಿ ಸಾರ ಕಾವ್ಯದಿಂದ ಆಯ್ದ ಭಾಗ. ವಾಚನ ಮಾಡ್ತಾ ಇದ್ದಾರೆ ಆರ್ ಜಿ ಗಿರೀಶ್.
1: ಸಿರಿಯರಸ ಗಾಂಗೆ

ಕನಕದಾಸರ ಹರಿಭಕ್ತಿ ಸಾರ ಕಾವ್ಯದಿಂದ ಆಯ್ದ ಭಾಗವನ್ನು ಕೇಳಿದ್ರೆ ಅಲ್ವಾ? ಈ ಕಾವ್ಯ ಭಾಗವನ್ನು ವಾಚನ ಮಾಡಿದವರು ಆರ್ ಜಿ ಗಿರೀಶ್. ಈಗ ಚನ್ನವೀರ ನವಿಯವರು ಬರೆದಿರುವ ಒಂದು ಭಾವಗೀತೆಯನ್ನು ಹಾಡ್ತಾ ಇದ್ದಾರೆ ಡಿ ನಯನಶ್ರೀ.

ದೀಪ. ಕೇಳಿದ್ರೆ ಯುವವಾಣಿ ಕಾರ್ಯಕ್ರಮದಲ್ಲಿ ಕೆ ಗೌತಮಿ ಮತ್ತು ಸಂಗೀತರಿಂದ ಸಂಗೀತ ವೈವಿಧ್ಯ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ರುಮಾನಾ ಜಿಎಸ್ ಹಾಡಿರುವ ಒಂದು ಹಿಂದಿ ದೇಶಭಕ್ತಿ ಗೀತೆಯನ್ನು ಕೇಳೋಣ.

ಕಾರ್ಯಕ್ರಮದ ಕೊನೆಯದಾಗಿ ಒಂದು ಐಕ್ಯ ಗೀತೆಯನ್ನು ಹಾಡ್ತಾ ಇದ್ದಾರೆ ಆಯಿಷಾ, ಚನ್ನಬಸವೇಶ್ವರ, ಕೆ ಗೌತಮಿ, ರುಮಾನಾ ಜಿಎಸ್, ಗಿರೀಶಾ ಆರ್ಜಿ ಮತ್ತು ನಯನಶ್ರೀ

0: ಕೇಳಿದ್ರೆ ಇದುವರೆಗೆ ನೀವು ಆಲಿಸಿದ ಸಂಗೀತ ವೈವಿಧ್ಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಹಾಸನದ ಕೆ ಗೌತಮಿ, ಆಯುಷಾ, ಚನ್ನಬಸವೇಶ್ವರ, ರುಮಾನಾಜಿಯ, ಗಿರೀಶಾ ಆರ್ಜಿ ಮತ್ತು ನಯನಶ್ರೀ ಡಿ.
1: ಸ್ನೇಹಿತರೆ, ಇಷ್ಟು ಹಾಸನದ ಕೆ ಗೌತಮಿ ಮತ್ತು ತಂಡದವರಿಂದ ಸಂಗೀತ ವೈವಿಧ್ಯವನ್ನ ಕೇಳಿದ್ರಿ ಅಲ್ಲ. ಇದರೊಂದಿಗೆ ನಮ್ಮ ಇವತ್ತಿನ ಯುವವಾಣಿ ಕಾರ್ಯಕ್ರಮ ಮುಗಿಯಿತು. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀವಿ. ನಮಸ್ಕಾರ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸುಮಧುರ ಗೀತ ವೈವಿಧ್ಯಮಯ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಭಕ್ತಿಗೀತೆಯನ್ನ, ಬಿಕೆ ಸುಮಿತ್ರಾ ಅವರ ಸ್ವರದಲ್ಲಿ. ಸಾಹಿತ್ಯ ಹೆಚ್ಬಿ ಆಚಾರ್ಯ ಅವರದು.

ಕೆರಳಿದ ಸಿಂಹ ಚಿತ್ರದ ಗೀತೆಗೆಂದು ಹಾಡಿದ್ದಾರೆ ಡಾ ರಾಜ್ಕುಮಾರ್ ಮತ್ತು ಪಿಬಿ ಶ್ರೀನಿವಾಸ್. ಸಾಹಿತ್ಯ ಚಿ ಉದಯಶಂಕರ್ ಅವರದು. ಸಂಗೀತವನ್ನ ನೀಡಿದ್ದಾರೆ ಸತ್ಯಂ.

ಇದುವರೆಗೂ ತುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ವನಿತಾವಣ್ ಮಹಿಳೆಯರಿಗಾಗಿ ಕಾರ್ಯಕ್ರಮ. ನಮಸ್ಕಾರ ಗೆಳತಿಯರೇ, ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ.

0: ಇಂದಿನ ಕಾರ್ಯಕ್ರಮದಲ್ಲಿ ಜ್ಯೋತಿ ಚೇಳಿಯಾರು ಅವರಿಂದ ಭಾಷಣ ಮತ್ತು ಸುಕನ್ಯಾ ಕಳಸ ಅವರಿಂದ ಲಘು ಪಠ್ಯ ಭಾಷಣ ಜೊತೆಗೆ ಭಾವಗೀತೆಗಳನ್ನ ಕೇಳಬಹುದು.
1: ಕೇಳಿ ಗಾಂಧೀಜಿ ಮತ್ತು ಸ್ತ್ರೀ ಚಿಂತನೆ ಈ ಕುರಿತಾಗಿ ಭಾಷಣ ಜ್ಯೋತಿ ಚೇಳಾಯರು ಅವರಿಂದ.
2: ಲೋಕ ಗಾಂಧಿಯನ್ನು ಕಂಡು ಅರ್ಥೈಸಿಕೊಂಡು ಗಾಂಧಿ ತತ್ವಗಳ ಹಿನ್ನೆಲೆಯಲ್ಲಿ ಗಾಂಧಿಯಾಗಿ ಗ್ರಹಿಸುವ ಅವರ ತಾತ್ವಿಕತೆಗೆ ಪ್ರತಿಕ್ರಿಯಿಸುವ ಈ ಹೊತ್ತು ಅತ್ಯಂತ ಎಚ್ಚರದ ಕಣ್ಣು ಅತ್ಯವಶ್ಯ. ಸುಮಾರು 85-95 ವರ್ಷಗಳ ಹಿಂದೆ ಗಾಂಧೀಜಿಯವರ ಚಿಂತನೆಗಳನ್ನು ಇಂದಿನ ನಮ್ಮ ಅವಕಾಶ ಮತ್ತು ಅನುಕೂಲಗಳ ಹಿನ್ನೆಲೆಯಲ್ಲಿ ನಿಂತು ಪ್ರತಿಕ್ರಿಯಿಸುವಾಗ ನಾವು ಇಟ್ಟುಕೊಳ್ಳಬೇಕಾದ ಎಚ್ಚರದ ಸ್ವರೂಪವೇನು ಎಂಬ ಖಚಿತೆ ಎರಡನೆಯ ಹೆಜ್ಜೆ. ಅವರ ಅಗಾಧವಾದ ಬರಹ ಮತ್ತು ಅದಕ್ಕೆ ಪ್ರತಿಕ್ರಿಯಾತ್ಮಕವಾಗಿ ಅಪರಿಮಿತವಾದ ಸಾಹಿತ್ಯ ರಚನೆಯ ಮುಂದೆ ನಮ್ಮ ಓದಿನ ಮಿತಿಯೊಳಗೆ ಪ್ರತಿಕ್ರಿಯಿಸುವುದು ಪ್ರಯಾಸವೇ ಸರಿ.

ಎಂದು ಜನಿಸಿದ ಗಾಂಧಿ ಆ ಕಾಲಕ್ಕೆ ಸಾಂಪ್ರದಾಯಿಕ ಕುಟುಂಬ, ಧರ್ಮ ಸಹಿಷ್ಣುವಾದ ತಾಯಿಯ ಮಡಿಲಲ್ಲಿ ಬೆಳೆದರು. ತನ್ನ ತಾಯಿಯ ಪ್ರಭಾವ ಬದುಕಿನಲ್ಲಿ ಇದ್ದರೂ ಗಾಂಧಿಯನ್ನ ಪರಿಪಕ್ವಗೊಳಿಸುವತ್ತ ಪ್ರಯತ್ನಿಸಿದ್ದು ಪತ್ನಿ ಕಸ್ತೂರಬಾ ಅವರ ಒಡನಾಟ. 1883 ಅವರಿದ್ದ ಅಂತ್ಯದಲ್ಲಿಯ ಪದ್ಧತಿಯಂತೆ ಒಂದು ವ್ಯವಸ್ಥೆಗೊಳಿಸಲಾದ ಬಾಲ್ಯ ವಿವಾಹ ಸಮಾರಂಭದಲ್ಲಿ 13 ವಯಸ್ಸಿನ ಮೋಹನ್ದಾಸ್ ಅವರು 14 ಕಸ್ತೂರಬಾ ಅವರನ್ನು ವಿವಾಹವಾದರು. ಆ ಕಾಲದಲ್ಲಿ ಆ ಪ್ರಾಂತ್ಯದ ಸಂಪ್ರದಾಯದ ಪ್ರಕಾರ ಹರೆಯದವಳಾದ ವಧು ತನ್ನ ಗಂಡನಿಂದ ದೂರವಿದ್ದು ತನ್ನ ತವರು ಮನೆಯಲ್ಲಿಯೇ ಹೆಚ್ಚು ಕಾಲ ಕಳೆಯುವುದು ರೂಢಿಯಾಗಿತ್ತು. 15 ಹರೆಯದಲ್ಲಿ ತಂದೆಯಾದರೂ ಮೊದಲ ಮಗು ಬದುಕುಳಿಯಲಿಲ್ಲ. 1888 ಜನಿಸಿದ ಹರಿಲಾಲ್, 1892 ಮಣಿಲಾಲ್, 1897 ರಾಮದಾಸ್, 1900 ದೇವದಾಸ್ 4 ಮಕ್ಕಳನ್ನ ಪಡೆದರು. ತಮ್ಮ ವಿದ್ಯಾಭ್ಯಾಸ ವೃತ್ತಿ ಅನುಗುಣವಾಗಿ ದೇಶ ವಿದೇಶ ಸುತ್ತಿದರೂ ಪತ್ನಿ ಕಸ್ತೂರಬಾ ಅಕ್ಷರಸ್ಥೆಯಾಗಿರಲಿಲ್ಲ. ಅವರನ್ನು ಅಕ್ಷರ ಕಲಿಯಲು ಪ್ರೇರೇಪಿಸಿದ್ದು ಗಾಂಧಿಯೇ. ಲೋಕದ ಎಲ್ಲ ಪುರುಷರಂತೆ ಗಾಂಧೀಜಿಯು ತನ್ನ ಪತ್ನಿ ಕಸ್ತೂರಬಾ ಮೇಲೆ ಪತಿಯ ಅಧಿಕಾರ ಚಲಾಯಿಸುತ್ತಿದ್ದುದನ್ನು ತಮ್ಮ ಆತ್ಮಕಥೆಯಲ್ಲಿ ಬರೆಯುತ್ತಾರೆ. ಪತಿ ಏಕಪತ್ನಿ ವ್ರತಸ್ಥನಾಗಬೇಕಾದರೆ ಪತ್ನಿಯು ಏಕಪತಿವ್ರತೆಯಾಗಿರಬೇಕು, ವ್ರತಪಾಲನೆಯನ್ನ ಮಾಡಬೇಕು ಎಂಬ ಅಭಿಪ್ರಾಯ ನನ್ನಲ್ಲಿ ಹುಟ್ಟಿತು ಎನ್ನುತ್ತಾರೆ. ಅವಳು ಪತಿವ್ರತೆಯಾಗಿರಬೇಕು ಎಂಬುದರ ಬಗ್ಗೆ ಅವಳ ನಾನು ಪತಿವ್ರತೆಯಾಗಿಟ್ಟಿರಬೇಕೆಂದು ನನಗೆ ತೋರಿತು. ಈ ವಿಚಾರ ಹೊಳೆದ ಕೂಡಲೇ ನಾನು ಈರ್ಷೆ ಮತ್ತು ಅಸಹಿಷ್ಣುತೆಗೆ ಗುರಿಯಾದೆ. ನಾನು ಅವಳ ಮೇಲೆ ಕಾವಲುಗಾರನಾಗಿರಬೇಕೆಂದುಕೊಂಡೆ. ಹೆಂಡತಿಯ ಮೇಲೆ ಸಂದೇಹಕ್ಕೆ ಏನೂ ಕಾರಣವಿರಲಿಲ್ಲ, ಆದರೆ ಈರ್ಷೆಗೆ ಕಾರಣ ಬೇಕಿರಲಿಲ್ಲ. ಸ್ವತಂತ್ರ ಪ್ರವೃತ್ತಿಯ ಕಸ್ತೂರಬಾ ಈ ನಿಗ್ರಹದಿಂದ ನಿರ್ಬಂಧಿತರಾಗದೆ ಇನ್ನೂ ಹೆಚ್ಚು ಸ್ವತಂತ್ರರಾದರು. ಪರಿಣಾಮ ಬಾಲ ದಂಪತಿಗಳ ಮೌನ ನಿತ್ಯ ನಿಯಮವಾಯಿತು. ಇಂತಹ ಗಾಂಧಿ ಪ್ರೌಢರಾದಂತೆ ತೀರಾ ವೈಚಾರಿಕವಾದ ಸಂಸ್ಕೃತಿ ಮೂಲದ ತಾತ್ವಿಕ ಪರಿಕಲ್ಪನೆಯ ಎರಡೂ ಮಗ್ಗುಲುಗಳ ದ್ವಂದ್ವಾತ್ಮಕ ಚಿಂತನೆಗಳಿಂದ ಗೋಚರಿಸುತ್ತಾರೆ. ಒಂದು ಕಾಲಕ್ಕೆ ಹೆಣ್ಣನ್ನ ಕಾಮದ ಗೊಂಬೆಯಾಗಿಯೇ ಕಂಡವರು ಕಾಲಾಂತರದಲ್ಲಿ ತಮ್ಮ ವಿಚಾರಗಳನ್ನು ಬದಲಾಯಿಸಿಕೊಂಡು ಸತ್ಯಾನ್ವೇಷಕಿಯಾಗಿಯೂ ಗುರುತಿಸುತ್ತಾರೆ. ನನ್ನ ಸ್ವಂತ ಅಭಿಪ್ರಾಯ ಹೀಗಿದೆ, ಸ್ತ್ರೀ ಪುರುಷರಿಬ್ಬರು ಮೂಲಭೂತವಾಗಿ ಒಂದೇ, ಆದ್ದರಿಂದ ಅವರ ಸಮಸ್ಯೆಗಳು ಮೂಲತಃ ಒಂದೇ. ಒಬ್ಬರು ಮತ್ತೊಬ್ಬರಿಗೆ ಪೂರಕ, ಒಬ್ಬರ ಕ್ರಿಯಾತ್ಮಕ ನೆರವಿಲ್ಲದೆ ಇನ್ನೊಬ್ಬರು ಬಾಳಲಾರರು ಎನ್ನುತ್ತಾರೆ ಗಾಂಧೀಜಿ. ಇನ್ನೊಂದು ಕಡೆ ಮೂಲತಃ ಇಬ್ಬರೂ ಒಂದೇ ಆದರೂ ಆಕಾರದಲ್ಲಿ ಇಬ್ಬರಿಗೂ ಅತಿ ಮುಖ್ಯವಾದ ವ್ಯತ್ಯಾಸವಿದೆ. ಆದುದರಿಂದ ಇಬ್ಬರ ಉದ್ಯೋಗಗಳು ಬೇರೆ ಬೇರೆ ಇರಬೇಕು. ಪುರುಷ ಜೀವನಾಧಾರ ಸಂಪಾದಿಸುವವನು, ಆಕೆ ಆ ಸಂಪಾದನೆಯನ್ನು ಎಚ್ಚರಿಕೆಯಿಂದ ಇಟ್ಟು ಹಂಚುವವಳು. ಎಲ್ಲ ವಿಧದಲ್ಲೂ ಆಕೆ ಪಾಲಕಳು. ಆಕೆಯ ರಕ್ಷಣೆ ಇಲ್ಲವಾದರೆ ಕುಲವೇ ನಾಶವಾದೀತು. ಪುರುಷನಿಗಿಂತ ಮಹಿಳೆಯೇ ಹೆಚ್ಚು ಘನತೆ ವೆತ್ತವಳು ಎನ್ನುವಲ್ಲಿ ಸ್ತ್ರೀ ಸಮಾನತೆಗಿಂತ ಸ್ತ್ರೀಯೇ ಮೇಲೆ ಎಂದು ಪ್ರತಿಪಾದಿಸುತ್ತಾರೆ. ಸ್ತ್ರೀಯರು ಪಾಲಿಸಬೇಕಾದ ಕರ್ತವ್ಯಗಳ ಬಗ್ಗೆ ರೂಪಿಸುವಾಗ ಪುರುಷ ಪಕ್ಷಪಾತಿಯಾಗಿಯೇ ಕಾಣುತ್ತಾರೆ. ಸಾಮಾನ್ಯ ಗಂಡಸಿನ ಅಹಮಿಕೆ, ಪುರುಷ ಹಿತಾಸಕ್ತಿಗಳನ್ನು ಕಾಪಿಡುವ ಕೆಲಸ ಅವರ ಚಿಂತನೆಯಲ್ಲಿ ಮುಖ್ಯವಾಗಿತ್ತು. ಒಂದೆಡೆ ಸನಾತನವಾದಿಯಾಗಿಯೂ ಇನ್ನೊಂದೆಡೆ ಸುಧಾರಣಾವಾದಿಗಳನ್ನ ಸೆಳೆಯುವ ತಂತ್ರಗಾರಿಕೆಯಲ್ಲಿ ಜೊತೆಯಲ್ಲಿ ಕರೆಯುವ ನೆಲೆಯಲ್ಲಿ ಈ ವಿಚಾರಗಳು ಇದ್ದಿರಬಹುದು ಎನಿಸುತ್ತದೆ. ದಕ್ಷಿಣ ಆಫ್ರಿಕಾದಲ್ಲಿದ್ದಾಗ ತಾವು ನಡೆಸಿದ ಚಳುವಳಿ ಹೋರಾಟಗಳಿಗೆ ಉಡುಗೊರೆಯಾಗಿ ಸಿಕ್ಕ ದ್ರವ್ಯ ಧನಕನಕಗಳನ್ನು ಗಾಂಧೀಜಿ ನಿರಾಕರಿಸುತ್ತಾರೆ. ಕಸ್ತೂರ್ಬಾ, ಈ ಚಿನ್ನ ನನಗಲ್ಲದಿದ್ದರೂ ನಾಳೆ ಬರಲಿರುವ ನನ್ನಸೆಯಂದಿರಿಗೆ ಇರಲಿ ಎಂದು ಗಾಂಧಿಯವರಲ್ಲಿ ಹಠ ಮಾಡುತ್ತಾರೆ. ಗಂಡು ಮಕ್ಕಳಲ್ಲಿ ಕೇಳಿದಾಗ ಅವರು ನಿರಾಕರಿಸುವಾಗಲೂ ಬಾನ ಪ್ರತಿಕ್ರಿಯೆಗೆ ಗಾಂಧಿಯ ಪ್ರತಿಸ್ಪಂದನ ನಿರ್ಧಾರಿತವಾಗಿತ್ತು. ವಿದೇಶದಲ್ಲಿದ್ದಾಗಲೇ
ಆಶ್ರಮದ ಕಕ್ಕುಸು ತೊಳೆಯುವ ಕೆಲಸವನ್ನ ನಿರಾಕರಿಸಿದ

ಪಾರ್ ಅವರನ್ನು ಗಾಂಧಿ ಪರಾತ್ರಿಯಲ್ಲಿ ಮನೆಯಿಂದ ಹೊರಗಿಟ್ಟು ಕಡ್ಡಾಯವಾಗಿ ಮಾಡಬೇಕಾದ ಕೆಲಸವನ್ನು ಮಾಡಲೇಬೇಕೆಂಬ ಒತ್ತಡವನ್ನ ಹೇರಿದ್ದರು. ಅನಿವಾರ್ಯವಾಗಿ ಬಾ ಕಕ್ಕುಸು ತೊಳೆಯುವ ಕೆಲಸವನ್ನ ನಿರ್ವಹಿಸಬೇಕಾಯಿತು. ಯೌವನದ ದಿನಗಳಲ್ಲಿ ಗಂಡಿನ ಅಹಮಿಕೆಯಿಂದಲೇ ಬಾಳಿದ ಗಾಂಧಿಯಿಂದಾಗಿ ಬಾ ಅವರು ಒಬ್ಬ ಗಂಡನಿಂದ ಏನೆಲ್ಲ ಅನುಭವಿಸಬಹುದೋ ಅದೆಲ್ಲವನ್ನು ಒಬ್ಬ ಹೆಣ್ಣಾಗಿ ಅನುಭವಿಸಿದ್ದಾರೆ. ವಯೋಸಹಜವಾಗಿ ಹೆಣ್ಣನ್ನ ನಿಗ್ರಹಿಸುವ ಪರಿಗ್ರಹಿಸುವ ಎರಡೂ ಧ್ರುವಗಳಿದ್ದಾಗಲೂ ತಮ್ಮ ನಿಲುವುಗಳನ್ನು ಕಾಲಕಾಲಕ್ಕೆ ಬದಲಾಯಿಸುತ್ತಾ ಬಂದುದರಲ್ಲಿ ಬಾರವರ ಪಾತ್ರ ಮಹತ್ವದ್ದು. ಹೆಣ್ಣೊಬ್ಬಳ ಒಡನಾಟ ಗಂಡನ್ನ ಮಾಗುವಂತೆ ಮಾಡುತ್ತದೆ. ಬಾರವರು ಮಾಡುತ್ತಿದ್ದ ಮೌನ ಪ್ರತಿಭಟನೆ ಅವರಿಗೆ ಸತ್ಯಾಗ್ರಹಕ್ಕೆ ಪ್ರೇರಣೆಯಾಯಿತು. ಸತ್ಯಕ್ಕೆ ನಡೆಸುವ ಆಗ್ರಹದಲ್ಲಿದ್ದ ಅಹಿಂಸೆಯ ತತ್ವ, ಅದರ ಸಾತ್ವಿಕ ಪ್ರೀತಿ ಗಾಂಧಿಯನ್ನ ಸೆಳೆದದ್ದರಿಂದಲೇ ಅದನ್ನು ಸಾರ್ವಜನಿಕ ಬದುಕಿನಲ್ಲೂ ಅಳವಡಿಸಿಕೊಂಡರು. ಮನೆ ಎಂಬ ನಾಲ್ಕು ಗೋಡೆಗಳ ಒಳಗೇ ಗಿರಕಿ ಹೊಯ್ಯುತ್ತಿದ್ದ ಮಹಿಳೆಯನ್ನ ಗಾಂಧಿ ರಾಷ್ಟ್ರೀಯ ಹೋರಾಟವೆಂಬ ಸಾಗರದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದ್ದು ದೊಡ್ಡ ಹೆಜ್ಜೆ. ತನ್ನ ಆದರ್ಶವಾದ ಸತ್ಯಾಗ್ರಹಿಯ ಮೂಲ ರೂಪವು ಮಹಿಳೆಯರಲ್ಲಿ ಗರಿಷ್ಠ ಪ್ರಮಾಣದಲ್ಲಿದೆ ಎಂದು ಪ್ರತಿಪಾದಿಸಿದ್ದು, ಮಹಿಳೆಯರ ಭಾಗವಹಿಸುವಿಕೆ ಇಲ್ಲದ ರಾಷ್ಟ್ರೀಯ ಸ್ವಾತಂತ್ರ್ಯ ಹೋರಾಟ ಅರ್ಥಹೀನ ಎಂದು ನಂಬಿದ್ದು, ಇವೆಲ್ಲ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ಹೋರಾಟಗಳ ಹಿನ್ನೆಲೆಯಲ್ಲಿ ಬಹುದೊಡ್ಡ ಮೈಲುಗಲ್ಲುಗಳು. ಹೆಣ್ಣು ಹೊರದುಡಿಮೆಗೆ ಹೋಗುವುದನ್ನು ವಿರೋಧಿಸುತ್ತಿದ್ದ ಗಾಂಧೀಜಿಯವರು ಹಿಂದ್ ಸ್ವರಾಜ್ನಲ್ಲಿ ಹೀಗೆನ್ನುತ್ತಾರೆ: ಗಂಡಿನೊಡನೆ ಹೆಣ್ಣು ಕುದುರೆ ಏರಲು ಪ್ರಯತ್ನಿಸಿದರೂ ಆತನನ್ನು ಬೀಳಿಸಿ ತಾನೂ ಬೀಳುತ್ತಾಳೆ ಎಂದು ಮಾರ್ಮಿಕವಾಗಿ ನುಡಿಯುವ ಗಾಂಧಿ, ಈ ಧೋರಣೆಯಲ್ಲಿ ಗಾಂಧಿಯ ವಿಚಾರಗಳ ವೈರುಧ್ಯವನ್ನ ಗಮನಿಸಬಹುದು. ಹಾಗೆಂದು ಇನ್ನೊಂದು ಕಡೆ ಸ್ತ್ರೀಯನ್ನು ಅಬಲೆ ಎನ್ನುವುದು ಅಪಮಾನಕರ, ಅದು ಮಹಿಳೆಯರಿಗೆ ಪುರುಷ ಎಸಗಿರುವ ಅನ್ಯಾಯ. ಶಕ್ತಿಯ ಅರ್ಥ ಪಾಶವಿಕ ಶಕ್ತಿ ಎನ್ನುವುದಾದರೆ ಆಗ ಸ್ತ್ರೀ ನಿಜವಾಗಿಯೂ ಪುರುಷನಷ್ಟು ಪಶುಪ್ರಾಯಳಲ್ಲ. ಆದರೆ ಶಕ್ತಿಯ ಅರ್ಥ ನೈತಿಕ ಶಕ್ತಿ ಎನ್ನುವುದಾದರೆ ಆಗ ಸ್ತ್ರೀಯು ಪುರುಷನಿಗಿಂತ ಅಗಾಧ ಮೇಲ್ಮೆಯವಳು ಎಂದು ವಿಶ್ಲೇಷಿಸುತ್ತಾರೆ. ಕಾಮವನ್ನು ಕುರಿತಂತೆ ವ್ಯಕ್ತಿಯ ವ್ಯಕ್ತರೂಪಣೆಯಲ್ಲಿ ಕಾಮದ ಬಲವನ್ನು ಕುರಿತಂತೆ ಗಾಂಧಿಯ ವಿಚಾರಗಳು ಇಂದಿಗೂ ಪ್ರಸ್ತುತವಾಗಿವೆ. ಕಾಮ ಎಂಬ ಶಕ್ತಿಯನ್ನು ಅದು ಪುರುಷನಿಗೆ ನೀಡಿದ ಅಧಿಕಾರವನ್ನು ಗಾಂಧಿಯಂತೆ ಮುಖಾಮುಖಿ ಮಾಡಿಕೊಂಡವರು, ಪ್ರಶ್ನಿಸಿದವರು, ಅದನ್ನು ಮೀರಲು ನಿರಂತರ ಹೋರಾಟ ನಡೆಸಿದವರು ಕಡಿಮೆ. ಹಾಗಿದ್ದು ಲೈಂಗಿಕತೆಯ ವಿಚಾರದಲ್ಲಿ ಮಹಿಳೆಯದು ನಿಷ್ಕ್ರಿಯ ಪಾತ್ರ ಎಂದು ಗಾಂಧಿಯವರು ನಂಬಿದಂತಿದೆ. 1906 ಅವಧಿಯಲ್ಲಿ ತಾನು ಬ್ರಹ್ಮಚರ್ಯತವನ್ನ ಕೈಗೊಂಡಾಗ ಹೆಂಡತಿಯೊಂದಿಗಿನ ಹಾಸಿಗೆ ಪಥ್ಯದ ಕಾಲದಲ್ಲಿ ಆಕೆಯೊಂದಿಗಿನ ಏಕಾಂತದ ಅವಕಾಶಗಳನ್ನು ಪ್ರಜ್ಞಾಪೂರ್ವಕವಾಗಿ ತಾವು ತಪ್ಪಿಸುತ್ತಿದ್ದಾಗ ಕಸ್ತೂರಬಾ ನಿಲುವು ಏನಾಗಿರಬಹುದು ಎಂಬುದು ಅವರಿಗೆ ಮುಖ್ಯವಾಗುವುದಿಲ್ಲ. ಇಂದ್ರಿಯ ನಿಗ್ರಹದಲ್ಲಿ ತಾನು ಯಶಸ್ವಿಯಾಗಿದ್ದೇನೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ನಡೆಸಿದ ಪ್ರಯೋಗದಲ್ಲಿ ಪಾಲ್ಗೊಂಡ ಹೆಣ್ಣುಗಳ ಮನಸ್ಥಿತಿಯ ಬಗೆಗೂ ಗಮನ ಹರಿಸಿದಂತಿಲ್ಲ. ತಮ್ಮ ಆತ್ಮ ನಿಗ್ರಹದ ಪ್ರಯೋಗಗಳ ಕುರಿತು ಬಾ ಅವರ ನಿಲುವು ಏನಾಗಿರಬಹುದು, ಇವಕ್ಕೆಲ್ಲ ಕಸ್ತೂರಬಾಗೆ ಅವರದೇ ಆದ ಅಭಿಪ್ರಾಯಗಳು ಇದ್ದಿರಲೂಬಹುದು ಎಂದು ಗಾಂಧಿ ಭಾವಿಸಿದ್ದಕ್ಕೆ ಆಧಾರ ಸಿಗುವುದಿಲ್ಲ. ಲೋಕದ ಕಣ್ಣಿಗೆ ಕಂಡ ಗಾಂಧಿ ಬಾ ಮತ್ತು ತನ್ನ ದಾಂಪತ್ಯದ ಪ್ರತಿಫಲವಾಗಿ ಪಡೆದ ಮಕ್ಕಳ ತಂದೆಯಾಗಿ ಗಮನಿಸಿದರೆ ಹರಿಲಾಲ ಹಿರಿಮನ ಬಗೆಗಿನ ನಿಲುವು ವಿಭಿನ್ನವಾಗಿದೆ. ಹರಿಲಾಲನ ಬಗ್ಗೆ ನಾನು ಬರೆದ ಪತ್ರವೊಂದನ್ನ ವಿದ್ವಾಂಸರು ನನಗೆ ಜ್ಞಾಪಿಸುತ್ತಾರೆ. ಹರಿಲಾಲನ ಗ್ಲಾಸು ಯಾವಾಗ ಕೆಂಪಗೆ, ಅವನು ಯಾಕೆ ಹೀಗಾದ, ಆ ನನ್ನ ಪಾಪಿಷ್ಟ ಪ್ರವೃತ್ತಿಯ ಫಲ ಹರಿಲಾಲ್, ಅವನ ಭೀಕರ ಅವನತಿ ಕುಡುಕ ಹುಚ್ಚಾಟಗಳ ಮೂಲಕ ನನ್ನನ್ನು ಶಿಕ್ಷಿಸಿಕೊಳ್ಳುತ್ತಿದ್ದೇನೆ. ಹರಿಲಾಲನ ಕೆಂಪನೆ ಗ್ಲಾಸಿಗೂ ನನ್ನ ಆತ್ಮಕ್ಕೂ ಸಂಬಂಧವಿದೆ ಎನ್ನುತ್ತಾರೆ. ಇಂತಹ ಮಗನ ಒಡನಾಟವನ್ನು ತಂದೆಯ ಸ್ಥಾನದಿದ್ದು ನಿರಾಕರಿಸಿ ಆತನಿಂದ ದೂರ ನಿಂತರೆ ತಾಯಿಯಾದ ಬಾ ಗಾಂಧಿ ಮತ್ತು ಹರಿಲಾಲನ ನಡುವೆ ಸಂವಹನದ ಸೇತುವೆಯಾಗುತ್ತಾರೆ. ಹೀಗೆ ಬಾನ ನಿಲುವೇನು ಎನ್ನುವುದು ತಿಳಿಯಲಾಗುವುದಿಲ್ಲ. ಗಾಂಧಿ ಅವರ ಇಂತಹ ವೈರುಧ್ಯಗಳನ್ನು ಗುರುತಿಸುವ ಹೊತ್ತಲ್ಲೇ ಕಾಮದ ಅಧಿಕಾರ ಮತ್ತು ಪಶುತ್ವದ ಬವನ್ನ ಗುರುತಿಸಿದ, ಅದನ್ನ ಗೆಲ್ಲುವ ಯತ್ನದಲ್ಲಿ ಸದಾ ಜಾಗೃತವಾದ ಅವರ ನಿಲುವು ಮುಖ್ಯವಾಗುತ್ತದೆ.
ಸಮಾನತೆ ಸಮಾನ ಹಕ್ಕುಗಳಿಂದ ಬರುವುದಿಲ್ಲ, ವ್ಯಕ್ತಿ ತನ್ನ ಕರ್ತವ್ಯಗಳನ್ನು ಪೂರ್ಣವಾಗಿ ಪಾಲಿಸುವುದರಿಂದ ಬರುತ್ತದೆ ಎಂಬ ಗಾಂಧಿ ವಿಚಾರವು ಯಥಾಸ್ಥಿತಿಯಲ್ಲಿ ಉಳಿಯುವಂತೆ ಮಹಿಳೆಯನ್ನ ನಿರ್ಬಂಧಿಸುತ್ತದೆ. ವರದಕ್ಷಿಣೆ ಸಮಸ್ಯೆ ಪರಿಹಾರವೇನು? ಅವಿವಾಹಿತ ಮಹಿಳೆಯರು ಏನು ಮಾಡಬೇಕು? ವೇಶ್ಯಾಕುಲದಲ್ಲಿ ಹುಟ್ಟಿದ ಯುವತಿಯರ ಭವಿಷ್ಯವೇನು ಎಂಬ ಪ್ರಶ್ನೆಗಳಿಗೆಲ್ಲ ಗಾಂಧಿ ಅವರೆಲ್ಲ ಬ್ರಹ್ಮಚರ್ಯ ಪಾಲಿಸಲಿ ಎಂದು ಹೇಳಿದ್ದು ಅವ್ಯವಹಾರಿಕ ಎಂದು ಅನಿಸುತ್ತದೆ. ಇಂತಹ ಸಂದರ್ಭಗಳಲ್ಲಿ ಗಾಂಧೀಜಿಗೆ ಸಾಮಾನ್ಯರ ಬದುಕೇ ತಿಳಿದಿಲ್ಲ ಎಂಬ ಶಿವರಾಮಕಂತರ ನಿಲುವು ನಮಗೆ ಪ್ರಗತಿಪರವೆನಿಸಿಬಿಡುತ್ತದೆ. ಲೈಂಗಿಕ ದೌರ್ಜನ್ಯಕ್ಕೆ ತುತ್ತಾದ ಮಹಿಳೆಯರ ವಿಷಯದಲ್ಲಿ ಗಾಂಧೀಜಿಯವರ ಪ್ರತಿಕ್ರಿಯೆ ತುಂಬಾ ವೈರುಧ್ಯಗಳಿಗೆ ಕೂಡಿದೆ. ಮಹಿಳೆಗೆ ತಾನು ದೈಹಿಕ ಆಕ್ರಮಣದಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯವಾದರೆ ಪ್ರಾಣ ಭಯವನ್ನು ತ್ಯಜಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವುದು ಸೂಕ್ತ ಎನ್ನುತ್ತಾರೆ. ಹೆಣ್ಣಿನ ಕುರಿತಾದ ದಮನಕಾರಿ ದೃಷ್ಟಿಕೋನವಿದು. ಇಂತಹ ಗಾಂಧಿಯೇ ರಾಷ್ಟ್ರೀಯ ಚಳುವಳಿಯಲ್ಲಿ ಸ್ವರಾಜ್ಯವೇ ನಮ್ಮ ಹಕ್ಕು ಎಂಬ ಹೋರಾಟಕ್ಕೆ ಹೆಣ್ಣನ್ನು ಮುಂಚಿಗೆ ತಂದರು. ಈ ಬಗೆಗಿನ ವಿಚಾರವಂತಿಕೆಯನ್ನು ಕರಾವಳಿಯವರೇ ಆದ ಕಮಲಾದೇವಿ ಚಟ್ಟೋಪಾಧ್ಯಾಯರಿಂದ ಸ್ವೀಕರಿಸುತ್ತಾರೆ. ಅತಿ ಶ್ರೀಮಂತ ಮನೆತನದವರಾದರೂ ಅಂಚಿನಲ್ಲಿದ್ದ ಅಸಂಘಟಿತ ವಲಯದಲ್ಲಿದ್ದ ಹೆಣ್ಣು ಮಕ್ಕಳನ್ನು ಸಂಘಟಿಸುತ್ತಿದ್ದ ಚಟ್ಟೋಪಾಧ್ಯಾಯರು ಉಪ್ಪಿನ ಸತ್ಯಾಗ್ರಹದಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆಯನ್ನ ಒಯ್ ಹೇಳಿದಾಗ ಒಪ್ಪಿಕೊಂಡು ದಂಡಿ ಸತ್ಯಾಗ್ರಹದಲ್ಲಿ ಯಶಸ್ವಿಯಾಗುತ್ತಾರೆ. ಮಾತ್ರವಲ್ಲ, ಸ್ವತಂತ್ರ ಭಾರತದಲ್ಲಿ ಹೆಣ್ಣು ಮಕ್ಕಳಿಗೂ ಮತದಾನದ ಹಕ್ಕನ್ನ ನೀಡಿದ ಹಿರಿಮೆ ಅವರದು. ತಮ್ಮ ಹೋರಾಟದ ಬದುಕಿನ ಉದ್ದಕ್ಕೂ ಜನಮನೆ ಸೆರೆಮನೆ ಪ್ರಯಾಣ ಭಾಷಣಗಳ ನಡುವೆ ಗಾಂಧಿಯ ನಾಡಿಯಾಗಿದ್ದವರು ಬಾ. ಸತ್ಯಾಗ್ರಹ ಚಳುವಳಿ ಉಪವಾಸ ಈ ಎಲ್ಲ ಸಂದರ್ಭಗಳಲ್ಲೂ ಜೊತೆಗಿದ್ದರು. ಕ್ವಿಟ್ ಇಂಡಿಯಾ ಚಳುವಳಿಯ ನಂತರದಲ್ಲಿ ತೀವ್ರಗೊಂಡ ಹೋರಾಟದ ಪರಿಣಾಮ ದಂಪತಿಗಳಿಬ್ಬರು ಜೈಲು ಸೇರಿದ್ದರು. ದೀರ್ಘಕಾಲದ ಉಪವಾಸದಿಂದ ಬಳಲಿ ಅಸ್ತಮಾದಿಂದಲೂ ಪೀಡಿತರಾಗಿದ್ದ ಬಾ ಅವರ ಕೊನೆಯ ಕ್ಷಣಗಳಲ್ಲಿ ಅವರ ದೈಹಿಕ ಪರಿಸ್ಥಿತಿಯ ಗಂಭೀರತೆಯನ್ನ ಮನಗಂಡು ಯಾವ ಉಪಚಾರಗಳನ್ನೂ ಬಯಸದೆ ಗಾಂಧಿಯವರ ತೊಡೆಯ ಮೇಲೆ ತಲೆಯಿರಿಸಿ ತಮ್ಮ ಅಂತಿಮ ಯಾತ್ರೆಯನ್ನು ಪೂರ್ಣಗೊಳಿಸಿದರು. ಈ ದೃಶ್ಯವನ್ನ ಚರಿತ್ರಾರ್ಹಗೊಳಿಸಲು ಛಾಯಾಚಿತ್ರಕಾರನೊಬ್ಬ ಮುಂದಾದಾಗ ಗಾಂಧಿ ಇದನ್ನ ನಿರಾಕರಿಸುತ್ತಾರೆ. ತನ್ನ ಬದುಕಿನ ಕೊನೆಯ ಕ್ಷಣದಲ್ಲೂ ಇಬ್ಬರು ಹೆಣ್ಣು ಮಕ್ಕಳ ಹೆಗಲ ಮೇಲಿದ್ದಾಗಲೇ ಹೇ ರಾಮ್ ಎಂದು ಉದ್ಗರಿಸಿ ಪ್ರತಿಕ್ರಿಯಿಸುತ್ತಾರೆ, ಅಹಿಂಸೆಯ ಬೋಧಕರಾಗುತ್ತಾರೆ. ಮುಗಿಸುವ ಮುನ್ನ ಹೇಳಬಹುದಾದ ಸಂಗತಿ ಎಂದರೆ 21ನೆಯ ಶತಮಾನದ ಎರಡನೆಯ ದಶಕದಲ್ಲಿ ಎಂದರೆ ಒಂದರ್ಥದಲ್ಲಿ ಹಿಂದಿಗಿಂತ ಹೆಚ್ಚು ಆಧುನಿಕರು ಎಂದು ಬೀಗುವ ಈ ಹೊತ್ತಲ್ಲಿನ ನಮ್ಮ ಚಿಂತನೆಗಿಂತ ಗಾಂಧೀಜಿ ಲಿಂಗ ಸಮಾನತೆಯನ್ನ ಗ್ರಹಿಸಿದ ರೀತಿ ಅದನ್ನ ಉಣಬಡಿಸಿದ ರೀತಿ ನಮಗೆ ತುಂಬ ಮುಖ್ಯವೆನಿಸುತ್ತದೆ. ಅವರು ಎಳೆಯರಿಗಾಗಿ ಬರೆದ ಪಠ್ಯ ಮನೆಗೆಲಸ ಎಂಬುದನ್ನು ಇಲ್ಲಿ ಉದ್ಧರಿಸಲು ಇಚ್ಛಿಸುತ್ತೇನೆ. ತಾಯಿಯೋರ್ವಳು ತನ್ನ ಮಗನಿಗೆ ಮನೆಗೆಲಸದಲ್ಲಿ ತನಗೆ ಅಕ್ಕನಂತೆ ನೆರವಾಗಲು ಹೇಳಿದಾಗ ಆ ಹುಡುಗ ನಿರಾಕರಿಸುತ್ತ ಮುಂದಿಟ್ಟ ಪ್ರತಿಕ್ರಿಯೆ ಹೀಗಿದೆ: ಮಗ, ಅಕ್ಕ, ಹುಡುಗಿ, ನಾನು ಹುಡುಗ, ಹುಡುಗ ಆಡಬೇಕು, ಓದಬೇಕು, ನಾನ್ಯಾಕೆ ಮಾಡಲಿ? ಅಕ್ಕ, ನನಗೂ ಆಡಬೇಕು, ಓದಲು ಆಸೆ. ತಮ್ಮ, ಬೇಡ ಅನ್ನುಲ್ಲ, ಆದರೆ ಮನೆಗೆಲಸ ನೀನೇ ಮಾಡಬೇಕು. ತಾಯಿ, ಹುಡುಗ ಯಾಕೆ ಮಾಡಬಾರದು? ಮಗ, ದೊಡ್ಡವನಾದ ಮೇಲೆ ಹಣ ಸಂಪಾದಿಸಬೇಕು, ಅದಾಗಿ ಚೆನ್ನಾಗಿ ಓದಬೇಕು. ತಾಯಿ, ತಪ್ಪು ತಿಳಿದಿದ್ದೆ, ಮನೆ ಸ್ವಚ್ಛ ಮಾಡುವುದು, ಅಡಿಗೆ ಮಾಡುವುದು, ಬಟ್ಟೆ ಒಗೆಯುವುದು ಮುಂತಾದವು ಜೀವನದಲ್ಲಿ ಅತ್ಯ ಕೌಶಲ್ಯವನ್ನ ಒದಗಿಸುತ್ತದೆ. ಗಾಂಧೀಜಿ ಮಕ್ಕಳಿಗಾಗಿ ಬರೆದ ಈ ಪಾಠವು ಪುರುಷ ಪ್ರಧಾನ ಚಿಂತನಾ ಕ್ರಮವು ಹುಡುಗ ಹುಡುಗಿಯರನ್ನ ಹೇ ರೂಪಿಸುತ್ತದೆ ಎಂಬುದನ್ನು ಗುರುತಿಸುವ ಜೊತೆಗೆ ಅದನ್ನು ನಿರಾಕರಿಸುವ ವಿಧಾನವನ್ನು ತಿಳಿಸುತ್ತದೆ. ಮನೆಯಂತಹ ಪುಟ್ಟ ಘಟಕದಿಂದ ಲಿಂಗ ಸಮಾನತೆಯನ್ನ ಸಾಧಿಸುವುದಕ್ಕೆ ಗಾಂಧಿಯವರ ನಿಲುವು ಒಂದು ಆದರ್ಶ ಮಾದರಿ ಎಂದು ವರ್ತಮಾನ ಕಾಲದಲ್ಲೂ ಅನಿಸುತ್ತದೆ. ತನ್ನ ಬದುಕಿನ ಆಚರಣೆಯಲ್ಲೂ ಅದನ್ನು ಅನುಸರಿಸಿ ಹೆಣ್ಣು ಅತೀತವಾಗಿಡುವ ಆದರ್ಶ ಹಾಗೂ ಅತೀತದ ಹತ್ತಿರಕ್ಕೆ ಒಯ್ಯುವ ಪ್ರತಿಕ್ರಿಯೆಯಾಗಿಯೂ ಗಾಂಧಿಗೆ ಗೋಚರವಾಗುತ್ತದೆ ಎನ್ನುವುದು ನಿತ್ಯ ಸತ್ಯ. ನಮ್ಮ ಕಾಲದ ಗಾಂಧಿವಾದವು ನಮ್ಮ ಕಾಲದ ಬಿಕ್ಕಟ್ಟುಗಳಿಗೆ ಸಾಂತ್ವನ ಪರಿಹಾರ ನೀಡುವ ಔಷಧಿ ಎಂಬುದರಲ್ಲಿ ಅನುಮಾನವಿಲ್ಲ. ಅದನ್ನು ಹೇಗೆ ಯಾವ ಸ್ವರೂಪದಲ್ಲಿ ಯಾವ ಪ್ರಮಾಣದಲ್ಲಿ
ಅಳವಡಿಸಿಕೊಳ್ಳಲಾದೀತು ಎಂಬುದು ನಮ್ಮ ಮುಂದಿನ

0: ಆಗಿದೆ.
1: ಇದುವರೆಗೆ ಗಾಂಧೀಜಿ ಮತ್ತು ಸ್ತ್ರೀ ಚಿಂತನೆ ಈ ಕುರಿತಾಗಿ ಜ್ಯೋತಿ ಚಾಯಾರು ಅವರಿಂದ ಭಾಷಣ ಕೇಳಿದಿರಿ.

0: ದಿನನಿತ್ಯದ ಜೀವನದಲ್ಲಿ ನಮ್ಮ ಓಡಾಟ ಪ್ರಾಣಿಗಳ ಗಿಡಗಳ ಜೊತೆ ಜೊತೆಗೆ ವಸ್ತುಗಳೊಂದಿಗೂ ನಡೆಯುತ್ತಿರುತ್ತೆ. ವಸ್ತುಗಳು ನಿರ್ಜೀವ ಅಂದುಕೊಂಡ್ರೂ ಅವುಗಳೊಂದಿಗಿನ ನಮ್ಮ ಭಾವನಾತ್ಮಕ ಜೀವಂತ ಸಂಧ ಬಣ್ಣಿಸಲಾಗದ್ದು. ನಮ್ಮ ಕಾರು, ಸ್ಕೂಟರು, ಕೊಡೆ, ಬ್ಯಾಗು, ಪಾದರಕ್ಷೆ ಇತ್ಯಾದಿ ಎಲ್ಲ ವಸ್ತುಗಳ ಜೊತೆ ಜೊತೆಯೇ ನಮ್ಮ ಬದುಕಿನ ಓಟ ತಳುಕು ಹಾಕಿಕೊಂಡಿರುತ್ತೆ. ಈ ಓಟದ ಅನುಭವ ಕೂಡ ತರಹೇವಾರಿ. ಆದರೆ ಈ ಯಾವುದಾದರೊಂದು ವಸ್ತುವು ತನ್ನ ಕಾಯಕದ ಕಡೆಯ ಘಟ್ಟಕ್ಕೆ ಬಂದು ನಿರ್ಜೀವವಾಗ ನಮ್ಮಲ್ಲಿ ಉಂಟಾಗುವ ಸಮ್ಮಿಶ್ರ ಮನಸ್ಥಿತಿ ಎಲ್ಲರೂ ಅನುಭವಿಸಿರುತ್ತೇವೆ. ಇಂಥದೇ ಒಂದು ಅನುಭವವನ್ನ ಇವತ್ತು ನಮ್ಮ ಮುಂದೆ ತೆರೆದಿಡ್ತಾ ಇದ್ದಾರೆ ಸುಕನ್ಯಾ ಕಳಸಾರು. ಬನ್ನಿ ಕೇಳೋಣ ಒಂದು ಕಾರಿನ ಕಥೆ.
1: ಒಂದು ಕಾರಿನ ಕತೆ. ಶೀರ್ಷಿಕೆ ಕೇಳಿದ ಕೂಡಲೇ ಕಾರು ಎಲ್ಲಾದ್ರೂ ಸಾಯುತ್ತಾ, ಸಾಕೆ ಅದೇನು ಕಾರೇ ಎಮ್ಮೆ ಕರುವೇ ಅಂತ ಗಂಟುಮುಖಿಗಳಾಗಬೇಡಿ. ಗಂಟುಮುಖ ಮಾಡಿಕೊಂಡಷ್ಟೂ ಅದು ನಿಮ್ಮ ಆರೋಗ್ಯ, ದುಡ್ಡಿನ ಗಂಟು ಎರಡನ್ನೂ ಕರಗಿಸಿ ಬಿಡುತ್ತೆ. ಒಂದು ಕರಗಿದರೆ ಇನ್ನೊಂದು ಕರಗುವುದು ಫ್ರೀ ಅಂತ. ಅದಕ್ಕೆ ಈ ಕಥೆಯನ್ನು ಪೂರ್ತಿ ಪರಾಂಬರಿಸಿ ನಿಮ್ಮ ಆರೋಗ್ಯ ಹೆಚ್ಚಿಸಿಕೊಳ್ಳೋದು ಆರ್ಥಿಕವಾಗಿಯೂ ನಿಮಗೇ ಲಾಭಕರ. 14 ವರ್ಷಗಳ ಹಿಂದಿನ ಕತೆ. ಆ ಕಾರು ಅಂಬೆಗಾಲ ಮಗುವಿನಂತೆ ನಿಧಾನವಾಗಿ ನಮ್ಮ ಕಾಂಪೌಂಡಿನೊಳಗೆ ಬಂದು ನಿಂತಿತ್ತು. ಕಷ್ಟಪಟ್ಟು ಆಗಷ್ಟೇ ಡ್ರೈವಿಂಗ್ ಕಲಿತಿದ್ದ ಯಜಮಾನರು. ಆಗ ಆ ಕಾರು ಬಾಲಕೃಷ್ಣನಂತಲ್ಲದೆ ರೇಸ್ ಕಾರಿನಂತೆ ರೊಯ್ಯನೆ ಬರಲಿಕ್ಕೆ ಸಾಧ್ಯವೇ ಇರಲಿಲ್ಲ ಬಿಡಿ. ಕಾರು ಬಂತು. ಯಜಮಾನರು ನಿದ್ದೆಗಣ್ಣಲ್ಲೂ ಸಿಇಟಿ ಪರೀಕ್ಷೆಗೆ ಕುಳಿತಂತೆ ಕಲಿತಿದ್ದ ಕಾರ್ ವಿದ್ಯೆಗಳೆಲ್ಲ ಪ್ರಯೋಗವಾಗತೊಡಗಿದವು. ಕ್ರಮೇಣ ಪುಟ್ಟ ಕಾರು ಹೆದರಿ ಹೆದರಿ ರಸ್ತೆ ಬದಿ ಬದಿಗೆ ಹೋಗುತ್ತಿದ್ದ ಮಗುವಿನ ಬುದ್ಧಿ ಬಿಟ್ಟು ಮಗಳೊಡನೆ ಶಾಲೆಗೆ, ಕಾಲೇಜಿಗೆ, ನನ್ನೊಡನೆ ಆಫೀಸಿಗೆ, ಮನೆಯ ಯಜಮಾನ ಕಮ್ ತನ್ನ ಪೆಟ್ರೋಲ್ ದಾತ ಪೋಷಕ ಆಲ್ ಇನ್ ಒನ್ ಆದ ನಮ್ಮವರ ಜೊತೆ ನಮಗೆಲ್ಲ ಹೊಂದಿಕೊಂಡು ಹೋಗತೊಡಗಿತು. ಕ್ರಮೇಣ ಅದರ ಕೆಲಸ ಕಾರ್ಯ ವ್ಯಾಪ್ತಿಗಳು ವಿಸ್ತರಿತಗೊಳ್ಳತೊಡಗಿದವು. ನನ್ನನ್ನು ಹೊತ್ತುಕೊಂಡು ಖಂಡ ಖಂಡ ನರ್ಸರಿ ಗಾರ್ಡನ್ಗಳನ್ನೆಲ್ಲ ಸಂದರ್ಶಿಸುವುದು, ನಾನು ಹೇರುತ್ತಿದ್ದ ಹೂವಿನ ಕುಂಡಗಳು, ಹೂ ಗಿಡಗಳು, ರೋಸ್ ಮಿಕ್ಸ್, ಅಲಂಕಾರಿಕ ಕಲ್ಲುಗಳು, ಹುಲ್ಲು ಹೊರೆಗಳು, ನನ್ನ ತರಹವಾರಿ ಖಯಾಲಿಗಳನ್ನು ಸಹಿಸಿಕೊಂಡು ಕಮಕ್ ಕಿಮ್ಮಕ್ ಅನ್ನದೆ ಅಕ್ವೇರಿಯಂ ಮೀನುಗಳು, ಅವುಗಳ ಗಾಳಿ ಕೊಳವೆ ಬಾಲಗಳು, ರಾಶಿ ರಾಶಿ ಪುಸ್ತಕಗಳು, ಅಸಂಖ್ಯಾತ ಸೀರೆ ಬಟ್ಟೆ ಗಂಟುಗಳು, ನಳ ಅಲ್ಲಲ್ಲಲ್ಲ ದಮಯಂತಿ ಪಾಕ ಪ್ರಯೋಗಗಳು, ಎಲ್ಲಾ ಕೈಂಕರ್ಯಗಳಿಗೂ ಪಾಪ ಆ ಕಾರು ಗುರುಗುಟ್ಟದೆ ಸಹಕರಿಸುತ್ತಿತ್ತು. ಮೊದಮೊದಲು ಬರೀ ರಾಜಮಾರ್ಗದಲ್ಲಿ ಮಾತ್ರ ನಡೆಯುತ್ತಿದ್ದ ಅದನ್ನು ಪುಸಲಾಯಿಸಿ ವಾಮ ಮಾರ್ಗದಲ್ಲೂ ಸಾಗುವಂತೆ ನಾನು ಪಳಗಿಸಿಬಿಟ್ಟಿದ್ದೆ. ಅದು ಎಲ್ಲಾ ಸಂದುಗೊಂದುಗಳಲ್ಲೂ ನಡೆಯುತ್ತಾ ನನ್ನಾಸೆಗಳನ್ನೆಲ್ಲ ಪೂರೈಸತೊಡಗಿತು. ಅಂದರೆ ಅಮ್ಮನ ಮನೆಗೆ ಹೋದಾಗ ಅಂಬಾತೀರ್ಥ ಎಂಬ ಅತ್ಯದ್ಭುತ ಹೊಳೆಯಿಂದ ಬೇಡಿ ತಂದ ಉರುಟುರುಟು ಬೆಳ್ಳಿ ಬಿಳಿ ಕಲ್ಲುಗಳನ್ನು, ಅಣ್ಣ ಹೊರಿಸಿದ್ದ ಎರೆಗೊಬ್ಬರ ಮೂಟೆಗಳನ್ನು, ಕಾಫಿ ಪ್ಯಾಕೆಟ್ಗಳನ್ನು, ಏಲಕ್ಕಿ ನನ್ನ ಆರ್ಕಿಡ್ ಆಂಥೂರಿಯಂ ಗಿಡಗಳ ಎಂದು ತರುವ ಅಡಿಕೆ ಸಿಪ್ಪೆ ಮೂಟೆಗಳನ್ನು, ನಮ್ಮ ಕಾಫಿ ತೋಟ ಸುತ್ತಿ ತರುವ ಮರಕೆಸು, ಸೀರಲದಂಡೆ, ಗೌರಿ ಗಿಡ, ಕಾಡು ಕಿತ್ತಳೆ, ಕರಿಕೆಸು, ಕರಿಮೆಣಸು, ಮರಗೆಣಸು ಇತ್ಯಾದಿ ಅಸಂಖ್ಯಾತ ಗಿಡ ಮರ ಬಳ್ಳಿಗಳನ್ನು, ಅವುಗಳಿಗಾಗಿ ಹೇರುವ ಜೀವಾಮೃತದ ಕೊಡಪಾನ, ಗೊಬ್ಬರದ ಮೂಟೆ, ತರಕಾರಿ ಹೂ ಬೀಜ ಗಡ್ಡೆಗಳ ಗಂಟುಗಳನ್ನು, ಹೀಗೆ ಮುಗಿಯದ ಬಾಲವಾಗುವ ಹೇರುವಿಕೆಗಳನ್ನು ಒಳಗೊಳಗೆ ಹಾಕಿಕೊಂಡು ನನ್ನ ಸಕಲ ಅಪರಾಧಗಳ ಹೊಟ್ಟೆಗೆ ಹಾಕಿಕೊಂಡು ಪಾಪ ಅದು ನಗುನಗುತ್ತಾ ನಮ್ಮನ್ನು ಹೊತ್ತು ತರುತ್ತಿತ್ತು. ಬಹುಶಃ ಕೃಷಿ ಪ್ರೇಮಿಗಳ ಮನೆ ಸೇರಬಾರದೆಂದು ಅದಕ್ಕೆ ಅನ್ನಿಸಿರಬಹುದು. ಏಕೆಂದರೆ ನನ್ನಂತೆ ಹೊಚ್ಚ ಹೊಸ ಕಾರಿನಲ್ಲಿ ಯಾರೂ ಕೂಡ ಸಗಣಿಬುಟ್ಟಿ ಹಟ್ಟಿಗೊಬ್ಬರ ಮೂಟೆಗಳನ್ನು ತವರಿನ ಉಡುಗೊರೆಯಾಗಿ ನೂರಾರು ಮೈಲಿಗಟ್ಟಲೆ ಹೊರಿಸಿ ತಂದು ಅದರ ವಂಶಾವಳಿಯಲ್ಲೇ ಇರಲಿಕ್ಕಿಲ್ಲ. ಪಾಪ ಕ್ಷಮಯಾ ಕಾರಿತ್ರಿ, ಅಷ್ಟು ವಿಧೇಯ, ಕರುಣಾಮಯಿ, ತ್ಯಾಗಮಯಿ, ಕಷ್ಟ ಸಹಿಷ್ಣು ಕಾರು ಪಾಪ ಎಷ್ಟು ನರಳುತ್ತಿತ್ತೋ ಒಳಗೊಳಗೆ ಆ ಕಾರ್ ಸರ್ವಿಸಿಗರಿಗೆ ಗೊತ್ತು. ಒಮ್ಮೆಯಂತೂ ನನ್ನ ಬಂಧುಗಳು ಬಂದಾಗ ಬೀಚ್ಗೆ ಹೋಗೋಣ, ಗಂಗೆ ಬಾರೆ, ಗೌರಿ ಬಾರೆ, ತುಂಗಭದ್ರೆ ತಾಯಿ ಬಾರೆ ಅಂತ ಆ ಪುಟ್ಟ ಕಾರಿನಲ್ಲಿ ಎಲ್ಲರನ್ನೂ ಅಕ್ಷರಶಃ ತರುಬಿಕೊಂಡು ಅಲ್ಲಲ್ಲಿ ಮೆಂದುಕೊಂಡು ನಾವು 10 ಜನ ಹೆಂಗಳರೊಡನೆ ಬೀಚಿಗೆ ಹೋಗಿದ್ದಾಗ ಅದು ನಮ್ಮ ಭಾರಕ್ಕೆ ಮರಳಿನಲ್ಲಿ ಹೂತು ಹೋಗಿ ಚಕ್ರಗಳನ್ನು ಗಿರ್ರನೆ ತಿರುಗಿಸುತ್ತ ಆಧುನಿಕ ಅಭಿಮನ್ಯುನಂತೆ ಬಸವಳಿದಾಗ ನಾವೆಲ್ಲರೂ ಕೆಳಗಿಳಿದು ಮರಳು ಮೋಕ್ಷ ಮಾಡಬೇಕಾಗಿ ಬಂದರೂ ಅದು ನಮ್ಮನ್ನೆಲ್ಲ ಮರಳಿ ಮನೆ ಸೇರಿಸಿತ್ತು. ಅಂದಿನಿಂದ ನಮ್ಮ ಕಾರೊಡೆಯ ರಾಯರು ತಲೆ ಓಡಿಸಿ ನಾನು ಯಾರಾದರೂ ಗಂಗೆ ಬಾರೆ, ಗೌರಿ ಬಾರೆ, ತುಂಗಭದ್ರೆ ತಾಯಿ ಬಾರೆ ಅಂತ ಸೋಬಾನೆ ಹಾಡಿಕೊಂಡು ಕಾರೊಳಗೆ ಕರೆತರುತ್ತೀನೋ ಎಂದು ಹೆದರಿ ಗಡಿಬಿಡಿ ಮಾಡಿ ನನ್ನೇ ಕಾರೊಳಗೆ ತರುಬಿ ಆಗಬಹುದಾದ ಅನಾಹುತಗಳನ್ನು ತಪ್ಪಿಸುವ ಮುನ್ನೆಚ್ಚರಿಕೆ ವಹಿಸತೊಡಗಿದ್ದರು. ಆದರೂ ಛಲಬಿಡದ ತ್ರಿವಿಕ್ರಮೆಯಾದ ನನ್ನನ್ನು ಏಮಾರಿಸುವುದು ಸುಲಸಾಧ್ಯವಲ್ಲದ್ದರಿಂದ ನನ್ನ ಕಾರ್ ಸೇವಾ ದೀಕ್ಷೆ ಮುಂದುವರಿದೇ ಇತ್ತು. ಹಾಗಾಗಿ ಕೃಷಿ ಸೇವೆಯ ಜೊತೆಗೆ ಅದು ನಿರಂತರ ಸಾಹಿತ್ಯ ಸೇವೆಯನ್ನು ಮಾಡಬೇಕಾಗಿತ್ತು. ನಮ್ಮೆಲ್ಲ ಪುಸ್ತಕ ರಾಶಿಗಳನ್ನು ಹೊಟ್ಟೆಗೆ ಹಾಕಿಕೊಳ್ಳುವುದಲ್ಲದೆ ಅದು ತನಗೆ ಇನಿತೂ ಒಗ್ಗದಿದ್ದ ಸಾಹಿತ್ಯ ಸಂವಾದ, ಸಾಹಿತ್ಯದ ಪರಿಭಾಷೆ, ಕಾವ್ಯ, ಮಣ್ಣು, ಮಶಿ, ಕಾವ್ಯಮಾಂಸೆ ಎಲ್ಲವನ್ನೂ ಅನಿವಾರ್ಯವಾಗಿ

ಸಾಧಿಸಿಕೊಳ್ಳಲೇಬೇಕಾಗುತ್ತಿತ್ತು ಅನ್ನಿ. ಯಾಕೆಂದರೆ ನಾವು ಗಂಡ ಹೆಂಡತಿ ಇಬ್ಬರು ಸಾಹಿತ್ಯ ಪ್ರಿಯರಾಗಿದ್ದರಿಂದ ನಮ್ಮೊಡನೆ ಸಾಹಿತಿ ಮಿತ್ರರನ್ನು ಅವರಿಗೆ ಇಷ್ಟವಿರಲಿ ಬಿಡಲಿ ನಮ್ಮೊಡನೆ ಕರೆತರುತ್ತಿದ್ದೆವು. ಸಜ್ಜನರ ಸಂಘದಿಂದಾದಲರೂ ಪುಣ್ಯ ಸಂಪಾದನೆಯಾದೀತು ಎಂಬ ದುರಾಸೆಯಿಂದ ಅವಳು ನಿರ್ಜೀವಿ ಕಾರ್ ಪಟ್ಟದಿಂದ ಕರುಣಾಮಯಿ ಕಾರ್ ತಾಯಿ ಪಟ್ಟಕ್ಕೇರಿದ್ದಳು. ನನ್ನ ಪ್ರಾಣಿದೆಯೆ ಕಾರಿನಲ್ಲಿ ಕುಳಿತೊಡನೆ ಉಕ್ಕೇರಿ ಹರಿಯುತ್ತಿತ್ತು. ದಾರಿಯಲ್ಲಿ ಬಿರುಗಾ ಮಳೆಗೆ ಸಿಕ್ಕಿ ಮುದುಡುವ ನಾಯಿ ಬೆಕ್ಕಿನ ಮರಿಗಳು ನಮ್ಮ ಮನೆ ಸೇರಿ ಪಶು ಪಕ್ಷಿ ಪ್ರಾಣಿಸುತ್ತೆ ಆಲಯದ ಋಣಾನುಬಂಧಕ್ಕೆ ಬರುತ್ತಿದ್ದವು. ಜೊತೆಗೆ ನಾನಾ ದಿಕ್ಕುಗಳಿಂದ ಬಂದ ಮಾಯಾ ಮಾರ್ಜಾಲ ಮೋಹಿನಿಯರನ್ನು ಮತ್ಸ್ಯಕನ್ನಿಕೆಯರನ್ನು ಕೋಕಿಲಾದಿ ಕೂಜನಗಳನ್ನು ತನ್ನ ಉದರದೊಳಗೆ ಕಾಪಿಟ್ಟುಕೊಂಡು ಬಂದಿದ್ದ ಮಹಾಮಾತೆ ನಮ್ಮ ಕಾರ್ಮಾತೆ. ಅಲ್ಲದೆ ನಾವು ಬೆಳೆದ ಬಾಳೆ ಪಪ್ಪಾಯಿ ತೆಂಗು ಹಲಸು ದಿಯುಗುಜ್ಜೆ ಪನ್ನೆರಳೆ ಕಸಿಯಮಟೆ ಕೆಸು ಎಲ್ಲವನ್ನೂ ಕಮಕ್ಕಿಮ್ಮಕೆನದೆ ನಮ್ಮ ಹಿತೈಷಿ ಬಳಗಕ್ಕೆ ತಲುಪಿಸುತ್ತಿದ್ದಳೆ ಅವಳು. ನನ್ನ ತರಹೇವಾರಿ ಹೊಸ ರುಚಿಗಳ ಪರಿಮಳ ಮಾತ್ರ ಆಸ್ವಾದಿಸುವ ಕರ್ಮ ಅವಳದ್ದಾಗಿತ್ತು. ಇಷ್ಟೆಲ್ಲಾ ಪಾಪ ನಿವೇದನೆ ಮಾಡಿದ ಮಾತ್ರಕ್ಕೆ ನಾವು ನಮ್ಮ ಕಾರ್ಮಾತೆಗೆ ಬರೀ ಸೊಪ್ಪು ಸದೆ ನಾಯಿ ಬೆಕ್ಕು ಗಿಡಗೊಬ್ಬರಗಳ ಅಲಂಕಾರ ಮಾಡಿದ ಕೃತಜ್ಞ ಕಟುಕರು ಅಂತ ನೀವೆಣಿಸಿದ್ದರೆ ನಿಮ್ಮ ಊಹೆ ನೂರಕ್ಕೆ ನೂರು ತಪ್ಪು. ಅನ್ನ ಚಿನ್ನ ಕೊಟ್ಟ ನನ್ನ ಇಲಾಖೆ ಸಂಪ್ರೀತಗೊಂಡಾಗೆಲ್ಲ ನಾನು ನಮ್ಮ ಕಾರ್ಮಾತೆಯ ಗರ್ಭದಲ್ಲಿ ಮುತ್ತು ರತ್ನ ಹವಳ ವಜ್ರ ವೈಡೂರ್ಯ ಸ್ವರ್ಣಹಾರಗಳನ್ನಿರಿಸಿ ಧನ್ಯಳಾಗಿದ್ದೇನೆ. ಕಳ್ಳಕಾಕರಿಗೆ ಹೆದರಿ ಅವಳೇ ಅವುಗಳನ್ನೆಲ್ಲ ಹೊತ್ತುಕೊಂಡು ಬ್ಯಾಂಕ್ನ ಸೇಫ್ ಲಾಕರ್ನಲ್ಲಿ ಇಟ್ಟಿದ್ದು ನನ್ನ ತಪ್ಪೇನೂ ಅಲ್ಲ ಬಿಡಿ. ಎಲ್ಲಾ ಕಾರು ವಾರಸಾರರಂತೆ ಸಂಪ್ರದಾಯ ರೀತಿಯ ನಮ್ಮವರು ಮೊದಮೊದಲು ತಮ್ಮ ಕಾರನ್ನು ಮುಟ್ಟಿದರೆ ಮಾಸುತ್ತದೋ ಎಂಬಂತೆ ಭಯಂಕರ ಕಟ್ಟೆಚ್ಚರದಲ್ಲಿ ನಿಗಾ ವಹಿಸಿ ಕಾರ್ ಕೇರ್ ಆಗಿದ್ದವರು ಕ್ರಮೇಣ ಕಟ್ಟೆಗಳಿಗೆ ತುಟಿಗಳನ್ನು ಗುದ್ದಿಸಿಕೊಂಡು ಅವಳು ಡ್ಯಾಮೇಜಿಣಿಯಾಗಿ ಇಮೇಜ್ ಕಳೆದುಕೊಂಡರೂ ತುಟಿಗಳಿಗೂ ರಂಗು ಬಳಸದೆ ದಿವ್ಯ ನಿರ್ಲಕ್ಷ್ಯ ವಹಿಸಿತೊಡ್ದು ನನಗಂತೂ ಅಕ್ಷಮ್ಯ ಅಪರಾಧವೆನಿಸಿದ್ದು ಸತ್ಯ. ಕಾರು ಹಳೆಯದಾದರೆ ಕಾವ್ಯನವನವೀನ ಎಂಬ ಕಾರ್ಮಾತೆ ಅಪರಾಧ ಸಹಸ್ರಗಳನ್ನು ಮನ್ನಿಸಿದ್ದು ನಮ್ಮವರ ಅಜ್ಜ ಅಜ್ಜಿ ವಂಶಾವಳಿಯ ಸಕಲ ಹಿರಿಯರ ಪುಣ್ಯದ ಕ್ರೆಡಿಟ್ ಕಾರ್ಡ್ ಬಲದಿಂದಲೇ ಇರಬೇಕು ಅನ್ನಿಸ್ತೆ. ಮಹಾಪೀಠಿಕೆ ಮುಗಿಸಿ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ನಮ್ಮ ಸುತೇಶ್ರೀ ಉದ್ಯೋಗ ನಿಮಿತ್ತ ಎಲ್ಲಾ ಸಾಫ್ಟ್ವೇರಿಗರಂತೆ ಬೆಂಗಳೂರೆಂಬ ಅಂಡಪಿಂಡ್ ಬ್ರಹ್ಮಾಂಡ ನಗರಪಾಲಾದವಳು ದೀಪಾವಳಿ ಪ್ರಯುಕ್ತ ತವರಿಗೆ ಬಿಜಯಂಗೈಯೋಳಿದ್ದಳು. ಅವಳು ಮಾತ್ರ ತನ್ನ ತವರಿಗೆ ಬಂದರೆ ಸಾಕೆ ಅಂತ ನನಗೂ ತವರಿನ ವ್ಯಾಮೋಹ ಉಕ್ಕೇರಿ ಎಲ್ಲರೂ ಮಲೆನಾಡಿನ ನಮ್ಮಮ್ಮನ ಮನೆಗೆ ದಾಳಿ ಇಡುವುದೆಂದು ನೀಲಿನ ಕಾಶೆ ಸಿದ್ಧಪಡಿಸಿದೆವು. ತಿರುವುಮುರುವಾದ ರಸ್ತೆಗಳಿವೆ ಎಚ್ಚರ ಅನ್ನೋ ರಸ್ತೆ ಫಲಕಗಳು ಕನಸಿನ ಮುಖಕ್ಕೆ ಬಡಿದು ನಮ್ಮ ಕಾರ್ಮಾತೆಗೆ ಅವಳ ಬ್ಯೂಟಿ ಪಾರ್ಲರ್ನಲ್ಲಿ ಸಕಲ ಸೇವಾಲಂಕಾರ ಮಾಡಿಸಿ ಹಗುರ ಪರ್ಸ್ ಹಗುರ ಮನಸ್ಕರಾದೆವು. ಬಳಿಕ ಮನೆಯಂಗಳಕ್ಕೆ ಆಗಮಿಸಿದ ಕಾರ್ ಮಂಗಳಿಗೆ ಯಾಕೋ ಶೀತಬಾಧೆಯಾದಂತಿತ್ತು. ಕಾರ್ ಮುಖದಿಂದ ನೀರು ಹನಿಯುತ್ತಿದೆ ಅಂತ ಸಾವಿರ ಕಾರುಗಳಿಗೆ ಮಜ್ಜನಿಸಿದ ದಾಖಲೆಯ ಸರ್ವಿಸ್ ಸರದಾರರಿಗೆ ಫೋನಾಯಿಸಿದ ಅವರು ಹೆಹೆಹೆ ದೀಪಾವಳಿಯ ಸ್ಪೆಷಲ್ ಸ್ನಾನ ಅಲ್ವಾ ಸ್ವಲ್ಪ ಎಂಜಾಯ್ ಮಾಡಲಿ ಬಿಡಿ ಅಂದರಂತೆ. ಸರಿ ನಮ್ಮ ಕಾರೊಡೆಯರು ಅಂಬಡೆ ಕರೆಯುತ್ತಿದ್ದ ನನಗೆ ಅದನ್ನು ಬಿತ್ತರಿಸಿದ ಸಡಗರ ಕೆಲಸದ ಒತ್ತಡದಲ್ಲಿದ್ದ ನಾನು ಮರುತನಿಖೆಗೆ ಒತ್ತಾಯಿಸದೆ ತೆಪ್ಪಗಾಗಿದ್ದೆ. ಅದೇ ನನ್ನ ಘನಘೋರ ತಪ್ಪು ಅಂತ ಜ್ಞಾನೋದಯವಾಗಿದ್ದು ಬೆಳಗ ಮೇಲೆಯೇ ನಮ್ಮ ಪ್ರೀತಿಯ ಕಾರ್ ತಾಯಿ ಸತ್ತ ಮೇಲೆಯೇ. ಮುಂಜಾನೆ ಬೆಂಗಳೂರು ನಗರದ ಅಪಾರ ಭಂಡಾರಗಳ ಬೃಹತ್ ಬ್ಯಾಗುಗಳ ಸಮೇತ ಮಗಳನ್ನು ಡೌನ್ ಲೋಡಿಸಿಂಡು ಎಂದಿನಂತೆ ಕಾರ್ ಮಾತಾ ಮಡಿಲಿಗೊಪ್ಪಿಸಿ ಮನೆಗೆ ಮರಳುವಾಗ ನಮ್ಮ ಚಕ್ರೇಶ್ವರರಿಗೆ ಎಲ್ಲೋ ಸಣ್ಣಗೆ ಕರಕಲು ವಾಸನೆ ನಾಚಿಕೆದೊಳಗೆ ನುಸುಳುತ್ತಿದೆ ಪಿತಾಶ್ರೀ ಅಂತ ಕುಮಾರಿ ಕಂಠೀರವ ಹೇಳಿದರು. ರಸ್ತೆ ಬದಿಯಲ್ಲಾರೋ ಟೈರ್ಸ್ ಕಸ ಸುಟ್ಟಿರುತ್ತಾರೆ ಬಿಡು ಎಂದು ಏಮಾರಿಸಿ ಮನೆಯೆಡೆಗೆ ಕಾರಾಯಿಸಿದರಂತೆ. ಕಾರ್ ಮಾತೆಯನ್ನು ನಮ್ಮ ಕಾಂಪೌಂಡಿನಗೆ ನಿಲ್ಲಿಸಿ ಗೇಟ್ ತೆರೆಯಲು ಬರುತ್ತಿದ್ದಂತೆಯೇ ಅವಳು ನಸು ಮುನಿಸಿನಿಂದ ಹೊಗೆ ಕಾರುವವಳಾದಳಂತೆ. ಮಗಳು ಮನೆಗೆ ಬಂದಳೆಂದು ಸ್ವಾಗತದ ಸಿದ್ಧತೆಯಲ್ಲಿದ್ದ ನನಗೆ ಚಕ್ರೇಶ್ವರರು ಹೊಗೆಯ ಕತೆ ಉಸಿರಿ ಫೈರ್ ಎಂಜಿನ್ ಅವರಿಗೆ ಫೋನಾಯಿಸಲು ದಿಗ್ಭ್ರಾಂತಳಾಗಿದ್ದ ಕುವರಿಗೆ ಆದೇಶಿಸುವಾಗ
ಕಾರು ತೇಟು ನನ್ನ ಹಾಗೆ ಹೊಗೆ ಕಾರು ಬುಸುಗುಡುತ್ತಿದ್ದಳು. ಹೇಗೆ ಸಮಾಧಾನಿಸುವುದೆಂದು ಅರ್ಥವಾಗದೆ ತಲೆಯ ಮೇಲೆ ಕೈ ಹೊತ್ತ ಎಲ್ಲಾ ಬಡಪಾಯಿ ಗಂಡಂದಿರ ಪ್ರತೀಕವಾಗಿದ್ದ ನಮ್ಮವರನ್ನೂ ಕೇರಿಸದೆ ನಾನು ಬುಸುತ್ತಿದ್ದ ಬಾನೆಟ್ ಮೇಲೆ ಅವಿರತ ವರ್ಷಧಾರೆ ಪೈಪಿಸತೊಡಗಿದ್ದೆ. ನೀರು ಪೆಟ್ರೋಲ್ ಮಿಕ್ಸ್ ಆದರೆ ಅನಾಹುತವಾದಿತು ಅಂತ ಗೊತ್ತಿದ್ದರೂ ಆ ಗಳಿಗೆಯಲ್ಲಿ ಬೇರೇನೂ ಉಪಾಯ ಇರಲಿಲ್ಲ. 14 ವರ್ಷಗಳಿಂದ ನಾವು ಅವಳಿಗೆ ಮಾಡಿದ್ದ ದ್ರೋಹ, ಮೋಸ, ಮಾಡಿಸಿದ್ದ ವನವಾಸ, ಉಪವಾಸ, ಅಪರಾಧ ಸಹಸ್ರಂಗಳ ಮನ್ನಿಸಿದ್ದ ಸೀತಾಮಾತೆಯಂತಿದ್ದ ಕಾರ್ಮಾತೆ ಕಡೆಗೂ ತನ್ನೆಲ್ಲಾ ದುಃಖ ದುಮ್ಮಾನಗಳನ್ನು ಹೊಗೆಗೆಡವುತ್ತಿದ್ದಳು. ಅವಳ ಬ್ಯೂಟಿ ಪಾರ್ಲರ್ ಸರ್ವಿಸ್ದಾರರು ಬೆಳ್ಳಂಬೆಳಿಗ್ಗೆ ಇನ್ನೂ ಹಬ್ಬದ ಮಬ್ಬಿನಿದ್ದವರು ಬರುತ್ತೇವೆ ಸರ್, ಬರುತ್ತೇವೆ ಸರ್ ಅಂದಾಗ ಅವರಿನ್ನು ಹಲ್ಲುಜ್ಜಿ ಮುಖ ತೊಳೆದು ಯಾವಾಗ ಬರುವರೋ ಬಾರದಿರುವರೋ ಅಯೋಮಯರಾಗಿ ನಾವಿದ್ದಾಗ ಮಗಳು ಫೈರ್ ಎಂಜಿನ್ ಅವರ ಸುತ್ತ ಎಷ್ಟು ಮನೆಗಳಿವೆ, ಎಷ್ಟು ಜನರಿದ್ದಾರೆ, ಪ್ರಾಣಹಾನಿಯ ಪ್ರಮಾಣ ಎಷ್ಟಾಗಬಹುದು ಇತ್ಯಾದಿ ಅಂಕಿ ಅಂಶ ಜನಗಣತಿ ಪ್ರಶ್ನೆಗಳ ಸುರಿಮಳೆಗೆ ಸಿಲುಕಿದ್ದಳಂತೆ. ಬೆಂಗಳೂರಿನಿಂದ ರಾತ್ರಿಯಿಡೀ ನಿದ್ರೆಗೆಟ್ಟು ಪ್ರಯಾಣಿಸಿದವಳಿಗೆ ತನ್ನನ್ನು ಹೊತ್ತು ತಂದಿದ್ದ ಪ್ರೀತಿಯ ಕಾರ್ಮಾತೆಯ ದುಸ್ಥಿತಿ, ಅವಳು ಸ್ಫೋಟಿಸಿದರೆ ಎಂಬ ಭೀತಿ, ಕಲಸು ಮೆಗರಿತಳಾಗಿ ಹತಾಶ ಸ್ಥಿತಿಯಿಂದ ಮೇಲಕ್ಕೇರಿದ ಸಿದ್ಧಿ ಸಮಾಧಿಗೆ ತಲುಪಿ ಥೇಟ್ ಬುದ್ಧನಂತೆ ಶಾಂತ ಒದನೆಯಾಗಿ ಬರೋದಾದ್ರೆ ಬನ್ನಿ ಕಾರು ಫೈರು ಅಂದುಬಿಟ್ಟಳಂತೆ. ನಗುವುದೋ ಅಳುವುದೋ ಅವಳ ಸ್ಥಿತಪ್ರಜ್ಞತೆಯನ್ನು ಹೊಗಳುವುದೋ ಅಯೋಮಯರಾಗಿ ಮತ್ತಷ್ಟು ವೇಗವಾಗಿ ಹೊಗೆ ಕಾರುತ್ತಿದ್ದ ಕಾರನ್ನು ಕಣ್ತುಂಬಿಕೊಳ್ಳಾಗಿದವು. ಅವಳು ಕಾರುತ್ತಿದ್ದ ಹೊಗೆಗೆ ಕಣ್ಣು ಮನಸ್ಸು ಮೆದುಳು ಮಂಜು ಮಂಜಾಗುತ್ತಿದ್ದಂತೆಯೇ ನೆರೆಮನೆಯವರು ಬರತೊಡಗಿದ್ದರು. ಕಾರು ಫೈರು ಪುರಾಣ ಶ್ರವಣದಿಂದ ಸಮಾನ ದುಃಖಿಗಳಾದರು. ನನಗೋ ಭಯ, ಎಲ್ಲಾದರೂ ಕಾರು ಸ್ಫೋಟಗೊಂಡು ಬಿಟ್ಟರೆ ಎಲೆಕ್ಟ್ರಿಸಿಟಿ ಟಿವಿ ಕೇಬಲ್ ಟೆಲಿಫೋನ್ನವರು ನೇತಾಡಿಸಿರುವ ವೈರು ಕಾಲುಗಳು ಕರಟಿದರೆ ಇತ್ಯಾದಿ ಸಂಭವನೀಯ ಅನಾಹುತಗಳನ್ನು ನೆನೆದರೆ ಎದೆ ಜಲ್ ಎನ್ನುತ್ತಿತ್ತು ಭಯದಲ್ಲಿ. ಅದಕ್ಕೆ ಅತ್ಯಂತ ಭಯಭಕ್ತಿಯಿಂದ ಕಾರ್ಮಾತೆಗೆ ಪೈಪ್ ಎಲದಾರೆ ಎರೆಯುತ್ತಲೇ ಇದ್ದೆವು. ಕಾರ್ ಮೋಡ ಸುತ್ತಲೂ ಮುಸುಕಿ ಅಂಧಕಾರಿಗಳಾಗಿದ್ದ ನಮ್ಮ ಮನಸ್ಥಿತಿಯನ್ನು ಬಣ್ಣಿಸಲು 10 ನಾಲಿಗೆಗಳ ರಾವಣನಿಗೂ ಪದಗಳೇ ಸಿಗ್ತಿಲ್ಲ ಎಂಬಂತಾಗಿದ್ದ ಪರಿಸ್ಥಿತಿ. ಚಂದಮಾಮ ಕಥೆಗಳ ಚಲನಚಿತ್ರಗಳ ಹಾರರ್ ನೆನಪು ಹಾರಿ ಹಾರಿಕೊಂಡು ಬಂದು ಮೆದುಳೊಳಗೆ ಪ್ರೇತ ನೃತ್ಯ ಮಾಡತೊಡಗಿದ್ದವು. ಕಾರ್ಮಾತೆ ಗಗನದೆತ್ತರ ಮುಗಿಲ ಬಿತ್ತರ ಕಾರ್ಗಪ್ಪು ಹೊಗೆ ಕಾರುತ್ತಲೇ ಇದ್ದಳು. ಇದ್ದಕ್ಕಿದ್ದಂತೆ ಅವಳ ಪಾರ್ಕಿಂಗ್ ಲೈಟುಗಳು ಜಗ್ಗನೆ ಹೊತ್ತಿಕೊಂಡು ಶಾಕ್ ಹೊಡಿಸಿಕೊಂಡಂತಾದ ನಮಗೆಲ್ಲ ಮತ್ತೊಂದು ಶಾಕು. ಅವಳ ಎಲ್ಲಾ ಲೈಟುಗಳು ಹೊತ್ತಿಕೊಂಡವು. ಅರರೆ ಎಂದುಕೊಂಡರೆ ಥೇಟ್ ಹಾರರ್ ಶೋ ಹಾಗೆ ಪಾರ್ಕ್ ಮಾಡಿ ಪಾರ್ಕ್ ಮಾಡಲಾಗಿದ್ದ ನಮ್ಮ ಕಾರ್ ಮಾತೆ ಇದ್ದಕ್ಕಿದ್ದಂತೆ ಅಪನೇ ಆಪ್ ಸ್ಟಾರ್ಟ್ ಆಗಿ ನಮ್ಮ ಗೇಟಿನತ್ತ ಮುಖ ತಿರುಗಿಸಿದಳು. ಅಯ್ಯಯ್ಯೋ ಅಯ್ಯಯ್ಯೋ ಇದೇನಿದ್ರೇನಿದು ಅನ್ನುವುದರೊಳಗೆ ಯಾರೋ ಮಂತ್ರವಾದಿಯ ಆಣತಿಯನ್ನು ಪಾಲಿಸುತ್ತಿದ್ದಾಳೋ ಎಂಬಂತೆ ಚಾಲು ಆಗಿ ಸೀದಾ ನಮ್ಮ ಕಾಂಪೌಂಡ್ನತ್ತ ರೊಯ್ಯನೆ ಸಾಗರಗಿದ್ದಳು ಅವಳು. ಮುಗೀತು ಕತೆ, ಕಾಂಪೌಂಡ್ ಕೆಡವಿ ಸೀದಾ ಬಾವಿಯೊಳಗೆ ಜಲಸಮಾಧಿ ಆಗ್ತಾಳೆ ಅಂತ ತರಗೊಡುತ್ತಿದ್ದ ನಮಗೆ ಅಚ್ಚರಿ ಕಾದಿತ್ತು. ಅವಳು ನಮ್ಮ ಭೂಮಿಗೀತ ಮನೆ ಫಲಕಕ್ಕೆ ಮುತ್ತಿಟ್ಟಿದ್ದೇ ಅತ್ಯಂತ ವಿನಯ ವಿಧೇಯತೆಯಿಂದ ಅಲ್ಲೇ ನಿಂತು ಬಿಟ್ಟಳು. ಜಲಧಾರೆ ಎರೆಯುವುದನ್ನೂ ಮರೆತು ನೋಡುತ್ತಿದ್ದ ನಾವೆಲ್ಲರೂ ನೋಡ ನೋಡುತ್ತಿದ್ದಂತೆಯೇ ನಮ್ಮ ಭೂಮಿಗೀತಕ್ಕೆ ಮುತ್ತಿಟ್ಟು ಅಲ್ಲೇ ಪ್ರಾಣ ಬಿಟ್ಟಿದ್ದಳವಳು. ಅಯ್ಯೋ ಅಲ್ಲೇ ಪ್ರಾಣ ಬಿಟ್ಟಿದ್ದಳವಳು. ನಮಗೆ ದುಃಖ ಸಂಕಟ ದಿಗ್ಭ್ರಮೆ, ದಾರಿಯಲ್ಲಿ ಎಲ್ಲೇ ಹೊಗೆ ಕಾರಿದೆ ಸ್ಫೋಟಗೊಳ್ಳದೆ ಇರುತ್ತಲೇ ಇರಲಿಲ್ಲ ನಮ್ಮ ಪ್ರೀತಿಯ ಕಾರು. ಅಲ್ಲಿ ಬೇಕೆಂದರೂ ಹೀಗೆ ಜಲಧಾರೆ ಹರಿಸಿ ಅವಳ ಕ್ರೋಧ ದುಃಖ ತಣಿಸಲಾಗುತ್ತಿತ್ತೆ. ಮಲೆನಾಡ ಕಾಡೇಡು ರಸ್ತೆಯಲ್ಲಿದ್ದರೆ ಯಾರು ನೆರವಾಗುತ್ತಿದ್ದರು? ಕಣ್ಣೆದುರು ಬದುಕು ಕರಕಲಾಗಿದ್ದವರ ಭೀಕರ ಚಿತ್ರಗಳ ಜಾತ್ರೆ. ತನ್ನ ಕೊನೆಯ ಉಸಿರಿರುವವರೆಗೂ ತನ್ನನ್ನು ನಂಬಿದವರನ್ನು ಮನೆಗೆ ಮುಟ್ಟಿಸಿಯೇ ತನ್ನ ಮನೆಯೆದುರೇ ಜೀವ ತೊರೆದ ನಮ್ಮ ಪ್ರೀತಿಯ ಕಾರಿಗೆ ಖಂಡಿತ ಆತ್ಮ ಮನಸ್ಸು ಇರಲೇಬೇಕು. ನನಗೆ ಆಗ ನಮ್ಮ ಮಡಿಲಲ್ಲೇ ಮಲಗಿ ಬಿಟ್ಟ ಕಣ್ಣುಗಳಿಂದ ನನ್ನತ್ತಲ್ಲೇ ನೋಡುತ್ತಾ ಜೀವ ತೊರೆದಿದ್ದ ನನ್ನ ಸಾಕು ನಾಯಿ ಬೆಕ್ಕುಗಳ ನೆನಪಾಗಿ ಗಂಟಲುಬ್ಬಿ ಬಂದಿತ್ತು. ಎಲ್ಲ ಮುಗಿದ ಮೇಲೆ ಸರ್ವಿಸ್ ಸೆಂಟರ್ನವರು ಬಂದರು.
ಕಾರಿನ ಪೋಸ್ಟ್ ಮಾರ್ಟಮ್ ಮಾಡಿ ಬ್ಯಾಕ್ ಫೈರ್ ಎಂದು ಲೇಬಲ್ ಹಚ್ಚಿದರು. ಇನ್ಶೂರೆನ್ಸ್ ಎಲ್ಲ ಇದ್ದಿದ್ದರಿಂದ ಸೆಟ್ಲ್ ಮಾಡಿ ಹೊಸ ಸ್ವಲ್ಪ ದೊಡ್ಡ ಕಾರಿನ ವ್ಯವಸ್ಥೆ ಆಯಿತು. ಆದರೆ ನಮ್ಮನ್ನು ಸೇರಿ ನಮ್ಮೆಲ್ಲ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿದ್ದ ಕರುಣಾಳು ಕಾರ್ ತಾಯಿಯನ್ನು ಹೇಗೆ ಮರೆಯುವುದು? ಆ ಕರುಣಾಳು ಕಾರ್ ತಾಯಿ ನಮ್ಮೆಲ್ಲರ ಜೀವ ಉಳಿಸಿಯೇ ತಾನು ನಮ್ಮ ಕಣ್ಣೆದುರೇ ಜೀವ ತೆದ್ದದನ್ನು ಹೇಗೆ ಹೇಗೆ ಹೇಗೆ ಮರೆಯುವುದು? ನೀರಿನ ಋಣದಂತೆ ನಮಗೆ ಆ ಕಾರಿನ ಋಣವಿತ್ತು ಅಂದುಕೊಂಡು ಕಣ್ಣೀರು ಒರೆಸಿಕೊಂಡೆವು. ನೋವು ಕೃತಜ್ಞತೆ ಧನ್ಯತೆಯ ಸಮ್ಮಿಶ್ರಣದ ಸ್ಥಿರ ಕ್ಷಣವಾಗಿತ್ತು ಅದು. ಆ ಚಿತ್ರಕ್ಕೆ ನಾವು ಕ್ಷೇಮವಾಗಿ ಉಳಿದೆವೆನ್ನುವ ನಗೆ ಅದ್ಭುತ ಚೌಕಟ್ಟೂ ಇತ್ತು. ಆ ಚಿತ್ರಕ್ಕೆ ನಾವು ಕ್ಷೇಮವಾಗಿ ಉಳಿದೆವೆನ್ನುವ ನಗೆಯ ಅದ್ಭುತ ಚೌಕಟ್ಟೂ ಇತ್ತು. ವಿಲಕ್ಷಣ ಬದುಕಿನ ಭಾವಚಿತ್ರ, ವಿಲಕ್ಷಣ ಬದುಕಿನ

0: ಈ ಭಾವಚಿತ್ರ.
1: ಕೇಳುಗರೆ, ಇದುವರೆಗೂ ಸುಕನ್ಯಾ ಕಳಸ ಅವರಿಂದ ಒಂದು ಕಾರಿನ ಕಥೆ ಲಘುಧಾಟಿಯ ಭಾಷಣವನ್ನ ಕೇಳಿದ್ರಲ್ಲ, ಈಗ ಭಾವಗೀತೆಯನ್ನ ಕೇಳೋಣ. ಮೊದಲಿಗೆ ಜಿಎಸ್ ಶಿವರುದ್ರಪ್ಪ ಅವರ ರಚನೆ, ಹಾಡಿದ್ದಾರೆ ರೂಪಶ್ರೀ ನಾಗರಾಜ್. ಮನಸ್ಸು ಶೂನ್ಯವಾಗಿದೆ, ಏಕೋ ಏನೋ ಇಂದು ಇಂತು ಬರೀ ನೀರಸವಾಗಿದೆ.

ಈಗ ಬಿಎಂ ಶ್ರೀಕಂಠಯ್ಯ ಅವರ ರಚನೆ, ಹಾಡಿದ್ದಾರೆ ಬಿಆರ್ ಛಾಯಾ. ಕರುಣಾಳು ಬಾ ಬೆಳಕೆ, ಮುಸುಕಿದೀ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು.

ಇದು ಇಂದಿನ ವನಿತಾ ವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

ಮಾಡಿಕೊಂಡು ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ಬಂದಿದ್ದಾರೆ ಎನ್ಆರ್ಪುರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು. ಈಗ ಮೊದಲಿಗೆ ವಿಘ್ನ ನಿವಾರಕನಾದ ವಿಘ್ನೇಶ್ವರನ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದಾರೆ. ವಿಘ್ನೇಶ್ವರನ ಪ್ರಾರ್ಥನೆಯನ್ನು ನೀಡುವಂಥ ಮಕ್ಕಳು ಜಾಯ್ಸ್, ಅಹೀನಾ, ಉಮೇಶ್ ಸಲ್ಮಾ, ಸುಮಯ ಕಾನಂ.

0: ಪ್ರಾರ್ಥನೆಯನ್ನು ಕೇಳಿದರಲ್ಲ, ಈಗ ಭಕ್ತ ಪ್ರಹ್ಲಾದನ ಕಥೆಯನ್ನು ಹೇಳಲಿಕ್ಕೆ ಇಚ್ಛಿಸಿದಾಳೆ ಕುಮಾರಿ ಸಿಂಚನಾ ಎಚ್.ಎಸ್.
1: ಹಿಂದೆ ಹಿರಣ್ಯಕಶ್ಯಪ ಎಂಬ ಒಬ್ಬ ಬಹುದೊಡ್ಡ ರಾಕ್ಷಸರಾಜನಿದ್ದ. ಅವನಿಗೆ ಮಾನವರು ಮತ್ತು ಮೂರು ಲೋಕದಲ್ಲಿರುವ ದೇವತೆಗಳು ಕೂಡ ಹೆದರುತ್ತಿದ್ದರು. ಇವನು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ಬ್ರಹ್ಮನಿಂದ ಭಯಂಕರವಾದ ವರವನ್ನು ಪಡ್ಕೊಂಡಿದ್ದ. ಹೀಗಾಗಿ ಯಾವುದೇ ದೇವತೆಗಳಾಗಲಿ ಇವನ ತಂಟೆಗೆ ಹೋಗುತ್ತಿರಲಿಲ್ಲ. ಅಷ್ಟೇ ಅಲ್ಲದೆ ಅಹಂಕಾರಿಯಾದ ಆ ಹಿರಣ್ಯಕಶ್ಯಪ ರಾಜನು, ನಾನೇ ಈ ಮೂರು ಲೋಕಗಳಿಗೆ ದೇವರು ಮತ್ತು ನಾನೇ ಅನ್ನದಾತನು, ನೀವೆಲ್ಲರೂ ನನ್ನನ್ನು ದೇವರೆಂದು ಪೂಜಿಸಬೇಕು ಎಂದು ಎಲ್ಲರಿಗೂ ಆಜ್ಞೆ ಮಾಡಿದ. ಮುಂದೊಂದು ದಿನ ಹಿರಣ್ಯಕಶ್ಯಪ ರಾಜನು ಪ್ರಹ್ಲಾದನೆಂಬ ಒಬ್ಬ ಮಗನು ಹುಟ್ಟಿದ. ಪ್ರಹ್ಲಾದನನ್ನು ಕಂಡು ಹಿರಣ್ಯಕಶ್ಯಪ ರಾಜನಿಗೆ ತುಂಬಾ ಸಂತೋಷವಾಯಿತು. ಪ್ರಹ್ಲಾದನಿಗೆ ವಿದ್ಯೆಯನ್ನು ಕಲಿಸುವುದಕ್ಕಾಗಿ ಗುರುಗಳಾದ ಚಂಡ ಮತ್ತು ಅಮರ್ಕರ ಬಳಿಗೆ ಕಳಿಸಿದ. ಆಗ ಚಂಡ ಮತ್ತು ಅಮರ್ಕರು ಯಾರು ಶತ್ರುಗಳು ಮತ್ತು ಯಾರು ಮಿತ್ರರು ಎಂಬ ವಿಷಯವನ್ನು ಬೋಧಿಸಿಕೊಟ್ಟರು. ಆದರೆ ಪ್ರಹ್ಲಾದನಿಗೆ ಅವರು ಹೇಳುವ ಪಾಠಗಳು ಸ್ವಲ್ಪವೂ ಇಷ್ಟ ಆಗುತ್ತಿರಲಿಲ್ಲ. ಮುಂದೊಂದು ದಿನ ಹಿರಣ್ಯಕಶ್ಯಪ ರಾಜನು ತನ್ನ ಮಗನಾದ ಪ್ರಹ್ಲಾದನನ್ನು ನೋಡಲು ಗುರುಕುಲಕ್ಕೆ ಬರ್ತಾನೆ. ಆಗ ಪ್ರಹ್ಲಾದನನ್ನು ಕರೆದು, ಎಲ್ಲಿ ಮಗು, ಗುರುಗಳು ಏನು ಹೇಳ್ಕೊಟ್ರು ಎಂದು ಕೇಳ್ತಾನೆ. ಆಗ ಪ್ರಹ್ಲಾದನು, ಅಪ್ಪಾಜಿ, ಇವರು ಒಬ್ಬರನ್ನು ಶತ್ರುರೆಂತಲೂ ಇನ್ನೊಬ್ಬರನ್ನು ಮಿತ್ರರೆಂತಲೂ ಹೇಳುತ್ತಿದ್ದಾರೆ. ನನಗೆ ಇವರ ಮಾತುಗಳು ಸ್ವಲ್ಪವೂ ಇಷ್ಟ ಆಗುತ್ತಿಲ್ಲ. ಜಗದ ಎಲ್ಲೆಡೆಯೂ ಈ ಒಬ್ಬನೇ ವ್ಯಾಪಿಸಿಕೊಂಡು ಎಲ್ಲರ ಸಂರಕ್ಷಣೆಯನ್ನು ಮಾಡುತ್ತಿದ್ದಾನೆ. ಈ ಜಗತ್ಗೆ ಅವನೇ ದೇವರು, ಅವನಿಲ್ಲದೆ ಅನ್ಯ ದೇವಗಳು ಇಲ್ಲಿಲ್ಲ ಎಂದನು. ಆಗ ಮಗನ ಮಾತುಗಳ ಕೇಳಿ ಕಶ್ಯಪರಾಜನಿಗೆ ತುಂಬಾ ಕೋಪ ಬಂದಿತು. ಕಶ್ಯಪ ರಾಜನು ತನ್ನ ಮಗನಿಗೆ ಎಷ್ಟು ಹೇಳಿದರೂ ಆತನು ತನ್ನ ತಂದೆಯ ಮಾತುಗಳನ್ನು ಕೇಳುತ್ತಿರಲಿಲ್ಲ. ಕೋಪಿತನಾದ ಹಿರಣ್ಯಕಶ್ಯಪ ರಾಜನು, ನನ್ನ ವೈಯಾದ ಆ ಹರಿಯನ್ನು ಪೂಜಿಸುವವರು ಯಾರಾದರೂ ಸರಿ, ಅವರನ್ನು ಕೊಂದು ಬಿಡಿ ಎಂದು ತನ್ನ ಸೇವಕರಿಗೆ ಆಜ್ಞೆ ಮಾಡಿದ. ಆಗ ಆತನ ಸೇವಕರು ಪ್ರಹ್ಲಾದನನ್ನು ಉರಿಯುವ ಬೆಂಕಿಯಲ್ಲಿ ಹಾಕಿದರು. ಆನೆಯ ಕಾಲ್ ಕೆಳಗೂ ಹಾಕಿದರು. ದೊಡ್ಡ ದೊಡ್ಡ ಬೆಟ್ಟಗಳಿಂದ ಎಸೆದರು ಮತ್ತು ತಾಯಿಯಿಂದ ವಿಷ ಕುಡಿಸಿದರು. ಆದರೂ ಪ್ರಹ್ಲಾದನಿಗೆ ಏನೂ ಆಗಲಿಲ್ಲ. ಆಗ ಕೋಪಿತನಾದ ಹಿರಣ್ಯಕಶ್ಯಪ ರಾಜನು, ನಿನ್ನ ಹರಿಯು ಎಲ್ಲಿರುವನು ಎಂದು ಕೇಳಿದ. ಆಗ ಪ್ರಹ್ಲಾದನು, ಹರಿಯು ಎಲ್ಲಾ ಕಡೆ ಇರುವನು ಎಂದನು. ಆಗ ಕೋಪಿತನಾದ ಹಿರಣ್ಯಕಶ್ಯಪ ರಾಜನು, ಎಲ್ಲಾ ಕಡೆಯೂ ತೋರಿಸಿ ನಿನ್ನ ಹರಿ ಇಲ್ಲಿರುವನೇ ಎಂದು ಕೇಳಿದನು. ಆಗ ಕೊನೆಗೆ ಈ ಕಂಬದಲ್ಲಿರುವನೇ ಎಂದು ಕೇಳಿದನು. ಆಗ ಪ್ರಹ್ಲಾದನು, ಅಲ್ಲಿಯೂ ಇರುವನು ಎಂದನು. ಆಗ ಕೋಪಿತನಾದ ಹಿರಣ್ಯಕಶ್ಯಪ ರಾಜನು ಕಂಬವನ್ನು ಹೊಡೆಯತೊಡಗಿದ. ಆಗ ಆ ಹರಿಯು ಸಿಟ್ಟಿನಿಂದ ಆ ಕಂಬದಿಂದ ಪ್ರತ್ಯಕ್ಷನಾಗಿ ಆ ಹಿರಣ್ಯಕಶ್ಯಪ ರಾಜನನ್ನು ಕೊಂದು ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ಆಶೀರ್ವಾದ ಮಾಡಿದನು. ಕಥೆ ನೀತಿ ಏನೆಂದರೆ, ಅಚಲವಾದ ಶ್ರದ್ಧೆ ಭಕ್ತಿಗೆ ದೇವರು ಮೆಚ್ಚುತ್ತಾನೆ, ನಮ್ಮನ್ನು ಕಷ್ಟದಿಂದ ಪಾರು ಮಾಡುತ್ತಾನೆ.
0: ಈಗ ಕೇಳಿ ಒಂದು ಸಂಪ್ರದಾಯದ ಜಾನಪದ ಗೀತೆ.

0: ಈಗ ಒಂದು ಅಕ್ಬರ್ ಬೀರ್ಬಲ್ಲರ ಆಧಾರಿತ ಒಂದು ಕಥೆಯನ್ನ ನಾಟಕ ರೂಪದಲ್ಲಿ ಕೇಳೋಣ. ಪಾತ್ರಧಾರಿಗಳು ನಂದನ್, ಶಿವಮೂರ್ತಿ, ಹಾರಿಸ್ ಮತ್ತು ಅಕ್ಷಯ ಇವರಿಂದ.
1: ಮಹಾಮಂತ್ರಿಗಳೇ, ಇನ್ನು ಮುಂದೆ ನಮ್ಮ ರಾಜ್ಯದಲ್ಲಿ ಮನುಷ್ಯರಿಗೂ ಮತ್ತು ಪ್ರಾಣಿಗಳಿಗೂ ಒಂದೇ ರೀತಿಯ ನ್ಯಾಯವಿರಬೇಕು.
2: ಆಗಲಿ ಮಹಾಪ್ರಭುಗಳೇ.
1: ಬೀರ್ಬಲ್, ನೀವು ನಮ್ಮ ರಾಜ್ಯ ಭಟರಿಗೆ ಹೇಳಿ ಹಿಂದೆ ನಮ್ಮ ಅರಮನೆಯ ಮುಂದೆ ಒಂದು ದೊಡ್ಡವಾದ ಕಂಬವನ್ನು ಹಾಕಿಸಿ, ಅದಕ್ಕೊಂದು ಗಂಟೆಯನ್ನು ಕಟ್ಟಿರಿ. ನ್ಯಾಯ ಕೇಳಲು ಬರುವ ಮನುಷ್ಯರು ಮತ್ತು ಪ್ರಾಣಿಗಳು ಸುಲಭವಾಗಿ ಗಂಟೆ ಹೊಡೆಯಲು ಅದಕ್ಕೊಂದು ಹಗ್ಗವನ್ನು ಕಟ್ಟಿರಿ.
2: ಆಗಲಿ ಮಹಾಪ್ರಭುಗಳೇ, ನಿಮ್ಮ ಅಪ್ಪಣೆ ಅಂತೆ ಆಗಲಿ. ಯಾರಲ್ಲಿ ರಾಜ್ಯ ಭಟರೇ?
3: ಮಹಾಪ್ರಭುಗಳಿಗೆ ವಂದನೆಗಳು. ಮಂತ್ರಿಗಳೇ, ಹೇಳಿ, ನನ್ನಿಂದ ಏನಾಗಬೇಕು?
2: ರಾಜ್ಯ ಭಟರೇ, ನಮ್ಮ ಅರಮನೆಯ ಮುಂದೆ ಒಂದು ಕಂಬಕ್ಕೆ ಗಂಟೆ ಕಟ್ಟಿರಿ. ಅದನ್ನು ನ್ಯಾಯ ಕೇಳುವವರು ಬಂದರೆ ಸುಲಭವಾಗಿ ಹೊಡೆಯುವಂತೆ ಮಾಡಿರಿ. ಇದು ರಾಜಾಜ್ಞೆ.
3: ಆಗಲಿ ಮಂತ್ರಿಗಳೇ.
1: ಮಂತ್ರಿಗಳೇ, ಸಭಾಸದರೇ ಹಾಗೂ ಸೇನಾಧಿಪತಿಗಳೇ, ಇಂದಿನ ಸಭೆ ಇಲ್ಲಿಗೆ ಮುಗಿಯಿತು. ನೀವೆಲ್ಲರೂ ನಿಮ್ಮ ನಿಮ್ಮ ಕೆಲಸದಲ್ಲಿ ತೊಡಗಿರಿ. ರಾಜ್ಯ ಭಟರೇ, ನಮ್ಮ ನ್ಯಾಯದ ಗಣಿಯನ್ನು ಯಾರು ಹೊಡೆದರು?
3: ಮಹಾಪ್ರಭುಗಳೇ, ನಮ್ಮ ನ್ಯಾಯದ ಗಂಟೆಯನ್ನು ಯಾರು ಹೊಡೆಯಲಿಲ್ಲ. ಒಂದು ಎತ್ತಿನ ಕೊಂಬಿಗೆ ಸಿಕ್ಕಿದ್ದರಿಂದ ಆ ಎತ್ತು ಗಾಬರಿಯಾಗಿ ಓಡಾಡತೊಡಗಿತು. ನಾನೀಗ ಅದನ್ನು ಬಿಸಿ ಓಡಿಸಿ ಬಂದಿದ್ದೇನೆ.
1: ಸರಿ, ಹಾಗಾದರೆ ಇದೇನಿದು, ನಮ್ಮ ನ್ಯಾಯದ ಗಂಟೆ ಮತ್ತೆ ಬರುತ್ತಿದೆಯಲ್ಲ. ಯಾರಲ್ಲಿ ರಾಜ್ಯ ಭಟರೇ, ಹೋಗಿ ನೋಡಿ.
3: ಮಹಾಪ್ರಭುಗಳೇ, ಆ ಎತ್ತು ಮತ್ತೆ ಬಂದು ನಮ್ಮ ನ್ಯಾಯದ ಗಂಟೆಯನ್ನು ಬಾರಿಸುತ್ತಿದೆ. ಬಹುಶಃ ಆ ಎತ್ತು ನ್ಯಾಯಕ್ಕಾಗಿ ಬಂದಿರಬಹುದು.
1: ಆಗಲಿ, ನಾನು ಈ ಕೂಡಲೇ ಬರುತ್ತೇನೆ. ಮಂತ್ರಿಗಳಿಗೆ ಹೇಳಿ ಸಭೆ ಸಿದ್ಧಪಡಿಸಿ.
3: ಆಗಲಿ ಮಹಾಪ್ರಭು.
4: ಮಹಾರಾಜರಿಗೆ ವಂದನೆಗಳು. ಮಹಾರಾಜರಿಗೆ ವಂದನೆಗಳು.
1: ಮಂತ್ರಿಗಳೇ, ಆ ಎತ್ತಿನ ಪ್ರಾರ್ಥನೆ ಏನೆಂದು ತಿಳಿದುಕೊಂಡು ಬನ್ನಿ.
2: ಆಗಲಿ ಸ್ವಾಮಿ. ಆಹಾ, ಎಲ್ಲೋ ಮುದ್ದೆ, ನಿನ್ನ ಪ್ರಾರ್ಥನೆ ಏನೆಂದು ನನಗೆ ಗೊತ್ತಾಯಿತು. ಚಿಂತಿಸಬೇಡ, ನಾನು ಈಗಲೇ ಮಹಾರಾಜರಿಗೆ ಹೇಳಿ ನಿನಗೆ ಸರಿಯಾದ ನ್ಯಾಯ ಕೊಡಿಸುತ್ತೇನೆ. ಮಹಾರಾಜ, ಆ ಎತ್ತಿನ ಮಾಲೀಕನು ಅದರ ವಯಸ್ಸು ಮುಗಿಯುವವರೆಗೂ ಚೆನ್ನಾಗಿ ದುಡಿಸಿಕೊಂಡಿದ್ದಾನೆ. ಈಗ ಅದಕ್ಕೆ ವಯಸ್ಸಾಗಿರುವುದರಿಂದ ಅದನ್ನು ಹೊರಗೆ ಓಡಿಸಿದ್ದಾನೆ. ಆದ್ದರಿಂದ ಆ ಎತ್ತು ನನ್ನ ಮಾಲೀಕನಿಂದ ನನಗೆ ಸರಿಯಾದ ನ್ಯಾಯ ಕೊಡಿಸಬೇಕೆಂದು ಕೇಳಿಕೊಳ್ಳುತ್ತಿದೆ.
1: ಸೇವಕರೇ, ಕೂಡ ಹೋಗಿ ಆ ಎತ್ತಿನ ಮಾಲೀಕನನ್ನು ಕರೆದುಕೊಂಡು ಬನ್ನಿ.
3: ಆಗಲಿ ಮಹಾಪ್ರಭು.
2: ಏನಯ್ಯ, ಈ ಎತ್ತಿನ ಮಾಲೀಕ ನೀನೇನು?
5: ಹೌದು ಬುದ್ಧಿ.
2: ಅಲ್ಲಯ್ಯ, ಈ ಎತ್ತನ್ನು ನೀನು ಇದುವರೆಗೂ ಚೆನ್ನಾಗಿ ದುಡಿಸಿಕೊಂಡು ಈಗ ಅದನ್ನು ಹೊರಗೆ ಓಡಿಸುವುದು ನ್ಯಾಯವೇ?
5: ಮಹಾಸ್ವಾಮಿ, ನನ್ನಿಂದ ತಪ್ಪಾಗಿದೆ, ನನ್ನನ್ನು ಉದ್ಧರಿಸಿ.
1: ಎಲ್ಲವೋ ಮೂರ್ಖ, ನಿನ್ನ ಒಲಿತಿಗಾಗಿ ಈ ಎತ್ತನ್ನು ದುಡಿಸಿಕೊಂಡು ಈಗ ಮನೆಯ ಬಿಟ್ಟು ಓಡಿಸುವುದು ನ್ಯಾಯವೇ? ಅದಕ್ಕಾಗಿ ನಿನ್ನ ಒಂದು ತಿಂಗಳವರೆಗೂ ಜೈಲು ಶಿಕ್ಷೆ ಹಾಗೂ ಎತ್ತು ಇರುವವರೆಗೂ ನೀನೇ ನೋಡಿಕೊಳ್ಳಬೇಕು. ತಿಳಿಯಿತೆ? ರಾಜ್ಯ ಭಟರೇ, ಈ ಎತ್ತನ್ನು ಪಶು ಸಂರಕ್ಷಾಲಯಕ್ಕೆ ಕರೆದುಕೊಂಡು ಹೋಗಿ ಇವನನ್ನು ಒಂದು ತಿಂಗಳವರೆಗೂ ಜೈಲಿಗೆ ಹಾಕಿ. ಇದು ರಾಜಾಜ್ಞೆ.
3: ಆಗಲಿ ಮಹಾಪ್ರಭು.
4: ಮಹಾರಾಜರಿಗೆ ಜಯವಾಗಲಿ. ಮಹಾಮಂತ್ರಿಗಳಿಗೆ ಜಯವಾಗಲಿ.
0: ಈಗ ಕೇಳಿ ಜಾನಪದ ಗೀತೆ.

0: ಕಾರ್ಯಕ್ರಮ ಕೇಳ್ತಾ ಇದ್ದಂಗೆ ಎಲ್ಲರೂ ನಗಬೇಕನ್ನಿಸ್ತಾ ಇದೆ ಅಲ್ವಾ? ಅದಕ್ಕೋಸ್ಕರ ಈಗ ಒಂದು ಮಿಮಿಕ್ರಿ ಕೇಳೋಣ ಕುಮಾರ್ ಗೌತಮ್ನಿಂದ.
1: ಚಿಕ್ಕ ಮಗು ಅಳುವುದು. ಮೇಕೆ ಕೂಗುವುದು. ದೊಡ್ಡ ನಾಯಿ ಮತ್ತು ಸಣ್ಣ ನಾಯಿ ಕೂಗುವುದು. ನರಿ ಕೂಗುವುದು. ದೊಡ್ಡ ಬೆಕ್ಕು ಜಗಳವಾಡೋದು.

0: ಕೋಳಿ ಕೂಗೋದು. ಕೊಕ್ ಕೊಕ್ ಕೊಕ್ ಕೊಕ್ ಕೊಕ್ ಕೊಕ್ ಕೊಕ್ ಕೊಕ್ ಕೊಕ್ ಕೊಕ್ ಕೊಕ್. ಕತ್ತೆ ಕೂಗೋದು.
1: ಇದುವರೆಗೆ ಕಾರ್ಯಕ್ರಮವನ್ನ ನೀಡಿರುವ ಮಕ್ಕಳು ಎನ್ಆರ್ಪುರದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು.

ತೀರ್ಥಹಳ್ಳಿ ತಾಲೂಕು ಆಗುಂಬೆಯ ಅನ್ನಪೂರ್ಣ ವಿದ್ಯಾಮಂದಿರ ಪ್ರೌಢಶಾಲೆಯ ವಿದ್ಯಾರ್ಥಿಗಳಾದ ನಾವು ಕಾರ್ಯಕ್ರಮ ನೀಡುತ್ತಿದ್ದೇವೆ. ವಿಘ್ನ ನಿವಾರಕನು, ಜ್ಞಾನದಾತನು, ಅಭೀಷ್ಟ ವರದನೂ ಆದ ಗಣೇಶನ ಸ್ತುತಿಯ ಶ್ಲೋಕದೊಂದಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತೇವೆ.

ಈಗೊಂದು ದೇಶಭಕ್ತಿ ಗೀತೆ. ಹಾಡುವವರು ನಿದರ್ಶ ಪಿ ನಿಲುವಾಸೆ, ಅರ್ಪಿತಾ ಕೆಬಿ, ಸೂರಜ್ ಎನ್, ಅನ್ನಪೂರ್ಣ ಇಎಸ್, ವಿಘ್ನೇಶ್ ಕಾಮತ್, ಶಿವನ ಕೆಎಸ್.

ವಾದ್ಯಗಳನ್ನು ನುಡಿಸುವುದು ಒಂದು ಕಲೆ. ಅದರಲ್ಲಿ ತಬಲವಾದನವು ತಾಳಕ್ಕೆ ತಕ್ಕನಾಗಿ ತಬಲ ಬಾರಿಸುವುದನ್ನು ಅಭ್ಯಾಸ ಮಾಡಿರುವ ಮಯೂರ್ ಕಾಮತ್ ಈಗ ತಬಲವನ್ನು ಬಾರಿಸುತ್ತಾನೆ, ಕೇಳೋಣ.

0: ವ್ಯವಸ್ಥಿತವಾಗಿ ಧ್ವನಿ ಹೊರಡಿಸುವ ಶಕ್ತಿ ಮಾನವನಲ್ಲಿ ಸಹಜವಾಗಿ ಮೂಡಿಬಂದಿರುತ್ತದೆ. ಪಶು ಪಕ್ಷಿಗಳ ಅನುಕರಣ ಮಾಡುತ್ತಾ ಆದಿಮಾನವ ಭಾಷಾ ಶಬ್ದಗಳ ನಿರ್ಮಾಣ ಮಾಡಿರಬಹುದು ಎಂಬುದು ಅನುಕರಣವಾದದಿಂದ ತಿಳಿದು ಬರುತ್ತದೆ. ಮನುಷ್ಯರಾದ ನಾವು ನಮಗೆ ಬೇಕಾದಂತೆ ಧ್ವನಿ ಹೊರಡಿಸಲು ತರಬೇತಿ ಮತ್ತು ಅಭ್ಯಾಸವು ಮುಖ್ಯ. ವಿವಿಧ ಧ್ವನಿಗಳ ಅನುಕರಿಸುವ ಕಿರು ಪ್ರಯತ್ನವನ್ನು ನನ್ನ ಸಹಪಾಠಿಗಳಾದ ಸುಮುಖ ಪುರಾಣಿಕ್, ಅಮೃತಾಂಶು, ಶಿವನಾಥ್ ಕೆಎಸ್, ಮಯೂರ್ ಕಾಮತ್, ನಾಗಹರ್ಷ ಕೆಪಿ ಇವರು ಮಾಡುವವರಿದ್ದಾರೆ. ಈಗ ಅವರಿಂದ ಮಿಮಿಕ್ರಿ.
1: ನಮ್ಮ ಶಾಲೆಗೆ ರಜೆ ಕೊಟ್ಟಿದ್ರು, ನಾನು ಮನೆಗೆ ಹೋದೆ. ನಮ್ಮ ಮನೆಯಲ್ಲೊಂದು ಚಿಕ್ಕ ಆಪು ಇದೆ, ಅದನ್ನು ನಾನು ಎತ್ಕೊಂಡೆ. ಆಗ ಆ ಮಗು ಒಂದೇ ಸತಿ ಹತ್ತೆ ಬಿಡೋದ. ಆ ಮಗುವಿಗೆ ಜ್ವರ ಬಂದಿತ್ತು. ಆ ಮಗುವನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕಂತ ಒಂದು ಆಟೋ ಬಂತು.

ಆಸ್ಪತ್ರೆಗೆ ಹೋದ್ವಿ. ಆಸ್ಪತ್ರೆಯ ಪಕ್ಕದಲ್ಲೊಂದು ದೇವಸ್ಥಾನವಿದೆ. ನಾವು ಆಟೋದಿಂದ ಇಳಿದ ಕೂಡ್ಲೆ ಅಲ್ಲಿಂದ ಒಂದು ಶಂಕ ಶಬ್ದ ಬಂತು. ಆ ಮಗುನ ಆಸ್ಪತ್ರೆಗೆ ತೋರಿಸ್ಕೊಂಡು ಮನೆಗೆ ಆಟೋದಲ್ಲಿ ಬರ್ತಾ ಇದ್ವಿ. ಅಲ್ಲಿ ಒಂದು ರೇಸ್ ಬೈಕ್ ಹೋಯ್ತು ನೋಡಿ.

ಹಾಗೆ ಹೋಗ್ತಾ ಇದ್ವಿ. ಒಂದು ನಾಯಿ ಮರಿ ಆಟೋಗ್ ಸಿಕ್ತು. ಅದು ನೋವಿಗೆ ಹೀಗೆ ಕೂಗ್ತು. ನಾವು ಮನೆಗೆ ಹೋದ ತಕ್ಷಣ ಅಲ್ಲಿಗೊಬ್ಬ ಹಾವಾಡಿಗ ಬಂದ. ಅವನು ದಾನ ಕೇಳ್ದ. ಅದಕ್ಕೆ ನಾ ಹೇಳ್ದೆ, ನೀನ್ ಮೊದಲು ನುಡಿಸಪ್ಪ, ಆಮೇಲೆ ಕೊಡ್ತೀವಿ ಅಂದೆ. ಅವನು ತಕ್ಷಣ ಆ ಮಗುವಿಗೆ ಇನ್ನೂ ಜ್ವರ ಕಡಿಮೆ ಆಗ್ಲೇ ಇಲ್ಲ. ಇನ್ನೇನ್ ಮಾಡೋದು, ಬೆಂಗಳೂರಲ್ಲಿರುವ ಯಾವ್ದಾದರೂ ಬೇರೆ ಆಸ್ಪತ್ರೆಗೆ ತೋರಿಸಿ ಹೋಗೋಣ ಅಂತ ಸಿದ್ಧರಾದ್ವಿ. ಬಸ್ನಲ್ಲಿ ಹೋಗೋದು ಬೇಡ ಅಂತ ರೈಲ್ನಲ್ಲಿ ಹೋಗೋಣ.

ಕಲೆಕ್ಟ್ ಮಾಡಿಸ್ಕೊಂಡು ಐದು ಬಿಟ್ಟು ಮನೆಗೆ ಬಂದ್ವಿ. ನಮ್ಮ ಮನೆಯ ಪಕ್ಕದ ಮನೆಯಲ್ಲಿ ಒಂದು ಹೊಸ ಡಾಬರ್ ನಾಯಿ ತಂದಿದ್ದಾರೆ. ಅದು ನಾವು ಹೋದ ತಕ್ಷಣ ತುಂಬಾ ಸುಸ್ತಾಗಿತ್ತು. ರಾತ್ರಿ ಊಟ ಮಾಡಿ ಮಲ್ಕೊಂಡ್ವಿ. ಬೆಳಿಗ್ಗೆ ಆಯ್ತು, ನಾನು ಎದ್ದ ತಕ್ಷಣ ಹಕ್ಕಿಗಳ ಇಂಪಾದ ಧ್ವನಿ ಕೇಳಿಸ್ತಿತ್ತು.

ಮೇಲೆ ಸಂಜೆ ತನಕ ಹಾಗೋ ಟೈಮ್ ಪಾಸ್ ಮಾಡಿದ್ವಿ. ಅಲ್ಲಿ ಒಂದು ಹ್ಯಾಟೆ ಕೂಗ್ತಾ ಇತ್ತು. ಹಾಗೆ ನಾನು ನನ್ನ ಸ್ನೇಹಿತ ಮಾತಾಡ್ತಾ ಇದ್ವಿ. ಅಲ್ಲಿ ಎರಡು ಬೆಕ್ಕುಗಳು ಜಗಳವಾಡ್ತಿದ್ವು. ಅದು ಕೇಳೋದಿಕ್ಕೆ ಹೇಗಿತ್ತಂದ್ರೆ,

0: ರಾತ್ರಿ ತುಂಬಾ ಸುಸ್ತೂ ಆಗಿತ್ತು, ತುಂಬಾ ಹೊತ್ತೂ ಕೂಡ ಆಗಿತ್ತು. ನಾವು ಹೋಗಿ ಮಲ್ಕೊಂಡ್ವಿ.
1: ಈಗ ಒಂದು ಜನಪದ ಗೀತೆ, ಹಾಡುವವರು ನಿದರ್ಶಾಪಿ ನಿಲುವಾಸೆ.

0: ಈಗ ಸ್ವರಚಿತ ಕವನ ಸಂಕೀರ್ತಿ ಜಿಕೆ ಇವರಿಂದ.
1: ಕವನದ ಶೀರ್ಷಿಕೆ ತಾಯಿ. ಮಗು ತನ್ನ ತಾಯಿಯ ಕುರಿತು ಕನವರಿಸುವ ಒಂದು ಕವನ ನಿಮ್ಮ ಮುಂದೆ. ಅಮ್ಮ ನೀ ಎಲ್ಲಿರುವೆ, ನಿನ್ನ ಕಂದ ನಾನಿನ್ನ ನೆನೆಯುತ್ತಿರುವೆ. ನನಗಾಗಿ ನೀ ಮಾಡಿದ ಕೆಲಸ ಒಂದೆರಡಲ್ಲ, ಅದನ್ನ ಎಂದಿಗೂ ಮರೆಯುವುದಿಲ್ಲ. ನನ್ನ ತಪ್ಪುಗಳನ್ನು ಮನ್ನಿಸು, ಮನಕ್ಕೆ ಧೈರ್ಯವ ತುಂಬಿಸು. ಜನ್ಮ ವ್ಯಕ್ತಿ ಬಂದರೂ ಸಾಲದು ನಿನ್ನ ಋಣ ತೀರಿಸಲು. ಅಮ್ಮ ನೀ ಎಲ್ಲಿರುವೆ, ನಿನ್ನ ಕಂದ ನಾನಿನ್ನ ನೆನೆಯುತ್ತಿರುವೆ. ಕವನದ ಶೀರ್ಷಿಕೆ ಸ್ನೇಹ. ಬಾಂಧವ್ಯದ ಸಂಕೇತ ಸ್ನೇಹ, ನಿಮಗೆಲ್ಲರಿಗೂ ನನ್ನದೊಂದು ಭಿನ್ನಹ. ಬಗೆಯದಿರಿ ಎಂದಿಗೂ ದ್ರೋಹ. ನೋವು ನಲುವಿನಲ್ಲೂ ಸಹ ಆಗಿಯಾಗುವುದು ಈ ಸ್ನೇಹ, ಮರೆಸುವುದು ಎಲ್ಲ ನೋವ. ಸ್ನೇಹ ಒಂದು ತರಹದ ಗೇಹ, ಇಲ್ಲಿರುವುದು ಸ್ನೇಹಿಗಳ ಸಮೂಹ. ಈ ಸ್ನೇಹಕ್ಕೆ ಋಣಿಯಾಗಿದ್ದರೆ ಮಾತ್ರ ನೀನಾಗುವೆ ಮಾನವ, ನೀನಾಗುವೆ ಮಾನವ. ಜಿ ಎಸ್ ಶಿವರುದ್ರಪ್ಪನವರು ರಚಿಸಿರುವ ಒಂದು ಭಾವಗೀತೆಯನ್ನು ನಮ್ಮ ಶಾಲೆಯ ವಿದ್ಯಾರ್ಥಿ ನಾಗಹರ್ಷಕಾರಂತ್ ಹಾಡುತ್ತಾನೆ.

ಶ್ರೀಮದ್ ಭಾಗವತದಲ್ಲಿ ಸಾಧು ಸಂತರ ಲಕ್ಷಣವನ್ನು ಹೇಳಿ ಭಗವಂತನು ಅಂಥ ಸಾಧು ಸಂತರ ಹಿಂದೆ ನಾನು ತಿರುಗಾಡ್ತೇನೆ. ಸಾಧುವಿನ ವಿಶೇಷ ಅಂತರ್ಬಾಹ್ಯ ಲಕ್ಷಣಗಳನ್ನು ವರ್ಣಿಸುತ್ತಾನೆ ಭಗವಂತ. ದುರ್ದೈವದ ಇಂಥ ಸಾಧು ಶಬ್ದ ಈಗ ಬಹಳ ಅಪಮೌಲ್ಯವಾಗಿದೆ. ರೂಪಾಯಿ ಅಪಮೌಲ್ಯ ಆದ್ರೆ ಅವರಿಂದ ಇವರಿಂದ ಸಾಲ ಆಗಿಲ್ಲ ತಂದು ಹೇಗೂ ಹೊಂದಾಣಿಕೆ ಮಾಡಿಕೊಂಡು ನಡೆಸ್ಕೊಂಡು ಹೋಗ್ಬಹುದು. ಒಂದು ಶಬ್ದವು ಅಪಮೌಲ್ಯವಾಗಿ ಅರ್ಥವಾಗದಿದ್ದರೆ ಅಡ್ಡಿ ಇಲ್ಲ, ಅನರ್ಥವನ್ನು ತಂದುಕೊಟ್ರೆ ಅದು ಬಹಳ ಅಪಾಯಕಾರಿ. ತುಂಬಾ ಅಪಮೌಲ್ಯವಾದಂತಹ ಶಬ್ದಗಳಲ್ಲಿ ಸಾಧು ಶಬ್ದ ಒಂದು. ಈಗ ಸಾಮಾನ್ಯ ಜನರು ಸಾಧು ಅಂತ ಹೇಳೋದು ಯಾರನ್ನು ಅಂದ್ರೆ ಏನು ಬುದ್ಧಿ ಇಲ್ಲ, ಹೇಳ ಅರ್ಥ ಆಗುವುದಿಲ್ಲ, ಎಲ್ಲೋ ಒಂದು ಮೂಲೆಯಲ್ಲಿ ಕೂತಿರ್ತಾನೆ, ಜನ ಹೇಳ್ತಾರೆ ಅವನು ಸುದ್ದಿಗೆ ಹೋಗ್ಬೇಡ ಅವನು ಬರೇ ಸಾಧು. ನಾವು ಸಾಧು ಅನ್ನುವುದು ಬುದ್ಧಿ ಇಲ್ಲದವರನ್ನ, ವಿಚಾರ ಇಲ್ಲದೆ ಇದ್ದವರನ್ನ. ಆ ಶಬ್ದ ಎಷ್ಟು ದೊಡ್ಡ ಅಪಮೌಲ್ಯವಾಗಿದೆ. ಇನ್ನು ಎರಡನೇದು ಸಾಧು ಅಂತ ಕರೀತಾರೆ, ಒಂದು ಬೆದರುಗೊಬ್ಬೆಯಾಗಿ ಚಿಂತನೆ ಮಾಡಿ ಇಳಿಬಿದ್ದ ಗಡ್ಡ ಜಠೆ ಹಣೆಗೆ ಕುಂಕುಮ ಗಂಧ ವಿಭೂತಿ ಏನು ಸಿಗುತ್ತದನ್ನು ಬಳಕೊಂಡಿದ್ದಾನೆ, ಕೈಯಲ್ಲಿ ತ್ರಿಶೂಲ ಹಿಡಿದಿದ್ದಾನೆ, ಅವನನ್ನು ನೋಡಿದರೆ ಹೆದರಿ ಮಕ್ಕಳಿಗೆ ಜ್ವರ ಬರುತ್ತದೆ, ಅವನ ಹೆಸರು ಸಾಧು ಅಂತ. ಈ ಕಾಲದಲ್ಲಿ ಹೆಣ್ಣು ಮಕ್ಕಳಿದ್ರೆ ಉಪಯೋಗ ಪಡೆಯುತ್ತಾರೆ, ಮಕ್ಕಳು ಊಟ ತಿಂಡಿ ಮಾಡಿ ಹೇಳದಿದ್ರೆ ಊಟ ಮಾಡ್ತೀಯೋ ಸಾಧು ಬೈರಾಗಿನ ಕರೆಯೋ ಅಂತ ಸಾಕೊಂಡು ಬಿಡ್ತಾರೆ ಮಕ್ಕಳು ತಕ್ಷಣ. ಅದೊಂದು ಬೆದರುಗೊಂಬೆಯಾಗಿ ನಿಂತಿದೆ. ಈ ಶಬ್ದದ ವ್ಯಾಪ್ತಿ ಇಷ್ಟಕ್ಕೆ ನಿಲ್ಲದೆ ಬಹು ವ್ಯಾಪಕವಾಗಿದೆ. ನಮ್ಮಲ್ಲಿ ಹಳ್ಳಿಯ ಹೆಣ್ಣು ಮಕ್ಕಳು ಮಾತಾಡ್ತಾರೆ, ನಾವೊಂದು 10,000 ರೂಪಾಯಿ ಕೊಟ್ಟದ್ದು ಎಮ್ಮೆ ತಂದಿದ್ದೇವ್ರಿ, ಆ ಎಮ್ಮೆ ಬಹಳ ಸಾಧು. ನಾವು ಯಾವ ಮಟ್ಟಕ್ಕೆ ಇಳಿದಿದ್ದೇವನ್ನು ಚಿಂತೆ. ನಮಗೆ ಬುದ್ಧಿ ಇಲ್ದವನು ಸಾಧು, ವಿಕಾರಿಯೂ ಸಾಧು, ಪ್ರಾಣಿಯೂ ಸಾಧು. ಕ್ಷಮಿಸಬೇಕು. ಇಂಥ ಪವಿತ್ರ ಶಬ್ದಗಳೆಲ್ಲ ಆತನ ಶಕ್ತಿ ಕಳ್ಕೊಂಡು ಅರ್ಥ ಕೊಡದಿದ್ದರೆ ಅಡ್ಡಿಯಿಲ್ಲ, ಅನರ್ಥವನ್ನು ಉಂಟು ಮಾಡತಕ್ಕಂಥದ್ದು ನೋಡ್ತೀವಿ. ಅಂಥ ತುಂಬ ಪದಗಳು. ಪೂಜೆ ಅಂದಾಗ ಎಂಥ ಒಂದು ಪೂಜ್ಯ ಭಾವ ಜಾಗೃತವಾಗ್ತಾ ಇತ್ತು, ಮೈ ನವಿರೇಳ್ತಾ ಇತ್ತು, ಯಾವುದೋ ಲೋಕಕ್ಕೆ ಹೋಗ್ತೇವೆ ಮಾನ ಉಂಟಾಗ್ತಾ ಇತ್ತು. ಅಂಥ ಪೂಜೆ ಎಂಬ ಶಬ್ದ ಯಾವ ಮಟ್ಟಕ್ಕೆ ಬಂದು ಇಳಿದಿದೆ ಅಂದರೆ, ಮನೆಯಲ್ಲಿ ಮಕ್ಕಳು ಬಹಳ ತಂಟೆ ತಕರಾರು ಮಾಡಿದರೆ ತಾಯಿಂದಿರ್ತಾರೆ, ಬಾ ಮನೆಗೆ ಮಾಡ್ತೇನೆ ನಿಂಗೆ ಪೂಜೆ.

ಚಿಂತನೆಯ ಪತನವನ್ನು ಕಾಣಿಸ್ತಾ ಇದೆ. ಶಬ್ದಗಳ ಯಥಾರ್ಥ ಅರ್ಥವಾಗದೆ ಅನರ್ಥ ಉಂಟಾಗತಕ್ಕಂಥದ್ದಿದೆ. ಸಾಧೂಂ ಶಬ್ದದ ವರ್ಣನೆ ನಿರಪೇಕ್ಷಂ. ಅವನಿಗೆ ವೈಯಕ್ತಿಕವಾದ ಯಾವ ಆಶಾ ಆಕಾಂಕ್ಷೆಗಳಿಲ್ಲ. ಸಮಸ್ತ ಲೋಕೋದ್ಧಾರಕ್ಕಾಗಿ ಅವನ ಎಲ್ಲ ಕೃತಿಗಳು ಲೋಕದ ಸೇವೆ ಮಾಡಿ ಲೋಕದ ಉದ್ಧಾರ ಎಷ್ಟಾಯಿತು ಅಂತ ನೋಡೋದಲ್ಲ, ನಿಸ್ಪೃಹನಾಗಿ ನನ್ನಾತ್ಮೋದ್ಧಾರ ಎಷ್ಟಾಯಿತು ಅಂತ ನೋಡ್ತಾನೆ. ತಾನು ಮಾಡಿದ ಕೆಲಸದ ಕಡೆಗೂ ಕೂಡ ಕಣ್ ತಿರುಗಿ ನೋಡುವವನಲ್ಲ. ಅದೆಲ್ಲ ಭಗವತ್ ಕೈಂಕರ್ಯ ರೂಪವಾಗಿ ಮಾಡಿರತಕ್ಕಂಥ ಇಲ್ಲಿ ನನ್ನ ಉದ್ಧಾರ ಜಡವಸ್ತುಗಳಲ್ಲಿ ತಾದಾತ್ಮವಾದ ಉದ್ಧಾರ ಮುಖ್ಯವಾದ್ದು. ಹೀಗೆ ತಿಳ್ಕೊಳ್ಳುವ ಆತ್ಮೋದ್ಧಾರಕ್ಕೆ ಸಾಧನೆ ಮಾಡುವ ಸಾಧು ಭಗವಾನ್ ಶ್ರೀರಾಮಕೃಷ್ಣನು ಹೇಳುತ್ತಾರೆ, ಗರಡಿ ಮನೆಯಲ್ಲಿ ಸಾಧನೆ ಮಾಡಿದಂಥ ಯುವಕ ಗದೆ ಮುದ್ಗರಗಳೆಲ್ಲ ತಿರುಗಿಸಿ ತಿರುಗಿಸಿ ಎಲ್ಲ ವ್ಯಾಯಾಮ ಮಾಡಿ ಕೊನೆಗೆ ಏನು ಮಾಡ್ತಾನೆ, ಎಲ್ಲ ಗದೆ ಮುದ್ಗರಗಳು ಕೆಳಗಿಟ್ಟು ಕಣಿಯ ಮುಂದೆ ನಿಂತು ತನ್ನ ಮಾಂಸಖಂಡಗಳು ಎಷ್ಟು ಬಲಿಷ್ಠವಾಯಿತು ಅಂತ ನೋಡ್ತಾನೆ ಹೊರತು ಆ ಗದೆ ಎಷ್ಟು ಸೌದು ಹೋಯಿತು ಅಂತ ನೋಡ್ತೀಯ, ಅದೇನು ಮುರಿದು ಹೋಗ್ತು ಅಂತ ನೋಡ್ತೀಯ. ಲೋಕನ ಸ್ಪೃಹ ಸೇವೆಗೈದು ಭಗವಂತ ನಾನು ನಿನಗೆ ಎಷ್ಟು ಹತ್ತಿರದವನಾದೆ, ನನ್ನ ಉದ್ಧಾರ ಎಷ್ಟಾಯಿತು, ಹೀಗೆ ನೋಡ್ತಕ್ಕಂಥ ಸಾಧು ನಿರಪೇಕ್ಷ. ಎಲ್ಲ ಕೃತಿಗಳು ಅವನಿಗೆ ಸಹಜವಾಗ್ತಾ, ಅವನ ನಿವೃತ್ತ ಕರ್ಮನಾಗ್ತಾನೆ. ಭಗವತ್ಪ್ರೀತಿಯಾಗಿ ಸಕಲ ಕೃತಿಗಳನ್ನು ಮಾಡ್ತಾನೆ. ಭಗವತ್ಪ್ರೀತಿ ಅವನಿಗೆ ಬಹಳ ಮುಖ್ಯವಾದ್ದು. ಇತರ ಯಾವುದೇ ಲೌಕಿಕವಾಗಿರತಕ್ಕಂಥ ಫಲದ ಚಿಂತೆ ಆತನಿಗೆ ಇಲ್ಲವೇ ಇಲ್ಲ. ನಿರಪೇಕ್ಷ ಅವ ಸೂರ್ಯನಂತೆ ಬೆಳಿಗ್ಗೆ ಎದ್ದು ಭಕ್ತನು ಭಗವಾನ್ ಭಾಸ್ಕರನಿಗೆ ಕೈ ಮುಗಿದ. ಸೂರ್ಯ ಕೇಳ್ತಾನೆ, ತಮ್ಮ ನನಗೆ ಯಾಕೆ ಕೈ ಮುಗೀತಿ, ನೀನ್ ನಮ್ಗೆ ಬೆಳಕು ಕೊಟ್ಟಿದ್ದಿ. ಸೂರ್ಯ ಹೇಳಿದ, ಒಂದೇ ಇರೋದು ನನ್ನ ಹತ್ರ, ಬೇರೇನಿಲ್ಲ ಕೊಡ್ಲಿಕ್ಕೆ. ನಿನಗೆ ಕೊಡಬೇಕು ಅಂತ ನಾನು ಬೆಳಗಿದ್ದಲ್ಲ, ಬೆಳಗುವುದೇ ನನ್ನ ಸ್ವಭಾವ ಅಂತ. ಆಗ ಭಕ್ತನ, ಸೂರ್ಯದೇವ ನೀನು ಕತ್ತಲನ್ನು ಓಡಿಸಿದ್ದಿ, ಇದು ಸೂರ್ಯನಿಗೆ ಆಶ್ಚರ್ಯ. ನಾನು ಹುಟ್ಟಿ ಕೋಟಿ ಕೋಟಿ ವರ್ಷವಾದರೂ ಕತ್ತಲು ನೋಡ್ಲಿಲ್ವಲ್ಲ, ನಾನು ಓಡಿಸಿದ್ದೇನೆ ಅಂತ ನೀ ಹೇಳ್ತೀಯಲ್ಲ. ತಮ್ಮ ನಾನೇ ನಿನ್ನಲ್ಲಿ ಒಂದು ಕೇಳಿಕೊಳ್ತೆ, ನಾನು ಓಡಿಸಿದ ಕತ್ತಲು ಸ್ವಲ್ಪ ತಂದು ತೋರಿಸ್ತೀಯ. ಭಕ್ತಾದಿಗಳು ಆ ಕತ್ತಲನ್ನು ಡಬ್ಬಿಯಲ್ಲೋ ಬಾಟ್ಲಿಯಲ್ಲೋ ಹಿಡಿದು ಸೀಲ್ ಮಾಡಿ ಸೂರ್ಯೋದಯ ಆಗುವಾಗ ಮುಚ್ಚಳ ನೋಡು ಕತ್ತಲು ಒಂದಿಟ್ರೆ ಅವ ಕತ್ತಲ ನೋಡ್ಲೇ ಇಲ್ಲ. ಲೋಕದ ಹಿತ ಸಾಧನೆಯಲ್ಲಿ ತೊಡಗಿರತಕ್ಕಂಥ ಸಾಧು ತಿರುಗಿ ಎಂದೆಂದೂ ನೋಡ್ಲಿಲ್ಲ. ನಿರಪೇಕ್ಷ ಎರಡನೇದು ಮುನಿ ಅಂತರ್ಮುಖಿಯಾಗಿರ್ತಾನೆ. ಯಾವ ಆತಂಕಗಳೂ ಇಲ್ಲ, ಯಾವ ವಿಕಾರಗಳೂ ಇಲ್ಲ, ಶಾಂತವಾಗಿರ್ತದೆ ಅಂತರ್ವಾಯು. ನಾನಾ ವಿಕಾರಗಳ ಮಧ್ಯದಲ್ಲೂ ಕೂಡ ಅಶಾಂತ ಮೂರ್ತಿ ಭಗವಾನ್ ಶಂಕರ ಶಿವ. ನಾನಾ ವಿಕಾರದ ಮಧ್ಯದಲ್ಲಿ ನಿರ್ವಿಕಾರನಾದ ನಿರ್ಲೇಪ ನಿರಂಜನ ನಿರ್ಲಿಪ್ತ ಕೂತಿದ್ದಾನೆ. ಎಲ್ಲಿ ವಿಕಾರಗಳುಂಟೋ ಅಲ್ಲಿ ಅದರ ಪರಿಣಾಮವಾಗಿ ಸೆಳೆದೇ ಇರತಕ್ಕಂಥದ್ದು ಶಾಂತತೆ. ನಮ್ಮಲ್ಲಿ ಶಿವ ವಿಷ ಕುಡಿದ ಅಂತ ಕಥೆ ಇದೆ, ಲೋಕಹಿತಕ್ಕಾಗಿ ಅಂತ ಕಥೆ ಬರುತ್ತದೆ. ಕವಿ ಅದರಿಂದ ನಮಗೆ ನಿಮಗೊಂದು ದಿವ್ಯ ಬೋಧೆ ಕೊಡುತ್ತಾನೆ. ಶಿವನ ಸಂಸಾರದಲ್ಲಿ ವಿಷ ಕುಡಿಯುವ ಪರಿಸ್ಥಿತಿ ಪ್ರಾಪ್ತಿಯಾಗಿತ್ತಂತೆ. ಅವನ ಪತ್ನಿ ಪಾರ್ವತಿ, ಅವಳ ವಾಹನ ಸಿಂಹ, ಶಿವನ ವಾಹನ ನಂದಿ ಎತ್ತು. ಈ ಸಿಂಹಕ್ಕೆ ಯಾವಾಗಲೂ ಎತ್ತಿನ ಕಣ್ಣು, ಅಲ್ಲಿ ಎಲ್ಲಿ ಸಿಕ್ತದ ಗೋಣ ಮುರಿದು ಹಾಕ್ಬಿಡ್ಬೇಕು. ಮತ್ತೊಬ್ಬ ಮಗನಿದ್ದಾನೆ ಗಣಪತಿ, ಅವನ ವಾಹನ ಇಲಿ. ಶಿವನ ಮೈ ಮೇಲೆಲ್ಲ ನಾಗರ ಹಾವುಗಳು, ಈ ಹಾವುಗಳಿಗೆ ಯಾವಾಗಲೂ ಇಲಿಗಳ ಮೇಲೆ ಕಣ್ಣು, ಎಲ್ಲಿ ಸಿಕ್ತದ ನುಂಗ್ ಹಾಕ್ಬಿಡ್ಬೇಕು. ಮತ್ತೊಬ್ಬ ಮಗನಿದ್ದಾನೆ ಕಾರ್ತಿಕೇಯ ಷಣ್ಮುಖ, ಅವನ ವಾಹನ ನವಿಲು. ಈ ನವಿ ಎಲ್ಲಿ ಹಾವುಗಳನ್ನು ನೋಡುತ್ತಲ್ಲಿ ಕಣ್ಣು ಕುಕ್ಕಿಸಿ ಸಾಯಿಸ್ತಾ ಇದೆ. ನವಿಲಿಗೂ ಹಾವಿಗೂ ಜಗಳ, ಹಾವಿಗೂ ಇಲಿಗೂ ಜಗಳ, ನಂದಿಗೂ ಸಿಂಹನಿಗೂ ಜಗಳ. ತೊಡೆಯ ಮೇಲೆ ಕೂತಿದ್ದಾಳೆ ಗೌರಿ, ತಲೆಯ ಮೇಲೆ ಕೂತಿದ್ದಾಳೆ ಗಂಗೆ, ಇವರಿಗೆ ನಿತ್ಯ ಜಗಳ.
ಇಂಥ

ಜಗಳದ ಸಂಸಾರಕ್ಕೆ ನಮ್ಮ ಶಿವಪ್ಪ ಯಜಮಾನ. ಯಾಕೆ ವಿಷ ಕುಡಿದ ಅಂದರೆ, ಯಾವುದಾದ್ರೂ ಒಂದು ಮನೆಯಲ್ಲಿ ಕುಟುಂಬದಲ್ಲಿ ಹೀಗೆ ಒಳಗೊಳಗೆ ಜಗಳ ಇದ್ರೆ ಯಜಮಾನ ವಿಷ ಕುಡಿಯಿದೆ, ಇನ್ನೇನು ಮಾಡಬೇಕು ಅಂತ ಹೇಳಿ ಮೂರನೇ ಮಾರ್ಗ ಏನು ಉಂಟವನಿಗೆ. ಆದರೆ ಆ ವಿಷ ಕುಡಿದಿಲ್ಲ, ಗಂಟಲಲ್ಲಿ ಕೊಂಡಿದ್ದಾನೆ ನೀಲಕಂಠ. ಸಂಸಾರದಲ್ಲಿ ಯಾರಿಗಾದ್ರೂ ಇಂಥ ಸಮಸ್ಯೆ ಇದ್ರೆ ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಬಾರ್ದು, ಊರಿಗೆಲ್ಲ ಹೇಳಬಾರ್ದು, ಸುಮ್ಮ ಗಂಟಲಲ್ಲಿ ಇಟ್ಕೊಂಡು ತಿರುಗಾಡಬೇಕು ಅಂತ ಅರ್ಥ. ಆದರೆ ಒಮ್ಮೆಯಾದರೂ ಕೂಡ ಸಿಂಹವು ಆಕ್ರಮಣ ಮಾಡಿದೆಯೋ ನಂದಿ ಮೇಲೆ, ಒಮ್ಮೆಯಾದರೂ ಆ ವಿಕಾರಗಳು ಪರಸ್ಪರ ಏನಾದರೂ ಘರ್ಷಣೆ ಉಂಟಾದ್ರುಂಟೇ ಇಲ್ಲ, ಸುಮ್ಮನೆ ಬಿದ್ದಿದ್ದಾವೆ. ಯಾಕೆ ಶಾಂತ, ಆ ಶಾಂತನಾದ ನಿರ್ವಿಕಾರನಾದಂಥ ಶಿವನ ಮುಂದೆ ಎಲ್ಲ ವಿಕಾರಗಳು ತಣ್ಣಗೆ ಬಿದ್ದುಬಿಟ್ಟಿವೆ. ಏಕಪ್ರಕಾರ ಪರಸ್ಪರ ಯಾವ ಘರ್ಷಣೆಗಳು ಇಲ್ಲ, ನಿಶ್ಚೇಷ್ಟವಾಗಿಬಿಟ್ಟವೆ ಏಕಪ್ರಕಾರ. ನಿರ್ವೈರಂ ಸಮದರ್ಶಿನ, ಯಾರಲ್ಲೂ ವೈರಭಾವ ಇಲ್ಲ, ಸಕಲರಿಗೆ ಲೇಸನ್ನೇ ಬಯಸ್ತಕ್ಕಂಥ ಸಾಧು, ತನ್ನವರು ಇತರರು ಅಂತಿಲ್ಲ ಅವರಿಗೆ.

ನನ್ನವರು ಇತರರು ಈ ಭಾವವೇ ಇಲ್ಲ. ಎಲ್ಲರೂ ತನ್ನವರೇ, ತನಗಿಂತ ಹೊರತಾದ್ದಿನ್ನೊಂದಿಲ್ಲ. ನಿರ್ವೈರವಾಗಿರುವ ಲಕ್ಷಣ ಅದು. ನಿರ್ದ್ವಂದ್ವಸ್ತಿ, ಇದು ಸಾಮಾನ್ಯ ಸ್ಥಿತಿ ಅಲ್ಲ. ನಮಗೆ ಎರಡು ಕಣ್ಣಿದ್ರೂ ಒಂದೇ ಕಾಣಿಸೋ, ವಿಪರೀತ ದೃಷ್ಟಿ ಅಂತಿರ್ತದೆ. ಅವರಿಗೆಲ್ಲ ಒಂದಕ್ಕೆರಡು ಕಾಣಿಸೋ, ಒಂದು ಅಪೂರ್ವವಾದಂತಹ ಕಾಯಿಲೆ ಅದು. ಒಬ್ಬರಿಗಂಥ ವಿಪರೀತ ದೃಷ್ಟಿ ಉಂಟಾಗಿತ್ತಂದ್ರೆ, ಮನೆಗೆ ಏಳೆಂಟು ಮಂದಿ ನೆಂಟರಿಷ್ಟರು ಬಂದರೆ ಹತ್ತಿಪ್ಪತ್ತು ಮಂದಿ ಬಂದಾಗ ಕಾಣಿಸೋದು ಅಂಥ ಒಂದು ಕಾಯಿಲೆ. ಅವನಿಗೆ ಯಾರಾದರೂ ಎರಡು ರೂಪಾಯಿ ಕೊಡೋದಿದ್ದರೆ ಅವ್ರು ಒಂದೇ ರೂಪಾಯಿ ಕೊಡೋ, ಇವನಿಗೆ ಒಂದಕ್ಕೆರಡು ಕಾಣಿಸೋ, ಹೀಗಾಗಿ ಅಲ್ಲಿಯೂ ನಷ್ಟ. ಒಬ್ಬ ಹೇಳಿದ, ನಮ್ಮ ಊರಿಗೆ ಒಬ್ಬ ದೊಡ್ಡ ನೇತ್ರ ತಜ್ಞರು ಬಂದಿದ್ದಾರೆ, ಅವರು ಎಷ್ಟೋ ಜನರ ಕಣ್ಣ ದೃಷ್ಟಿ ಸರಿಪಡಿಸಿದ್ದಾರೆ, ನಿನ್ನನ್ನು ಅವ್ರ ಬಳಿ ಕರ್ಕೊಂಡು ಹೋಗ್ತೇನೆ. ಇವನಂದ, ನಾನಲ್ಲಿಗೆ ಬರೋದಿಲ್ಲ, ನನಗೊಬ್ಬರಿಗೆ ಇಬ್ಬರು ಡಾಕ್ಟರ್ ಕಾಣಿಸ್ತಾರೆ, ಆಮೇಲೆ ನನಗೆ ಎರಡೆರಡು ಬಿಲ್ ಬಂದರೆ ಕಟ್ಟೋದು ಕಷ್ಟ, ನನ್ನಿಂದ ಆಗೋದಿಲ್ಲ. ಇಲ್ಲ ಇಲ್ಲ, ಏನು ಚಿಂತನೆ ಮಾಡಬೇಡ, ನಾನು ನಿನ್ನ ಹತ್ರ ಇರ್ತೇನೆ ಅಂತ ಕರ್ಕೊಂಡು ಹೋದೆ. ಡಾಕ್ಟರ್ ಬಳಿ ಹೇಳಿದ ತಕ್ಷಣ ಅವರೊಂದು, ಇದೊಂದು ವಿಶೇಷ ಕಾಯಿಲೆ ಇದು, ನಾನು ಪ್ರತ್ಯೇಕ ನೋಡಬೇಕಾಗ್ತದೆ, ಅವನ್ನ ಕೋಣೆಯಲ್ಲಿ ಕುಳ್ಳಿರಿಸು ಅಂತ ಅವನಲ್ಲಿ ಕುಳ್ಳಿರಿಸಿ ಕರ್ಕೊಂಡು ಬಂದವನು ಎಲ್ಲೋ ಹೋದ. ಡಾಕ್ಟರ್ ತನ್ನ ಕೆಲಸ ಮುಗಿಸಿ ಅವಸರ ಅವಸರವಾಗಿ ಕೋಣೆಯೊಳಗೆ ಬರ್ತಾರೆ. ಇನ್ನೊಬ್ಬನೇ ಕೂತಿದ್ದ. ಡಾಕ್ಟರ್ ಕೇಳಿದ್ರು, ಏನೋ ನೀವು ಮೂರು ಮಂದಿ ಕೂತಿದ್ದೀರಲ್ಲ, ಯಾರಿಗೋ ಕಣ್ಣಿನ್ನೋದು, ವಿಪರೀತ ದೃಷ್ಟಿ ಗತಿ ನೋಡಿ. ಆಗಲೇ ಅವನೆದ್ದು ಕೈ ಮುಗಿದ, ಡಾಕ್ಟ್ರೇ ನಿಮ್ಮ ಔಷಧಿ ನನಗೆ ನಾಟೋದಿಲ್ಲ, ನಂಗೆ ಒಂದಕ್ಕೆ ಎರಡು ಕಾಣಿಸ್ತೇ, ತಮ್ಗೆ ಒಂದಕ್ಕೆ ಮೂರು ಕಾಣಿಸ್ತದೆ. ನೀವಣ್ಣ ನಾನು ತಮ್ಮ, ಏನು ಸಾಧನೆ ಮಾಡೋ ಸಾಧ್ಯ ಇಲ್ಲ. ಜಗತ್ತು ವಿಪರೀತ ದೃಷ್ಟಿಯಲ್ಲಿದೆ, ಒಬ್ಬರನ್ನೊಬ್ಬರನ್ನೊಬ್ರು ತಿದ್ದೋದು ಸಾಧ್ಯವೇ.

ಇವರು ನೆಂಟರು ಎಷ್ಟರು, ಇವರು ಆಗದವರು, ಇವರು ಬೇಕಾದವರು, ಈ ದೃಷ್ಟಿಯೇ ಇಲ್ಲ. ದ್ವಂದ್ವಾತೀತನಾಗ್ತ ಅದರಲ್ಲಿ ಅಂತರ್ಯಾಮಿಯಾದಂತಹ ಪರಾತ್ಪರ ವಸ್ತುವನ್ನು ಕಂಡು ಆನಂದಿಸುತ್ತಾನೆ. ನಮಗೆ ನಿಮ್ಗೆ ಒಂದು ದೃಷ್ಟಿ ಆಗಿರ್ತದೆ ನೋಡಿ, ದಾರಿಯಲ್ಲಿ ಒಂದು ಕುದುರೆ ಹೋಗ್ತಾ ಇದೆ, ಬೆಳ್ಳಗಿನ ಎತ್ತರದ ಕುದುರೆಯನ್ನು ಕಂಡು ಹೊಗಳುತ್ತಾನೆ. ಎಂಥ ಕುದುರೆ, ಊಟದ ಕುದುರೆ ಎಂದು ಕಾಣಿಸ್ತದೆ, ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಅದನ್ನು ಸ್ತುತಿ ಮಾಡ್ತಾನೆ, ಗುಣಗಾನ ಮಾಡ್ತಾನೆ. ಅದ್ರ ಹಿಂದೆ ಒಂದು ಕತ್ತೆ ಹೋಗ್ತಾ ಇದೆ, ಅದನ್ನು ನಗ್ತಾನೆ. ನೋಡೋ ಕತ್ತೆ ಹೋಗ್ತದೆ, ನೋಡೋ ನಗ್ತಾನೆ. ಕತ್ತೆ ನಿನ್ನೇನು ಗಂಟು ತಿಂದಿದೆ, ಕುದುರೆ ನಿನಗೇನು ಗಂಟು ಕೊಟ್ಟಿದೆ, ಅದನ್ನು ಹೊಗಳೋದು, ಅದನ್ನು ತೆರಳೋದು ಯಾಕೆ, ಏನು ಲಾಭ ನಿನಗಿದ್ರಿಂದ? ನಮ್ಮ ದೃಷ್ಟಿ ಅದು. ಕಾಗೆ ಅದಕ್ಕೆ ತಿಳಿದಾಗ ಅದಕ್ಕೆ ಹೋಗುತ್ತದೆ, ಕೋಗಿಲೆ ಅದಕ್ಕೆ ಬಂದಾಗ ಅದಕ್ಕೆ ಹೋಗುತ್ತದೆ. ಆ ಕೋಗಿಲೆಯ ದನಿ ಕೇಳಿ ಪಂಚಮರದ ಇಂಚರದ ಋತುಗಾನ ಅಂತ ಕೊಂಡಾಡ್ತಿ. ಕಾಗೆ ಕೂಗಿದ್ರೆ ಏನು ಕಿರಿಕಿರಿ, ಹೊಡಿಕಲ್ ಓಡಿಸೋದು ಅಂತ ಹೇಳ್ತಾ ಇತ್ತು. ಕೋಗಿಲೆಗೆ ಸಂಗೀತ ಹೇಳ್ಕೊಟ್ಟು ಯಾರು, ಕಾಗೆಗೆ ಸಂಗೀತ ಬರೋದಿಲ್ಲ ಅಂದವರು ಯಾರು? ನಿನ್ನ ದೃಷ್ಟಿ ದೋಷ. ನಾವು ಅದನ್ನೇ ಬೇಕಾದಾಗ ಉಪಯೋಗಿಸ್ಕೊಂಡಿದ್ದೆ. ಈ ಕಾಗೆ ಶಾಸ್ತ್ರ ಒಂದು ಉಂಟಂತೆ, 18 ಪುರಾಣದಲ್ಲೂ ವೇದವ್ಯಾಸ ಅದನ್ನು ಬರೆದಿಲ್ಲ, ಆದರೂ ನಮ್ಮ ಕೆಲವು ಹಳ್ಳಿ ಹೆಣ್ಣು ಮಕ್ಕಳಿಗೆ ಕಾಗೆ ಶಾಸ್ತ್ರ ಗೊತ್ತಿದೆ. ಕಾಗೆ ಒಂದು ಸ್ವರದಿಂದ ಕೂಗಿದರೆ ಏನೋ ದುರ್ವಾರ್ತೆ, ಮರಣದ ವಾರ್ತೆ ಇವತ್ತು ಇದೆ ಅಂತ ಅರ್ಥ ಆಗುತ್ತೆ. ಅದು ಇನ್ನೊಂದು ಸ್ವರದಿಂದ ಕೂಗಿದರೆ ಮನೆಗೆ ನೆಂಟರು ಬರ್ತಾರೆ, ಬೀಗರು ಬರ್ತಾರೆ ಅಂತ ಅರ್ಥ ಅಂತೆ. ಈ ಕಾಲದಲ್ಲಿ ನೆಂಟರು ಬೀಗರು ಬರುವ ಸ್ವರದಲ್ಲಿ ಕಾಗೆ ಕೂಗಿದರೆ ಹೆಣ್ಣು ಮಕ್ಕಳು ಮೊದಲು ಕಲ್ಲೆ ಸೀತಾರೆ, ಇಲ್ಲಿ ಕೂಗಬೇಡ ಪಕ್ಕದ ಮನೆಗೆ ಹೋಗಿ ಕೂಗು. ಕಾಗೆಗೇನು ಗೊತ್ತು ನಿಂತು, ಅದು ನಿನಗೆ ಲಕ್ಷಣ ಹೇಳಲಿಕ್ಕೆ ಎಲ್ಲಿ ಬಂದಿದೆ? ಡಿವಿ ಗುಂಡಪ್ಪನವರು ಕಾಗೆಯನ್ನು ವಿರಾಗಿಗೆ ಹೋಗಿ ಹೇಳ್ತಾರೆ. ದಾರಿ ಗುರಿಗಳ ಗೊತ್ತು.

ಹಾಗೆ ಈಗ ಯಾರು ಆಮಂತ್ರಣ ಕೊಟ್ಟದ್ದಿಲ್ಲ. ಅಳಿ ಬೆಳಿಗ್ಗೆ ಎದ್ದು ಕಾಕ ಹೊರಕ್ ಬರ್ತಾ ಇದೆ. ಅರಮನೆಯಲ್ಲಿ ಮಹಾರಾಣಿಯರು ತಿನ್ಲಿಕ್ಕಾಗಿ ಸಂಡಿಗೆ ಮಾಡಿ ಒಣಗಿಸಿದ್ರು. ಕಾಗೆಗೇನ್ ಭಯ ಇಲ್ಲ, ನೀನ್ ರಾಣಿ ಆದ್ರೆ ನಿನ್ ಪಾಲಿಗೆ ನನಗೇನು ಸಂಬಂಧ ಅಂತ ಅದ್ರೊಳಗೆ ನಾ ಕಚ್ಕೊಂಡು ಹೋಯ್ತು. ಏಕ ಪ್ರಕಾರ ಇವತ್ತು ಅರಮನೆಯ ಸಂಡಿಗೆ ಸಿಕ್ತು, ನಾಳೆ ಸಿಗ್ತದೆ ಇಲ್ಲ. ಯಾರೋ ಪಿಂಡ ಹಾಕಿ ಕಾದು ಕೂತಿದ್ದಾರೆ, ಇನ್ನು ಕಾಗೆ ಬರಲಿಲ್ಲ ಅಂತ. ಆರ ಪಿಂಡವೋ ಆರ ತೀರ್ಥವೋ ಯಾವುದರಲ್ಲೂ ತಾದಾತ್ಮ್ಯ ಹೊಂದದೇ ಇರತಕ್ಕಂತಹ ಯೋಗಿ ಭಗವತ್ ತ್ಯಕ್ತ ಗ್ರಹೇಶು ಭಾಗವತ್ ಹೇಳುತ್ತದೆ. ಮರದ ಮೇಲೆ ಕೂತ್ಕೊಂಡು ಹಣ್ಣು ತಿಂತಕ್ಕಂಥ ಪಕ್ಷಿ ಇದು ನನ್ನ ಮರ ಅಂತ ಹೇಳೋದೇ ಇಲ್ಲ. ಅಲ್ಲಿ ಅದಕ್ಕೆ ತಾದಾತ್ಮ್ಯವೂ ಇಲ್ಲ. ಅದು ಖಗವತ್ ತ್ಯಕ್ತ ಗ್ರಹೇಶು ಒಂದಿದ್ದಾರೆ ದಾಸರದನ್ನ ಬಹು ಸುಂದರ ದೃಷ್ಟಾಂತದಿಂದ. ಒಬ್ಬರು ಮನೆ ಹುಡ್ಕೊಂಡು ಬಂದಿದ್ದ. ಅವ್ರ ಮನೆಯಲ್ಲಪ್ಪ ನನ್ನ ಎಲ್ಲಿ ವಾಸ ಏನಿಲ್ಲ, ಮನೆ ನಂಬರ್ ಗೊತ್ತಿಲ್ಲ, ಎಲ್ಲಿದೆ ಅವ್ರ ಮನೆ? ಒಬ್ಬ ಹೇಳಿದ, ನೋಡ್ರಿ ಇಲ್ಲಿ ಆ ಮೂರನೇ ಮಹಡಿ ಮನೆ ಮೇಲೆ ಒಂದು ಕಾಗೆ ಕೂತಿದ್ದೆ ನೋಡಿ, ಅದೇ ಅವ್ರ ಮನೆ ಅಂತ. ನೀವು ಹೋಗುವಾಗ ಯಾರು ಹೋಯ್ತು, ಎಲ್ಲಿ ಹುಡುಕ್ತೀವಿ ಮನೆ ಸಾಕ್ಷಿ, ಕಾಗೆನ ಸಾಕ್ಷಿ ಇಟ್ಟು ಮನೆ ಗುರುತಿಸ್ತೀಯ, ಹಾರಿ ಹೋಯ್ತು ಆ ಕ್ಷಣದಲ್ಲಿ, ಅದನ್ನು ಸಾಕ್ಷಿಯಾಗಿ ಹಾಕಿಕೊಳ್ತೀವಿ. ಪ್ರಪಂಚ ಕ್ಷಣಕ್ಕೆ ಬದಲಾಗುವ ಪರಿವರ್ತನಶೀಲವಾದಲ್ಲಿ ಇದಾದ ಇದಮಿತ್ತಂ ಇದನ್ನು ಹೇಗೆ ಹುಡುಕ್ತಾ ಇದ್ದಿ? ನಾನಾ ದೃಷ್ಟಾಂತಗಳಿಂದ ನಿರ್ವೈರರಾಗಿ ಯಾವುದನ್ನೂ ಹೆಚ್ಚು ಕಡಿಮೆ ಅಂತ ನೋಡದೆ ಪ್ರತಿಯೊಂದರಲ್ಲಡಗಿರುವ ತತ್ವ ತಿಳಿಯುತ್ತಾರೆ. ನಾವು ಜನರಿಗೆ ಅರ್ಥವಾಗುವಂತೆ ದೃಷ್ಟಾಂತಕ್ಕೆ ಉಡುಗೆ ತೊಡುಗೆ ಹಾಕಿ ನವೀಕರಿಸಬೇಕು. ಮಿಠಾಯಿ ವಾಲ ಒಂದು ಬಂಡಿಯಲ್ಲೆಲ್ಲ ತಿಂಡಿ ಸಕ್ಕರೆ ಮಿಠಾಯಿ ಇಟ್ಕೊಂಡು ಗಂಟೆ ಬಾರಿಸ್ತಾ ಬರ್ತಾನೆ. ಆ ಗಂಟೆ ಕೇಳುವಾಗ ಮಕ್ಕಳಿಗೆ ಸಂತೋಷವಾಗ್ತದೆ, ತಾಯಿಯಂದ್ರಿಗೆ ಸಿಟ್ಟು ಬರ್ತದೆ, ಇಲ್ಲಿಲ್ಲೇ ತಿರುಗ್ತಾ ಇರ್ತಾನೆ. ನಮಗೆ ಒಂದೊಂದು ಗಂಟೆ ಕೇಳಿದ್ರೆ ಒಂದೊಂದು ಸ್ಮರಣೆ ಬರ್ತದೆ. ದೇವಸ್ಥಾನದ ದೇವಾಲಯದ ಗಂಟೆ ಕೇಳಿದ ತಕ್ಷಣ ಗೊತ್ತಾಗ್ತದೆ ನಮಗೆ, ಮಂಗಳಾರತಿ ಆಯಿತು, ಇನ್ನು ಪ್ರಸಾದ ಹೋಗಬಹುದು ಅಂತ ತಕ್ಷಣ ಗೊತ್ತಾಗ್ತದೆ. ಆ ಗಂಟೆಯೇ ಎಚ್ಚರಿಸ್ತದೆ ಯಾವ್ಯಾವ ಗಂಟೆಗೆ ಏನೇನು ಸಂದೇಶ, ಅದು ಗೊತ್ತಾಗ್ತದೆ ಭಕ್ತರಿಗೆ. ಯಾರದಾದ್ರೂ ಮನೆಗೆ ಬೆಂಕಿ ಬಿದ್ದರೆ ಅಗ್ನಿಶಾಮಕ ದಳದವರು ಘಣ ಘಣ ಘಣ ಗಂಟೆ ಬಾರಿಸಿ ಬರ್ತಾರೆ. ಆಗ ನಾವು ಒಂದ್ಸಲ ಎದ್ದು ನಮ್ಮ ಮನೆಗೊಂದು ಪ್ರದಕ್ಷಿಣೆ ಬಂದು ನಮಗೆ ಸಂಬಂಧ ಇಲ್ಲ ಅಂತ ಹೋಗಿ ಮಲಗಿದ್ರು ಪ್ರಶ್ನೆ, ಅದು ನಮ್ಮನ್ನು ಎಚ್ಚರಿಸಿ ಜಾಗೃತಿ ಕೊಡುತ್ತೆ. ರೋಗಿಯನ್ನು ರುಗ್ಣಾಲಯಕ್ಕೊಂಡು ಹೋಗುವಾಗ ಆಂಬ್ಯುಲೆನ್ಸ್ ಒಂದು ಗಂಟೆ ಬಾರಿಸ್ಕೊಂಡು ಬರ್ತಾನೆ. ಅದನ್ನ ಎತ್ತಿ ನಾವು ನೋಡಿ ಒಂದ್ಸಲ ಕಣ್ಣು ಒರೆಸ್ಕೊಂಡು ನಮ್ಮ ಅಜ್ಜಿನ ಹೀಗೆ ಕರ್ಕೊಂಡು ಹೋಗಿದ್ರು, ಪುನಃ ಕರ್ಕೊಂಡು ಬರಲೇ ಇಲ್ಲ ಅಂತ. ಗಂಟೆಯಿಂದ ಒಬ್ಬೊಬ್ಬರಿಗೆ ಒಂದೊಂದು ಸ್ಮರಣೆ ಅವಶ್ಯವಾಗಿ ಉಂಟಾಗ್ತದೆ. ಆ ಮಿಠಾಯಿ ವಾಲ್ನ ಗಂಟೆ ಕೇಳಿದ್ರೆ ತಾಯಿಯಿಂದ ಸಿಟ್ಟು ಬರೋದು. ಮಗು ಬಂದು ಕೇಳ್ತಮ್ಮ ಮಿಠಾಯಿ ವಾಲ ಬಂದಿದ್ದಾನೆ, ಅವ ಏನು ಮಾಡಿದ್ದಾನೆ? ಎಲ್ಲ ಸಕ್ಕರೆ ಗೊಂಬೆ ಮಾಡಿದ್ದಾನೆ, ಕಾಗೆ ಗೂಗೆ ಹಾವು ಉಪ್ಪೆ ಹುಲಿ ಸಿಂಹ ನವಿಲು ಎಲ್ಲ ಮಾಡಿದ್ದಾರೆ ಸಕ್ಕರೆ ಗೊಂಬೆ. ಆಕಾರ ಪ್ರಾಣಿಗಳದ್ದು ಎಲ್ಲ ಹೊರಗೆ ಹೊರಗೆ ಸಕ್ಕರೆ ಮಾತ್ರ ಇರೋದು, ಅದನ್ನು ಬಂಡಿಯಲ್ಲಿಟ್ಟು ತಳ್ಕೊಂಡು ಬರ್ತಾ ಇದ್ದಾರೆ. ಬಂದು ಕೇಳ್ತಾ ಇದೆ, ಅಮ್ಮ ಮಿಠಾಯಿ ವಾಲ ಬಂದಿದ್ದಾನೆ, ತನ್ನ ಕಾಗೆ ತಿನ್ನಲೆ ಗೂಗೆ ತಿನ್ನಲೆ ಹಾವು ತಿನ್ನಲೆ ಕಪ್ಪೆ ತಿನ್ನಲೆ? ಮಗು ಕೇಳ್ತದೆ. ಹೆಸರೆಲ್ಲ ಪ್ರಾಣಿಗಳದ್ದು, ಎಲ್ಲ ಸಕ್ಕರೆ ಗೊಂಬೆ ಅದು. ತಾ ಬಂದು ಹೊರಕ್ಕೆ ನೋಡ್ತಾಳೆ, ಮಗುವಿಗೆ ನಾಲ್ಕಾಣೆ ಕೊಟ್ಟಳು, ಹಾವು ಬೇಡ ಕಪ್ಪೆ ತಕೊಂಡು ತಿನ್ನು. ಕೋಗಿಲೆ ಎಷ್ಟು ಸುಂದರ ಹಾಡುವ ಪಕ್ಷಿ, ಇದು ಎಷ್ಟು ಕರ್ಕಶ, ಎರಡು ಒಂದೇ ಬೆಲೆ. ಹೌದು ಮಗು, ಎರಡಕ್ಕೂ ಒಂದೇ ಬೆಲೆ, ಯಾವ್ದು ಬೇಕೋ ತಗೋ. ನವಿಲಿಗೆ ಅದಕ್ಕೂ ನಾಲ್ಕಾಣೆ, ಕೋಳಿಗೆ ಅದಕ್ಕೂ ನಾಲ್ಕಾಣೆ. ನವಿಲು ಎಂಥ ಸುಂದರ ರಾಷ್ಟ್ರೀಯ ಪಕ್ಷಿ, ಕೋಳಿ ಎಷ್ಟು ಅಸಹ್ಯ. ಕೊನೆಗೆ ಮಿಠಾಯಿ ವಾಲೆ ಹೇಳಿದ, ಮಗು ಹೆಸರು ಕಟ್ಟಿಕೊಂಡು ಪ್ರಯೋಜನ ಇಲ್ಲ, ತೂಕಕ್ಕೆ ಸರಿಯಾಗಿ ಬೆಲೆ ಇಲ್ಲಿ, ಯಾವುದು ಬೇಕೋ ಅದು ತಕೋ, ಎಲ್ಲ ಸಕ್ಕರೆ ಗೊಂಬೆ. ಮಗು ಹೀಗೆ ನೋಡುತ್ತದೆ, ಕೋಗಿಲಿಗಿಂತ ಕಾಗೆಯೇ ಸ್ವಲ್ಪ ದಪ್ಪನಾಗಿದೆ. ಅದು ನಂಗೆ ಕಾಗೆ ಕೊಡು, ಕೋಗಿಲೆ ಹಾಳಾಗಲಿ ಬೇಡ ಅಂತ. ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತ ಭೀಮ. ಸಮಸ್ಯೆಯಾಗಿರತಕ್ಕಂಥ ಅದನ್ನು ನೋಡ್ತಾನೆ ಒಬ್ಬ ಸಾಧುವಿನ ಲಕ್ಷಣ ಹೇಳುವಾಗ. ಅವ ಹೆಚ್ಚು ಕಡಿಮೆ ನೋಡಿದೆ ನೋಡದೆ ನಿರ್ವೈರಂ ಸಮದರ್ಶಿನ. ಇಂಥ ಸಾಧು ಸಂತರ ಹಿಂದೆ ಅನುಬ್ರಜಾಮ್ಯಹಂ ನಿತ್ಯಂ ಪೂಯೇ ತಂಗ್ರಿ ರೇಣುಭಿ. ಈ ಶ್ಲೋಕವನ್ನು ಅನುವಾದ ಮಾಡಿದಂತಿರುವ ಪುರಂದರದಾಸ ಕೀರ್ತನ ನೋಡಿ, ಎದ್ದ

ಅನುಪ್ರಜಾಮ್ಯಹಂ ನಿತ್ಯಂ, ಇಂತಹ ನಿರಪೇಕ್ಷನಾದ ನಿರ್ವೈರನಾದ ಸಾಧು ಸತ್ಪುರುಷನ ಹಿಂದೆಯೇ ನಾನು ತಿರುಗಾಡ್ತಾ ಇರ್ತೇನೆ. ಅವನು ಎಲ್ಲಿದ್ದಾನೋ ಅಲ್ಲಿಡ್ತೇನೆ ನಾನು. ಪೂಯೆಯೇ ತ್ಯಂಘ್ರಿರೇಣು ವಿಹಿ, ಅವನ ಪಾದದಿದ್ದ ಧೂಳು ನನ್ನ ತಲೆಯ ಮೇಲೆ ಬಿದ್ದರೆ ಅದು ಪವಿತ್ರಾಯವಾಗಿ ತುಳ್ಕೊಂಡು ಅವನ ಹಿಂದೆ ತಿರುಗಾಡ್ತೇನೆ. ಭಗವಂತನನ್ನು ಹಿಂದೆ ಮುಂದಿಟ್ಟುಕೊಂಡು ತಿರುಗಾಡುವ ಸಂತ ಸಾಧು, ಅವನ ಮಹಿಮೆ ನಕಳೆ ಬ್ರಹ್ಮಾದಿಕ, ಬ್ರಹ್ಮಾದಿಗಳಿಗೂ ತಿಳಿದಿರತಕ್ಕಂಥ ಮಹಿಮ ವಿಶೇಷವುಳ್ಳವ ಸಂತ ಭಗವಂತನನ್ನು ತನ್ನಲ್ಲಿ ಹೊತ್ತುಕೊಂಡು ಅವನನ್ನೇ ತನ್ನಲ್ಲಿ ಇರಿಸಿಕೊಂಡ ಆನಂದ

ಪಡತಕ್ಕಂಥ ಭಗವಂತ. ಆ ಸಂತ ಭಗವಂತನ ಸಂಬಂಧ ತಿಳಿದು ಆ ಸತಂಗದಲ್ಲಿ ಒಂದು ಕ್ಷಣಕಾಲನೆ ಇರುವುದರಿಂದಾಗಿ ನಿನ್ನ ಎಲ್ಲ ಜನ್ಮಾಂತರದ ದೋಷಗಳು ಕಳೆದು ಪರಿಶುದ್ಧನಾಗುತ್ತೆ. 10,000 ವರ್ಷ ಒಂದು ಕೋಣೆಯೊಳಕ್ತಲಿದ್ದರೂ ಕೂಡ ಸೂರ್ಯಕಿರಣ ಒಳಕ್ಕೆ ನುಗ್ಗಿದ ಕ್ಷಣ ಕತ್ತಲು ಹೋಗಲೇಬೇಕು. ಕತ್ತಲಿದ್ದ ಕಡೆ ಸೂರ್ಯಕಿರಣ ನುಗ್ಗಿದ್ದುಂಟು, ಸೂರ್ಯ ಇದ್ದ ಕಡೆ ಕತ್ತಲು ನುಗ್ಗಿದ ಒಂದೇ ಒಂದು ದೃಷ್ಟಾಂತ ಇಲ್ಲ. ಆದ್ದರಿಂದ ಸಾಧು ಸಂತನ ಬಳಿಯಲ್ಲಿ ಯಾವುದೇ ಗುಪ್ತ ವಿಚಾರಗಳು ಸುಳಿಯಲಾರ. ಅಮ ತುಕಾಮಣೆ ಅಮಿ ಝಾಲೋ ಅಗ್ನಿರೂಪ, ತುಕಾಮಣೆ ಅಮಿ ಝಾಲೋ ಅಗ್ನಿರೂಪ. ಸಾಧು ಸಂತ ಅಗ್ನಿಯಂತೆ, ಬೆಂಕಿ ಬಹಳ ಮಡಿ, ಅದಕ್ಕೆ ಪಾವಕ ಅಂತ ಹೆಸರು. ಪವನಾದ ಅದನ್ನು ನೀರಿಗೆ ಹಾಕಿ ಶುದ್ಧ ಮಾಡಿ ಮಡಿ ಮಾಡೋದಂತಿಲ್ಲ, ಬಟ್ಟೆಗಟ್ಟೆ ಶುದ್ಧ ಮಾಡ್ತೀವಷ್ಟೇ. ನಾವೆಷ್ಟೇ ಸ್ನಾನ ಆಗಿ ನಾ ಮಾಡಿ ಬಂದು ಮಡಿ ಮಡಿಯಾಗಿ ಪೂಜೆಗೆ ಕೂತರು, ನೊಣ ಬಂದು ನಮ್ಮ ತಲೆ ಮೇಲೆ ಕೂತ್ಕೊಳ್ತದೆ, ಮಡಿ ಹೋಯ್ತು ಅಲ್ಲ. ನೈವೇದ್ಯಕ್ಕಿಟ್ಟು ಮೂಲಮಂತ್ರ ಜಪಿಸೋದ್ರೊಳಗೆ ನೊಣ ಬಂದು ಕೂತ್ಕೊಳ್ತದೆ. ವಿಷಯಗಳು ನೊಣಗಳಿದ್ದಾಗೆ, ಅವುಗಳು ಕೂತ್ಕೊಳ್ಳದಿರುವ ಜಾಗವೇ ಇಲ್ಲ. ನೊಣ ಕುಳಿತುಕೊಳ್ಳದಿರುವ ಒಂದೇ ಒಂದು ಜಾಗ ಅಂದರೆ ಬೆಂಕಿ. ನೀವು ಬೆಂಕಿಯ ಕೆಂಡವನ್ನಿಟ್ಟು ನೊಣವನ್ನು ಕರೆಯಿರಿ, ಆ ತಮ್ಮ ಈ ಸಿಂಹಾಸನದ ಮೇಲೆ ಕೂತ್ಕೊಂಡ್ರೆ ಕೂತ್ಕೊಳ್ತದೆ. ಮುಟ್ಟಿದ್ರೆ ಸಾಕು, ಸುಟ್ಟು ಸೀದು ಹೋಗ್ತದೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ. ಅಂಥ ಸ್ಥಿತಿಯನ್ನು ಅಡರಿರತಕ್ಕಂಥ ಸಾಧು ಸಂತರಿಗೆ ವಿಧಿ ನಿಷೇಧಗಳಿಲ್ಲ, ಯಾವ ಬಂಧನೂ ಅವ್ರ ಪಾಲಿಗಿಲ್ಲ. ಇದನ್ನು ಹೇಳುವ ದಾಸರ ನುಡಿ ನೋಡಿ, ಜಗನ್ನಾಥ ದಾಸರು ಯಾವಾಗ ಸಾಧನೆ ಸಾಧ್ಯಗಳು ಒಂದಾಗಿಬಿಟ್ಟಿವೆ ಅಲ್ಲಿ ವಿಧಿ ನಿಷೇಧಗಳಿಲ್ಲ, ಶ್ವಾಸೋಚ್ಛ್ವಾಸಂತೆ ನಿರಂತರ ಚಿಂತನೆಯಲ್ಲಿ ತೊಡಗ್ತಾ ಇತ್ತು. ದೇಹ ಇದ್ದೂ ದಾಹ ಇಲ್ಲದ ವಿದೇಹ ಸ್ಥಿತಿಯಲ್ಲಿರತಕ್ಕಂಥ ನನಗೆ ವಿಧಿ ನಿಷೇಧಗಳು ಎಲ್ಲಿರ್ತಾರೆ? ಅಂತ ಸಾಧು ಸಂತರ ಕೈಯಲ್ಲಿ ತಪ್ಪಾಗ್ತದೇನು? ಸಾಮಾನ್ಯರ ದೃಷ್ಟಿಯಲ್ಲಿ ಅವ ಮಾಡಿ ತಪ್ಪು ಅದು ಇದು ಅಂದರೆ

ಸರ್ವತ್ರ ಭಗವಂತನ ಚಿಂತಿಸತಕ್ಕಂಥ ಸಾಧು ಸಜ್ಜನರನ್ನ ಅವರ ಸಣ್ಣ ಪುಟ್ಟ ದೋಷಗಳನ್ನು ನೆನೆತ್ತುಕೊಂಡು ಅಪರಾಧಿ ಅಂತ ಹೇಳಿದ ಅದೊಂದು ದೊಡ್ಡ ಅಪರಾಧವಾಗ್ತದೆ. ಈಗ ಈ ತನಕ ಹೇಳಿದ್ದು ಸಾಧು ಸಂತರ ಲಕ್ಷಣ. ಅವರ ಸಂಘ ಮಾಡುವ ನಮ್ಮ ಲಕ್ಷಣ ಏನಿರಬೇಕು? ಆ ಅಧಿಕಾರ ನಮಗೆ ಹೇಗಿರಬೇಕಾಗ್ತದೆ? ಅದಕ್ಕೇನು ಸಾಧಿಸಿಕೊಳ್ಬೇಕಾದ ಏನು ಸಿದ್ಧತೆ ಕೊಡಬೇಕು? ಸಾಧು ಸತ್ಪುರುಷರ ಕಡೆಗೆ ಹೋಗಬೇಕಾದ್ರೆ ನೀ ಬಹುಜನ್ಮ ಪುಣ್ಯ ಮಾಡಿರಬೇಕು. ನಿನ್ನ ವಿಷಯ ವಾಸನೆ ನಾಶವಾಗಿ ಸ್ಪೃಹೆಗಳೆಲ್ಲ ಹೋಗಿ ಪರಿಶುದ್ಧನಾಗಬೇಕಾದ್ರೆ ಭಗವದನುಗ್ರಹವುಳ್ಳವನಿಗೆ ಮಾತ್ರ ಸಂತನ ಕೃಪೆ ಉಂಟಾಗ್ತದೆ. ಬಿನುಹರಿ ಕೃಪಾ ಮಿಲಹಿ ನಿಹಿ ಸಂತ ತುಳಸಿದಾಸಂತ. ಭಗವತ್ ಕೃಪೆಯಾಗದೆ ನಿನಗೆ ಯಾವ ರೀತಿಯಲ್ಲೂ ಕೂಡ ಸಂತರ ದಯ ಕೃಪೆಯಾಗತಕ್ಕಂಥದ್ದಿಲ್ಲ. ಆ ಸಾಧು ಸಂಘದಿಂದ ವಾಸನ ಬೀಜಗಳೇ ನಾಶವಾಗಿ ಹೋಗ್ತವೆ. ಆ ಸಾಧು ಸಂಘದಿಂದ ವಾಸನ ಬೀಜಗಳೇ ನಾಶವಾಗಿ ಹೋಗ್ತವೆ. ಆ ಬೀಜ ಮನಸ್ಸಲ್ಲಿ ಇರುವಷ್ಟು ಕಾಲ ನೀನು ಎಷ್ಟೇ ಸಾಧನೆ ಮಾಡಿದರೂ ಪ್ರಯೋಜನ ಆಗೋದಿಲ್ಲಲ್ವೇ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್. ಮನೋಗತವಾದ ಸರ್ವ ಕಾಮನೆಗಳ ಬೀಜವೇ ನಾಶವಾಗಬೇಕಾದ್ರೆ ಅದು ಸತ್ಸಂಗದಿಂದ ಸಾಧ್ಯ ಅಂತ. ಎಷ್ಟೋ ಸಲ ಇಂದ್ರಿಯ ಭೋಗ ಶಕ್ತಿ ಕುಗ್ಗಿಸಿಕೊಂಡ್ರೆ ಭೋಗ ಶಕ್ತಿ ಕುಗ್ಗಬಹುದು, ಭೋಗದ ಆಸಕ್ತಿ ಕುಗ್ಗುವುದಿಲ್ಲ. ಭೋಗ ಶಕ್ತಿ ಕುಗ್ಗಿದರೆ ಭೋಗದ ಆಸಕ್ತಿ ಕುಗ್ಗುವುದಿಲ್ಲ. ಮನೆಯಲ್ಲಿ ಮಕ್ಕಳು ಬಹಳ ಗದ್ದಲ ಮಾಡ್ತಾರೆ ಅಂತ ಅಜ್ಜಿ ಮಕ್ಕಳಿಗೊಂದಿಷ್ಟು ಚಕ್ಕುಲಿ ಮಾಡಿಕೊಟ್ಟು ಸುಮ್ಮನೆ ಚಕ್ಕುಲಿ ಕಡಿಯುತ್ತಾ ಬಿದ್ದಿರಬೇಕು, ಗದ್ದಲ ಮಾಡಬಾರದು. ಅದು ಎಂಥ ಚಕ್ಕುಲಿ ಅಂದರೆ

ಮನೆಯಲ್ಲಿ ಚಕ್ಕುಲಿ ಕಡಿದರೆ ಪಕ್ಕದ ಮನೆಯವರಿಗೆ ಎಚ್ಚರ ಆಗಬೇಕು. ಅಂಥ ಚಕ್ಕುಲಿ ಮಾಡಿಕೊಟ್ಟಿದ್ದಾಳೆ ಅಜ್ಜಿ. ಮಕ್ಕಳು ಆ ಚಕ್ಕುಲಿ ಕಡೀತಾ ಕಡೀತಾ ಅಜ್ಜನ ಹತ್ರ ಬಂದು ಹಲ್ಲು ಬಿದ್ದು ಹೋದ ಮುದುಕನ ಹತ್ರ, ಅಜ್ಜ ನಿಂಗೆ ಚಕ್ಕುಲಿ ಬೇಕೇನು ಅಂತ ಕೇಳ್ತಾನೆ. ಮುದುಕನಿಗೆ ಜಗಿದು ತಿನ್ನುವ ಭೋಗ ಶಕ್ತಿ ಇಲ್ಲ. ಅವ ಹೇಳ್ತಾನೆ, ಹುಚ್ಚ, ನಂಗೆ ಚಕ್ಕುಲಿ ಜಗ ತಿನ್ಲಿಕ್ಕಾಗತ್ತೇನೋ, ಹೋಗು ಅಜ್ಜಿ ಹತ್ರ ಹೇಳು, ಒಂದು 20 ಚಕ್ಕುಲಿ ಮಾಡಿ ತಂದು ಕೊಡ್ಲಿಕ್ಕೆ ಹೇಳು. ಜಗುದಿ ತಿನ್ನುವ ಭೋಗ ಶಕ್ತಿ ಇಲ್ಲ, ಪುಡಿ ಮಾಡಿ ತಂದು ಕೊಟ್ರೆ 20 ತಿನ್ನಬೇಕೆಂಬ ಆಸಕ್ತಿ ಉಂಟು. ಭೋಗ ಶಕ್ತಿ ಕುಗ್ಗಿದ್ರೆ ಆಸಕ್ತಿ ಕುಗ್ಗುವುದಿಲ್ಲ, ಅದು ಬೀಜದಂತೆ ನಿನ್ನೊಳಗಿದ್ದು ನಿರಂತರ ಗಡ್ಪಡಿಸುತ್ತದೆ. ಏಕ ಪ್ರಕಾರ ಸತ್ಸಂಗದಿಂದ ಸತ್ವಸ್ತುವನ್ನು ತಿಳ್ಕೊಂಡು ಸತ್ಶಾಸ್ತ್ರಗಳ ಅಧ್ಯಯನದಿಂದ ಭ್ರಾಂತಿ ಬಯಲಾಗ್ತದೆ. ಸುಖ ಇದಲ್ಲ ಎಂಬ ಅರಿವು ನಿನಗೆ ಮೂಡಬೇಕು. ಸುಖ ಯಾವುದು ಅಂತ ನೀನು ತಿಳಿದಿಲ್ಲ. ಅಭಾವದಲ್ಲಿ ಸುಖ ನೋಡುವವರು ನಾವು, ಭಾವನಾತ್ಮಕವಾದ ಸುಖ ಕಳ್ಕೊಂಡಿದ್ದೆ. ಅಭಾವದಲ್ಲಿ ಸುಖ ಅಂದ್ರೆ, ನಿಮ್ಮ ಮನೆಯಲ್ಲಿ ಮೊದಲು ಲೈಟ್ ಹೋದರೆ ನೀವು ಮೊದಲು ಮಾಡುವ ಕೆಲಸ ಯಾವುದು ಅಂದ್ರೆ, ಮಗನನ್ನು ಕರೆದು ಪಕ್ಕದ ಮನೆಯಲ್ಲಿ ಉಂಟೋ ನೋಡೋ, ಅವ ಬಂದು ಅಲ್ಲೂ ಲೈಟ್ ಇಲ್ಲವಂತೆ, ಆಗ ಒಂದು ಸುಖ. ಅಲ್ಲೂ ಇಲ್ಲವಂತೆ ನಮಗೆ ಅಭಾವದಲ್ಲಿ ಸುಖ. ಇವನಿಗೆ ಹೋಯ್ತು ಅನ್ನೋದಕ್ಕಿಂತ ಅಲ್ಲೂ ಇಲ್ಲ ಅನ್ನೋದ್ರಲ್ಲಿ ಬಹಳ ಸುಖವಾಗ್ತದೆ. ನಾವು ಸುಖ ಹುಡುಕು ನಮಗೆ. ಅದರಲ್ಲಿ ತಕ್ಷಣ ಇನ್ನೊಬ್ಬ ಮಗ ವರದಿ ತಂದ, ಯಾವ ಬೀದಿ ದೀಪವೂ ಇಲ್ಲವಂತೆ. ಇನ್ನೂ ಸ್ವಲ್ಪ ಸಮಾಧಾನ. ಮಗದೊಬ್ಬ ದೊಡ್ಡ ಸುದ್ದಿ ತಂದ, ಅದು ಮೂಲದಲ್ಲೇ ಹೋಗಿದೆಯಂತೆ. ಸರಿ, ಮಲಗೇನು ಪ್ರಶ್ನೆ, ನಿಶ್ಚಿಂತ ನಾವು ಹುಡುಕೋತೀವಿ. ಭಾವಾತ್ಮಕವಾದ ಸುಖ ಹೊಂದಬೇಕು ನೀನು. ಅವನಿಗೂ ಇಲ್ಲ ಅವನಿಗೂ ಇಲ್ಲ, ಸೀತಲೇ ಸುಖ ಅನಿಸುತ್ತೆ. ಭಗವಂತನಲ್ಲಿ ಚಿತ್ತ ನಟ್ಟಂತಹ ಸಾಧು ಸತ್ಪುರುಷರ ಸಂಗದಿಂದ ನಿನ್ನ ಭ್ರಾಂತಿ ಬಯಲಾಗುತ್ತದೆ. ನಾವು ವಸ್ತುವಿನಲ್ಲಿ ಅತಿಶಯವನ್ನು ನೆನೆಸುತ್ತೇವೆ. ಆಧುನಿಕರಿಗೆ ಯಾವ ದೃಷ್ಟಾಂತ ಕೊಟ್ಟರೂ ಸಾಕಾಗುವುದಿಲ್ಲ ವಿಷಯ ತಿಳಿಯಲಿಕ್ಕೆ. ಯಾಕಂದ್ರೆ ಅಧ್ಯಾತ್ಮವು ನಿತ್ಯ ಒಂದು ಅಧ್ಯಯನಶೀಲವಾದ ಪದ್ಧತಿ ನಮ್ಮಲ್ಲಿತ್ತು. ಈಗ ಅದಿಲ್ಲವಾದ್ರಿಂದ ದೃಷ್ಟಾಂತಗಳಿಂದ ನಮ್ಮ ನಿತ್ಯ ಅನುಭವಗಳಿಂದ ಅದನ್ನು ಎತ್ತಿಕೊಡಬೇಕಾಗ್ತದೆ. ಭ್ರಾಂತಿ ಬಯಲಾಗುವುದು ಹೇಗೆ? ಯಥಾರ್ಥತೆ ತಿಳಿದಾಗ. ಸಂತ ನಿನಗೆ ಯಥಾರ್ಥ ಜ್ಞಾನ ಕೊಡ್ತಾರೆ. ನಾವೆಷ್ಟೋ ಸಲ ಯಥಾರ್ಥತೆಯಿಂದ ಆಗ ಭ್ರಾಂತಿ ಬಯಲಾಗುವುದುಂಟು. ಒಬ್ಬಾತ ತರುಣ, ಒಬ್ಬ ತರುಣಿಯ ಬೆನ್ನಿಗೆ ಬಿದ್ದು, ನಾನು ನಿನ್ನನ್ನೇ ವಿವಾಹ ಮಾಡಿಕೊಳ್ಳುತ್ತೇನೆ, ನಿನಗೋಸ್ಕರ ಯಾವ ತ್ಯಾಗ ಮಾಡಲಿಕ್ಕೂ ಸಿದ್ಧನಿದ್ದೇನೆ, ನನ್ನ ನಿನ್ನ ವಿವಾಹವನ್ನು ಸಾಕ್ಷಾತ್ ಯಮಧರ್ಮರಾಜ ಬಂದರೂ ತಡೆಯುವುದು ಸಾಧ್ಯವಲ್ಲ ಮುಂತಾಗಿ ಮಹಾಮಹಾ ಪ್ರತಿಜ್ಞೆಯನ್ನು ಮಾಡಿ ಅವಳು ಹಿಂದೆ ಮುಂದೆ ತಿರುಗಾಡುವಾಗ ಅವಳಂದಳೂ, ನನಗೆ ಅಪೇಕ್ಷೆ ಇಲ್ಲ, ನಾನು ಸಂಸಾರಿಯಾಗಲಾರೆ, ನೀನು ಯಾಕೆ ನನ್ನ ಬೆನ್ನಿಗೆ ಬಿದ್ದಿದ್ದೀ, ನನ್ನಲ್ಲಂಥ ಗುಣ ಏನು ನೋಡಿದ್ದಿ? ಅವನಂದ, ನಿನ್ನ ವರ್ಣನೆ ನಾನು ಎಷ್ಟು ಮಾಡಿದ್ರೆ ನಿನ್ಗೆ ಗೊತ್ತಾಗಲಿಲ್ಲ. ನಿನ್ನ ನೀಳವಾದ ಸುಂದರ ಕೂದಲು, ಧವಳ ಕಾಂತಿ, ನಿನ್ನ ದಂತ ಪಂಕ್ತಿ ನನ್ನ ಮನಸ್ಸನ್ನು ಚಿತ್ತವನ್ನು ಅಪಹರಿಸಿದೆ. ಓಹೋ ಅಷ್ಟೇ, ತಕೋ ಅಂತ ಅವಳ ಟೋಪನ್ ಮತ್ತೆ ಹಲ್ಲಿನ ಸೆಟ್ ತಂದು ಕೆಳಗಿಟ್ಟ. ಭ್ರಾಂತಿ ಬಯಲಾಯ್ತು. ಅದರ ಯಥಾರ್ಥ ಗುಣನೇ ತಿಳ್ಕೊಂಡಾಗ ಗೊತ್ತಾಗ್ತದೆ. ಆ ಯಥಾರ್ಥತೆಯನ್ನು ತಿಳಿಯದೆ ಅತಿಶಯ ತಿಳ್ಕೊಂಡ, ಹತ್ತಿರದ ದೇಹದಲ್ಲಿ ಅತಿಶಯವ ನೆನೆಸದಲೇ ದಾಸರು ಹೇಳ್ತಾರೆ. ಅದರ ಉಪಯೋಗ ಎಷ್ಟು ಅಷ್ಟು ಮಾತ್ರ ತಿಳ್ಕೊ, ಅತಿಶಯ ಆಗ್ತದೆ. ಅದನ್ನು ಹಾಡಿನ ಮೂಲಕ ಕಲಾತ್ಮಕವಾಗಿ ಜನಮನಕ್ಕೆ ಮುಟ್ಟಿಸಿದರು. ಹಾಡ್ತಾ ಹಾಡ್ತಾ ಒಂದಲ್ಲ ಒಂದಿನ ಅವನಿಗೆ ಅರ್ಥ ಆಗಬಹುದು ಅಂತ. ಭಜನೆ ಹೇಳೋದು, ಸಂಗೀತ ಹಾಡೋದು, ಶ್ಲೋಕ ಹೇಳೋದು ಎಲ್ಲ ಉದ್ದೇಶ ಅದು. ಒಂದಲ್ಲ ಒಂದಿನ ಅರ್ಥ ಆದೀತು, ಅರ್ಥ ಆದೀತು. ಮೊದಲು ಮೊದಲು ಅನರ್ಥ ಬಂದೀತು, ಪರಮಾರ್ಥ ಮರೆತೀತು, ಬಂದು ಬಂದು ಅರ್ಥ ಆದೀತು. ಈಗ ದಾಸರ ಕೀರ್ತನೆಗಳನ್ನು ಒಳ್ಳೊಳ್ಳೆ ಸಂಗೀತಗಾರರು ಒಳ್ಳೆಯ ರಾಗತಾಳಗಳಿಂದ ಹಾಡ್ತಾರೆ. ಅರ್ಥ ಮಾಡಿ ಹಾಡಿದರೆ ಎಷ್ಟು ಚೆನ್ನಾಗಿರುತ್ತದೆ. ಹೇಳೋರಿಗೂ ಅರ್ಥ ಆಗ್ತಿತ್ತು, ನಿರರ್ಥಕವಾಗ್ತಿರಲಿಲ್ಲ. ಆದರೆ ಸಂಗೀತವೇ ಪ್ರಧಾನವಾಗಿ, ಸಾಹಿತ್ಯವೇ ಮರೆತು. ಚಿಂತೆಯ ತಕೋ ಮನುಜ ಭ್ರಾಂತಿಯ ತಕೋ, ಅವರು ಯಾತಕೋ ಅಂದ್ರೆ ಇವರು ತಕೋ ಅಂದ್ಬಿಟ್ಟಿದ್ದಾರೆ. ಆದ್ರಿಂದ ಆ ಪ್ರಯೋಜನ ಕೂಡ ಕ್ಷೀಣಿಸ್ತಾ ಇದೆ.
ಹಾಡಿನ ಮೂಲಕವಾಗಿ ಉಳ್ಕೊಂಡು ಬಂದು ಒಂದಲ್ಲ ಒಂದಿನಾದ್ರ ಅರ್ಥವಾಗಿ ಸದ್ವಿಚಾರಗಳು ಬಂದು ಸತ್ಸಂಗ ಆದೀತು ಅಂತ ಹಿರಿಯರು ಕಲಾತ್ಮಕವಾಗಿ ರಚನೆ ಮಾಡಿದರೆ ನಾವು ಅದರಲ್ಲಿರುವ ಬೋಧೆ ಮರೆತು ಬಿಟ್ಟು ಕಲೆಗೆ ಹೆಚ್ಚಿನ ಪ್ರಾಧಾನ್ಯ ಕೊಟ್ಟು ಮುಖ್ಯವಾದ ತಿರುಳೇ ಮರೆತು ಬಿಡತಕ್ಕಂಥ ಸ್ಥಿತಿ ಪ್ರಾಪ್ತಿಯಾಗ್ತದೆ. ಜಗತ್ತು ಕಾಂತಿ ಇದು, ಇಲ್ಲಿ ಅತಿಶಯ ಎಣಿಸಬೇಡ. ಇದರ ಉಪಯೋಗ ಎಷ್ಟು ಅಷ್ಟಕ್ಕಾಗಿ ಬಹು ಎಚ್ಚರಿಕೆಯಿಂದ ಮಾಡು. ಬೆಂಕಿ ನಿನಗೆ ಜೀವನದಲ್ಲಿ ಅಗತ್ಯ ಬೇಕು, ಅಡಿಗೆಗೆ ಬೇಕು, ಶಾಖೋತ್ಪನ್ನಕ್ಕೆಲ್ಲ ಬೇಕು ಅಂತ ಯಾರು ಬೆಂಕಿಯನ್ನು ಮುದ್ದಿಸುವುದಿಲ್ಲ. ಬಹಳ ಪವಿತ್ರ ಭಾವನೆಯಿಂದ ದೂರದಲ್ಲೇ ನಿಂತು ಅದನ್ನು ಇಕ್ಕುಳದಲ್ಲಿ ಎಲ್ಲ ಕಂಡ ತಕೊಂಡು ಹೋಗಿ ಯಾರಿಗೆ ಮುಟ್ಟಿಸ್ತಿದ್ದ ಹಾಗೆ ಮುಟ್ಟಬೇಡ್ರೋ ಅಂತ ಎಚ್ಚರಿಸಿ ನಿರುಪಾಯವಾಗಿ ಹೇಗೆ ನಿರುಪಾಯವಾಗಿ ಉಪಯೋಗ ಮಾಡುತ್ತೇವೋ ಹಾಗೆ ಅರ್ಥ ಕಾಮಾದಿಗಳನ್ನು ವಿವೇಕವನ್ನತಕ್ಕಂಥ ಇಕ್ಕುಳದಲ್ಲಿ ಮೆಲ್ಲ ಹಿಡಿದು ಸುಡದಿದ್ದ ಹಾಗೆ ಎಚ್ಚರಿಕೆಯಿಂದ ಎಷ್ಟು ಬೇಕೋ ಅಷ್ಟು ಉಪಯೋಗ ಮಾಡಿಕೊಂಡು ಅದರ ಅತಿಶಯ ಎಣಿಸದೆ ಅದರ ಮಹತ್ವಕ್ಕೂ ನಿನ್ನ ಜೀವನದ ಉದ್ದೇಶ ಬೇರೆ ಏನಿದೆ ಇದನ್ನು ಅರ್ಥ ಮಾಡಿಕೋ. ಇದು ಸತ್ಸಂಗತಿಯಿಂದ ಅವರ ನಡೆ ನುಡಿಯಿಂದ ನಿನಗೆ ಗೊತ್ತಾಗ್ತದೆ. ಸಾಧು ಸಂತರು ಉಪದೇಶ ಮಾಡೋದಲ್ಲ, ನಡೆದು ತೋರಿಸೋದು. ಅವರ ನಡೆ ನುಡಿಯಿಂದಲೇ ಶಿಷ್ಯ ಅದನ್ನು ಅನುಸಂಧಾನ ಮಾಡ್ತಾನೆ. ನಮ್ಮಲ್ಲಿ ಹಿರಿಯರು ಒಂದು ಕಥೆಯ ಮೂಲಕ ಹೇಳಿದ್ದಾರೆ, ಗುರು ಶಿಷ್ಯರಿಬ್ಬರು ಯಾತ್ರೆಗೆ ಹೊರಡ್ತಾರೆ. ಕಾಡಿನಲ್ಲಿ ಗುರುಗಳು ಧ್ಯಾನ ಮಾಡುವ ಸಮಯ ಬಂತು. ಸಂಪ್ರಜ್ಞಾ ಸ್ಥಿತಿಯಲ್ಲಿ ಕುಳಿತಿದ್ದಾರೆ, ದೇಹ ಭಾನ ಇಲ್ಲ ಅವರಿಗೆ, ಅಖಂಡ ಸ್ಮೃತಿ ರೂಪವಾದ ಧಾರಣಾ ನಿಂತಿದೆ. ಶಿಷ್ಯನಿಗೆ ಇನ್ನೂ ಅಭ್ಯಾಸವಾಗಿರಲಿಲ್ಲ, ಸಾಧನೆ ಮಾಡುತ್ತಿದ್ದ. ಗುರುಗಳ ಮುಂದೆ ಕಣ್ಣು ಮುಚ್ಚಿ ಕೂತಿದ್ದ. ಗುರುಗಳು ಅಸಂಪ್ರಜ್ಞಾ ಸ್ಥಿತಿಯಲ್ಲಿ ಇದ್ದಾರೆ, ನಿರ್ವಿಕಲ್ಪ ಸ್ಥಿತಿ ಅಡಗಿದ್ದಾರೆ, ಬಾಹ್ಯ ಪ್ರಜ್ಞೆ ಇಲ್ಲ. ಕಾಡಿನ ಒಂದು ಸಿಂಹ ಗರ್ಜಿಸ್ತಾ ಮುಂದಕ್ಕೆ ಬರುತ್ತದೆ. ಶಿಷ್ಯ ಗರ್ಜನೆ ಕೇಳಿ ಕಣ್ಣು ತೆರೆದ. ಸಿಂಹವು ಗುರು ಶಿಷ್ಯರ ಕಡೆಗೆ ಬರತಾ ಇದೆ. ಶಿಷ್ಯ ಮಹೋದಯನು ಎದ್ದು ನಿಂತು, ಗುರುಗಳೇ, ನೀವು ಸರ್ವ ಸಮರ್ಥರಿದ್ದೀರಿ, ನಿಮ್ಮನ್ನು ನೀವೇ ಕಾಪಾಡಿಕೊಳ್ಳಬೇಕು ಅಂತ ಹೇಳಿ ತಾನು ಓಡಿ ಒಂದೊಂದು ಮರವನ್ನು ಹತ್ತಿ ಕುಳಿತು. ಸಿಂಹವು ಗುರುವಿನ ಬಳಿಗಾಗಿ ಬರ್ತದೆ. ಹೀಗೆ ಮೂಸಿ ನೋಡಿದರೆ ಕಲ್ಲು ಕೂತ, ಬಾಹ್ಯ ಪ್ರಜ್ಞೆ ಇಲ್ಲ. ಇದೊಂದು ಜಸ್ತು ಅಂತ ತಿಳ್ಕೊಂಡು ಸಿಂಹ ಹೊರಟು ಹೋಯಿತು. ಸಿಂಹ ಹೋದ ಮೇಲೆ ಗುರುಗಳು ಧ್ಯಾನದಿಂದಿಳಿದರು, ಶಿಷ್ಯ ಮರದಿಂದಿಳಿದ. ಇಬ್ಬರದ್ದು ಯಾತ್ರೆ ಮುಂದುವರಿಯಿತು. ಕಾಡಿನಲ್ಲಿ ಒಂದು ಜಾತಿಯ ಸೊಳ್ಳೆ ಗುರುಗಳ ಮೂಗಿನ ಮೇಲೆ ಕುಳಿತು ಸೊಳ್ಳೆ ಕಚ್ಚಿದಾಗ ಗುರುಗಳು ಅಯ್ಯೋ ಅಂತ ಗಟ್ಟಿಯಾಗಿ ಬೊಬ್ಬಿಟ್ರು. ಶಿಷ್ಯ ಪ್ರಶ್ನೆ ಮಾಡ್ತಾನೆ, ಗುರುಗಳೇ, ಸಿಂಹವೇ ತೆರಕ್ಕೆ ಬಂದಾಗ ನೀವು ಹೆದರಲಿಲ್ಲ ಕದಲಲಿಲ್ಲ, ಸೊಳ್ಳೆ ಕಚ್ಚಿದ್ರೆ ಯಾಕೆ ಬೊಬ್ಬಿಡ್ತೀರಿ? ಗುರುವಿಗೆ ಉಪದೇಶಕ್ಕೆ ಒಳ್ಳೆಯ ಸಂದರ್ಭ ಇದು, ಧ್ಯಾನ ಏನು ಅಂತ ನಿಲ್ಲಿಸಬೇಕಾಗಿತ್ತು. ಗುರುಗಳಂದ್ರು, ಮಗು, ಸಿಂಹ ನನ್ನ ಹತ್ರ ಬರುವಾಗ ನಾನು ದೇವರ ಹತ್ರ ಇದ್ದೆ, ಭಯವಿಲ್ಲ. ಸೊಳ್ಳೆ ಕಚ್ಚುವಾಗ ನಿನ್ನ ಹತ್ರ ಇದ್ದೇನೆ. ಅದಕ್ಕೆ ಎಂಥ ಉದಾಹರಣೆ ಶಿಷ್ಯ ಕೊಡ್ತ. ಆಗ ಧ್ಯಾನ ಅಂದ್ರೆ ಏನು ಅಂತ ಅವನಿಗೆ ಗೊತ್ತಾಯ್ತು. ಏಕಪ್ರಕ ಗುರುವನ್ನು ನಡೆದು ನುಡಿದು ತೋರಿಸ್ತ, ಯಾಕೆ ಅನುಭವಿ ಆತ. ಒಂದು ದಿವ್ಯಾತ್ಮವು ತನ್ನ ಅನುಭವವನ್ನು ಇನ್ನೊಂದು ಆತ್ಮಕ್ಕೆ ಧಾರೆ ಎರೆಯುತ್ತದೆ. ಒಂದು ಕಾರ್ಯ ಮತ್ತೊಬ್ಬ ಮಾಡುವ ಸಾಧ್ಯವಲ್ಲ. ಸಂತ ಜ್ಞಾನೇಶ್ವರಂದ ಭಂಗದಲ್ಲಿ ಹೇಳುತ್ತಾರೆ, ಗ್ರಂಥ ಓದಿದಾಕ್ಷಣ ಎಲ್ಲ ಬರ್ತದೆ ಅಂತ ತಿಳ್ಕೊಳ್ಬೇಡ. ಗ್ರಂಥ ಓದಿದ ಗ್ರಂಥಿಗಳೇ ಹೆಚ್ಚಾಗ್ತ, ಗ್ರಂಥಿಗಳಂದ್ರೆ ಗಂಟುಗಳು, ಯಾರು ಬಿಡಿಸೋದು ಅದನ್ನ? ಯಾವಾಗ ದೂರ ಹೋಗೋದು? ಅನುಭವಿ ಗುರುವಿನಿಂದ. ಇದು ಪರಮಾರ್ಥಕ್ಕೆ ಎಷ್ಟು ಮುಖ್ಯವೋ ವ್ಯವಹಾರದಲ್ಲೂ ಹಾಗೆ. ಸುಮ್ಮನೆ ಪುಸ್ತಕ ಓದಿ ಡಿಗ್ರಿ ಪಡೆದಿಂದ ಅಕ್ಷಣ ಅನುಭವ ಬರುತ್ತೆ ಅಂತ ತಿಳ್ಕೊಳ್ಬಾರ್ದು. ಒಬ್ಬ ಅನುಭವಿ ಯಾವ್ದು ಮಾಡ್ತಾನೆ ನೋಡಿ ತಿಳಿಲಿಕ್ಕೆ ನಿನಗೆ ಮಾರ್ಗದರ್ಶನ ಕೊಡ್ತದೆ ವಿದ್ಯೆ ಅಷ್ಟೇ. ಒಂದು ಲೌಕಿಕ ದೃಷ್ಟಾಂತ ನೋಡಿ, ಮನೆಗೆ ಹೊಸ ಸೊಸೆ ಬಂದಿದ್ದಾಳೆ, ಗ್ರಹ ವಿಜ್ಞಾನದಲ್ಲಿ ಪದವೀಧರೆ, ಹೋಮ್ ಸೈನ್ಸ್. ಅವಳು ಅಡುಗೆ ಮನೆ ಗ್ರಂಥಾಲಯ ಒಂದೇ ಕಡೆ, ಪುಸ್ತಕ ಕೈ ಹಿಡ್ಕೊಂಡೇ ಅಡುಗೆ ಮಾಡತಕ್ಕಂಥ, ಉಷ್ಣಮಕ ಯಂತ್ರಗಳನ್ನಿಟ್ಟುಕೊಂಡೇ ನೀರು ಕಾಯಿಸುವಳು, ಅಷ್ಟು ನಿಯಮ ಇದ್ದಿರತಕ್ಕಂಥ, ಚೆನ್ನಾಗ ತಕ್ಕಡಿಯಲ್ಲಿ ತೂಕ ಮಾಡಿ ಉಪ್ಪನ್ನು ಹಾಕ್ತಕ್ಕಂಥ ವೈಜ್ಞಾನಿಕವಾದ ಅಡುಗೆ ಅವಳು. ಮನೆಯಲ್ಲಿ ಹಿರಿಯ ಮುದಿ ಅತ್ತೆ ಇದ್ದಾಳೆ, ದೂರನಿತ್ತು ಒಂದಿಷ್ಟು ಉಪ್ಪು ಬಿಸಾಡಿದ ಸಾಕು ಅಡಿಗೆ, ಅಷ್ಟು ರುಚಿ ಅದು. ಒಂದಿನ ಅತ್ತೆ
ಒಬ್ಬಟ್ಟು ಮಾಡಿದ್ದಾಳೆ. ಗ್ರಹವಿಜ್ಞಾನದ ಪದವೀಧರೆ ಸೊಸೆ ಒಬ್ಬಟ್ಟು ನೋಡ್ತಾಳೆ, ಆಶ್ಚರ್ಯಪಟ್ಟು ತಿರುಗಿಸಿ ತಿರುಗಿಸಿ ನೋಡ್ತಾಳೆ, ಇದೆಲ್ಲ ಸ್ಟಿಚ್ ಮಾಡಿದ್ದಾರೆ, ಇದಕ್ಕೆಲ್ಲಿ ಹೊಲಿಗೆ ಹಾಕಿದ್ದಾರೆ, ಒಳಗೊಂದು ಹಿಟ್ಟುಂಟು, ಇನ್ನೊಂದು ಹಿಟ್ಟಿನ ಕವರಿಂಗ್ ಹೊರಗುಂಟು, ಆ ಕವರ್ ಮಾಡಿ ಹಿಟ್ಟು ಒಳಗೆ ತುರುಕಿಸಿದ್ರು, ಅದು ತುರುಕಿಸಿದ ಮೇಲೆ ಅದು ಹೊಲಿಗೆ ಹಾಕಿದ್ರು, ತಿರುಗಿಸಿ ತಿರುಗಿಸಿ ನೋಡ್ತಿದ್ರು, ಲ್ಯಾಮಿನೇಷನ್ ಎಲ್ಲಿ ಮಾಡಿಸಿದ್ರು, ಆ ಒಬ್ಬಟ್ಟು ತಿರುಗಿಸಿ ತಿರುಗಿಸಿ ನೋಡ್ತಾಳೆ. ನಾನು ಪರೀಕ್ಷೆಗೆ ಒಬ್ಬಟ್ಟು ಬರಲಿಲ್ಲ, ಅವಳಲ್ಲಿ ಕೇಳೋಣ ಅಂದ್ರೆ ಅವಳಿಗೇನು ಗೊತ್ತಿದೆ ಮುದುಕಿಗೆ, ನಾನು ಡಬಲ್ ಗ್ರಾಜ್ಯುಯೇಟ್, ಅವಳಿಗೇನು ಗೊತ್ತಿದೆ. ಅದೇ ಕೇಳಿ ಮೆಲ್ಲ ತಿಳ್ಕೊಳ್ಬೇಕು ಅಂತ ಬಹಳ ಉಪಾಯದಿಂದ, ಅತ್ತೆ ನೀವು ಒಬ್ಬಟ್ಟು ಮಾಡೋದು ಹೇಗೆ, ನಾವು ಮಾಡೋದು ಹೀಗಲ್ಲ, ನೀವು ಮಾಡೋದು ಹೇಗೆ. ಅವಳಿಗೆ ಮೋಸ ವಂಚನೆ ಒಂದು ಗೊತ್ತಿಲ್ಲ, ಡಿಗ್ರಿ ಇಲ್ಲ ನೋಡಿ ಪಾಪ. ಅವಳು ಸಹಜವಾಗಿ ಹೇಳಿದ್ಲು, ಬೇಳೆ ತಂದು ಹೀಗೆ ಬೇಯಿಸಿ ಅದು ನಂಗೆ ಗೊತ್ತಿದೆ, ಅದಕ್ಕೆ ಬೆಲ್ಲ ಹೀಗ ಅದು ನಂಗೆ ಗೊತ್ತಿದೆ, ಒಂದೊಂದೇ ಕೇಳ್ಕೊಳ್ಳೋದು ಗೊತ್ತಿದೆ ಗೊತ್ತಿದೆ ಗೊತ್ತಿದೆ ಗೊತ್ತಿದೆ. ಮುದಿ ಅತ್ತೆಗೂ ಸ್ವಲ್ಪ ಸಿಟ್ಟು ಬಂತು, ಒಂದೊಂದೇ ಕೇಳ್ಕೊಂಡು ಗೊತ್ತಿದೆ ಗೊತ್ತಿದೆ ಅಂತ ಹೇಳ್ತೀವಿ ಅಂತ ಕೊನೆಗೆ ಹೇಳಿದ್ಲು. ಆ ಒಬ್ಬಟ್ಟಿನ ಹೂರಣ ಎಲ್ಲ ಸಿದ್ಧ ಆದ ಮೇಲೆ ಅದಕ್ಕೆ ಒಂದು ಮುಷ್ಟಿ ಕಹಿ ಜೀರಿಗೆ ಹಾಕಬೇಕು, ಅದು ಗೊತ್ತಿದೆ ಅಂತ ಹೇಳಿದ್ಲು ಲೇಖಕ. ಈಗ ಕಹಿ ಜೀರಿಗೆ ಹಾಕಿ ಒಬ್ಬಟ್ಟು ಮಾಡಿದ್ಲು. ಗವಿಜ್ಞಾನದ ಒಬ್ಬಟ್ಟು ಯಾರು ತಿನ್ನಬೇಕು, ಬಾಣಂತಿ ತಿನ್ನಬೇಕೋ ಏನೋ, ಇನ್ಯಾರು ತಿನ್ನೋ ಸಾಧ್ಯ ಇಲ್ಲ, ಅನಿಸುತ್ತೆ ಯಾಕೆ ಅನುಭವ ಇಲ್ಲ, ಗ್ರಂಥ ಓದಿದ್ರೆ ಸಾಕೆ ನಿನಗೆ. ಇನ್ನೊಬ್ಬ ಅನುಭಾವಿಯಿಂದ ನೀ ಪಡ್ಕೊಳ್ಬೇಕು ಅಂದ ಬಳಿಕ ಅಲೌಕಿಕವಾದಂತಹ ಭಗವದ್ ವಿಚಾರಗಳನ್ನು ಯಾರು ಸಾಕ್ಷಾತ್ಕಾರಿಯೋ ಅವ ಮಾತ್ರ ತಿಳಿಸಬಲ್ಲ. ಅಂತಹ ಸಂತ ಗುರು ಸದ್ಗುರುವಿನ ಸನ್ಮಾರ್ಗದಲ್ಲಿ ನೀನು ನಡೆದಾಗ ನಿಶ್ಚಿಂತೆ ನಿನಗೆ, ಅವರು ನಿಂಗೆ ದಾರಿ ತೋರುತ್ತಾರೆ. ಒಬ್ಬ ಕೇಳಿದ, ಸ್ವಾಮಿ ಸಾಧು ಸಂತರು ದಾರಿ ತೋರುತ್ತಾರೆ ಅಂತ ನೀವು ಹೇಳ್ತೀರಿ, ದಾರಿ ಯಾರು ತೋರಿಸೋದಿಲ್ಲ, ರಸ್ತೆ ಬದಿಯಲ್ಲಿ ಕಂಬ ನಟ್ಟು ಅದ್ರಲ್ಲಿ ಹಾಕಲಿಲ್ವ ಹಲಿಗೆಯಲ್ಲಿ ಬೆಂಗಳೂರು ಇದು ಮೈಸೂರು ಅಂತ ದಾರಿ ತೋರಿಸೋದಿಲ್ವೇ. ಹೌದು, ಕವಲೊಡೆದು ನೀ ದಾರಿ ತಪ್ಪಿದ್ರೆ ನನ್ನ ಗುರಿ ಮುಟ್ಟಿಸ್ತದೋ, ಗುರು ನಿನ್ನನ್ನು ಗುರಿ ಮುಟ್ಟಿಸ್ತಾರೆ, ತಮ್ಮ ಅನುಭವದ ಧಾರೆ ಎರೆಯುತ್ತಾರೆ ಅವರಿಗೆ. ಆದ್ರಿಂದ ಸಾಧಕನು ಸುರಕ್ಷಿತನಾಗ್ತಾನೆ. ಅದಕ್ಕಾಗಿ ಸತ್ಸಂಗಕ್ಕೆ ವಿಶೇಷ ಮಹತ್ವ. ನಾರದ ಭಕ್ತಿ ಸೂತ್ರ ವಿಧಾಯಕವಾದಂತಹ ಸತ್ಸಂಗ ಹೇಳ್ತಾ, ಎಲ್ಲಿ ನಿಷೇಧಕವಿದೆ ಅದನ್ನೂ ಎಚ್ಚರಿಸಿ, ದುಸ್ಸಂಗ ಸರ್ವಥೈವ ತ್ಯಾಜ್ಯಾದಿತಿ. ಸತ್ಸಂಗದ ಮಹಿಮೆನೇ ಹೇಳಿದ್ದಿ, ಸರ್ವಥಾ ದುಸ್ಸಂಗವನ್ನು ತಿಳಿಸಬೇಕು ಅಂತ. ಇವ ಕೆಟ್ಟವ ಇವ ಒಳ್ಳೆಯವ ಅಂತ ಗುರುತಿಸಿ ಹೇಳಕ್ಕಾಗೋದಿಲ್ಲ. ಆದ್ದರಿಂದ ದೃಷ್ಟಾಂತದ ಮೂಲಕ ದಾಸರು ಹೇಳ್ತಾರೆ. ಮೋಹನ ದಾಸರ ಕೋಲಿನ ಹಾಡು, ಕೋಲಾಟದ ಹಾಡಿದು, ಅದರಲ್ಲಿ ಹೇಳುವ ತತ್ವಜ್ಞಾನ ನೋಡಿ, ಸಂದೇಹ ಇಲ್ಲದಿರತಕ್ಕಂಥ ಉದಾಹರಣೆ ದಾಸರದ್ದು. ಆ ಈರುಳ್ಳಿ ನೋಡಿದವರಿಗೂ ಕೊಯ್ಯುವವರಿಗೂ ತಿನ್ನುವವರಿಗೆ ನೀರು ಕಣ್ಣೀರಿಡಿಸ್ತದ ನೋಡಿ ಏಕ ಪ್ರಕಾರ. ದುರ್ಜನರ ಸಂಘ ಈರುಳ್ಳಿ ತಿಂದ ತೆರನಂತೆ, ಆ ತಿನ್ನಬೇಕು ಅನ್ನೋದಕ್ಕಾಗಿ ಎಷ್ಟು ಕಣ್ಣೀರಿಡಬೇಕಾಗುತ್ತೆ ಹೇಳಿ. ಅದಕ್ಕೋಸ್ಕರ ಸೂರಿ ಜನರ ಸಂಘ ಸುಧೀಯ ಪ್ರಾಶನ ಮುಂದೆ ಹೇಳ್ತಾರೆ ಸತ್ಸಂಗದ ಮಹಿಮೆ. ಒಳ್ಳೆ ಜನರ ಸಂಘ ಮಲ್ಲಿಗೆ ಮುಡಿದಂತೆ, ಒಂದು ಜಾಪದ ಹಾಡಿನಲ್ಲಿ ದಾಸರು ಕೋಲಾಟ ಸಾತ್ರಶನ ಮಾಡಿ ಎಷ್ಟು ಸುಂದರವಾಗಿ ಮುಟ್ಟಿಸ್ತಾರೆ ನಮಗೆ. ಸತ್ಸಂಗದ ಪ್ರಯೋಜನ ಎಲ್ಲರೂ ಪಡೆಯಬೇಕು ಅಂತ, ಅದಕ್ಕಾಗಿ ಮಲ್ಲಿಗೆ ದೃಷ್ಟ ಅಂತ. ಬಹಳ ಉಳ್ಳ ಮಲ್ಲಿಗೆ ಯಾರು ಬೇಕಾದ್ರೂ ಮುಡ್ಕೊಳ್ಬಹುದು, ಮೂಸಲಿ ಕಡ್ಡಿ ಉಂಟು ನಮಗೆ ಅಲ್ರಿ, ದುಡ್ಡು ಕೊಟ್ಟು ಮುಡಿದದ್ದು ನಾವು ಮೂಸಲಿಕ್ಕಾರೆ ನೀವೊಂದು ಮೂಗು ಮುಚ್ಕೊಳ್ಬೇಕೆಂದು ಮುಂದೆ. ಸದ್ವಿಚಾರಗಳು ಎಲ್ಲೆಡೆ ಜನರು ವಿಕಾರ ಮಾಡಬೇಕು. ಯಾರೋ ಒಬ್ಬ ಸಂತ ಸಾಧನೆ ಮಾಡಿ ಗುರಿ ಮುಟ್ಟಿದ್ದಾನೆ, ಅದು ನಿನಗೂ ಪ್ರಯೋಜಕವಾಗಿರತಕ್ಕಂಥದ್ದು ಒಂದು ದೃಷ್ಟಾಂತ ಕೊಡ್ತಾನೆ. ದುಸ್ಸಂಗವನ್ನು ಅವಶ್ಯ ತ್ಯಜಿಸು ಅಂತ, ಅದು ನಿಷೇಧಕ, ಇದು ವಿಧಾಯಕ. ಸತ್ಸಂಗ ಮಾಡಬೇಕಾಗ್ತು. ಮೊದಲು ಉಪದೇಶದಲ್ಲಿ ನಿಷೇಧಕ ವಾಕ್ಯ ಹೇಳಿದರೆ ವಿಧಾಯಕ ಯಾವುದು ಅಂತ ಜನರಿಗೆ ಅರ್ಥ ಆಗ್ತಾ ಇತ್ತು. ಈಗ ನಿಷೇಧಕ ಹೇಳಿದರೆ ಜನರಿಗೆ ಅರ್ಥ ಆಗೋದಿಲ್ಲ. ಇಬ್ಬರು ಹೊಡೆದಾಡಿಕೊಳ್ಳುವಾಗ ಒಬ್ಬ ವ್ಯಕ್ತಿ ಬಂದು ಹೇಳಿದ, ತಮ್ಮ ನೀವು ಹೊಡೆದಾಡಿಕೊಳ್ಳಬಾರದು, ಇದು ನಿಷೇಧಕ ವಾಕ್ಯ. ಹೊಡೆದಾಡಿಕೊಳ್ಳಬಾರದು ಎಂಬ ಈ ಶಬ್ದದಲ್ಲಿ ನೀವು ಪರಸ್ಪರ ಪ್ರೀತಿಯಿಂದಿರಬೇಕೆಂಬ ಸಂದೇಶ ಉಂಟು. ವಿಧಾಯಕದ ಸಂದೇಶ ಅಲ್ಲುಂಟು, ನೀವು ಹೊಡೆದಾಡಿಕೊಳ್ಳಬಾರದು ಅಂದರೆ ಪ್ರೀತಿಯಿಂದಿರಬೇಕು ಅಂತ ಅರ್ಥ. ಇವರಿಗೆ ವಿಧಾಯಕ ಅರ್ಥವಾಗಲಿಲ್ಲ, ಹೊಡೆದಾಡಿಕೊಳ್ಳೋದು ನಿಲ್ಲಿಸಿದ್ರು. ನಿಮ್ಮ ಮಾತಿಗೆ ಗೌರವ ಕೊಡ್ತೇವೆ, ಹೊಡೆದಾಡೋದು ನಿಲ್ಲಿಸಿದ್ರು. ಅವ್ರು ಹೋದ್ಮೇಲೆ ಬಡದಾಡಿದರು. ಯಾಕೆ ಬಡದಾಡ್ತೀಯೋ,
ಅವ್ರು ಬಡದಾಡಬಾರ್ದು ಅಂತ ಹೇಳಲಿಲ್ಲ, ಹೊಡೆದಾಡಬಾರ್ದು ಅಂತ ಮಾತ್ರ ಹೇಳಿದ್ದಾರೆ. ಮತ್ತೆ ನಾವು ಹೋಗಿ ಆ ಸ್ವಾಮಿಗಳನ್ನ ಕರ್ಕೊಂಡು ಬಂದರು. ನೋಡ್ರಿ ಸ್ವಲ್ಪ ಹೇಳಿ, ಇನ್ನೂ ಹೊಡೆದಾಡ್ಕೊಳ್ತಾ ಇದ್ದಾರೆ, ಬಡದಾಡ್ಕೊಳ್ತಾ ಇದ್ದಾರೆ. ಸ್ವಾಮಿಗಳು ಬಂದು ಮತ್ತೆ ಹೇಳಿದ್ರು, ತಮ್ಮ ನೀವು ಬಡಿದಾಡ್ಕೊಳ್ಬಾರ್ದು ಅಂತ, ಅದರ ಅರ್ಥ ಪ್ರೀತಿಯಿಂದಿರಬೇಕು ಅಂತ. ಆಗಲಿ ಸ್ವಾಮಿ, ನಿಮ್ಮ ಮಾತಿಗೆ ಗೌರವ ಕೊಡ್ತೇವೆ ಅಂತ ಬಡದಾಡೋರು ನಿಲ್ಲಿಸಿದ್ರು. ಅವ್ರು ಹೋದ್ಮೇಲೆ ಕಡದಾಡಿದ್ರು. ಈಗ ಹೊಡೆದಾಡಬೇಡ ಅಂದೇ ವಾಕ್ಯದಲ್ಲಿ, ಹೊಡೆದಾಡಬೇಡ, ಬಡಿದಾಡಬೇಡ, ಕಡಿದಾಡಬೇಡ ಎಲ್ಲವೂ ಬಂತು. ನೀವು ಪರಸ್ಪರ ಪ್ರೀತಿಯಿಂದಿರಬೇಕೆಂಬ ಸಂದೇಶವೂ ಅಲ್ಲಿರುತ್ತದೆ. ದುಸ್ಸಂಗ ಸರ್ವಥೈವ ತ್ಯಾಜ್ಯ ಮನುಷ್ಯ ವಾಕ್ಯದಲ್ಲಿ ಸತ್ಸಂಗದಲ್ಲಿರುವಂತರ್ಥ. ಅದನ್ನೇ ಹುಡುಕಬೇಕು. ದುರ್ಲಭವಾದ ವಸ್ತು. ಎಲ್ಲ ಸಾಧು ಸಂತರು ಮಹಾತ್ಮರು ಇದನ್ನು ಸ್ಪಷ್ಟಪಡಿಸುತ್ತಾರೆ. ಭಾಗವತದಲ್ಲಿ ಉಪಾಖ್ಯಾನವಿದೆ, ಅಜಾಮಿಲ ಕಾನ್ಯಕುಬ್ಜ ಬ್ರಾಹ್ಮಣ ಸಕಲ ಶಾಸ್ತ್ರಗಳನ್ನು ತಿಳಿದವ, ಆದರೆ ಏನು ಮಾಡಲಿ, ಇಂದ್ರಿಯಗಳ ಸಂಕುಲದಲ್ಲಿ ಸಿಕ್ಕಿ ಪ್ರಮಥನಶೀಲವಾದಂತಹ ಇಂದ್ರಿಯಗಳಿಗೆ ದಾಸನಾಗಿ ವಿಷಯೋಪಭೋಗದಲ್ಲಿ ಬಿದ್ದು ಹೋಗಿದ್ದ. ಅವನ ಹೆಸರು ಅಜಾಮಿಲ. ಅಜ ಅಂತ ಹೇಳೋದು ಮೇಕೆಗೆ. ನೀವು ಆನೆ ಹೊಟ್ಟೆ ತುಂಬಿಸ್ಲಿಕ್ಕೆ ಆಗ್ತದೆ, ಮೇಕೆ ಹೊಟ್ಟೆ ತುಂಬಿಸ್ಲಿಕ್ಕಾಗೋದಿಲ್ಲ. ಅಜಾಮಿಲ ವಿಷಯೋಪಭೋಗದಲ್ಲಿ ಬಿದ್ದು ಹೋಗಿದ್ದ. ಅನೀತಿಯಿಂದ ಒಬ್ಬ ಸಂಸಾರಿ ಪಾಲಿಸಬೇಕಾದ ನೀವು ಕೂಡ ಪಾಲಿಸಲಿಲ್ಲ. ಒಬ್ಬ ಪತಿತ ಸ್ತ್ರೀಯಲ್ಲಿ ಸಂತಾನ ಪಡೆಯುತ್ತಾನೆ, ಎಂಟನೆಯ ಬಾರಿ ಆಕೆ ಗರ್ಭಿಣಿ, ದೇಹ ವಿಕ್ರಯದಿಂದ ಬದುಕತಕ್ಕಂಥವಳು, ನಾಚ್ತಾಳೆ, ಪಶ್ಚಾತ್ತಾಪ ಉಂಟಾಗ್ತದೆ. ಆ ದಾರಿಯಲ್ಲಿ ಸಾಧು ಸಂತರು ಯಾತ್ರೆಗೆ ಹೊರಟಿದ್ರು. ಯಾವುದೇ ಗೊತ್ತು ಗುರಿ ಇಲ್ಲ, ಸುಜೀವಿಗಳನ್ನು ಉದ್ಧಾರ ಮಾಡಲಿಕ್ಕಾಗಿ ಅವರಿಗೆ ಯಾತ್ರೆ. ಸರ್ವತ್ರ ಪರಮಾತ್ಮ ನೋಡುವವರು ಹುಡುಕೊಂಡು ಹೋಗತಕ್ಕಂಥವರಲ್ಲ. ದೇವರು ಎಲ್ಲಾ ಕಡೆ ಇದ್ದ ಅಂದ ಮೇಲೆ ಹುಡುಕೋದೇನು? ದೇವರನ್ನು ಹುಡುಕೋದಲ್ಲ, ದೇವರನ್ನು ತಿಳಿಯೋದು ಅಷ್ಟೇ. ಸಾಧು ಸಂತರು ತಿಳಿದವರು ಆ ಮಾರ್ಗದಲ್ಲಿ ಬರುವಾಗ ಎಂಟನೆಯ ಬಾರಿ ಗರ್ಭವತಿಯಾದಂಥ ಅಜಾಮಿಲನ ಈ ಪತಿತ ಪತ್ನಿ ಬಂದು ಕೈ ಮುಗಿಯುತ್ತಾಳೆ, ಮಹಾತ್ಮರೇ ನಾನು ದುಷ್ಟಳು, ದುಶ್ಶೀಲಳು, ಅನಾರಿವಾದ ಸ್ಥಿತಿಯಲ್ಲಿ ನಾನು ಈ ಗತಿಯಲ್ಲಿದ್ದೇನೆ. ತಾವು ನನ್ನ ಮನೆಗೆ ಬಂದು ಪಾದಸ್ಪರ್ಶ ಮಾಡಿ ನನ್ನ ಉದ್ಧಾರ ಮಾಡಬೇಕು. ಸಾಧು ಸತ್ಪುರುಷ ನೋಡಿದ್ರೆ, ತಾಯೇ ನಮ್ಮ ದೃಷ್ಟಿಯಲ್ಲಿ ಯಾರು ಪಾಪಿಗಳು ಪತಿತರು ಅಂತಿಲ್ಲ. ಮಾತೇ ನೀ ಕರೆದಿದ್ದೀ, ನಿಮ್ಮ ಮನೆಗೆ ಬರ್ತೇವೆ, ಆದರೆ ನಾವು ಎಲ್ಲೂ ಏನೂ ಸ್ವೀಕಾರ ಮಾಡುವುದಿಲ್ಲ. ನಿಸರ್ಗದತ್ತವಾದ ವಸ್ತುಗಳನ್ನು ಮಾತ್ರ ಪಡೆಯತಕ್ಕಂಥವರು. ನಿನ್ನ ಮನೆಗೆ ಸುಮ್ಮನೆ ಬರ್ತೇವಂದರು ಭಗವನ್ನಾಮ ಸಂಕೀರ್ತನ ಹೇಳ್ತಾ ಆ ಪತಿತೆಯ ಮನೆಯೊಳಗೆ ಬರ್ತಾಳೆ. ಅಜಾಮಿಲ ಇಷ್ಟು ತಪ್ಪು ಅಪರಾಧ ಮಾಡಿಯೂ ಕೂಡ ಇಂದ್ರಿಯಗಳಲ್ಲಿ ಸಿಕ್ಕಿ ಒದ್ದಾಡ್ತಾ ಇರುವ ವ್ಯಕ್ತಿಯಲ್ಲಿ ಇನ್ನೂ ಕೂಡ ಏನೂ ಮಾಡಲಿಲ್ಲ ಅನ್ನೋ ಪವಿತ್ರತಾನೊಂಬ ಅಹಂಕಾರ. ಈಕೆ ಹೋಗಿ ಎಬ್ಬಿಸಿದ್ಲು. ಮಹಾತ್ಮರು ಯಾರೋ ಯಾತ್ರಿಕರು ಬಂದಿದ್ದಾರೆ, ಜ್ಞಾನಿಗಳು, ಹೇಳಿ ಹೋಗಿ ಇವ್ರಿಗೆ ನಮಸ್ಕಾರ ಮಾಡಿ. ಆಮೇಲಿಂದ ಯಾರೋ ತಿರುಕುರು, ಅವರಿಗೇನು ಶಾಸ್ತ್ರ ಜ್ಞಾನ ಇದೆ? ಇಷ್ಟೆಲ್ಲ ಮಾಡಿಯೂ ದೊಡ್ಡ ಶಾಸ್ತ್ರಿ ಅಂತೇವ. ಹೊರಗೆ ಬರ್ತಾನೆ, ಸಾಧು ಸಂತರು ಕೈ ಮುಗಿದ್ರು. ಅವನ ಅವಗುಣಗಳು ಎಣಿಸಲಿಲ್ಲ, ಅವನನ್ನು ಹೊಗಳಿದ್ರು. ಈ ದುರಭಿಮಾನಿಗಳಿಂದ ಏನಾದರೂ ಕೆಲಸ ನಿಮಗೆ ಮಾಡಿಸ್ಕೊಳ್ಬೇಕಾದ್ರೆ ಅವ್ರನ್ನ ಹೊಗಳಿದ್ರೆ ಸಾಕಷ್ಟು, ಬಹಳ ಸಂತೋಷ ಪಡ್ತಾರೆ, ನಿಮ್ ಕೆಲಸ ಆಗ್ತದೆ. ಸಾಧು ಸಂತರ ದ್ವೇಷ ಯಾಕೆ ಮಾಡಲಿ ಅಂತ ಹೊಗಳಿದ್ರು. ಸರಿ, ಏನು ಬೇಕು ನಿಮಗೆ? ಅಜಾಮಿಲನ ಬಳಿಯಲ್ಲಿ ಸಾಧು ಸಂತರು ಕೇಳಿದರು, ಕೈ ಮುಗಿದ್ರು. ಬ್ರಾಹ್ಮಣೋತ್ತಮ, ನಮಗೇನು ಅಪೇಕ್ಷೆ ಇಲ್ಲ, ಈ ಬಾರಿ ಗಂಡು ಮಗು ಹುಟ್ಟಿದ್ರೆ ಅದಕ್ಕೆ ನಾರಾಯಣ ಅಂತ ಹೆಸರಿಡಪ್ಪ, ನಾರಾಯಣ ಅಂತ ಹೆಸರಿಡು. ಅಜಾಮಿಲ ಸಿಟ್ಟಿಗೆದ್ದ, ನನ್ನ ಮಗುವಿಗೆ ಹೆಸರಿಡ್ಲಿಕ್ಕೆ ನಿಮ್ಮನ್ನೇನು ಕೇಳೋದು ದರಿದ್ರು? ಪತ್ನಿ ಬಂದು ಹೇಳಿದ್ಲು, ಏನಿಂಥ ದಾರ್ಷ್ಟ್ಯ ನಿಮ್ಮದು, ಅವರೇನ್ ತಪ್ಪು ಹೇಳಿದ್ರು? ಅವರು ಮಾರ್ಗ ಹಿಡಿದ್ರೆ ನಿಮ್ಗೆ ಉದ್ಧಾರ ಆಗ್ತದೆ, ತಿಳ್ಕೊಳ್ಳಿ. ಪತ್ನಿ ಹೇಳಿದ್ಲು, ಒಪ್ಪಿದ. ಇನ್ಯಾರು ಹೇಳಿದ್ರು ಒಪ್ಪುವನಲ್ಲ, ಯಾಕಂದ್ರೆ ಗಂಡ ಹೆಂಡರಲ್ಲಿ ಜಗಳ ಇದ್ರೂ ಕೂಡ ಒಳಗೊಂದು ಆತ್ಮವಿಶ್ವಾಸ ಇರ್ತದೆ. ಒಬ್ಬರನ್ನು ಬಿಟ್ಟು ಒಬ್ಬರು ನಾವು ಇರಲಾರಿವು ಅನ್ನತಕ್ಕಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅಪ್ರಿಯವಾದಂಥ ಪ್ರೀತಿ ಇರ್ತದೆ. ಜಗಳಾಡುವಾಗ ಇಬ್ಬರೂ ಸಮಾನರೆನಿಸ್ತಾರೆ. ಗಂಡಸರಿಗಿಂತ ಹೆಣ್ಣು ಮಕ್ಕಳು ಇನ್ನೂ ಯುಕ್ತಿವಾದದಲ್ಲಿ ಜಾಣರು. ಏನು ಜಗಳ ಆಗುವಾಗ ಗಂಡ ಹೆಂಡತಿನ ಬೈದ, ಥೂ ನಾಯಿ ಅಂತ ಬೈದ. ಅವಳೇನು ಜಗಳಾಡಲಿಲ್ಲ, ಅಲ್ರಿ ನೀವು ಯಾಕ್ರಿ ಬೊಗಳೋದು ಅಂದ. ಒಂದು ನಾಮಪದ, ಇನ್ನೊಂದು ಕ್ರಿಯಾಪದ, ಏನು ಜಗಳ ಇಲ್ಲ. ಒಂದು ನಿಮಿಷ
ಜಗಳವನ್ನೂ ಬಹಳ ಯುಕ್ತಿಯಿಂದ ಮಾಡತಕ್ಕಂಥ ಬಳೆ ಬಿತ್ತಕ್ಕಂಥ ಸಾಂಸಾರಿಕ ನಿಯಮಗಳು. ಆಕೆ ಹೇಳಿದ್ಲು, ನಿಮಗೇನ್ ನಷ್ಟ ಮಗುವಿಗೆ ನಾರಾಯಣ ಅಂತ ಹೆಸರಿಟ್ರೆ? ಒಂದು ಕ್ಷಣದ ಸತ್ಸಂಗದ ಫಲದಿಂದ ಮಗುವಿಗೆ ನಾರಾಯಣ ಅಂತ ಹೆಸರಿಡ್ತಾನೆ. ಅಂತ್ಯಕಾಲದಲ್ಲಿ ಅವನ ವಿಕಾರವನ್ನು ಕಂಡು ಎಲ್ಲರೂ ತಿಳಿಸಿ ಹೋದಾಗ ಆ ಕೊನೆಯ ಮಗ ನಾರಾಯಣ ಮಣ್ಣಿನಲ್ಲಿ ಆಡ್ತಾ ಇದ್ದ. ಗಂಟಲೊಣಗಿದೆ, ನೀರು ಬೇಕಾಗಿತ್ತು. ನಾರಾಯಣ ಅಂತ ಕರೀಲಿಕ್ಕೆ ಪ್ರಯತ್ನ ಮಾಡ್ತಾನೆ, ನಾಲಿಗೆ ಹೊರಳು ನಾರಗ ಅಂತ ಕರೀತಾನೆ. ತಂದೆಯ ವಿಕಾರವನ್ನು ಕಂಡು ಅವನು ಓಡ ಹೋಗ್ಬಿಟ್ಟ. ಆಗ ಮಗನ ಹೆಸರು ಒಂದು ನಿಮಿತ್ತವಾಯಿತಷ್ಟೆ. ಮೊದಲೇ ಶಾಸ್ತ್ರಜ್ಞಾನ ಉಗಮ, ಭಗವಂತನ ಅನುಗ್ರಹವಾಗಲಿಕ್ಕೆ ವೇಳೆ ಇಲ್ಲ, ಸತ್ಸಂಗವಾಗಿದೆ. ಸಾಧು ಸಂತರು ಮಗುವಿಗೆ ನಾರಾಯಣ ಅಂತ ಹೆಸರಿಟ್ಟು ಅಂತ ಹೇಳಿದ್ರು ಯಾಕೆ ಅಂತ ಅರ್ಥಿತ್ತವನು. ಒಂದು ಕ್ಷಣದ ಸತ್ಸಂಗ ಅದು. ನಿಜ ನಾರಾಯಣನ ಲಕ್ಷ ನಡುತ್ತದೆ. ಪ್ರಕಾರ ಕೋಟಿ ಕೋಟಿ ಅಪರಾಧ ಮಾಡಿದ್ರೇನಾಯ್ತು, ಸತ್ಸಂಗದ ಪ್ರಭಾವದಿಂದ ಈ ಮಗ ನಾರಾಯಣನಲ್ಲಿ ರಕ್ಷಣೆ ಕೊಡುವವ. ನಿಜ ನಾರಾಯಣನ ಲಕ್ಷ ನಡುತ್ತದೆ. ಪ್ರಕಾರ ಮೊದಲೇ ಶಾಸ್ತ್ರಜ್ಞಾನ ಉಳ್ಳವಾದ್ರಿಂದ ಸದ್ವಿಚಾರಗಳ ಜೊತೆಗೆ ಸತ್ಸಂಗ ಸೇರಿತು, ಮುಂದಿನ ಜೀವನವನ್ನು ಪರಿಶುದ್ಧಗೊಳಿಸಿದ, ಪಶ್ಚಾತ್ತಾಪದಿಂದ ಪರಿದಗ್ಧ ಮಾನಸನಾದ ಮುಂತಾದ ಕಥೆ ಉಪಕ್ರಮವಾಗ್ತದ ಭಾಗವತದಲ್ಲಿ. ಅವನಿಗೆ ಬಂದುದು ಅಪಮೃತ್ಯು. ಅಪಮೃತ್ಯುವನ್ನೂ ಸಾಧನೆಯಿಂದ ಬಿಡಿಸಿಕೊಳ್ಳಬಹುದು, ಮಹಾಮೃತ್ಯುವನ್ನು ಯಾರು ಎಂದು ತಪ್ಪಿಸಿಕೊಳ್ಳಲಿಕ್ಕಾಗುವುದಿಲ್ಲ. ಭಗವಂತನನ್ನು ನಿಮಿತ್ತವಾಗಿ ಪ್ರಾರ್ಥಿಸಿ ಪ್ರೀತಿಸತಕ್ಕಂಥ ಆ ಸ್ಥಿತಿ ಪ್ರಾಪ್ತಿಯಾಗಲೋಸ್ಕರವಾಗಿ ನಾವು ಪ್ರಪಂಚಕ್ಕೆ ಬಂದದ್ದೇ ಅದಕ್ಕೋಸ್ಕರ. ನಮ್ಮ ಉದ್ದೇಶವೇ ಭಗವಂತನ ಪಡೆಯಲಿಕ್ಕೆ ಬಂದವರನ್ನ ಮುಖ್ಯ ಉದ್ದೇಶವೇ ಮರೆತು ಸಾಮಾನ್ಯ ವಸ್ತುವಿನ ಕುರಿತೇ ಜಡವಸ್ತುಗಳಲ್ಲಿ ತಾದಾತ್ಮ್ಯ ಹೊಂತಾಯಿತು. ಸತ್ಸಂಗ ಮಾಡ್ತೇನೆ, ಸದ್ವಿಚಾರ ಮಾಡ್ತೇನೆ ಅನ್ಬೇಡ, ಇಲ್ಲಿ ಸಮಸ್ಯೆ ಹೋದಂತಿಲ್ಲ, ಬರೋದು ಮಾತ್ರ. ಒಬ್ಬ ತರುಣ ಹೇಳಿದ, ದಾಸರೇ ನನಗೀಗ ಬಡತಿ ಸಿಕ್ಕಿದೆ, ಸಂಬಳ ಹೆಚ್ಚಾಗಿದೆ, ಒಂದು ಫ್ಲ್ಯಾಟ್ ತಗೊಂಡಿದ್ದೇನೆ, ಒಂದು ಕಾರ್ ತಗೊಂಡಿದ್ದೇನೆ, ಏನು ಸಮಸ್ಯೆ ಇಲ್ಲಡ ದಾಸರೇ, ಇನ್ನೊಂದು ಮದುವೆ ಮಾಡಿಕೊಂಡ್ರೆ ಆಯ್ತು ಅಷ್ಟೇ ಅಂತ. ಅವನಿಗೆ ಗೊತ್ತಿಲ್ಲ ಸಮಸ್ಯೆ ಆಮೇಲೆ ಶುರು ಆಗೋದೊಂದು ಗೊತ್ತೇ ಇಲ್ಲ ಅವನು, ಸಮಸ್ಯೆ ಇಲ್ಲ ಅಂತ. ಇಲ್ಲಿ ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಾ ಇರತಕ್ಕಂಥದ್ದು. ಸಮುದ್ರದಲ್ಲಿ ಎಡಬಿಡದೇ ಬಂದಂತಹ ತೆರೆಗಳ ಉಪಾಧಿ ಇಲ್ಲಿ.

0: ಸಾಧು ಸಂತರು ನಮಗದು ಉಪದೇಶ ಕೊಡ್ತಾರೆ. ಆ ಎಚ್ಚರಿಕೆಯಿಂದ ನೀ ಪ್ರಪಂಚಕ್ಕಾಗಿ ಬಂದಲ್ಲ, ಸಾಧನ ಶರೀರವಿದು, ಪ್ರಾಣಿಗಳದ್ದು ಭೋಗ ಶರೀರ, ನಿನ್ನದು ಸಾಧನ ಶರೀರ. ಸಾಧನ ಶರೀರವಿದು, ಸಾಧು ಪ್ರಿಯ ಕೊಟ್ಟದ್ದು ಸಾಧಾರಣವೂ ಅಲ್ಲ. ಅದರ ಮಹತ್ವ ಹೇಳ್ತಾರೆ. ಬಹೂನಾಂ ಜನ್ಮನಾಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆಯಲ್ಲಿ ಎಷ್ಟೋ ಜನ್ಮದಲ್ಲಿ ಸಾಧನೆ ಮಾಡಿ ಬರ್ತಕ್ಕಂಥದ್ದು. ದುರ್ಲಭಂ ಮಾನುಷಂ ಜನ್ಮ ತದಪ್ಯದ್ಧುವಮರ್ಥದಂ ಕೌಮಾರೋ ಅಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನೆ. ಪ್ರಹ್ಲಾದರಾಗಿ ಹೇಳ್ತಾರೆ, ಚಿಕ್ಕಂದಿನಲ್ಲೇ ಸಣ್ಣ ವಯಸ್ಸಿನಲ್ಲೇ ಸತ್ಸಂಗದಿಂದ ಸದ್ವಿಚಾರಗಳಿಂದ ಭಗವದ್ಭಕ್ತಿ ಪ್ರಮಗಳನ್ನ ಬೆಳೆಸಿಕೋ ಅಂತ ಹೇಳ್ತಾ ಇದ್ದಾರೆ. ಬಹುಜನ್ಮದ ಪುಣ್ಯ ವಿಶೇಷ ದೊರಕತಕ್ಕಂಥ ಸತ್ಸಂಗ, ಒಂದು ಕ್ಷಣವಾದರೂ ಇದರಿಂದ ಮುಕ್ತರಾದವರಿದ್ದಾರೆ. ಪರೀಕ್ಷಿತನಿಗೆ ಸಂದೇಹ ಬಂದು ಕೇಳ್ತಾನೆ, ಈ 7 ದಿನದ ಅವಧಿ ಸಾಕೇ ನನಗೆ ಭಾಗವತ ಶ್ರವಣದಿಂದ ಭಗವಂತನಲ್ಲಿ ಚಿತ್ತ ಏಕಾಗ್ರವಾಗಿಸ್ಲಿಕ್ಕೆ ಸಾಕಾಗ್ತದೇನು? ಪರೀಕ್ಷಿತನಿಗೆ ಭರವಸೆ ಪ್ರಶುಕಮುನಿಗಳು, ದೀರ್ಘ ಬಾಹು ಕಠ್ವಾಂಗನೇ ಮೊದಲಾದಂಥ ರಾಜರಿಗೆ ಕೆಲವೇ ಕ್ಷಣದ ಮೊದಲು ಪ್ರಪಂಚದ ಯಥಾರ್ಥದ ಅರಿವು ಉಂಟಾಗಿ ಕ್ಷಣದಲ್ಲೇ ಚಿತ್ತವು ಪರಮಾತ್ಮಲ್ಲಿ ಏಕಾಗ್ರವಾಗಿ ಮುಕ್ತರಾಗಿತ್ತು. ಆದ್ದರಿಂದ ಭಗವಂತನ ಕಡೆಗೆ ನನ್ನ ಚಿತ್ತ ಹರಿಯಲಿಕ್ಕೆ ಅಷ್ಟು ಕಾಲ ಸಾಕೇ ಹೀ ಕಾಯಬೇಡ, ಭಗವದ್ ಅನುಗ್ರಹದಿಂದ ನನಗೆ ಸಿದ್ಧಿಸ್ತದದು. ಅದು ಕೇವಲ ನಿನ್ನ ಪ್ರಯತ್ನ ಅಲ್ಲ, ಒಂದು ಭಾಗ ಮಾತ್ರ ಅದು. ಭಗವತ್ ಪ್ರಸಾದತ್ವೇನ ಅವನ ಅನುಗ್ರಹದಿಂದಲೇ ಸಿದ್ಧವಾಗ್ತದೆ. ಆದ್ದರಿಂದ ಅನುಗ್ರಹಕ್ಕಾಗಬೇಡು. ನಷ್ಟೋ ಮೋಹ ಸ್ಮೃತಿ ತ್ವತ್ ಪ್ರಸಾದಾನ್ಮಯ ಅಚ್ಯುತ, ನಿನ್ನ ಅನುಗ್ರಹದಿಂದ ಆಯಿತು ಅಂತ ಸ್ಥಿತೋಸ್ಮಿ ಸಂದೇಹ ಕರಿಷ್ಯೇ ವಚನಂತು. ಭಗವಂತನ ಅನುಗ್ರಹದಿಂದ ಸಿದ್ಧವಾಗಬೇಕಾಗ್ತು. ಸಾಧನ ಶರೀರವನ್ನು ಸಾಧುಪ್ರಿಯ ಕೊಟ್ಟದ್ದು ಅಂತ ಹೇಳ್ಕೊಂಡು ಸಮಾಧಾನದ ಉಪಿ ಮಾಡುವಂತ ಎಲ್ಲ ಉಪದೇಶ ಮನುಷ್ಯರಿಗಾಗಿರೋದು ನೋಡಿ. ಒಬ್ಬ ಕೇಳಿದ ದಾಸರೆ, ಇದೆಲ್ಲ ಮನುಷ್ಯರಿಗೇ ಯಾಕ್ರಿ ಉಪದೇಶ ಮಾಡೋದು? ಎಷ್ಟೋ ಬುದ್ಧಿ ಇಲ್ಲದ ಪ್ರಾಣಿಗಳುಂಟು, ಕ್ರೂರ ಪ್ರಾಣಿಗಳುಂಟು, ಅದಕ್ಕೆಲ್ಲ ಉಪದೇಶ ಮಾಡಿ ಭಾಷೆ ಹೇಳಿಕೊಟ್ಟು ಅವುಗಳ ಸರಿಪಡಿಸ್ಬೇಕೋ ಬೇಡುವ? ದಾಸರಂದರು, ಮನುಷ್ಯರಿಗೆ ಉಪದೇಶ ಮಾಡುವುದು ಯಾಕೆಂದ್ರೆ, ಈ ತನಕ ಯಾವುದಾದ್ರೂ ಒಂದು ಎಮ್ಮೆ ತನ್ನ ಹಾಲಿಗೆ ತಾನು ನೀರು ಹಾಕಿದ್ದಿಲ್ಲ. ಅದು ಹಾಕೋದು ಯಾರು? ಮನುಷ್ಯ. ಹಾಕಬೇಡ ಅಂತ ಹೇಳಬೇಕಾಗ್ತದೆ, ಉಪದೇಶ ಮಾಡಬೇಕು, ಇನ್ಯಾರು ಪ್ರಾಣಿ ಮಾಡಬೇಕಾಗ್ತಿಲ್ಲ. ಆದ್ರಿಂದ ದೇವರು ನಮ್ಗೆ ಕೊಟ್ಟಂತ ದೇಹ ಮನ ಬುದ್ಧಿ ಎಲ್ಲ ಸಾಧನ, ಸಕಲ ಸಾಧನ ನನಗೆ ಕೈ ಸೇರಿತು. ಮುಕ್ತಿಯ ಸಾಧನಕ್ಕೆ ಬಾರದ ಆಧನವು ವಾದರಾಜರಂತ ಯತಿಗಳಂತಾರೆ, ದೇವರು ನನಗೆಲ್ಲ ಸಾಧನೆ ಮಾಡಲಿಕ್ಕೆ ವಸ್ತುಗಳು ಕೊಟ್ಟರೂ ಕೂಡ ದುರುಪಯೋಗ ಮಾಡಿದ್ದೀಯಲ್ಲ, ಇದನ್ನು ಸತ್ಸಂಗದಿಂದ ಸದುಪಯೋಗ ಮಾಡಿಕೊಂಡು ಜನ್ಮ ಸಾರ್ಥಕ ಮಾಡಿಕೋ.
1: ಇದುವರೆಗೆ ಕಥಾ ಕಾಲಕ್ಷೇಪದಲ್ಲಿ ಸತ್ಸಂಗದ ಮಹಿಮೆ ಕೇಳಿದಿರಿ. ನಡೆಸಿಕೊಟ್ಟವರು ಭದ್ರಗಿರಿ ಅಚ್ಯುತದಾರು. ಇದುವರೆಗೆ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ವಾಣಿ ಮಧುರ ಮುಂಜಾವ ಭಕ್ತಿಗೀತೆ ಭಾವಗೀತೆ ಜನಪದ ಗೀತೆಗಳ ಕಾರ್ಯಕ್ರಮ ಈಗ ಮೊದಲಿಗೆ ಕೆಲವು ಭಕ್ತಿಗೀತೆಗಳು. ಬಾಂಬೆ ಸಹೋದರಿಯರು ಹಾಡಿದ ವಾದಿರಾಜರ ಒಂದು ಕೃತಿ, ದಾರಿಯ ತೋರೋ ಗೋಪಾಲ.

ನರಸಿಂಹ ನಾಯ್ಕ ಅವರ ಸ್ವರದಲ್ಲಿ ಪುರಂದರದಾಸರ ಕೀರ್ತನೆಯನ್ನಾಗಿದ್ರೆ ಇನ್ನು ಕೆಲವು ಭಾವಗೀತೆಗಳು. ಶ್ರೀ ಶಾರದಾ ದೇವಿ, ರತ್ನಮಾಲಾ ಪ್ರಕಾಶ್ ಹಾಡಿದ್ದಾರೆ. ಗೀತೆ ಕುವೆಂಪು ರಚಿತಾ.

ಕುವೆಂಪು ರಚಿತ ಗೀತೆಯನ್ನ ರತ್ನಮಾಲಾ ಪ್ರಕಾಶ್ ಅವರದಲ್ಲಿ ಕೇಳಿದ್ರಿ. ಇನ್ನು ಎಂ ಕೆ ಜಯಶ್ರೀ ಸುಲೋಚನಾ ಹಾಡಿದ ಒಂದು ಗೀತೆ, ಏಳು ಚಿನ್ನ ಬೆಳಗಾಯ್ತು ಅಣ್ಣ, ರಚನೆ ದರಾ ಬೇಂದ್ರೆ.

0: ಭಾವಗೀತೆಗಳನ್ನು ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಭಾವಯಾನ, ಭಾವಗೀತೆಗಳ ಸಂಯೋಜಿತ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಶ್ರೀಮತಿ ಸಂಗೀತಾ ರವಿರಾಜ್ ಹೊಸೂರು ಚೆಂಬು.

0: ನವ ವರ್ಷದ ಹೊಸ ವಾರದಲ್ಲಿ ಇಂದಿನ ಭಾವಯಾನಕ್ಕೆ ಎಲ್ಲ ಕೇಳುಗರಿಗೆ ಸ್ವಾಗತ. ಹೊಸತನವೇ ಬಾಳು, ಹಸಿಕೆ ಎಲ್ಲ ಸಾವು ಬಿಡು, ರಸವು ನವನವತೆಯಿಂದನು ದಿನವೂ ಹೊರಹೊಮ್ಮುತ್ತಿರೆ, ಹಸನೊಂದು ನುಡಿಯಲಿ ನಡೆಯಲಿ ನೋಟದಲ್ಲಿ ಪಸರಿಸುತ್ತಿರೆ ಬಾಳ್ಚೆಲು ಅಂಕುತಿಮ್ಮ. ಇಂದಿನ ಕವಿತೆ ಮಾರ್ಮಿಕವಾಗಿ ನಿಮ್ಮನ್ನೆಲ್ಲ ತಟ್ಟುವಂಥದ್ದು. ಎಷ್ಟೋ ಹೊಸ ಹೊಸ ದಿನಗಳು ಹಬ್ಬದ ನೆಪದಲ್ಲಿ, ಹುಟ್ಟಿದ ದಿನದ ನೆಪದಲ್ಲಿ ಹೀಗೆಲ್ಲ ಹೋಗುತ್ತಿರುತ್ತವೆ. ಇದರೊಂದಿಗೆ ಹಳತಿನ ಹಳಹಳಿಕೆಗಳು ನಮ್ಮೊಡನೆ ಭಾವನಾತ್ಮಕವಾಗಿ ಇದ್ದು ಹೊಸತನದ ಹೂರಣಕ್ಕೆ ಇನ್ನೂ ಸಿಹಿಯನ್ನುಂಟಾಡುತ್ತದೆ, ಅಥವಾ ಕೆಲವೊಮ್ಮೆ ಸಪ್ಪೆಯನ್ನುಂಟು ಮಾಡುವ ಸಾಧ್ಯತೆಯೂ ಇದೆ. ಆದ್ದರಿಂದ ಹಳೆಯದು ಇರಬೇಕಾದ್ದು ಹೊಸತನದ ಸೆರಗಿನೊಳಗೆ ಹೊರತು ಹೊರಗಿಂದಲ್ಲ. ಹಳೆಬೇರು ಹೊಸ ಚಿಗುರು ಕೂಡಿದರೆ ಮರಸೊಗಸು ಎಂಬ ಕವಿವಾಣಿ ನಾವೆಲ್ಲರೂ ಕೇಳಿಲ್ಲವೇ? ಹಾಗೆ ನಾನೆಂಬ ಈ ಮೂರ್ಖನನ್ನು ಇಷ್ಟು ದಿನ ಸಲಹಿದ ಜಗದೋದ್ಧಾರಕ ಲೋಕಪಾಲನೆ, ಇನ್ನು ಮುಂದೆಯೂ ನನ್ನನ್ನು ಕೈಹಿಡಿದು ನೀನು ನಡೆಸಲೇಬೇಕು. ಕೈಹಿಡಿದು ನಡೆಸುವುದು ಎಂಬ ಶಬ್ದವೇ ನಮ್ಮನ್ನು ತುಂಬಾ ಅಪ್ಯಾಯಮಾನಗೊಳಿಸುತ್ತದೆ. ನಾವು ಕೈಹಿಡಿದು ನಡೆಸುವುದು ಯಾರನ್ನು? ಮಗುವನ್ನು ಮಾತ್ರ, ತಪ್ಪಿದರೆ ನಿಶ್ಶಕ್ತಿ ಇರುವ ಹಿರಿಯರನ್ನು. ನಮ್ಮನ್ನು ಕೈಹಿಡಿದು ನಡೆಸುವ ಒಂದು ಶಕ್ತಿ ಇದೆ ಎಂದರೆ ನಾವು ಮಗುತನವನ್ನು ಹೊಂದಬೇಕು. ಇಂತಹ ಮಗು ಮನಸ್ಸನ್ನು ನಾವು ಹೊಂದಿ ಉತ್ತಮ ಚಾರಿತ್ರ್ಯವೊಂದು ನಮ್ಮೊಳಗಿದ್ದರೆ ನಮ್ಮ ಹೊಸ ದಿನಗಳು ನಾಣ್ಯತೆಯಿಂದ ಕೂಡಿರುತ್ತವೆ. ಮಬ್ಬು ಕತ್ತಲಲ್ಲಿ ಬೆಳಕಿನ ಹಾದಿಯ ಬಯಸುವ ನಮಗೆಲ್ಲ ಹೊಸ ಬೆಳಕು ಹೃದಯದಲ್ಲಿ ಮೂಡಬೇಕು.
1: ಈ ಗೀತೆಯು ಜಾನ್ ಹೆನ್ರಿ ಯೂಮನ್ ಎಂಬ ಆಂಗ್ಲ ಕವಿಯ ಲೀಡ್ ಕೈಂಡ್ಲಿ ಲೈಟ್ ಎಂಬ ಪದ್ಯವನ್ನು ಅನುವಾದ ಮಾಡಿದ್ದಾಗಿದೆ. ಶ್ರೀಕಂಠಯ್ಯನವರ ಅನುವಾದ ಕೃತಿ ಇಂಗ್ಲಿಷ್ ಗೀತಗಳು ಕವನ ಸಂಕಲನದಲ್ಲಿ ಈ ಗೀತೆ ಮೊದಲು ಪ್ರಕಟಗೊಂಡಿದೆ.
0: ಬಿಎಂ ಶ್ರೀಕಂಠಯ್ಯನವರ ಕರುಣಾಳು ಬಾಬೆಳಕೆ ಮಸುಕಿದೀ ಮಬ್ಬಿನಲ್ಲಿ ಹಾಡು ಈ ದಿಸೆಯಲ್ಲಿ ಬದುಕಲ್ಲಿ ಹೆಜ್ಜೆ ಹೆಜ್ಜೆಗೂ ಕರುಣೆಯ ತೋರುವ ಮಾರ್ಗದಲ್ಲಿ ನಡೆಯುವ ನಾಗರಿಕನಾಗುವ ಮೂಲಕ ತಲೆಬಾಗು ಎನ್ನುವುದಕ್ಕೆ ಮಾದರಿಯಾಗಿದೆ. ಕವಿಯ ಹಂಬಲ ಜನರಿಗೆ ತಲುಪುವ ಆಶಯದೊಂದಿಗೆ ಈ ಹಾಡು ನಿಮಗಾಗಿ.

ಕೆಎಸ್ ನರಸಿಂಹಸ್ವಾಮಿಯವರ ಪ್ರಸಿದ್ಧ ಪದ್ಯಗಳಲ್ಲಿ ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು ಕವಿತೆಯು ಪ್ರಮುಖವಾಗಿದೆ. ಹೊಸದು ಕನಸನ್ನು, ಹೊಸದೊಂದು ಬದುಕನ್ನು ಬೆಳೆಸುವ ಕಸುವನ್ನು ನಮಗೆ ಮನಗಾಣಿಸುವ ಈ ಹಾಡು ಸಾಹಿತ್ಯದ ಮತ್ತು ಅದನ್ನು ಅರ್ಥೈಸಿಕೊಳ್ಳುವ ದೃಷ್ಟಿಯಿಂದ ಕುತೂಹಲವನ್ನು ಹುಟ್ಟಿಸುತ್ತದೆ. ಎಲ್ಲಾ ಕ್ರಿಯೆಯು ನಿನ್ನದೆ, ಜೊತೆಗೆ ಅದನ್ನು ಮುನ್ನಡೆಸುವ ಚೈತನ್ಯವು ಮಹಾಚೇತನವಾದ ನಿನ್ನದೇ ಎಂದು ಹೇಳುವ ಮೂಲಕ ಕಾಣದಷ್ಟಿಯನ್ನು ಗೆಲ್ಲಲು ಬಯಸುತ್ತದೆ ಮನಸ್ಸು. ಕಡಲು ನಿನ್ನದು, ಹಡಗು ನಿನ್ನದು, ನಿನ್ನ ಸಾನ್ನಿಧ್ಯವನ್ನು ಅಂದರೆ ಗುರಿಯನ್ನು ಬದುಕಿನಲ್ಲಿ ಮುಳುಗಿಸದೆ ತಲುಪಿಸುವ ಜವಾಬ್ದಾರಿಯೂ ನಿನ್ನದೇ. ಅಹಂ ಬದಿಗಿರಿಸಿ ಎಲ್ಲವೂ ನಿನ್ನದೆಂದು ಹೇಳುವ ದೊಡ್ಡ ಗುಣ ಈ ಕವಿತೆಗಿದೆ. ಆದ್ದರಿಂದ ಹೊಸ ದಿನಗಳ ಆರಂಭದಲ್ಲಿ ಈ ಕವಿತೆಯ ಭಾವವನ್ನು ನಾವು ಅಳವಡಿಸಿಕೊಳ್ಳೋಣ. ಇಷ್ಟೇ ಅಲ್ಲದೆ ಕವಿತೆ ನಿರ್ದಿಷ್ಟ ವಿಚಾರವೊಂದನ್ನು ಜನಸಾಮಾನ್ಯರಿಗೆ ದಾಟಿಸುವ ಕೆಲಸ ಮಾಡಿದೆ. ಪ್ರೀತಿ ಬಚ್ಚಿಡುವ ಭಾವವಲ್ಲ, ನಿಷ್ಕಲ್ಮಶವಾಗಿ ಪ್ರೀತಿಸುವ ಭಾವನೆಯೊಂದಿಗೆ ಸಮಾನತೆಯನ್ನು ಕಾಯ್ದುಕೊಳ್ಳಬೇಕು. ಇಲ್ಲಿ ಕವಿತೆಗೆ ಹಲವು ಆಯಾಮಗಳಿವೆ. ಬದುಕಿನಲ್ಲಿ ಅನಾವರಣಗದ ಸತ್ಯಗಳು ಹಲವಷ್ಟಿರುತ್ತವೆ. ಅದು ಕಾಲಗರ್ಭಕ್ಕೆ ಸೇರಿ ಕರಗಿ ಹೋಗುವ ಮುನ್ನ ಸತ್ಯಗಳನ್ನು ಗ್ರಹಿಸಲು ಬೇಕಾದ ಅಂತಸ್ವತ್ವ ಚಿಗುರೊಡೆಯಬೇಕು. ಮಹಾಕಾವ್ಯಗಳಂಥ ಗ್ರಂಥವೆಲ್ಲಿ, ಇಲ್ಲೊಂದು ಚಿಕ್ಕ ಭಾವಗೀತೆಯಲ್ಲಿ, ಆ ಮಹಾಕಾವ್ಯದ ಸಾಲಿನ ಪ್ರತಿಧ್ವನಿಯಷ್ಟೇ ಈ ಭಾವಗೀತೆ ಆಗಬಲ್ಲುದು. ಬದುಕಿ ಮುಗ್ಧತೆಗೆ ವಿಸ್ತಾರದ ಸಾರ ಚೆಲ್ಲಿ ಜೀವನ ಜಯಿಸಬೇಕು. ಅಲ್ಲೊಂದು ಹಕ್ಕಿ, ಇಲ್ಲೊಂದು ಮುಗುಳು, ನಿಜವಾಗಲೂ ಈ ಕವಿತೆಗೊಂದು ಭಾವಪೂರ್ಣ ನಮಸ್ಕಾರ.

ಎಂ ಗೋಪಾಲಕೃಷ್ಣ ಅಡಿಗರ ಈ ಗೀತೆ ನಿಜವಾಗಲು ಏನನ್ನು ಅರಹುತ್ತಿದೆ ಎಂಬುದನ್ನು ಸಂಪೂರ್ಣ ಹಾಡು ಕೇಳಿಯೇ ಮನಗಾಣಬೇಕು. ಹೊಸನಾಡನ್ನು ಕಟ್ಟುವ ಬಗೆ ಹೇಗೆ? ಹೊಸನಾಡನ್ನು ಕಟ್ಟುವುದೆಂದರೆ ಹೊಸ ಹೊಸ ಕಟ್ಟಡಗಳನ್ನು ಕಟ್ಟುವುದೇ? ಹೊಸ ದಿನಗಳ ಆರಂಭದಲ್ಲಿ ಹೊಸನಾಡನ್ನು ಕಟ್ಟುವ ಬಗೆಗೆ ಚಿಂತಿಸೋಣ ಅಲ್ಲವೇ? ಇಲ್ಲಿ ಕವಿ ಅಡಿಗರು ಕಟ್ಟುವುದು ಹೇಗೆ ಎಂಬುದನ್ನು ಹೇಳುವ ಮೊದಲು ಯಾವಾಗ ಕಟ್ಟಬೇಕು ಎಂಬ ಸೂಚನೆಯನ್ನು ಬಲು ಹೃದ್ಯವಾಗಿ ಹೇಳುತ್ತಾರೆ. ಹೊಸ ನೆತ್ತ ರುಕ್ಕಿ ಆರಿ ಹೋಗುವ ಮುನ್ನ, ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಎನ್ನುತ್ತಾರೆ. ಯಾವಾಗ ಕಟ್ಟಬೇಕು ಎಂಬುದನ್ನು ಇಷ್ಟರಲ್ಲೇ ಹೇಳಿ ಮುಗಿಸಿ ಹೇಗೆ ಕಟ್ಟಬೇಕು ಎಂಬ ವಿಚಾರವನ್ನು ಸಂಪೂರ್ಣವಾಗಿ ಕವಿತೆಯಲ್ಲಿ ಹೇಳಿದ್ದಾರೆ. ಇವ ಹೇಳಿದಂತೆ ನಮ್ಮ ನಡುವೆ ಇರುವ ಜಾತಿ ಮತ ಭೇದಗಳ ಕಂದಕವನ್ನು ನಿವಾರಿಸುವ ಬಗೆಗೆ, ಯುದ್ಧಕ್ಕೆ ಆಹ್ವಾನಿಸುವ ರೂಢಿ ರಾಕ್ಷಸನ ನಡವಳಿಕೆ ವಿರೋಧಿಸಿ, ಅಸುರರ ರಟ್ಟೆಗಳನ್ನು ಮುರಿದು ನಾಡನ್ನು ರೂಪಿಸುವಲ್ಲಿ ವೀರ ತರುಣರು ಸಜ್ಜಾಗಬೇಕು ಎನ್ನುತ್ತಾರೆ. ಬಿಸಿ ರಕ್ತದ ಯುವಕರನ್ನು ಪ್ರೇರೇಪಿಸುವ ಅಡಿಗರ ಮನೋಕ್ಲೇಶೆಯು ಬಿಂಬಿತವಾಗುವ ಈ ಹೊತ್ತಲ್ಲಿ ಇಂತಹುದೇ ಕಾರ್ಯ ಮಾಡುತ್ತಿದ್ದು ಯುವಕರನ್ನು ಬಡೆದಿಬ್ಬಿಸುತ್ತಿದ್ದ ಸ್ವಾಮಿ ವಿವೇಕಾನಂದರು ನೆನಪಾಗುತ್ತಾರೆ. ಈ ಹಾಡನ್ನು ಕೇಳಿದ ಕ್ಷಣದಲ್ಲಿ ಘೋಷವಾಕ್ಯಗಳಂತಿರುವ ಸಾಲುಗಳ ಮನೋ ಇಂಗಿತವನ್ನು ಅರಿತು ಸಮಾಜದಲ್ಲಿ ಹೊಸನಾಡು ಕಟ್ಟುವ ಕ್ರಿಯೆಗೆ ಮನಸ್ಸು ಹೊರಳಬೇಕು. ಇದು ಒಂದೆರಡು ದಿನದ ಕೆಲಸವಲ್ಲ, ನಿರಂತರವಾದ ಪ್ರಕ್ರಿಯೆ. ನಿರಂತರವಾಗಿ ಸಮಾಜ ಜೀವನವು ಕೊಂಚ ಕೊಂಚವಾಗಿ ಸ್ವಚ್ಛಗೊಳ್ಳುತ್ತಾ ಹೋಗಿ ಎಂದಾದರೆ ಹೊಸ ಮಾದರಿ ಸಮಾಜವನ್ನು ನಾವು ಕಾಣಬಹುದು ಎಂಬುದು ಅಡಿಗರ ಇಂಗಿತ. ಈ ಕಾಯಕದ ನೀಲಿ ನಕ್ಷೆ ಈ ಕವಿತೆ ಎಂದರೂ ತಪ್ಪಾಗಲಾರದು. ಕಟ್ಟಲಿರುವ ಹೊಸನಾಡಲ್ಲಿ ಇರುವ ಸಂಪನ್ಮೂಲಗಳು ಇರುವವರಿಗೆಲ್ಲ ಸಮಾನವಾಗಿ ಹಂಚಿ ಬರಬೇಕು. ಆಗ ಲಹರಿಯ ಮೇಲೆ ತೇಲಿ ಬರುತ್ತದೆ ನಮ್ಮ ನಾಡಿನ ಸುಖ ಎನ್ನುತ್ತಾರೆ. ಹೊಸ ವರುಷದ ಪ್ರಾರಂಭದಲ್ಲಿ ಇಂಥ ಉತ್ತಮ ಸಾರಾಂಶದ ಕವಿತೆಯ ಒಳದನಿಯನ್ನು ಗುರುತಿಸಿ ಹೊಸನಾಡು ಕಟ್ಟುವ ಬಗೆಗೆ ಧ್ವನಿಗೆ ಧ್ವನಿಯಾಗಿ ಹೆಜ್ಜೆ ಇರಿಸೋಣ.